ಪ್ರೀತಿಯ ಜನಧ್ವನಿ ಕೇಳುವರಿಗೆ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಆತ್ಮೀಯರೇ, ಇಂದು 2026ನೇ ಇಸವಿಯ ಆಗಸ್ಟ್ ತಿಂಗಳ 2ನೇ ತಾರೀಕಿನ ಭಾನುವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಕೇಳುಗರೆ ಬನ್ನಿ, ಇಂದು ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುಣಾಳುಬ ಬೆಳಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ವಚನವೈಭವ, 8:25 ಕನ್ನಡ ಟಿಪ್ಪಣಿ, 8:35 ಗೀತಸುನಾದ, 8:45 ವಿಜ್ಞಾನ ಜಾಣಸುದ್ದಿ,

ಪ್ರತಿ ವಾರ ಹೊಸಜ್ಞಾನ ವಿಶೇಷ ಕಾರ್ಯಕ್ರಮ. ಒಂಬತ್ತು ಗಂಟೆ 20 ನಿಮಿಷಕ್ಕೆ ಕಲರವ, 9:50ಕ್ಕೆ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ, 10:20ಕ್ಕೆ ಮನೆಯ ಮೊದಲ ಪಾಠಶಾಲೆ, 11:00ಗೆ ಭಾವಸಿಂಚನ ಕಾರ್ಯಕ್ರಮ, 11:30ಕ್ಕೆ ಹಾಡುವ ಸೇ, 11:40ಕ್ಕೆ ಈ ದಿನದ ವಿಶೇಷ ಕಾರ್ಯಕ್ರಮ, 11:55ಕ್ಕೆ ಪತ್ರಿಕಾ ಮಾಹಿತಿ. ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ, ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಭಾರತೀಯರಿಗೆ ಪಂಡಿತ್ ಮದನ್ ಮೋಹನ್ ಮಾಲ್ವೀಯರು ಅಪರಿಚಿತರೇನಲ್ಲ, ದೊಡ್ಡ ಹೆಸರು ನಮ್ಮ ಭಾರತ ಇತಿಹಾಸದಲ್ಲಿ. ಅದು ಸ್ವತಃ ವಿದ್ವಾಂಸರು, ಜ್ಞಾನ ಪಿಪಾಸುಗಳು, ಶಿಕ್ಷಣ ಪ್ರೇಮಿಗಳು. ಅವ್ರು ಅನ್ಕೊಂಡ್ರು ಕಾಶಿಯಲ್ಲೊಂದು ಮಹಾವಿಶ್ವವಿದ್ಯಾಲಯ ಕಟ್ಟಬೇಕು ಅಂತ ಸಂಕಲ್ಪ ಮಾಡಿಕೊಂಡ್ರು. ಕಲ್ಪನೆ ಮಾಡಿ ಸ್ವಾಮಿ, ಒಂದು ಸಂಸ್ಥೆ ಕಟ್ಟಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ. ಕೈಯಲ್ಲಿ ಒಂದು ಕಾಸು ಇಲ್ಲದೆ ಒಂದು ವಿಶ್ವವಿದ್ಯಾಲಯ ಕಟ್ಟಬೇಕು ಅಂತ ಹೊರಟಲ್ಲ. ಇವತ್ತು ಕಟ್ಟೋ ದೊಡ್ಡದಲ್ಲ ವಿಶ್ವವಿದ್ಯಾಲಯ. ಕಟ್ಟೋದು ಹೇಗೆ ಅಂತ ರೂಲ್ಸ್ ಇದೆ, ರೆಗ್ಯುಲೇಷನ್ ಇದೆ, ಹಣಕಾಸು ಇದೆ ಜನರಿಗೆ. ಆದರೆ ಅವತ್ತಿನ ಕಾಲದಲ್ಲಿ ಆದರ್ಶ ಬಿಟ್ಟರೆ ಇನ್ನೇನೂ ಇರಲಿಲ್ಲ. ವಿಶ್ವವಿದ್ಯಾಲಯ ಕಟ್ಟಬೇಕು ಆಗ ಇರಲೇ ಇಲ್ಲ, ವಿಶ್ವವಿದ್ಯಾಲಯಗಳೇ ಇರಲಿಲ್ಲ ಭಾರತದಲ್ಲಿ. ಅಂಥದ್ದು ಸಂಕಲ್ಪ ಬಿಟ್ಟರೆ ಇನ್ನೇನೂ ಇಲ್ಲ. ಹಣ ಅಂತೂ ಅವ್ರ ಕಡೆಯಿಂದ ಭಾಳ ದೂರ. ಪೈಸ ಕೂಡಿಸಿದ್ರು, ಎಲ್ಲಿ ಹೋದಲ್ಲಿ ಕೇಳಿದರು. ಹೇಳ್ತಾರೆ, ತಮಾಷೆ ಹೇಳ್ತಾರೆ, ಟ್ರೈನ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಅವ್ನು ಟಿಕೆಟ್ ಇನ್ಸ್ಪೆಕ್ಟರ್ ಬರ್ತಿದ್ನಲ್ಲ, ಟಿಕೆಟ್ ಕೊಡಿ ಅಂತ ಕೇಳಿದರೆ 5 ಪೈಸ ಕೊಡಿ ಟಿಕೆಟ್ ಕೊಡ್ತೀನಿ ಅಂತಿದ್ರು ಇವರು. ನಾನೇ ಕೊಡಬೇಕು ಅಂತ ಅವ್ನು ಕೇಳಬೇಕು. ಅಲ್ಲಪ್ಪ ಯೂನಿವರ್ಸಿಟಿ ಕಟ್ತೀರ, 5 ಪೈಸ ಕೊಡು ಅಂತ ಟಿ ಸಿ ಕಡೆಯಿಂದ ಇಸ್ಕೊಂಡು ಹೋಗ್ಬೇಕು. ಈ ಥರ ಯಾರ್ದು ಮುಲಾಜಿಲ್ಲದೆ ದಾಕ್ಷಿಣ್ಯ ಇಲ್ದೇನೆ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದು ಕಲೆಕ್ಟ್ ಮಾಡ್ತಾ ಇದ್ರು. ಹೋಗಿ ಹೋಗಿ ಹೋಗಿ ಮಾಡ್ತಾ ಇದ್ರು, ಜೋಳಿಗೆ ಇಟ್ಕೊಂಡು ಹೋಗ್ಬಿಡ್ತಿದ್ರು. ಶಕ್ತಿಗೆ ಅನುಗುಣವಾಗಿ ಕೆಲವರು ಕಾಣಿಕೆ ಕೊಟ್ಟರು, ಕೆಲವು ಶಕ್ತಿ ಇದ್ದವರು ಕಮ್ಮಿ ದಾನ ಮಾಡಿದರು, ಕೆಲವು ದುಡ್ಡಿನ ಬದಲು ವಸ್ತುಗಳನ್ನು ಕೊಟ್ಟರಂತೆ, ನಮ್ಮ ಮನೇಲಿ ಕೆಲವು ಕುರ್ಚಿ ಇದೆ ತೊಗೊಂಡು ಹೋಗ್ರಿ ಅಂದರು. ಕೆಲವು ತಮಾಷೆನೂ ಮಾಡಿದರು, ಫಕೀರ ಅರಮನೆ ಕನಸು ಕಾಣ್ತಾ ಇದ್ದಾನೆ ಅಂದರು. ಮುಖಭಂಗ ಮಾಡಿದರು, ಅವಮಾನ ಮಾಡಿದರು ಜನ. ಅವ್ರು ನನಗೆ ಅಲ್ಲೇ ಅಲ್ಲ ಅಂದರು, ಇದು ಅವಮಾನ ನನಗೆ ಯಾವುದು ಸಂಬಂಧ ಇಲ್ಲ, ಯೂನಿವರ್ಸಿಟಿ ಕಟ್ಟಬೇಕು ಕಟ್ಟಬೇಕಷ್ಟೇ. ಮಾಲ್ವೀಯರು ಕಂಗೆಡಲಿಲ್ಲ, ಮಾರ್ಗದಿಂದ ಬದಲಾಗಲಿಲ್ಲ, ಮತ್ತಿಷ್ಟು ನಿಶ್ಚಯ ದೃಢ ಮಾಡಿಕೊಂಡು ಅಲ್ಲಿ ಇಲ್ಲಿ ಹೋದರು. ಹಿಂಗೆ ಬೇಡ್ತಾ ಬೇಡ್ತಾ ಹೈದರಾಬಾದಿಗೆ ಬಂದ್ರಂತೆ. ಅಲ್ಲಿ ದಾನಿಗಳ ಮನೆಗೆ, ಶ್ರೀಮಂತರ ಮನೆಗೆಲ್ಲ ಅಡತಾಕಿದರು. ಲೆಟ್ರ್ ಕೊಡೋದು, ದಯವಿಟ್ಟು ದುಡ್ಡು ಕೊಡಿ, ಎಷ್ಟು ಕೊಡ್ತೀರಿ ಕೊಡಿ ಅಂತ ರಿಸೀಟ್ ಅಲ್ಲೇ ಕೊಡಬೇಕು. ಯಾರೋ ಅವ್ರು ಕೇಳಿದ್ರಂಥವ್ರಿಗೆ, ಅಲ್ಲ ಸ್ವಾಮಿ ಇಲ್ಲಿ ಬಂದಿದ್ದೀರಿ ಹೈದರಾಬಾದಿಗೆ, ಅವ್ರಿವ್ರನ್ನ ಯಾಕೆ ಕೇಳ್ತೀರಿ, ನಿಜಾಮರಿದ್ದಾರೆ ಪ್ರಪಂಚದ ಅತ್ಯಂತ ಶ್ರೀಮಂತರಲ್ಲಿ ಒಬ್ಬರು, ಅವ್ರು ಮನಸ್ಸು ಮಾಡಿದ್ರೆ ಒಬ್ಬರೇ, ನಿಮ್ಮ ಇಡೀ ವಿಶ್ವವಿದ್ಯಾಲಯಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ಒಬ್ಬರೇ ಕೊಡಬಲ್ರಪ್ಪ ಅವರು. ಅಂದರೆ ಜಿಪುಣ ಅಂತ ಹೇಳ್ತಾರೆ, ನೀವು ಹೋಗಿ ಒಪ್ಪಿಸಿದ್ರೆ ಆಗತ್ತೆ ಅಂದರು. ಮಾಲ್ವೀಯರಂದ್ರು ಪ್ರಯತ್ನ ಮಾಡೋದು ತಪ್ಪೇನಿದೆ, ಹೋಗೋಣ ಹೇಳೋಣ ನಮ್ಮ ಉದ್ದೇಶ ಹೆಂಗಿದೆ ಅಂತ ಹೇಳೋಣ ಅಂತ ಹೊರಟೇ ಬಿಟ್ರು. ಅರಮನೆಗೆ ಹೋದರೆ ಅವ್ರೇನು 3-4 ತಾಸು ಕಾಯಿಸ್ಬಿಟ್ರಲ್ಲಿ ಜನ ಭೇಟಿ ಮಾಡಿಸೋದಕ್ಕೆ ನಿಜಾಮರನ್ನ. ಕೊನೆಗೆ ಒಂದು ಅವಕಾಶ ಬಂತು, 5 ನಿಮಿಷ ಟೈಮು ಅಂತ ಹೇಳಿದರು. ಆಯಿತು, ಇವ್ರು ಹೋಗಿ ಹೇಳಿದ್ರಂತೆ, ನೋಡಿ ಸ್ವಾಮಿ ನನಗೋಸ್ಕರ ಅಲ್ಲ, ನಮ್ಮ ದೇಶಕ್ಕೋಸ್ಕರ ಒಂದು ವಿಶ್ವವಿದ್ಯಾಲಯ ಆಗಬೇಕು, ಜ್ಞಾನ ಸೃಷ್ಟಿ ಆಗಬೇಕು ನಮಗೆ, ಅದಕ್ಕೋಸ್ಕರ ಮಾಡಬೇಕಾಗಿದೆ. ಶತಮಾನಗಳ ಕಾಲ ದಾರಿದೀಪ ಆಗುವಂಥ ವಿಶ್ವವಿದ್ಯಾಲಯ

ಕಟ್ಟಬೇಕಂತಿದ್ದೀನಿ, ಧನ ಸಹಾಯ ಕೊಡಿ ಅಂತ ಕೇಳಿದರು. ಆ ನಿಜಾಮ ಮೊದಲೇ ಜಿಪುಣ ಅಂತ ಇದ್ದ, ಜಿಪುಣ ಅಷ್ಟೆಲ್ಲ ಹೊರಟ ಕೂಡ ಫಸ್ಟ್ವಾಗಿ ಹೊರಟವಾಗಿ ಹೇಳಿದಂತೆ, ನಾನು ಏನೋ ಒಂದು ಪೈಸಾ ಕೊಡಲ್ಲ ಇದಕ್ಕೆ ಹೋಗ್ರಿ ಅಂದಂತ. ಮತ್ತೆ ಒತ್ತಿ ಒತ್ತಿ ಬಿಡಲ್ಲ, ಇವ್ರು ಬಿಡಲ್ಲ, ಇವರು ಕೇಳ್ತಾನೆ ಇದ್ರು. ಅವನು ಭಾರಿ ಸಿಟ್ಟು ಬಂತಂತೆ, ಕೆಂಡ ಮಂಡಲ ಆದ. ನಿನಗೆ ನಾನು ಕಾಣಿಕೆ ಬೇಕಲ್ಲ, ಕಾಣಿಕೆ ಬೇಕಲ್ಲ, ಯೂನಿವರ್ಸಿಟಿಗೆ ತಗೋಯ್ದನ ಅಂಥೇಳಿ ಎಡಗಾಲಿ ಹಾಕ್ಕೊಂಡಂತ ಚಪ್ಪಲಿ ತೆಗೆದು ಬಿಸಾಕ್ಬಿಟ್ಟ ಅವ್ರ ಕಡೆ. ಎಡಗಾಲಿ ಹಾಕ್ಕೊಂಡು ಚಪ್ಪಲಿ ಬಿಸಾಕ್ಬಿಟ್ಟ. ಮಾಲವೀಯರಿಗೆ ಒಂಚೂರು ಬೇಜಾರಿಲ್ರಿ, ಯಾವಾಗಲೂ ಉದಾತ್ತ ಮನುಷ್ಯರು ಹೆಂಗಿರ್ತಾರೆ, ಸ್ವಂತ ಕೆಲಸಕ್ಕೆ ಬಂದಿಲ್ಲ ಅವರು. ಅಯ್ಯೋ ಭಾಳ ಒಳ್ಳೇದಾಯ್ತು ಸ್ವಾಮಿ ಅಂದ್ರು, ಆ ಚಪ್ಪಲಿ ತೊಗೊಂಡು ಹೋದ್ರು, ಹೊರಟ್ರಿಬಿಟ್ರು. ನಿಜಾಮಗೆ ಆಶ್ಚರ್ಯ, ಎಲ್ಲ ಇವನ ಚಪ್ಪಲಿ ಹೋದ ಚಪ್ಪಲಿ ತೊಗೊಂಡು ಹೋಗ್ಬಿಟ್ಟನಲ್ಲ ಇವನು, ಏನು ಮಾಡ್ತಾನೆ ಅಂತ ತೊಗೊಂಡು ನೋಡ್ಕೊಂಬನ್ನಿ ಅಂತ ತನ್ನ ಸೇವಕನ ಕಳಿಸಿದ್ರಂತೆ. ಮಾಲವೀಯರು ಏನು ಮಾಡಿದ್ರು ಗೊತ್ತಾ, ಸೀದಾ ಬಂದರು. ಈಗ ಚಾರ್ ಮಿನಾರ್ ಇದೆಯಲ್ಲ ಮಾರ್ಕೆಟ್ ಪ್ಲೇಸು, ಅಲ್ಲಿ ನಿಂತ್ಕೊಂಬಿಟ್ರು. ನಿಂತ್ಕೊಂಬಿಟ್ಟು ಕಟ್ಟೆ ಮೇಲೆ ನಿಂತು, ನೋಡಿ ನಿಜಾಮರು ಕಾಣಿಕೆ ಕೊಟ್ಟಿದ್ದಾರೆ, ವಿಶ್ವವಿದ್ಯಾಲಯಕ್ಕೆ ಚಪ್ಪಲಿ ಕೊಟ್ಟಿದ್ದಾರೆ, ಇದನ್ನು ಹರಾಶ್ ಹಾಕ್ತಾ ಇದ್ದೀನಿ. ನಿಜಾಮರು ಪಾದದ ಮಚ್ಚೆ ಇದು, ಸುಲಭ ಅಲ್ಲ ಇದು, ಇದು ಅವ್ರ ಕಾಣಿಕೆ. ಇದನ್ನು ಮಾರಿ ಬಂದಂಥ ಹಣ ವಿಶ್ವವಿದ್ಯಾಲಯ ನಿರ್ಮಾಣಕ್ಕೆ ಹೋಗುತ್ತೆ, ಎಷ್ಟು ಕೊಡ್ತೀರಿ? 50 ರೂಪಾಯಿಂದ ಶುರು ಮಾಡ್ತೀನಿ ಅಂತ ಶುರು ಮಾಡಿಬಿಟ್ರು. ಆ ವಿಷಯ ಕೇಳಿದಂತಹ ನಿಜಾಮನ ಸ್ನೇಹಿತ ಇದ್ದಾನಲ್ಲ, ವಾಪಸ್ ಓಡೋ ಹೇಳಿದ, ಸ್ವಾಮಿ ನಿಮ್ಮ ಮರ್ಯಾದೆ ಹರಾಜಾಗಿ ಹೋಗ್ತದೆ, ನಿಮ್ಮ ಚಪ್ಪಲಿ ಹರಾಜು ಮಾಡ್ತಿದ್ದಾನೆ ಮನುಷ್ಯ ಅಂತ. ಏ ಕರೆಸಪ್ಪ ಕರೆಸಪ್ಪ, ಅವನು ಕರೆಸ್ಬಿಟ್ಟು ಹಣ ಕೊಟ್ಟು ಕಳಿಸಿದ್ರಂತೆ. ಇದು ತಮಾಷೆ ಪ್ರಸಂಗ ಅನಿಸಿದ್ರು ಕೂಡ ಅವ್ನು ನೆನಪಿಡಬೇಕು ಸ್ನೇಹಿತರೆ, ಸ್ವಂತ ಲಾಭದ ಏನೂ ಅಪೇಕ್ಷೆ ಇಲ್ಲದೆ ಮಾಡಿದಂಥ ಸಮಾಜ ಸೇವೆ ಇದೆಯಲ್ಲ, ಅದಕ್ಕೆ ಭಗವಂತನ ಸಹಾಯ ಖಂಡಿತ ಸಿಗ್ತದೆ. ಮತ್ತು ಅತ್ಯಂತ ಜಿಪುಣರ ಕಡೆಯಿಂದ ಕೂಡ ದುಡ್ಡು ಕೊಡಿಸ್ಕೊಡುತ್ತೆ, ನಿಮಗೆ ಒಳ್ಳೆ ಕೆಲಸ ಮಾಡುತ್ತೆ. ಅದು ಅಲ್ಲದೆ ಇನ್ನೊಂದು ಹೇಳ್ತೀನಿ ಕೇಳಿ, ನನ್ನ ಮಾತಿದೆ ಒಂದು, ಕೈಗೂ ನಾಲಿಗೆಗೂ ತುಂಬ ಹತ್ತಿರದ ಸಂಬಂಧ ಅಂತ. ಯಾವತ್ತು ಸ್ವಂತಕ್ಕೋಸ್ಕರ ಕೈ ಚಾಚುತ್ತೀರೋ ನಾಲಿಗೆ ಬಿದ್ದು ಹೋಗುತ್ತೆ, ಮಾತಾಡೋ ಶಕ್ತಿ ಕಳ್ಕೊಂಡ್ಬಿಡುತ್ತೆ ನಾಲಿಗೆ. ಅದಕ್ಕೆ ದಯವಿಟ್ಟು ನಿಮಗೋಸ್ಕರ ಕೇಳುವಾಗ ಕೈ ಮುಂದೆ ಹೋಗದಿರಲಿ, ಮತ್ತೊಬ್ಬರಿಗೋಸ್ಕರ ಕೇಳುವಾಗ ಕೈ ಹಿಂದೆ ಇರಕೂಡುದು, ಚಾಚಬೇಕು. ಸಾಧನೆಗೆ ಧೈರ್ಯ ಬರ್ತದೆ, ಅದರಿಂದ ಮಹಾಕಾರ್ಯ ಆಗೋಕ್ಕೆ ಸಾಧ್ಯ ಇದೆ. ಅದರಿಂದ ಮತ್ತೊಬ್ಬರಿಗೋಸ್ಕರ, ವ್ಯವಸ್ಥೆಗೋಸ್ಕರ, ದೇಶಕ್ಕೋಸ್ಕರ ಬೇಡುವಾಗ ನಾಚಿಕೆ ಒಂಚೂರು ಬೇಕಾಗಿಲ್ಲ.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಿಗಿರವರು ಪ್ರಸ್ತುತಪಡಿಸಿದ ಕರುಣಾಳುಬ ಬೆಳಕೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
2: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ, ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, PM ಸೂರ್ಯಘರ್.gov.in.
3: ಅಕಾಲಿಕ ಮಳೆಗೆ ಮಿಂಚ

0: पीएम फसल बीमा योजना से करीब 2,00,000 करोड़ रुपए ಕ್ಲೇಮ್ ಕೆ ರೂಪೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ, 100 ವಾರಗಳ ಅಭಿಯಾನಕ್ಕೆ ಇಂದು ಚಾಲನೆ. ಸ್ವಾಮಿ ವಿವೇಕಾನಂದರು ರಾಷ್ಟ್ರವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಎಚ್ಐವಿ ಏಡ್ಸ್ ರಾಜ್ಯಾದ್ಯಂತ 60 ದಿನಗಳ ಯುವಜನ ಜಾಗೃತಿ ಆಂದೋಲನ. ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ಜನಜಾಗೃತಿ ದಿನಾಚರಣೆ ಸಂಪನ್ನ. ಈಗ ವಾರ್ತೆಗಳ ವಿವರ. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ದೇಶಾದ್ಯಂತ ಚಾಲನೆ ನೀಡಲಿದೆ. ಈ ಅಭಿಯಾನ ದೇಶಾದ್ಯಂತ 10,000 ಸ್ಥಳಗಳಲ್ಲಿ 1 ಕೋಟಿಗೂ ಹೆಚ್ಚು ಯುವಜನರನ್ನು ತೊಡಗಿಸಿಕೊಳ್ಳಲಿದೆ. ಯುವಜನತೆಯನ್ನು ಮಾದಕ ವಸ್ತು ಸಾಗಣೆ ಮತ್ತು ಬಳಕೆ ವಿರುದ್ಧ ಸಂಘಟಿಸಿ ವಿಕಸಿತ ಭಾರತ 2047 ಎಂಬ ಕನಸಿನ ಸಾಕಾರಕ್ಕೆ ಅಣಿಗೊಳಿಸಲು ಯೋಜಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರವ್ಯಾಪಿ ಅಭಿಯಾನದ ಅಂಗವಾಗಿ ಇಂದು ಬೆಳಗ್ಗೆ 10:30ಕ್ಕೆ ವರ್ಚುವಲ್ ವೇದಿಕೆ ಮೂಲಕ ಯುವಜನರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಧಾರವಾಡ ಹಾಗೂ ಬೆಳಗಾವಿ ಜಿಲ್ಲೆ ಯುವ ವ್ಯವಹಾರಗಳು ಹಾಗೂ ಕ್ರೀಡಾಧಿಕಾರಿ ಸಂಗ್ರಾಮ್ ಸಾವಂತ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮೈ ಭಾರತ್ ಭಾರತ ಸರ್ಕಾರದ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಅಧೀನದಲ್ಲಿ ನಶಾಮುಕ್ತ ಯುವ ಆರ್ ವಿಕಸಿತ ಭಾರತ್ ಸಂಕಲ್ಪ ಅಭಿಯಾನವನ್ನು ಆಯೋಜಿಸುತ್ತಿದೆ. ಇದರ ಮುಖ್ಯ ಉದ್ದೇಶ ಮಾದಕ ದ್ರವ್ಯ ಮುಕ್ತ ಭಾರತ, ನಶಾಮುಕ್ತ ಭಾರತ್ ನಿರ್ಮಿಸುವುದಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯವು ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದು ಮಾನ್ಯ ಪ್ರಧಾನ ಮಂತ್ರಿಯವರ ನೇರ ವರ್ಚುವಲ್ ಸಂವಾದದಲ್ಲಿ ಭಾಗವಹಿಸಲು 100 ಯುವಕರು ಸೇರಲಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಹಾಗೂ ಕೇಲಿ ವಿಶ್ವವಿದ್ಯಾಲಯ ಬೆಳಗಾವಿ ಮತ್ತು ಮೈ ಭಾರತ್ ಬೆಳಗಾವಿ ವತಿಯಿಂದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು ಪ್ರಧಾನ ಮಂತ್ರಿಗಳ ಭಾಷಣದ ನೇರ ಪ್ರಸಾರದಲ್ಲಿ 100 ಯುವಕರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಯುವಕರು ನಶಾಮುಕ್ತಿ ಪ್ರತಿಜ್ಞೆ ಸ್ವೀಕರಿಸಿ ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಾಣದ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಲಿದ್ದಾರೆ. ಈ ಅಭಿಯಾನದ ರಾಷ್ಟ್ರೀಯ ಗುರಿ 1 ಕೋಟಿ ನಶಾ ವಿರೋಧಿ ಪ್ರತಿಜ್ಞೆಗಳನ್ನು ಸಂಗ್ರಹಿಸುವುದಾಗಿದೆ. ಪ್ರತಿಯೊಬ್ಬ ನಾಗರಿಕರು ವಿಶೇಷವಾಗಿ ಯುವಕರು ಮೈ ಭಾರತ್ .gov.in ಗೆ ಭೇಟಿ ನೀಡಿ ನಶಾಮುಕ್ತಿ ಈ ಪ್ರತಿಜ್ಞೆ ಸ್ವೀಕರಿಸಿ ಈ ಜನಾಂದೋಲನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ನಾನು ಮನವಿ ಮಾಡುತ್ತೇನೆ.
0: ಪೂಜ್ಯ ಸ್ವಾಮಿ ವಿವೇಕಾನಂದರು ಯುವಜನರಿಗೆ ರಾಷ್ಟ್ರವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ. ಸುಶಿಕ್ಷಿತ ಯುವಜನರೇ ದೇಶದ ಆಧಾರ ಸ್ತಂಭ. ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾಕ್ಕೆ ಉತ್ತೇಜನ ನೀಡೋಣ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿ ಕೇಂದ್ರದ ಆವರಣದಲ್ಲಿ ಗಿಡ ನೆಟ್ಟು ಅವರು ನೀರುಣಿಸಿದರು. ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅಮೃತ ಶಿಲೆಯಲ್ಲಿ ರೂಪಿಸಿದ ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನು ಪ್ರಧಾನಮಂತ್ರಿಯವರಿಗೆ ಸ್ಮರಣಿಕೆಯಾಗಿ ನೀಡಲಾಯಿತು. ಶ್ರೀರಾಮಕೃಷ್ಣ ವಿದ್ಯಾಶಾಲೆ ಆವರಣದಲ್ಲಿ ಪ್ರಧಾನಮಂತ್ರಿಯವರು ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದರು.
2: ಸಾಥಿಯೋ, ಮೈಸೂರು ಭಾರತ ಕಿ ಅನಾದಿ ಸಾಂಸ್ಕೃತಿಕ ಚೇತನಾ ಕಾ ಕೇಂದ್ರ ರಹಾ ಹೈ. ಯಹಾ ಕೆ ಮಂದಿರ್, ಯಹಾ ಕಿ ಪರಂಪರಾಯೆ ಔರ್ ಉತ್ಸವ, ಮೈಸೂರು ಕಾ ದಶಹರಾ, ಯಹಾ ಕೆ ಭವ್ಯ ಮಹಲ್, ಇಸ್ಕಾ ಸಂಗೀತ ಔರ್ ಸಾಹಿತ್ಯ, ಭಾರತ ಕಿ ವಿರಾಸತ್ ಇಸ್ ಶಹರ್ ಕೆ ಕಣ್ ಕಣ್ ಮೇ ರಚಿ ಬಸ್.

0: सी है और ये देखकर बहुत संतोष मिलता है कि शहर ने इस विरासत को उसी कुशलता से सहेजा भी है, संवारा भी है। श्री रामकृष्ण आश्रम और स्वामी विवेकानंद जी की स्मृतियां भी मैसूरू की विरासत का ही एक समृद्ध हिस्सा है। मैं उस ऐतिहासिक भवन में भी गया था जहां स्वामी विवेकानंद जी ने अपने प्रवास के दौरान कुछ समय बिताया था। कर्नाटका के कितने ही विद्वान और मनीषी इस स्थान से जुड़े रहे हैं। राष्ट्र कवि कुवेंपु जैसे महापुरुष जब मैसूर में थे उनका भी रामकृष्ण आश्रम से गहरा जुड़ाव था। स्वामी विवेकानंद कल्चरल यूथ सेंटर यानी विवेक स्मारक के उद्घाटन के जरिए हम इस मिशन को नया विस्तार दे रहे हैं।
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಎಚ್ಐವಿ ಹಾಗೂ ಏಡ್ಸ್ ಸೋಂಕಿನ ಕುರಿತು ಯುವ ಜನರಲ್ಲಿ ಜಾಗೃತಿ ಮೂಡಿಸಲು ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಸಹಯೋಗದಲ್ಲಿ ಈ ತಿಂಗಳ 12ರಿಂದ 2 ತಿಂಗಳ ಕಾಲ ರಾಜ್ಯಾದ್ಯಂತ ತೀವ್ರ ಪ್ರಚಾರ ಆಂದೋಲನ ನಡೆಯಲಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಚಿವರು, ಕಳೆದ 3 ತಿಂಗಳಲ್ಲಿ ಜನಸಾಮಾನ್ಯರಲ್ಲಿ 3091 ಹಾಗೂ ಗರ್ಭಿಣಿಯರಲ್ಲಿ 111 ಎಚ್ಐವಿ ಸೋಂಕು ಪತ್ತೆಯಾಗಿವೆ. ಕಳೆದ ಜುಲೈ ತಿಂಗಳಲ್ಲಿ 3000 ಹೆಚ್ಚು ಜನ ನೋ ಯುವರ್ ಹೆಲ್ತ್ ಸ್ಟೇಟಸ್ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ ತಮ್ಮ ಆರೋಗ್ಯದ ಮಾಹಿತಿ ಪಡೆದಿದ್ದಾರೆ ಎಂದರು. ಶ್ವಾಸಕೋಶದ ಕ್ಯಾನ್ಸರ್ ತಡೆಗೆ ಒಗ್ಗಟ್ಟಿನಿಂದ ಶ್ರಮಿಸೋಣ ಎಂಬ ಧ್ಯೇಯದೊಂದಿಗೆ ಆರಂಭಿಕ ಹಂತದಲ್ಲೇ ರೋಗ ಪತ್ತೆ ಹಾಗೂ ರೋಗ ಪೀಡಿತರಿಗೆ ಸಹಾನುಭೂತಿಯ ಬೆಂಬಲ ನೀಡುವ ಮಹತ್ವ ಸಾರುವ ಮೂಲಕ ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ಜನಜಾಗೃತಿ ದಿನ ಆಚರಿಸಲಾಯಿತು. ಚೆಸ್ಟ್ ಕೌನ್ಸಿಲ್ ಆಫ್ ಇಂಡಿಯಾ ಸಂಸ್ಥಾಪಕ ಅಧ್ಯಕ್ಷ, ದಾವಣಗೆರೆಯ ಖ್ಯಾತ ಶ್ವಾಸಕೋಶ ತಜ್ಞ ಡಾಕ್ಟರ್ NH ಕೃಷ್ಣ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ಶ್ವಾಸಕೋಶದ ಕ್ಯಾನ್ಸರ್ ಧೂಮಪಾನಿಗಳಿರ್ತಾರೋ ಅವರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬರುತ್ತೆ. ಆಕ್ಟಿವ್ ಸ್ಮೋಕರ್ ಇರ್ಬೋದು, ಪ್ಯಾಸಿವ್ ಸ್ಮೋಕಿಂಗ್ ಮತ್ತೆ ಇನ್ನೊಬ್ಬರದ್ದು ಸ್ಮೋಕ್ ನಿಂದ ಅದನ್ನ ಸ್ವೀಕರಿಸಿದ್ರೆ ಅವರಿಗೂ ಕೂಡ ಶ್ವಾಸಕೋಶದ ಕ್ಯಾನ್ಸರ್ ಆಗುವಂತ ಸಾಧ್ಯತೆ ಇರುತ್ತೆ. ಧೂಮಪಾನನೇ ಮಾಡೋದಿಲ್ಲ ಅವರಿಗೆ ಲಂಗ್ ಕ್ಯಾನ್ಸರ್ ಬರೋದಿಲ್ಲ ಅಂತ ಏನೂ ಇಲ್ಲ. ಹೊಗೆಗೆ ಯಾವಾಗ್ಲೂ ಕೂಡ ಎಕ್ಸ್ಪೋಸ್ ಆಗಿರೋರು, ಹೆಣ್ಮಕ್ಳು ಯಾರಾದ್ರೂ ಕೂಡ ಸತತವಾಗಿ ಅವ್ರ ಅಡಿಗೆ ಮನೆಯಲ್ಲಿ ಹೊಗೆಗೆ ಎಕ್ಸ್ಪೋಸ್ ಆಗಿದ್ರೆ ಅಥವಾ ಕಾರ್ಖಾನೆಯ ಒಂದು ಹೊಗೆಗೆ ಎಕ್ಸ್ಪೋಸ್ ಆಗಿದ್ರೆ ಅವ್ರಿಗೂ ಕೂಡ ಇದು ಬರುವಂತ ಸಾಧ್ಯತೆ ಇರುತ್ತೆ. ಮುನ್ನೆಚ್ಚರಿಕೆಯಾಗಿ ನಾವು ಮಾಡ್ಬೇಕಾದೇನು ಅಂತ ಹೇಳಿದ್ರೆ, ಯಾರಿಗಾದ್ರೂ 2-3 ವಾರ ತನಕ ಕೆಮ್ಮಿರೋದು ಮತ್ತು ರಕ್ತ ಬೀಳೋದು ಹಾಗೂ ಅವ್ರದ್ದು ದೇಹದಲ್ಲಿ ತೂಕ ಕಡಿಮೆ ಆಗೋದು, ಆ ಪೇಷಂಟ್ ಗೆ ನಾವು ಮೊದಲು ಕರೆಸಿ ಒಂದು ಚೆಸ್ಟ್ ಎಕ್ಸ್ರೇ ಅವಶ್ಯಕತೆ ಬಿದ್ರೆ CT ಸ್ಕ್ಯಾನ್ ಮಾಡಿಸೋದ್ರಿಂದ ಶ್ವಾಸಕೋಶದ ಕ್ಯಾನ್ಸರ್ ಅದನ್ನು ಪತ್ತೆ ಹಚ್ಚಲಿಕ್ಕೆ ಸಹಾಯ ಆಗುತ್ತೆ.
1: ಶ್ರೀ ಉತ್ತರಾದಿ ಮಠದ 41ನೇ ಪೀಠಾಧಿಪತಿ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ 31ನೇ ಚಾತುರ್ಮಾಸ್ಯ ಈ ತಿಂಗಳ 8ನೇ ತಾರೀಖಿನಿಂದ 26ರವರೆಗೆ ಧಾರವಾಡದ ಉತ್ತರಾದಿ ಮಠದಲ್ಲಿ ನಡೆಯಲಿದೆ ಎಂದು ಚಾತುರ್ಮಾಸ್ಯ ಸಮಿತಿ ಅಧ್ಯಕ್ಷ ಪಂಡಿತ್ ಪ್ರಹ್ಲಾದ್ ಆಚಾರ್ಯ ಗಲಗಲಿ ತಿಳಿಸಿದ್ದಾರೆ. 1935ರಲ್ಲಿ ಶ್ರೀ ಸತ್ಯ ಧ್ಯಾನ ತೀರ್ಥರು ಧಾರವಾಡದಲ್ಲಿ ಚಾತುರ್ಮಾಸ್ಯ ಕೈಗೊಂಡಿದ್ದರು. ಆ ಬಳಿಕ 90 ವರ್ಷಗಳ ನಂತರ ಶ್ರೀ ಸತ್ಯಾತ್ಮ ತೀರ್ಥರ ಚಾತುರ್ಮಾಸ್ಯ ನಡೆಯುತ್ತಿರುವುದು ವಿಶೇಷ ಎಂದರು. ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ತುಮಕೂರಿನಲ್ಲಿ ಆಯೋಜಿಸಿದ್ದ 11 ವರ್ಷದ ಒಳಗಿನ ಬಾಲಕರ ಬ್ಯಾಡ್ಮಿಂಟನ್ ಪಂದ್ಯದಲ್ಲಿ ರೇಯಾನ್ಸ್ ರಿಷಿಕ್ ಸಾಯಿ ಯಗಂಟಿ ಹಾಗೂ 13 ವರ್ಷದೊಳಗಿನ ಬಾಲಕಿಯರ ವಿಭಾಗದಲ್ಲಿ ಸಿಹಿ ಆದರ್ಶ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಡಬಲ್ಸ್ ಪಂದ್ಯದಲ್ಲಿ 11 ವರ್ಷದ ಅಥರ್ವ ಸಾಹು ಹಾಗೂ ರೇಯಾನ್ಸ್ ರಿಷಿಕ್, 13 ವರ್ಷದ PN ಸಾನ್ವಿ ಹಾಗೂ ಶಾಂಭವಿ ಶರ್ಮಾ ಪ್ರಥಮ ಸ್ಥಾನ ಪಡೆದರು. 13 ವರ್ಷದ ಬಾಲಕರ ವಿಭಾಗದ ಸಿಂಗಲ್ಸ್ ಪಂದ್ಯದಲ್ಲಿ ವೈಭವ್ ರಾವ್ ನಂದಿಕೊಳ್ಳ ಪ್ರಥಮ ಸ್ಥಾನ, ಡಬಲ್ಸ್ನಲ್ಲಿ ಮಾನ್ವಿತ್ ಮಾಣಿಬೆಟ್ಟು ಹಾಗೂ ಆದೇಶ್ ವೈಭವ್ ರಾವ್ ಮೊದಲ ಸ್ಥಾನ ಪಡೆದರು. ರೈಲ್ವೆ

0: ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ, ತುಮಕೂರು ಬ್ಯಾಡ್ಮಿಂಟನ್ ಅಕಾಡೆಮಿ ಅಧ್ಯಕ್ಷ ಪಿ ಪ್ರವೀಣ್ ವಿಜೇತರಿಗೆ ಬಹುಮಾನ ಪ್ರದಾನಿಸಿದರು. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಒಳಬಳ್ಳಾರಿ ರಸ್ತೆಯ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲೆಯ ವಿದ್ಯಾರ್ಥಿಗಳು ಎರಡು ದಿನಗಳ ಹಿಂದೆ ಆಹಾರ ಸೇವಿಸಿ ಅಸ್ವಸ್ಥರಾದ ಹಿನ್ನೆಲೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಸತ್ಯನಾರಾಯಣ ಶೆಟ್ಟಿ ಭೇಟಿ ನೀಡಿ ಪರಿಶೀಲಿಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಜನಜಾಗೃತಿ, ಸೈಕಲ್ ಮತ್ತು ದ್ವಿಚಕ್ರ ವಾಹನ ಜಾಥಾಕ್ಕೆ ಧಾರವಾಡದ ಕರ್ನಾಟಕ ಕಾಲೇಜ್ ವೃತ್ತದಲ್ಲಿ ಜಿಲ್ಲಾ ಸ್ವೀಪ್ ನೋಡಲ್ ಅಧಿಕಾರಿ ಭುವನೇಶ್ ಪಾಟೀಲ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ಚಾಲನೆ. ಸ್ವಾಮಿ ವಿವೇಕಾನಂದರು ರಾಷ್ಟ್ರವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಎಚ್ಐವಿ ಏಡ್ಸ್ ರಾಜ್ಯಾದ್ಯಂತ 60 ದಿನಗಳ ಯುವಜನ ಜಾಗೃತಿ ಆಂದೋಲನ. ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ಜನಜಾಗೃತಿ ದಿನಾಚರಣೆ ಸಂಪನ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 94 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕಾಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
5: ಜಡವೇನು ಜೀವವೇಂ
4: ಚೈತನ್ಯ ನಿದ್ರಿಸಿರುವ ಎಡೆಯಲ್ಲ ಜಡಲೋಕ ಕಲ್ಲು ಕಡ್ಡಿ ಕಸ
5: ಅಡಗಿರ್ಪ ಚೈತನ್ಯವ
4: ಎಚ್ಚರಲು ಜಂತು ಜಗ ಜಡವೇ ಜೀವದ ವಸತಿ
5: ಮಂಕುತಿಮ್ಮ.
4: ಸೊ ಇಲ್ಲಿ ಸೃಷ್ಟಿಯಲ್ಲಿ ನಾವು ಕಾಣುವಂತ ಎರಡು ಮುಖ್ಯವಾದಂಥ ವಿಭಾಗಗಳು, ಒಂದು ಜಡ, ಇನ್ನೊಂದು ಜೀವಯುಕ್ತವಾದಂಥದ್ದು, ಚಲ ಅಚಲ, ಚೈತನ್ಯಹೀನ ಚೈತನ್ಯ ಪೂರ್ಣ. ಸೊ ಹೀಗೆ ಈ ಎರಡು ವಿಷಯಗಳನ್ನು ನಾವು ಸ್ಥೂಲವಾಗಿ ಗಮನಿಸ್ತೀವಿ. ಆ್ಯಂಡ್ ಆ ಎರಡರಲ್ಲಿರುವಂಥ ವ್ಯತ್ಯಾಸಗಳು ಬಹಳ ಎದ್ದು ಕಾಣಿಸ್ತವೆ. ಅಂದರೆ ನಮ್ಮ ಒಂದು ನಂಬಿಕೆ ಪ್ರಕಾರ ಎರಡಕ್ಕೂ ಸೃಷ್ಟಿಕರ್ತ ಒಬ್ಬನೇ. ಆ್ಯಂಡ್ ಎರಡಕ್ಕೂ ಆಗಿರುವಂತಹ ಸೃಷ್ಟಿಯಲ್ಲಿ ತೊಡಗಿಸಿಕೊಳ್ಳಲಾಗಿರುವಂತಹ ಮೂಲ ವಸ್ತು ಒಂದೇ. ಆ ಮೂಲ ವಸ್ತು ಒಂದೇ ಆದರೂ ಕೂಡ ಎರಡು ವಿಭಿನ್ನ ರೂಪದಲ್ಲಿ ಅದು ವ್ಯಕ್ತವಾಗ್ತಾ ಇದೆ. ಎರಡರಲ್ಲೂ ಇರೋದು ಒಂದೇ, ಇದನ್ನು ನಾವು ಹಿಂದೆ ಎಲ್ಲ ಕೇಳಿದ್ವಿ. ಅದನ್ನು ಇಲ್ಲಿ ಮತ್ತೆ ಇನ್ನೊಂದು ಉದಾಹರಣೆಯನ್ನು ಕೊಟ್ಟು DVJ ಅವರು ಆ ಒಂದುತನವನ್ನು, ಆ ಏಕತ್ವವನ್ನು ಮತ್ತೆ ಹೇಳ್ತಾರೆ. ಜಡ ಮತ್ತು ಜೀವ ನಮಗೆ ಕಾಣಿಸೋ ರೀತಿಯಲ್ಲಿ ವ್ಯತ್ಯಾಸ ಯಾತಕ್ಕಿದೆ ಅಂತಂದರೆ, ಒಂದರಲ್ಲಿ ಒಂದು ರೀತಿಯ ಚೈತನ್ಯ ಇದೆ, ಇನ್ನೊಂದರಲ್ಲಿ ಆ ಚೈತನ್ಯ ಇಲ್ಲ. ಸೊ ಆ ಚೈತನ್ಯ ಇರೋಂಥದ್ದು ಅದು ಎದ್ದು ಕಾಣಿಸ್ತಾ ಇದೆ, ಇನ್ನೊಂದರಲ್ಲಿ ಚೈತನ್ಯವೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿದೆ. ಆದರೆ ಆ ಚೈತನ್ಯವೇ ಇಲ್ಲ ಅಂತ ಹೇಳೋದಕ್ಕೆ ನಮ್ಮ ಪರಿಗಣನೆಯಲ್ಲಿರುವಂತಹ ಕುಂದುಕೊರತೆಗಳೇ ಜಾಸ್ತಿ ಕಾರಣ. ಈಗ ಯಾವುದೋ ಒಂದು ಗಿಡ, ಆ ಗಿಡದಲ್ಲಿ ಚೈತನ್ಯ ಇಲ್ಲವಾ ಅಂತಂದರೆ ಚೈತನ್ಯ ಇದೆ, ಆದರೆ ಒಂದು ಪ್ರಾಣಿಯಲ್ಲಿಯೋ ಒಂದು ಪಕ್ಷಿಯಲ್ಲಿಯೋ

ಇರೋ ರೀತಿಯ ಚೈತನ್ಯ ಇಲ್ಲ. ಪ್ರಾಣಿ ಅಥವಾ ಪಕ್ಷಿ ತಾನಾಗಿಯೇ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬಲ್ಲದು. ಒಂದು ಗಿಡ ಆ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಒಂದು ಮರ ಆ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದು ಸ್ಥಿರವಾಗಿಯೇ ಇದೆ. ಆದರೆ ಆ ಸ್ಥಿರವಾಗಿ ನಿಂತಹ ಮರವೂ ಕೂಡ ಒಂದು ರೀತಿಯ ಚೈತನ್ಯವನ್ನು ಹೊಂದಿದೆ, ಅದು ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತವಾಗುತ್ತೆ. ಒಂದು ಹುಲ್ಲು ಕಡ್ಡಿಯಲ್ಲೂ ಕೂಡ ಆ ಚೈತನ್ಯ ಇದೆ, ಆದರೆ ಅದರಲ್ಲಿ ಅದು ವ್ಯಕ್ತ ಆಗುವಂಥ ರೀತಿ ಬೇರೆ. ಸೊ ಇದು ನಮಗೆ ಹಾಗೂ ಹೀಗೂ ನಾವು ಅರ್ಥ ಮಾಡ್ಕೋತೀವಿ. ಆದರೆ ಒಂದು ಕಲ್ಲಿನಲ್ಲಿ ಅಥವಾ ಒಂದು ಬಂಡೆಯಲ್ಲಿ ಅದರಲ್ಲಿ ಹೆಂಗೆ ಚೈತನ್ಯ ಇರೋದಕ್ಕೆ ಸಾಧ್ಯ, ಇದು ನಮಗೆ ಆ ಪ್ರಶ್ನೆ ಬಂದೇ ಬರುತ್ತೆ. ಇಲ್ಲಿ ನಮಗೆ ಸೈನ್ಸ್ ಫಿಸಿಕ್ಸ್ನಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಎನರ್ಜಿ ಕಾನ್ಸೆಪ್ಟ್. ಎನರ್ಜಿನಲ್ಲಿ ಎರಡು ಥರ ಎನರ್ಜಿ, ಒಂದು ಕೈನೆಟಿಕ್ ಎನರ್ಜಿ, ಒಂದು ಪೊಟೆನ್ಷಿಯಲ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಏನು? ಚಲನೆಯಲ್ಲಿ ಕಂಡುಬರುವಂಥ ಶಕ್ತಿ. ಪೊಟೆನ್ಷಿಯಲ್ ಎನರ್ಜಿ ಅಂತಂದ್ರೇನು? ಅದರಲ್ಲಿ ಶಕ್ತಿ ಇದೆ, ಆದರೆ ಅದು ಪ್ರಕಟವಾಗ್ತಾ ಇಲ್ಲ, ವ್ಯಕ್ತವಾಗ್ತಾ ಇಲ್ಲ. ಸೊ ಹಾಗೆ ಇಲ್ಲಿ ಡಿ ವಿ ಜಿ ಅವರು ಕೊಡುವಂಥ ಉದಾಹರಣೆ ಅದನ್ನೇ ಅನುಸರಿಸಿ, ಜಡವಾದಂತಹ ಒಂದು ವಸ್ತುವಿನಲ್ಲೂ ಚೈತನ್ಯ ಇದೆ, ಆದರೆ ಅದು ಪೊಟೆನ್ಷಿಯಲ್ ಎನರ್ಜಿ ರೂಪದಲ್ಲಿದೆ. ಆ ಪೊಟೆನ್ಷಿಯಲ್ ಎನರ್ಜಿ ವ್ಯಕ್ತವಾಗ್ತಾ ಇಲ್ಲ. ಅಡಗಿರ್ಪ ಚೈತನ್ಯ ಎಚ್ಚರವಾಗಿದ್ದರೆ ಅದು ಜಂತು, ಅದು ಜೀವಿ, ಆದರೆ ಅದೇ ಜಡ ಜೀವದ ವಸತಿ, ಅಂದರೆ ಅದು ಆ ಜಡದಲ್ಲಿಯೇ ಜೀವ ಸೇರಿರುವಂಥದ್ದು. ಜೀವ ಸೇರಿದಾಗ ಅದು ಒಂದು ರೀತಿಯಲ್ಲಿ ವ್ಯಕ್ತವಾಗುತ್ತೆ, ಜೀವ ಸೇರದೇ ಇದ್ದಾಗ ಅದೇ ತಟಸ್ಥವಾಗಿ ಇರುತ್ತೆ. ಸೊ ಹಾಗಾಗಿ ವ್ಯತ್ಯಾಸ ಅನ್ನುವಂಥದ್ದು ಹೆಚ್ಚು ಕಾಣೋದು ಸರಿಯಲ್ಲ. ಎರಡರಲ್ಲೂ ಶಕ್ತಿ ಇದೆ, ಆ ಶಕ್ತಿಯ ಪ್ರಕಟೀಕೃತ ರೂಪದಲ್ಲಿ ನಾವು ವ್ಯತ್ಯಾಸವನ್ನು ಕಾಣ್ತೀವಿ. ಈಗ ನಮ್ಮಲ್ಲಿ ಈ ಆಟದ ಸಾಮಾನುಗಳಿರ್ತವೆ, ಮಕ್ಕಳಿಗೆ ವಿಶೇಷವಾಗಿ ಕೊಡುವಂಥ ಆಟದ ಸಾಮಾನುಗಳು. ಎರಡು ರೀತಿಯ ಆಟದ ಸಾಮಾನು ಇದೆ ಅಂತ ಅನ್ಕೋಣ. ಒಂದು ಸುಮ್ಮನೆ ಕೂತ್ಕೊಳ್ಳೋಂಥ ಒಂದು ಕೋಳಿ. ಆ ಕೋಳಿಗಳಲ್ಲಿ ಬೇರೆ ಥರ ಬೊಂಬೆ ಬರುತ್ತೆ, ಅದರಲ್ಲಿ ಮಧ್ಯದಲ್ಲಿ ಒಂದು ಕೀ ಇರುತ್ತೆ. ಹೀಗೆ ಕೀ ತಿರುಗಿಸಿ ಬಿಟ್ಟರೆ ಸ್ಥಿರವಾಗಿ ನಿಂತಿದ್ದಂತಹ ಕೋಳಿ ನಡೆಯೋಕ್ಕೆ ಶುರು ಮಾಡಿಬಿಡುತ್ತೆ, ನಡೀತಾ ನಡೀತಾ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಎಲ್ಲಿವರೆಗೂ ಕೀ ತಿರುಗಿಸಿರೋವಂಥದ್ದು ಚಾಲನೆಯಲ್ಲಿರುತ್ತೋ ಅಲ್ಲಿವರೆಗೂ ಆ ಕೋಳಿ ಮುಂದಕ್ಕೆ ಹೋಗುತ್ತೆ, ಆಮೇಲೆ ತಿರ್ಗಾ ನಿಂತು ಹೋಯಿತು. ತಿರ್ಗಾ ಇನ್ನೊಂದು ಸತಿ ನಾನು ಅದಕ್ಕೆ ಕೀ ಕೊಟ್ಟರೆ ಆ ಕೋಳಿ ತಿರ್ಗಾ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಸೊ ಹೀಗೆ ಜಡವಾಗಿದ್ದಂತಹ ಕೋಳಿಗೆ ನಾನು ಕೀ ತಿರುಗಿಸೋದ್ರಿಂದ ಏನೋ ಒಂದು ರೀತಿಯ ಚೈತನ್ಯವನ್ನು ಕೊಟ್ಟಂತಾಯಿತು. ಆ ಚೈತನ್ಯ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಜಡವಾಗಿದ್ದಂತಹ ಕೋಳಿ ನಡೆಯಿತು. ಇದು ನಿಲ್ತು, ಕೋಳಿಯು ನಿಲ್ತು. ಸೊ ಅದರೊಳಗೆ ಏನೋ ಒಂದು ಶಕ್ತಿ ಇದೆ, ಜಡವಾದಂತಹ ಕೋಳಿಯ ಬೊಂಬೆಯೇ ಆ ಶಕ್ತಿಗೆ ವಸತಿ. ಅದನ್ನು ನಾನು ಕೈ ತಿರುಗಿಸಿ ಚಾಲನೆಯನ್ನು ನೀಡಿದರೆ ಆ ಶಕ್ತಿಯ ಚೈತನ್ಯ ವ್ಯಕ್ತವಾಗುತ್ತೆ, ಒಂದು ಕಾಲದವರೆಗೂ ಅದು ವ್ಯಕ್ತವಾಗುತ್ತೆ. ಅದು ಕ್ರಮೇಣ ಕ್ಷೀಣಿಸ್ತಾ ನಿಲ್ತು ಅಂತಂದರೆ ತಿರ್ಗಾ ಜಡವಾಯಿತು. ಸೊ ಹಾಗೆ ಜಡ ಜೀವ, ಚಲ ಅಚಲ, ಇವೆರಡೂ ಕೂಡ ಒಂದು ರೀತಿಯ ಸಂಬಂಧ ಹೊಂದಿರುವಂತಹ ಶಕ್ತಿಗಳು. ಜಡದಲ್ಲಿಯೇ ಚೈತನ್ಯವನ್ನು ತುಂಬಿಸಬಹುದಾದಂತಹ ಒಂದು ಸಾಧ್ಯತೆ ಇದೆ, ಒಂದು ಪೊಟೆನ್ಷಿಯಲ್ ಇದೆ. ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು ಅನ್ನೋದು ಇಲ್ಲಿ ಡಿ ವಿ ಜಿ ಅವರ ಉದಾಹರಣೆ. ಅದನ್ನೇ ನಮ್ಮ ಒಂದು ನಿತ್ಯದ ಬದುಕಿಗೂ ಕೂಡ ನಾವು ಅನ್ವಯಿಸ್ಕೊಳ್ಳೋದಾದರೆ, ಎಷ್ಟೋ ಸರ್ತಿ ನಾವು ಕೆಲವು ವ್ಯಕ್ತಿಗಳನ್ನು ಇವರು ನಿಷ್ಪ್ರಯೋಜಕರು, ಇವರು ಕೆಲಸಕ್ಕೆ ಬರೆದವರು ಅಂತ ಹಣೆಪಟ್ಟಿ ಕಟ್ಟುವಂಥದ್ದನ್ನು ನೋಡ್ತೀವಿ. ಶಾಲೆಯಲ್ಲಿ ಮಕ್ಕಳು, ಎಲ್ಲ ಮಕ್ಕಳು ಫಸ್ಟ್ ರ್ಯಾಂಕ್ ಬರಲ್ಲ, ಎಲ್ಲ ಮಕ್ಕಳು ಪಾಸು ಆಗಲ್ಲ. ಸೊ ಒಬ್ಬ ವ್ಯಕ್ತಿ, ಒಬ್ಬ ವಿದ್ಯಾರ್ಥಿ ಪಾಸ್ ಆಗಲಿಲ್ಲ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ತುಂಬಿಟ್ಟಿರುತ್ತೆ, ಇವನು ನಿಷ್ಪ್ರಯೋಜಕ, ಇವನು ಪ್ರಯೋಜನ ಇಲ್ಲ, ಇವನು ಯೂಸ್ಲೆಸ್, ಫೇಲ್ ಆಗ್ತಾ ಇದ್ದಾನೆ ಅಂತ. ಆದರೆ ಅದು ಸರಿಯಾದಂತಹ ಗಣನೆ ಅಲ್ಲ ಅನ್ನೋದನ್ನು ಈ ಕಗ್ಗದ ಮಾತು ನಮಗೆ ನೆನಪಿಸ್ಬೇಕು ಅಂತ ಅನಿಸುತ್ತೆ. ಆ ಸರಿಯಾಗಿ ಕೀ ಕೊಡೋವಂಥ ಶಕ್ತಿ ನನಗೆ ಬಂದಿಲ್ಲ, ಆ ಮೇಷ್ಟ್ರಿಗೆ ಸರಿಯಾಗಿ ಪಾಠ ಮಾಡುವ ಶಕ್ತಿ ಇಲ್ಲದೇ ಇರೋದರಿಂದ ಒಬ್ಬ ವಿದ್ಯಾರ್ಥಿ ಸರಿಯಾಗಿ ಕಲಿತಾ ಇಲ್ಲ. ಸೊ ಹಾಗಾಗಿ ಆ ವಿದ್ಯಾರ್ಥಿಯ ಸರಿ ಇಲ್ಲ ಅಂತ ಹೇಳೋದು ತಪ್ಪು. ಜೊತೆಗೆ ಆ ವಿದ್ಯಾರ್ಥಿಯ ಶಕ್ತಿ ಏನಿದೆಯೋ ಅದಕ್ಕನುಗುಣವಾಗಿ ಅವನು ತನ್ನ ಶಕ್ತಿಯನ್ನು ಪ್ರಕಟಣೆ ಮಾಡ್ತಾನೆ.
ಪರೀಕ್ಷೆಯಲ್ಲಿ ಬರೆಯೋದು ಒಂದೇ ಶಕ್ತಿ ಅಂತ ನಾವು ಅನ್ಕೊಳ್ಳೋದು ತಪ್ಪು. ಬೇರೆ ರೀತಿಯಲ್ಲಿ ಅವನ ಶಕ್ತಿ ಪ್ರಕಟವಾಗಬಹುದು. ಫೇಲ್ ಆದಂತಹ

0: ಎಷ್ಟೋ ವಿದ್ಯಾರ್ಥಿಗಳು ಜೀವನದಲ್ಲಿ ಅದೆಷ್ಟೋ ಸಾಧನೆಯನ್ನ ಮಾಡಿರೋಂಥದ್ದನ್ನ ನಾವು ನೋಡ್ತೀವಿ. ಸೊ ಹಾಗೆ ನಾವು ಹಣೆಪಟ್ಟಿನ ಕಟ್ಬಿಟ್ಟು ಇವರಲ್ಲಿ ಚೈತನ್ಯ ಇಲ್ಲ ಅಂತ ಅನ್ನೋದು ತಪ್ಪು. ಆ ಚೈತನ್ಯದ ಪ್ರಕಟೀಕರಣಕ್ಕೆ ಪೂರಕವಾದಂಥ ರೀತಿಯಲ್ಲಿ ನಾವು ಅದರಲ್ಲಿ ನಂಬಿಕೆ ಇಟ್ಟಾಗ ಪ್ರತಿಯೊಂದು ವ್ಯಕ್ತಿಯಲ್ಲಿ ವಸ್ತುವಿನಲ್ಲಿ ಅಗಾಧವಾದಂಥ ಶಕ್ತಿ ಇದೆ, ಆ ಪೊಟೆನ್ಷಿಯಲ್ ಅದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾವು ಗಣನೆಗೆ ತಂದುಕೊಂಡಾಗ ಅದರ ಪ್ರಕಟೀಕರಣಕ್ಕೆ ನಾವು ಜಾಗ ಮಾಡಿಕೊಟ್ಟಂತೆ ಆಗತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 94 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ತಪ್ತ ಮುದ್ರೆ ಆಷಾಢದಲ್ಲಿ ಯಾಕೆ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ತಪ್ತಮುದ್ರೆ ಆಷಾಢದಲ್ಲಿಯೇ ಯಾಕೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಶಂಖ, ಚಕ್ರ, ಗದ, ಪದ್ಮ ಮತ್ತು ನಾರಾಯಣನ ಮುದ್ರೆ ತಪ್ತ ಮುದ್ರಾಧರಣೆಯ ವಿಶೇಷ. ವೈಷ್ಣವ ಸಂಪ್ರದಾಯದ ಪ್ರಮುಖ ಮಠಗಳಾದ ಬೆಂಗಳೂರಿನ ಶ್ರೀ ರಾಘವೇಂದ್ರ ಸ್ವಾಮಿ ಮಠ, ಶ್ರೀ ಪಾದರಾಜ ಮಠ ಹಾಗೂ ಉಡುಪಿಯ ಶ್ರೀ ಕೃಷ್ಣ ಮಠಗಳಲ್ಲಿ ಅಂದು ಬೆಳಗ್ಗೆಯಿಂದಲೇ ಈ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಬೆಳ್ಳಿ ಅಥವಾ ಚಿನ್ನದ ಶಂಖ, ಚಕ್ರ, ಗದ, ಪದ್ಮ ಮತ್ತು ನಾರಾಯಣನ ಮುದ್ರೆಗಳನ್ನು ಕಾಯಿಸಿ ಭಕ್ತರ ದೇಹದ ಸಾಮಾನ್ಯವಾಗಿ ಭುಜದ ಮೇಲೆ ಧರಿಸಲಾಗುತ್ತದೆ. ಇದು ವಿಷ್ಣುವಿನ ಅನುಗ್ರಹ ಪಡೆಯಲು ಮತ್ತು ಚಾತುರ್ಮಾಸ್ಯದಲ್ಲಿ ರೋಗ ರುಜಿನಿಗಳಿಂದ ರಕ್ಷಣೆ ಪಡೆಯಲು ನಡೆಸಲಾಗುವ ಅತ್ಯಂತ ಪವಿತ್ರವಾದ ಸಂಪ್ರದಾಯ. ಪ್ರತಿ ವರ್ಷ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದೇ ಶಯನಿ ಏಕಾದಶಿ ಈ ವಿಧಿ ಮಾಡುವುದು ರೂಢಿ. ಇದು ಶ್ರೀ ಹರಿ ವಿಷ್ಣುವಿನ ದಾಸಿ ಅಥವಾ ಭಕ್ತಿಗೆ ಗುರುತು. ನಾವು ಭಗವಂತನಿಗೆ ಸೇರಿದವರು ಎಂಬ ಬದ್ಧತೆಯನ್ನು ಇದು ತೋರಿಸುತ್ತದೆ. ಬ್ರಾಹ್ಮಣರು ಅಥವಾ ಮಠದ ಯತಿಗಳು ಸುದರ್ಶನ ಹೋಮದ ನಂತರ ಬೆಳ್ಳಿಯ ಅಥವಾ ತಾಮ್ರದ ಶಂಖ, ಚಕ್ರ ಮುದ್ರೆಯನ್ನು ಅಗ್ನಿಯಲ್ಲಿ ಕಾಯಿಸಿ ಭಕ್ತಿಯ ಭುಜ ಅಥವಾ ಎದೆಗೆ ಸಂಕೇತವಾಗಿ ಸ್ಪರ್ಶಿಸುತ್ತಾರೆ. ತಪ್ತಮುದ್ರೆ ಹಾಕಿಸಿಕೊಳ್ಳುವ ಪದ್ಧತಿಯನ್ನು ಸಾಮಾನ್ಯವಾಗಿ ವೈಷ್ಣವ ಪಂಥವನ್ನು ಪಾಲಿಸುವವರು ಅನುಸರಿಸುತ್ತಾರೆ. ತಪ್ತಮುದ್ರೆ ಹಾಕಿಸಿಕೊಳ್ಳುವುದರಿಂದ ರೋಗ ರುಜಿನಿಗಳು ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ. ಬಿಸಿಯಾದ ಲೋಹದಿಂದ ದೇಹದ ಮೇಲೆ ಮುದ್ರೆಯನ್ನು ಹಾಕಲಾಗುತ್ತದೆ. ಈ ಮುದ್ರೆ ಹಾಕಿಕೊಳ್ಳುವುದರಿಂದ ವಿಷ್ಣು ಮತ್ತು ಶ್ರೀಕೃಷ್ಣನ ವಿಶೇಷ ಆಶೀರ್ವಾದ ಪಡೆದಂತೆ. ತಪ್ತಮುದ್ರೆ ಹಾಕಿಸಿಕೊಳ್ಳಲು ಯಾವುದೇ ಲಿಂಗ ಭೇದವಿಲ್ಲ. ಕೆಲವರು 5 ಮುದ್ರೆಗಳನ್ನು, ಇನ್ನು ಕೆಲವರು 2 ಮುದ್ರೆಗಳನ್ನು ತಮ್ಮ ಬಲ ಭುಜದ ಮೇಲೆ ಹಾಕಿಸಿಕೊಳ್ಳುತ್ತಾರೆ. ಈ ಮುದ್ರೆ ಹಾಕಿಕೊಳ್ಳುವ ಆಚರಣೆಯನ್ನು ಆಷಾಢ ಮಾಸದ ಏಕಾದಶಿ ಎಂದು ಆಚರಿಸಲಾಗುತ್ತದೆ. ಆಷಾಢ ಮಾಸದ ಏಕಾದಶಿಯ ದಿನದಂದು ಉತ್ತರಾದಿ ಮಠಗಳಲ್ಲಿ ಚಿನ್ನದ ಲೋಹವನ್ನು ಬಳಸಿಕೊಂಡು ಈ ಚಿಹ್ನೆಯ ಮುದ್ರೆಯನ್ನು ಹಾಕಲಾಗುತ್ತದೆ. ತಪ್ತ ಮುದ್ರೆಯನ್ನು ಹಾಕಿಕೊಳ್ಳುವುದರಿಂದ ವ್ಯಕ್ತಿಯು ದೈಹಿಕ ಶುದ್ಧತೆಯನ್ನು ಪಡೆದುಕೊಳ್ಳುತ್ತಾನೆ. ಜನ್ಮ ಜನ್ಮಗಳ ಪಾಪಗಳು ಪರಿಹಾರವಾಗ

ಕುಗ್ಗುವುದು. ಈ ಮುದ್ರೆಯು ಜನರ ನರಮಂಡಲದ ಮೇಲೆ ಧನಾತ್ಮಕ ಪರಿಣಾಮವನ್ನುಂಟು ಮಾಡುವುದು ಎನ್ನುವ ನಂಬಿಕೆ ಇದೆ. ಪುರಾಣಗಳ ಪ್ರಕಾರ ರುದ್ರಾಸುರನಿಂದ ಸೋತ ಇಂದ್ರಾದಿ ದೇವತೆಗಳಿಗೆ ಮಹಾವಿಷ್ಣುವು ತನ್ನ ಶಂಖ ಚಕ್ರಾದಿ ಆಯುಧಗಳನ್ನು ನೀಡಿ ದೈತ್ಯರೊಡನೆ ಯುದ್ಧ ಮಾಡಿ ವಿಜಯವನ್ನು ಪಡೆದುಕೊಳ್ಳುವಂತೆ ಸೂಚನೆಯನ್ನು ನೀಡುತ್ತಾನೆ. ವಿಷ್ಣು ದೇವನ ಆಜ್ಞೆಯ ಪ್ರಕಾರವೇ ಅವರು ಆ ಆಯುಧಗಳನ್ನು ಬಳಸಿಕೊಂಡು ಅಸುರರನ್ನು ಸಂಹಾರ ಮಾಡುತ್ತಾರೆ. ಅಂದಿನಿಂದ ಕಾಮ ಕ್ರೋಧದಂತಹ ಆಂತರಿಕ ವೈರಿಗಳನ್ನು ಜಯಿಸಲು ಮುದ್ರಾಧಾರಣೆ ಅಗತ್ಯ ಎಂಬ ನಿಯಮ ವೈಷ್ಣವರಿಗೆ ಶಾಶ್ವತವಾಯಿತು. ತಪ್ತಮುದ್ರೆ ನಿನ್ನೆ ಮೊನ್ನೆಯ ಆಚರಣೆಯಲ್ಲ, ಶತಮಾನಗಳಿಂದಲೂ ಈ ಸಂಪ್ರದಾಯವಿದೆ. ಈ ತಪ್ತಮುದ್ರೆಯ ಕುರಿತು ಋಗ್ವೇದ, ಮಹಾಭಾರತ, ಪದ್ಮಪುರಾಣ ಸೇರಿದಂತೆ ಅನೇಕ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಹಾಗೂ ಆಯುರ್ವೇದದಲ್ಲೂ ಉಲ್ಲೇಖವಿದೆ. ತಪ್ತಮುದ್ರೆ ದೈಹಿಕ ಶಕ್ತಿಯಲ್ಲಿ ಸಮತೋಲನ ಕಾಪಾಡಿಕೊಳ್ಳಲು ಸಹಾಯ, ಒತ್ತಡ ಕಡಿಮೆ ಮಾಡಿ ಮಾನಸಿಕ ಶಾಂತಿ ಕೊಡುವುದು, ವ್ಯಕ್ತಿಯಲ್ಲಿ ಏಕಾಗ್ರತೆ ಹೆಚ್ಚಿಸಲು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಕಾರಿ, ಆಧ್ಯಾತ್ಮಿಕ ಶುದ್ಧೀಕರಣಕ್ಕೆ ಇದು ಹೆಚ್ಚು ಸಹಕಾರಿ. ಈ ಆಚರಣೆಯು ವ್ಯಕ್ತಿಯನ್ನು ದೈಹಿಕವಾಗಿ ಮಾತ್ರವಲ್ಲ ಆಧ್ಯಾತ್ಮಿಕವಾಗಿಯೂ ವೃದ್ಧಿಯಾಗುವಂತೆ ಮಾಡುತ್ತದೆ. ಸ್ಕಂದ ಪುರಾಣ ಪ್ರಕಾರ ಯಾವ ವ್ಯಕ್ತಿಯ ದೇಹದ ಮೇಲೆ ಶಂಖ ಮತ್ತು ಚಕ್ರಗಳಿರುತ್ತವೆಯೋ ಆ ವ್ಯಕ್ತಿಯ ದೇಹವು ವಿಶೇಷವಾದ ದೈವಿಕ ಶಕ್ತಿಯನ್ನು ಹೊಂದಿರುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ತಪ್ತಮುದ್ರೆ ಆಷಾಢದಲ್ಲಿಯೇ ಯಾಕೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ತಪ್ತ ಮುದ್ರೆ ಆಷಾಢದಲ್ಲಿಯೇ ಯಾಕೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ. ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನೆಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ಅಕಾಲಿಕ ಮಳೆಗೆ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನಶಾ ಮುಕ್ತ ಯುವ ಕೋರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಚಾಲನೆ. ಇರಾನ್ ವಿರುದ್ಧ ಮಿಲಿಟರಿ ದಾಳಿ ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಕಾಮನ್ವೆಲ್ತ್ ಕ್ರೀಡಾಕೂಟ 39 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದ ಭಾರತ. ಬಾನ್ ಓಪನ್ ಟೆನಿಸ್, ಭಾರತದ ರಾಮ್ಕುಮಾರ್ ರಾಮನಾಥನ್ ವಿಜಯ್ ಸುಂದರ್ ಪ್ರಶಾಂತ್ ಜೋಡಿಗೆ ಡಬಲ್ಸ್ ಪ್ರಶಸ್ತಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ನಶಾ ಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ, ಉದ್ಘಾಟನಾ ಕಾರ್ಯಕ್ರಮದಲ್ಲಿ 1 ಕೋಟಿಗೂ ಹೆಚ್ಚು ಮಂದಿ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದ ವೇಳೆ ಭಾಗಿಯಾಗುವವರು ನಶಾ ಮುಕ್ತ ಪ್ರತಿಜ್ಞೆ ಕೈಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಯುವ ಜನರು ಮಾದಕ ವಸ್ತುಗಳ ದುರ್ಬಳಕೆಯಿಂದ ದೂರವಿರುವಂತೆ ಉತ್ತೇಜಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು 100 ವಾರಗಳ ಕಾಲ ದೇಶಾದ್ಯಂತ ಆಂದೋಲನವಾಗಿ ನಡೆಸಲಾಗುವುದು. ಪ್ರತಿ ಭಾನುವಾರ ಯುವಕರ ನೇತೃತ್ವದಲ್ಲಿ ಜಾಗೃತಿ ಅಭಿಯಾನ, ಸಮುದಾಯ ರ್ಯಾಲಿಗಳು ಹಾಗೂ ನಶಾ ಮುಕ್ತ ಪ್ರತಿಜ್ಞೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುವುದು ಎಂದು ವಿವರಿಸಿದ್ದಾರೆ. ಮೈಭಾರತ್ ಸ್ವಯಂ ಸೇವಕರು, ರಾಷ್ಟ್ರೀಯ ಸೇವಾ ಯೋಜನೆ, ಯುವಕ ಸಂಘಗಳು, ಶಾಲೆ ಕಾಲೇಜು, ವಿಶ್ವವಿದ್ಯಾಲಯಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಕೈಗಾರಿಕಾ ಸಂಘಟನೆಗಳು ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳು ಅಭಿಯಾನದಲ್ಲಿ ಪಾಲ್ಗೊಳ್ಳಲಿವೆ ಎಂದು ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಮಾಹಿತಿ ನೀಡಿದ್ದಾರೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವ ಸೈದೋ ಭಕ್ತಿಯೋರ್ ಒಡಿಯೋವಿಚ್ ಇಂದಿನಿಂದ 5 ದಿನಗಳವರೆಗೆ ಭಾರತಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ತಿಂಗಳ 5ರವರೆಗೆ ಭಾರತಕ್ಕೆ ಅಧಿಕೃತ ಭೇಟಿ ನೀಡಲಿರುವ ಸಚಿವರು ತಮ್ಮ ಭೇಟಿಯ ಸಮಯದಲ್ಲಿ ಒಡಿಯೋಲೋವಿಚ್ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ನಂತರ ಅವರು ದೆಹಲಿಯಲ್ಲಿ ವ್ಯಾಪಾರ ವೇದಿಕೆಯಲ್ಲಿ ಭಾಗಿಯಾಗಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. 5 ಡೈವಿಂಗ್ ಸಪೋರ್ಟ್ ಕ್ರಾಫ್ಟ್ ಯೋಜನೆಗಳ 5ನೇ ಹಡಗಾದಂಥ DSC A-24 ಕೋಲ್ಕತ್ತಾದ ತಿಟಗಡದಲ್ಲಿ ಉದ್ಘಾಟನೆ ಮಾಡಲಾಯಿತು. ಈ ಹಡಗುಗಳು ಉತ್ತಮ ಸ್ಥಿರತೆ, ವರ್ಧಿತ ಟೆಕ್ ಪ್ರದೇಶ ಮತ್ತು ಸುಧಾರಿತ ಸಮುದ್ರ ಕೀಪಿಂಗ್ ಗುಣಲಕ್ಷಣಗಳನ್ನು ನೀಡುತ್ತವೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಇದು ಡೈವಿಂಗ್ ಕಾರ್ಯಾಚರಣೆಗಳನ್ನು ಕೈಗೊಳ್ಳಲು ಸೂಕ್ತವಾಗಿದೆ. ಭಾರತೀಯ ಶಿಪ್ಪಿಂಗ್ ನೋಂದಣಿಯ ನೌಕಾ ನಿಯಮಗಳು ಮತ್ತು ನಿಯಮಗಳಿಗೆ ಅನುಸಾರವಾಗಿ ಹಡಗನ್ನು ವಿನ್ಯಾಸಗೊಳಿಸಲಾಗಿದೆ ಮತ್ತು ನಿರ್ಮಾಣ ಮಾಡಲಾಗಿದೆ. ಈ ಹಡಗುಗಳ ಸೇರ್ಪಡೆಯೊಂದಿಗೆ ಡೈವಿಂಗ್ ಬೆಂಬಲ, ನೀರೊಳಗಿನ ತಪಾಸಣೆ, ರಕ್ಷಣೆಗೆ ನೆರವು ಮತ್ತು ಕರಾವಳಿ ಕಾರ್ಯಾಚರಣೆಯ ನಿಯೋಜನೆಯಲ್ಲಿ ಭಾರತೀಯ ನೌಕಾಪಡೆಯ ಸಾಮರ್ಥ್ಯ ಹೆಚ್ಚಳವಾಗಲಿದೆ. 70% ಮುಖ್ಯ ಮತ್ತು ಸಹಾಯಕ ಉಪಕರಣಗಳನ್ನು ಸ್ಥಳೀಯ ತಯಾರಕರಿಂದ ಪಡೆಯುವುದರ ಜೊತೆಗೆ ಡೈವಿಂಗ್ ಸಪೋರ್ಟ್ ಕ್ರಾಫ್ಟ್ ಸರ್ಕಾರದ ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ ಉಪಕ್ರಮಗಳ ಬಲ ನೀಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸುಮಾರು 6 ವರ್ಷಗಳ ನಂತರ ಹಿಮಾಚಲ ಪ್ರದೇಶದ ಕಿನ್ನೌರ್ ಜಿಲ್ಲೆಯ ಶಿಪ್ಕಿಲಾ ಮೂಲಕ ಭಾರತ ಮತ್ತು ಚೀನಾ ನಡುವಿನ ಗಡಿಯಾಚೆಗಿನ ವ್ಯಾಪಾರ ಪುನರಾರಂಭಗೊಂಡಿದೆ. ಕಿನ್ನೌರ್ ಜಿಲ್ಲೆಯ ಪೂಹ್ ಉಪವಿಭಾಗದಲ್ಲಿರುವಂತಹ ಗಡಿ ಪಂಚಾಯತ್ ನಮ್ಗ್ಯಾದಲ್ಲಿ ಚುಪನ್ ಟ್ರೇಡ್ ಮಾರ್ಟ್ ಅನ್ನು ಕಂದಾಯ ಸಚಿವ ಜಗತ್ ಸಿಂಗ್ ನೇಗಿ ಉದ್ಘಾಟನೆ ಮಾಡಿದರು. ಅಲ್ಲದೆ ಗಡಿಯಾಚೆಗಿನ ವ್ಯಾಪಾರವನ್ನು ಪ್ರಾರಂಭ ಮಾಡಲು 17 ವ್ಯಾಪಾರಿಗಳ ಗುಂಪಿಗೆ ಚಾಲನೆಯನ್ನು ನೀಡಿದರು. COVID-19 ಸಾಂಕ್ರಾಮಿಕ ರೋಗದ ನಂತರ 2020 ವ್ಯಾಪಾರವನ್ನು ಸ್ಥಗಿತಗೊಳಿಸಲಾಗಿತ್ತು. ರಾಜ್ಯಾದ್ಯಂತ ಬಾಲಕಾರ್ಮಿಕ ಪದ್ಧತಿ ಮತ್ತು ಮಕ್ಕಳ ಕಳ್ಳ ಸಾಗಣೆ ಕೊನೆಗೊಳಿಸುವ ಗುರಿಯನ್ನು ಹೊಂದಿರುವಂತಹ ಆಪರೇಷನ್ ಮುಸ್ಕಾನ್ 12 ಎಂಬ ಒಂದು

ತಿಂಗಳ ವಿಶೇಷ ಅಭಿಯಾನದಲ್ಲಿ ತೆಲಂಗಾಣ ಪೊಲೀಸರು 6,307 ಮಕ್ಕಳನ್ನು ರಕ್ಷಿಸಿದ್ದಾರೆ. ಜುಲೈ 1 ರಿಂದ 31 ರವರೆಗೆ ಈ ಕಾರ್ಯಾಚರಣೆ ನಡೆಯಿತು. 124 ಉಪವಿಭಾಗದ ತಂಡಗಳಿಂದ ಸುಮಾರು 620 ಪೊಲೀಸ್ ಸಿಬ್ಬಂದಿ ಭಾಗಿಯಾಗಿದ್ದರು. ಕಾನೂನು ಮತ್ತು ಕಾರ್ಯವಿಧಾನಗಳ ಕುರಿತು ತರಬೇತಿಯ ನಂತರ ತಂಡಗಳು ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ದೇವಾಲಯ, ಇಟ್ಟಿಗೆಗೂಡು, ಮೆಕ್ಯಾನಿಕ್ ಅಂಗಡಿ, ನಿರ್ಮಾಣ ಸ್ಥಳ ಮತ್ತು ಚಹಾ ಅಂಗಡಿಗಳು ಸೇರಿದಂತೆ

0: 3,892 ಹುಡುಗರು ಮತ್ತು 415 ಹುಡುಗಿಯರು 3,447 ತೆಲಂಗಾಣಕ್ಕೆ ಸೇರಿದವರಾಗಿದ್ದರೆ 2,860 ಇತರ ರಾಜ್ಯಗಳು ಮತ್ತು ನೇಪಾಳದವರು ಆಗಿದ್ದಾರೆ. ರಕ್ಷಿಸಲ್ಪಟ್ಟವರಲ್ಲಿ 5,041 ಬಾಲ ಕಾರ್ಮಿಕರು, 647 ಬೀದಿ ಮಕ್ಕಳು, 43 ಬಾಲ ಭಿಕ್ಷುಕರು ಮತ್ತು 11 ಓಡಿ ಹೋದವರು, ಶಾಲೆ ಬಿಟ್ಟವರು, ಅಕ್ರಮ ದತ್ತು ಸ್ವೀಕಾರ ಮತ್ತು ಬಾಲ್ಯ ವಿವಾಹಕ್ಕೆ ಒಳಗಾದವರು ಇದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಇರಾನ್ ವಿರುದ್ಧ ಮಿಲಿಟರಿ ದಾಳಿಯನ್ನು ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಹಡಗುಗಳ ಮೇಲಿನ ದಾಳಿಯನ್ನು ನಿಲ್ಲಿಸಿ ಇರಾನ್ ಮಾತುಕತೆಗೆ ಮರಳುವವರೆಗೆ ಅಮೆರಿಕದ ದಾಳಿಗಳು ಮುಂದುವರಿಯುತ್ತವೆ ಎಂದು ಎಚ್ಚರಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಅಮೆರಿಕನರು ಈ ಪ್ರದೇಶವನ್ನು ತೊರೆಯಬೇಕು ಅಥವಾ ಸಂಘರ್ಷ ಉಲ್ಬಣಗೊಂಡರೆ ಹೊರಡಲು ಸಿದ್ಧರಾಗಿರಬೇಕು ಎಂದು ಅಮೆರಿಕ ವಿದೇಶಾಂಗ ಇಲಾಖೆ ಹೊಸದಾಗಿ ಭದ್ರತಾ ಸಲಹೆಯನ್ನು ನೀಡಿದೆ. ಅಮೆರಿಕ ಬೆಂಬಲಿತ ಕದನ ವಿರಾಮ ನಿಯಮದಡಿಯಲ್ಲಿ ಶಸ್ತ್ರಾಸ್ತ್ರ ತ್ಯಜಿಸಲು ಸಿದ್ಧ ಎಂದು ಹಮಾಸ್ ಘೋಷಿಸಿದ್ದರೂ ಇಸ್ರೇಲ್ ಹೊಸದಾಗಿ ದಾಳಿಗಳನ್ನು ನಡೆಸುತ್ತಿದೆ. ಗಾಜಾ ಮತ್ತು ಲೆಬನಾನ್ನಲ್ಲೂ ಉದ್ವಿಗ್ನತೆ ಉಂಟಾಗಿದೆ. ಈ ನಡುವೆ ದಾಳಿ ನಡೆದರೆ ಪಶ್ಚಿಮ ಏಷ್ಯಾದ್ಯಂತ ಪ್ರಮುಖ ಇಸ್ರೇಲ್ ಮೂಲಸೌಕರ್ಯ ಮತ್ತು ಅಮೆರಿಕದ ಇಂಧನ ಸೌಲಭ್ಯಗಳ ಮೇಲೆ ದಾಳಿ ಮಾಡಲಾಗುವುದು ಎಂದು ಇರಾನ್ ಎಚ್ಚರಿಸಿದೆ. ಗ್ಲಾಸ್ಕೋದಲ್ಲಿ ನಡೆದಂತಹ ಕಾಮನ್ವೆಲ್ತ್ ಕ್ರೀಡಾಕೂಟ 2026 ನಡೆದ 10ನೇ ದಿನದ ಪದಕ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನಕ್ಕೆ ಏರಿದ್ದು ನಿನ್ನೆ 16 ಪದಕಗಳನ್ನು ಗಳಿಸಿದೆ. ಈ ಮೂಲಕ ಭಾರತದ ಪದಕಗಳ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ 13 ಚಿನ್ನ, 17 ಬೆಳ್ಳಿ ಮತ್ತು 9 ಕಂಚಿನ ಪದಕಗಳು ಸೇರಿವೆ. ಬಾಕ್ಸಿಂಗ್ ತಂಡ ಮುನ್ನಡೆ ಸಾಧಿಸಿದೆ. ಭಾರತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದಾಖಲೆಯ 7 ಚಿನ್ನ ಮತ್ತು 3 ಬೆಳ್ಳಿ ಪದಕಗಳೊಂದಿಗೆ ಬಾಕ್ಸಿಂಗ್ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಚಿನ್ನದ ಪದಕ ವಿಜೇತರಲ್ಲಿ ಅಂಕುಶ್ ಪಂಘಲ್, ಪುರುಷರ 80 ಕೆಜಿ ಫೈನಲ್ನಲ್ಲಿ ಇಂಗ್ಲೆಂಡ್ನ ಡಿಮೇಜಿ ಶಿಟ್ಟು ಅವರನ್ನು 4-1 ಅಂತರದಿಂದ ಸೋಲಿಸಿದರೆ ಸಚಿನ್ ಸಿವಾಜ್ ಪುರುಷರ 60 ಕೆಜಿ ವಿಭಾಗದಲ್ಲಿ ನಮೀಬಿಯಾದ ಟ್ರಯಗೇನ್ ಮಾರ್ನಿಂಗ್ ಎನ್ ಡೆವೆಲೋ ಅವರನ್ನು 3-7 ಅಂತರದಿಂದ ಸೋಲಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಭಾರತೀಯ ಬಾಕ್ಸಿಂಗ್ ಚಿನ್ನದ ಪದಕ ವಿಜೇತರಲ್ಲಿ ಜೈಸ್ಮಿನ್ ಲಂಬೋರಿಯಾ, ಪ್ರೀತಿ ಪವಾರ್, ಸಾಕ್ಷಿ ಚೌಧರಿ, ಪ್ರಿಯಾ ಗಂಗಾಸ್ ಮತ್ತು ಅರುಂಧತಿ ಚೌಧರಿ ಸೇರಿದ್ದಾರೆ. ಭಾರತದ 3 ಬಾಕ್ಸರ್ಗಳಾದಂಥ ನರೇಂದರ್ ಬೆರ್ವಾಲ್, ಒಲಿಂಪಿಕ್ ಪದಕ ವಿಜೇತೆ ಲೌಲಿನಾ ಬೋರ್ಗೋಹೈನ್ ಮತ್ತು ಜಾದುಮಣಿ ಸಿಂಗ್ ಬೆಳ್ಳಿ ಪದಕಗಳನ್ನು ಗಳಿಸಿದರು. ಪುರುಷರ 90+ ಕೆಜಿ ಫೈನಲ್ನಲ್ಲಿ ನರೇಂದರ್ ಇಂಗ್ಲೆಂಡ್ನ ದಮರ್ ಥಾಮಸ್ ವಿರುದ್ಧ ಸೋತರು. ಮಹಿಳೆಯರ 75 ಕೆಜಿಯ ಫೈನಲ್ನಲ್ಲಿ ಆಸ್ಟ್ರೇಲಿಯಾದ ಎಮ್ಮಾ ಸ್ಯೂ ಗ್ರೀನ್ ಟ್ರೀ ವಿರುದ್ಧ ಲವ್ಲಿನಾ 4-1 ಅಂತರದಿಂದ ಸೋತರು. ಪ್ರೀತಿ ಕೆನಡಾದ ಸ್ಕಾರ್ಲೆಟ್ ಡೆಲ್ಗಾಡೋ ವಿರುದ್ಧ 5-0 ಅಂತರದಿಂದ ಜಯ ಗಳಿಸುವ ಮೂಲಕ ಮಹಿಳೆಯರ 54 ಕಿಲೋಗ್ರಾಂ ಬಾಕ್ಸಿಂಗ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು. ಹಾಲಿ ವಿಶ್ವ ಚಾಂಪಿಯನ್ ಜೈಸ್ಮಿನ್ ಮಹಿಳೆಯರ 57 ಕಿಲೋಗ್ರಾಂ ಫೈನಲ್ನಲ್ಲಿ ಉತ್ತರ ಐರ್ಲೆಂಡ್ನ ಮೈಕೆಲಾ ವಾಲ್ಟ್ಸ್ ಅವರನ್ನು ಸೋಲಿಸುವ ಮೂಲಕ 5-0 ಅಂತರದಿಂದ ಗೆಲುವನ್ನು ದಾಖಲಿಸಿದರು. ಸಾಕ್ಷಿ ಮಹಿಳೆಯರ 51 ಕಿಲೋಗ್ರಾಂ ಫೈನಲ್ನಲ್ಲಿ ಇಂಗ್ಲೆಂಡ್ನ ರುಬಿ ವೈಟ್ ಅವರನ್ನು 5-0 ಅಂತರದಿಂದ ಗೆದ್ದರು. ಮಹಿಳೆಯರ 60 ಕೆಜಿ ಫೈನಲ್ನಲ್ಲಿ ಕೆನಡಾದ ಮೇರಿ ಬೌಥಲ್ ಅಲ್ ಅಹಮದ್ಯಹ್ ಅವರನ್ನು 4-1 ಅಂತರದಿಂದ ಸೋಲಿಸಿ ಪ್ರಿಯಾ ವಿಜೇತರಾದರು. ಅರುಂಧತಿ ಚೌಧರಿ ಮಹಿಳೆಯರ 70 ಕೆಜಿಯ ಫೈನಲ್ನಲ್ಲಿ ಇಂಗ್ಲೆಂಡ್ನ ಚಾಮ್ ಟೆಲ್ಲೆ ರೀಡ್ ಅವರನ್ನು ಸೋಲಿಸಿದರು. ಟೆನ್ನಿಸ್ನಲ್ಲಿ ಭಾರತದ ರಾಮ್ಕುಮಾರ್ ರಾಮನಾಥನ್ ಮತ್ತು ವಿಜಯ್ ಸುಂದರ್ ಪ್ರಶಾಂತ್ ಬಾನ್ ಓಪನ್ 2026 ಡಬಲ್ ಪ್ರಶಸ್ತಿ ವಿಜೇತರಾದರು. ಭಾರತೀಯ ಜೋಡಿ ಇಂಗ್ಲೆಂಡ್ನ ಸ್ಕಾಟ್ ಡಂಕನ್ ಮತ್ತು ಸ್ವೀಡನ್ನ ಆಡಮ್ ಹೈನೋ ನೆನ್ ಅವರನ್ನು 7-6, 6-3 ಸೆಟ್ಗಳಿಂದ ಸೋಲಿಸಿದರು. ಸೆಮಿಫೈನಲ್ನಲ್ಲಿ ಇಗ್ನಾಸಿಯೋ ಕ್ಯಾರೋ ಮತ್ತು ಫೆಡರಿಕೋ ಅಗಸ್ಟಿನ್ ಗೊಮೇಜ್ ವಿರುದ್ಧ 6-2, 6-3 ಅಂತರದಲ್ಲಿ ಜಯ ಗಳಿಸಿದ ನಂತರ ಅವರು ಫೈನಲ್ಗೆ ಲಗ್ಗೆಯಿಟ್ಟಿದ್ದರು. 31 ವರ್ಷದ ರಾಮ್ಕುಮಾರ್ ಈಗ ತಮ್ಮ ವೃತ್ತಿ ಜೀವನದಲ್ಲಿ 13 ATP ಚಾಲೆಂಜರ್ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶಾ ಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಚಾಲನೆ. ಇರಾನ್ ವಿರುದ್ಧ ಮಿಲಿಟರಿ ದಾಳಿ ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಕಾಮನ್ವೆಲ್ತ್ ಕ್ರೀಡಾಕೂಟ

0: 39 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದ ಭಾರತ. ಬಾನ್ ಓಪನ್ ಟೆನಿಸ್, ಭಾರತದ ರಾಮಕುಮಾರ್ ರಾಮನಾಥನ್ ವೈಜಯ್ ಸುಂದರ್ ಪ್ರಶಾಂತ್ ಜೋಡಿಗೆ ಡಬಲ್ಸ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇನ್ನು ಮುಂದೆ ಕೇಳಿ ಬರೋಣ ವಚನವೈಭವ. ವಚನಗಳ ನುಡುಗುಚ್ಚ ಭಾಗ 33ರ ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಒಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
3: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
2: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
3: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
2: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
3: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ.
2: ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
4: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಧರ್ಮಶಾಸ್ತ್ರಗಳು ಅನೇಕ ಕಟ್ಟುಪಾಡುಗಳನ್ನು ಸಮಾಜದ ಮೇಲೆ ವಿಧಿಸಿದ ಪರಿಣಾಮ ಸ್ತ್ರೀಯರು ಅನೇಕ ನಿಯಮ ನಿರ್ಬಂಧಗಳ ಶೃಂಖಲೆಗೆ ಸಿಲುಕಿದ್ದನ್ನು ನಾವು ಕಾಣಬಹುದಾಗಿದೆ. ಇವುಗಳು ಕೆಲವು ಸ್ತ್ರೀಯರ ಅನುಕೂಲತೆಯೆಡೆಗೆ ಇದ್ದರೆ ಕೆಲವು ಸ್ತ್ರೀಯರ ನೈಜ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತಾಗಿದ್ದನ್ನು ಕಾಣುವಂಥದ್ದಾಗಿದೆ. ಅವುಗಳಲ್ಲಿ ಬಹಳ ಮುಖ್ಯವಾದದ್ದು ಸ್ತ್ರೀ ಮೋಕ್ಷಕ್ಕೆ ಯೋಗ್ಯಗಳಲ್ಲ ಎನ್ನುವುದು. ಇದು ಸ್ತ್ರೀ ಸಮಾಜವು ಆಧ್ಯಾತ್ಮಿಕವಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳಲು ಅಡೆತಡೆಯಾಯಿತು. ಹೆಣ್ಣಿನ ನೈಸರ್ಗಿಕ್ರಿಯಾದ ಋತುಚಕ್ರವನ್ನು ಅಪವಿತ್ರವೆಂದು ಕಲ್ಪಿಸಿ ಅವಳನ್ನು ಧಾರ್ಮಿಕ ಕಾರ್ಯಗಳಿಂದ ದೂರ ಸರಿಸಿದರು. ವೇದಾಧ್ಯಯನ ಮಂತ್ರ ಪಠಣಗಳಿಂದ ವಂಚಿತರಾದರು. ಇಷ್ಟೇ ಅಲ್ಲದೆ ಮಹಿಳೆಯರು ಸಾಮಾಜಿಕವಾಗಿ ನೈತಿಕವಾಗಿ ಸಾಂಸ್ಕೃತಿಕವಾಗಿ ತಮ್ಮ ಹಕ್ಕುಗಳನ್ನು ಪುರುಷರಂತೆ ಪ್ರತಿಪಾದಿಸಲು ಹಿನ್ನಡೆಯಾಯಿತು. ಅಸಮಾನತೆ ಸ್ತ್ರೀ ಶೋಷಣೆ ಹೆಚ್ಚಾಯಿತು. 12ನೇ ಶತಮಾನದಲ್ಲಿ ಇದನ್ನು ಅರಿತಂತಹ ಶರಣರು ಶರಣ ಸಮಾಜ ಸ್ತ್ರೀಯರಿಗೆ ಅವರಿಗೆ ಆದಂತಹ ಸ್ವಾತಂತ್ರ್ಯವನ್ನು ನೀಡಿತು. ಅವರಲ್ಲಿರುವಂತಹ ನೋವು ನಲಿವು ಭಾವನೆಗಳನ್ನು ಪ್ರಕಟಪಡಿಸಲು ಅವಕಾಶ ನೀಡಿತು. ಹೆಣ್ಣು ಮಾಯಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಹೇಳುವ ಮೂಲಕ ಹೆಣ್ಣು ದೇವತೆ ಎಂದರು. ಅವಳನ್ನು ಅಸ್ಪೃಶ್ಯತೆಯ ಸಂಕಲೆಯಿಂದ ಬಿಡಿಸಲು ಪ್ರಯತ್ನಿಸಿದರು. ಇದರ ಫಲವಾಗಿ ಮಹಿಳೆಯರು ಧಾರ್ಮಿಕ ಸ್ವಾತಂತ್ರ್ಯವನ್ನು ಪಡೆದರು. ಆತ್ಮೋದ್ಧಾರದ ಮಾತುಗಳನ್ನು ಆಡಲು ಪ್ರಯತ್ನ ಮಾಡಿದರು. ಇದರ ಫಲವಾಗಿ ಅನೇಕ ಶರಣೆಯರು ತಮ್ಮ ಅನುಭವದ ನುಡಿಗಳನ್ನು ವಚನಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಇಂತಹ ವಚನಗಳನ್ನು ಜನಮಾನಸಕ್ಕೆ ಮುಟ್ಟಿಸುವ ಕೆಲಸವನ್ನು ವಚನ ವೈಭವ ಕಾರ್ಯಕ್ರಮದ ಮೂಲಕ 90.8 ಕಂಪನಾಂಕನದ ಮೂಲಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ತಾವುಗಳು ಆಸ್ಥೆಯಿಂದ ಆಲಿಸುವ ಮೂಲಕ ಪ್ರೋತ್ಸಾಹಿಸುತ್ತಿರುವುದಕ್ಕೆ ಹೃದಯ ತುಂಬಿದ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಕಳೆದ 32ನೇ ನುಡಿ ಸಂಚಿಕೆಯಲ್ಲಿ ಶರಣ ಗಟ್ಟಿವಾಳಯ್ಯನವರ ವಚನಗಳ ವಿಚಾರವನ್ನು ಅರಿಯಲು ಪ್ರಯತ್ನ ಮಾಡಿದ್ದೆವು. ಇಂದಿನ 33ನೆಯ ನುಡಿ ಸಂಚಿಕೆಯಲ್ಲಿ ನೀಲಮ್ಮ, ನೀಲಾಂಬಿಕೆ, ನೀಲಲೋಚನೆ ಹೀಗೆಲ್ಲ ಹೆಸರುಗಳಿಂದ ಪ್ರಸಿದ್ಧರಾದಂತಹ ಭಕ್ತಿ ಭಂಡಾರಿ ಬಸವಣ್ಣನವರ ಧರ್ಮಪತ್ನಿಯವರ ವಚನಗಳ ಬಗ್ಗೆ ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದ 5ನೇ ಸಂಪುಟವು ಶಿವಶರಣೆಯರ ವಚನ ಸಂಪುಟವಾಗಿದೆ. ಇದನ್ನು ಡಾಕ್ಟರ್ ವೀರಣ್ಣ ರಾಜೂರವರು ಸಂಪಾದನೆ ಮಾಡಿದ್ದು ಇಲ್ಲಿ ನೀಲಾಂಬಿಕೆಯವರ 288

ವಚನಗಳನ್ನು ಸಂಪಾದನೆ ಮಾಡಿ ಓದುಗರಿಗೆ ಉಣಬಡಿಸಿದ್ದಾರೆ. ನೀಲಾಂಬಿಕೆಯವರು ಸಿದ್ಧರಸನ ಮಗಳು, ಬಿಜ್ಜಳನ ಸಾಕುತಂಗಿ ಎಂದು ಸಿಂಗಿರಾಜನು ಬರೆದಂತಹ ಸಿಂಗಿರಾಜ ಪುರಾಣದಲ್ಲಿ ಕಾಣಬಹುದಾಗಿದೆ. ರಾಜಾಶ್ರಯದ ಪ್ರಭಾವವಿದ್ದುದರಿಂದ ನೀಲಮ್ಮನವರ ವಚನ ಸಾಹಿತ್ಯದಲ್ಲಿ ತಿಳಿಸುವ ವಿಷಯಗಳು ನೇರವಾಗಿಯೂ ತೀಕ್ಷ್ಣವಾಗಿಯೂ ಇರುವುದನ್ನು ಕಾಣಬಹುದಾಗಿದೆ. ಕಲ್ಯಾಣದ ಕ್ರಾಂತಿಯ ಸಂದರ್ಭದಲ್ಲಿ ಚನ್ನಬಸವಣ್ಣನವರೊಡಗೂಡಿ ವಚನ ಸಾಹಿತ್ಯವನ್ನು ಸಂರಕ್ಷಿಸುವಂತಹ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿರುವುದನ್ನು ನಾವು ಶರಣ ಸಾಹಿತ್ಯದ ಇತಿಹಾಸದ ಪುಟಗಳಲ್ಲಿ ಕಾಣಬಹುದಾಗಿದೆ. ಹಾಗಾಗಿಯೇ ವಚನ ಸಾಹಿತ್ಯ ಇದುವರೆಗೂ ಉಳಿದುಕೊಂಡು ಬರಲು ಸಾಧ್ಯವಾಗಿದೆ. ನೀಲಾಂಬಿಕೆಯವರ ಕೆಲವು ಪ್ರಮುಖ ವಚನಗಳನ್ನು ಗಮನಿಸೋಣ. ಅವುಗಳ ಮೂಲಕ ಅವರ ವಚನ ವಿಚಾರಧಾರೆ ಏನಿತ್ತು, ಅವರು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಅವರು ತಮ್ಮ ಚಿಂತನೆಯನ್ನು ಹೇಗೆ ಹರಿಸಿದ್ದರು ಎನ್ನುವುದನ್ನು ಅರಿಯಲು ಪ್ರಯತ್ನ ಮಾಡೋಣ. ಎಲ್ಲ ಶರಣರು ಗುರುವಿಗೆ ಅತ್ಯಂತ ಎತ್ತರದ ಸ್ಥಾನಮಾನ ನೀಡುವುದನ್ನು ನಾವು ಕಾಣುತ್ತಾ ಬಂದಿದ್ದೇವೆ. ನೀಲಾಂಬಿಕೆಯವರು ಕೂಡ ಗುರುವಿನ ಬಗ್ಗೆ ಅತ್ಯಂತ ಗೌರವವನ್ನು ನೀಡಿರುವುದನ್ನು ಅವರ ವಚನ ಸಾಹಿತ್ಯದಲ್ಲಿ ನಾವು ಕಾಣುತ್ತೇವೆ. ಒಂದು ವಚನವನ್ನು ಗಮನಿಸೋಣ. ಆದಿ ಅನಾದಿ ತತ್ವವ ಭೇದಿಸಿಕೊಟ್ಟ ಗುರುವೆ, ಅಪ್ರಮಾಣ ಬೆಳಗ ಭೇದಿಸಿಕೊಟ್ಟ ಗುರುವೆ, ಅಕಾರ ಉಕಾರ ಮಕಾರ ಕಳೆಯನ್ ಅರುಹಿಸಿಕೊಟ್ಟ ಗುರುವೆ, ಇಷ್ಟ ಪ್ರಾಣ ಭಾವವಿದೆಂದು ತೋರಿದ ಗುರುವೆ, ನಿಜದ ಅರಿವನ್ ಅರುಹಿಸಿಕೊಟ್ಟ ಗುರುವೆ, ನಿರ್ಮಳ ಪ್ರಭೆಯ ತೋರಿದ ಗುರುವೆ, ನಿಜವನ್ ಅನುಭವಕ್ಕೆ ತಂದ ಗುರುವೆ, ನಿಮ್ಮ ಘನವ ಕಾಬ ಕಣ್ಣು ಕ್ರಮಗೆಟ್ಟಿತ್ತು ಸಂಗಯ್ಯ, ಬಸವನ ಪ್ರಭೆ ಎಲ್ಲಿ ಅಡಗಿತ್ತೋ, ಬಸವನ ಪ್ರಭೆ ಅದೆಲ್ಲಿ ಅಡಗಿತ್ತೋ. ಗುರುವಿಗೆ ಸೃಷ್ಟಿಯ ಪ್ರಾರಂಭ ಮತ್ತು ಅಂತ್ಯದ ತತ್ವವನ್ನು ಅರಿತಿದ್ದಾರೆ. ಭಗವಂತನ ಬೆಳಕನ್ನು ಸಾಮಾನ್ಯರಿಗೂ ಕೂಡ ತೋರಿಸಿಕೊಡುವಂತಹ ಶಕ್ತಿ ಗುರುವಿಗಿದೆ. ಅಕಾರ ಉಕಾರ ಅಂಕಾರಗಳ ಸಂಗಮವಾದಂತಹ ಓಂಕಾರದ ಶಕ್ತಿಯ ಬೆಳಕು ಅವರಿಗಿದೆ. ಇಷ್ಟ ಪ್ರಾಣ ಭಾವಲಿಂಗಗಳ ಅನುಸಂಧಾನಗೈಯುವ ಮಾರ್ಗವನ್ನು ತಿಳಿಸುವ ಶಕ್ತಿ ಇದೆ. ಜೀವನದ ನಿತ್ಯ ಸತ್ವ ತೋರುವವ ಅನುಭಾವದ ಬೆಳಕನ್ನು ಮನಕ್ಕೆ ತರುವಂತಹ ಅಗಾಧ ಶಕ್ತಿ ಗುರುವಿನಲ್ಲಿದೆ. ಇಂತಹ ಮಹತ್ ಶಕ್ತಿಯನ್ನ ಬಸವ ಪ್ರಭೆಯನ್ನು ಅರಿಯಲು ಎನ್ನಿಂದ ಸಾಧ್ಯವಾಗಿರಲಿಲ್ಲ. ಇದನ್ನು ತೋರುವ ಶಕ್ತಿ ಅದು ಗುರುವಿಗೆ ಮಾತ್ರ ಸಾಧ್ಯ ಎನ್ನುತ್ತಾರೆ ನೀಲಮ್ಮನವರು. ಹೀಗೆ ಗುರುವಿನ ಮಹಿಮೆಯನ್ನ ನೀಲಮ್ಮರು ಅನೂಚಾನವಾಗಿ ಸಾರಿದ್ದಾರೆ. ಹಾಗೆಯೇ ತಮ್ಮ ಪತಿ ಬಸವಣ್ಣನವರು ಅವರ ಸಾಧಕತ್ವವನ್ನು ತಿಳಿಸುವ ಅನೇಕ ವಚನಗಳನ್ನು ನೀಲಮ್ಮನವರು ಬರೆದಿದ್ದಾರೆ. ಒಂದೆರಡು ವಚನಗಳನ್ನು ಗಮನಿಸೋಣ. ಅವರು ಹೇಳುತ್ತಾರೆ, ಅಂಡಜ ಒಳಿದ ಬಸವ, ಪಿಂಡಜ ಒಳಿದ ಬಸವ, ಆಕಾರ ಒಳಿದ ಬಸವ, ನಿರಾಕಾರ ಒಳಿದ ಬಸವ, ಸಂಗ ಒಳಿದ ಬಸವ, ನಿಸ್ಸಂಗ ಒಳಿದ ಬಸವ, ಸಂಘಯ್ಯನಲ್ಲಿ ಸ್ವಯಲಿಂಗವಾದ ಬಸವ, ಸಂಘಯ್ಯನಲ್ಲಿ ಸ್ವಯಲಿಂಗವಾದ ಬಸವ. ಹೀಗೆ ನೀಲಾಂಬಿಕೆಯವರು ಬಸವಣ್ಣನವರ ಚಿತ್ರಣವನ್ನೇ ಈ ವಚನದಲ್ಲಿ ಇಟ್ಟಿರುವುದನ್ನು ನಾವು ಕಾಣುತ್ತೇವೆ. ಅವರು ಬಸವಣ್ಣನವರು ಭೂಮಿಯಿಂದ ಹುಟ್ಟುವಂತಹ ಉದ್ಭಜರಲ್ಲ, ಮೊಟ್ಟೆಗಳಿಂದ ಹುಟ್ಟುವಂತಹ ಅಂಡಜರಲ್ಲ, ಗರ್ಭದಿಂದ ಹುಟ್ಟುವಂತಹ ಪಿಂಡಜರೂ ಅಲ್ಲ, ವಾತಾವರಣದಿಂದ ಹುಟ್ಟುವಂತಹ ಊಷ್ಮಜರೂ ಅಲ್ಲ, ಅದನ್ನು ಮೀರಿ ನಿಂತಹವರು ಎಂದು ಬಿಡುತ್ತಾರೆ. ಹಾಗೆಯೇ ಆಕಾರ ಮತ್ತು ನಿರಾಕಾರದಲ್ಲಿ, ಅಂದರೆ ಭಗವಂತನನ್ನ ಮೂರ್ತ ರೂಪದಲ್ಲಿ ಮತ್ತು ಅಮೂರ್ತ ರೂಪದಲ್ಲಿ ಕಾಣುವ ಶಕ್ತಿಯನ್ನು ಗಳಿಸಿ ಮೂರ್ತ ಅಮೂರ್ತವನ್ನ ಮೀರಿ ನಿಂತಹವರು ಎನ್ನ ಬಸವಣ್ಣ ಎನ್ನುತ್ತಾರೆ. ಲಿಂಗದೊಡನೆ ಸಂಘ, ಅದರೊಡನೆ ಸಂಗ, ಇವೆರಡನ್ನು ಮೀರಿ ತಾವೇ ಸ್ವಯಲಿಂಗವಾದರು ಎನ್ನುತ್ತಾರೆ. ಹೀಗೆ ಬಸವಣ್ಣನವರ ವ್ಯಕ್ತಿ ಚಿತ್ರಣವನ್ನ ಅವರೊಂದು ದೈವತ್ವದ ರೂಪ ಎಂದು ಬಿಡುತ್ತಾರೆ. ಹೀಗೆ ನೀಲಲೋಚನೆಯವರು ತಮ್ಮ ಪತಿ ದೈವರಾದಂತಹ ಬಸವಣ್ಣನವರ ವ್ಯಕ್ತಿತ್ವವನ್ನ ಒಂದೆರಡು ಸಾಲುಗಳಲ್ಲಿ ಹಿಡಿದಿಟ್ಟಿರುವುದು ನಿಜವಾಗಲೂ ಆಶ್ಚರ್ಯಕರವಾಗಿದೆ. ಹಾಗಾಗಿ ನೀಲಲೋಚನೆಯವರು ನಾನು ಬಸವಣ್ಣನವರಿಗೆ ಪತ್ನಿ ಎನ್ನಲಾಗದು ಎಂದು ಬಿಡುತ್ತಾರೆ. ಅವರ ವಚನ ಹೀಗಿದೆ, ಮಡದಿ ಎನ್ನಲಾಗದು ಬಸವಂಗೆ ಎನ್ನನ್ನು

ಪುರುಷನೆನಲಾಗದು ಬಸವನು ಎನಗೆ, ಉಭಯದ ಕುಳವ ಹರಿದು ಬಸವಂಗೆ ಶಿಶುವಾದೆನು, ಬಸವನ್ ಎನ್ನ ಶಿಶುವಾದನು. ಪ್ರಮತರು ಪುರಾತನರು ಸಾಕ್ಷಿಯಾಗಿ ಸಂಘಯ್ಯನ್ನಿಕ್ಕಿದ ದಿವ್ಯವ ಮೀರದೆ ಬಸವನೊಳಗನಾಡ ಅಡಗಿದೆ ನೋಡ, ಬಸವನೊಳಗೆ ನಾನು ಅಡಗಿದೆ ನೋಡ ಎನ್ನುತ್ತಾರೆ. ಈಗ ನೀಲಮ್ಮನವರು ಬಸವಣ್ಣಂಗೆ ನಾನು ಮಡದಿ ಎನ್ನಲು ಸಾಧ್ಯವಿಲ್ಲ, ನಾವಿಬ್ಬರು ಸ್ತ್ರೀ ಪುರುಷ ಎನ್ನುವ ಉಭಯ ಭೇದವನ್ನಳಿದು ಶಿಶುವಿನಂತಾಗಿದ್ದೇವೆ. ಎಲ್ಲ ಶರಣರ ನಡುವೆ ಅವರ ಸಾಕ್ಷಿಯಾಗಿ ಬಸವಣ್ಣೆನೆಕ್ಕಿದ ದಿವ್ಯದ ಬೆಳಕನ್ನು ಕಾಣುತ್ತಾ ಬಸವನೊಳಗೆ ನಾನು ಅಡಗಿದೆ ಎನ್ನುತ್ತಾರೆ. ಹೀಗೆ ಬಸವನೇ ಎಲ್ಲವೂ ಎನ್ನುವುದನ್ನು ನೀಲಮ್ಮನವರು ಹೇಳುವ ಮೂಲಕ ಬಸವನ ಬೆಳಕಿನಲ್ಲಿ ಎನ್ನ ಜೀವನ ಪಾವನವಾಗಿದೆ ಎನ್ನುತ್ತಾರೆ. ಹಾಗೆಯೇ ನೀಲಾಂಬಿಕೆಯವರು ಚನ್ನಬಸವಣ್ಣನವರನ್ನು ಕೂಡ ತಮ್ಮ ಜೀವನದ ಬೆಳಕು ಎಂದಿದ್ದಾರೆ. ವಚನ ಹೀಗಿದೆ: ಅಡವಿಯಲ್ಲಿ ಕಣ್ಣುಗೆಟ್ಟ ಪಶುವಿನಂತೆ ನಾನು ಪ್ರಲಾಪಿಸುತ್ತಿದ್ದೇನಯ್ಯ, ಕಡು ದುಃಖದಿಂದ ಮರಗಲು ಶರಣ ಚನ್ನಣ್ಣನರಿದು ಶಿವಶಿವ ಎಂಬ ಮಂತ್ರವನ್ ಅರುಹಿ ಅಳಲುವ ಬಳಲಿಕೆಯ ಕಳೆದನಯ್ಯ ಸಂಘಯ್ಯನಲ್ಲಿ ಚನ್ನ ಬಸವಣ್ಣಂಗೆ ನಮೋ ನಮೋ ಎನ್ನುತ್ತಿರ್ದೇನಯ್ಯ, ಚನ್ನ ಬಸವಣ್ಣಂಗೆ ನಮೋ ನಮೋ ಎನ್ನುತ್ತಿರ್ದೇನಯ್ಯ. ನೀಲಮ್ಮನವರು ಈ ಭವಸಾಗರವೆಂಬ ಅಡವಿಯಲ್ಲಿ ಸಿಲುಕಿ ದಿಕ್ಕು ಕಾಣದ ಹಸುವಿನಂತೆ ಪ್ರಲಾಪಿಸುತ್ತಿದ್ದೆ. ಈ ನೋವನ್ನು ಅರಿತಂತಹ ಜ್ಞಾನಿ ಚನ್ನಬಸವಣ್ಣನವರು ಎನಗೆ ಶಿವಮಂತ್ರವನ್ನು ಕರುಣಿಸಿ ಜೀವನದಲ್ಲಿ ಭವಿತ್ವವನ್ನು ಕಳೆದು ಯೋಗತ್ವವನ್ನು ಕರುಣಿಸಿದರು ಎನ್ನುತ್ತಾರೆ. ಅವರು ಭಕ್ತಿ ಭಂಡಾರಿ ಬಸವಣ್ಣನವರ ಸಹೋದರಿ. ಚನ್ನಬಸವಣ್ಣನವರ ತಾಯಿ ಅಕ್ಕನಾಗಮ್ಮನವರನ್ನು ನನ್ನ ತಾಯಿ ಎಂದು ಸಂಬೋಧಿಸಿ ತಮ್ಮ ಪ್ರೀತಿ ಅಭಿಮಾನವನ್ನು ವಚನದ ಮೂಲಕ ತೋರ್ಪಡಿಸಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ: ಎನಗೆ ಹಾಲೂಟವನ್ನಿಕ್ಕುವ ತಾಯೇ, ಎನಗೆ ಪರಿಣಾಮವ ತೋರುವ ತಾಯೇ, ಪರಮ ಸುಖದೊಳಗಿದ್ದ ತಾಯೇ, ಪರವಸ್ತುವಿನ ನಂಬಿದ ತಾಯೇ, ಬಸವನ ಗುರು ತಾಯೇ, ಸಂಘಯ್ಯನಲ್ಲಿ ಸ್ವಯಲಿಂಗಿಯಾದೆಯ ಅಕ್ಕನಾಗಮ್ಮ ತಾಯೇ, ಸಂಘಯ್ಯನಲ್ಲಿ ಸ್ವಯಲಿಂಗಿಯಾದೆಯ ಅಕ್ಕನಾಗಮ್ಮ ತಾಯೇ. ಇಲ್ಲಿ ನೀಲಾಂಬಿಕೆಯವರು ಅಕ್ಕನಾಗಮ್ಮ ಎನಗೆ ಪರಮಾರ್ಥವೆಂಬ ಜ್ಞಾನದ ಹಾಲೂಟವನ್ನು ಎಕ್ಕಿದರು ಎನ್ನುತ್ತಾರೆ. ಅದರ ಫಲದ ಪರಿಣಾಮವನ್ನು ಎನಗೆ ತೋರಿಸಿದರು. ಎನಗೆ ಪರಮಾರ್ಥ ಸುಖದಲ್ಲಿದ್ದು ಆ ಪರಾತ್ಮನನ್ನು ಕಂಡು ಸುಖಿಸಿ ಅನುಭವಿಸುವುದನ್ನು ತಿಳಿಸಿದರು. ಬಸವನಿಗೆ ಗುರುವಾಗಿ ಅರಿವಿನ ಬೆಳಕಾಗಿ ಸ್ವಯಲಿಂಗವಾಗಿ ಬೆಳಗಿದಂತಹವರು ಎಂದು ಅಕ್ಕನಾಗಮ್ಮನವರ ಮೇರು ವ್ಯಕ್ತಿತ್ವವನ್ನು ತಿಳಿಸುವ ಮೂಲಕ ಅಕ್ಕನಾಗಮ್ಮ ಎನಗೆ ಗುರುವಾಗಿದ್ದರು ಎಂದು ಹೇಳುವ ವಿಚಾರವನ್ನು ವಚನದಲ್ಲಿ ಅಡಕಗೊಳಿಸಿದ್ದಾರೆ. ಹೀಗೆ ನೀಲಮ್ಮನವರು ಗುರುವಿನಿಂದ, ಬಸವಣ್ಣನವರಿಂದ, ಚನ್ನಬಸವಣ್ಣನವರಿಂದ, ಅಕ್ಕನಾಗಮ್ಮನವರಿಂದ, ಶರಣ ಸತ್ಕುಲದಿಂದ ಕಾಣಬಾರದ ಸುಖವ ಕಂಡೆ ಎನ್ನುತ್ತಾರೆ. ಅವರು ಒಂದೆಡೆ ಹೇಳುತ್ತಾರೆ: ಅತೀತವಂ ಅಡಗಿ ನಿರಾಲಂಬದ ಮನದ ಮೂರ್ತಿಯಂ ತಿಳಿದು ಮನೋವ್ಯಾಧಿಯಂ ಪರಿಹರಿಸಿಕೊಂಡು ಭಾವದ ಸೂತಕವಂ ಅಳಿದು ಬ್ರಹ್ಮದ ನೆಮ್ಮುಗೆಯಂ ತಿಳಿದು ಮನವಿಶ್ರಾಂತಿಯನೈದು ವಿಚಾರದ ಅನುಭವಂ ಅರಿದು ವಿವೇಕದಿಂದ ಆನು ವಿಶೇಷ ಸುಖವ ಕಂಡೆನಯ್ಯ ಸಂಘಯ್ಯ ಬಸವನಿಂದಲಿ ಬಸವನಿಂದಲಿ. ಹೀಗೆ ಪರಬ್ರಹ್ಮನ ಅಂದರೆ ಜ್ಞಾನವನ್ನ ಅರಿತು ತನು ಮನ ಭಾವದ ಸೂತಕವನ್ನು ಅಳಿದೆ, ಮನದ ಚಂಚಲತೆಯನ್ನು ಅಳಿದು ಮನದ ಸಂತಸವನ್ನು ಅರಿತೆ, ನಿತ್ಯ ಸತ್ಯದ ನಿಜವನ್ನರಿತೆ, ವಿವೇಕದ ಬೆಳಕನ್ನು ಕಂಡು ಅದರಲ್ಲಿ ಮುಳುಗಿ ಪರಮ ಸುಖವನ್ನು ಅನುಭವಿಸಿದೆ ಎನ್ನುತ್ತಾರೆ. ಹಾಗೆಯೇ ಮತ್ತೊಂದು ವಚನದಲ್ಲಿ ಹೇಳುತ್ತಾರೆ: ಅಂಗದ ಸಂಗವ ಹಿಂಗಿ ಅಂಗ ಒಡಿದನಯ್ಯ, ಅಂಗವನ್ನು ಅಳಿದ ಬಳಿಕ ಅಣುರೋಣಿಯಾನ್ ಮಹತೋ ಮಹಿಯಾನ್ ಎಂಬ ಶಬ್ದ ಒಡಗಿತ್ತು. ಮನವನರಿದು ಆ ಮನ ಘನವ ತಿಳಿದು ಆನು ಬದುಕಿದೆನಯ್ಯ, ಆನು ಸುಖಿಯಾದನಯ್ಯ, ಆನು ಇಹಪರದ ಹಂಗ ಹರಿದು ಸುಖ ವಿಸುಖ ಪ್ರಸನ್ನ ರೂಪಾಯಿತ್ತಯ್ಯ ಸಂಗಯ್ಯ.

ಪ್ರಸನ್ನ ರೂಪ ಇತ್ತಯ್ಯ. ಇಲ್ಲಿ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನ ಬುದ್ಧಿ ಚಿತ್ತ ಅಹಂಕಾರಗಳು, ಹೀಗೆ ಇವುಗಳೊಡನೆ ಇರುವುದಕ್ಕೆ ಅಂಗದ ಸಂಘವೆನ್ನುತ್ತಾರೆ. ಇಂತಹ ಅಂಗದ ಸಂಘವನ್ನು ತೊರೆದು ಪ್ರತಿಯೊಂದರಲ್ಲೂ ಪರಮಾತ್ಮನ ಇರುವಿಕೆಯನ್ನು ಕಾಣುವ ಶಕ್ತಿಯನ್ನು ಗಳಿಸಿದೆ. ಮನದ ಘನವನ್ನು ಅರಿದೆ, ಆ ಅರಿವಿನಿಂದ ಸುಖದ ನೆಲೆಯನ್ನು ತಿಳಿದೆ. ಹೀಗೆ ತಿಳಿಯುತ್ತಾ ಸುಖ ಅಸುಖ ಎರಡರಲ್ಲೂ ಭಗವಂತ ರೂಪನವನ್ನೇ ಕಂಡೆ. ಸುಖ ಅಸುಖವಳಿದು ಪರಮ ಸುಖಿಯಾದೆ ಎನ್ನುತ್ತಾರೆ. ಎಂತಹ ವಿಚಾರ! ಹೀಗೆ ನೀಲಲೋಚನೆಯವರು ಸ್ತ್ರೀ ಕುಲಕ್ಕೆ ಮೇರು ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ. ಮಹಾದೇವಿ ಅಕ್ಕ ಕಾಣದ ಮಲ್ಲಿಕಾರ್ಜುನನನ್ನೇ ನನ್ನ ಗಂಡ ಎಂದು ಪರಮಾರ್ಥದ ಬೆಳಕನ್ನು ಕಂಡರೆ, ಇಲ್ಲಿ ನೀಲ ಅಂಬಿಕೆಯವರು ಕಾಣುವ ಬಸವಣ್ಣನ ಮೂಲಕ ಕಾಣದ ಪರಮಾತ್ಮನನ್ನ ಕಂಡಿದ್ದಾರೆ. ಇದರ ಫಲವಾಗಿ ನೀಲಮ್ಮನವರು ನಾನು ಬಯಸಿದ್ದನ್ನು ಪಡೆದೆ ಎನ್ನುತ್ತಾರೆ. ವಚನ ಹೀಗಿದೆ.

ಅರಸನರಸಲು ನಾನು ಅರಸು ವಸ್ತು ಎನ್ನ ಕಣ್ಣಿಂಗೆ ಕಾಣಲಾಯಿತು. ಬಯಕೆಯ ಬಯಸಲು ನಾನು ಬಯಸುವ ವಸ್ತು ಕೈಗೂಡಿತ್ತು. ನಾನ್ ಎಂತಹ ಪುಣ್ಯ ಉಳ್ಳವಳು, ನಾನ್ ಎಂತಹ ಮುಕ್ತಿ ಉಳ್ಳವಳು. ನಾನು ಉಭಯದ ಸಂಗವ ಹರಿದು ನಿಸ್ಸಂಗಿಯಾದನು. ಸಂಗಯ್ಯನಲ್ಲಿ ದ್ವಂದ್ವಳಿದ ಕರ್ಮರಹಿತಳು ನಾನು ನೋಡ, ಕರ್ಮರಹಿತಳು ನಾನು ನೋಡ. ಹೀಗೆ ನೀಲಮ್ಮನವರು ಪರಮಾರ್ಥದ ಸುಖವನ್ನರಿತ ಮೇಲೆ ಆನು ಬಯಸಿದ ವಸ್ತು ಎನಗೆ ದೊರೆಯಿತು. ನಾನು ಕೈಗೊಂಡ ಕೆಲಸ ನಿರಾಳವಾಗಿ ಗುರಿ ಮುಟ್ಟಿತ್ತು. ನಾನು ಜೀವ, ದೇವ, ಶಿವ, ಶಕ್ತಿ ಎನ್ನುವಂತಹ ಉಭಯವನ್ನು ತೊರೆದು ಕರ್ಮರಹಿತಳಾದೆ. ನಾನೆಂತಹ ಪುಣ್ಯವಂತೆ, ನಾನೆಂತಹ ಮುಕ್ತಿವಂತೆ. ಇಂತಹ ದ್ವಂದ್ವಗಳೆದು ಕರ್ಮರಹಿತಳಾಗಿ ಬಸವಣ್ಣನವರಿಗೆ ಪೂಜ್ಯಳಾದಳು ನೋಡ, ಪೂಜ್ಯಳಾದೆನು ನೋಡ ಎನ್ನುತ್ತಾರೆ. ಹಾಗಾಗಿ ನಾನು ಅನುದಿನ ಅನುಕ್ಷಣ ಶಿವನಾಮಾಮೃತವ ಸವಿಯನ್ನುಂಡುತ್ತಾ ಬೆಳೆಯುತ್ತಿದ್ದೇನೆ ಎನ್ನುತ್ತಾರೆ. ಅವರ ವಚನ ಹೀಗಿದೆ: ಎದೆ ಬಿರಿವನ್ನಕ್ಕರ, ಮನದಣಿವನ್ನಕ್ಕರ, ನಾಲಿಗೆ ನಲಿ ನಲಿದೋ ಓಲಾಡುವನ್ನಕ್ಕರ, ನಿಮ್ಮ ನಾಮಾಮೃತವ ತಂದೆರೆಸು ಕಂಡಯ್ಯ, ಶಿವನಾಮಾಮೃತವ ತಂದೆರೆಸು ಕಂಡಯ್ಯ, ಶಿವನಾಮಾಮೃತವ ತಂದೆರೆಸು ಕಂಡಲೆ ಹರಣೆ, ಬಿರಿ ಮುಗುಳಂದದ ಶರೀರ ನಿಮ್ಮ ಚರಣದ ಮೇಲೆ ಬಿದ್ದು ಉರುಳುಗೆ ಸಂಗಯ್ಯ, ಬಿದ್ದು ಉರುಳುಗೆ ಸಂಗಯ್ಯ. ಹೀಗೆ ನೀಲಮ್ಮನವರು ಮನಧಣಿಯೇ, ಸದಾ ನನ್ನ ನಾಲಿಗೆಯಲ್ಲಿ ಶಿವನಾಮಾಮೃತವ ತಂದೆರಿಸಿ ನಲಿದಾಡಿಸು, ನಿಮ್ಮ ಚರಣದ ಮೇಲೆ ಸದಾ ನನ್ನ ಇರಿಸು. ಬಿರಿ ಮುಗುಳಂಧದ ಎಂತಹ ಮಾತು ಅಂದ್ರೆ, ನನ್ನ ನಗುವಿನ ಈ ಶರೀರವನ್ನ ನಿಮ್ಮ ಚರಣದ ಮೇಲೆ ಬಿದ್ದುರುಳಿಗೆ ಯಾವಾಗ್ಲೂ ಇರುವ ಹಾಗೆ, ಬಿದ್ದಿರುವ ಹಾಗೆ ಮಾಡು. ಹೀಗೆ ಬೇಡುವ ಮೂಲಕ ಶಿವನ ನಾಮ ಎನ್ನ ಉಸಿರಿನಲ್ಲಿತ್ತು ಎನ್ನುತ್ತಾರೆ. ಹಾಗೆಯೇ ಎಲ್ಲ ಶರಣರ ಸಂಘ ಎನ್ನನ್ನು ಭವದ ಸಂಘವ ದೂರ ಮಾಡಿ ಪರಮನ ಸಂಘವನ ಕರುಣಿಸುತ್ತು ಎನ್ನುತ್ತಾರೆ. ವಚನ ಹೀಗಿದೆ: ಅಲ್ಲಮನ ಸಂಘ, ಅಜಗಣ್ಣನ ಸಂಘ, ಕಕ್ಕಯ್ಯನ ಸಂಘ, ಚಿಕ್ಕಯ್ಯನ ಸಂಘ, ಜತಿಗಳ ಸಂಘ, ಮಾನ್ಯರ ಸಂಘ, ಮುಖ್ಯರ ಸಂಘ, ಸಂಘಯ್ಯ ಎನ್ನ ಸಂಘ, ಎನ್ನ ಬಸವಯ್ಯನ ಸಂಘ. ಹೀಗೆ ನೀಲಮ್ಮನವರು ಅಲ್ಲಮ್ಮ, ಬಸವಣ್ಣ, ಅಜಗಣ, ಡೋಹರ ಕಕ್ಕಯ್ಯ, ಮಾದರ ಚೆನ್ನಯ್ಯ, ಚಿಕ್ಕಯ್ಯ, ಯತಿಗಳು, ಮಹನೀಯರು, ಪ್ರಮುಖರು, ಹೀಗೆ ಎಲ್ಲರ ಸಂಘದಿಂದ ಆನು ಕಲಿತು ನಿಸ್ಸಂಗಿಯಾದೆನಯ್ಯ ಎನ್ನುವ ನೀಲಮ್ಮನವರ ಮಾತು ಸಜ್ಜನ ಸಂಘ ಅದೆಷ್ಟು ಮುಖ್ಯ ಎನ್ನುವುದನ್ನು ಜಗಕ್ಕೆ ತಿಳಿಸಿದ್ದಾರೆ. ಇದನ್ನು ಪ್ರಸ್ತುತ ಸಮಾಜ ಹರಿತು ಹಿರಿಯರು ಸಾಧು ಸಂತರ ನುಡಿಯನ್ನು ಆಲಿಸಿ ಅದರಂತೆ ನಡೆಯುವುದು ಬಹಳ ಮುಖ್ಯವೆನಿಸುತ್ತದೆ.

ನೀಲಮ್ಮನವರ ಚಿಂತನೆ ಎಲ್ಲೆಡೆ ಸಾಗಿರುವುದನ್ನ ನಾವು ಅವರ ವಚನಗಳಲ್ಲಿ ಕಾಣಬಹುದಾಗಿದೆ. ಮನಸ್ಸಿನ ಬಗ್ಗೆ ಅವರು ಹೀಗೆ ಹೇಳುತ್ತಾರೆ: ಆಗಿಂಗೆ ಮುಯ್ಯ ಆನದಿರು, ಚೇಗಿಂಗೆ ಬೆಂಬೀಳದಿರು, ಆಹಾ ಮನವೇ ಸಂತೈಸಿಕೋ ನಿನ್ನ ನೀನೆ, ಹಾಗೆಂದೆಡೆ ನಿನ್ನ ವಶವಲ್ಲ, ಹೋಗೆಂದೆಡೆ ನಿನ್ನಿಚ್ಛೆ ಅದಲ್ಲ, ಭೋಗಾದಿ ಭೋಗಂಗಳೆಲ್ಲವೂ ಸಂಗಯ್ಯನ ಅಧೀನವಾಗಿ, ಸಂಗಯ್ಯನ ಅಧೀನವಾಗಿ. ನೀಲಮ್ಮನವರ ಮನದ ಮಾತು ನಿಜವೆನಿಸುತ್ತದೆ. ಅವರು ಹೇಳುತ್ತಾರೆ, ಹಾಗೆ ಓದುವುದಕ್ಕೆ ಚಿಂತಿಸಬೇಡ, ಮುಂದೆ ಆಗುವುದಕ್ಕೆ ಅದರ ಹಿಂದೆ ಬೀಳಬೇಡ, ನಿನ್ನ ಮನವನ್ನ ನೀನೇ ಸಂತೈಸಿಕೊ, ಯಾರೋ ಸಂತೈಸುತ್ತ ಬರುವರೆಂದು ಕಾಯ್ದು ಕೂತು ಮನವ ಮಲಿನ ಮಾಡಿಕೊಳ್ಳಬೇಡ, ಹಾಗೆಂದು ಮನ ನಿನ್ನ ಕೈಯಲ್ಲಿಲ್ಲ, ನಿನ್ನಿಚ್ಛೆಯಂತೆ ಅದು ನಡೆಯುವುದಿಲ್ಲ, ಭಗವಂತನ ಮೇಲೆ ವಿಶ್ವಾಸವಿಡು, ಎಲ್ಲವೂ ಭಗವಂತನ ಇಚ್ಛೆ ಎಂದು ಭಾವಿಸಿ ನಿರಾಳವಾಗಿರಲು ಪ್ರಯತ್ನಿಸು, ಆಗ ಮನ ಸುಮನವಾಗುವುದು ಎನ್ನುತ್ತಾರೆ. ಮತ್ತೊಂದೆಡೆ ಹೇಳುತ್ತಾರೆ, ಎಲೆಗಳೆದ ಮರದಲ್ಲಿ ನಿಳನಲ್ ಅರಸಲಿಲ್ಲ, ಕಳೆಯರತ ದೀಪದಲ್ಲಿ ಬೆಳಗನ್ ಅರಸಲಿಲ್ಲ, ಕುರುಹಳಿದ ಮೂರ್ತಿಯಲ್ಲಿ ರೂಪವನ್ನರಸಲಿಲ್ಲ, ಶಬ್ದ ಒಡಗಿದ ನಿಶಬ್ದನಾದ ಬಸವನಲ್ಲಿ ಶಬ್ದವನ್ ಅರಸಲಿಲ್ಲ, ಸಂಘಯ್ಯನಲ್ಲಿ ಕಾಯವಿಲ್ಲದ ಕರುಣಿಯಾದೆ ನಾನು, ಕಾಯವಿಲ್ಲದ ಕರುಣಿಯಾದೆ ನಾನು. ಎಲೆಗಳಿಲ್ಲದ ಮರದಲ್ಲಿ ನೆರಳನ್ನ ಯಾರೂ ಬಯಸುವುದಿಲ್ಲ, ಕಮರಿ ಹೋದ ಬತ್ತಿಯಲ್ಲಿ ಬೆಳಕನ್ನು ಯಾರೂ ಹರಸುವುದಿಲ್ಲ, ವಿರೂಪುಗೊಂಡ ಮೂರ್ತಿಯಲ್ಲಿ ರೂಪವನ್ನು ಹರಿಸುವುದಿಲ್ಲ, ಹಾಗೆಯೇ ನಿಶಬ್ದನಾದ ಬಸವಣ್ಣನಲ್ಲಿ ಶಬ್ದವನ್ನು ಬಯಸಿದೆ, ನಿಶಬ್ದ ಮೌನವನ್ನು ಹರಿಸಿ ಕಾಯದಲ್ಲಿ ಮೌನ ಧ್ಯಾನವ ತುಂಬಿ ಕರುಣೆಯಾದನಯ್ಯ ಎನ್ನುತ್ತಾರೆ ನೀಲಮ್ಮನವರು. ಎಂತಹ ತುಂಬಾ ಸುಂದರವಾದ ವಚನ. ಹೌದು, ಯಾವ ವ್ಯಕ್ತಿಯೊಳಗೆ ನಿಶಬ್ದದ ಮೌನ ಹರಸಿ ನಿಲ್ಲುತ್ತದೋ ಆ ವ್ಯಕ್ತಿ ನಿಕಾಯನಾಗುತ್ತಾನೆ ಎನ್ನುತ್ತಾರೆ ನೀಲಮ್ಮನವರು. ಇಂತಹ ಮೇರುಸ್ಥಿತಿಗೆ ಏರಿದಂತಹ ನೀಲಲೋಚನೆಯವರು ತಮ್ಮ ಅನುಭವದ ಜೇನನ್ನು ತಮ್ಮ ವಚನದಲ್ಲಿ ತುಂಬಿ ಸುರಿಸಿರುವುದನ್ನು ಕಾಣಬಹುದಾಗಿದೆ. ಒಂದು ವಚನ ಹೀಗಿದೆ: ಏನು ಏನು ಎನ್ನಲಿಲ್ಲ, ಎನ್ನ ಭಕ್ತಿ ಎಳಿದ ಭಾವಕ್ಕೆ ಇನ್ನೇನು ಏನು ಏನು ಎನ್ನಲಿಲ್ಲ, ಎನ್ನ ಪ್ರಾಣದ ಹಂಗ ಹರಿದ ಬಳಿಕ ಇನ್ನೇನು ಏನು ಎನ್ನಲಿಲ್ಲ, ಎನ್ನ ಐಕ್ಯದ ಸಮರಸ ಕೈಗೂಡಿದ ಬಳಿಕ ಇನ್ನೇನು ಏನು ಎನ್ನಲಿಲ್ಲ, ಎನ್ನ ಅಭಿಮಾನದ ಕರ್ತು ನಿರಾಳದಲ್ಲಿ ನಿಂದ ಬಳಿಕ ಸಯದಾನ ಸುಯಿಧಾನವಾಯಿತಯ್ಯ, ಸಂಗಯ್ಯ ಸಯದಾನ ಸುಯಿಧಾನವಾಯಿತಯ್ಯ. ನೀಲಮ್ಮನವರು ಎಷ್ಟು ಸುಂದರವಾಗಿ ವಚನವನ್ನ ಕಾವ್ಯಾತ್ಮಕವಾಗಿ ಉಳಿಸಿದ್ದಾರೆ. ಪ್ರತಿ ಸಾಲಿನಲ್ಲಿ ಏನು ಏನು ಎನ್ನಲಿಲ್ಲ, ಇನ್ನೇನು ಏನು ಎನ್ನಲಿಲ್ಲ ಎಂದು ಹೇಳುವ ಮೂಲಕ ಭಾವಭಕ್ತಿ ಉತ್ತುಂಗಕ್ಕೇರಿದ ಬಳಿಕ ಎಲ್ಲರಲ್ಲಿಯೂ ಬಯಸುವ ಬಯಕೆ ಅಳಿದ ಬಳಿಕ ಏನು ಏನು ಎನ್ನಲಿಲ್ಲ ಎನ್ನುತ್ತಾರೆ. ಹೌದಲ್ಲವೇ, ಭಕ್ತಿಯೇ ಶಕ್ತಿಯಾಗಿ ಹೊರಹೊಮ್ಮಿದ ಬಳಿಕ ಮತ್ತೊಂದು ಶಕ್ತಿಯನ್ನು ಹರಸಲೇಕೆ ಎನ್ನುವುದು ನೀಲಮ್ಮನವರ ಚಿಂತನೆಯಾಗಿದೆ. ಪ್ರಸ್ತುತ ಸಮಾಜ ಈ ಚಿಂತನೆಯನ್ನು ಅರಿಯಬೇಕಿದೆ. ಯಾವುದಕ್ಕೂ ತೃಪ್ತಿಯಿಲ್ಲದೆ ಇನ್ನಷ್ಟು ಮಗದಷ್ಟು ಎನಗಿರಲಿ ಎನ್ನುತ್ತಾ ಅತೃಪ್ತ ಜೀವನ ಸಾಗಿಸುತ್ತಾ ಇರುವುದನ್ನು ನಾವು ಕಾಣಬಹುದಾಗಿದೆ. ಇರುವ ಜೀವನವನ್ನು ಕೂಡ ಅತೃಪ್ತ ಜೀವನವಾಗಿರಿಸಿಕೊಳ್ಳುತ್ತಿರುವುದನ್ನು ನಾವು ನೋಡಬಹುದಾಗಿದೆ. ಒಂದೆಡೆ ಶರಣರ ಬಗೆಗಿನ ಚಿಂತನೆ ಈ ರೀತಿ ಇರುವುದನ್ನು ನಾವು ಕಾಣಬಹುದಾಗಿದೆ. ಹೀಗಿದೆ: ಕಾಮದ ಹಂಗಿಗನಲ್ಲ ನಮ್ಮ ಶರಣ, ಮೋಹದ ಇಚ್ಛೆಯನವನಲ್ಲ ನಮ್ಮ ಶರಣ, ಉಭಯದ ಸಂಘದವನಲ್ಲ ನಮ್ಮ ಶರಣ, ಪ್ರಾಣದ ಕರುಹಿಲ್ಲದೆ ಶರಣಂಗೆ ಪ್ರಸಾದದ ನೆಲೆ ಇಲ್ಲವಯ್ಯ, ಎನಗೇನು ತಲೆಧೋರದೆ ಮುಸುಕಿಟ್ಟು ಬಸವಳಿದನಯ್ಯ ಸಂಗಯ್ಯ ನಿಮ್ಮಲ್ಲಿ, ಬಸವಳಿದನಯ್ಯ ಸಂಗಯ್ಯ ನಿಮ್ಮಲ್ಲಿ. ಹೀಗೆ ಹೇಳುವ ಮೂಲಕ ಶರಣ ಕಾಮದ ಅಂದರೆ ಬಯಕೆಗಳ ಆಸೆಗಳ ಹಂಗಿಗೆ ಸಿಲುಕಿದವನಲ್ಲ, ವ್ಯಾಮೋಹಕ್ಕೆ

0: ಬಲಿಯಾದವನಲ್ಲ, ಸಂಸಾರ ಪರಮಾರ್ಥ ಇವೆರಡರ ಉಭಯದಲ್ಲಿ ನೆಲೆಸಿದವನಲ್ಲ, ಪ್ರಾಣಕ್ಕೆ ಹೆದರಿ ಪ್ರಸಾದಕ್ಕೆ ಸಿಲುಕಿದವನಲ್ಲ. ಹೀಗೆ ಶರಣ ಇದ್ದು ಇಲ್ಲದಂತೆ ಇರುವ ಎನ್ನುತ್ತಾರೆ. ಮುಂದೆ ಮತ್ತೊಂದು ವಚನದಲ್ಲಿ ಶರಣರ ಮೇರುಸ್ಥಿತಿಯನ್ನ ಅತ್ಯಂತ ಉತ್ತಮವಾಗಿ ಚಿತ್ರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಅವರು ಹೇಳುತ್ತಾರೆ, ನಡೆಯಲಿಲ್ಲ, ನುಡಿಯಲಿಲ್ಲ, ಕಾಣಲಿಲ್ಲ, ಕೇಳಲಿಲ್ಲ, ಪ್ರಾಣವಿಲ್ಲ, ಪ್ರಸಾದವಿಲ್ಲ, ಪರಿಣಾಮವಿಲ್ಲ, ಏನೂ ಇಲ್ಲ, ಏನೆಂದೆನಲಿಲ್ಲ ಸಂಗಯ್ಯ, ಏನೆಂದೆನಲಿಲ್ಲ ಸಂಗಯ್ಯ. ಎಂತಹ ನುಡಿ ನೀಲಕ್ಕನವರದು! ನಡೆಯುವಿಕೆ, ನುಡಿಯುವಿಕೆ, ಕಾಣುವಿಕೆ, ಕೇಳುವಿಕೆ, ಅಗಲುವಿಕೆ, ಸೇರುವಿಕೆ, ಪರಿಣಾಮಿಸುವಿಕೆ, ಇದಾವುದು ನಮ್ಮ ಶರಣಂಗೆ ಇಲ್ಲವೇ ಇಲ್ಲ ಎನ್ನುತ್ತಾರೆ. ಅವನಿಗೆ ಎಲ್ಲದರಲ್ಲೂ ಶೂನ್ಯತ್ವದ ಭಾವವಡಗಿದೆ ಎನ್ನುತ್ತಾರೆ. ನೀಲಕ್ಕನವರು ತಮ್ಮ ವಚನದಲ್ಲಿ ಎಲ್ಲ ಅಕ್ಕನವರನ್ನು ಕೂಗಿ ಕರೆದು ಬಸವನ ಸ್ಥಿತಿ ಹೇಗಿದೆ ಎಂದು ಹೀಗೆ ಹೇಳುತ್ತಾರೆ. ನಾಡಿನ ಹೆಣ್ಣುಗಳೆಲ್ಲ ಬನ್ನಿರೆ ಅಕ್ಕಗಳಿರ, ಅಕ್ಕನರಸ ಬಸವಯ್ಯನು ಬಯಲ ಕಂಡು ಭಟ್ಟ ಬಯಲಾದನು, ಅಕ್ಕನರಸನಿಲ್ಲದೆ ನಿರಕ್ಕರನಾದನು ಬಸವಯ್ಯನು. ನಮ್ಮ ಸಂಘಯ್ಯನಲ್ಲಿ ಬಸವನೈಕ್ಯ, ಬಯಲಿಲ್ಲದ ಬಯಲು ಕಾಣ, ಬಯಲಿಲ್ಲದ ಬಯಲು ಕಾಣ. ಎಂತಹ ವಚನ ನೀಲಮ್ಮನವರು ಹೇಳುತ್ತಾರೆ. ನಾಡಿನಲ್ಲಿರುವ ಎಲ್ಲ ಅಕ್ಕಂದಿರೇ ಕೇಳಿರಿ, ನಿಮ್ಮ ಪ್ರೀತಿಯ ಬಸವರಸ ಬಯಲಲ್ಲಿ ಬಯಲಾದನು, ಅಕ್ಕಂದಿರ ಅರಸ ಈಗ ನಿಮ್ಮನ್ನಗಲಿ ನಿರಕ್ಕರನಾಗಿದ್ದಾನೆ. ಎಂತಹ ಮಾತು! ಬಸವನೈಕ್ಯಗೊಂಡ ಈ ಬಯಲು ಬಸವನಿಲ್ಲದ ಬಯಲು, ನಿರವಯಲು ಎನ್ನುತ್ತಾರೆ. ಬಸವ ಈ ಬಯಲಿನಲ್ಲಿ ಐಕ್ಯವಾಗಿ ಬಯಲು ಬಯಲಾಗಿದ್ದಾನೆ. ಹೀಗೆ ನೀಲಲೋಚನೆಯವರು ಬಸವಣ್ಣನವರು ಬಯಲಲ್ಲಿ ಬಯಲಾದ ಸ್ಥಿತಿಯನ್ನು ತಮ್ಮದೇ ಭಾವನೆಗಳ ಮೂಲಕ ನಾಡಿನ ಜನತೆಗೆ ತಿಳಿಸಿರುವುದು ನೀಲಾಂಬಿಕೆಯವರ ನುಡಿ ಸೌಂದರ್ಯವನ್ನು ತಿಳಿಸುತ್ತದೆ. ಹೀಗೆ ನೀಲಾಂಬಿಕೆಯವರ ಚಿಂತನೆ ಬಹಳ ಚೆನ್ನಾಗಿದೆ. ಅವರ ಒಂದೊಂದು ನುಡಿಯನ್ನು ಜನಮಾನಸಕ್ಕೆ ತಲುಪಬೇಕು, ಅದನ್ನು ಅರಿತು ಅನುಸರಿಸಬೇಕು. ಸ್ತ್ರೀ ಸಮಾಜ ಯಾವ ವಿಚಾರದಲ್ಲಿ ನಾವು ನಮ್ಮ ಸ್ವಾತಂತ್ರ್ಯವನ್ನು ಅರಿತು ಆಚರಿಸಬೇಕು ಎನ್ನುವುದನ್ನು ತಿಳಿಯಬೇಕಾಗಿದೆ. ಆಗ ಮಾತ್ರ ನಮ್ಮ ಸಮಾಜ ಸುಂದರ ಸಮಾಜವಾಗುತ್ತದೆ. ಸ್ವಾತಂತ್ರ್ಯವಿದೆ ಎಂದು ಹೇಗೇಗೋ ಆಚರಿಸುವುದಲ್ಲ, ಸರಿಯಾಗಿ ಅರಿತು ಆಚರಿಸಬೇಕು ಎನ್ನುವುದು ನೀಲಕ್ಕನವರ ವಾಸ್ತವಿಯಾಗಿದೆ. ಅವರು ಹೇಳುತ್ತಾರೆ, ಒಂದೆಡೆ ಅಂಗವಿದ್ದರೇನು, ಲಿಂಗವಿದ್ದರೇನು, ಆ ಲಿಂಗಕ್ಕೆ ಶಿವಸೂತ್ರದ ಅನುಭಾವ ನೆಲೆಗೊಳ್ಳದನ್ನಕ್ಕ. ಎಂತಹ ಮಾತು ಅಕ್ಕ ಹೇಳುವುದು! ಮತ್ತೊಮ್ಮೆ, ಲಿಂಗವಿದ್ದರೇನು, ಆ ಲಿಂಗಕ್ಕೆ ಶಿವಸೂತ್ರದ ಅನುಭಾವ ನೆಲೆಗೊಳ್ಳದನ್ನಕ್ಕ. ಆ ಲಿಂಗಕ್ಕೆ ಶಿವಸೂತ್ರ ಸಂಬಂಧದಿಂದ ಸಂಘಯ್ಯನಲ್ಲಿ ಆನು ಪ್ರಸಾದಿಯಾದನಯ್ಯ, ಆನು ಪ್ರಸಾದಿಯಾದನಯ್ಯ. ಹೀಗೆ ನೀಲಮ್ಮನವರು ಕೇವಲ ಲಿಂಗವ ಧರಿಸಿದರೆ ಸಾಲದು, ಶಿವತತ್ವದ ಅನುಭಾವ ಮನದಲ್ಲಿ ನೆಲೆಗೊಳ್ಳಬೇಕು. ಆಗ ಮಾತ್ರ ಅಂಗಲಿಂಗದ ಸಂಬಂಧವೇರ್ಪಟ್ಟು ಶಿವ ಸಂಬಂಧ ನೆಲೆಗೊಳ್ಳುತ್ತದೆ ಎನ್ನುತ್ತಾರೆ. ಹೀಗೆ ಲೀಲಲೋಚನೆಯವರ ಚಿಂತನೆ ಬಹುಮುಖವಾಗಿ ಸಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಇಂತಹ ಚಿಂತನೆಗಳನ್ನು ನಾವು ಕೇಳಿದರೆ ಸಾಲದು, ಕೇಳಿ ಅನುಸರಿಸಲು ಪ್ರಯತ್ನಿಸಬೇಕು. ಆಗ ಮಾತ್ರ ನಮ್ಮ ಜೀವನ ಶಾಂತ ಸಮಾಧಾನದ ಜೀವನವಾಗುತ್ತದೆ, ಅರಿವಿನ ಜೀವನ ಬೆಳಕಿನ ಜೀವನವಾಗುತ್ತದೆ ಎನ್ನುವ ವಿಷಯವನ್ನು ಅರಿಯುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.

0: ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಕೇಳುಗರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ 1858 ಭಾರತ ಸರ್ಕಾರ ಕಾಯ್ದೆಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಭಾರತ ಸರ್ಕಾರದ ಕಾಯ್ದೆಯು ಆಗಸ್ಟ್ 2, 1858 ಬ್ರಿಟಿಷ್ ಸಂಸತ್ತಿನಲ್ಲಿ ಅಂಗೀಕರಿಸಲ್ಪಟ್ಟ ಪ್ರಮುಖ ಕಾಯ್ದೆಯಾಗಿದ್ದು ಇದು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ಸಂಪೂರ್ಣವಾಗಿ ಮುಕ್ತಾಯಗೊಳಿಸಿ ಬ್ರಿಟಿಷ್ ಸಾಮ್ರಾಜ್ಯದ ನೇರ ಆಡಳಿತಕ್ಕೆ ನಾಂದಿ ಹಾಡಿತು. ಸರ್ಕಾರದ ಅವಧಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನೋಡುವುದಾದರೆ, ಕಂಪನಿ ಆಡಳಿತ ಅಂತ್ಯ ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯ ವಶದಲ್ಲಿದ್ದ ಭಾರತದ ಆಡಳಿತಾತ್ಮಕ ಅಧಿಕಾರವನ್ನು ಬ್ರಿಟಿಷ್ ರಾಜ್ಯ ಮನೆತನಕ್ಕೆ ಹಸ್ತಾಂತರಿಸಲಾಯಿತು. ಇದನ್ನು ಭಾರತದ ಉತ್ತಮ ಸರ್ಕಾರಕ್ಕಾಗಿ ಕಾಯ್ದೆ ಎಂದು ಕರೆಯಲಾಗುತ್ತದೆ. ಹಾಗೆ ಭಾರತದ ಗವರ್ನರ್ ಜನರಲ್ರನ್ನು ಬ್ರಿಟಿಷ್ ಕಿರೀಟದ ಪ್ರತಿನಿಧಿಯಾಗಿ ವೈಸ್ರಾಯ್ ಎಂದು ಮರುನಾಮಕರಣ ಮಾಡಲಾಯಿತು. ಲಾರ್ಡ್ ಕ್ಯಾನಿಂಗ್ ಭಾರತದ ಮೊದಲ ವೈಸ್ರಾಯ್ ಆದರು. ಬ್ರಿಟಿಷ್ ಸಂಸತ್ತಿನ ಕ್ಯಾಬಿನೆಟ್ ಮಟ್ಟದ ಅಧಿಕಾರಿಯಾಗಿ ಭಾರತ ರಾಜ್ಯ ಕಾರ್ಯದರ್ಶಿ ಎಂಬ ಹೊಸ ಹುದ್ದೆಯನ್ನು ಸೃಷ್ಟಿಸಲಾಯಿತು. ಭಾರತದ ಆಡಳಿತ ಮತ್ತೆ ಮರುಕಳಿಸತೊಡಗಿತು. ರಾಜ್ಯ ಕಾರ್ಯದರ್ಶಿ ಆಡಳಿತದಲ್ಲಿ ಸಹಾಯ ಮಾಡಲು 15 ಸದಸ್ಯರನ್ನು ಒಳಗೊಂಡ ಇಂಡಿಯನ್ ಕೌನ್ಸಿಲ್ ಎಂಬ ಸಲಹಾ ಮಂಡಳಿಯನ್ನು ರಚಿಸಲಾಯಿತು. ಪಿಟ್ಸ್ ಇಂಡಿಯಾ ಕಾಯ್ದೆಯಡಿ ಜಾರಿಯಲ್ಲಿದ್ದ ಬೋರ್ಡ್ ಆಫ್ ಕಂಟ್ರೋಲ್ ಮತ್ತು ಕೋರ್ಟ್ ಆಫ್ ಡೈರೆಕ್ಟರ್ಸ್ ದ್ವಿಪದ್ಧತಿ ಆಡಳಿತ ವ್ಯವಸ್ಥೆಯನ್ನು ರದ್ದುಗೊಳಿಸಲಾಯಿತು. ಈ ಕಾಯ್ದೆಯು ಅಂಗೀಕರಿಸಲ್ಪಟ್ಟ ದಿನದಿಂದ ಯುನೈಟೆಡ್ ಕಿಂಗ್ಡಮ್ನ ಸಂಸತ್ತಿನ ಒಂದು ಕಾಯ್ದೆಯಾಗಿತ್ತು. ಇದರ ನಿಬಂಧನೆಗಳು ಈಸ್ಟ್ ಇಂಡಿಯಾ ಕಂಪನಿಯ ಅಂದರೆ ಇದುವರೆಗೆ ಸಂಸತ್ತಿನ ಆಶ್ರಯದಲ್ಲಿ ಭಾರತದ ಬಹುಭಾಗವನ್ನು ಆಳುತ್ತಿದ್ದ ದಿವಾಳಿ ಮಾಡಲು ಮತ್ತು ಇದರ ಕಾರ್ಯಗಳನ್ನು ಬ್ರಿಟಿಷ್ ಕಿರೀಟಕ್ಕೆ ವರ್ಗಾಯಿಸಲು ಕರೆ ನೀಡತೊಡಗಿತು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ 1858 ಭಾರತ ಸರ್ಕಾರ ಕಾಯ್ದೆಯ ಸ್ಥಾಪನೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಡಾಕ್ಟರ್ ನಿಸರ್ಗಟೀರವರು, ಅಂಜನಾ ಮಹಾದೇವ ಸ್ವಾಮಿರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಚರಣಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 2/8/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಸೌಲಭ್ಯವು ಬೆಳಿಗ್ಗೆ 9 ಗಂಟೆಯಿಂದ 11:30 ಗಂಟೆವರೆಗೆ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕಾಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೋರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು. ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ. ಜಿಎಸ್ ಶಿವರುದ್ರಪ್ಪ ಅವರ ಭೀಮಲಾಪ ಕವಿತೆಯ ವಿಶ್ಲೇಷಣೆ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎನ್ ಕವಿತಾರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ ಎಂಎನ್, ಶ್ರೀ ಮದ್ದಾನೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈ ದಿನ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರ ಭೀಮಾಲಾಪ ಕವಿತೆಯ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ನಿಮಗೆಲ್ಲ ತಿಳಿದಿರೋ ಹಾಗೆ ಜಿ ಎಸ್ ಶಿವರುದ್ರಪ್ಪನವರು ಕನ್ನಡದ ಅನನ್ಯ ಪ್ರತಿಭಾನ್ವಿತ ಕವಿ. ಅವರ ಕವಿತೆಗಳು ಜನಮಾನಸದಲ್ಲಿ ಎಂದೆಂದೂ ಹಸಿರಾಗಿವೆ. ಭೀಮಾಲಾಪ ಅಂಥದ್ದೇ ವಿಶೇಷವಾದಂತಹ ಕವಿತೆ. ಇದು ನವ್ಯ ಶೈಲಿಯನ್ನು ಒಳಗೊಂಡಂತಹ ಕವಿತೆ. ಪ್ರತಿಮಾತ್ಮಕ ವಿಧಾನವನ್ನು ಅನುಸರಿಸಿರುವ ಕವಿತೆ. ಮಹಾಭಾರತದ ಒಂದು ಸಂದರ್ಭವನ್ನು, ಒಂದು ಸನ್ನಿವೇಶವನ್ನು ಪ್ರತಿಮೆಯಾಗಿಟ್ಕೊಂಡು ಇವತ್ತಿನ ಸಂದರ್ಭದ ಎಷ್ಟೋ ಜನರ ಅಸಹಾಯಕತೆಗೆ ಮರುಗುವ, ಅಸಹಾಯಕತೆಗೆ ಪ್ರತಿಕ್ರಿಯಿಸುವ ಪ್ರಯತ್ನವನ್ನು ಮಾಡಿರುವ ಕವಿತೆ ಇದಾಗಿದೆ. ನಿಮಗೆಲ್ಲ ಮಹಾಭಾರತದ ಕತೆ ಚೆನ್ನಾಗೇ ಗೊತ್ತಿದೆ. ಪಾಂಡವರು ವನವಾಸವನ್ನು ಮುಗಿಸಿ 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಬೇಕಾಗಿರುತ್ತೆ. ವಿರಾಟರಾಯನ ಆಸ್ಥಾನವನ್ನು ಅಜ್ಞಾತವಾಸಕ್ಕಾಗಿ ಆಯ್ಕೆ ಮಾಡಿಕೊಳ್ತಾರೆ. ಅಜ್ಞಾತವಾಸ ಅಂತ ಹೇಳಿದ್ರೆ ಪಾಂಡವರು ಆದಂತಹ ಧರ್ಮರಾಯ ಆಗಿರ್ಬೋದು, ಭೀಮ ಆಗಿರ್ಬೋದು, ಅರ್ಜುನ, ನಕುಲ, ಸಹದೇವ ಮತ್ತು ದ್ರೌಪದಿಯರು ಆ ಹೆಸರನ್ನು ಗುರುತಿಸ್ಕೊಳ್ಳದೆ, ಆ ಹೆಸರಿಂದ ಗುರುತಿಸ್ಕೊಳ್ಳದೆ, ಅವರ ವೇಷಗಳಿಂದ ಗುರುತಿಸ್ಕೊಳ್ಳದೆ ಯಾರಿಗೂ ಕಾಣದೆ ಇರಬೇಕಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ 14 ವರ್ಷ ವನವಾಸವನ್ನು ಮುಗಿಸಿದ ಇವರು ಈ 1 ವರ್ಷದ ಅಜ್ಞಾತವಾಸ ಸಂದರ್ಭದಲ್ಲಿ ಆಕಸ್ಮಿಕ ಕೌರವರಿಗೆ ಏನಾದರೂ ಗುರುತಾದರೆ ಮತ್ತೆ ವನವಾಸವನ್ನು ಅನುಭವಿಸಬೇಕು ಅನ್ನುವಂತಹ ಷರತ್ತಿಗೆ ಒಳಪಟ್ಟಿರ್ತಾರೆ. ಆ ಕಾರಣಕ್ಕೆ ಇವರು ಅಜ್ಞಾತವಾಸಕ್ಕೆ ಬರ್ತಾರೆ. ಹಾಗೆ ಬರುವ ಸಂದರ್ಭದಲ್ಲಿ ಪಾಂಡವರಾಗಿ ಗುರುತಿಸಿಕೊಳ್ಳಲಾರದಂತಹ ಇವರು ಬೇರೆ ಬೇರೆ ಪಾತ್ರಗಳಲ್ಲಿ ಗುರುತಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಧರ್ಮರಾಯ ಕಾವಿಯನ್ನು ತೊಟ್ಟುಕೊಂಡು ಪುರೋಹಿತನಾಗಿ ಕೆಲಸಕ್ಕೆ ಸೇರಿಕೊಳ್ತಾನೆ. ಭೀಮ ಅಡುಗೆ ಭಟ್ಟನಾಗಿ ಕೆಲಸಕ್ಕೆ ಸೇರಿಕೊಳ್ತಾನೆ. ನಕುಲ ಸಹದೇವರು ಕೂಡ ಬೇರೆ ಬೇರೆ ಕೆಲಸಕ್ಕೆ ಸೇರಿಕೊಳ್ತಾರೆ. ಸೈರಂದ್ರಿ ಹೆಸರಿನಲ್ಲಿ ದ್ರೌಪದಿ ಕೂಡ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ಎಲ್ಲ ಸಂಗತಿಯನ್ನು ಇಟ್ಟುಕೊಂಡು ಈ ಕವಿತೆಯನ್ನು ನಿರೂಪಿಸ್ತಾ ಹೋಗ್ತಾರೆ. ಈ ಕವಿತೆ ಕೇವಲ ಪಾಂಡವರ ಸ್ಥಿತಿಯನ್ನಷ್ಟೇ ಹೇಳ್ತಾ ಇಲ್ಲ ಅನ್ನೋದು ನಮ್ಮ ಗಮನದಲ್ಲಿರಬೇಕು. ಪಾಂಡವರ ಸ್ಥಿತಿಯ ಜೊತೆಗೆ ಇವತ್ತಿನ ಅಥವಾ ಪ್ರಸ್ತುತ

ಸಂದರ್ಭದ ಕವಿತೆಯನ್ನ ಯಾವತ್ತಿಗೆ ಓದ್ತೀವೋ ಆವತ್ತಿನ ಸಂದರ್ಭದ ಎಷ್ಟೋ ಶಕ್ತರು ಅಶಕ್ತರಾಗಿ ಅಥವಾ ನಿಜವಾದ ಸಾಮರ್ಥ್ಯ ಇರುವವರು ಅಸಮರ್ಥರಾಗಿ ಬದುಕ್ತಾ ಇರುವಂತಹ ಸನ್ನಿವೇಶವನ್ನ ಜೋಡಿಸ್ತಾ ಹೋಗುತ್ತೆ. ಕವಿತೆ ಹೀಗೆ ಆರಂಭ ಆಗತ್ತೆ. ಸೀರೆ ಉಟ್ಟು ಬಳೆ ತೊಟ್ಟು ಕಾಲಿಗೆ ಗೆಜ್ಜೆ ಕಟ್ಟಿದ್ದಾನೆ ಒಬ್ಬ, ಇನ್ನೊಬ್ಬ ಕಾವಿ ಉಟ್ಟು ಮೂಲೆಗೆ ಕೂತಿದ್ದಾನೆ. ದನದ ಕೊಟ್ಟಿಗೆಯಲ್ಲಿ ಒಬ್ಬ, ಕುದುರೆ ಲಾಯದಲ್ಲಿ ಮತ್ತೊಬ್ಬ. ಎರಡನೇ ಪ್ಯಾರದಲ್ಲಿ ಹೇಳ್ತಾರೆ, ಇದ್ದಾಳೆ ಇವಳು ಅವರಿವರ ತಲೆಯ ಹೇನು ಎಕ್ಕುತ್ತ, ಆಗಾಗ ನಮ್ಮನ್ನು ಕುಕ್ಕುತ್ತ, ನಾನು ಇದ್ದೇನೆ ಅಡುಗೆ ಮನೆಯಲ್ಲಿ ಉರಿವ ಸೌದೆಗಳ ಜೊತೆಗೆ, ಪಾತ್ರೆಗಳಲ್ಲಿ ಕೊತ ಕೊತ ಕುದಿದು ಹಳೆಯ ನೆನಪುಗಳನ್ನು ರುಬ್ಬುತ್ತ. ಕಣ್ಣೆದುರು ತೇಲಿ ಬರ್ತವೆ ಕಂಡದ್ದು ಕಲಿತದ್ದು ಬೆಂಕಿಗೆ ಬಿದ್ದು ಪಾರಾದದ್ದು, ಪಗಡೆ ದಾಳದ ಜೊತೆಗೆ ಉರುಳಿ ಬಿದ್ದದ್ದು, ಬಿಚ್ಚಿದ ಜಡೆಯ ನರಳಿನ ಕೆಳಗೆ ಬುಸುಗುಟ್ಟಿ ನರಳಿದ್ದು, ಕಾಡು ಪಾಲಾಗಿ ಅಲೆದದ್ದು, ನಿಟ್ಟುಸಿರಲಿ ಪಟ ಬಿಚ್ಚಿ ತೇಲುತ್ತವೆ ಊರುಗಳು ಮಹಾರಣ್ಯಗಳು ಋಷಿಗಳು ರಾಕ್ಷಸರು ಬೆಳಗು ಬೈಗುಗಳು ಇನ್ನು ಏನೇನು ಸುರುಳಿ ಬಿಚ್ಚುತ್ತವೆ, ಜೀವ ಹಿಂಡುತ್ತವೆ ಅಲ್ಲಿ ಊರಾಚೆ ಮಸಣದಲ್ಲಿ ಇದ್ದ ಪೌರುಷವನ್ನು ದುಂಡನೆ ಸುತ್ತಿ ಹೆಣವಾಗಿ ಮಲಗಿಸಿದ್ದೆ ಮರದ ಕೊಂಬೆಯ ಮೇಲೆ. ನೋಡುತ್ತಿದ್ದೇನೆ ಎಂತೆಂಥವೋ ಸುತ್ತಲೂ ಎಂತೆಂಥವೋ ವಿಜೃಂಭಿಸಿ ಮೀಸೆ ತಿರುವುತ್ತವೆ, ಏರಬಾರದ ಕಡೆಗೆ ಏರಿ ಇಳಿಯಬಾರದ ಕಡೆಗೆ ಇಳಿದು ಹೆಡಿಸಿ ಹೊಲಸಿದ್ದಿಸಿವೆ. ಗೆರೆದಾಟಬಾರದ ನಾನು ಕಾಯುತ್ತೇನೆ ಕಾಯುತ್ತಿದ್ದೇನೆ ಉರಿವ ಸೌದೆಗಳ ಜೊತೆಗೆ, ಪಾತ್ರೆಗಳಲ್ಲಿ ಕೊತ ಕೊತ ಕುದಿದು ಕಾಯುತ್ತಿದ್ದೇನೆ. ಈ ರೀತಿ ಕೊನೆಯಾಗತ್ತೆ. ನೋಡಿ, ಇಡೀ ಕವಿತೆ ಭೀಮನ ಮೂಲಕನೇ ಪ್ರಸ್ತುತಗೊಳ್ತಾ ಹೋಗುತ್ತೆ. ಭೀಮ ತನ್ನ ಅಸಹಾಯಕತೆಯನ್ನು ಹೇಳ್ತಾ ಇದ್ದಾನೆ. ಭೀಮ ತನ್ನ ಅಳಲನ್ನು ನೋವನ್ನು ಓದುಗರ ಎದುರಿಗೆ ಬಿಚ್ಚಿಡ್ತಾ ಇದ್ದಾನೆ. ಭೀಮ ಹೇಳ್ತಾನೆ, ಒಬ್ಬ ವೀರ ಪರಾಕ್ರಮಿ ಅಂತಲೇ ಹೆಸರಾದಂತಹ ಅರ್ಜುನ ಸೀರೆ ಉಟ್ಟು ಬಳೆ ತೊಟ್ಕೊಂಡು ಗೆಜ್ಜೆ ಕಟ್ಕೊಂಡು ಬೃಹನ್ನಳೆ ಹೆಸರಿನಲ್ಲಿ ಬದುಕ್ತಾ ಇದ್ದಾನೆ, ಜೀವನ ಮಾಡ್ತಾ ಇದ್ದಾನೆ. ಧರ್ಮರಾಯನಾಗಿದ್ದಂತಹ ಮಹಾ ಸಂಯಮಿ ಏನಾಗಿದ್ದಾನೆ, ಕಾವಿ ಉಟ್ಟು ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಈ ಇವರ ಇಬ್ಬರ ಜೊತೆಗೆ ಇನ್ನಿಬ್ಬರು ಇದ್ದಾರಲ್ಲ, ನಕುಲ ಮತ್ತು ಸಹದೇವರಾಗಿ, ಅವರಿಬ್ಬರು ಒಬ್ಬ ಗೋಪಾಲಕನಾಗಿ ಸೇರ್ಕೊಂಡಿದ್ದಾನೆ ಕೆಲಸಕ್ಕೆ, ಮತ್ತೊಬ್ಬ ಕುದುರೆಯನ್ನು ನೋಡ್ಕೊಳ್ಳೋದಕ್ಕೆ ಕುದುರೆ ಲಾಯದಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಾನೆ. ಇನ್ನು ದ್ರೌಪದಿ ಇದ್ದಾಳಲ್ಲ, ಅವಳದು ಎಂಥ ದುಸ್ಥಿತಿ ಅಂದರೆ, ರಾಣಿಯಾಗಿದ್ದವಳು ವಿರಾಟರಾಯನ ಹೆಂಡತಿಯ ದಾಸಿಯಾಗಿ ಕೆಲಸಕ್ಕೆ ಸೇರ್ಕೋತಾಳೆ, ಸೈರಂದ್ರಿ ಅನ್ನೋ ಹೆಸರಿನಲ್ಲಿ ಆಕೆ ಕೆಲಸಕ್ಕೆ ಸೇರ್ಕೋತಾಳೆ. ಅವಳ ಪರಿಸ್ಥಿತಿಯನ್ನು ಹೆಂಗೆ ಕಣ್ಣಿಗೆ ಕಟ್ಕೊಡ್ತಾನೆ ಭೀಮ ಅಂತ ಹೇಳಿದ್ರೆ, ಇದ್ದಾಳೆ ಇವಳು ಅವರಿವರ ತಲೆಯ ಹೇನು ಹೆಕ್ಕುತ್ತಾ, ಆಗಾಗ ನಮ್ಮನ್ನು ಕುಕ್ಕುತ್ತ. ಅವಳಿಗೆ ಸುಮ್ಮನಿರಕ್ಕಾಗ್ತಿಲ್ಲ, ಅವಳಿಗೆ ಸಹಿಸೋಕ್ಕಾಗ್ತಿಲ್ಲ, ಅದಕ್ಕೆ ಅವಳು ಬೇರೆಯವರ ಏನನ್ನು ಹೇಗೆ ಹೆಕ್ಕಿ ಕುಕ್ತಾಳೋ ಅದೇ ಥರ ಆಗಾಗ ಆಗಾಗ ಬಂದು ನಮ್ಮನ್ನು ಚುಚ್ಚುತ್ತಾಳೆ ನಮ್ಮನ್ನು ಕುಕ್ತಾಳೆ ಅಂತ ಹೇಳ್ಕೊತಾ ಇದ್ದಾನೆ. ಇದೇ ಭೀಮ ಮುಂದುವರೆದು, ಇನ್ನು ನಾನಿದ್ದೀನಿ, ಎಲ್ಲಿದ್ದೀನಿ, ಅಡುಗೆ ಮನೆಯಲ್ಲಿ ಸೇರ್ಕೊಂಬಿಟ್ಟಿದ್ದೀನಿ. ಆವೇಶಕ್ಕೆ ಹೆಸರುವಾಸಿಯೇ ಭೀಮ. ಅಂಥ ಭೀಮನ ಆವೇಶ ಎಲ್ಲ ಏನಾಗ್ತಾ ಇದೆ, ಉರಿವ ಸೌದೆಗಳ ಜೊತೆಗೆ ಕರಗಿ ಹೋಗ್ತಾ ಇದೆ. ಪಾತ್ರೆಗಳ ಕೊತ ಕೊತ ಕುದಿಯ ನಡುವೆ ಕುದ್ದು ಕುದ್ದು ಕುದ್ದು ಕುಗ್ಗಿ ಹೋಗ್ತಾ ಇದೆ. ಎಂತಹ ಅಸಹಾಯಕ ಪರಿಸ್ಥಿತಿ ನಮ್ಮ

ಆರು ಜನರದು ಅನ್ನೋದನ್ನು ಆತ ನಿರೂಪಿಸ್ತಾ ಹೋಗ್ತಾನೆ. ಮತ್ತು ಅವನಿಗೆ ನಾವು ಹೆಂಗೆ ಬದುಕಿದ್ವಿ ಅನ್ನುವಂತಹ ಅಥವಾ ತಮ್ಮ ಬದುಕಿನ ಎಲ್ಲ ನಡೆಗಳು ಈಗ ಅವನಿಗೆ ಕಣ್ಣ ಪರದೆಯ ಮುಂದೆ ಬರ್ತಾ ಇದೆ. ಹಳೆಯ ನೆನಪುಗಳನ್ನೆಲ್ಲ ಹಾಕಿ ರುಬ್ತಾ ಇದ್ದೀನಿ ನಾನು ಅಂತ ಹೇಳ್ತಾನೆ. ಹಳೆಯ ನೆನಪುಗಳನ್ನು ರುಬ್ತಾ ಇದ್ದೀನಿ, ಯಾಕೆಂದರೆ ನೆನಪು ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಆ ಪಾತ್ರದಿಂದ ಆಚೆಗೆ ಬರೋಕ್ಕಾಗೋದೇ ಇಲ್ಲ. ಅದಕ್ಕೆ ಆ ನೆನಪುಗಳನ್ನು ಆವೇಶವನ್ನು ರುಬ್ತಾ ಇದ್ದೀನಿ ಅಂತ ಹೇಳಿ ಹೇಳ್ಕೊಳ್ತಾನೆ. ಅವನ ಕಣ್ಣೆದುರಿಗೆ ಎಷ್ಟೆಲ್ಲ ತೇಲ್ ಬರ್ತಾ ಇದೆ ಅಂದರೆ ಕಂಡದ್ದು ಕಲಿತದ್ದು ಅಂತ ಹೇಳ್ತಾನೆ. ಬೆಂಕಿಗೆ ಬಿದ್ದು ಪಾರಾದದ್ದು, ಬೆಂಕಿಗೆ ಬಿದ್ದು ಅಲ್ಲಿಂದ ಬದುಕಿ ಆಮೇಲೆ ಪಗಡೆ ಆಟಕ್ಕೆ ನಿಂತು ಅಲ್ಲಿ ಸೋತು ನೋಡಿ ಉರುಳಿ ಬಿದ್ದದ್ದು, ದಾಳದ ಜೊತೆಗೆ ನಾವು ಉರುಳಿ ಬಿಟ್ಬಿಟ್ವಿ ಅಂತ ಹೇಳ್ತಾನೆ. ಬಿಚ್ಚಿದ ಜಡೆಯ ನೆರಳಿನ ಕೆಳಗೆ, ಬಿಚ್ಚಿದ ಜಡೆಯ ನೆರಳಿನ ಕೆಳಗೆ ಬುಸುಗುಟ್ಟದೆ ನರಳದ್ದು, ಆಮೇಲೆ ಕಾಡು ಪಾಲಾಗಿ ಅಲ್ಲದದ್ದು, ಎಷ್ಟೆಲ್ಲ ನೋವುಗಳಿದ್ದಾವೆ ನನ್ನ ಜೊತೆಗೆ ಅಂಥೇಳಿ ಹೇಳ್ಕೊಳ್ತಾನೆ. ನಿಟ್ಟುಸಿರು ಬಿಡ್ತಾನೆ. ಎಷ್ಟೆಲ್ಲ ಊರುಗಳನ್ನ ಸುತ್ತಿದ್ವಿ, ಅರಣ್ಯಗಳನ್ನು ಸುತ್ತಿದ್ವಿ, ಎಷ್ಟು ಜನ ಋಷಿಗಳನ್ನು ಕಂಡ್ವಿ, ರಾಕ್ಷಸರನ್ನು ನೋಡಿದ್ವಿ, ಎಷ್ಟು ಹಗಲು ರಾತ್ರಿ ನಮಗೆ ಯಾವಾಗ ಇದರಿಂದೆಲ್ಲ ಬಿಡುಗಡೆ ಸಿಕ್ಕುತ್ತೋ ಅನ್ನೋದೇ ಅವನ ಹಪಹಪಿ. ಹಾಗಾಗಿ ಎಲ್ಲವನ್ನ ನೆನಪು ಮಾಡ್ಕೊಳ್ತಾನೆ. ನನಗೆ ಜೀವ ಹಿಂಡುತ್ತೆ ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ ಇರುವ ಪೌರುಷವನ್ನೆಲ್ಲ ಒಂದು ಹೆಣದ ರೂಪದಲ್ಲಿ ಊರಾಚೆ ಮರದಲ್ಲಿ ಮಲಗಿಸಿ ಬಂದಿದ್ದೀವಲ್ಲ, ಎಂತಹ ಅಸಹಾಯಕ ಸ್ಥಿತಿ ನಮ್ಮದು ಅಂಥೇಳಿ ಹೇಳ್ಕೊಳ್ತಾನೆ. ಅದರ ಜೊತೆಗೆ ಈ ಸೈರಂದ್ರಿ ರೂಪದಲ್ಲಿ ಇರುವಂಥ ದ್ರೌಪದಿಗೆ ವಿರಾಟರಾಯನ ಬಹಮ್ಮಯ್ದ ಕಟ ಕೊಡ್ತಾ ಇದ್ದಾನೆ ಕೀಚಕ. ಆ ಕೀಚಕನನ್ನು ನೋಡಿದಾಗೆಲ್ಲ ಸಿಟ್ಟು ಬರುತ್ತೆ ಅವನಿಗೆ. ಅದಕ್ಕೆ ನೋಡ್ತಾ ಇದ್ದೀನಿ ಸುತ್ತಲೂ ಎಂತೆಂಥವೋ ಮೀಸೆತ್ತಿರುತ್ತವೆ, ವಿಜೃಂಭಿಸ್ತಾ ಇದ್ದಾವೆ, ಏರಬಾರದ ಕಡೆಗೆ ಏರಿ ಇಳಿಯಬಾರದ ಕಡೆಗೆ ಇಳಿತಾ ಇದ್ದರೆ, ಎಷ್ಟು ಹೊಲಸೆಬ್ಬಿಸಿದ್ದಾರೆ ವಾತಾವರಣ, ಇಂಥವ್ರನ್ನೆಲ್ಲ ನಾನು ಸಹಿಸ್ಕೊಂಡಿದ್ದೀನಿ. ಬಹುತೇಕ ಭೀಮನಿಗೆ ಈ ಥರದ ವಿಚಾರಗಳನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅಜ್ಞಾತವಾಸ ಅನ್ನುವಂಥ ಒಂದು ಅಸಹಾಯಕ ಸನ್ನಿವೇಶ ಅವನನ್ನು ಹೀಗೆ ಕಟ್ಟಾಕಿದೆ. ಅದಕ್ಕೆ ಅವನು ಆಲಾಪದ ರೀತಿಯಲ್ಲಿ ಇದನ್ನೆಲ್ಲ ಹೇಳ್ಕೊಳ್ತಾ ಇದ್ದಾನೆ. ಗೆರೆ ದಾಟಬಾರದ ನಾನು ಕಾಯ್ತಾ ಇದ್ದೀನಿ, ಯಾವತ್ತಿಗೆ ನಾನು ಈ ಅಡುಗೆ ಮನೆಯಿಂದ ಆಚೆ ಬರ್ತೀನೋ, ಯಾವತ್ತಿಗೆ ನಾನು ಈ ಥರದ ಬದುಕಿಗೆ ವಿದಾಯ ಹೇಳ್ತೀನೋ, ಇಂಥ ಸನ್ನಿವೇಶದಿಂದ ಆಚೆಗೆ ಬಂದು ನಮ್ಮ ಮೂಲ ಪೌರುಷ ಏನಿದೆಯೋ, ನಮ್ಮ ಮೂಲ ಬದುಕಿನ ಘನತೆ ಏನಿದೆಯೋ ಅದನ್ನು ಯಾವಾಗ ಪಡ್ಕೊಳ್ತೀವೋ ಅಂತ ಕಾಯ್ತಾ ಇದ್ದೀನಿ ಉರಿವ ಸೌದೆಗಳ ಜೊತೆಗೆ ಅಂತಲೇ ಹೇಳ್ತಾನೆ. ಅಂದರೆ ಏನರ್ಥ, ನನ್ನ ಆವೇಶವನ್ನು ಮಾತ್ರ ನಾನು ಇಳಿಸ್ಕೊಳ್ಳೋದೇ ಇಲ್ಲ ಅಂತ ಅರ್ಥ. ಪಾತ್ರೆಗಳ ಕೊತ ಕೊತ ಕುದಿದು ಕಾಯುತ್ತಿದ್ದೇನೆ ಅಂತಲೇ ಹೇಳ್ತಾನೆ. ಅದರ ಅರ್ಥ ನನ್ನ ಆವೇಶ ಮಾತ್ರ ಕುಗ್ಗೋದೇ ಇಲ್ಲ, ನನ್ನ ಸಿಟ್ಟು ಕಡಿಮೆ ಮಾಡಿಕೊಳ್ಳಾರದೆ ಹಾಗೇ ಇಟ್ಟುಕೊಂಡು ನನ್ನ ಮೂಲ ಪಾತ್ರಕ್ಕೆ ಬರುವವರೆಗೆ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ಕೊಳ್ಳೋದ್ರ ಮೂಲಕ ಕವಿತೆ ಮುಗಿಯುತ್ತೆ. ಈ ಕವಿತೆಯನ್ನು ನಾವು ವಾಸ್ತವ ಜಗತ್ತಿನಲ್ಲಿ ಅನ್ವಯಿಸ್ಕೊಂಡ್ರೆ ಎಷ್ಟೊಂದು ಜನರು ನಮ್ಮ ಕಣ್ಣೆದುರಿಗೆ ತೇಲಿ ಬರ್ತಾರೆ. ವಾಸ್ತವವಾಗಿ ಅವರಿಗೆ ಅಗಾಧವಾದ ಪ್ರತಿಭೆ ಇರುತ್ತೆ, ಆದರೆ ಆ ಪ್ರತಿಭೆಗೆ ತಕ್ಕ ಅವಕಾಶಗಳಿಂದ ವಂಚಿತರಾಗಿ ಇನ್ಯಾವುದೋ ತಮ್ಮ ಬದುಕಿನ ನಡೆಯನ್ನು ನಡಿಬೇಕಾದಂತಹ ಸನ್ನಿವೇಶವನ್ನು ಕಲ್ಪನೆ ಮಾಡಿಕೊಂಡ್ರೆ ಈ ಕವಿತೆ ನಮ್ಮ ಮನಸ್ಸಿಗೆ ನಮ್ಮ ಜೊತೆಗೆ ಸಾಗ್ತಾ ಹೋಗುತ್ತೆ. ಇದು ಒಂದು ದಿನದ ಓದಿನ ಕವಿತೆಯಲ್ಲ, ಅನುದಿನ ನಮ್ಮ ಬದುಕಿನ ಜೊತೆಗೆ ಪಯಣಿಸುವ ಕವಿತೆ. ಹಾಗಾಗಿ ನಾನು ಈ ಕವಿತೆಯನ್ನು ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡೋದಕ್ಕೆ ಇಚ್ಛೆಪಟ್ಟೆ. ಈ ಕವಿತೆಯನ್ನು ಇನ್ನಷ್ಟು ಮಗದಷ್ಟು ವಿಸ್ತಾರವಾಗಿ ವಿವರಿಸುವ ಸಾಧ್ಯತೆಗಳಿದ್ದಾವೆ, ಆದರೆ ನಾನು ಕಾಲಮಿತಿಯನ್ನು ಗಮನದಲ್ಲಿಟ್ಕೊಂಡು ಈ ಕವಿತೆಯನ್ನು ವಿಶ್ಲೇಷಣೆಯನ್ನು ಇಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ದೇನೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಜಿಎಸ್ ಶಿವರುದ್ರಪ್ಪ ಅವರ ಭೀಮಲಾಪ ಕವಿತೆಯ ವಿಶ್ಲೇಷಣೆ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶು

ಪ್ರಾಂಶುಪಾಲರಾದ ಡಾಕ್ಟರ್ ಎಂಎನ್ ಕವಿತಾರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರು ನಡೆಸಿಕೊಡುವ ಗೀತಾಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ

0: ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 14ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅನನ್ಯ ಚಿತ್ತದಿಂದ ಸದಾ ನನ್ನನ್ನೇ ಸ್ಮರಿಸುವಂತಹ ನಿತ್ಯಯುಕ್ತನಾದ ಯೋಗಿಗೆ ಹೇ ಪಾರ್ಥ, ನಾನು ಸುಲಭವಾಗಿ ಸಿಗುತ್ತೇನೆ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ಪ್ರತಿದಿನ ನಾವೇನಾಗಬೇಕು, ಏನನ್ನ ಪಡೆಯಬೇಕು, ಏನನ್ನ ನಾವು ಸದಾಕಾಲ ಆಕಾಂಕ್ಷೆಯನ್ನ ಇಟ್ಕೊಳ್ಬೇಕು ಅನ್ನುವಂಥ ಅಂಶವನ್ನೇ ಇಲ್ಲಿ ಕೃಷ್ಣ ಹೇಳ್ತಿರುವಂಥದ್ದು. ನಾವು ಏನು ಅಥವಾ ನಾವು ಯಾರು ಎಂಬುವುದು ನಮ್ಮ ಯೋಚನೆಗಳು ತಿಳಿಸುತ್ತೆ. ನಾವು ಹೇಗೆ ಮನಸ್ಸಿನಿಂದ ಆಲೋಚನೆ ಮಾಡ್ತೀವೋ ಆ ಆಲೋಚನೆಯಂತೆ ನಾವು ನಮ್ಮನ್ನ ನಿರ್ಮಾಣ ಮಾಡಿಕೊಳ್ತೀವಿ. ಇವತ್ತಿನ ದಿನದಲ್ಲಿ ಆಧುನಿಕ ಜಗತ್ತಿನಲ್ಲಿ ಏನು ಅಫರ್ಮೇಷನ್ ಅಥವಾ ಮ್ಯಾನಿಫೆಸ್ಟೇಷನ್ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾರೆ, ಅದು ಸಂಕಲ್ಪ ಎಂಬ ಶಬ್ದದಿಂದ ನಮ್ಮ ಧರ್ಮ ಹೇಳುತ್ತೆ. ಸಂಕಲ್ಪ ಅಂತಂದರೆ ನಾವು ಏನಾಗಬೇಕು, ಯಾವ ಕೆಲಸವನ್ನು ಮಾಡಬೇಕು, ಯಾವ ರೀತಿ ಇರಬೇಕು ಅನ್ನುವಂಥ ಆಯೋಜನೆಗಳನ್ನು, ಯೋಚನೆಗಳನ್ನು, ಆಲೋಚನೆಗಳನ್ನು ನಾವು ಮಾಡ್ತೀವೋ ಹಾಗೆ ನಾವು ಇರ್ತೀವಿ ಅಂತ. ಅದು ಭಗವದ್ಗೀತೆಯಲ್ಲೇ ಹೇಳಿರುವಂಥ ಒಂದು ಅಂಶ. ಯಾವಾಗ ನಾನು ಸತತವಾಗಿ ಯೋಚನೆ ಮಾಡ್ತಾ ಇರ್ತೀನೋ ಆಗ ನಾನು ಅದೇ ಆಗ್ತೀನಿ ಅಂತ. ಹಾಗಾಗಿ ಅಂತ್ಯಕಾಲದಲ್ಲಿ ಅಂದರೆ ಮರಣಕಾಲದಲ್ಲಿ ನೀನು ಏನನ್ನು ಸ್ಮರಿಸ್ತೀಯೋ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತೀಯೋ, ಮುಂದಿನ ಜನ್ಮದಲ್ಲಿ ನೀನು ಅದೇ ಆಗ್ತೀಯಾ ಅಂತ ಹೇಳಿ ಭಗವದ್ಗೀತೆ ಪುನರ್ಜನ್ಮದ ಬಗ್ಗೆ ಹೇಳುತ್ತೆ. ಹಾಗೆ ಅಂತ್ಯಕಾಲದಲ್ಲಿ ನಾನು ಏನನ್ನು ಯೋಚಿಸ್ಬೇಕು ಅಂಥೇಳಿ ಇವತ್ತು ನಾನು ಅಂದ್ಕೊಂಡು ಬಿಟ್ಟರೆ ಆಗಲ್ಲ. ಅಂತ್ಯಕಾಲದಲ್ಲಿ ಇನ್ನೇನು ನನ್ನ ಉಸಿರು, ಈ ಜೀವಾತ್ಮ ಲಿಬರೇಟ್ ಆಗಿ ಮುಕ್ತವಾಗಿ ಈ ಪ್ರಪಂಚಕ್ಕೆ ಸೇರ್ತಾ ಇದೆ ಅನ್ನುವಂತಹ ಕಾಲದಲ್ಲಿ ಏನನ್ನ ಸ್ಮರಿಸ್ಕೊಳ್ಬೇಕೋ ಅದನ್ನು ನಾವು ಇಡೀ ಜೀವನದಲ್ಲಿ ಅದನ್ನು ಸ್ಮರಿಸ್ಕೊಳ್ತಾ ಹೋದಾಗ ಅಂತ್ಯಕಾಲದಲ್ಲಿಯೂ ಕೂಡ ನಾವು ಅದನ್ನೇ ಯೋಚನೆ ಮಾಡ್ತೀವಿ ಅಥವಾ ಸ್ಮರಿಸ್ತೀವಿ. ಹಾಗಾಗಿ ಅಂತ್ಯಕಾಲದಲ್ಲಿ ಭಗವಂತನನ್ನ ಸ್ಮರಿಸುತ್ತಾ ಈ ಪ್ರಪಂಚವನ್ನು ನಾವು ತ್ಯಜಿಸ್ಬೇಕು ಅಂತಂದರೆ ಬದುಕಿರುವಾಗ ಚಿತ್ತವನ್ನು ನಾವು ಭಗವಂತನ ಮೇಲೆ ಇಟ್ಟಿರಬೇಕು. ಅಲ್ಲಿ ದೇವರಲ್ಲದ ಅನ್ಯ ವಿಷಯಕ್ಕೆ ಅವಕಾಶ ಅನ್ನೋದು ಇರಬಾರ್ದು. ಅನ್ಯ ವಿಷಯವಿದ್ರೂ ಕೂಡ ಅದು ದೇವರಿಗಾಗಿಯೇ ಇರಬೇಕು. ಜೀವನದ ದ್ವಂದ್ವ ಅನುಭವಗಳ ಮೂಲಕ ಹೋಗ್ತಾ ಇರುವಾಗ ಅವನನ್ನು ಮಾತ್ರ ನಾವು ಅನುಗಾಲವೂ ಚಿಂತಿಸುತ್ತಿರುವಂಥವನೇ ಭಕ್ತ. ಎಂತಹ ದುಃಖ ಬಂದರೂ ಕೂಡ ಭಗವಂತನನ್ನ ಮರೆಯೋದಿಲ್ಲ, ಎಂತಹ ಸುಖ ಬಂದರೂ ಕೂಡ ಅವನನ್ನ ಮರೆಯೋದಿಲ್ಲ ಎನ್ನುವಂತಹ ಭಾವ ನಮ್ಮದಾಗಬೇಕು. ನಿತ್ಯವೂ ಕೂಡ ಅವನನ್ನ ಚಿಂತಿಸ್ತಾ ಇರಬೇಕು. ಭಗವಂತನನ್ನ ಚಿಂತಿಸುವುದಕ್ಕೆ ರಜೆಯೇ ಇರಬಾರ್ದು. ಜೀವನದಲ್ಲಿ ಆಫೀಸ್ ಹೋಗೋದಕ್ಕೆ, ಶಾಲೆಗೆ ಹೋಗೋದಕ್ಕೆ, ಇದೆಲ್ಲದಕ್ಕೂ ರಜೆ ಅನ್ನೋದಿದೆ. ಆದರೆ ಈ ಭೂಮಿ ಅನ್ನುವಂಥದ್ದು ಸೂರ್ಯನ ಸುತ್ತಲೂ ಸುತ್ತುತ್ತಾ ಇರೋದಕ್ಕೆ ಏನಾದರೂ ರಜೆ ಇದೆಯಾ? ಇಲ್ಲ ತಾನೆ. ಸೂರ್ಯ ಪ್ರತಿದಿನ ಹುಟ್ಟುತ್ತಾನೆ, ಸೂರ್ಯ ಯಾವತ್ತಾದರೂ ರಜೆ ತಗೊಳ್ತಾನಾ? ಇಲ್ಲ ತಾನೆ. ಅದರಂತೆಯೇ ಯಾವ ಜೀವನವೂ ಭಗವಂತನ ಕಡೆಗೆ ಮನಸ್ಸು ಇರುತ್ತೋ ಅದು ನದಿ ಸಾಗರಕ್ಕೆ ಸೇರುವಂತೆ ಸದಾ ಭಗವಂತನ ಕಡೆಗೆ ಇರಬೇಕು. ಭಗವಂತನ ಚಿಂತೆ ನಮ್ಮ ನಿತ್ಯ ವ್ಯವಹಾರಕ್ಕೆ ಹಿನ್ನೆಲೆಯಾಗಿರಬೇಕು, ಬೆನ್ನುಡಿ.

ಆಗಿರಬೇಕು. ಹೀಗೆ ನಿತ್ಯವೂ ಕೂಡ ಆ ದೇವರೊಡನೆ ಕೂಡಿಕೊಂಡಿರುವಂತಹ ಯೋಗಿಗೆ ಕೊನೆಗಾಲದಲ್ಲಿ ದೇವರಲ್ಲಿ ಸೇರುವಂಥದ್ದು ಸುಲಭವಾಗತ್ತೆ. ಇದನ್ನ ಮುಂಚೆ ಒಂದು ಬಲವಾದ ಅಭ್ಯಾಸವನ್ನಾಗಿ ಮಾಡಿಕೊಂಡಿದ್ರೆ ಕೊನೆಗಾಲದಲ್ಲಿ ಸುಲಭವಾಗಿ ಅವನನ್ನ ಕುರಿತು ಚಿಂತಿಸಬಹುದು. ಬದುಕಿರುವಾಗ ಅಭ್ಯಾಸವಿಲ್ಲದೆ ಕೊನೆಯ ಗಳಿಗೆಯಲ್ಲಿ ಭಗವಂತನನ್ನ ಸ್ಮರಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಮನಸ್ಸು ಮತ್ತು ಬುದ್ಧಿಯಲ್ಲಿ ಸತತವಾಗಿ ಪರಮಾತ್ಮನ ಚಿಂತನೆಯನ್ನೇ ಮಾಡ್ತಾನೋ ಅಂಥವನಿಗೆ ನಾನು ಸುಲಭವಾಗಿ ಪ್ರಾಪ್ತಿಯಾಗ್ತೇನೆ ಅನ್ನೋದು ಕೃಷ್ಣನ ಮಾತು. ಪರಮಾತ್ಮನನ್ನ ಸ್ಮರಿಸುವುದು ಅಂತಂದ್ರೆ ಗಿಡಗಳ ಮೇಲೆ ಆಗಾಗ ಕ್ರಿಮಿನಾಶಕವನ್ನ ಸಿಂಪಡಿಸಿದಂತಲ್ಲ. ಬಾತ್ರೂಮ್ಗೆ ಹೋದಾಗ ನಾವು ಕೊಳೆ ಆಗಿರ್ತೇವೆ, ಹೊರಗೆ ಬರುವಾಗ ಶುದ್ಧವಾಗಿರ್ತೇವೆ. ಹಾಗೆ ಪೂಜಾಗ್ರಹವೂ ಕೂಡ. ಪೂಜಾಗ್ರಹವು ಈ ರೀತಿ ಮನಸ್ಸನ್ನು ತಾತ್ಕಾಲಿಕವಾಗಿ ಶುದ್ಧಗೊಳಿಸುವ ಜಾಗವೆಂದು ತಿಳಿಯುವಂಥದ್ದಲ್ಲ. ಇಲ್ಲಿ ನಾವು ಬರೀ ದೇವಸ್ಥಾನಕ್ಕೆ ಹೋಗಿದಾಗ ಮಾತ್ರ ನಮಗೊಂದು ಶಾಂತಿ ಸಿಗತ್ತೆ, ದೇವರ ಮನೆಗೆ ಹೋಗಿ ನಾನು ಪೂಜೆ ಮಾಡುವಾಗ ನನಗೆ ಪ್ರಶಾಂತವಾದ ಮನಸ್ಸಿರುತ್ತೆ ಅಂಥೇಳಿ ಮಾತ್ರ ಹೇಳುವಂಥದ್ದಲ್ಲ. ನಾವು ದಿನನಿತ್ಯದ ಜೀವನದಲ್ಲಿ ನಮ್ಮ ಮನಸ್ಸೇ ಪೂಜಾಗ್ರಹವಾಗಬೇಕು. ಪರಮಾತ್ಮ ಕೃಷ್ಣನು ಇಲ್ಲಿ ಸ್ಮರಣೆ ಮಾಡುವ ರೀತಿಯನ್ನ ಸ್ಪಷ್ಟವಾಗಿ ವಿವರಿಸಿದ್ದಾನೆ. ಮನಸ್ಸು ಮತ್ತು ಬುದ್ಧಿಯು ಸದಾ ಆತ್ಮನ ಎಚ್ಚರದಲ್ಲಿರುವುದನ್ನೇ ಇಲ್ಲಿ ಸ್ಮರಣೆ ಅಂಥೇಳಿ ಕರೆದಿರುವಂಥದ್ದು. ಈ ರೀತಿಯ ಸ್ಮರಣೆಗೆ ಕಾಲಭೇದವಿಲ್ಲ, ಇಷ್ಟು ಹೊತ್ತಿಗೆ ಮಾತ್ರ ಮಾಡಬೇಕೆಂಬ ನಿಯಮವೂ ಇಲ್ಲ, ಅದು ಸದಾ ನಡೀತಾ ಇರಬೇಕು. ಹೀಗೆ ಸಾಧನೆ ಮಾಡುವವನಿಗೆ ನಾನು ಅತಿ ಸುಲಭದಲ್ಲಿ ದೊರಕ್ತೀನಿ ಅಂಥೇಳಿ ಪರಮಾತ್ಮ ಹೇಳ್ತಾ ಇರುವಂಥದ್ದು. ಈ ರೀತಿ ಹೇಳುವ ವಾಕ್ಯಕ್ಕೆ ಇನ್ನೂ ಒಂದು ಅರ್ಥ ಇದೆ. ಅದೇನೆಂದರೆ ಒಂದು ವೇಳೆ ಹೀಗೆ ಸತತವಾಗಿ ಆತ್ಮನನ್ನು ಸ್ಮರಿಸುವ ಸಾಧನೆಯನ್ನು ಯಾರು ಮಾಡುವುದಿಲ್ವೋ ಅಂತಹವರು ಪರಮಾತ್ಮನ ದರ್ಶನವನ್ನು ಪಡೆಯುವ ಕನಸೂ ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತ. ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ನಾವು ಗಳಿಸುವುದಾದರೂ ಯಾವುದನ್ನು ಅನ್ನುವಂಥ ಅಂಶವನ್ನು ಮುಂದಿನ ಶ್ಲೋಕದಲ್ಲಿ ಭಗವಂತ ತಿಳಿಸ್ತಾನೆ. ಆದರೆ ಇಂದಿನ ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ.

ನಾವು ಬಾಳಿನಲ್ಲಿ ನಾವೆಲ್ಲರೂ ಕೂಡ ಕನಸು ಕಾಣ್ತೀವಿ. ಒಂದಲ್ಲ, ಎರಡಲ್ಲ, ನೂರೂ ಅಲ್ಲ, ಸಾವಿರಾರು ಲಕ್ಷಾಂತರ ಕನಸುಗಳನ್ನು ಕಾಣ್ತೀವಿ. ಕೆಲವೊಬ್ಬರು ಕಣ್ಣನ್ನು ಬಿಟ್ಟು ಕನಸನ್ನು ಕಂಡ್ರೆ, ಕೆಲವೊಬ್ಬರು ಮಲಗಿರುವಾಗ ಕನಸನ್ನು ಕಾಣ್ತೀವಿ. ಆದರೆ ಯಾವ ಕನಸುಗಳನ್ನು ನಾವು ನನಸು ಮಾಡಿಕೊಳ್ಬೇಕು ಅನ್ನುವಂಥ ಆಯ್ಕೆ ಅದು ಸಂಪೂರ್ಣವಾಗಿ ನಮ್ಮದೇ. ಈ ಕನಸನ್ನು ನನಸು ಮಾಡಿಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿ ಈ ಪದ್ಯ ಮತ್ತು ಇವತ್ತಿನ ಭಗವದ್ಗೀತೆಯ ಶ್ಲೋಕ ಹೇಳುತ್ತೆ. ಏನಾಗಬೇಕೋ ನೀನು, ಯಾರನ್ನು ಪಡಿಬೇಕೋ ನೀನು, ಅದನ್ನೇ ಧ್ಯಾನಿಸು, ನೆನೆ ಅದನ್ನೇ ಅನುದಿನವೂ ಅತಿ ಗಾಢವಾಗಿ. ಬಿರಿವ ಮನವಿಲ್ಲದಿರೆ ರೂಪ ತಳೆಯುವುದೇ ಹೂವು. ಒಂದು ಹೂವು ಮೊಗ್ಗಾಗಿರುತ್ತೆ, ಮೊಗ್ಗಾಗಿರುವಂಥ ಹೂವು ನಾನು ಅರಳಬೇಕು ಅನ್ನುವಂಥ ಮನಸ್ಸು ಮಾಡಲಿಲ್ಲ ಅಂತಂದರೆ ಅದು ಮೊಗ್ಗಾಗಿಯೇ ಇರುತ್ತೆ ಹೊರತು ಅರಳೋದಿಲ್ಲ. ಒಂದು ಹೂವು ಅರಳಿದಾಗ ಮಾತ್ರ ಅದರ ಸೌಂದರ್ಯವನ್ನು ಹೊರಸೂಸಲು ಸಾಧ್ಯ, ಅದರ ಮಕರಂದವನ್ನು ಈ ಭೂಮಿಗೆ ಸುಗಂಧವಾಗಿ ಪಸರಿಸುವುದಕ್ಕೆ ಸಾಧ್ಯ, ದುಂಬಿಗಳು ಬಂದು ಅದರ ಜೇನನ್ನು ಸ್ವೀಕರಿಸಲು ಸಾಧ್ಯವಾಗುವುದು ಕೂಡ ಅದು ಅರಳಿದಾಗ ಮಾತ್ರ. ಹಾಗಾಗಿ ನಾವು ಕೂಡ ಮೊಗ್ಗಾಗಿರುವಂಥ ಜೀವನವನ್ನು ಅರಳಿಸಿ ಈ ಒಂದು ಪ್ರಪಂಚದ ಭೌತಿಕ ಜಗತ್ತಿನಲ್ಲಿ ತಾನೂ ಕೂಡ ಮಿಳಿತವಾಗಿ ಕನಸನ್ನು ನನಸು ಮಾಡಿಕೊಂಡು ಪರಮಾತ್ಮನಲ್ಲಿ ಲೀನವಾಗುವುದಕ್ಕೆ ಇದೇ ಶಕ್ತಿ ಚಿಂತನೆಗೆ.

ಮುದ್ದುರಾಮ ಅಂಥೇಳಿ. ಯಾವುದೇ ಚಿಂತೆಗಳನ್ನು ಮಾಡದೆ ಚಿಂತನೆಯ ಕಡೆಗೆ ನಮ್ಮ ಮನಸ್ಸನ್ನು ಹರಿಸುತ್ತಾ ಕನಸುಗಳನ್ನು ನನಸು ಮಾಡಿಕೊಳ್ಳೋಣ. ಆ ಮೂಲಕ ಸದಾಕಾಲ ಭಗವಂತನನ್ನು ಸ್ಮರಿಸುತ್ತಾ ಆ ಭಗವಂತನ ಸಾನ್ನಿಧ್ಯವನ್ನೇ ನಾವೆಲ್ಲರೂ ಪಡ್ಕೊಳ್ಳೋಣ.

0: ಕೇಳುಗರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಟ್ಟ ಗೀತಾಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
2: ಕೇಳು ಕೇಳು ಜಾಣ ಸುದ್ದಿಯ.

ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 22/2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಮುಟ್ಟಾಳ ಟಗರು, ಬೂಸ್ಟ್ ಬಟ್ಟೆ ಹಾಗೂ ಹಿಕ್ಕೆ ಸಗಣಿ ಮತ್ತು ಸಾಮ್ರಾಜ್ಯ. ಮುಟ್ಟಾಳ ಟಗರು, ತಿಳಿದು ತಪ್ಪು ಮಾಡುವವರಿಗೆ ಬಂಡೆಗೆ ತಾನೇ ಹೋಗಿ ತಲೆ ಚಚ್ಕೊಳ್ತಾರಾ ಎನ್ನುತ್ತೇವಲ್ಲವೇ, ಅಂದರೆ ಮುಟ್ಟಾಳ ಅಂತ ಹೇಳಿದ ಹಾಗೆ. ಮುಟ್ಟಾಳ ಗೊತ್ತಲ್ಲ ಪದ, ಇಡಿಯಟ್ ಅಥವಾ ಮೂರ್ಖ ಎನ್ನುವ ಅರ್ಥ ಇದಕ್ಕಿದೆ. ಈ ಪದದ ಹುಟ್ಟು ಹೇಗಾಯಿತು ಅನ್ನೋದಕ್ಕೆ ಹಲವು ವಿವರಣೆಗಳಿವೆ. ಸಂಸ್ಕೃತದ ಮುಗ್ಧ ಎನ್ನುವ ಪದದಿಂದ ಇದು ಹುಟ್ಟಿರಬೇಕು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಇಲ್ಲ, ಇದು ತಮಿಳಿನ ಮುಟ್ಟ ಅಥವಾ ಕೊನೆ ಅನ್ನುವ ಪದದಿಂದ ಹುಟ್ಟಿರಬೇಕು ಅಂತಾರೆ, ಅಂದರೆ ಸೀಮಿತ ಬುದ್ಧಿಯವನು ಅಂತ ಅರ್ಥ ಅಂತ. ನನ್ನ ಮಟ್ಟಿಗೆ ಇದು ಬೇರೇನೆ ಅರ್ಥದಿಂದ ಹುಟ್ಟಿರಬೇಕು. ತಮಿಳಿನಲ್ಲಿಯೇ ಚಚ್ಚಿಕೊಳ್ಳುವುದು ಅನ್ನೋದಕ್ಕೆ ಮುಟ್ಟುವುದು ಅನ್ನುವ ಅರ್ಥ ಇದೆ ಕನ್ನಡದ ಗಾದೆ ಹಾಗೂ ತಮಿಳಿನ ಈ ಪದವನ್ನು ಗಮನಿಸಿದ್ರೆ ಮುಟ್ಟಾಳ ಎನ್ನುವುದು ಗೋಡೆಗೆ ತಲೆ ಚಚ್ಚಿಕೊಂಡ ಎನ್ನುವಂತಹ ಗಾದೆಯಿಂದಲೇ ಬಂದ ಪದ ಇರಬೇಕು ಅನ್ನೋದು ನನ್ನ ಅನಿಸಿಕೆ. ನನ್ನ ವಾದ ಸರಿಯೋ ಅಲ್ಲವೋ ಅದು ಭಾಷಾ ಪಂಡಿತರು ಚರ್ಚೆ ಮಾಡಿಕೊಳ್ಳಿ ಬಿಡಿ. ಆದರೆ ತಲೆ ಚಚ್ಚಿಕೊಳ್ಳುವುದು ನಿಜಕ್ಕೂ ಮೂರ್ಖತನದ ಕೆಲಸ ಎನ್ನುವುದಕ್ಕೆ ಇನ್ನೊಂದು ಪುರಾವೆಯನ್ನ ಅಮೆರಿಕದ ಅಲಬಾಮಾ ವಿಶ್ವವಿದ್ಯಾನಿಲಯದ ಪ್ರಾಣಿ ವಿಜ್ಞಾನಿಗಳು ಕೊಟ್ಟಿದ್ದಾರೆ. ಇಲ್ಲಿಯ ಜೀವಿ ವಿಜ್ಞಾನ ವಿಭಾಗದ ವಿಜ್ಞಾನಿ ಅಕರ್ಮನ್ ತನ್ನ ಸಂಗಡಿಗರ ಜೊತೆ ಸೇರಿ ಆಡುಗಳು ತಲೆ ಚಚ್ಚಿಕೊಳ್ಳುವ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಟಗರುಗಳು ಒಂದಿನ್ನೊಂದು ಎದುರಾದಾಗ ಕಾಲು ಕೆರೆದು ತಲೆಯಿಂದ ಡಿಕ್ಕಿ ಹೊಡೆಯುತ್ತವಷ್ಟೇ. ಇದು ಆಡುಗಳಿಗೆ ಏನಾದರೂ ತೊಂದರೆ ಕೊಡುತ್ತಿರಬಹುದೇ ಎನ್ನುವ ಸಂಶಯ ಆಕ್ರಮಣ ತಂಡಕ್ಕೆ ಬಂದಿತ್ತಂತೆ. ಅವರ ಸಂಶಯ ಈಗ ನಿಜವಾಗಿದೆ. ಹೀಗೆ ಜಗಳವಾಡುತ್ತಾ ಡಿಕ್ಕಿ ಹೊಡೆದುಕೊಳ್ಳುವ ಟಗರುಗಳಿಗೆ ಆವತ್ತಿನ ದಿನ ಏನೂ ಅಪಾಯ ಕಾಣದೇ ಇದ್ದರೂ ವೃದ್ಧಾಪ್ಯದಲ್ಲಿ ಅವುಗಳ ಮಿದುಳಿಗೆ ಹಾನಿ ಹೆಚ್ಚು ಅಂತ ಇವರ ಅಧ್ಯಯನ ತೋರಿಸಿದೆ. ಮನುಷ್ಯರಲ್ಲಿ ಅರುಳು ಮುರುಳಿನಂತಹ ಕಾಯಿಲೆಗೆ ಕಾರಣವಾಗುವಂತಹ ಮಿದುಳು ನರಗಳ ಕ್ಷಯ ಈ ರೀತಿಯಲ್ಲಿ ಡಿಕ್ಕಿ ಹೊಡೆದುಕೊಳ್ಳುವ ಆಡು ಟಗರುಗಳಲ್ಲಿ ಉಳಿದವುಗಳಿಗಿಂತ ಹೆಚ್ಚಿರಬಹುದು ಎಂದು ಈ ಅಧ್ಯಯನ ತಿಳಿಸುತ್ತದೆ. ನಿಜವಾದ ಮುಟ್ಟಾಳತನ. ಉಗುರು ಹೆಚ್ಚಿದ್ದಾಗ ಟಗರುಗಳು ಹೀಗೆ ಡಿಕ್ಕಿ ಹೊಡೆದುಕೊಳ್ಳುತ್ತವೆ. ಟಗರುಗಳಷ್ಟೇ ಅಲ್ಲ, ಇನ್ನೂ ಹಲವು ಪ್ರಾಣಿಗಳು ಹಾಗೂ ಕೆಲವು ಪಕ್ಷಿಗಳು ಹೀಗೆ ತಲೆಯನ್ನು ಜೋರಾಗಿ ಡಿಕ್ಕಿ ಹೊಡೆಯುವುದುಂಟು. ಟಗರು, ಕೋಣ, ಎತ್ತು, ಗಂಡು ಜಿಂಕೆಗಳು ಇತರೆ ಗಂಡುಗಳ ಜೊತೆಗೆ ಸ್ಪರ್ಧಿಸುವಾಗ ತಲೆಯಿಂದಲೇ ಕಾದಾಡುತ್ತವೆ. ಅದಕ್ಕಾಗಿಯೇ ಅವುಗಳ ಕೊಂಬುಗಳು ಬೆಳೆಯುತ್ತವೆ ಎನ್ನುವ ಊಹೆಯೂ ಇದೆ. ಟಗರಿನಿಂದ ಹೀಗೆ ಗುಮ್ಮಿಸಿಕೊಂಡವರಿಗೆ ಅದರ ಬಲ ಎಷ್ಟು ಎಂಬುದರ ಅರಿವು ಇರಲೇಬೇಕು. ಕೋಣಗಳಂತೂ ಹೀಗೆ ಗುಮ್ಮಿ ಕಟ್ಟಾಳುಗಳನ್ನು ಎತ್ತಿ ದೂರ ಬಿಸಾಡುವುದುಂಟು. ತಮಿಳುನಾಡಿನಲ್ಲಿ ಸಂಕ್ರಾಂತಿಯ ಹೊತ್ತಿನಲ್ಲಿ ನಡೆಯುವ ಜಲ್ಲಿಕಟ್ಟು ಹಾಗೂ ಗ್ರೀಕ್ನಲ್ಲಿ ಆಗಾಗ ನಡೆಯುವ ಗೂಳಿ ಕಾಳಗಗಳ ಸ್ಪರ್ಧೆ ಈ ಗುಮ್ಮಿಡುವುದರ ಅಪಾಯವನ್ನು ಎತ್ತಿ ತೋರುವ ಆಟಗಳು ಅಷ್ಟೆ. ಇಷ್ಟು ಬಲವಾಗಿ ಒಂದಕ್ಕೊಂದು ಗುಮ್ಮಿಕೊಳ್ಳುವ ಆಡುಗಳಿಗೆ ಏನೂ ಆಗುವುದಿಲ್ಲವಲ್ಲ ಎನ್ನುವುದು ಅಚ್ಚರಿ. ಇದು ಸಹಜ, ಏಕೆಂದರೆ ಟಗರುಗಳು ಗುಮ್ಮಿಕೊಳ್ಳುವ ಬಲ ಸಾಧಾರಣ.

ಅಲ್ಲ. ಸಡನ್ನಾಗಿ ಗುಮ್ಮಿದರೂ ಗಂಟೆಗೆ 150 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಕಾರೊಂದು ಕುದ್ದಿದಷ್ಟು ಬಲ ಅವುಗಳಲ್ಲಿ ಇರುತ್ತದಂತೆ. ಅಂದರೆ ಆ ಟಗರಿನ ಮೇಲೆ ಅದರದ್ದೇ ತೂಕದ 15 ಪಟ್ಟು ತೂಕವಿರುವ ವಸ್ತು ಬಿದ್ದ ಹಾಗೆ ಎನ್ನಬಹುದು. ಸಾಮಾನ್ಯ ಮನುಷ್ಯರಿಗೆ ಈ ಬಲವನ್ನು ತಡೆದುಕೊಳ್ಳುವುದು ಅಸಾಧ್ಯ. ಇದರ ಮುಕ್ಕಾಲು ಪಾಲು ಬಲದ ಏಟು ಮನುಷ್ಯನಿಗೆ ಬಿದ್ದರೂ ಸಾಕು, ತಕ್ಷಣವೇ ಎಚ್ಚರ ತಪ್ಪುತ್ತಾರೆ. ಕೆಲವೊಮ್ಮೆ ಮಿದುಳು ಜಜ್ಜಿ ಹೋಗಿ ಸಾಯುವುದೂ ಉಂಟು. ಕಾರು ಬೈಕು ಇಂಥವುಗಳ ಅಪಘಾತಗಳಲ್ಲಿ ಸಾಯುವ ಬಹುತೇಕ ಮಂದಿ ಹೀಗೆ ತಲೆಗೆ ಪೆಟ್ಟು ಬಿದ್ದೇ ಸಾಯುತ್ತಾರಷ್ಟೇ. ಹಾಗಿದ್ದಾಗ ಟಗರುಗಳಿಗೆ ಈ ರೀತಿ ದಿನನಿತ್ಯವೂ ತಲೆಗೆ ಪೆಟ್ಟಾಗುತ್ತಿದೆ ಅಲ್ಲ, ಏನೂ ಆಗುವುದಿಲ್ಲವೇ? ಇದು ಪ್ರಶ್ನೆ. ಟಗರುಗಳಿಗೆ ಏನೂ ಅಪಾಯ ಆಗುವುದಿಲ್ಲ ಅನ್ನುವ ನಂಬಿಕೆ ವಿಜ್ಞಾನಿಗಳಲ್ಲಿಯೂ ಗಾಢವಾಗಿತ್ತು. ಏಕೆಂದರೆ ಟಗರು, ಕೋಣ ಮೊದಲಾದ ಗೊರಸುವಂತಗಳ ಗಂಡು ಪ್ರಾಣಿಗಳಲ್ಲಿ ತಲೆಬುರುಡೆ ಸ್ವಲ್ಪ ಗಟ್ಟಿಯಾಗಿರುತ್ತದೆ, ದಪ್ಪವಾಗಿಯೂ ಇರುತ್ತದೆ. ಕಾಡು ಕೋಣಗಳಂತಹ ಪ್ರಾಣಿಗಳಲ್ಲಿ ತಲೆಯ ಮೇಲೆ ಗಟ್ಟಿಯಾದ ಉಬ್ಬು, ಉದ್ದನೆಯ ಕೊಂಬು ಮೊದಲಾದವು ಇರುವುದನ್ನು ಕಾಣಬಹುದು. ಇವೆಲ್ಲ ಅಲಂಕಾರಗಳಲ್ಲ. ಹೀಗೆ ಡಿಕ್ಕಿ ಹೊಡೆಯುವಾಗ ಪ್ರಾಣಿಗಳು ಮಿದುಳಿಗೆ ಆಗಬಹುದಾದ ಅಪಾಯವನ್ನು ಕಡಿಮೆ ಮಾಡುವ ರಕ್ಷಣಾ ವ್ಯವಸ್ಥೆ ಎನ್ನುವುದು ವಿಜ್ಞಾನಿಗಳ ತರ್ಕವಾಗಿತ್ತು. 2 ವರ್ಷಗಳ ಹಿಂದೆ ಕಸ್ತೂರಿ ಮೃಗದ ಟಗರುಗಳನ್ನು ಇದೇ ಅಕರ್ಮನ್ ತಂಡ ಅಧ್ಯಯನ ಮಾಡಿತ್ತು. ಈ ಟಗರುಗಳ ತಲೆಯಲ್ಲಿ ಮೂಳೆ ತೊಪ್ಪಿಗೆಯಂತೆ ಬೆಳೆದಿರುತ್ತದೆ, ಹೆಣ್ಣುಗಳಲ್ಲಿ ಅದು ಇರುವುದಿಲ್ಲ. ಈ ಟೊಪ್ಪಿ ಟಗರುಗಳ ಮಿದುಳನ್ನು ಕಾಪಾಡುತ್ತಿರಬೇಕು ಎನ್ನುವುದು ಇವರ ಊಹೆಯಾಗಿತ್ತು. ಅದರ ಆಧಾರದ ಮೇಲೆ ಈ ಪ್ರಾಣಿಗಳ ತಲೆಬುರುಡೆಗಳನ್ನು ಸಂಗ್ರಹಿಸಿ ಸಿಟಿ ಸ್ಕ್ಯಾನ್ ಮಾಡಿ ಒಳಭಾಗಗಳನ್ನು ಪರಿಶೀಲಿಸಿದ್ದರು. ಈ ಟೊಪ್ಪಿಗೆಯಂತಹ ಗುಬುಟುಗಳಿಗೂ ಒಳಗೆ ಮಿದುಳಿರುವ ಜಾಗೆಯ ಗಾತ್ರಕ್ಕೂ ಏನೇನೂ ಸಂಬಂಧ ಇಲ್ಲ ಎನ್ನುವುದು ತಿಳಿದಾಗ ತಲೆಬುರುಡೆ ಬಹುಶಃ ತಲೆಮುಟ್ಟಿನಿಂದ ಈ ಪ್ರಾಣಿಗಳ ಮಿದುಳನ್ನು ರಕ್ಷಿಸದೆಯೂ ಇರಬಹುದೇ ಎನ್ನಿಸಿತು. ಇದೀಗ ಆಡುಗಳಲ್ಲಿ ಅದೇ ಅಧ್ಯಯನವನ್ನು ಮುಂದುವರೆಸಿರುವ ಅಕರ್ಮನ್ ಡಿಕ್ಕಿ ಹೊಡೆಯುವುದು ನಿರಪಾಯಕಾರಿಯಂತೂ ಅಲ್ಲ ಎಂದು ನಿರೂಪಿಸಿದ್ದಾರೆ. ಇದಕ್ಕಾಗಿ ಇವರು ಮಿದುಳಿಗೆ ಗಾಯವಾಗಿದೆಯೇ ಎಂದು ಪರೋಕ್ಷವಾಗಿ ತಿಳಿಯಲು ಪ್ರಯತ್ನಿಸಿದ್ದಾರೆ. ಮಿದುಳಿನಲ್ಲಿ ಮಾತ್ರವೇ ಕಾಣಸಿಗುವ ಟಾವೋ ಪ್ರೋಟೀನ್ ಎನ್ನುವ ಪ್ರೋಟೀನ್ ಅನ್ನು ಇದಕ್ಕೆ ಸೂಚಿಯಾಗಿ ಉಪಯೋಗಿಸಿಕೊಂಡಿದ್ದಾರೆ. ಮಿದುಳಿನ ಗಾಯ ಹಾಗೂ ಪ್ರೋಟೀನಿನ ಸಂಬಂಧವನ್ನು ಇಲಿಗಳಲ್ಲಿ ನಡೆಸಿದ ಪ್ರಯೋಗಗಳು ತಿಳಿಸಿದ್ದವು. ಮಿದುಳಿಗೆ ಗಾಯವಾದಾಗ ನರಕೋಶಗಳು ಈ ಪ್ರೋಟೀನ್ ಅನ್ನು ಹೆಚ್ಚಾಗಿ ಸ್ರವಿಸುತ್ತವೆ. ಆಗ ಮಿದುಳಿನ ಸುತ್ತಲೂ ಇರುವ ಸೆರೆಬ್ರೋಸ್ಪೈನಲ್ ದ್ರವ ಹಾಗೂ ರಕ್ತದಲ್ಲಿ ಇದರ ಪ್ರಮಾಣ ಹೆಚ್ಚುತ್ತದೆ. ಮಿದುಳಿಗೆ ಒಮ್ಮೆಯಷ್ಟೇ ಏಟು ಬಿದ್ದಿದ್ದರೂ ವರ್ಷಗಟ್ಟಲೆ ರಕ್ತ, ಸೆರೆಬ್ರೋಸ್ಪೈನಲ್ ದ್ರವ, ಜೊಲ್ಲು, ಕಣ್ಣೀರಿನಲ್ಲಿಯೂ ಈ ಪ್ರೋಟೀನ್ ಪ್ರಮಾಣ ಹೆಚ್ಚಾಗಿಯೇ ಕಾಣುತ್ತದೆಯಂತೆ. ಪ್ರಯೋಗಗಳಲ್ಲಿ ಇಲಿಗಳನ್ನು ಬಳಸುವಾಗ ಅವುಗಳ ಮಿದುಳು, ರಕ್ತ ಮೊದಲಾದವುಗಳನ್ನು ಬಸಿದು ಪರೀಕ್ಷೆ ಮಾಡಬಹುದು. ಆದರೆ ಮನುಷ್ಯರಲ್ಲಿ ಇದು ಸಾಧ್ಯವಿಲ್ಲ. ಹೀಗಾಗಿ ಇತರೆ ಪ್ರಾಣಿಗಳಲ್ಲಿಯೂ ಮಿದುಳಿಗೆ ಗಾಯವಾದಾಗ ಇದೇ ಬದಲಾವಣೆಗಳು ಕಾಣಿಸುತ್ತವೆ ಅಂತಾದರೆ ಈ ಟಾವು ಪ್ರೋಟೀನ್ ಪ್ರಮಾಣವನ್ನು ಮಿದುಳಿಗೆ ಘಾಸಿ ಆಗಿದೆಯೋ ಇಲ್ಲವೋ ಎಂಬುದನ್ನು ಪತ್ತೆ ಮಾಡಲು ಬಳಸಬಹುದಲ್ಲ ಎನ್ನುವುದು ಅಕರ್ಮನ್ ಅವರ ತಂಡದ ಯೋಚನೆ. ಇದಕ್ಕಾಗಿ ಟಗರುಗಳಲ್ಲಿ ಈ ಪ್ರೋಟೀನ್ ಅನ್ನೇ ಸೂಚಿಯಾಗಿ ಬಳಸಲು ಈ ತಂಡ ಯೋಚಿಸಿತು. 3 ಟಗರುಗಳನ್ನು 6 ತಿಂಗಳ ಕಾಲ ಈ ತಂಡ ಅಧ್ಯಯನ ಮಾಡಿದೆ. ಅವನ್ನು ಒಂದಕ್ಕೊಂದು ಬಡಿದಾಡಿಕೊಳ್ಳಲು ಬಿಟ್ಟು ಬಡಿದಾಟದ ವಿಡಿಯೋ ಚಿತ್ರಣವನ್ನ ತೆಗೆದಿದೆ. ಟಗರುಗಳು ಎಷ್ಟು ಬಾರಿ ತಲೆಯನ್ನು ಗಟ್ಟಿಸಿಕೊಂಡವು, ಎಷ್ಟು ಜೋರಾಗಿ ಎಂದು ಅಳೆದಿದೆ. ಅನಂತರ ಈ ಟಗರುಗಳ ರಕ್ತ, ಮಿದುಳನ್ನು ಆವರಿಸಿದ ದ್ರವ ಇವುಗಳನ್ನೆಲ್ಲ ತೆಗೆದು ಅವುಗಳಲ್ಲಿ ಇರುವ ಟಾವು ಪ್ರೋಟೀನ್ ಹಾಗೂ ಇತರೆ ಪ್ರೋಟೀನ್ಗಳನ್ನು ವಿವಿಧ ಅವಧಿಗಳ ನಂತರ ಅಳೆದಿದೆ. ಇವೆಲ್ಲವನ್ನೂ ಅನಂತರ ತಾಳೆ ಹಾಕಿ ತಲೆ ಗಟ್ಟಿಸಿಕೊಂಡ ಪ್ರಮಾಣಕ್ಕೂ ವಿವಿಧ ಅವಧಿಗಳಲ್ಲಿ ಇರುವಂತಹ ಈ ಪ್ರೋಟೀನ್ಗಳಲ್ಲಿನ ಪ್ರಮಾಣಕ್ಕೂ ಅಥವಾ ಅವುಗಳಲ್ಲಿರುವ ವ್ಯತ್ಯಾಸಕ್ಕೂ ತಾಳೆಯಾಗುತ್ತದೆಯೇ ಎಂದು ಪರಿಶೀಲಿಸಿದೆ. ಆಡುಗಳು 6 ತಿಂಗಳ ಅವಧಿಯಲ್ಲಿ ಏನಿಲ್ಲವೆಂದರೂ 5,000 ಬಾರಿ ತಲೆಯನ್ನ ಚಚ್ಚಿಕೊಂಡಿದ್ದವು ಎನ್ನುತ್ತಾರೆ ಅಕ್ಕರ್ಮನ್. ಈ ಎಲ್ಲ ಅಧ್ಯಯನಗಳ ಸಾರಾಂಶ ಇಷ್ಟೇ. ತಲೆಗಟ್ಟಿಸಿದ ಟಗರುಗಳಲ್ಲಿ ನರಕೋಶಗಳ ಸುತ್ತಲೂ ಇರುವ ಪೊರೆಯಲ್ಲಿ ಸ್ವಲ್ಪ ಊತ ಇತ್ತು. ಹೆಚ್ಚೆಚ್ಚು ಡಿಕ್ಕಿ ಹೊಡೆದ ಟಗರುಗಳಲ್ಲಿ ಈ ಊತ ಹೆಚ್ಚಾಗಿಯೂ, ಕಡಿಮೆ ಹೊಡಿಸಿಕೊಂಡವುಗಳಲ್ಲಿ ಕಡಿಮೆಯಾಗಿಯೂ ಇತ್ತು. ಹಾಗೆಯೇ ತಾವು ಪ್ರೋಟೀನ್ ಪ್ರಮಾಣವು ಹೆಚ್ಚೆಚ್ಚು ಡಿಕ್ಕಿ ಹೊಡೆದ ಟಗರುಗಳಲ್ಲಿ ಹೆಚ್ಚು ಇತ್ತು. ಅಷ್ಟೇ ಅಲ್ಲ, ಮೊದಲು ಡಿಕ್ಕಿ ಹೊಡೆದ 1 ವರ್ಷದೊಳಗೆ ಈ ಪರಿಣಾಮಗಳು ಎದ್ದು ಕಾಣಿಸುತ್ತಿದ್ದುವು. ಅನಂತರದ ಅವಧಿಯಲ್ಲಿ ಇವು ಹೆಚ್ಚೆಚ್ಚು ಆದುವು ಎಂದು ಅಕರ್ಮನ್ ತಂಡ ವರದಿ ಮಾಡಿದೆ. ಅಂದರೆ ಇಷ್ಟೇ, ಯಾವತ್ತೋ ತಲೆ ಗಟ್ಟಿಸಿಕೊಂಡವರಿಗೆ ಆದ ಗಾಯದ ಪರಿಣಾಮ ತಕ್ಷಣವೇ ಗೊತ್ತಾಗುವುದಿಲ್ಲ. ಆ ಗಾಯ ಮಾಯುವುದೂ ಇಲ್ಲ, ಅದು ಕೊನೆಯವರೆಗೂ ಉಳಿಯುತ್ತದೆ. ಇದು ಬಹುಶಃ
ಅರಳು ಮರುಳಿನಂತಹ

0: ಆ ಪರಿಣಾಮವನ್ನು ಉಂಟು ಮಾಡಬಹುದು ಎಂದು ಇವರು ತರ್ಕಿಸಿದ್ದಾರೆ. ನಗರಿಗೂ ಇದರಿಂದ ಮುಕ್ತಿ ಇಲ್ಲ ಎನ್ನುವುದು ಇವರ ತೀರ್ಮಾನ.
1: ಹಕ್ಕಿ, ಸಗಣಿ ಮತ್ತು ಸಾಮ್ರಾಜ್ಯ. ರಸಗೊಬ್ಬರ ಸಿಗುವುದಕ್ಕೂ ಮೊದಲಿನ ಕಥೆ. ಕುರಿ, ಆಡು, ಬಾತುಕೋಳಿಗಳ ಹಿಂಡನ್ನು ಕಟ್ಟಿಕೊಂಡು ಊರೂರು ಅಲೆಯುತ್ತಿದ್ದ ಅಲೆಮಾರಿಗಳ ಕಾಲ. ಈ ಅಲೆಮಾರಿಗಳನ್ನು ಊರ ಜನ ಕೈಬೀಸಿ ಕರೆಯುತ್ತಿದ್ದರು. ತಮ್ಮ ಹೊಲದಲ್ಲಿದ್ದ ಕಳೆಯನ್ನು ಮೇಯಲು ಹೇಳುತ್ತಿದ್ದರು. ಅದಕ್ಕೆ ಪ್ರತಿಫಲವಾಗಿ ಅವರಿಗೆ ಈ ಪ್ರಾಣಿಗಳ ಹಿಕ್ಕೆ ಉಚಿತವಾಗಿ ದೊರೆಯುತ್ತಿತ್ತು. ಹೊಲ ಗದ್ದೆಗಳಿಗೆ ಗೊಬ್ಬರವಾಗುತ್ತಿತ್ತು. ಹಿಕ್ಕೆ, ಸಗಣಿ ಗೊಬ್ಬರಗಳು ಈಗ ಅಪರೂಪವಾಗಿವೆ. ಆದರೆ ಸುಮಾರು 2000 ವರ್ಷಗಳ ಹಿಂದೆ ಪುರಾತನ ಜನಾಂಗವೊಂದು ಹಕ್ಕಿಯ ಹಿಕ್ಕೆಯ ನೆರವಿನಿಂದಲೇ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿತ್ತಂತೆ. ಹೀಗೆಂದು PLOS-1 ಪತ್ರಿಕೆ ವರದಿ ಮಾಡಿದೆ. ಪೆರುವಿನ ದಕ್ಷಿಣ ಕರಾವಳಿಯ ಗುಂಟ ಇದ್ದ ಚಿಂಚಾ ಸಾಮ್ರಾಜ್ಯ ಬೆಳೆದು ಸಿರಿವಂತವಾಗಲು ಅಲ್ಲಿನ ಸಮುದ್ರ ಹಕ್ಕಿಯ ಹಿಕ್ಕೆಯೇ ಕಾರಣವಾಗಿರಬೇಕು ಎಂದು ಹಲವು ಪುರಾವೆಗಳನ್ನು ಆಸ್ಟ್ರೇಲಿಯಾದ ಸಿಡ್ನಿ ವಿಶ್ವವಿದ್ಯಾನಿಲಯದ ಪುರಾತತ್ವ ವಿಜ್ಞಾನಿ ಜೇಕಬ್ ಬಾಂಗರ್ಸ್ ಒಟ್ಟು ಮಾಡಿ ಪ್ರಕಟಿಸಿದ್ದಾರೆ. ಅಮೆರಿಕ ಹಾಗೂ ಜರ್ಮನಿಯ ವಿಜ್ಞಾನಿಗಳ ಜೊತೆಗೂಡಿ ಚಿಂಚಾ ಸಾಮ್ರಾಜ್ಯ ಮೇರುಸ್ಥಿತಿಯಲ್ಲಿದ್ದಾಗಿನ ಪಳೆಯುಳಿಕೆಗಳು, ಅಂದಿನ ಸಸ್ಯಗಳು, ಸಮುದ್ರದ ಹಕ್ಕಿಗಳು ಮೊದಲಾದವುಗಳನ್ನು ಇವರು ಅಧ್ಯಯನ ಮಾಡಿದ್ದಾರೆ. ಇವೆಲ್ಲದರ ಫಲವಾಗಿ ಚಿಂಚನ್ನರು ಮೆಕ್ಕೆಜೋಳವನ್ನು ಕೃಷಿ ಮಾಡಲು ಅಲ್ಲಿನ ಸಮುದ್ರ ಹಕ್ಕಿಗಳ ಹಿಕ್ಕೆ ಗೊಬ್ಬರ ನೆರವಾಗಿರಬೇಕು. ಆದ್ದರಿಂದ ಅವರ ಸಾಮ್ರಾಜ್ಯ ಸಿರಿವಂತವಾಗಿರಬೇಕು ಎಂದು ತೀರ್ಮಾನಿಸಿದ್ದಾರೆ. ಚಿಂಚಾ ಹಾಗೂ ಇಂಕಾ ಪುರಾತನ ಪೆರುವಿನಲ್ಲಿ ಇದ್ದವೆನ್ನಲಾದ ಎರಡು ದೊಡ್ಡ ಸಾಮ್ರಾಜ್ಯಗಳು. ಇವುಗಳಲ್ಲಿ ಚಿಂಚಾ ಹೆಚ್ಚು ಪುರಾತನ. ದಕ್ಷಿಣ ಭಾರತದಲ್ಲಿ ಚಾಲುಕ್ಯ, ಚೋಳ, ಕದಂಬರು ರಾಜ್ಯವಾಳುತ್ತಿದ್ದ ಸಮಯದಲ್ಲಿ, ಅಂದರೆ ಕ್ರಿಸ್ತಶಕ 1000 ಕ್ರಿಸ್ತಶಕ 1500 ಚಿಂಚಾ ಸಾಮ್ರಾಜ್ಯ ಅಸ್ತಿತ್ವದಲ್ಲಿತ್ತು. ಪೆರುವಿನ ದಕ್ಷಿಣ ಭಾಗದಲ್ಲಿದ್ದ ಚಿಂಚಾ ಕಣಿವೆಯಲ್ಲಿ 30,000 ಹೆಚ್ಚು ಪಾಳೆಯಗಳು ಈ ಸಾಮ್ರಾಜ್ಯದಲ್ಲಿದ್ದುವು ಎಂದು ದಾಖಲೆಗಳು ತಿಳಿಸುತ್ತವೆ. ಅನಂತರ 16ನೆಯ ಶತಮಾನದಲ್ಲಿ ಇಂಕಾ ಸಾಮ್ರಾಜ್ಯ ಹಾಗೂ ಯುರೋಪಿಯನ್ ದೇಶಗಳ ವಸಾಹತುಗಳು ತಲೆ ಎತ್ತಿದಂತೆ ಚಿಂಚಾ ಸಾಮ್ರಾಜ್ಯ ಕಳೆಗುಂದಿ ಮರೆಯಾಗಿತ್ತು. ಚಿಂಚಾ ಸಾಮ್ರಾಜ್ಯದ ಪಾಳೆಯಗಳು ಕೃಷಿಯಾಧಾರಿತ ಸಮಾಜಗಳಾಗಿದ್ದುವು. ಮೆಕ್ಕೆಜೋಳ ಅವುಗಳ ಪ್ರಮುಖ ಬೆಳೆಯಾಗಿತ್ತು. ಈ ಸಂಸ್ಕೃತಿ ಸುಮಾರು 14ನೆಯ ಶತಮಾನದಲ್ಲಿ ಮರೆಯಾಯಿತು. ಅದೇ ವೇಳೆ ಇಂಕಾ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಕ್ರಿಸ್ತಶಕ 1300-1500 ಅವಧಿಯಲ್ಲಿ ವೇಗವಾಗಿ ಬೆಳೆದಿತ್ತು. 16ನೆಯ ಶತಮಾನದಲ್ಲಿ ಕೊಲಂಬಸ್ ಅಮೆರಿಕ ಖಂಡವನ್ನು ಪತ್ತೆ ಮಾಡಿದ ನಂತರ ದಕ್ಷಿಣ ಅಮೆರಿಕದಲ್ಲಿರುವ ಚಿಲಿ ಹಾಗೂ ಪೆರು ಪ್ರದೇಶಗಳಿಗೆ ಯುರೋಪಿನ ಸ್ಪೇನಿಯರು, ಇಂಗ್ಲಿಷರು, ಜರ್ಮನರೇ ಮೊದಲಾದವರು ಲಗ್ಗೆ ಇಟ್ಟರು. ಈ ದಾಳಿಗಳೇ ಚಿಂಚಾ ಸಾಮ್ರಾಜ್ಯದ ಅವನತಿಗೆ ಕಾರಣವಾಗಿರಬೇಕು ಎಂದು ನಂಬಲಾಗಿದೆ. ಬಾಂಗರ್ಸ್ ಅವರ ಸಂಶೋಧನೆ ಈ ಎಲ್ಲದರ ಜೊತೆಗೆ ಮತ್ತೊಂದು ಕಾರಣವೂ ಇದ್ದಿರಬಹುದೆನ್ನುವ ಸ್ವಾರಸ್ಯಕರ ಅಂಶವನ್ನು ಬಯಲಾಗಿಸಿದೆ. ಅದು ವಾನಾ ಎನ್ನುವ ಹಿಕ್ಕೆ ಗೊಬ್ಬರ. ವಾನಾ ಅಥವಾ ಗ್ವಾನಾ ಎನ್ನುವುದು ದಕ್ಷಿಣ ಅಮೆರಿಕದ ಕಡಲ ತೀರದಲ್ಲಿ ಕಾಣುವ 1 ಕಿಲೋಮೀಟರ್ಗಿಂತ ಕಡಿಮೆ ಪ್ರದೇಶವಿರುವ ನೊಡಗಡ್ಡೆಗಳು. ಕೋಟ್ಯಂತರ ವರ್ಷಗಳ ಹಿಂದೆ ಅಲ್ಲಿ ನಡೆದಿದ್ದ ಜ್ವಾಲಾಮುಖಿಯ ಸ್ಫೋಟದಿಂದ ಹುಟ್ಟಿದ ಬಂಡೆಗಳು. ಈ ಬಂಡೆಗಳದ್ದೊಂದು ವಿಶೇಷವಿದೆ. ಈ ಸಾಗರದಲ್ಲಿ ಬಿಳಿಯ ಉಬ್ಬುಗಳಂತೆ ಇವು ತೋರುತ್ತವೆ. ಏಕೆಂದರೆ ಬಂಡೆಗಳ ಮೈಯೆಲ್ಲ ಕಡಲ ಹಕ್ಕಿಗಳು ಹಾಕಿದ ಬೆಳ್ಳಗಿನ ಹಿಕ್ಕೆ ತುಂಬಿರುತ್ತದೆ. ಈ ಹಿಕ್ಕೆಯ ಪ್ರಮಾಣವೂ ಕಡಿಮೆಯಲ್ಲ. 1-2 ಅಡಿಯಷ್ಟರಿಂದ 100 ಅಡಿಗಳಷ್ಟು ದಪ್ಪನಾಗಿರುವ ಮಲಮಣ್ಣು ಅದು. ಪ್ರಮುಖವಾಗಿ ಸಾರಜನಕ, ರಂಜಕ ಹಾಗೂ ಪೊಟ್ಯಾಷಿಯಂ ಲವಣಗಳಿರುವ ಮಲ ಅದು. ಯೂರಿಕಾಮ್ಲ, ಅಮೋನಿಯಂ ಆಕ್ಸಿಲೇಟ್, ಕ್ಯಾಲ್ಶಿಯಂ ಅಥವಾ ಸುಣ್ಣದ ಲವಣಗಳು ತುಂಬಿವೆ. ಹೀಗಾಗಿ ಇದು ಒಳ್ಳೆಯ ಗೊಬ್ಬರ. 16ನೆಯ ಶತಮಾನದಿಂದ 19ನೆಯ ಶತಮಾನದವರೆಗೆ ವಾನೋ ಗೊಬ್ಬರದ ವ್ಯಾಪಾರ ಜಾಗತಿಕ ರಾಜಕೀಯವನ್ನು ಭಾವಿಸಿತ್ತು ಎಂದರೆ ತಪ್ಪೇನಲ್ಲ. ಯುರೋಪಿನ ಸವಕಳಿ ಮಣ್ಣಿಗೆ ಮರು ಚೈತನ್ಯ ನೀಡಿದ್ದೇ ಈ ವಾನೋ ಗೊಬ್ಬರ. ಪೆರು, ಚಿಲಿಯಿಂದ ಗೊಬ್ಬರವನ್ನು ಆಮದು ಮಾಡಿಕೊಂಡು ಯುರೋಪಿನಲ್ಲಿ ಕೃಷಿ ಕ್ರಾಂತಿಯನ್ನು ನಡೆಸಿದ್ದರು. ಅತ್ತ ಈ ನಡುಗಡ್ಡೆಗಳ ಮೇಲಿನ ಒಡೆತನಕ್ಕಾಗಿ ಯುದ್ಧಗಳೂ ನಡೆದುವು. 19ನೆಯ ಶತಮಾನದಲ್ಲಿ ಪೆರು ಹಾಗೂ ಚಿಲಿ, ಸ್ಪೇನ್, ಇಂಗ್ಲೆಂಡ್, ಜರ್ಮನಿ ಮೊದಲಾದ ರಾಷ್ಟ್ರಗಳು ಈ ಗೊಬ್ಬರಕ್ಕಾಗಿ ಕಾದಾಡಿದುವು. ವಾನೋ ಯುದ್ಧ ಎಂದು ಒಂದು ಯುದ್ಧವೂ ನಡೆಯಿತು. ಅದೇ ವೇಳೆ ಅಮೆರಿಕ ವಾನೋ ತುಂಬಿರುವ ನಡುಗಡ್ಡೆಗಳನ್ನು ಯಾರಾದರೂ ಅಮೆರಿಕನ್ನರು ಪತ್ತೆ ಮಾಡಿದಲ್ಲಿ ಆ ನಡುಗಡ್ಡೆ ಅಮೆರಿಕದ ಆಸ್ತಿಯಾಗುತ್ತದೆ ಎಂಬ ಕಾನೂನನ್ನೂ ತಂದಿತು. ವನ್ನು ಹೆಕ್ಕುವುದಕ್ಕಾಗಿ ಚೀನಾ, ಆಫ್ರಿಕಾ ಹಾಗೂ ಭಾರತದಂತಹ ದೇಶಗಳಿಂದ ಕೂಲಿಗಳನ್ನು ಗುಲಾಮರನ್ನಾಗಿ ಕೊಂಡೊಯ್ಯಲಾಗಿತ್ತು. ಇಷ್ಟೆಲ್ಲ ಚರಿತ್ರೆ ಇರುವ ವಾನೋ ಗೊಬ್ಬರವೇ ಚಿಂಚಾದ ಉನ್ನತಿ ಹಾಗೂ ಅವನತಿಗೆ ಕಾರಣವಾಗಿರಬೇಕು ಎನ್ನುವುದು ಬಾಂಗರ್ಸ್ ಶೋಧ ಸೂಚಿಸಿದೆ. ಬಾಂಗರ್ಸ್ ಈ ಪ್ರದೇಶದಲ್ಲಿನ ಪುರಾತತ್ವ ಪಳೆಯುಳಿಕೆಗಳನ್ನು ವಿವಿಧ ಸಂಗ್ರಹಾಲಯಗಳಲ್ಲಿ ಕಾದಿಟ್ಟು

0: ಇಲ್ಲಿನ ಕಡಲ ಹಕ್ಕಿಗಳು ಹಾಗೂ ಮೆಕ್ಕೆಜೋಳಗಳ ತೆನೆಗಳಲ್ಲಿರುವ ನೈಟ್ರೋಜನ್, ರಂಜಕ, ಕ್ಯಾಲ್ಸಿಯಂ ಹಾಗೂ ಪೊಟ್ಯಾಷಿಯಂ ಮೂಲ ವಸ್ತುಗಳನ್ನು ಅಧ್ಯಯನ ಮಾಡಿದರು. ಕ್ರಿಸ್ತಪೂರ್ವ 200 ಕ್ರಿಸ್ತಶಕ 1950 2,500 ವರ್ಷಗಳ ಅವಧಿಯಲ್ಲಿ ದೊರೆತ ಮಾದರಿಗಳೆಲ್ಲವನ್ನೂ ಈ ವಿಶ್ಲೇಷಣೆಗೆ ಒಡ್ಡಿದರು. 35 ಬಗೆಯ ಮೆಕ್ಕೆಜೋಳ ಹಾಗೂ 11 ಬಗೆಯ ಕಡಲ ಹಕ್ಕಿಗಳನ್ನೂ ಇವರು ಪರಿಶೀಲಿಸಿದರು. ಇವುಗಳಲ್ಲಿ ಈ ವಿವಿಧ ಮೂಲ ವಸ್ತುಗಳ ಐಸೋಟೋಪುಗಳ ಬಗೆಗಳು ಯಾವುವು, ಯಾವ ಪ್ರಮಾಣದಲ್ಲಿವೆ ಎಂದು ಗುರುತಿಸಿದರು. ಜೊತೆಗೆ ಅದೇ ಅವಧಿಯಲ್ಲಿ ಅಲ್ಲಿನ ಕೃಷಿಯ ವ್ಯಾಪ್ತಿ, ಬೆಳೆಗಳ ಸ್ವರೂಪ, ಪ್ರಮಾಣವನ್ನು ಪಟ್ಟಿ ಮಾಡಿಕೊಂಡರು. ಮೂಲ ವಸ್ತುಗಳ ವಿಶ್ಲೇಷಣೆಯ ಪ್ರಕಾರ ಕಡಲ ಹಕ್ಕಿಯಲ್ಲಿರುವ ಮೂಲ ವಸ್ತುಗಳ ಐಸೋಟೋಪುಗಳ ಪ್ರಮಾಣಕ್ಕೂ ಮೆಕ್ಕೆಜೋಳದಲ್ಲಿರುವ ಅದೇ ಮೂಲ ವಸ್ತುಗಳ ಐಸೋಟೋಪುಗಳ ಪ್ರಮಾಣಕ್ಕೂ ತಾಳೆಯಾಗುವುದನ್ನು ಗುರುತಿಸಿದರು. ಅಂದರೆ ಮೆಕ್ಕೆಜೋಳಕ್ಕೂ ಕಡಲ ಹಕ್ಕಿಗಳಿಗೂ ಸಂಬಂಧವಿದೆ, ಇದು ಕಡಲ ಹಕ್ಕಿಗಳ ಗೊಬ್ಬರದಿಂದ ಆಗಿರಬೇಕು ಎಂದು ತರ್ಕಿಸಿದರು. ಅರ್ಥಾತ್ ಕಡಲ ಹಕ್ಕಿಗಳು ಹಿಕ್ಕೆ ಹಾಕಿ ಆದ ವಾನೋ ಗೊಬ್ಬರವನ್ನು ಚಿಂಚಾ ಕಣಿವೆಯ ಜನ ಉಪಯೋಗಿಸುತ್ತಿದ್ದಿರಬೇಕು ಎನ್ನುವುದು ಇವರ ತರ್ಕ. ಏಕೆಂದರೆ ಈ ಕಣಿವೆ ಅಣು ನಡುಗಟ್ಟುಗಳಿರುವ ಕರಾವಳಿಯಿಂದ ಕೇವಲ 25 ಮೈಲಿ ದೂರದಲ್ಲಿರುವ ಬೆಟ್ಟಗಳ ತಪ್ಪಲಲ್ಲಿದೆ. ಆದರೆ ಅನಂತರ ಈ ಬೆಟ್ಟಗಳ ಮೇಲೆ ಹಾಗೂ ಕರಾವಳಿಯಲ್ಲಿ ಇಂಕಾ ಸಾಮ್ರಾಜ್ಯ ಬೆಳೆದದ್ದು ಹಾಗೂ ಯುರೋಪಿಯನ್ನರ ವಸಾಹತುಗಳು ನೆಲೆಯಾಗಿದ್ದು ಇವರಿಗೆ ತೊಂದರೆಯಾಗಿರಬೇಕು. ಏಕೆಂದರೆ 16ನೆಯ ಶತಮಾನದ ನಂತರ ಮೆಕ್ಕೆಜೋಳಗಳಲ್ಲಿರುವ ಐಸೋಟೋಪುಗಳ ಬಗೆಗಳು ಕಡಲ ಹಕ್ಕಿಗಳಲ್ಲಿರುವುದಕ್ಕೆ ಹೆಚ್ಚು ಹೋಲುವುದಿಲ್ಲ. ಈ ಎಲ್ಲ ವಿಷಯಗಳನ್ನು ತಳೆಹಾಕಿದರೆ ಇದೀಗ ನಾವು ನಂಬಿಕೊಂಡಿರುವುದಕ್ಕಿಂತಲೂ ಮುನ್ನವೇ ವಾನೋ ಗೊಬ್ಬರದ ಬಳಕೆ ಇತ್ತು. ಅದರ ಅನುಕೂಲದ ಬಗ್ಗೆ ಬೇರೆಯವರಿಗೆ ಅಲ್ಲದಿದ್ದರೂ ಚಿಂಚಾ ಜನರಿಗೆ ತಿಳಿದಿತ್ತು ಎಂದು ಇವರು ತೀರ್ಮಾನಿಸಿದ್ದಾರೆ. ಇದುವರೆವಿಗೂ ವಾನೋ ಗೊಬ್ಬರದ ಅತಿ ಪ್ರಾಚೀನ ಬಳಕೆ ಕೇವಲ 2,000 ವರ್ಷಗಳ ಹಿಂದೆ ಆಗಿದ್ದಿರಬೇಕು ಎಂದು ಊಹಿಸಲಾಗಿತ್ತು. ರಾಸಾಯನಿಕಗಳ ಈ ವಿಶ್ಲೇಷಣೆ ಅದನ್ನು ಇನ್ನೂ ಹಿಂದಿನ ಕಾಲಕ್ಕೆ ಕೊಂಡೊಯ್ದಿದೆಯಷ್ಟೇ. ಆದರೂ ಈ ಗೊಬ್ಬರ ಅಂದೇ ಸಾಮ್ರಾಜ್ಯವೊಂದರ ಬೆಳವಣಿಗೆಗೆ ಆಧಾರವಾಗಿತ್ತು ಎನ್ನುವುದು ವಿಶೇಷ.
1: ಬೂಸ್ಟ್ ಬಟ್ಟೆ ಬೇಡಪ್ಪ ಬೇಡ, ಕಾಸು ಕೊಡೋದಲ್ಲ, ಕೊಂಡ ಸೀರೆಯನ್ನು ಕಾಯೋದು ಕಷ್ಟ ಅಂತ ಮೊನ್ನೆ ಗೆಳತಿಯೊಬ್ಬಳು ಮೈಸೂರು ರೇಷ್ಮೆ ಸೀರೆ ಕೊಳ್ಳಲೇ ಇಲ್ಲ. ಮೈಸೂರಿನ ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ನಲ್ಲಿ ಮೈಸೂರು ಸಿಲ್ಕ್ ಸೀರೆ ಖರೀದಿಸುವುದಕ್ಕೆ ಅಂತ ರಾತ್ರೋರಾತ್ರಿ ಬೇರೆ ಊರುಗಳಿಂದ ಹೆಂಗಳೆಯರ ದಂಡೆ ಬಂದು ಬಿಡುತ್ತದೆ. ಅಂಥದ್ದರಲ್ಲಿ ಸೀರೆ ಬೇಡ ಎನ್ನುವವರೂ ಇದ್ದಾರಲ್ಲ ಅಂತ ಅಚ್ಚರಿಪಟ್ಟೆ. ಅನಂತರ ಗೊತ್ತಾಯಿತು ರೇಷ್ಮೆಯಂತಹ ಪ್ರೋಟೀನು ವಸ್ತುಗಳಿಗೆ ಬೂಸ್ಟಿನ ಕಾಟ ಜಾಸ್ತಿ ಅಂತ. ರೇಷ್ಮೆಯನ್ನು ಎಷ್ಟು ಜತನವಾಗಿ ಇಟ್ಟರೂ ಒಂದಿಷ್ಟು ತೇವ ಬಿದ್ದಲ್ಲಿ ಕೂಡಲೇ ಬೂಸ್ಟು ಅಂಟಿಕೊಳ್ಳುತ್ತದೆ. ಸೀರೆಯ ಬಣ್ಣ ವಾಸನೆ ಎಲ್ಲವನ್ನೂ ಕಸಿದು ಬಿಡುತ್ತದೆ. ರೇಷ್ಮೆಗೆ ಮಾತ್ರವಲ್ಲ, ಹತ್ತಿ ಬಟ್ಟೆಗೂ ಬೂಸ್ಟು ಹತ್ತುವುದು ಸಾಮಾನ್ಯ, ಉಣ್ಣೆಗೆ ಇನ್ನೂ ಹೆಚ್ಚು. ಹೀಗಾಗಿ ಬಟ್ಟೆಯನ್ನು ಬೂಸ್ಟಿನಿಂದ ಕಾಪಾಡಲು ನಾವು ಪಾಡುಪಡುವುದುಂಟು. ಅದಕ್ಕಾಗಿ ಬಟ್ಟೆ ಇಡುವ ಕಬೋರ್ಡಿನೊಳಗೆ ಬಿಸಿ ದೀಪ ಉರಿಸುವವರುಂಟು. ಇನ್ನು ಕೆಲವರು ನ್ಯಾಫ್ಥಲಿನ್ ಅಥವಾ ಜಿರಲೆ ಗುಳಿಗೆಗಳನ್ನು ಇಡುವುದುಂಟು. ಇದು ರೇಷ್ಮೆ ಬಟ್ಟೆಯನ್ನು ಕೆಡಿಸುತ್ತದೆಯಾದ್ದರಿಂದ ಗಂಧದ ಪುಡಿ ಇಲ್ಲವೇ ಗಂಧದೆಣ್ಣೆಯ ಮೊರೆ ಹೋಗುವವರು ಉಂಟು. ಬಟ್ಟೆಯನ್ನು ಬೂಸ್ಟಿನಿಂದ ಕಾಪಾಡಲು ಇಷ್ಟೆಲ್ಲ ಕಷ್ಟಪಡುವವರಿಗೆ ಬೂಸ್ಟಿನಿಂದಲೇ ಮಾಡಿದ ಬಟ್ಟೆ ಬೇಕೇ ಎಂದರೆ ಏನೆನ್ನಬಹುದು? ಖಂಡಿತ ಮೂಗಿನ ಮೇಲೆ ಬೆರಳಿಡುತ್ತಾರಷ್ಟೆ. ಆದರೆ ಇದು ಸತ್ಯ, ಚೀನಾದ ವಿಜ್ಞಾನಿಗಳು ಇದೀಗ ಬೂಸ್ಟು ಒಂದನ್ನು ಬಳಸಿ ಬಟ್ಟೆಯನ್ನು ತಯಾರಿಸಿದ್ದಾರಂತೆ. ಅದು ವಿಶೇಷವಾದ ಬಟ್ಟೆ, ಚರ್ಮದಂತೆ ಜೀವಂತ, ಅಂದರೆ ಎಲ್ಲಾದರೂ ಹರಿದರೆ ತನ್ನಂತಾನೇ ರಿಪೇರಿ ಮಾಡಿಕೊಳ್ಳುವ ಬಟ್ಟೆ. ಚರ್ಮದಂತೆಯೇ ಇದಕ್ಕೂ ಮೇಕಪ್ ಮಾಡಿ ಬಣ್ಣ ಬಳಿಯಬಹುದು. ಆದರೆ ಆ ಮೇಕಪ್ ಕೂಡ ಜೀವಂತ ಮೇಕಪ್, ಬಣ್ಣ ಬಣ್ಣದ ಸೂಕ್ಷ್ಮಜೀವಿಗಳಿಂದ ಆದ ಮೇಕಪ್ ಎನ್ನುತ್ತದೆ ಈ ಸುದ್ದಿಯನ್ನು ವರದಿ ಮಾಡಿರುವ ಸೈನ್ಸ್ ಅಡ್ವಾನ್ಸಸ್ ಪತ್ರಿಕೆ. ಬಟ್ಟೆಯನ್ನು ತಿನ್ನುವ ಬೂಸ್ಟನ್ನೇ ಹೀಗೆ ಸದ್ಬಳಕೆಗೆ ತೊಡಗಿಸಿಕೊಂಡವರು ಚೀನಾದ ಶೆಂಡನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಸಂಸ್ಥೆಯ ಸಿಂಥೆಟಿಕ್ ಬಯಾಲಜಿ ತಜ್ಞರಾದ ಶಿನ್ಯು ವಾಂಗ್. ತಮ್ಮ ಸಂಗಡಿಗರ ಜೊತೆಗೂಡಿ ಇವರು ಕಾರ್ಡಿಸೆಪ್ಸ್ ಮಿಲಿಟಾರಿಸ್ ಎನ್ನುವ ಬೂಸ್ಟನ್ನು ಬಟ್ಟೆಯ ರೂಪದಲ್ಲಿ ಕೃಷಿ ಮಾಡಿದ್ದಾರೆ. ಬೂಸ್ಟ್ ಎಂದರೆ ಎಲೆಗಳು, ಕಿತ್ತಳೆ ಹಣ್ಣನ್ನು, ತೆಂಗಿನಕಾಯನ್ನು, ಬೆಡ್ಡನ್ನು ಹಾಗೆಯೇ ತೇವದ ಪರಿಸರದಲ್ಲಿ ಬಿಟ್ಟು ಬಿಡಿ. ಕೆಲವೇ ದಿನಗಳಲ್ಲಿ ಅವುಗಳ ಮೇಲೆ ಬೆಳ್ಳನೆಯ ಪೊರೆಯಂತಹ ವಸ್ತು ಬೆಳೆದಿರುತ್ತದೆ, ಇದು ಬೂಸ್ಟು. ಬೂಸ್ಟು ಒಂದು ಸೂಕ್ಷ್ಮಜೀವಿ, ಆದರೆ ಎಳೆಗಳ ರೂಪದಲ್ಲಿ ಬೆಳೆಯುವ ಜೀವಿ. ಇದರ ಜೀವಕೋಶಗಳು ಒಂದಕ್ಕೊಂದು ಬೆಸೆದುಕೊಂಡು ಉದ್ದನೆಯ ಹೈಫೆ ಎನ್ನುವ ಎಳೆಗಳಾಗಿರುತ್ತವೆ. ಈ ಎಳೆಗಳು ದೊಡ್ಡ ಬಲೆಯಂತೆ ಒಂದಕ್ಕೊಂದು ಹೆಣೆದುಕೊಂಡು ವಿಸ್ತರಿಸುತ್ತವೆ. ಒಮ್ಮೊಮ್ಮೆ ಎಳೆಗಳ ಮೇಲಿಂದ ಬೀಜವನ್ನು ಹುಟ್ಟಿಸುವ ಬೇರೆ ಅಂಗಗಳು ಹುಟ್ಟುತ್ತವೆ. ಅಣಬೆ ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಅಣಬೆ ಎಂದು ನಾವು ಗುರುತಿಸುವುದು ಈ ಹೈಫೆಗಳಿಂದ ಹುಟ್ಟಿದ ಬೀಜವನ್ನು ಉತ್ಪಾದಿಸುವ ಅಂಗವನ್ನು.

ಉಳಿದಂತೆ ಅಣಬೆಯ ಮೂಲ ದೇಹವೆಲ್ಲವೂ ಅಡಿಯಲ್ಲಿ ಎಳೆಗಳ ಬಲೆಯಾಗಿ ಹರಡಿಕೊಂಡಿರುತ್ತದೆ. ಮತ್ತೊಂದು ಪರಿಚಿತವಾದ ಬೂಸ್ಟು ಎಂದರೆ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಲು ಬಳಸುವ ಪೆನ್ಸಿಲಿನ್, ಸ್ಟ್ರೆಪ್ಟೊಮೈಸಿನ್ ಮೊದಲಾದ ಔಷಧಿಗಳನ್ನು ತಯಾರಿಸುವ ಬೂಸ್ಟುಗಳು. ಬೂಸ್ಟು ಜೀವಿಯ ಈ ಎಳೆಗಳಂತಹ ಸ್ವರೂಪವನ್ನೇ ನಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುವುದು ವಾಂಗ್ ತಂಡದ ಆಸೆ. ಹೀಗೆ ಜೀವಿಗಳನ್ನೇ ವಸ್ತುಗಳನ್ನಾಗಿ ಬಳಸುವ ತಂತ್ರಜ್ಞಾನವನ್ನು ಇಂಜಿನಿಯರಿಂಗ್ ಲಿವಿಂಗ್ ಮೆಟೀರಿಯಲ್ಸ್ ಎಂದು ಕರೆಯುತ್ತಾರೆ. ಜೀವಿಗಳ ಉತ್ಪನ್ನಗಳ ಬದಲಿಗೆ ಜೀವಿಗಳನ್ನೇ ಬಟ್ಟೆ, ಇಟ್ಟಿಗೆ, ಗಾರೆ ಮೊದಲಾದ ವಸ್ತುಗಳಂತೆ ಬಳಸುವುದು ಸಾಧ್ಯವೇ ಎನ್ನುವುದು ಈ ತಂತ್ರಜ್ಞಾನದ ಕನಸು. ಉದಾಹರಣೆಗೆ, ಸಾಮಾನ್ಯವಾಗಿ ಒಂಟೊಂಟಿಯಾಗಿ ಬೆಳೆಯುವ ಬ್ಯಾಕ್ಟೀರಿಯಾಗಳನ್ನು ಪೊರೆಗಳಂತೆ ಒಟ್ಟಾಗಿ ಬೆಳೆಸಿದರೆ ಹೆಚ್ಚೆಚ್ಚು ವಸ್ತುಗಳನ್ನು ಉತ್ಪಾದಿಸಬಹುದು. ಈಗಾಗಲೇ ಕೆಲವು ಬ್ಯಾಕ್ಟೀರಿಯಾಗಳನ್ನು ಹೀಗೆ ಹತ್ತಿಯ ನಾರಿನಲ್ಲಿರುವ ಸೆಲ್ಯುಲೋಸ್ ನಾರನ್ನು ಹಾಗೂ ರೇಷ್ಮೆಯ ನಾರಿನಲ್ಲಿರುವ ಫೈಬ್ರೋಯಿನ್ ಪ್ರೋಟೀನನ್ನು ಪಡೆಯಲು ಬಳಸಲಾಗುತ್ತಿದೆ. ಅತಿ ಸೂಕ್ಷ್ಮ ಪ್ರಮಾಣದಲ್ಲಿರುವ ಜೈವಿಕ ವಸ್ತುಗಳನ್ನು ಗುರುತಿಸಲು ಸೆನ್ಸಾರುಗಳಲ್ಲಿ ಬ್ಯಾಕ್ಟೀರಿಯಾಗಳನ್ನು ಕೂಡಿಸುವ ಪ್ರಯೋಗಗಳು ಆಗಿವೆ. ಆದರೆ ಅಂತಹ ಸಾಧನಗಳಲ್ಲಿ ಈ ಜೀವಿಗಳು ಹೆಚ್ಚು ಎಂದರೆ ಮೇಲ್ಪದರದಲ್ಲಷ್ಟೇ ಬೆಳೆಯುತ್ತವೆ. ಸಾಧನದ ಒಳಗಡೆ ಬೇರೆ ವಸ್ತು ಇರಬೇಕಾಗುತ್ತದೆ. ಬೂಸ್ಟನ್ನು ಬಳಸಿದರೆ ಈ ತೊಂದರೆ ಇರುವುದಿಲ್ಲವಲ್ಲ ಎನ್ನುವುದು ವಾಂಗ್ ತಂಡದ ತರ್ಕ. ಕಾರಣವೇನೆಂದರೆ, ಬೂಸ್ಟು ತಾನು ಬೆಳೆಯುವ ಆಧಾರದ ಒಳಗೂ ಹೈಫೆಗಳನ್ನು ಬಳಸಿಕೊಳ್ಳಬಲ್ಲದು. ಕಿತ್ತಳೆಯ ಸಿಪ್ಪೆಯ ಮೇಲ್ಗಡೆಯಲ್ಲಿ ಮಾತ್ರ ಬೆಳ್ಳನೆಯ ಮಚ್ಚೆ ಇರುವುದಿಲ್ಲ, ಸಿಪ್ಪೆಯ ಒಳಗೆ ಎಲ್ಲೆಡೆಯೂ ಹೈಫೆಗಳು ಹರಡಿಕೊಂಡಿರುತ್ತವೆ. ಇಡೀ ಸಿಪ್ಪೆಯನ್ನು ಕೊಳೆಸಿ ಕರಗಿಸಿ ಬಿಡುತ್ತವೆ. ಹೀಗೆ ಒಳಗೆಲ್ಲ ಹರಡಿಕೊಳ್ಳಬಲ್ಲ ಬೂಸ್ಟನ್ನು ಸರಿಯಾಗಿ ಬೆಳೆಸಿದರೆ ಎಲ್ಲೆಡೆಯೂ ಬೂಸ್ಟಿನ ಎಳೆಗಳೇ ಇರುವ ವಸ್ತು ಸಿಗಬಹುದಲ್ಲವೇ? ಆ ವಸ್ತು ಎಳೆದರೆ ಹರಿಯದಷ್ಟು ಗಟ್ಟಿಯಾಗಿದ್ದರೆ ಬಟ್ಟೆಯಾಗುತ್ತದೆಯಲ್ಲವೇ? ಈ ತರ್ಕವನ್ನು ಬೆಂಬತ್ತಿದ ವಾಂಗ್ ತಂಡ ಮೊದಲಿಗೆ ಕಾರ್ಡಿಸೆಪ್ಸ್ ಮಿಲಿಟಾರಿಸ್ ಬೂಸ್ಟಿನ ಬೀಜಗಳನ್ನು ಬಿತ್ತಿ ಬೆಳೆಸಿದ್ದಾರೆ. ಬೂಸ್ಟುಗಳದ್ದೊಂದು ವಿಶೇಷ ಗುಣವಿದೆ. ನೀರು ಇಲ್ಲದ ಜಾಗದಲ್ಲಿ ಅವು ಒಣಗಿ ನಿಲ್ಲುತ್ತವೆ, ಆದರೆ ಸಾಯುವುದಿಲ್ಲ. ಎಂದಾದರೂ ತೇವ ದೊರೆತಾಗ ಮರಳಿ ಜೀವ ತಳೆಯುತ್ತವೆ. ಇಂತಹ ಬೀಜಗಳನ್ನು ಸ್ಪೋರ್ಗಳು ಎನ್ನುತ್ತಾರೆ. ಮುಂಗಾರು ಬಂದ ಕೂಡಲೇ ಬಯಲಿನಲ್ಲಿ ಅಣಬೆಗಳು ಹುಟ್ಟಿಕೊಳ್ಳುವುದು ಹೀಗೆಯೇ. ಅಣಬೆಯ ಹೈಫೆಗಳು ಒಣಗಿದ್ದರೂ ಜೀವಂತವಾಗಿರುತ್ತವೆ. ತೇವಾಂಶ ದೊರೆತ ಕೂಡಲೇ ಚಿಗುರಿಕೊಳ್ಳುತ್ತವೆ, ಹೊಸ ಹೈಫೆಗಳು ಮೊಳೆಯುತ್ತವೆ. ವಾಂಗ್ ತಂಡ ಕಾರ್ಡಿಸೆಪ್ಸ್ ಮಿಲಿಟಾರಿಸ್ ಬೂಸ್ಟಿನ ಇಂತಹ ಸ್ಪೋರುಗಳನ್ನು ಮೊದಲಿಗೆ ದ್ರವವೊಂದರಲ್ಲಿ ಬೆಳೆಸಿತು. ಅನಂತರ ದ್ರವವನ್ನು ಸೋಸಿ ಬೀಜಗಳನ್ನಷ್ಟೇ ಸಂಗ್ರಹಿಸಿತು. ಇವನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಉಂಡೆಗಳು ಬೆಳೆಯುವಂತೆ ಮಾಡಿತು. ಹೀಗೆ ಬೆಳೆಸಿದ ಉಂಡೆಗಳನ್ನು ಅನಂತರ ಕೂಡಿಸಿ ಒತ್ತಿ ಒಣಗಿಸಿತು. ಒಣಗಿದ ಸ್ಪೋರುಂಡೆಗಳು ಒಂದಕ್ಕೊಂದು ಕೂಡಿಕೊಂಡು ಬಟ್ಟೆಯಂತೆ ದಪ್ಪನೆಯ ಪೊರೆಯಾಯಿತು. ಈ ಪೊರೆಯನ್ನು ಇನ್ನಷ್ಟು ಒಣಗಿಸಿ ಗಟ್ಟಿಯಾದ, ದೃಢವಾದ ಪೊರೆಯನ್ನಾಗಿಸಿದರು. ಆರಂಭದಲ್ಲಿ ಈ ಪೊರೆಯನ್ನು ಎಳೆದರೆ ಪುಡಿಯಾಗುವಂತಿತ್ತು. ಹೀಗಾಗಿ ಅದನ್ನು ಗ್ಲಿಸರಾಲಿನಲ್ಲಿ ಅದ್ದಿ ಸಂಸ್ಕರಿಸಿದರು. ಗ್ಲಿಸರಾಲ್ ನೀರನ್ನು ಹಿಂಡಿ ತೆಗೆಯುತ್ತದೆ. ಹೀಗೆ ಒಣಗಿಸಿದ ಬೂಸ್ಟು ಬಟ್ಟೆ ಸುಲಭವಾಗಿ ಹರಿಯಲಿಲ್ಲ ಎನ್ನುತ್ತಾರೆ ವಾಂಗ್. ಆ ಬಟ್ಟೆಯನ್ನು ಅನಂತರ ಇತರೆ ಹಲವು ಉಪಯುಕ್ತ ಬ್ಯಾಕ್ಟೀರಿಯಾಗಳ ಜೊತೆಗೆ ಬೆಳೆಸಿದ್ದಾರೆ. ಈ ಬ್ಯಾಕ್ಟೀರಿಯಾಗಳು ಬಟ್ಟೆಯ ಒಳಗೂ ಹೊರಗೂ ಕೂಡಿಕೊಂಡು ಬೆಳೆದಾಗ ಬಟ್ಟೆಗೆ ಹೊಸ ಗುಣಗಳು ಪ್ರಾಪ್ತವಾದುವು. ಉದಾಹರಣೆಗೆ, ಆಸ್ಪರ್ಜಿಲ್ಲಸ್ ನೈಜರ್ ಎನ್ನುವ ಸೂಕ್ಷ್ಮಜೀವಿಯನ್ನು ಈ ಬೂಸ್ಟು ಬಟ್ಟೆಯೊಳಗೆ ಹುದುಗಿಸಿದ್ದಾರೆ. ಆಸ್ಪರ್ಜಿಲ್ಲಸ್ ವಿವಿಧ ಬಣ್ಣಗಳನ್ನು ಸ್ರವಿಸುವಂತೆ ಅದರ ತಳಿಯನ್ನು ಬದಲಿಸಬಹುದು. ವಿವಿಧ ಬಣ್ಣ ಕೊಡುವ ತಳಿಗಳನ್ನು ಬಟ್ಟೆಯೊಳಗೆ ಹುದುಗಿಸಿ ವರ್ಣಮಯ ಬಟ್ಟೆಗಳನ್ನು ತಯಾರಿಸಿದ್ದಾರೆ. ಹಾಗೆಯೇ ಬಟ್ಟೆಯ ಮೇಲ್ಮೈಯಲ್ಲಿಯಷ್ಟೇ ಬೆಳೆಯುವ ಕಪ್ಪು ಬಣ್ಣದ ಮೆಲನಿನ್ ಸೂಸುವ ಜೀವಿಯನ್ನು ಕೂಡಿಸಿ ಚರ್ಮದಂತಹ ಬಟ್ಟೆಯನ್ನು ತಯಾರಿಸಿದ್ದಾರೆ. ಇದು ಬಿಸಿಲಿನಲ್ಲಿರುವ ಯುವಿ ಕಿರಣಗಳನ್ನು ಹೀರಿಕೊಳ್ಳಬಲ್ಲದು. ಇದೇ ರೀತಿಯಲ್ಲಿ ವಿವಿಧ ಬಗೆಯ ಇತರೆ ಜೀವಿಗಳನ್ನು ಹುದುಗಿಸಿದರೆ ಈ ಜೀವಂತ ಬಟ್ಟೆ ಅವಶ್ಯಕ ವಸ್ತುಗಳನ್ನು ಬೆವರುವ ಜೀವಂತ ಬಟ್ಟೆಯೂ ಆಗಬಲ್ಲದು ಎನ್ನುವುದು ವಾಂಗ್ ಅವರ ತರ್ಕ. ಆಂಟಿಬಯೋಟಿಕ್ಕುಗಳನ್ನು ಸುರಿಸಿ ಬ್ಯಾಕ್ಟೀರಿಯಾಗಳಿಂದ ರಕ್ಷಿಸುವ ಬಟ್ಟೆ ಇದ್ದರೆ ಯಾರಿಗೆ ತಾನೇ ಬೇಡ? ಸದ್ಯಕ್ಕೆ ವಾಂಗ್ ಮತ್ತು ತಂಡ ಕೆಲವು ಚದರ ಸೆಂಟಿಮೀಟರು ಅಗಲದ ಬಟ್ಟೆಯನ್ನಷ್ಟೇ ತಯಾರಿಸಿದೆ. ಆದರೆ ಸರಳವಾದ ತಯಾರಿಕೆಯ ವಿಧಾನಗಳಿಂದಾಗಿ ಇದನ್ನು ಬೃಹತ್ ಪ್ರಮಾಣದಲ್ಲಿ ಬೆಳೆಸುವುದು ಕಷ್ಟವಲ್ಲ ಅನ್ನುವುದು ಅವರ ಅಭಿಪ್ರಾಯ. ಈ ಬಟ್ಟೆಯನ್ನು 3D ತಂತ್ರದ ಮೂಲಕ ವಿವಿಧ ಆಕಾರಕ್ಕೆ ಕತ್ತರಿಸಿದ್ದಾರೆ. ಚರ್ಮದಲ್ಲಿ ತೂತು ಕೊರೆಯುವ ಹಾಗೆ ರಂಧ್ರಗಳನ್ನು ಮಾಡಿದ್ದಾರೆ. ಸಣ್ಣ ಸಣ್ಣ ಪಟ್ಟಿಗಳನ್ನಾಗಿ ಕತ್ತರಿಸಿ ನುಲಿದು ಹಗ್ಗದಂತೆ ಮಾಡಿ ನೋಡಿದ್ದಾರೆ. ಈ ರೀತಿಯಲ್ಲಿ ನೂಲಿನಂತೆ ಎಲ್ಲ ಬಗೆಯಲ್ಲಿಯೂ ಇದನ್ನು ಬಳಸುವುದು ಸಾಧ್ಯ ಎಂದು ವಾಂಗ್ ತಂಡ ಪ್ರದರ್ಶಿಸಿದೆ. ಈ ಬಟ್ಟೆಯ ವಿಶೇಷವೇನೆಂದರೆ ಅದು ಜೀವಂತ ಬಟ್ಟೆ. ಬಟ್ಟೆಯಲ್ಲಿರುವ ಬೂಸು ಬೆಳೆದು ದೊಡ್ಡದಾಗದಿದ್ದರೂ ಪರಿಸರದಲ್ಲಿನ ಶಾಖ ಅಥವಾ ತೇವಾಂಶಕ್ಕೆ ತಕ್ಕಂತೆ ಹೊಂದಿಕೊಳ್ಳಬಲ್ಲದು. ಎಲ್ಲಾದರೂ ಹರಿದು ಹೋದರೆ ಅಲ್ಲಿ ಒಂದೆರಡು ಸ್ಪೋರುಂಡೆಗಳನ್ನು ಮೆತ್ತಿದರೆ ಸಾಕು, ಬಟ್ಟೆ ತನ್ನಂತಾನೆ ತೇಪೆ ಹಾಕಿಕೊಳ್ಳುತ್ತದೆ, ಹರಕು ಮುಚ್ಚಿಕೊಳ್ಳುತ್ತದೆ. ಅಬ್ಬಾ, ರೇಷ್ಮೆಯು ಹೀಗೆ ಇದ್ದಿದ್ದರೆ ಎಷ್ಟು ಚೆನ್ನ ಎಂದಿರಾ?

0: ಆಗ ಬಹುಶಃ ಇನ್ನೂ ದೊಡ್ಡ ಕ್ಯೂ ನಿಲ್ಲಬೇಕಾಗುತ್ತಿತ್ತೇನೋ.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣ ಧ್ವನಿ ಕೊಳ್ಳೇಗಾಲ ಶರ್ಮ, ಬಿ ಅಮೃತೇಶ್ವರಿ ಹಾಗೂ ಶ್ರೀಮತಿ ಭಾರತಿ.

0: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
1: ಇನ್ನು ಮುಂದೆ ಕೇಳಿ ಬರೋಣ ಕಲರವ. ಸರಗೂರಿನ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ನ ಮಾಂಟೇಸರಿ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಕಲರುವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಕಲರುವ ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ಎಂ3 ವಿದ್ಯಾರ್ಥಿಗಳು ನಡೆಸಿಕೊಡುವ ಮನರಂಜನಾತ್ಮಕ ಕಲರುವ ಕಾರ್ಯಕ್ರಮ ಪ್ರಸಾರವಾಗಲಿವೆ. ಬನ್ನಿ ಆಲಿಸಿ ಬರೋಣ.
1: My name is Megasham. I am studying in M3. Vakratunda, Mahakaya, Suryakoti, Samaprabha, Nirvignam, Kurumadeva, Sarvakaryesu Sarvada. Dhanyavad.

0: My name is Namisha. I am studying in M3. Chubby cheeks, dimple chin, rosy lips, teeth within, curly hair, very fair. Eyes are blue, lovely too. Teacher's pet is a tube. Yes, yes, yes. Thank you.
1: My name is Vedik. I am studying in M3. ಜಾರು ಬಂಡೆ ಆಟ ಮಸ್ತು ಮಜ ಆಟ ಜಾರು ಬಿದ್ದ ನಾಮಣ್ಣ ಅಳ್ಳು ಬಿಗ್ಗ ನಕ್ಕಣ್ಣ ಆಡುತ್ತಿದ್ದ ಮಕ್ಕಳು ಅವರ ನೋಡಿ ನಕ್ಕಳು ಜಾರು ಬಂಡೆ ಆಟ ಮಸ್ತು ಮಜ ಆಟ ಥ್ಯಾಂಕ್ ಯು ಬರ
2: ಮೈ ನೇಮ್ ಇಸ್ ಸಾನ್ವಿ ಐ ಆಮ್ ಸ್ಟಡಿಂಗ್ ಇನ್ M3

0: ಪದನಿ ಫ್ಲವ ಸಾರಿಗ ಅಮ್ಮ ಪದನಿ ಸ ಸಾರಿಗ ಅಮ್ಮ ಪದನಿ ಸ. ಥ್ಯಾಂಕ್ ಯು.
1: ಮೈ ನೇಮ್ ಇಸ್ ಚೈತ್ರಾ, ಐ ಆಮ್ ಸ್ಟಡಿಂಗ್ ಇನ್ M3. ದಿಸ್ ಈಸ್ ದ ಮ್ಯಾಂಗೋ, ಎಲೋ ಎಲೋ ಮ್ಯಾಂಗೋ, ಕಿಂಗ್ ಆಫ್ ದಿ ಫ್ರೂಟ್, ಕಿಂಗ್ ಆಫ್ ದಿ ಫ್ರೂಟ್. ಇಟ್ ಇಸ್ ಇನ್ ದ ಸಮ್ಮರ್, ಇಟ್ ಇಸ್

ಆತ್ಮೀಯರೇ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಕಲರವ ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಮನರಂಜನಾತ್ಮಕ ಕಲರವ ಕಾರ್ಯಕ್ರಮವನ್ನ ಆಲಿಸ್ತಾ ಇದ್ರಿ. ಇಲ್ಲಿಗೆ ಈ ದಿನದ ಕಲರವ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಲರವ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಕೇಳುಗರೇ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಸರಗೂರಿನ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ನ ಮಾಂಟೇಸರಿ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.

0: www.sbs.com.au/tv.in.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಯ ತಯಾರಿ ಕುರಿತು ಮೈಸೂರಿನ ಅಕ್ಕ ಐಎಎಸ್ ಅಕಾಡೆಮಿಯ ತರಬೇತುದಾರರಾದ ಶ್ರೀಯುತ ನರಸಿಂಹಮೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಸಾಮಾನ್ಯ ಜ್ಞಾನ
3: ಸಾಧನೆಗೆ ದಾರಿ ತೋರುವ,
2: ಮಾರ್ಗದರ್ಶನ ನೀಡುವ,
3: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
2: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
3: ಪ್ರಚಲಿತ ವಿದ್ಯಮಾನಗಳು,
2: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
3: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
2: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
4: ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ಅಕ್ಕ ಐಎಎಸ್ ಅಕಾಡೆಮಿ ಮೆಂಟರ್ ಮತ್ತು ಫ್ಯಾಕಲ್ಟಿ ಅವರು ಮಾತಾಡ್ತಿರೋವಂಥದ್ದು. ಈಗ ಪ್ರಸ್ತುತವಾಗಿ ಏನಂದರೆ, ಕರ್ನಾಟಕದಲ್ಲಿ ವಿಲೇಜ್ ಅಕೌಂಟೆಂಟ್ ಅನ್ನೋಂಥದ್ದು ಗ್ರಾಮಾಡಳಿತ ಅಧಿಕಾರಿ ಪೋಸ್ಟ್ಗಳನ್ನ ಕರೆದಿದ್ದಾರೆ. ಈಗ ಅದಕ್ಕೆ ಈಗ ಯಾವ ರೀತಿ ತಯಾರು ಮಾಡ್ಕೋಬೇಕು ಮತ್ತು ಏನು ಅದಕ್ಕೆ ಸಿಲೆಬಸ್ ಇದೆ ಅನ್ನೋದು ತುಂಬ ಜನಕ್ಕೆ ಗೊಂದಲದಲ್ಲಿದೆ ಈಗ. ಏಕೆಂದರೆ ಈಗ ಗ್ರಾಮಾಡಳಿತ ಅಧಿಕಾರಿ ಅನ್ನೋ ಹುದ್ದೆನ ಕರೀತಾ ಇರೋವಂಥದ್ದು ಫಸ್ಟ್ ಟೈಮ್ ಇದು. ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ಕರೀತಾ ಇರೋದು ಇದೇ ಮೊದಲನೇ ಬಾರಿ. ಅದು ಮುಂಚೆ ಯಾವ ಥರ ಇತ್ತು ಅಂದರೆ, ಪ್ರೀವಿಯಸ್ ಯಾವ ಥರ ಇತ್ತು ಅಂದರೆ, ನಿಮ್ಗೆ ಪರೀಕ್ಷೆನ PUC ಆದಮೇಲೆ ಮೆರಿಟ್ ಇಲ್ಲ ಅಂದರೆ, ಯಾರು PUC ಅತಿ ಹೆಚ್ಚು ಅಂಕ ಪಡೆದಿರ್ತಾರಲ್ಲ ಅವ್ರನ್ನ ಡಿಸ್ಟ್ರಿಕ್ಟ್ ವೈಸ್ ಅಲ್ಲಿ ಸೆಲೆಕ್ಷನ್ ಮಾಡ್ಕೊಳೋರು. ಅಂದರೆ ಅವರ ಒಂದು ಮೆರಿಟ್ ಲಿಸ್ಟ್ ಮೇಲೆ ಸೆಲೆಕ್ಷನ್ ಮಾಡ್ಕೊತ ಇದ್ರು. ಆದರೆ ಕರ್ನಾಟಕ ಸರ್ಕಾರ ಆ ರೀತಿ ಬೇಡ ಅಂತೇಳಿ ಅದನ್ನ ಈಗ ಸ್ಪರ್ಧಾತ್ಮಕ ಪರೀಕ್ಷೆನ ನಡೆಸಿ ಅವ್ರನ್ನ ನೇರ ನೇಮಕಾತಿ ಮೂಲಕ ಅನ್ನೋಂಥದ್ದನ್ನ ಮಾಡಿದ್ದಾರೆ. ಹಾಗಾಗಿ ಈ ಸರಿ ಪ್ರಸ್ತುತ ವರ್ಷದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಅದನ್ನ ಕೊಟ್ಟಿದ್ದಾರೆ. KA ಕೊಟ್ಟೀಗ ಹುದ್ದೆಗಳನ್ನ ಕರೆದು ಈಗ ಆಲ್ರೆಡಿ ನೀವೀಗ ಅಪ್ಲಿಕೇಶನ್ಸ್ ಎಲ್ಲ ಹಾಕಾಗಿದೆ. ಅಲ್ಲಿ ಗೊಂದಲ ಏನಿರೋದು ಅಂದರೆ, ಸ್ಪರ್ಧಾರ್ಥಿಗಳಲ್ಲಿ ತುಂಬ ಜನಕ್ಕೆ ಯಾವ ರೀತಿ ಓದಬೇಕು ಅದನ್ನು, ಏನು ಓದಬೇಕು ಅನ್ನೋಂಥದ್ದು ತುಂಬ ಗೊಂದಲ ಇದೆ. ಏಕೆಂದರೆ ಇಲ್ಲಿ ಅವರು ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ಗೆ ಸಿಲೆಬಸ್ನ ಕೊಟ್ಟಿದ್ದಾರೆ. ಒಂದು ನೀವು ಅದನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ಅಧಿಕೃತವಾದ ವೆಬ್ಸೈಟ್ನಲ್ಲಿ ನೋಡಿಕೊಂಡು ಚೆಕ್ ಮಾಡ್ಬೋದು ಏನು ಸಿಲೆಬಸ್ ಇದೆ ಅನ್ನೋಂಥದ್ದು. ಏಕೆಂದರೆ ಅದಕ್ಕೆ ಎಂಟೈರ್ ಎಲ್ಲದನ್ನು ನಾವು ಓದೋದು ಬೇಕಾಗೋದಿಲ್ಲ. ಅಲ್ಲಿ ಅವರು ಪ್ರಿಸ್ಕ್ರೈಬ್ಡ್ ಆಗಿ ಇದೇ ಸಿಲೆಬಸ್ನೇ ಓದಿ ಅಂತಲೇ ಹೇಳಿದ್ದಾರೆ. ಆ ಸಿಲೆಬಸ್ ನಿಮಗೀಗ ನೋಡಿರ್ಬೋದು. ನೀವು ಎರಡು ಪತ್ರಿಕೆಗಳನ್ನ ಕೊಟ್ಟಿದ್ದಾರೆ ಅವರು. ಒಂದು ಪತ್ರಿಕೆ ಒಂದು ಅಂತ ಒಂದು ಕೊಟ್ಟಿದ್ದಾರೆ, ಮತ್ತೆ ಪತ್ರಿಕೆ ಎರಡು. ನಿಮಗೆ ಪತ್ರಿಕೆ ಒಂದರಲ್ಲಿ ಒಂದು ನಿಮಗೆ ಅದು GK ಪೇಪರ್, ಅದು ಅಂದರೆ ಜನರಲ್ ನಾಲೆಜ್ ಪೇಪರ್ ಇರುತ್ತೆ. ನಿಮಗೆ ಅದು 100 ಅಂಕಗಳಿಗಿರುತ್ತೆ, 2 ಗಂಟೆ ಸಮಯ ಇರುತ್ತೆ ನಿಮ್ದಲ್ಲಿ. ಆ 2 ಗಂಟೆ ಸಮಯದಲ್ಲಿ ನೀವು ಏನೇನು ಓದ್ಬೇಕಿರುತ್ತೆ ಅಂದರೆ, ಪ್ರಚಲಿತ ಘಟನೆಗಳು ಅಂದರೆ ಈಗ ಕರೆಂಟ್ ಅಫೇರ್ಸ್ ಯಾವ ರೀತಿ, 1-8-10 ತಿಂಗಳದ್ದು ನಿಮಗೆ ಕರೆಂಟ್ ಅಫೇರ್ಸ್ ಬೇಕಾಗುತ್ತೆ. ಅದು ಯಾವ್ದಕ್ಕೆ ಸಂಬಂಧಪಟ್ಟಿರೋಂಥದ್ದು, ಒಂದು ದೇಶಕ್ಕೆ ಸಂಬಂಧಪಟ್ಟಿರೋಂಥದ್ದು, ಮತ್ತು ಕರ್ನಾಟಕ ರಾಜ್ಯಕ್ಕೆ ಎಸ್ಪೆಷಲ್ ಆಗಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿರೋಂಥ ಪ್ರಚಲಿತ ಘಟನೆಗಳು ಬೇಕಾಗುತ್ತೆ ಅಲ್ಲಿ. ಅದಾದ್ಮೇಲೆ ನಿಮಗೆ ಅದರಲ್ಲಿ ಭಾರತಕ್ಕೆ ಸಂಬಂಧಪಟ್ಟಿರೋಂಥ ವಿಚಾರಗಳು ಅಂತ ಬಂದಾಗ ಯಾವುದು ಇವೆಂಟ್ಸ್ಗಳು ನಡೆದಿದೆ, ಇಂಪಾರ್ಟೆಂಟ್ ಇವೆಂಟ್ಸ್ ಅನ್ನೋಂಥದ್ದು ಅಂದರೆ ಈಗ ಸಮಾವೇಶಗಳು ನಡೆದಿರುವಂಥದ್ದಾಗಿರ್ಬೋದು, ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಿರೋಂಥ ಯಾವುದಾದ್ರು ದೊಡ್ಡದಾಗಿ ನಡೆದ ಶೃಂಗಸಭೆಗಳಾಗಿರ್ಬೋದು, ಮತ್ತು ಕ್ರೀಡಾ ಒಂದು ಏನಾದರೂ ನಡೆದಿದ್ರೆ ಅಂದರೆ ಏನು ಹೇಳ್ಬೋದು ನಾವೀಗ ಕ್ರೀಡೆಗಳಿಗೆ ಸಂಬಂಧಪಟ್ಟಂಥ ಏನಾದರೂ ವಿಚಾರಗಳು ನಡೆದಿದ್ರೆ, ಅದಾದ ನಂತರ ನಿಮಗೆ ಸಮಿಟ್ಸ್ಗಳು ನಡೆದಿರುವಂಥದ್ದು ಈಗ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಮಿಟ್ಸ್ ನಡೆದಿದ್ರೆ ಆ ಥರದ ವಿಚಾರಗಳು ನಿಮಗೆ ಬೇಕಾಗುತ್ತಲ್ಲಿ. ಅದರ ನಂತರ ಬೇಕಾಗುವಂಥದ್ದು ಕೊಟ್ಟಿರುವಂಥದ್ದವರು ಭಾರತ ಸಂವಿಧಾನದ ಸ್ಥೂಲ ನೋಟ ಅಂತ. ಅಂದರೆ ನಿಮಗೆ ಭಾರತ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಏನಿದೆಯಲ್ಲ ಅದು ಎಂಟೈರ್ ಪಾರ್ಟ್ ನೋಡೋಂಗಿಲ್ಲ, ನೀವು ಮೇಲ್ಮೈ ನೋಡಬೇಕು. ಅಂದರೆ ಮೇಲ್ಮೈ ಅಂತ ಬಂದಾಗ ಈಗ ಭಾರತ ಸಂವಿಧಾನದಲ್ಲಿ ಭಾಗ 1-2 ನಿಮಗೆ ಭಾಗ 10 ತುಂಬ ಮುಖ್ಯವಾದ ಘಟನೆಗಳು ಇದ್ದಾವೆ. ಅಂದರೆ ನೀವು ನೋಡುವಂಥದ್ದಲ್ಲಿ ಭಾಗ 1 ನೀವು ನೋಡೋದಾದರೆ ಈಗ ಭಾರತದ ಬಗ್ಗೆ ಮಾತಾಡೋಂಥದ್ದು, ಮತ್ತು ರಾಜ್ಯಗಳನ್ನ ಯಾವ ರೀತಿ ರಚನೆಗಳ ಬಗ್ಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೀವು ನೋಡ್ಬೋದಲ್ಲಿ. ಮತ್ತು ಭಾಗ 2 ಬಂದಾಗ ಪೌರತ್ವದ ಬಗ್ಗೆ ಮಾತಾಡ್ತಾರಲ್ಲಿ, ನೀವು ಅದ್ರ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಭಾಗ 3 ಬಂದಾಗ ಮೂಲಭೂತ ರೈಟ್ಸ್ ಹಕ್ಕುಗಳ ಬಗ್ಗೆ, ಮೂಲಭೂತ ಹಕ್ಕುಗಳ ಬಗ್ಗೆ ಮಾತಾಡೋವಂಥದ್ದು ಇರುತ್ತೆ ಅಲ್ಲಿ. ಆ ಮೂಲಭೂತ ಹಕ್ಕುಗಳು 12-35 ತನಕ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂಗೆ ನೀವು ನೋಡಬೇಕಾಗುತ್ತೆ ಅಲ್ಲಿ. ಅದಾದ್ಮೇಲಿಂದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ, ಅಂದರೆ ಕನ್ನಡದಲ್ಲಿ ಹೇಳೋದಾದ್ರೆ ನಾವು ರಾಜ್ಯನಿರ್ದೇಶಕ ತತ್ವಗಳು ಅಂತ. ಅದು ನಿಮಗೆ 36 ನಿಮಗೆ 51 ಅಲ್ಲಿ ರಾಜ್ಯನಿರ್ದೇಶಕ ತತ್ವಗಳ ಬಗ್ಗೆ ಅವರು ಮಾತಾಡ್ತಾರೆ, ಅದ್ರ ಬಗ್ಗೆ ನೋಡಬೇಕಾಗುತ್ತೆ. ಮತ್ತು ಅದಾದ ನಂತರ ನಿಮಗೆ ಬರುವಂಥದ್ದು ಭಾಗ 4A ಅಂತ ಬರುತ್ತೆ, ಮೂಲಭೂತ ಕರ್ತವ್ಯಗಳು, ಅದು 51A-K ಇರುವಂಥದ್ದು. ಅಲ್ಲಿ ಬರುವಂಥ ಕೆಲವೊಂದು ಅಂಶಗಳನ್ನ ನೋಡ್ಕೋಬೇಕಾಗುತ್ತೆ, 11 ಅಂಶಗಳಲ್ಲಿ ಏನು ಮುಖ್ಯ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ಇಂಡೆಪ್ತ್ ಬೇಕಾಗಿಲ್ಲ ನಿಮಗೆ, ಆದರೂ ಮೇಲ್ಮೈನ ನೋಡಬೇಕು. ಅಂದರೆ ಇದು ಏನು ಹೇಳುತ್ತೆ, ಒಂದರ ವಿಧಿ ಏನು ಹೇಳುತ್ತಲ್ಲಿ. ಈಗ ನೀವು ಎಕ್ಸಾಂಪಲ್ ತಗೊಳೋದಾದ್ರೆ, ನನಗೆ ಮೂಲಭೂತ ಹಕ್ಕುಗಳನ್ನ ತಗೊಳೋದಾದ್ರೆ ನಿಮಗೀಗ ರೈಟ್ ಟು ಈಕ್ವಾಲಿಟಿ ಅಂತ ಹೇಳಿರ್ತಾರೆ. ಈಗ ರೈಟ್ ಟು ಈಕ್ವಾಲಿಟಿ ಯಾವ ವಿಧಿನಲ್ಲಿ ಇದೆ, ಏನು ಹೇಳುತ್ತೆ ರೈಟ್ ಟು ಈಕ್ವಾಲಿಟಿ ಅನ್ನೋದು, ಅದು ಆರ್ಟಿಕಲ್ 14 ಬರುತ್ತೆ. ಈಗ ಆರ್ಟಿಕಲ್ 14 ಬಂದಾಗ ನಿಮಗೆ ರೈಟ್ ಟು ಈಕ್ವಾಲಿಟಿ ಡೆಫಿನೇಷನ್ ಏನು, ಯಾರಿಗೆ ರೈಟ್ ಟು ಈಕ್ವಾಲಿಟಿ ಕೊಟ್ಟಿದ್ವಿ ನಾವು,

ಅದನ್ನ ನೀವು ನೋಡ್ಕೋಬೇಕಾಗುತ್ತೆ, ಆ ಥರದ ವಿಚಾರಗಳನ್ನ ನೋಡ್ಕೋಬೇಕಾಗುತ್ತೆ. ಪ್ರಚಲಿತ ವಿದ್ಯಮಾನಕ್ಕೆ ಅದನ್ನ ರಿಲೇಟ್ ಮಾಡಿ ನೋಡ್ಬೇಕಿರುತ್ತೆ ನೀವು. ಅದಾದ್ಮೇಲೆ ನಿಮ್ಗೆ ಬರುವಂಥದ್ದು ಭಾಗ 5, ಅದು ಬಂದು ನಿಮ್ಗೆ ಯೂನಿಯನ್ ಅಂದ್ರೆ ಕೇಂದ್ರಕ್ಕೆ ಸಂಬಂಧಪಟ್ಟಿರುವಂತ ಒಂದು ವಿಚಾರಗಳನ್ನ ಹೇಳುವಂಥದ್ದು, ಅಂದ್ರೆ ರಾಷ್ಟ್ರಪತಿಗಳ ಚುನಾವಣೆ ಆಗಿರ್ಬೋದು ಮತ್ತೆ ಕೇಂದ್ರ ಸಂಸತ್ತು ಆಗಿರ್ಬೋದು ಇದೆಲ್ಲ ಯಾವ ರೀತಿ ರಚನೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಭಾಗ 6 ಬಂದು ನಿಮ್ಗಲ್ಲಿ ರಾಜ್ಯ ಮತ್ತೆ ರಾಜ್ಯ ಸಚಿವ ಸಂಪುಟ ಮತ್ತೆ ರಾಜ್ಯಪಾಲರ ಬಗ್ಗೆ ಮಾತಾಡುತ್ತೆ, ಅಲ್ಲಿ ಅದ್ರ ಬಗ್ಗೆ ಒಂದಿಷ್ಟು ಮೇಲ್ಮೈ ನೋಡ್ಕೋಬೇಕಾಗುತ್ತೆ. ಅದಾದ್ರ ನಂತರ ನಿಮ್ಗೆ ಬರುವಂತದ್ದು ಭಾಗ 7, ಅದಿರೋದಿಲ್ಲ. ಭಾಗ 8 ಬಂದು ನಿಮ್ಗೆ ಯೂನಿಯನ್ ಟೆರಿಟರೀಸ್ ಬಗ್ಗೆ ಮಾತಾಡುತ್ತೆ, ನಿಮ್ಗೆ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ. ಭಾಗ 9 ಬಂದು ನಿಮ್ಗಲ್ಲಿ ಪಂಚಾಯತ್ ರಾಜ್ ಅಂತ ಬರುತ್ತೆ, ನಿಮ್ಗೆ ಮುಖ್ಯವಾದ ಘಟಕ ಇದು. ಏಕೆಂದ್ರೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಏನಿರ್ತಾರಲ್ಲ, ಇವರು ವರ್ಕ್ ಅಂದ್ರೆ ಕೆಲಸ ಮಾಡುವಂತದ್ದು ಗ್ರಾಮೀಣ ಮಟ್ಟದಲ್ಲಾಗಿರೋದ್ರಿಂದ ಭಾಗ 9 ಏನಿದೆಯಲ್ಲ ಅದು ನಿಮ್ಗೆ 243 ಸ್ಟಾರ್ಟ್ ಆಗುವಂತದ್ದು ಇರುತ್ತೆ. ಅದರಲ್ಲಿ ಬರುವಂತ ಅಂಶಗಳು ಅಂದ್ರೆ ಗ್ರಾಮ ಸಭೆ ಯಾವ ರೀತಿ ರಚನೆ ಆಗುತ್ತೆ, ಗ್ರಾಮ ಪಂಚಾಯತಿ ಯಾವ ರೀತಿ ರಚನೆ ಆಗುತ್ತೆ, ಅದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಅಲ್ಲಿ. ಅದನ್ನ ಸ್ವಲ್ಪ ನೀವು ಕೂಲಂಕಷವಾಗಿ ವಿವರಾತ್ಮಕವಾಗಿ ಓದ್ಕೋಬೇಕಾಗುತ್ತೆ ಆ ಭಾಗನ. ಮತ್ತೆ ಭಾಗ 9A ಬಂದಾಗ ನಿಮ್ಗೆ ಮುನ್ಸಿಪಾಲಿಟೀಸ್ ಅಂದ್ರೆ ನಗರ ಪಾಲಿಕೆಗಳು ನಗರ ಸಭೆಗಳ ಬಗ್ಗೆ ಮಾತಾಡುತ್ತೆ, ಅದ್ರ ಬಗ್ಗೆನು ನೀವು ನೋಡ್ಕೋಬೇಕಾಗುತ್ತೆ, ಅದೇ ಮುಖ್ಯವಾದ ಘಟಕಗಳು. ನಿಮಗೆ ಭಾಗ 9B ಸಹಕಾರ ಸಂಘಗಳು ಮತ್ತು ರಚನೆ ಅಂತ ಬರುತ್ತೆ, ಇದಕ್ಕೆ ಸಂಬಂಧಪಟ್ಟಂಗೆ ಇದು ಅಷ್ಟೇ ನಿಮ್ಮ ಒಂದು ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ನಲ್ಲಿ ತುಂಬಾ ಮುಖ್ಯವಾದ ಅಂಶ ಅಂದ್ರೆ ಯಾವ ರೀತಿ ಸಹಕಾರ ಸಂಘಗಳು ರಚನೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಈಗ ಹಳ್ಳಿಗಳ ಕಡೆ ನೋಡಿದಾಗ ಸ್ತ್ರೀಶಕ್ತಿ ಸಂಘಗಳು ಇರ್ಬೋದು, ಮತ್ತೆ ಅದ್ರ ಜೊತೆಲಿ ಈಗ KMF ಆಗಿರ್ಬೋದು ಅಥವಾ ಜಿಲ್ಲಾ ಸಹಕಾರ ಸಂಘಗಳಾಗಿರ್ಬೋದು, ಇವೆಲ್ಲ ಯಾವ ರೀತಿ ರಚನೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಬೇಕಾಗುತ್ತೆ ನಿಮ್ಗೆ. ಇದನ್ನ ನೀವು ವಿವರಣಾತ್ಮಕವಾಗಿ ನೋಡ್ಬೇಕಾಗುತ್ತೆ. ಅಂದ್ರೆ ಭಾರತದ ಸಂವಿಧಾನ ಸ್ಥೂಲ ನೋಟ ಅಂತ ಬಂದಾಗ ಈ ಅಂಶಗಳನ್ನ ಜಾಸ್ತಿ ಒತ್ತು ಕೊಟ್ಟು ಓದ್ಬೇಕಾಗುತ್ತೆ ನೀವು. ಇದಕ್ಕೆ ಸಂಬಂಧಪಟ್ಟಂಗೆ ಪುಸ್ತಕಗಳು ಇದಾವೆ, ನಿಮ್ಗೆ ಬೇಕಂದ್ರೆ ನಿಮ್ಗೆ ಕನ್ನಡದಲ್ಲಿ ನೋಡೋದಾದ್ರೆ ನೀವು ನಮ್ಮ ಗಂಗಾಧರ್ ಅವರು ಸಂವಿಧಾನದ ಪುಸ್ತಕ ಬರೆದಿದ್ದಾರೆ, ಅದನ್ನ ನೋಡ್ಬೋದು. ಎಗೇನ್ ಮತ್ತೆ ಬಂದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ವಿವರಣಾತ್ಮಕವಾದ ಬುಕ್ ಬೇಕು ಅಂದ್ರೆ ನಮ್ದು ಅಕ್ಕ AS ಅಕಾಡೆಮಿ ಮೈಸೂರಿನ ಒಂದು ಏನು ಬ್ರಾಂಚ್ ಇದೆಯಲ್ಲ ಅಲ್ಲಿಗೆ ಬಂದ್ರೆ ನಿಮ್ಗೆ ನಮ್ಮಲ್ಲೂ ಸಮೇತ ನಿಮ್ಗೆ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂಗೆ ಇದಕ್ಕೆ ರಿಲೇಟ್ ಆಗಿರುವಂತಹ ಮೆಟೀರಿಯಲ್ ಸಿಗುತ್ತೆ ನಿಮ್ಗೆ. ಅದ್ರ ಜೊತೆಗೆ ನೆಕ್ಸ್ಟ್ ಅವ್ರು ಏನ್ ಹೇಳಿದ್ದಾರೆ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಭೂಗೋಳ ಶಾಸ್ತ್ರ ಅಂತ ಹೇಳಿದ್ದಾರೆ. ಕರ್ನಾಟಕಕ್ಕೆ ಸಂಬಂಧಪಟ್ಟ ಭೂಗೋಳ ಶಾಸ್ತ್ರ ಅಂತ ಬಂದಾಗ ಏನೇನಿರುತ್ತೆ ಹಾಗಾದ್ರಲ್ಲಿ ಅಂದ್ರೆ, ನೀವೀಗ ಕರ್ನಾಟಕದಲ್ಲಿ ಇರುವಂತಹ ಎಷ್ಟು ರೀತಿಯ ಪರಿಸರ ಅಂದ್ರೆ ಎಷ್ಟು ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ, ವಿಭಾಗವಾರು ಅದನ್ನ ಯಾವ ರೀತಿ ಭೂಗೋಳ ಶಾಸ್ತ್ರ ವಿಂಗಡಣೆ ಮಾಡಿದ್ರು, ಯಾವ ರೀತಿ ಅಂತ ಕೇಳಿದ್ದಾರೆ ಅಂದ್ರೆ ಇವರು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಅಂತ ಕೇಳಿದ್ದಾರೆ. ಈಗ ಅದಕ್ಕೆ ಸಂಬಂಧಪಟ್ಟಾಗೆ ನೀವೀಗ ಡಾಕ್ಟರ್ ರಂಗನಾಥ್ ಅವ್ರದ್ದು ಕರ್ನಾಟಕ ಪ್ರಾದೇಶಿಕ ಭೂಗೋಳ ಶಾಸ್ತ್ರ ಅಂತ ಒಂದು ಬುಕ್ ಇದೆ, ಆ ಬುಕ್ ನ ತಗೊಂಡ್ರೆ ನೀವು ಸಾಕಾಗುತ್ತೆ, ನೀವು ಅದರಲ್ಲಿ ಸಾಕಷ್ಟು ಮಾಹಿತಿ ನಿಮ್ಗಲ್ಲಿ ಸಿಗುತ್ತೆ. ಅದಾದ ನಂತರ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಅಂದ್ರೆ ಎಕನಾಮಿಕ್ಸ್, ಈಗ ನೀವು ಎಕನಾಮಿಕ್ಸ್ ಆರ್ಥಿಕತೆಗೆ ಸಂಬಂಧಪಟ್ಟಂಗೆ ಏನ್ ಓದ್ಬೇಕು ಅಂತ ಗೊಂದಲ ಇರುತ್ತೆ, ಅದಕ್ಕೆ ಏನ್ ಮಾಡ್ಬೇಕು ನೀವು, ಈಗ ಸ್ವಲ್ಪ ವಿಚಾರ, ಈಗ ಆರ್ಥಿಕತೆ ಅನ್ನೋದು ಏನು ಮತ್ತೆ ಅದ್ರಲ್ಲಿ ಬರುವಂತ ವಿಚಾರಗಳೇನು, ಈಗ ಪೂರೈಕೆ ಆಗಿರ್ಬೋದು, ಬೇಡಿಕೆ ಆಗಿರ್ಬೋದು, ತುಷ್ಟಿಗುಣ ಆಗಿರ್ಬೋದು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಬಜೆಟ್ ಬಗ್ಗೆ ಆಗಿರ್ಬೋದು, ಈ ತರದ ವಿಚಾರಗಳದ್ದು ಮೇಲ್ಮೈನ ನೋಡ್ಕೋಬೇಕಾಗುತ್ತೆ ನೀವು. ಅದರ ಜೊತೆಗೀಗ ಈಗ ಪ್ರಸ್ತುತವಾಗಿ ಕರ್ನಾಟಕದ ಆರ್ಥಿಕ ಸಮೀಕ್ಷೆ 2023-24 ಅಂತ ಒಂದು ಸರ್ಕಾರದಿಂದನೆ ಒಂದು ಗೆಜೆಟ್ನ ಬಿಟ್ಟಿರ್ತಾರೆ. ಅದರಲ್ಲಿ ಪ್ರತಿ ವರ್ಷ ಏನೇನು ಆಗಿದೆ ಅಂದ್ರೆ ಆರ್ಥಿಕ ಸಮೀಕ್ಷೆನಲ್ಲಿ ಏನೇನು ವಿಂಗಡವಾರು ಮತ್ತೆ ಭಾಷಾ ಅದನ್ನ ಯಾವ ರೀತಿ ಹಂಚಿಕೆ ಮಾಡಿದ್ದಾರೆ, ಅಂದು ಫಂಡ್ನ ಯಾವ ರೀತಿ ಹಂಚಿಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿವರ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಯಾವುದನ್ನ ನೋಡ್ಬೇಕಾಗಿರುತ್ತೆ ಅಂದ್ರೆ ಗ್ರಾಮೀಣಾಭಿವೃದ್ಧಿ ಅಂತ ಒಂದು ಘಟಕ ಬರುತ್ತೆ. ಆ ಘಟಕದಲ್ಲಿ ನೀವು ಗ್ರಾಮಗಳಿಗೆ ಸಂಬಂಧಪಟ್ಟಂಗೆ ಅಲ್ಲಿ ರಚನೆ ಆಗುವಂತಹ ಗ್ರಾಮ ಪಂಚಾಯತಿಗಳಿಗಾಗಿರ್ಬೋದು ಮತ್ತೆ ಅಲ್ಲಿರುವಂತಹ ಪ್ರಾಂತ್ಯಗಳಿಗೆ ಯಾವ ರೀತಿ ವಿಭಾಗವಾರು ಹಂಚಿಕೆ ಮಾಡಿದ್ದಾರೆ ಅನ್ನೋಂಥದ್ದು, ಯಾವುದಕ್ಕೆ ಹೆಚ್ಚಿಗೆ ಮಹತ್ವ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಅದರ ಜೊತೆಗೆ ಕೃಷಿ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಅದರ ಜೊತೆಗೆ ಪ್ರಸ್ತುತವಾಗಿ ಯಾವ್ಯಾವ ಅಂದ್ರೆ ಈಗ ವುಮೆನ್ ಎಂಪವರ್ಮೆಂಟ್ ಆಗಿರ್ಬೋದು, ಮಕ್ಕಳ ಅಭಿವೃದ್ಧಿಗಾಗಿರ್ಬೋದು, ಏನೇನು ಕೊಟ್ಟಿದ್ದಾರೆ ಕಾರ್ಯಕ್ರಮಗಳು, ಸರ್ಕಾರದಿಂದ ಪ್ರಾಯೋಜಕತ್ವ ಪಡೆದಿರುವಂತಹ ಕಾರ್ಯಕ್ರಮಗಳು ಯಾವ್ದಾವ್ದಿದೆ, ಈ ತರದನ್ನ ನೀವು ಆರ್ಥಿಕ ಸಮೀಕ್ಷೆನಲ್ಲಿ ನೋಡ್ಬೇಕಾಗುತ್ತೆ. ಅದರ ಜೊತೆಗೆ ಕರ್ನಾಟಕದ ಬಜೆಟ್ ಈಗ ಆಯವ್ಯಯ ಅಂದ್ರೆ ಪ್ರಸ್ತುತ ವರ್ಷದ್ದು 2024 ಕರ್ನಾಟಕದ ಬಜೆಟ್ ನ ನೋಡ್ಬೇಕಾಗುತ್ತೆ. ಆ ಬಜೆಟ್ ನಲ್ಲಿ ನಿಮ್ಗೆ ಖರ್ಚು ಎಷ್ಟಾಗಿದೆ ಮತ್ತೆ ಆದಾಯ ಎಷ್ಟು ಬಂದಿದೆ, ಅದನ್ನ ಯಾವ ರೀತಿ ಹಂಚಿಕೆ ಮಾಡಿದ್ದಾರೆ, ಯಾವ ಯಾವ ಘಟಕಕ್ಕೆ ಅದನ್ನ ಹಂಚಿಕೆ ಮಾಡಿದ್ದಾರೆ, ಅದನ್ನ ಯಾವ ರೀತಿ ನೀವು ನೋಡ್ಬೋದು ಅಂದ್ರೆ ಒಂದು ಅಂದ್ರೆ ರೂಪಾಯಿನ ತಗೊಳೋದಾದ್ರೆ ನೀವು 1 ರೂಪಾಯಿನಲ್ಲಿ ಈಗ ಅದನ್ನ ಪೈಸೆಗಳಲ್ಲಿ ನೀವು ಅದನ್ನ ವಿಭಾಗವಾರ ಮಾಡ್ಕೋಬೇಕಾಗುತ್ತೆ. ನಮಗೆ ಅಂದ್ರೆ ಆದಾಯ ಅಂತ ತಗೊಂಡಾಗ ಯಾವ ಯಾವ ಮೂಲಗಳಿಂದ ಆದಾಯ ಬರುತ್ತೆ ಈಗ ಒಂದು ಕರ್ನಾಟಕಕ್ಕೆ, ಈಗ ನೀವು ಆ ರೀತಿ ನೋಡೋದಾದಾಗ ಕರ್ನಾಟಕಕ್ಕೆ ಜಾಸ್ತಿ ಆದಾಯ ಅಂದ್ರೆ ಹೆಚ್ಚಿಗೆ ಆದಾಯ ಬರುವಂತ ವಿಚಾರಗಳು ಯಾವ್ದಿಲ್ಲಿ ಅಂದ್ರೆ ಕೇಂದ್ರ ಸರ್ಕಾರದಿಂದ ಕಳಿಸುವಂತ ಫಂಡ್ಸ್ ಇರ್ಬೋದು, ಮತ್ತೆ ನಮ್ಮ ಟ್ಯಾಕ್ಸ್ ಇಂದ ಬರುವಂತ ಫಂಡ್ಸ್ ಆಗಿರ್ಬೋದು, ಎಗೇನ್ ಮತ್ತೆ ಬಂದಾಗ ಅಬಕಾರಿ ಸುಂಕ ಆಗಿರ್ಬೋದು, ಮತ್ತೆ ಸಾಲಗಳಿಂದ ಬರುವಂತ ಆದಾಯ ಆಗಿರ್ಬೋದು, ಇದಿಷ್ಟು ನಮ್ಗೆ ಅತಿ ಹೆಚ್ಚು ಅಂದ್ರೆ ವರಮಾನ ಕೊಡುವಂತ ವಿಚಾರಗಳು ಆದಾಯ ಅಂತ ತಗೊಂಡಾಗ ನೀವು.
ಅದೇ ರೀತಿ ವೆಚ್ಚ ಅಂತ ನೋಡಿದಾಗ ಆ ವೆಚ್ಚದ

ಎಷ್ಟು ಎಲ್ಲೆಲ್ಲಿ ವೆಚ್ಚಕ್ಕೆ ನಾವು ಖರ್ಚು ಮಾಡ್ತೀವಿ, ಮತ್ತೆ ಅಲ್ಲಿ ಏನಾಗುತ್ತೆ, ನೀವು ಅದೇ ರೀತಿ ಈಗ ಅಂದ್ರೆ ಈಗ ಸಾಲ ಮರುಪಾವತಿ ಅಂತ ಇರುತ್ತೆ, ಅದನ್ನ ಯಾವ ರೀತಿ ನಾವು ಕಳಿಸ್ತಾ ಇದ್ದೀವಿ, ಮತ್ತೆ ಯಾವ ಯಾವ ಈಗ ಸರ್ಕಾರಗಳು ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮಗಳಿಗೆ ಎಷ್ಟು ಫಂಡ್ ನ ಅಲಾಟ್ ಮಾಡಿದ್ದಾರೆ, ಈಗ ವುಮೆನ್ ಎಂಪವರ್ಮೆಂಟ್ ಆಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗಾಗಿರ್ಬೋದು, ಮತ್ತೆ ಕೃಷಿ ಆಧಾರಿತ ಚಟುವಟಿಕೆಗಳಿಗಾಗಿರ್ಬೋದು, ಮತ್ತೆ ಏನ್ ಈಗ ಮಿಸಲೇನಿಯಸ್ ಈಗ ಇತರೆ ವಿಚಾರಗಳಿಗೆ ಎಷ್ಟು ಫಂಡ್ ನ ಅಲಾಟ್ ಮಾಡಿದ್ದಾರೆ, ಇದನ್ನ ನೀವು ನೋಡ್ಕೊಬೇಕಾಗುತ್ತೆ ಕೂಲಂಕಷವಾಗಿ ಈ ತರದ ವಿಚಾರಗಳು. ಅದೇ ರೀತಿಯಾಗಿ ಕರ್ನಾಟಕ ಪರಿಸರ ಸಂಬಂಧಿತ ವಿಚಾರಗಳು ಅಂತ ಬಂದಾಗ, ಕರ್ನಾಟಕದಲ್ಲಿ ಈಗ ಪರಿಸರಕ್ಕೆ ಸಂಬಂಧಪಟ್ಟಾಗಿ ಅಂದ್ರೆ ನಿಮ್ಗೆ ಇದು ಪರಿಸರ ಅಂತ ಬರ್ತಿದ್ದಂಗೆ ನಿಮ್ಗೆ ಒಂದು ಬರಬೇಕು ಅಂದ್ರೆ ಅರಣ್ಯ ಕಾಯ್ದೆಗಳಾಗಿರ್ಬೋದು, ಹುಲಿ ಸಂರಕ್ಷಣಾ ಕಾಯ್ದೆಗಳಾಗಿರ್ಬೋದು, ಮತ್ತೆ ರಾಷ್ಟ್ರೀಯ ಉದ್ಯಾನವನಗಳಾಗಿರ್ಬೋದು ಕರ್ನಾಟಕದಲ್ಲಿರುವಂತದ್ದು, ಮತ್ತೆ ವನ್ಯಜೀವಿಗ ತಾಮಗಳಾಗಿರ್ಬೋದು, ಈ ತರದ ವಿಚಾರಗಳು ಅಂದ್ರೆ ಎಷ್ಟಿದೆ ಕರ್ನಾಟಕದಲ್ಲಿ, ಈಗ ರಾಷ್ಟ್ರೀಯ ಉದ್ಯಾನವನಗಳು ಕರ್ನಾಟಕದಲ್ಲಿ ಎಷ್ಟಿದಾವೆ, ಮತ್ತೆ ವನ್ಯಜೀವಿ ತಾಣಗಳು ಎಷ್ಟಿದಾವೆ ಕರ್ನಾಟಕದಲ್ಲಿ, ಈಗ ಪ್ರಸ್ತುತವಾಗಿ ಈಗ ರೀಸೆಂಟ್ ಆಗಿ ಏನಾದ್ರು ಯಾವ್ದಾದ್ರು ವನ್ಯಜೀವಿ ತಾಣನ ಈಗ ಗುರುತಿಸಿದಾರ ಕರ್ನಾಟಕದಲ್ಲಿ, ಆ ವಿಚಾರಗಳನ್ನ ನೀವು ನೋಡ್ಕೊಬೇಕಾಗುತ್ತೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಯಾವ್ದಾದ್ರು ಹೊಸ ಒಂದು ಅಂದ್ರೆ ಪ್ರಭೇದ ಏನಾದ್ರು ಈಗ ಪರಿಸರದಲ್ಲಿ ಸಿಕ್ಕಿದೆಯಾ ಯಾವ್ದಾದ್ರು ಭಾಗದಲ್ಲಿ, ಈಗ ಪಶ್ಚಿಮ ಘಟ್ಟಗಳಾಗಿರ್ಬೋದು ಪೂರ್ವ ಘಟ್ಟಗಳಾಗಿರ್ಬೋದು ಅಲ್ಲಿ ಏನಾದ್ರು ಸಿಕ್ಕಿದೆಯಾ, ಆ ಅಂಶಗಳನ್ನ ನೀವು ನೋಡ್ಬೇಕಾಗುತ್ತೆ. ಅದೇ ರೀತಿ ಕರ್ನಾಟಕದ ಒಂದು ಭೌಗೋಳಿಕ ನೋಡಿದಾಗ ಎಲ್ಲಿಂದ ಎಲ್ಲಿಗೆ ಹಂಚಿಕೆ ಆಗಿದೆ, ನಮ್ಮಲ್ಲಿ ಈಗ ಪಶ್ಚಿಮ ಘಟ್ಟಗಳು ಎಲ್ಲಿಂದ ಎಲ್ಲಿಗೆ ಹಂಚಿಕೆ ಆಗಿದೆ ಅನ್ನೋಂಥದ್ದನ್ನ ನೀವು ನೋಡ್ಕೋಬೇಕಾಗುತ್ತೆ. ಇದಿಷ್ಟು ಬಂದು ನಿಮಗೆ ಜಿ ಕೆ ಅಂದರೆ ಜನರಲ್ ಪೇಪರ್, ಏನು ಪೇಪರ್ ಒಂದು ಅಂತ ಕೇಳಿದಾರಲ್ಲ, ಇದಿಷ್ಟು ನಿಮಗೆ ಗ್ರಾಮಾಡಳಿತಾಧಿಕಾರಿ ಹುದ್ದೆಗೆ ಇಷ್ಟು ಮಾಹಿತಿಗಳು ಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ರೆಫರೆನ್ಸ್ ಬುಕ್ಸ್ಗಳು ಏನಾದರೂ ಬೇಕು ಅಂತ ಹೇಳಿದ್ರೆ ನೀವು ನಮ್ಮ ಅಕ್ಕ ಎಸ್ ಅಕಾಡೆಮಿ ಮೈಸೂರು ವಿಭಾಗನ ನೀವು ನೇರವಾಗಿ ಸಂಪರ್ಕ ಮಾಡಬಹುದು, ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಅದೇ ರೀತಿ ಪತ್ರಿಕೆ ಎರಡು, ನಿಮ್ಗೆ ಪತ್ರಿಕೆ ಎರಡರಲ್ಲಿ ಏನ್ ಮಾಡಿದ್ದಾರೆ, ಸಂವಹನ ಪತ್ರಿಕೆ ಅಂತ ಮಾಡಿದ್ದಾರೆ ಇಲ್ಲಿ. ಆ ಸಂವಹನ ಪತ್ರಿಕೆ ಯಾವ ರೀತಿ ಇದೆ ಅಂದ್ರೆ, ಅವರು ಕನ್ನಡ ಮತ್ತೆ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ನ ಕೊಟ್ಟಿದ್ದಾರೆ, ಅದು ಸಮೇತ ನಿಮ್ಗೆ 100 ಮಾರ್ಕ್ಸ್ ಇರುತ್ತೆ ನಿಮ್ಗೆ ಇಲ್ಲಿ. ಇಲ್ಲಿ ಕನ್ನಡ ಅಂತ ಬಂದಾಗ SSLC ಮಟ್ಟದ ವ್ಯಾಕರಣವನ್ನು ಕೇಳ್ತಾರೆ, ಅಂದ್ರೆ ನಿಮ್ಗೆ SSLC ಮಟ್ಟದಲ್ಲಿ ನೀವೀಗ ಸಂಧಿಗಳಾಗಿರ್ಬೋದು, ಸಮಾಸಗಳಾಗಿರ್ಬೋದು, ಮತ್ತೆ ಅಲಂಕಾರಗಳಾಗಿರ್ಬೋದು, ಮತ್ತೆ ವಿರುದ್ಧ ಪದಗಳು, ಸಮಾನಾರ್ಥಕ ಪದಗಳು, ಈ ತರದ ವಿಚಾರಗಳು, ಮತ್ತೆ ಈಗ ಏನು ತಪ್ಪಿದ ಅಕ್ಷರಗಳು ಸೆಂಟೆನ್ಸ್ಗಳಾಗಿರುವಂತದ್ದು, ಈ ತರದ ವಿಚಾರಗಳನ್ನ ಕೇಳುವಂತದ್ದು ಇರುತ್ತೆ. ಇಂಗ್ಲಿಷ್ ನಲ್ಲೂ ಸಮೇತನ ಅದೇ ರೀತಿಯಾಗಿ ನಿಮ್ಗೆ ಪ್ರಶ್ನೆಗಳನ್ನ ಕೇಳುವಂತದ್ದು ಇರುತ್ತೆ ವ್ಯಾಕರಣದಕ್ಕೆ ಸಂಬಂಧಪಟ್ಟಂಗೆ. ಕಂಪ್ಯೂಟರ್ ಅಂತ ಬಂದಾಗ ನಿಮ್ಗೆ ಏನಂತ ಕೇಳ್ತಾರೆ, ಬೇಸಿಕ್ ನಾಲೆಜ್ ನ ಚೆಕ್ ಮಾಡುವಂತದ್ದು ಇರುತ್ತೆ. ನಿಮ್ಗೆ ಬೇಸಿಕ್ ನಾಲೆಜ್ ಅಂತ ಬಂದಾಗ ವರ್ಡ್ ಡಾಕ್ಯುಮೆಂಟ್ ಇಂದ ಹಿಡಿದು ಅಂದ್ರೆ ಒಂದು ನೋಟ್ ಪ್ಯಾಡ್, ಈಗ ನೀವು ಕಂಪ್ಯೂಟರ್ ಕಲಿಯೋ ಅಂತ ಹೋದಾಗ ವರ್ಡ್ ಪ್ಯಾಡ್ ನ ಓಪನ್ ಮಾಡಿದಾಗ ಏನ್ ಆಪ್ಷನ್ಸ್ ಇರುತ್ತೆ ಅಲ್ಲಿ, ಅದಾದ್ಮೇಲಿಂದ MS Office ವರ್ಡ್ ನ ತೆಗೆದಾಗ ಒಂದು ಫೈಲ್ ರಚನೆ ಮಾಡುವಂತದ್ದು ಹೆಂಗೆ, ಅದನ್ನ ಸೇವ್ ಮಾಡೋದು ಹೇಗೆ, ಅದರಲ್ಲಿ ಕಾಲಮ್ ಹಾಕೋದು ಹೇಗೆ, ಈ ತರದ ಆಪ್ಷನ್ಸ್ ನ ನೀವು ನೋಡ್ಬೇಕಿರುತ್ತೆ. ನೀವು ಇದರ ಜೊತೆಗೆ ಕಂಪ್ಯೂಟರ್ ಆಧಾರಿತ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿ ನಿಮಗೆ MS Word ಆಗಿರ್ಬೋದು, Excel ಆಗಿರ್ಬೋದು, ಮತ್ತೆ ಪವರ್ ಪಾಯಿಂಟ್ ಆಗಿರ್ಬೋದು, ಇಷ್ಟು ವಿಚಾರಗಳಲ್ಲಿ ನಿಮಗೆ ಇದರಲ್ಲಿ ಫೈಲ್ ನ ರಚನೆ ಮಾಡುವಂಥದ್ದು ಮತ್ತೆ ಅದನ್ನ ಸೇವ್ ಮಾಡುವಂಥದ್ದು ಅಂದ್ರೆ ಪ್ರಾಕ್ಟಿಕಲ್ ನಾಲೆಜ್ ಬೇಕಾಗುತ್ತೆ. ಇದಕ್ಕೆ ನೀವು ಪುಸ್ತಕ ಓದೋದಕ್ಕಿಂತ ಹೆಚ್ಚಾಗಿ ಒಂದು 1/2 ಗಂಟೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಾಗ ಅದಕ್ಕೆ ನೀವು ಒಂದು 1/2 ಗಂಟೆಗೆ ಅಲ್ಲಿ ನೀವು ವರ್ಕ್ ಮಾಡೋದು, ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡೋದ್ರಿಂದ ಅದ್ರ ಬಗ್ಗೆ ನಿಮಗೆ ಒಂದು ನಾಲೆಜ್ ಅಧಿಕೃತವಾಗಿ ಅಂದ್ರೆ ಜಾಸ್ತಿ ಹೆಚ್ಚಿನ ಮಟ್ಟದಲ್ಲಿ ಸಿಗುತ್ತೆ ನಿಮ್ಗೆ. ಓದೋದಕ್ಕಿಂತ ಹೆಚ್ಚಾಗಿ ಆತರ ಒಂದು ಮಾಡ್ಕೋಬಹುದು ಕಂಪ್ಯೂಟರ್ಗೆ. ಇದಿಷ್ಟು ಒಂದು ಪತ್ರಿಕೆ ಎರಡರಲ್ಲಿ ನಿಮ್ಗೆ ಇರುವಂತ ಮಾಹಿತಿ. ಅದಾದ್ಮೇಲೆ ಅಂದ್ರೆ ಇವೆರಡೂ ನಿಮ್ಗೆ ಅಫಿಷಿಯಲ್ ಆಗಿ ಸ್ಕೋರ್ ಮಾಡೋದಕ್ಕೆ ಇರುವಂತ ಪೇಪರ್ಸ್ ಇದು, ಯಾವುದು ಪತ್ರಿಕೆ 1 ಮತ್ತೆ ಪತ್ರಿಕೆ 2. ಅದೇ ರೀತಿ ಇದರಲ್ಲಿ ಇನ್ನೊಂದು ಪತ್ರಿಕೆ ಇರುತ್ತೆ, ಕಡ್ಡಾಯ ಕನ್ನಡ ಪತ್ರಿಕೆ ಅಂತನ, ಅದು 150 ಮಾರ್ಕ್ಸ್ ಇರುತ್ತೆ ನಿಮ್ಗೆ. ಇದು ಯಾವ ರೀತಿ ಅಂದ್ರೆ ನೀವೀಗ ಈಗ ಆಲ್ರೆಡಿ ಯಾವ್ದಾದ್ರು ಒಂದು ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ಕಡ್ಡಾಯ ಕನ್ನಡ ಪತ್ರಿಕೆ ಏನಾದ್ರೂ ಬರೆದಿದ್ರೆ ನೀವು ಇಲ್ಲಿ ಬರೆಯುವಂತ ಅವಶ್ಯಕತೆ ಇರೋದಿಲ್ಲ. ಆದ್ರೆ ನೀವು ಬರದೇ ಇಲ್ಲ ಅಂತ ಒಂದು ಪಕ್ಷ ಇದ್ದಲ್ಲಿ ಕಡ್ಡಾಯ ಕನ್ನಡ ಪತ್ರಿಕೆನ ನೀವು ಬರಿಬೇಕಿರುತ್ತೆ. ನೀವು ಇದರಲ್ಲಿ ನಿಮ್ಗೆ 50 ಮಾರ್ಕ್ಸ್ ಕಂಪಲ್ಸರಿ ಆಗಿ ಬರಬೇಕಿರುತ್ತೆ. ಅಂದ್ರೆ ಇದರಲ್ಲೂ ಅಷ್ಟೇ, ನಿಮ್ಗೆ ಒಂದು ಪ್ರಬಂಧ ಇರುತ್ತೆ, ಮತ್ತೆ ವಿರುದ್ಧಾರ್ಥಕ ಪದಗಳು, ಸಮಾನಾರ್ಥಕ ಪದಗಳು, ಈ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ವಿಚಾರಗಳೇ ನಿಮ್ಗೆ ಇಲ್ಲಿ ಕೇಳುವಂತದ್ದು ಇರುತ್ತೆ ನಿಮ್ಗೆ ಕಡ್ಡಾಯ ಕನ್ನಡ ಪತ್ರಿಕೆನಲ್ಲಿ. ಒಂದು ಸರಿ ನೀವು ಪರೀಕ್ಷೆ ಅಂದ್ರೆ ಈ ಕಡ್ಡಾಯ ಕನ್ನಡ ಪತ್ರಿಕೆನ ನೀವು ಪಾಸ್ ಆದ್ರೆ ಈ ವರ್ಷ ಬರೆಯುವಂತ ಎಲ್ಲಾ ಎಕ್ಸಾಮ್ಗಳಲ್ಲೂ ಮತ್ತೆ ಕಡ್ಡಾಯ ಕನ್ನಡ ಪತ್ರಿಕೆನ ಬರೆಯುವಂತ ಅವಶ್ಯಕತೆ ನಿಮ್ಗೆ ಇರೋದಿಲ್ಲ. ನಿಮ್ಗೆ ಇದಿಷ್ಟು ನಿಮ್ಗೆ ಗ್ರಾಮಾಡಳಿತಾಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಇರುವಂತ ಒಂದು ವಿಚಾರ ಅಂದ್ರೆ ವಿಷಯಗಳು, ಏನ್ ಓದಬೇಕು ಅಂತ ಇರುವಂತ ವಿಚಾರಗಳು. ಇದಕ್ಕೆ ಸಂಬಂಧಪಟ್ಟಾಗ ಈಗ ಬುಕ್ಸ್ಗಳನ್ನ ಓದ್ಬೇಕಿರುತ್ತೆ ನೀವೀಗ. ಈಗ ನಾನು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀನಿ, ಈಗ ಏನೇನು ಓದ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಅದೇ ರೀತಿ ಈಗ ಪುಸ್ತಕಗಳನ್ನ, ಯಾವ ಪುಸ್ತಕಗಳನ್ನ ಓದ್ಬೇಕು ನಾನೀಗ, ಏನ್ ಓದ್ಬೇಕು ಅದರಲ್ಲಿ. ಈಗ ನಾನೀಗ ನಿಮ್ಗೆ ಪ್ರಚಲಿತ ಘಟನೆಗಳ ಬಗ್ಗೆ ಹೇಳಿದ್ದೀನಿ. ಈಗ ಅದಕ್ಕೆ ನೀವೇನ್ ಮಾಡಬಹುದು, 1 ವರ್ಷದ ಒಂದು ಯಾವ್ದಾದ್ರು ಒಂದು ಇಯರ್ ಬುಕ್, ಅಥವಾ ನಮ್ಮ ನೀವು ಅಕಾಡೆಮಿಗೆ ಭೇಟಿ ನೀಡೋದಾದ್ರೆ ನಮ್ಮಲ್ಲಿ 13 ತಿಂಗಳದ್ದು ಅಕ್ಕ ಅಕಾಡೆಮಿ ಇಯರ್ ಬುಕ್ ಇದೆ, ಅದನ್ನು ನೀವು ಬೇಕಾದ್ರೆ ತಗೊಂಡು ಪರ್ಚೇಸ್ ಮಾಡಿ ಓದ್ಬಹುದು. ಅದರಲ್ಲೂ ಸಮೇತ ನಿಮ್ಗೆ 1 ವರ್ಷದ ಮಾಹಿತಿಗಳು ಸಿಗುತ್ತೆ ನಿಮ್ಗೆ. ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಾಗಿ ಇಂಗ್ಲಿಷ್ ನಲ್ಲಿ ಓದುವಂತ ವಿದ್ಯಾರ್ಥಿಗಳಿದ್ರೆ ಲಕ್ಷ್ಮೀಕಾಂತ್ ಅವರದು ಪುಸ್ತಕ ಇದೆ, ಅದನ್ನ ಓದ್ಬಹುದು. ಅಥವಾ ಕನ್ನಡದಲ್ಲಿ ನೀವೇನಾದ್ರೂ ಓದ್ತೀವಿ ಅಂತ ಹೇಳಿದ್ರೆ ಗಂಗಾಧರ್ ಅವ್ರದ್ದು ಪುಸ್ತಕ ಇದೆ, ಅಥವಾ ನಮ್ಮ ಅಕಾಡೆಮಿಗೆ ಭೇಟಿ ನೀಡಿದ್ರೆ ನಮ್ಮ ಅಕಾಡೆಮಿಯಿಂದನೇ
ಭಾರತ

ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಒಂದು ನೋಟ್ಸ್ ನಿಮ್ಗೆ ಸಿಗುತ್ತೆ ನಿಮ್ಗೆ ಇಲ್ಲಿ. ಅದೇ ರೀತಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭೂಗೋಳ ಶಾಸ್ತ್ರಕ್ಕೂ ಅಷ್ಟೇ, ನಾನೀಗ ಆಲ್ರೆಡಿ ಅದನ್ನ ಹೇಳಿದ್ದೀನಿ, ಡಾಕ್ಟರ್ ರಂಗನಾಥ್ ಅವರದು ಕರ್ನಾಟಕ ಪ್ರಾದೇಶಿಕ ಭೂಗೋಳ ಶಾಸ್ತ್ರ ಅಂತ ಒಂದು ಪುಸ್ತಕ ಇದೆ, ಅದರಲ್ಲಿ ಅವರು ವಿಭಾಗವಾರು ಪ್ರಾದೇಶಿಕವಾಗಿ ಅದನ್ನ ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ನಿಮ್ಗೆ ಅದು ಸಂಪೂರ್ಣವಾದ ಕರ್ನಾಟಕ ಭೂಗೋಳ ಶಾಸ್ತ್ರದ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ನಿಮ್ಗೆ ಅದು. ಅದೇ ರೀತಿ ನಮ್ಮ ಅಕಾಡೆಮಿಯ ನೋಟ್ಸ್ ಸಮೇತ ಭೂಗೋಳ ಶಾಸ್ತ್ರಕ್ಕೆ ಅದೇ ರೀತಿಯಾಗಿ ತಯಾರು ಮಾಡಿರುವಂತದ್ದಿದೆ, ಅದು ನಿಮ್ಗೆ ಸಿಗುತ್ತೆ ಇಲ್ಲಿ ಅಕಾಯಸ್ ಅಕಾಡೆಮಿನಲ್ಲಿ. ಅದೇ ರೀತಿ ಅವರು ಹೇಳಿರುವಂತದ್ದು ಈಗ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಘಗಳು ಅಂತ ಹೇಳಿದ್ದಾರೆ. ಇದಕ್ಕೆ ನೀವೇನ್ ಮಾಡಬಹುದು ಅಂದ್ರೆ, ಭಾರತ ಸಂವಿಧಾನದಲ್ಲಿ ಇರುವಂತಹ ಭಾಗ 9 ಏನ್ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಏನ್ ಬರುತ್ತಲ್ಲ, ಅದನ್ನ ಸಂಪೂರ್ಣ ಕೂಲಂಕಷವಾಗಿ ಅದನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಯಾಕಂದ್ರೆ ಅದರಿಂದ ನಿಮ್ಗೆ ಒಂದು 15-20 ಮಾರ್ಕ್ಸ್ ವರ್ಗೂ ಕ್ವಶನ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಅಲ್ಲಿ ಸಹಕಾರ ಸಂಘಗಳು ಅಂತ ಬಂದಾಗ ಭಾಗ 9A(b) ಅಂತ ಒಂದು ಭಾಗ ಬರುತ್ತೆ ಸಂವಿಧಾನದಲ್ಲಿ, ಆ ಭಾಗದಲ್ಲಿ ನೀವು ಅದನ್ನ ನೋಡ್ಕೋಬಹುದು. ಇದು ಸಮೇತ ನಿಮ್ಗೆ ನಾನು ಹೇಳಿದಾಗಿ ಏನಂದ್ರೆ ಪುಸ್ತಕ ಇದಕ್ಕೆ ಸಪರೇಟ್ ಆಗಿ ಬೇಕು ಅಂತ ಹೇಳಿದ್ರೆ, ಯಶ್ರಾಜ್ ಕುಲಿಯಾನಿ ಅಂತ ಒಬ್ಬರಿದ್ದಾರೆ, ಅವರು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 2023 ಪರಿಷ್ಕೃತ ಮುದ್ರಣ ಅಂತ ಇದೆ. ಅಂದ್ರೆ 2023 ಪರಿಷ್ಕೃತ ಮುದ್ರಣನೆ ತಗೋಬೇಕು, ಯಾಕಂದ್ರೆ ಇದು ತಿದ್ದುಪಡಿ ಆಗಿದೆ ಪುಸ್ತಕ ಇದು. ಹಾಗಾಗಿ ಆ ಪುಸ್ತಕ ತಗೋಬಹುದು. ಇದು ಬರೀ VA ಅಂತ ಆಗೋದಿಲ್ಲ, ನಿಮ್ಗೆ ನೆಕ್ಸ್ಟ್ ಈಗ PDO ಎಕ್ಸಾಮ್ ಬರೆಯೋದಕ್ಕಾಗಿರ್ಬೋದು, ಮತ್ತೆ ಏನಾದ್ರೂ ಈಗ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಎಕ್ಸಾಮ್ಸ್ ಏನಾದ್ರೂ ಬರಿತೀವಿ ಅಂತ ಹೇಳಿದ್ರೆ ನಿಮ್ಗೆ ತುಂಬಾನೇ ಅನುಕೂಲ ಆಗುತ್ತೆ ಈ ಪುಸ್ತಕ ಇದು. ಅದಾದ ನಂತರ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಅಂತ ಕೇಳಿದ್ದಾರೆ. ಇದಕ್ಕೆ ನಿಮ್ಗೆ PV ಭೈರಪ್ಪನವರದು ಪರಿಸರ ಅಧ್ಯಯನಗಳು ಅಂತ ಒಂದು ಪುಸ್ತಕ ಇದೆ, ಅದನ್ನಾದ್ರೂ ನೀವು ತಗೋಬಹುದು. ಅಥವಾ ನೀವು ನಮ್ಮ ಅಕಾಯಸ್ ಅಕಾಡೆಮಿಗೆ ಬಂದ್ರೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ ನಮ್ಮದೇ ಆದಂತಹ ಒಂದು ಏನ್ ಹೇಳ್ಬಹುದು ಸಂಪನ್ಮೂಲ ಪುಸ್ತಕ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ ಅದರದ್ದು ನೋಟ್ಸ್ ನಿಮ್ಗೆ ಸಿಗುತ್ತೆ, ನೀವು ಅದನ್ನಾದ್ರೂ ತಗೊಂಡ್ಬಹುದು. ಅದೇ ರೀತಿಯಾಗಿ ಕನ್ನಡ ವ್ಯಾಕರಣ ಮತ್ತು ಇಂಗ್ಲಿಷ್ ವ್ಯಾಕರಣಕ್ಕೆ ಅಂದ್ರೆ ನಿಮ್ಗೆ ಇನ್ಡೆಪ್ತ್ ವ್ಯಾಕರಣ ಬೇಕಿಲ್ಲ ಇಲ್ಲಿ ನಿಮ್ಗೆ, ನೀವು SSLC ಮಟ್ಟದ ಬೇಕಾಗಿರೋದ್ರಿಂದ ನೀವು ಒಂದು ಕನ್ನಡ ಒಂದು ವ್ಯಾಕರಣದ್ದು ಯಾವ್ದಾದ್ರು ಚಿಕ್ಕದಾದ ಒಂದು ಸಂಪುಟದ ಪುಸ್ತಕ ತಗೊಂಡ್ರೆ ಸಾಕಾಗುತ್ತೆ. ಇಂಗ್ಲಿಷ್ಗೂ ಅಷ್ಟೇನೆ, ಯಾವ್ದೋ ಒಂದು ಸಣ್ಣದಾದ ಒಂದು SSLC ಲೆವೆಲ್ ಗ್ರಾಮರ್ ಬುಕ್ ನ ತಗೊಂಡ್ರೆ ಸಾಕಾಗುತ್ತೆ. ಕಂಪ್ಯೂಟರ್ ಶಿಕ್ಷಣಕ್ಕೆ ಮಾತ್ರ ನೀವು ಪುಸ್ತಕ ತಗೊಳೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಕುತ್ಕೊಂಡು ನೀವು ಅದನ್ನ ಒಂದು ಹಾಫ್ ಅನ್ ಅವರ್ ಡೈಲಿ ವರ್ಕ್ ಮಾಡಿದ್ರೆ, ಅಥವಾ ನಿಮ್ಮ ಹತ್ತಿರದಲ್ಲಿ ಇರುವಂತ ಯಾವ್ದಾದ್ರು ಒಂದು ನೆಟ್ ಝೋನ್ ಆಗಿರ್ಬೋದು ಅಥವಾ ಒಂದು ಕಂಪ್ಯೂಟರ್ ಸೆಂಟರ್ಗೆ ಹೋಗ್ಬಿಟ್ಟು ಒಂದು ಹಾಫ್ ಅನ್ ಅವರ್ ಅದ್ರ ಮೇಲೆ ಅಂದ್ರೆ ಬೇಸಿಕ್ಸ್ ಕಂಪ್ಯೂಟರ್ ಬಗ್ಗೆ ನೀವು ಅಧ್ಯಯನ ಮಾಡಿ, ಒಂದು 15-20 days ಅದನ್ನ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಈ ಪರೀಕ್ಷೆನಲ್ಲಿ ಒಂದು ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟು ನಿಮ್ಗೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಹುದ್ದೆಗೆ ಇರುವಂತ ಒಂದು ಪುಸ್ತಕಗಳು ಮತ್ತೆ ವಿಚಾರಗಳು. ಈಗ ಇನ್ನೊಂದು ಗೊಂದಲ ಏನಂದ್ರೆ, ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಸುಮಾರು ಸ್ಪರ್ಧಾಕಾಂಕ್ಷಿಗಳಲ್ಲಿ ಒಂದು ಗೊಂದಲ ಇದೆ. ಯಾವ ರೀತಿ ಗೊಂದಲ ಅಂದ್ರೆ, ಸರಿ ಇದೆಷ್ಟೆಲ್ಲ ನಾನು ಮಾಹಿತಿಗಳನ್ನ ತಗೊಂತೀನಿ, ಯಾವ ರೀತಿ ಓದ್ಬೇಕು, ಇಷ್ಟು ದಿನದಲ್ಲಿ ಓದ್ಬೇಕು ಅನ್ನೋದು. ಈ ವಿಚಾರಗಳನ್ನ ಓದೋದಕ್ಕೆ ನೀವು ಏನ್ ಮಾಡ್ಬೇಕು ಅಂದ್ರೆ, ಪ್ರತಿದಿನ ಒಂದು 5-6 ಗಂಟೆನ ಎತ್ತಿಡಬೇಕಾಗುತ್ತೆ. ನೀವು ದಿನವೆಲ್ಲ ಕೂತು ಓದುವಂತ ಅವಶ್ಯಕತೆ ಇರೋದಿಲ್ಲ, ಒಂದು 5-6 ಗಂಟೆ ಅಂದ್ರೆ ಅದನ್ನು ವ್ಯವಸ್ಥಿತವಾಗಿ ಎತ್ತಿಡ್ಬೇಕು. ನೀವು ಅಂದ್ರೆ ನಾನು ಕುತ್ಕೊಂಡೀಗ ಒಂದು ಪುಸ್ತಕ ಓದ್ತಿದ್ದೀನಿ ಓದೋದು ಆತರ ಅಲ್ಲ, ಅದನ್ನ ಯಾವ ರೀತಿ ಓದ್ತಿದ್ದೀನಿ ಅನ್ನೋದು ಮುಖ್ಯ. ನಿಮ್ಗೆ ಅದನ್ನ ಓದಬೇಕಾದಾಗ ಓದಿ ಅದನ್ನ ನಿಮ್ಮದೇ ಆದಂತ ಒಂದು ಚಿಕ್ಕದಾಗಿ ನೋಟ್ಸ್ ಮಾಡುವಂಥದ್ದು, ಮತ್ತೆ ಅದನ್ನ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡುವಂಥದ್ದು, ಮತ್ತೆ ಅದನ್ನ ರಿವಿಷನ್ ಮಾಡುವಂಥದ್ದು, ಇದಿಷ್ಟನ್ನು ನೀವು ಮಾಡಿಕೊಂಡ್ರೆ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ನಿಮ್ಗೆ. ಹಾಗಾಗಿ ನೀವು ಸಮಯನ ಯಾವ ರೀತಿ ಮಾಡಿ ಅಂದ್ರೆ, ಬೆಳಿಗ್ಗೆ ನೀವು ಎದ್ದಾಗ ಆದಷ್ಟು ಬೆಳಗಿನ ಜಾವ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಒಂದು 5 ಗಂಟೆಯಿಂದ ಒಂದು 9 ಗಂಟೆ ಒಳಗಡೆ ಓದಿದ್ರೆ ಬಹಳ ಉತ್ತಮ, ಯಾಕೆಂದ್ರೆ ಆ ಒಂದು ಅವಧಿ ಆದ್ರೆ ತುಂಬಾ ಪ್ರಶಾಂತವಾಗಿರೋದ್ರಿಂದ ನೀವು ಏನೇ ಓದಿದ್ರು ನಿಮ್ಮ ನೆನಪಲ್ಲಿ ಉಳಿಯುವಂತಹ ಅವಕಾಶಗಳು ಜಾಸ್ತಿ ಇರುತ್ತೆ. ಮತ್ತೆ ಒಂದ್ ಸ್ವಲ್ಪ ಬ್ರೇಕ್ ಕೊಡಿ, ಈಗ ಒಂದು 2 ಅವರ್ ಓದ್ತೀರಾ, 2 ಅವರ್ ಹೋದ್ಮೇಲೆ ಒಂದು 10 ನಿಮಿಷ 15 ನಿಮಿಷ ಒಂದು ಸಣ್ಣದಾದ ಒಂದು ಬ್ರೇಕ್ ಕೊಡಿ, ಅದಾದ್ಮೇಲೆ ಮತ್ತೆ ಇನ್ನೊಂದು ಯಾವ್ದೋ ವಿಚಾರನ ಇಟ್ಕೊಳ್ಳಿ ಅದನ್ನು ಓದಿ, ಅದಾದ್ಮೇಲೆ ಒಂದು ಸಣ್ಣದಾಗೊಂದು ಬ್ರೇಕ್ ಕೊಡಿ, ಆತರ ಡಿವೈಡ್ ಮಾಡ್ಕೊಂಡು ಓದ್ತಾ ಇರಿ ನೀವು. ಅಂದ್ರೆ ನೀವು ಪ್ರತಿದಿನ ಒಂದು 5-6 ಗಂಟೆ ಓದಿದ್ರೆ ನೀವು ಒಂದು 3-4 ತಿಂಗಳಲ್ಲಿ ಇಷ್ಟು ವಿಚಾರಗಳನ್ನ ಕವರ್ ಮಾಡಬಹುದು. ನೀವು ಕವರ್ ಮಾಡಿ ನೀವು ಪರೀಕ್ಷೆಗೆ ಸಿದ್ಧರಾಗ್ಬೋದು, ಸಿದ್ಧರಾಗಿ ಮತ್ತೆ ಯಶಸ್ಸನ್ನು ಕಾಣೋದಕ್ಕೆ ಇದು ತುಂಬಾ ಅನುಕೂಲ ಆಗುತ್ತೆ. ಇನ್ನೊಂದು ವಿಚಾರ ಏನಂದ್ರೆ, ಇಲ್ಲಿ ಎಕ್ಸಾಮ್ ಈಗ ಹತ್ರ ಬಂದಾಗ ವಿದ್ಯಾರ್ಥಿಗಳಲ್ಲಿ ಗೊಂದಲ ಇರುತ್ತೆ, ಯಾವ್ದು ಓದ್ಬೇಕು ಎಷ್ಟು ಓದ್ಬೇಕು ಅನ್ನೋದನ್ನ ಗೊಂದಲಗಳು ಇರೋದ್ರಿಂದ ನೀವು ಇನ್ನೊಂದು ತಿಂಗಳ ಎಕ್ಸಾಮ್ ಇದೆ ಅನ್ನೋ ಟೈಮಲ್ಲಿ ಹೊಸದಾಗಿ ಏನು ಓದಕ್ ಹೋಗ್ಬೇಡಿ. ನೀವು ಏನು ಓದಿರ್ತಿರಲ್ಲ ಅದೇ ವಿಚಾರಗಳನ್ನ ರಿವಿಷನ್ ಮಾಡಿ ಮತ್ತೆ ಅದನ್ನ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಟೆಸ್ಟ್ ತರನ ಏನು ಓದ್ತಾ ಇದ್ರಾ, ಯಾವ ರೀತಿ ಅದಕ್ಕೆ ತಯಾರಿ ಮಾಡ್ಕೊಂಡಿದ್ರಾ, ಮತ್ತೆ ಹೊಸದಾಗಿ ಕುತ್ಕೊಂಡೋದನ್ನ ಹೊಸ ವಿಚಾರಗಳನ್ನ ಯಾವ್ದನ್ನ ಓದಕ್ ಹೋಗ್ಬೇಡಿ. ಆ ಒಂದು ತಿಂಗಳಲ್ಲಿ ನಿಮ್ಮ ತರಬೇತಿ ಹೆಂಗಿರ್ಬೇಕು ಅಂದ್ರೆ, ನೀವು ಓದಿರೋಂಥದ್ನೇ ಅತಿ ಹೆಚ್ಚು ಮನನ ಮಾಡುವಂತಂಗಿರ್ಬೇಕು. ಅಂದ್ರೆ ಅದನ್ನ ಮತ್ತೆ ರಿಪೀಟ್ ಮಾಡುವಂಥದ್ದು ರಿವಿಷನ್ ಮಾಡ್ಕೊಳೋಂಥದ್ದೇ ಆಗಿರಲಿ. ಆ ವಿಚಾರಗಳನ್ನ ಮಾಡ್ಕೊಂಡಾಗ ನೀವು ಹೆಚ್ಚಿನದಾಗಿ ನೀವು ಸ್ಕೋರ್ ಮಾಡೋದಕ್ಕೆ ಚಾನ್ಸಸ್ ಆಗುತ್ತೆ. ಯಾಕಂದ್ರೆ ಹೊಸ ವಿಚಾರಗಳನ್ನ ಓದಕ್ ಹೋದಾಗ ಏನಾಗುತ್ತೆ ಅಂದ್ರೆ, ನೀವು ಓದಿರುವಂತ ಹಳೆ ವಿಚಾರಗಳನ್ನ ಮರೆಯುವಂತ ಅವಕಾಶಗಳು ಜಾಸ್ತಿ ಇರುತ್ತೆ ಅಲ್ಲಿ. ಹಾಗಾಗಿ ನೀವೇನ್ ಮಾಡಿ, ಈಗ ಯಾವ್ದೋ ಒಂದು ವಿಚಾರನ ಓದಿರ್ತೀರಾ, ಈಗ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಓದ್ತಾ ಇರ್ತೀರಾ ಅನ್ಕೊಳ್ಳಿ, ಅದೇ ವಿಚಾರಗಳನ್ನ ಪುನರಾವರ್ತನೆ ಮಾಡ್ತಾ ಇರಿ. ಪುನರಾವರ್ತನೆ ಮಾಡಿದಾಗ ನಿಮ್ಗೆ ಅದು ಅಧಿಕೃತವಾಗಿ ಮನಸ್ಸಿನಲ್ಲಿ ಹೆಚ್ಚಿನದಾಗಿ ಉಳಿಯುವಂತ ಅವಕಾಶಗಳು ಜಾಸ್ತಿ ಇರುತ್ತೆ.

0: ಇದು ಈ ತರ ಮಾಡ್ಕೊಂಡು ಹೋಗಿ ಅಂದ್ರೆ ಒಂದು ತಿಂಗಳಿದ್ದಾಗ ರಿವಿಷನ್ಗೆ ಆದಷ್ಟು ಪ್ರಾಮುಖ್ಯತೆ ನೀಡಿ ನೀವು. ಯಾವ್ದೇ ಕಾರಣಕ್ಕೂ ಅದನ್ನ ಮತ್ತೆ ಹೊಸದ ಬುಕ್ ತಗೊಂಡು ಇನ್ನು ಯಾರೋ ಬೇರೆಯವ್ರು ಯಾರೋ ಸಜೆಷನ್ ಮಾಡಿದ್ರು ಅಂತ ಹೇಳಿ ಇನ್ನೊಂದು ಪುಸ್ತಕ ತಗೊಂಡಂತದ್ದು, ಆ ಪುಸ್ತಕ ತಗೊಂಡು ಮತ್ತೆ ಅದನ್ನ ಹೊಸದಾಗಿ ಓದುವಂತದ್ದು ಮತ್ತೆ ಹೊಸದಾಗಿ ನೋಟ್ಸ್ ನ ಮಾಡೋದು ಆ ತರ ಮಾಡ್ಕೋಬೇಡಿ. ಒಂದು ನಿರ್ಧಾರ ಹೇಗಿರ್ಬೇಕು ಅಂದ್ರೆ, ನೀವು ಇವತ್ತು ತರಬೇತಿ ಕೂತ್ಕೊಂತಾ ಇದ್ದೀನಿ ಅಂದಾಗ ಇಲ್ಲಿಂದನೇ ಕರೆಕ್ಟ್ ಆಗಿ ನಿಮ್ಮ ಪರೀಕ್ಷೆಗೆ ಎಷ್ಟು ದಿನ ಇದೆ ಅಂತ ಅದನ್ನೊಂದು ಟೈಮ್ ಟೇಬಲ್ ಹಾಕೊಂಡು ಅಷ್ಟು ದಿನಕ್ಕೆ ಸಂಬಂಧಪಟ್ಟಂಗೆ ಒಂದು ಅಂದ್ರೆ 2-3 ತಿಂಗಳು ನೀವು ಅಷ್ಟು ನಾವು ಹೇಳಿರುವಂತ ಸಿಲೆಬಸ್ ನ ಓದ್ಕೊಂಡು 1 ತಿಂಗಳು ನೀವು ರಿವಿಷನ್ಗೆ ಅಂತ ಇಟ್ಕೊಳ್ಳಿ. ಅದನ್ನ ರಿವಿಷನ್ ಮಾಡಿದಾಗ ನೀವು ಮತ್ತೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಅದನ್ನ ಬಿಡಿಸಿದಾಗ ನಿಮ್ಗೆ ಆ ಪರೀಕ್ಷೆನಲ್ಲಿ ಅತ್ಯುತ್ತಮವಾದ ಒಂದು ಅಂಕಗಳು ಬರುವಂತ ಅವಕಾಶಗಳು ತುಂಬಾನೇ ಇರುತ್ತೆ. ಆದಷ್ಟು ಈ ಮೆಥಡ್ ನ ಫಾಲೋ ಮಾಡಿ. ಯಾವುದೇ ಒಂದು ಇದನ್ನು ಹೊಸದಾಗಿ ಇದನ್ನು ಅಳವಡಿಸ್ಕೊಂಡೇನೆ ಈ ತರ ವಿಚಾರಗಳನ್ನ ಫಾಲೋ ಮಾಡಿದ್ರೆ ನೀವು ಸಕ್ಸಸ್ ಆಗುವಂತ ಅವಕಾಶಗಳು ಜಾಸ್ತಿನೇ ಇರುತ್ತೆ. ಈ ಒಂದು ಸ್ಪರ್ಧಾತ್ಮಕ ಅಂಶಗಳನ್ನ ನನಗೆ ವಿಚಾರಗಳನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರಗೂರು ಜನಧ್ವನಿ ಬಾನುಲಿ ಕೇಂದ್ರಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.
1: ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನು ವೃದ್ಧಿಗೊಳಿಸಲು ಸಹಕಾರಿಯಾಗುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಪ್ರಚಲಿತ ವಿದ್ಯಮಾನಗಳು, ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
2: ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಯ ತಯಾರಿ ಕುರಿತು ಮೈಸೂರಿನ ಅಕ್ಕ ಎಎಸ್ ಅಕಾಡೆಮಿಯ ತರಬೇತುದಾರರಾದ ಶ್ರೀಯುತ ನರಸಿಂಹಮೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ covorg.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
2: ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ, ಮಕ್ಕಳ ಮಾನಸಿಕ ಆರೋಗ್ಯ ಎಂಬ ವಿಷಯದ ಕುರಿತು ಹೊಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ಎಂ ಆರ್ ಆಶರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಮನೆಯೇ ಮೊದಲ ಪಾಠಶಾಲೆ,
4: ಜನನಿ ತಾನೇ ಮೊದಲ ಗುರುವು,
3: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
4: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
3: ಗುರುಗಳ ಮಾರ್ಗದರ್ಶನ,
4: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
3: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು

0: ಅನಾವರಣಗೊಳಿಸುವ ಕಾರ್ಯಕ್ರಮವೇ
1: ಮನೆಯೇ ಮೊದಲ ಪಾಠಶಾಲೆ.
0: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
1: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
0: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಕ್ಕಳ ದೈಹಿಕ ಆರೋಗ್ಯದಷ್ಟೇ ಅವರ ಮಾನಸಿಕ ಆರೋಗ್ಯವು ಅತ್ಯಂತ ಮಹತ್ವದಾಗಿದೆ. ಸಂತೋಷ, ಆತ್ಮವಿಶ್ವಾಸ, ಭದ್ರತೆಯ ಭಾವನೆ ಮತ್ತು ಉತ್ತಮ ಕುಟುಂಬದ ವಾತಾವರಣವು ಮಕ್ಕಳ ಮಾನಸಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಮಾನಸಿಕವಾಗಿ ಸದೃಢವಾಗಿರುವ ಮಕ್ಕಳು ಉತ್ತಮ ವ್ಯಕ್ತಿತ್ವವನ್ನು ಹೊಂದಿರುವುದರ ಜೊತೆಗೆ ಜೀವನದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಲು ಸಮರ್ಥರಾಗಿರುತ್ತಾರೆ. ಆದ್ದರಿಂದ ಇಂದು ನಾವು ಮಕ್ಕಳ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಹುಂಬರಗಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಂಆರ್ ಆಶಾರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ನಿಮ್ಗೆ.
3: ಸುಸ್ವಾಗತ ಮೇಡಮ್. ಎಲ್ಲ ಜನಧ್ವನಿ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಇಂದಿನ ಈ ಮಾನಸಿಕ ಆರೋಗ್ಯ ಕುರಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಹಳ ಹೆಮ್ಮೆ ಅನಿಸ್ತಾ ಇದೆ.
2: ಮೇಡಮ್, ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ ಮೇಡಮ್.
3: ನನ್ನ ಹೆಸರು ಡಾಕ್ಟರ್ ಎಂಆರ್ ಆಶಾ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಮ್ಮರಗಳ್ಳಿ, ಇಲ್ಲಿ ರಾಜ್ಯಶಾಸ್ತ್ರ ವಿಷಯದ ಉಪನ್ಯಾಸಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ.
2: ಮೇಡಮ್, ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರುವಂತ ವಿಷಯ ಮಕ್ಕಳ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ. ಹಾಗಿದ್ರೆ ಮಾನಸಿಕ ಆರೋಗ್ಯ ಅಂತಂದ್ರೆ ಏನು?
3: ಮಕ್ಕಳ ಮಾನಸಿಕ ಆರೋಗ್ಯ ಅಂದ್ರೆ, ಮಕ್ಕಳ ಮಾನಸಿಕ ಆರೋಗ್ಯವು ನಮ್ಮ ಭಾವನಾತ್ಮಕ ಮತ್ತು ಮಾನಸಿಕ ಸಾಮಾಜಿಕ ಯೋಗಕ್ಷೇಮ ಅಂತ ಹೇಳಿ ಹೇಳ್ಬೋದು. ಅಂದ್ರೆ ಮಾನಸಿಕವಾಗಿ, ಸಾಮಾಜಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ಎಲ್ಲ ವಿಚಾರಗಳಲ್ಲಿ ಅವರು ಆರೋಗ್ಯಪೂರ್ಣವಾಗಿ ಅವರ ವರ್ತನೆಯನ್ನ ನಿರ್ವಹಣೆ ಮಾಡುವಂಥದ್ದು ಅಂತ. ಅಂದ್ರೆ ಅವರು ಎಲ್ಲಾ ಕ್ಷೇತ್ರಗಳಲ್ಲೂ ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ತಮ್ಮನ್ನ ತಾವು ನಿಯಂತ್ರಿಸ್ಕೊಳ್ಳೋದನ್ನ ನಾವು ಮಾನಸಿಕ ಆರೋಗ್ಯ ಅಂತ ಹೇಳಿ ಹೇಳ್ಬೋದು. ಅಂದ್ರೆ ಒಂದು ಒಳ್ಳೆಯ ವರ್ತನೆ ಎಲ್ಲರೊಂದಿಗೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಎಲ್ಲರೊಂದಿಗೆ ಒಂದ್ ರೀತಿಯ ಒಳ್ಳೆಯ ರೀತಿಯಲ್ಲಿ ವರ್ತನೆಯನ್ನ ಮಾಡುವಂತದ್ದು
2: ಅಂತ. ಓಕೆ ಮೇಡಮ್, ಇವಾಗ ಹೇಳಿದ್ರಿ ನೀವು ಮಾನಸಿಕ ಆರೋಗ್ಯ ಅಂತಂದ್ರೆ ಮಕ್ಕಳು ಎಲ್ಲಾ ರೀತಿಯಲ್ಲೂ ಒಳ್ಳೆ ರೀತಿಯ ವರ್ತನೆಯನ್ನ ಇಟ್ಕೊಂಡಿದ್ರೆ ಅದು ಮಾನಸಿಕ ಆರೋಗ್ಯ ಅಂತ ಹೇಳಿದ್ರಿ.
3: ಅಂದ್ರೆ ಒಬ್ಬ ಒಂದು ಮಗು ಅಥವಾ ಒಬ್ಬ ವ್ಯಕ್ತಿ, ನಾವು ಹೇಗೆ ಯೋಚಿಸ್ತೀವಿ, ನಾವು ಹೇಗೆ ಭಾವನೆಗಳನ್ನ ನಿಯಂತ್ರಿಸ್ತೀವಿ, ಮತ್ತೆ ಹೇಗೆ ಕಾರ್ಯನಿರ್ವಹಿಸ್ತೀವಿ ಎಂಬುದನ್ನ ಅದು ನಿರ್ಧರಿಸಿರುತ್ತೆ. ಅಂದ್ರೆ ಮಕ್ಕಳು ತಮ್ಮ ದೈನಂದಿನ ಒತ್ತಡವನ್ನ ನಿಭಾಯಿಸಲು, ಇತರರೊಂದಿಗೆ ಆರೋಗ್ಯಕರ ಸಂಬಂಧಗಳನ್ನ ಬೆಳೆಸಿಕೊಳ್ಳಲು ಮತ್ತು ತಮ್ಮ ಗರಿಷ್ಠ ಸಾಮರ್ಥ್ಯವನ್ನ ತಲುಪಲು ಅದು ಸಹಾಯ ಮಾಡುತ್ತೆ. ಒಬ್ಬ ವ್ಯಕ್ತಿ ಅತ್ಯುತ್ತಮ ಸಾಧನೆಯನ್ನ ಮಾಡ್ಬೇಕಂದ್ರೆ, ಆ ಮಕ್ಕಳು ಇರ್ಬೋದು ಅಥವಾ ಯಾರೇ ವ್ಯಕ್ತಿ ಇರ್ಬೋದು, ಅವ್ರಿಗೆ ಮಾನಸಿಕ ಆರೋಗ್ಯ ಬಹಳ ಚೆನ್ನಾಗಿರ್ಬೇಕಾಗುತ್ತೆ.
2: ಇದುವರೆಗೂ ಮಾನಸಿಕ ಆರೋಗ್ಯ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ರಿ. ಹಾಗೇನೆ ಮಕ್ಕಳ ಬೆಳವಣಿಗೆಯಲ್ಲಿ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯ ಆಗುತ್ತೆ?
3: ಮಕ್ಕಳ ಬೆಳವಣಿಗೆಯಲ್ಲಿ ಮಾನಸಿಕ ಆರೋಗ್ಯ ಬಹಳಷ್ಟು ಮುಖ್ಯ. ಯಾಕೆ ಅಂತಂದ್ರೆ, ಮಕ್ಕಳು ಪ್ರತಿದಿನ ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿರ್ಬೋದು, ಮನೆಯಲ್ಲಿ ಇರೋಂತ ಸಂದರ್ಭದಲ್ಲಿ ಪೋಷಕರ ಜೊತೆಯಲ್ಲಿ ಅಥವಾ ತನ್ನ ಸುತ್ತಮುತ್ತಲ ನೆರೆಹೊರೆಯವರ ಜೊತೆಯಲ್ಲಿ ಮತ್ತು ಸಮಾಜದಲ್ಲಿ ಮಗು ಬದುಕಬೇಕಾಗಿರೋದ್ರಿಂದ ಅವರ ಮಾನಸಿಕ ಆರೋಗ್ಯ ಬಹಳಷ್ಟು ಮುಖ್ಯ. ಯಾಕೆಂದ್ರೆ ಮಾನಸಿಕವಾಗಿ ಸದೃಢವಾಗಿದ್ದಾಗ ಮಾತ್ರ ಎಲ್ಲೆಡೆ ಯಶಸ್ಸನ್ನ ಗಳಿಸಲು ಸಾಧ್ಯ. ಅದು ಶಾಲೆಯಲ್ಲಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತದ್ದಿರ್ಬೋದು, ಓದೋದ್ರಲ್ಲಿ ಆಸಕ್ತಿ ತೋರಿಸುವಂತದ್ದಿರ್ಬೋದು, ತನ್ನ ಸ್ನೇಹಿತರ ಜೊತೆಯಲ್ಲಿ ಹೊಂದ್ಕೊಳ್ಳುವಂತದ್ದಿರ್ಬೋದು, ಆಟ ಪಾಠಗಳಲ್ಲಿ ತನ್ನನ್ನು ತಾನು ಕ್ರಿಯಾಶೀಲವಾಗಿ ಭಾಗವಹಿಸಿಕೊಳ್ಳೋದಕ್ಕೆ ಅದು ಬಹಳ ಮುಖ್ಯ ಆಗುತ್ತೆ. ಮತ್ತು ನೆರೆಹೊರೆಯವರ ಜೊತೆಯಲ್ಲೂ ಅದು ಹೇಗ್ ಮಾತನಾಡುವಂತದ್ದು, ಹೇಗೆ ಅದು ಸೃಜನಶೀಲತೆಯನ್ನ ಬೆಳೆಸ್ಕೊಳ್ಳುವಂತದ್ದು, ಕುಟುಂಬದಲ್ಲಿ ಪೋಷಕರ ಜೊತೆಗೆ ಹೇಗೆ ವರ್ತನೆ ಮಾಡುವಂತದ್ದು. ಹಾಗಾಗಿ ಎಲ್ಲ ವಿಚಾರಗಳಿಗೂ ಮಾನಸಿಕ ಆರೋಗ್ಯ ಅನ್ನೋದು ಬಹಳಷ್ಟು ಮುಖ್ಯ. ಮಕ್ಕಳ ಮಾನಸಿಕ ಆರೋಗ್ಯವನ್ನ ಅವರು ಸದೃಢವಾಗಿ ಇಟ್ಕೊಳ್ಳೋದಕ್ಕೆ ಪೋಷಕರು ಮತ್ತು ಕುಟುಂಬದವರು ಎಲ್ಲರೂ ಕೂಡ ಅದನ್ನ ಶ್ರಮಿಸಲೇಬೇಕಾಗುತ್ತೆ. ಬಹಳಷ್ಟು ಮುಖ್ಯ ಮಾನಸಿಕ ಆರೋಗ್ಯ.
2: ಹೌದು ಮೇಡಮ್. ಹಾಗೇನೆ ಮೇಡಮ್, ಇವಾಗ ನೋಡಕ್ ಹೋದ್ರೆ ಇತ್ತೀಚಿನ ದಿನಗಳಲ್ಲಿ ದೊಡ್ಡವರಿಗಿಂತ ಹೆಚ್ಚಾಗಿ ಮಕ್ಕಳು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ಹಾಗಿದ್ರೆ ಇಂದಿನ ಮಕ್ಕಳ ಮಾನಸಿಕ ಒತ್ತಡ ಹೆಚ್ಚಾಗೋದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ?

0: ಮಕ್ಕಳ ಮಾನಸಿಕ ಆರೋಗ್ಯ ಒತ್ತಡ ಹೆಚ್ಚಾಗೋದಕ್ಕೆ ಕಾರಣ ಅಂತಂದ್ರೆ ಇಂದಿನ ಮಕ್ಕಳ ಮೇಲಿರುವಂತಹ ಒಂದು ಶೈಕ್ಷಣಿಕ ಒತ್ತಡಗಳಿರಬಹುದು. ಹಿಂದೆ ನಾವೆಲ್ಲ ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ನಾವು ಶಾಲೆಗೆ ಹೋಗುವಂತದ್ದು ನಮ್ಮ ಕಲಿಕೆಯಲ್ಲಿ ನಮ್ಗೆ ನಾವು ಅಷ್ಟು ಅಂದ್ರೆ ನಾವು ಶಿಕ್ಷಕರ ಒತ್ತಡವೂ ಇರಲಿಲ್ಲ, ಕುಟುಂಬದವರ ಒತ್ತಡವೂ ನಮ್ಮ ಮೇಲೆ ಇರಲಿಲ್ಲ. ಶಾಲೆಗೆ ಹೋಗಿ ಆಟ ಪಾಠಗಳನ್ನ ಆಡ್ಕೊಂಡು ನಮಗೆ ಎಷ್ಟಾಗುತ್ತೆ ಅಷ್ಟು ಓದ್ಕೊಂಡು ಬರ್ತಾ ಇದ್ವಿ. ಆದ್ರೆ ಇಂದು ಮಕ್ಕಳ ಮೇಲೆ ಬಹಳಷ್ಟು ಒತ್ತಡ ಇದೆ. ಅಂಕಗಳನ್ನ ಇಷ್ಟೇ ತೆಗಿಬೇಕು, ಕ್ಲಾಸ್ಗೆ ಫಸ್ಟ್ ಬರಬೇಕು, ಔಟ್ ಆಫ್ ಔಟ್ ತೆಗಿಬೇಕು ಅನ್ನೋ ಒಂದು ಒತ್ತಡ ಇದೆ. 100ಕ್ಕೆ 97-96 ಅಂಕಗಳನ್ನ ತೆಗೆದುಕೊಂಡ್ರು ಕೂಡ ಇನ್ನು 4 ಮಾರ್ಕ್ಸ್ ಎಲ್ಲಿ ಹೋಯ್ತು ಅಂತ ಹೇಳಿ ಮಕ್ಕಳನ್ನ ನಾವು ಪ್ರಶ್ನೆ ಮಾಡ್ತೀವಿ. 1 ಮಾರ್ಕ್ಸ್ ಕಡಿಮೆ ತೆಗೆದ್ರು ಕೂಡ 1 ಮಾರ್ಕ್ಸ್ ಎಲ್ಲಿ ಹೋಯ್ತು ಅನ್ನೋದನ್ನ ನಾವು ಮಕ್ಕಳ ಮೇಲೆ ನಾವು ಪ್ರಶ್ನೆ ಕೇಳಿ ಅವ್ರಿಗೆ ಮಾನಸಿಕ ಒತ್ತಡವನ್ನ ನಾವು ಉಂಟು ಮಾಡ್ತಾ ಇದೀವಿ. ಅಂದ್ರೆ ಎಲ್ಲರ ಮಾನಸಿಕ ಆರೋಗ್ಯ ಒಂದೇ ರೀತಿಯಾಗಿರೋದಿಲ್ಲ, ಮತ್ತೆ ಅಂಕಗಳು ಕೂಡ ಎಲ್ಲರೂ ಒಂದೇ ರೀತಿಯನ್ನ ಪಡೆಯೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮಕ್ಕಳಲ್ಲಿ ನಾವು ಅಂಕಗಳನ್ನ ಹೊಂದಾಣಿಕೆ ಮಾಡಿದ್ರೆ ಕಂಪ್ಯಾರಿಟಿವ್ ಮಾಡಬಾರ್ದು, ಬೇರೆ ಬೇರೆ ಮಕ್ಕಳೊಂದಿಗೆ ಹೋಲಿಕೆ ಮಾಡಬಾರ್ದು. ಮಕ್ಕಳನ್ನ ನಾವು ಬೆಳೆಸಂತ ಸಂದರ್ಭದಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಓದಿದಾರೆ, ನಿನ್ನ ಅಂಕಗಳು ಹೇಗೆ ಕಡಿಮೆ ಆಯ್ತು, ಅವರು ಕ್ರೀಡೆಯಲ್ಲಿ ಫಸ್ಟ್ ಪ್ಲೇಸ್ ಬಂದ್ರು ನಿನಗೆ ಯಾಕೆ ಆಗ್ಲಿಲ್ಲ, ಅವ್ರು ಹಾಡು ಚೆನ್ನಾಗಿ ಹೇಳ್ತಾರೆ ನೀನ್ ಯಾಕೆ ಹಾಡ್ತಾ ಇಲ್ಲ, ಈ ತರ ನಾವು ಮಕ್ಕಳನ್ನ ಕಂಪ್ಯಾರಿಟಿವ್ ಮಾಡ್ತಾ ಹೋದಾಗ ಒಬ್ಬೊಬ್ಬ ಒಂದೊಂದು ಮಗುವಿನಲ್ಲೂ ಒಂದೊಂದು ಕ್ರಿಯಾಶೀಲತೆ ಇರುತ್ತೆ, ಅದನ್ನ ಗುರುತಿಸಿ ನಾವು ಪ್ರೋತ್ಸಾಹ ನೀಡಬೇಕೇ ಹೊರತು ಅವರಲ್ಲಿ ನಾವು ಹೋಲಿಕೆ ಮಾಡ್ತಾ ಹೋದಾಗ ಅವರಲ್ಲಿ ಕೀಳರಿಮೆ ಭಾವನೆ ಬರುತ್ತೆ. ನನಗೇನು ಮಾಡೋದಕ್ಕೆ ಸಾಧ್ಯ ಇಲ್ಲ, ನಾನು ಬೆಳೆಯೋದಿಕ್ ಸಾಧ್ಯ ಇಲ್ಲ ಅನ್ನೋ ಒಂದು ಕೀಳರಿಮೆ ಮನೋಭಾವನೆ ಬಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದನ್ನೇ ಬಿಡುತ್ತೆ ಮಗು. ತನ್ಗೇನ್ ಅನ್ಸಿದ್ರು ಅದನ್ನ ಹೇಳ್ಕೊಳ್ಳೋದೇ ಇಲ್ಲ, ಸ್ನೇಹಿತರ ಬಳಿನೂ ಹೇಳ್ಕೊಳಕ್ ಹೋಗಲ್ಲ, ಶಿಕ್ಷಕರ ಹತ್ರನೂ ಹೇಳಕ್ ಹೋಗಲ್ಲ, ಪೇರೆಂಟ್ಸ್ ಹತ್ರನೂ ಹೇಳಕ್ ಹೋಗಲ್ಲ. ಒಂದ್ ರೀತಿಯಾದ್ರೂ ಸಂಪೂರ್ಣವಾಗಿ ಮಾನಸಿಕ ಒತ್ತಡಕ್ಕೆ ಮಗು ಒಳಗಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ.
1: ಹೌದು ಮೇಡಮ್, ಇವಾಗ ಹೇಳಿದ್ರಿ ಅಂದ್ರೆ ಪೋಷಕರು ಮಾರ್ಕ್ಸ್ ಕೂಡ ಕಡಿಮೆ ಬಂದ್ರೆ ಯಾಕೆ ಮಾರ್ಕ್ಸ್ ಕಡಿಮೆ ಆಯ್ತು ಅಂತಾನು ಕ್ವಶನ್ ಮಾಡ್ತಾರೆ, ಹಾಗೆ ಕಂಪೇರ್ ಕೂಡ ಮಾಡ್ತಾರೆ. ಇದರಿಂದ ಮಕ್ಕಳ ಮಾನಸಿಕ ಒತ್ತಡ ಹೆಚ್ಚಾಗೋದಕ್ಕೆ ಕಾರಣ ಆಗಿರಬಹುದು.
0: ಕಾರಣ ಆಗುತ್ತೆ ಯಾಕೆಂದ್ರೆ ಅವರು ಕಡಿಮೆ ಬಂದಿದೆ, ಬಂದಾಗಲೂ ಕೂಡ ಅದನ್ನ ಒಳ್ಳೆ ಪ್ರಯತ್ನ ಮಾಡಿದೀಯಾ, ಒಳ್ಳೆ ಅಂಕಗಳು ಬಂದಿದೆ, ಮತ್ತಷ್ಟು ಪ್ರಯತ್ನ ಮಾಡು, ಇನ್ನಷ್ಟು ತೆಗೆಯೋದಕ್ಕೆ ಪ್ರಯತ್ನ ಮಾಡು ಅಂತ ಹೇಳ್ಬಹುದೇ ಹೊರತು ಇದು ಕಡಿಮೆ ಆಯ್ತು ಅಂತೇಳಿ ಒಡೆಯೋದಿರ್ಬೋದು, ಅವಮಾನ ಮಾಡೋದಿರ್ಬೋದು, ಬೈಯೋದಿರ್ಬೋದು ಈ ತರ ಮಾಡಬಾರ್ದು. ಅಂದ್ರೆ ಪ್ರೋತ್ಸಾಹ ನೀಡಬೇಕು, ಮತ್ತಷ್ಟು ಇನ್ನೂ ಪ್ರಯತ್ನ ಮಾಡು ಅಂಕಗಳನ್ನ ತೆಗಿಯೋದಿಕ್ಕೆ ಅಂತ ಹೇಳಿ ಅವ್ರಿಗೆ ಸಪೋರ್ಟಿವ್ ಆಗಿ ಅವ್ರಿಗೆ ನಾವು ಬೆನ್ನೆಲುಬಾಗಿರ್ಬೇಕೇ ಹೊರತು ಅವರನ್ನ ನಿಂದನೆ ಮಾಡೋದು, ಒಡೆಯೋದು, ಬಡಿಯೋದು, ಬೈಯೋದು ಈ ರೀತಿ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ.
1: ಹೌದು ಮೇಡಮ್. ಹಾಗಿದ್ರೆ ಮೇಡಮ್, ಪೋಷಕರು ಮಕ್ಕಳ ಮಾನಸಿಕ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬಹುದು ಅಂತ ಹೇಳ್ತೀರಾ?
0: ಪೋಷಕರು ಮಕ್ಕಳ ಮಾನಸಿಕ ಆರೋಗ್ಯವನ್ನ ಖಂಡಿತವಾಗಿಯೂ ಅವರು ಕಾಪಾಡಬಹುದು. ಯಾಕೆಂದ್ರೆ ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಕುಟುಂಬದ ಪಾತ್ರ ಬಹಳ ಪ್ರಮುಖವಾದ. ಯಾಕೆಂದ್ರೆ ಮಕ್ಕಳು ಶಾಲೆಗೆ ಹೊರಗಡೆ ಹೋಗಿ ಬಂದಂತ ಸಂದರ್ಭದಲ್ಲಿ ಅಥವಾ ಹೊರಗಡೆ ಸ್ನೇಹಿತರ ಜೊತೆ ಆಟ ಆಡಂತ ಸಂದರ್ಭದಲ್ಲಿ ಎಲ್ಲಾ ಮಾನಸಿಕ ಭಾವನೆಗಳನ್ನ ಅವ್ರು ಹೇಳ್ಕೊಳ್ಳೋದಿಲ್ಲ. ಹೊರಗಡೆ ಮಕ್ಕಳು ಶಾಲೆಗೆ ಹೋದಂತ ಸಂದರ್ಭದಲ್ಲಿ ಅಥವಾ ಸ್ನೇಹಿತರ ಜೊತೆ ಇರೋಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅವ್ರು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮನೆ ಅಂತ ಅನ್ನೋದು ಮನೆಯ ಮೊದಲ ಪಾಠಶಾಲೆ ಅಂತ ನೀವೇ ಹೇಳೋ ಹಾಗೆ ಮನೆ ಬಹಳ ಮುಖ್ಯ. ಮಕ್ಕಳ ಮಾನಸಿಕ ಆರೋಗ್ಯವನ್ನ ಕಾಪಾಡುವಲ್ಲಿ ಕುಟುಂಬ ಬಹಳ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತೆ. ಅಂದ್ರೆ ಕುಟುಂಬ ಹೇಗೆ ಮಕ್ಕಳ ಮಾನಸಿಕ ಆರೋಗ್ಯವನ್ನ ಹೆಚ್ಚಿಸಬಹುದು ಅಂದ್ರೆ ಅವರಲ್ಲಿ ಒಂದು ಭಾವನಾತ್ಮಕ ಭದ್ರತೆಯನ್ನ ಒದಗಿಸ್ಕೊಡ್ಬಹುದು ಕುಟುಂಬ. ಯಾಕೆಂದ್ರೆ ಕುಟುಂಬವು ಮಕ್ಕಳಿಗೆ ಮೊದಲ ಆಶ್ರಯ ತಾಣ. ಅಂದ್ರೆ ಮಕ್ಕಳು ಕುಟುಂಬದಲ್ಲೇ ಬೆಳೀತಾ ಇರ್ತಾರೆ, ಅಲ್ಲಿ ಪ್ರೀತಿ, ಮಕ್ಕಳ ಬಗ್ಗೆ ಕಾಳಜಿ, ಸುರಕ್ಷತೆಯ ಭಾವನೆಯನ್ನ ನಾವು ಅವರಲ್ಲಿ ಮೂಡಿಸ್ಬೇಕು. ಈಗ ಏನೋ ಒಂದು ಶಾಲೆಯಲ್ಲಿ ಏನೋ ಒಂದು ಕೆಟ್ಟ ಘಟನೆ ನಡೆದಿದ್ರೆ ಆ ಮಗುವಿಗೆ ಮನೆಗೆ ಬರಕ್ ಭಯ ಇರಬಾರ್ದು. ಮನೇಲಿ ನನ್ಗೆ ಯಾರೋ ಬೈದು ಬಿಡ್ತಾರೆ, ನನ್ಗೆ ಯಾರೋ ಏನೋ ಒಂದು ಅಂದ್ಬಿಡ್ತಾರೆ, ಹಿಂಗೇನೋ ಒಂದು ಘಟನೆ ನಡೆಯುತ್ತೆ ಅನ್ನೋ ಒಂದು ಭಯ ಆತಂಕ ಇರಬಾರ್ದು. ಏನೇ ಆದ್ರೂ ನಮ್ಮ ಮನೆಯಲ್ಲಿ ನನ್ನನ್ನ ಪ್ರೊಟೆಕ್ಟ್ ಮಾಡ್ತಾರೆ, ರಕ್ಷಣೆ ಮಾಡ್ತಾರೆ, ನನಗೆ ಸಲಹೆ ಸೂಚನೆಗಳು ಕೊಡ್ತಾರೆ ಅನ್ನೋ ಭಯ ಆತಂಕ ಇಲ್ದೇನೆ ಮಗು ಮನೆಗೆ ಮನೆಗೆ ಹೋಗಿ ನಮ್ಮ ಅಮ್ಮನ ಹತ್ರ ಬೇಗ ಹೇಳೋಣ ಅಥವಾ ತಂದೆ ಹತ್ರ ಹೇಳ್ಕೊಳ್ಳೋಣ ಅನ್ನೋ ಒಂದು ಒಂದು ಭಾವನೆಯನ್ನ ಮಕ್ಕಳಲ್ಲಿ ನಾವು ಮೂಡಿಸ್ಬೇಕಾಗುತ್ತೆ. ಅದ್ರ ಜೊತೆಗೆ ಮಕ್ಕಳಲ್ಲಿ ಮನೆಯಲ್ಲಿ ಆತ್ಮವಿಶ್ವಾಸವನ್ನ ವೃದ್ಧಿ ಮಾಡೋ ರೀತಿಯಲ್ಲಿ ಮನೆಯಲ್ಲಿ ಒಂದು ವಾತಾವರಣವನ್ನ ರೂಪಿಸ್ಬೇಕು ಕುಟುಂಬದ ಸದಸ್ಯರು. ಅಂದ್ರೆ ಕುಟುಂಬದ ಸದಸ್ಯರು ಮಕ್ಕಳಿಗೆ ಬೆಂಬಲವನ್ನ ನೀಡಬೇಕು, ಅವ್ರಿಗೆ ಬೆಳವಣಿಗೆಗೆ ಪ್ರೋತ್ಸಾಹವನ್ನ ನೀಡಬೇಕು. ಆ ಪ್ರೋತ್ಸಾಹ ನೀಡೋದ್ರ ಮೂಲಕ ಅವರಲ್ಲಿ ಸ್ವಾಭಿಮಾನವನ್ನ ಹೆಚ್ಚಿಸಬೇಕು. ಸ್ವಾಭಿಮಾನ ಹೆಚ್ಚಿಸಿ ಅವ್ರು ಯಾವುದೇ ಸವಾಲುಗಳು ಬಂದ್ರೂ ಅದನ್ನ ನನಗೆ ಎದುರಿಸಲು ನಾನು ಸಿದ್ಧನಿದ್ದೇನೆ

0: ಏನಾದ್ರೂ ಅದು ಆದ್ರೂ ನಾನು ಅದನ್ನ ನಾನ್ ಫೇಸ್ ಮಾಡ್ತೀನಿ, ನನ್ನ ಸ್ವಾಭಿಮಾನದಿಂದ ಅದನ್ನ ಗೆಲ್ತೀನಿ ಅನ್ನೋ ಒಂದು ಉತ್ಸಾಹವನ್ನ ಕುಟುಂಬದ ಸದಸ್ಯರು ಬರೆಸ್ಬೇಕಾಗತ್ತೆ. ಜೊತೆಗೆ ಮಕ್ಕಳೇನಾದ್ರೂ ಮಾನಸಿಕವಾಗಿ ಅವರು ಖಿನ್ನತೆಗೊಳಗಾಗಿದ್ರು, ಒತ್ತಡದಲ್ಲಿ ಅವ್ರು ಇದ್ರೂ ಕೂಡ ಅದನ್ನ ಕುಟುಂಬದವರು ಮೊದ್ಲೇ ಗುರುತಿಸ್ಬೇಕು. ಗುರುತಿಸಿಕೊಂಡು ಅವರ ಆಪ್ತವಾಗಿ ಅವ್ರಿಗೆ ಸಮಾಲೋಚನೆಗೆ ಅಂದ್ರೆ ಅವ್ರ ಹತ್ರ ಕುತ್ಕೊಂಡು ಸಮಾಧಾನವಾಗಿ ಮಾತಾಡೋದ್ರಿಂದ ಅವರು ಅದನ್ನೆಲ್ಲ ಮಕ್ಕಳುಗಳು ಹೇಳ್ಕೊಳ್ಬಹುದು. ಏನಾಯ್ತು, ಯಾಕೆ, ಏನು ಅಂತೆಲ್ಲ ನಾವು ನಿಧಾನವಾಗಿ ಕೇಳಿದಾಗ ಮಕ್ಕಳು ಎಲ್ಲವನ್ನ ಹೇಳ್ತಾರೆ. ಜೊತೆಗೆ ಅವ್ರಿಗೆ ಸಮಯ ಕೊಡಬೇಕು. ಪ್ರತಿ ದಿನ ಅವ್ರು ಶಾಲೆಗೆ ಹೋಗಿ ಬಂದ್ಮೇಲೆ ಸ್ಕೂಲಲ್ಲಿ ಏನಾಯ್ತು, ಶಾಲೆಲಿ ಏನೆಲ್ಲ ಕ್ಲಾಸ್ ತರಗತಿ ನಡೆದ್ವಾ, ಪಾಠ ಮಾಡ್ರ, ನಿನಗ ಅರ್ಥ ಆಯ್ತಾ, ಅಥವಾ ನಿನ್ ಸ್ನೇಹಿತರು ಏನು ಎಂತ ಅಂತ ಅವ್ರ ಜೊತೆ ಕುತ್ಕೊಂಡು ಮಾತಾಡಕ್ಕೆ ಸಮಯವನ್ನ ಇಟ್ಕೊಳ್ಬೇಕು ಮುಖ್ಯವಾಗಿ. ಆಗ ಮಕ್ಕಳು ತಮ್ಮ ಮನಸ್ಸಿನಲ್ಲಿರೋದನ್ನೆಲ್ಲ ಕುಟುಂಬದ ಜೊತೆಗೆ ಅವರು ಹೇಳ್ಕೊಳ್ತಾರೆ, ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಇದರಿಂದ ಅವರು ಅವರಲ್ಲಿ ಒಂದ್ ವೇಳೆ ಅವರಲ್ಲಿ ಯಾವುದೇ ರೀತಿ ಆತಂಕ, ಭಯ, ಖಿನ್ನತೆ, ಒತ್ತಡ ಇದ್ರೂ ಕೂಡ ಅದರಿಂದ ಹೊರಬರೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಭಾವನೆ.
1: ಹೌದು ಮೇಡಮ್, ಇವಾಗ ತಾನೇ ನಾವು ಮಾತಾಡ್ತಿದ್ವಿ ಅಂದ್ರೆ ಮಕ್ಕಳು ಖಿನ್ನತೆಗೆ ಹೇಗೆ ಒಳಗಾಗ್ತಾ ಇದ್ದಾರೆ, ಹಾಗೆ ಪೋಷಕರು ಮಕ್ಕಳ ಮಾನಸಿಕ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬೇಕು, ಮನೆ ವಾತಾವರಣ ಎಷ್ಟು ಮುಖ್ಯ ಆಗುತ್ತೆ, ಮಕ್ಕಳಿಗೆ ಹಾಗೆ ಪ್ರೋತ್ಸಾಹ ನೀಡೋದು ಕೂಡ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಹಾಗೇನೆ ಮೇಡಮ್, ಹಿಂದಿನ ಕಾಲದಲ್ಲಿ ಏನಾಗ್ತಿದೆ ಅಂದ್ರೆ ಮಕ್ಕಳು ಓದೋದಕ್ಕೆ ಅಂತಾನೆ ಸೀಮಿತವಾಗಿ ಇರಿಸೋ ತರ ಆಗ್ಬಿಟ್ಟಿದೆ. ಇವಾಗ ಮಾರ್ಕ್ಸ್ ತೆಗಿಲೇಬೇಕು ಅನ್ನೋ ತರ ಒತ್ತಡಕ್ಕೆ ಇರ್ತಾ ಇದ್ದಾರೆ. ಇದರಿಂದ ಮಕ್ಕಳಲ್ಲಿ ಮಾನಸಿಕ ಒತ್ತಡ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಿದ್ರೆ ಓದಿನ ಒತ್ತಡ ಮಕ್ಕಳ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ?
0: ಓದಿನ ಒತ್ತಡ ಮಕ್ಕಳ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಂತಂದ್ರೆ, ಖಂಡಿತ ಎಲ್ಲರಿಗೂ ವಿದ್ಯಾಭ್ಯಾಸ ಅನ್ನೋದು ಬೇಕೇ ಬೇಕು. ಯಾಕೆಂದ್ರೆ ಮಕ್ಕಳು ಅಂತ ಅಂದ್ಮೇಲೆ ಅವ್ರು ಶಾಲೆಗೆ ಹೋಗ್ಲೇಬೇಕು. ಮಿನಿಮಮ್ ಎಜುಕೇಶನ್ 6-14 ವರ್ಷದ ಮಕ್ಕಳವರೆಗೂ ಕೂಡ ಕಂಪಲ್ಸರಿ ಎಜುಕೇಶನ್ ಇದೆ. ಇವತ್ತು ಎಲ್ಲರೂ ವಿದ್ಯಾಭ್ಯಾಸವನ್ನ ಪಡೀಲೇಬೇಕು. ಯಾಕೆಂದ್ರೆ ಸಮಾಜದಲ್ಲಿ ಅವರು ನಾಲ್ಕಾರು ಜನದ ಮುಂದೆ ಅವರು ಬದುಕಬೇಕು ಅಂತಂದ್ರೆ ಸುಶಿಕ್ಷಿತರಾಗಿದ್ರೇನೆ ಅದು ತುಂಬಾ ಒಳ್ಳೆಯದು. ಯಾಕೆಂದ್ರೆ ಶಿಕ್ಷಣ ಅನ್ನೋದು ಬೇಕು, ಅಜ್ಞಾನದಿಂದ ಜ್ಞಾನದೆಡೆಗೆ ಕರೆದೊಯ್ಯುತ್ತೆ ಶಿಕ್ಷಣ ಅನ್ನೋದು. ಹಾಗಾಗಿ ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯೋದು ಶಿಕ್ಷಣ. ಆದ್ರೆ ಆ ಶಿಕ್ಷಣವನ್ನ ಕೊಡಿಸುವಂತಹ ನಿಟ್ಟಿನಲ್ಲಿ ಮಕ್ಕಳ ಮೇಲೆ ಒತ್ತಡ ಆಗ್ಬಾರ್ದು ಅನ್ನೋದು ಇಲ್ಲಿ ಪ್ರಶ್ನೆ. ಶಿಕ್ಷಣ ಅನ್ನೋದು ಎಲ್ಲರಿಗೂ ಬೇಕೇ ಬೇಕು, ಓದು ಅನ್ನೋದು ಎಲ್ಲರಿಗೂ ಬೇಕೇ ಬೇಕು ಅನ್ನೋದು ನಮ್ಗೆ ಈಗಾಗ್ಲೇ ಗೊತ್ತಾಗಿದೆ. ಆದ್ರೆ ಮಕ್ಕಳ ಮೇಲೆ ಅದು ಒತ್ತಡ ಆಗ್ಬಾರ್ದು. ಅವರ ಮಾನಸಿಕ ಅವರ ಆರೋಗ್ಯವನ್ನ ನಾವು ಕಾಪಾಡಿಕೊಂಡು ಅವರಿಗೆ ಉತ್ತಮವಾದ ರೀತಿಯಲ್ಲಿ ನಾವು ಇವತ್ತು ಶಿಕ್ಷಣವನ್ನ ಕೊಡಬೇಕಾಗಿದೆ. ಯಾಕೆಂತಂದ್ರೆ ಮಕ್ಕಳ ಮಾನಸಿಕ ಆರೋಗ್ಯ ಇಲ್ಲಿ ಬಹಳ ಮುಖ್ಯ. ಯಾಕೆಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಏನೇ ಸಾಧನೆ ಮಾಡೋದಾದ್ರು ಅವರ ಆರೋಗ್ಯ ಬಹಳ ಮುಖ್ಯ ಆಗುತ್ತೆ. ಅವರು ಆರೋಗ್ಯವಂತರಾಗಿ ಮಾನಸಿಕವಾಗಿ ಆರೋಗ್ಯವಂತರಾಗಿದ್ದು ಅವರು ಸಾಧನೆಯನ್ನ ಮಾಡೋದಕ್ಕೆ ಬಹಳಷ್ಟು ಮುಖ್ಯ ಆಗುತ್ತೆ. ಹಾಗಾಗಿ ಓದನ್ನ ನಾವು ಅವ್ರಿಗೆ ಶಿಕ್ಷಣವನ್ನ ನೀಡಬೇಕಾದ್ರೆ ಓದಿನ ಒತ್ತಡವನ್ನ ಹೇರಬಾರದು. ಅವ್ರ ಮೇಲೆ ನಾವು ಒಂದು ನಿನ್ನ ಕೈಲಿ ಎಷ್ಟು ಆಗುತ್ತೆ ಅಷ್ಟು ಪ್ರಯತ್ನ ಮಾಡು, ನಿನ್ ಕೈಲಿ ಆಗುತ್ತೆ ಅಂದ್ರೆ ನಾನು ಹೇಳ್ತಾ ಇರೋದು ಈಗ ಜಸ್ಟ್ ಪಾಸ್ ಆಗಂತ ವಿದ್ಯಾರ್ಥಿಗೆ ನಾವು ಪ್ರೋತ್ಸಾಹವನ್ನ ಕೊಟ್ರೆ ಅವನು ಅಟ್ಲೀಸ್ಟ್ ಒಂದು ಸೆಕೆಂಡ್ ಕ್ಲಾಸ್ ಬರ್ತಾನೆ. ಅವನಿಗೆ ಪ್ರತಿನಿತ್ಯ ನಾವು ಅವನ್ಗೆ ಪ್ರೋತ್ಸಾಹ ನೀಡ್ತಾ ನಿನ್ ಕೈಲಿ ಖಂಡಿತ ಸಾಧ್ಯ ಇದೆ, ನಿನ್ ಕೈಲಿ ಆಗುತ್ತೆ ಅಂತೇಳಿ ನಾವು ಪ್ರೋತ್ಸಾಹ ನೀಡ್ತಾ ಬಂದಾಗ ಅವ್ನು ಫಸ್ಟ್ ಕ್ಲಾಸ್ ಲೆವೆಲ್ಗೆ ಬರ್ತಾನೆ. ಅಂದ್ರೆ ಅವ್ರಿಗೆ ನಾವು ನೀಡುವಂತಹ ಪ್ರೋತ್ಸಾಹ ಹಂತ ಹಂತವಾಗಿ ನಾವು ಮೆಟ್ಟಿಲುಗಳನ್ನ ಹತ್ತಿದ ರೀತಿಯಲ್ಲಿ ದಿನೇ ದಿನ ನಿಧಾನವಾಗಿ ಬೆಳವಣಿಗೆ ಆಗ್ಬೇಕೇ ಹೊರತು ಒಂದೇ ಬಾರಿಗೆ ನಾವು ಹೋಲಿಕೆಯನ್ನ ಮಾಡಿ ಯಾರೋ ಒಬ್ಬ ವಿದ್ಯಾರ್ಥಿ ರ್ಯಾಂಕ್ ಬಂದಿದ್ದಾನೆ ಅಂದ್ರೆ ನಮ್ಮ ಮಕ್ಕಳನ್ನೂ ಬರಬೇಕು ಅಂತೇಳಿ ನಾವು ನಿರೀಕ್ಷೆಯನ್ನ ಮಾಡಿದ್ರೆ ಅದು ತಪ್ಪಾಗುತ್ತೆ. ಯಾಕೆಂದ್ರೆ ಕಲಿಕೆ ಅನ್ನೋದು ಅವ್ರವ್ರ ಸಾಮರ್ಥ್ಯ ಆಗಿರುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಾಮರ್ಥ್ಯವೂ ಬೇರೆ ಬೇರೆ ಸಾಮರ್ಥ್ಯ ಎಲ್ಲರಿಗೂ ಇರುತ್ತೆ. ಆದ್ರೆ ಅವ್ರು ಹಾಕುವಂತಹ ಒಂದು ಶ್ರಮ, ಪ್ರಯತ್ನ ಮತ್ತು ಅವರ ಒಂದು ನಿಲುವು ಇರುತ್ತೆ, ಅದು ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಆಗಿರೋದ್ರಿಂದ ಪ್ರತಿಯೊಬ್ಬ ವ್ಯಕ್ತಿನೂ ಬೇರೆ, ಪ್ರತಿಯೊಬ್ಬ ವ್ಯಕ್ತಿಯ ಸಾಮರ್ಥ್ಯನೂ ಬೇರೆ ಆಗಿರೋದ್ರಿಂದ ಇಲ್ಲಿ ನಾವು ಮಕ್ಕಳ ಮೇಲೆ ಯಾವುದೇ ರೀತಿ ಒತ್ತಡವನ್ನ ಹಾಕಬಾರದು. ಒತ್ತಡವನ್ನ ಹಾಕಿದಾಗ ಅವರು ಮತ್ತಷ್ಟು ಫೇಲ್ಯೂರ್ ಆಗ್ತಾರೆ.
1: ಹೌದು ಮೇಡಮ್,
0: ಫೇಲ್ಯೂರ್ ಆಗೋದೇ ಜಾಸ್ತಿ. ನಾವಲ್ಲಿ ಪ್ರಯತ್ನ ಮಾಡಿ ಎಫರ್ಟ್ ಮಾಡು ನಿನ್ ಕೈಲಿ ಸಾಧ್ಯ ಇದೆ ಅಂತ ನಾವು ಹೇಳಿದಾಗ ಅದು ಒತ್ತಡ ಆಗ್ಬಾರ್ದು. ನೋಡು ನಿನ್ ಕೈಲಿ ಸಾಧ್ಯ ಆಗುತ್ತೆ ಪ್ರಯತ್ನ ಮಾಡು ಅಂತ ನಾವ್ ಹೇಳ್ಬೇಕೇ ಹೊರತು ಅದನ್ನು ಕೂಡ ನಿನ್ ಕೈಲಿ ಆಗುತ್ತೆ ಅಂತೇಳಿ ತುಂಬಾ ಫೋರ್ಸ್ ಮಾಡಿ ಒತ್ತಡವನ್ನ ಹಾಕೋದು ಅದು ಕೂಡ ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ತುಂಬಾ ದೊಡ್ಡ ಮಟ್ಟದ ಪರಿಣಾಮವನ್ನ ಬೀರುತ್ತೆ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಒತ್ತಡವನ್ನ ಹೆಚ್ಚು ಆಗ್ತಾ ಆಗ್ತಾ ಹೋದಾಗ ಮಕ್ಕಳಿಗೆ ಜೀವನದಲ್ಲಿ ನಾವ್ ಬೇರೆ ಏನೂ ಇಲ್ಲ, ಇದೊಂದೇ, ನಾವು ಸಾಧನೆ ಮಾಡಿದ್ರೆ ಎಲ್ಲಾ ಇದು ಆ ಅಂಕಗಳಿಂದನೇ ಜೀವನ ಎಲ್ಲ ನಡೆದೋಗ್ಬಿಡುತ್ತೆ, ಅಂಕಗಳನ್ನ ತೆಗೆದುಕೊಂಡ್ರೆ ಮಾತ್ರ ಉತ್ತಮ ಜೀವನವನ್ನ ನಾವು ನಿರ್ವಹಣೆ ಮಾಡಬಹುದು ಅನ್ನೋ

0: ಒಂದು ಮನೋಭಾವನೆ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಬರಬಾರದು.
1: ಹೌದು ಮೇಡಮ್, ಅಂಕಗಳೇ ಜೀವನ ಆಗಿರಬಾರದು, ಅದರಿಂದ ಆಚೆಗೆ ನೈತಿಕ ಶಿಕ್ಷಣ ಅನ್ನೋದು ಕೂಡ ಮುಖ್ಯ ಆಗುತ್ತೆ,
0: ಬಹಳ ಮುಖ್ಯ ಆಗುತ್ತೆ.
1: ಹಾಗೆ ಇಂದಿನ ಕಾಲದಲ್ಲಿ ನೋಡೋದಾದ್ರೆ ಮೇಡಮ್, ಎಲ್ಲ ಮಕ್ಕಳು ಕೂಡ ಮೊಬೈಲ್ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಹಾಗೇನೆ ಜಾಲತಾಣಗಳಲ್ಲೂ ಕೂಡ ಎಲ್ರಿಗೂ ಅಕೌಂಟ್ ಇದೆ ಇವಾಗ, ಅಷ್ಟು ಮೊಬೈಲ್ಗೆ ಒಳಪಡ್ತಾ ಇದ್ದಾರೆ. ಹಾಗಿದ್ರೆ ಮೊಬೈಲ್ ಮತ್ತೆ ಸಾಮಾಜಿಕ ಜಾಲತಾಣಗಳು ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ?
0: ಖಂಡಿತ ಖಂಡಿತ, ಇವತ್ತು ಬಹುದೊಡ್ಡ ಸಮಸ್ಯೆ ಅಂದ್ರೆ ಮಕ್ಕಳ ಮಾನಸಿಕ ಆರೋಗ್ಯ ಹಾಳೋದಕ್ಕೆ ಮೊದಲನೇ ರೀಸನ್ ನಾವು ಸಾಮಾಜಿಕ ಜಾಲತಾಣಗಳನ್ನ ಹೇಳಬಹುದು ಮೇಡಮ್.
1: ಹೌದು ಮೇಡಮ್,
0: ಮೊದಲನೇ ಕಾರಣನೇ ಮೊದಲನೇ ಅಂಶನೇ ಇದಾಗುತ್ತೆ. ಯಾಕೆಂದ್ರೆ ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳು ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಖಂಡಿತ ದೊಡ್ಡ ಮಟ್ಟದ ಪ್ರಭಾವವನ್ನು ಇವತ್ತು ಬೀರ್ತಾ ಇದೆ. ಯಾಕೆಂದ್ರೆ ಮಕ್ಕಳು ಇವತ್ತು ನಾವೇನು ಆಧುನಿಕವಾಗಿ ತಂತ್ರಜ್ಞಾನದಲ್ಲಿ ನಾವು ಮುಂದುವರೆದಿದ್ದೀವಿ, ಇದನ್ನ ನಮ್ಮ ಶಿಕ್ಷಣಕ್ಕೆ ಪೂರಕವಾಗಿ ನಾವು ಅದನ್ನ ಬಳಕೆ ಮಾಡ್ಕೊಳ್ಬೇಕೇ ಹೊರತು ಅದನ್ನ ನಾವು ಒಂದ್ ರೀತಿಯಲ್ಲಿ ಶಿಕ್ಷಣಕ್ಕೆ ಬಳಕೆ ಮಾಡ್ಕೊಳ್ಳದೇನೆ ಅದನ್ನ ಒಂದ್ ರೀತಿ ಎಂಟರ್ಟೈನ್ಮೆಂಟ್ ಆಗಿ ಬಳಕೆ ಮಾಡ್ಕೊಂಡಾಗ ಅಥವಾ ಒಂದು ಸಮಯವನ್ನ ಕಳೆಯೋದಕ್ಕೆ ಒಂದ್ ರೀತಿ ಟೈಮ್ ಪಾಸ್ ಗೆ ಅವನ್ನೆಲ್ಲ ನಾವು ಬಳಕೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಖಂಡಿತವಾಗಿ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಹಾಳಾಗಿದೆ. ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳು ಮೊಬೈಲ್ ಅನ್ನ ಬಳಕೆ ಮಾಡೋದ್ರಿಂದ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ, ಅತಿ ಹೆಚ್ಚು ಮೊಬೈಲ್ಗಳನ್ನ ಬಳಕೆ ಮಾಡ್ತಾರೆ. ತರಗತಿಗಳಲ್ಲಿ ಕೂತ್ಕೊಂಡು ಪಾಠ ಕೇಳೋ ಅಷ್ಟು ವ್ಯವಧಾನ ಇಲ್ಲ, ಯಾರಾದ್ರೂ ದೊಡ್ಡವ್ರು ಏನೋ ಹೇಳ್ತಿದ್ದಾರೆ ಅಂದ್ರೆ ಅದನ್ನ ಕೇಳೋ ಅಂತ ಸಾಮರ್ಥ್ಯನ ದಿನೇ ದಿನೇ ಕಳ್ಕೊಳ್ತಾ ಇದೆ.
1: ಹೌದು ಮೇಡಮ್,
0: ಯಾಕೆಂದ್ರೆ ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಖಂಡಿತವಾಗಿಯೂ ಮಕ್ಕಳಿಗೆ ಮೊಬೈಲ್ ಅನ್ನ ನೀಡಲೇಬಾರದು. ಅವರಿಗೆ ಆನ್ಲೈನ್ ಗೇಮ್ಗಳಿರ್ಬೋದು ಅಥವಾ ಆನ್ಲೈನ್ ಗೇಮ್ಗಳ ಒಂದು ಅವುಗಳನ್ನ ನಾವು ಪರಿಚಯ ಮಾಡೋಂಥದ್ದು ಅಥವಾ ಅವುಗಳನ್ನ ಆಟ ಆಡೋದಕ್ಕೆ ಜಾಸ್ತಿ ಅವಕಾಶ ಮಾಡಿಕೊಡೋಂಥದ್ದು ಈ ತರ ಮಾಡಬಾರದು. ಯಾಕೆಂದ್ರೆ ಮಕ್ಕಳಲ್ಲಿ ಮೊಬೈಲ್ ಅನ್ನ ಅವರು ಅದನ್ನ ಸ್ಟಡೀಸಿಗೆ ಬಳಸ್ಕೊಳ್ಳೋ ಅಂತದ್ದು ಇರ್ಬೋದು, ಅವ್ರಿಗೆ ಯಾವುದೇ ರೀತಿ ಅನುಮಾನ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಯಾವುದೋ ಒಂದು ಅಸೈನ್ಮೆಂಟ್ ವರ್ಕ್ಗಳನ್ನ ಪ್ರಾಜೆಕ್ಟ್ ವರ್ಕ್ಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವುಗಳನ್ನ ನಿರ್ವಹಣೆ ಮಾಡೋದಕ್ಕೆ ಅದನ್ನ ಬಳಸ್ಕೋಬೇಕೇ ಹೊರತು ಅವರು ಪ್ರತಿದಿನ ಮೊಬೈಲ್ಗಳಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್, ಈಗ ಚಿಕ್ಕ ಚಿಕ್ಕ ಮಕ್ಕಳು ಇನ್ಸ್ಟಾಗ್ರಾಮ್ ಅಕೌಂಟ್ ಒಂದಂತದ್ದು ಸಾಮಾಜಿಕ ತಾಣಗಳಲ್ಲಿ ಅವರು ವಿಡಿಯೋಗಳನ್ನ ಮಾಡಿ ಬ್ಲಾಗ್ಗಳನ್ನ ಮಾಡಿ ವಿಡಿಯೋ ಮಾಡಿ ಹಾಕಂತದ್ದು ಇದೆಲ್ಲ ನಿಜವಾಗ್ಲೂ ಒಂಥರ ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಖಂಡಿತ ಪ್ರಭಾವವನ್ನ ಇದು ಬೀರುತ್ತೆ ಅವರ ವಿದ್ಯಾಭ್ಯಾಸದ ಮೇಲೆ.
1: ಹೌದು ಮೇಡಮ್,
0: ಯಾಕೆಂದ್ರೆ ಇದೆಲ್ಲ ಅವ್ರು ದೊಡ್ಡವರಾದ ಮೇಲೆ ಅವರೊಂದು ಒಂದು ಲೆವೆಲ್ ಎಜುಕೇಶನ್ ಅನ್ನ ಪಡೆದ ನಂತರದಲ್ಲಿ ಖಂಡಿತ ಇದೆಲ್ಲ ಅವ್ರು ಮಾಡ್ಕೊಳ್ಬಹುದು. ಯಾಕೆಂದ್ರೆ ಅವರು ಒಂದು 22-23 ಏಜ್ ವರ್ಗುನು ಅವರು ಓದಿನ ಕಡೆಗೆ ಹೆಚ್ಚು ಗಮನವನ್ನ ಕೊಟ್ಟು ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಟ್ಟು ಅವರು ಒಂದು ಒಳ್ಳೆ ಉದ್ಯೋಗದ ಕಡೆ ಉದ್ಯೋಗ ತಗೊಳ್ಬೇಕು ಅನ್ನೋ ಒಂದು ಮನಸ್ಥಿತಿಯನ್ನ ರೂಪಿಸ್ಕೊಂಡಾಗ ಅವರು ಮಾನಸಿಕವಾಗಿ ಅವರು ಸದೃಢರಾಗಿರ್ತಾರೆ ಆ ವಯಸ್ಸಿನ ವೇಳೆಗೆ. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯದಲ್ಲಿ ಖಂಡಿತವಾಗಿ ಅವ್ರಿಗೆ ಮೊಬೈಲ್ ಅನ್ನ ಮತ್ತು ಸಾಮಾಜಿಕ ಜಾಲತಾಣಗಳನ್ನ ಬಳಸೋದಕ್ಕೆ ಅವಕಾಶವನ್ನ ಮಾಡಿಕೊಡಬಾರದು ಅನ್ನೋದೇ ನನ್ನ ಅಭಿಪ್ರಾಯ. ಅವ್ರು ಎಷ್ಟೇ ಆರೋಗ್ಯಕರವಾಗಿ ಅದನ್ನ ಬಳಕೆ ಮಾಡ್ತಾ ಇದ್ರು ಕೂಡ ಒಂದಲ್ಲ ಒಂದು ದಿನ ಅದು ದುರುಪಯೋಗ ಆಗಂತ ಸಾಧ್ಯತೆನೆ ಹೆಚ್ಚಾಗಿರುತ್ತೆ. ಯಾಕೆಂದ್ರೆ ಮಕ್ಕಳು ಬೇಗ ಕೆಟ್ಟದ್ರ ಕಡೆಗೆ ಆಕರ್ಷಿತರಾಗ್ಬಿಡ್ತಾರೆ.
1: ಹೌದು ಮೇಡಮ್,
0: ಅವರಲ್ಲಿ ಆಕರ್ಷಣೆ ಜಾಸ್ತಿ ಇರೋದ್ರಿಂದ ಬೇಗ ಅವ್ರ ಆಕರ್ಷಣೆಗೆ ಒಳಗಾಗೋದ್ರಿಂದ ನಾವು ಅವರು ಒಳಗಡೆ ಅವರು ಎಂಟರ್ ಆಗಿ ಹೋದ್ಮೇಲೆ ನಾವು ವಾಪಸ್ ಬರೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಅದನ್ನ ಅವ್ರ ವಿದ್ಯಾಭ್ಯಾಸಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ನಾವು ಅವ್ರಿಗೆ ಮೊಬೈಲ್ ಅನ್ನ ಸಾಮಾಜಿಕ ಜಾಲತಾಣಗಳನ್ನ ಅಥವಾ ದೂರದರ್ಶನ ಇರ್ಬೋದು ಅವುಗಳನ್ನ ಅವಕ್ಕೆಲ್ಲ ಒಂದು ಸಮಯವನ್ನ ನಿಗದಿ ಮಾಡ್ಬೇಕಾಗತ್ತೆ. ಸಮಯವನ್ನ ನಿಗದಿ ಮಾಡ್ಬೇಕು, ಇಲ್ಲ ಬರೀ ಆ ಸ್ಟಡೀಸ್ಗೆ ಎಷ್ಟು ಬೇಕೋ ಅಷ್ಟು ಬಳಕೆ ಮಾಡ್ಕೊಳ್ಳೋ ರೀತಿಯಲ್ಲಿ ಅವುಗಳನ್ನ ಬಳಸೋದಿಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ ತುಂಬಾ ಒಳ್ಳೇದು ಅಂತ.
1: ಪೋಷಕರು ಇವಾಗ ಮೊಬೈಲ್ ಅಥವಾ ಸಾಮಾಜಿಕ ಜಾಲತಾಣಗಳನ್ನ ಮಕ್ಕಳು ಯೂಸ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ, ಅದ್ರ ಬಗ್ಗೆ ಒಂದು ಕಡಿವಾಣ ಇರ್ಬೇಕು, ನಿಯಂತ್ರಣದಲ್ಲಿ ಇರಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರೆ.
0: ಇವತ್ತು ನೋಡಿ ಬಹಳಷ್ಟು ನಾನು ಈ ಸಿಟಿಗಳಲ್ಲಿ ನಗರ ಪ್ರದೇಶಗಳಲ್ಲಿ ನಾನು ನೋಡ್ತೀನಿ, ಇವತ್ತು ಹಳ್ಳಿಗಳು ಅದರಿಂದ ಹೊರತಾಗಿಲ್ಲ. ಮಕ್ಕಳು ಬೆಳಿಗ್ಗೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಅವರು ತಿಂಡಿ ತಿನ್ಸ್ತಾ ಇರ್ತಾರೆ, ಪೇರೆಂಟ್ಸ್ ಗಳು ಅವ್ರ ಕೈಯಲ್ಲಿ ಮೊಬೈಲ್ ಇರುತ್ತೆ ಮಕ್ಕಳ ಕೈಯಲ್ಲಿ, ಅಂದ್ರೆ ಮೊಬೈಲ್ ನೋಡ್ತಾ ನೋಡ್ತಾ ಇವ್ರು ಬೇಗ ತಿಂಡಿ ಎಲ್ಲ ತಿಂದ್ಬಿಡ್ತಾರೆ, ಬೇಗ ಮಾಡ್ಬಿಡ್ತಾರೆ ಅನ್ನೋ ಒಂದು ಭಾವನೆ. ಮತ್ತೆ ಯಾವುದೇ ಹೊರಗಡೆ ಹೋಗಿ ನೋಡಿ, ಮದ್ವೆ ಮನೆಗಳಿರ್ಬೋದು, ಯಾವುದೇ ಫಂಕ್ಷನ್ ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಾ
1: ಇರ್ತಾರೆ.
0: ಆದ್ರೆ ಇವ್ರಿಗೆ ಅಂದ್ರೆ ಈ ಕಡೆ ಪೋಷಕರಿಗೂ ಏನಾಗಿದೆ ಅಂದ್ರೆ ಅವ್ರ ಕೈಗೆ ಒಂದ್ ಮೊಬೈಲ್ ಕೊಟ್ಬಿಟ್ರೆ ಅವ್ರು ಸುಮ್ನೆ ಕೂತ್ಕೊಳ್ತಾರೆ, ಸುಮ್ನೆ ಇರ್ತಾರೆ, ಒಂದ್ ಚೇರ್ ಮೇಲೆ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾರೆ. ಆಗ ಅವ್ರಿಗೂ ನಾವು ಅವ್ರು ಎಲ್ಲಿ ಹೋದ್ರು ಏನು ಅಂತ ಹುಡುಕಾಟ ಇರೋದಿಲ್ಲ, ಅಥವಾ ಅವ್ರ ಮೇಲೆ ನಾವು ಜಾಸ್ತಿ ಇದ್ ಮಾಡೋ ಅಂತ ಇದ್ದಿರಲ್ಲ, ಹಂಗ ಒಂದ್ ಕಡೆ ಕೂತಿದ್ದಾರೆ ಅಂತೇಳಿ ಅಂದ್ರೆ ಮಕ್ಕಳಲ್ಲಿ

0: ರೀತಿ ಮೊಬೈಲ್ ಬಳಕೆ ಮಾಡಕ್ಕೆ ಬಿಟ್ಟು ಬಿಟ್ಟು ಇವ್ರು ಬೇಡ ಅಂದ್ರೂನು ಅದನ್ನ ಅವ್ರು ಕೇಳಂತ ಸ್ಥಿತಿಯಲ್ಲಿ ಇವತ್ತು ಮಕ್ಕಳುಗಳಿಲ್ಲ.
1: ಹೌದು ಮೇಡಮ್,
0: ಅದನ್ನ ಮಕ್ಕಳಲ್ಲಿ ಆ ರೀತಿ ಅವರು ಕೊಟ್ಟು ಕಲಿಸಿದವರೇ ಪೋಷಕರು.
1: ಹೌದು, ನಿಜ.
0: ಈಗ ಬೇಡ ಅಂತ ಹೇಳಿ ವಾಪಸ್ ಕಿತ್ಕೊಳ್ಳೋ ಅಂತ ಕೆಲಸ ಮಾಡೋದಕ್ಕೆ ಪೋಷಕರಿಗೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಆ ಮೊದ್ಲು ಕೊಡೋದಕ್ಕಿಂತ ಮೊದ್ಲೇನೆ ಮಕ್ಕಳುಗಳಲ್ಲಿ ನಾವು ಆ ಮೊಬೈಲ್ ಅನ್ನ ಬಳಕೆ ಮಾಡೋದನ್ನ

0: ಕೊಡ್ತೀವಿ ಅಂತ ಅವ್ರಿಗೊಂದು ಮನವರಿಕೆ ಮಾಡಿಬಿಟ್ಟು ಇವರು ಮೊಬೈಲ್ ಬಳಕೆಯನ್ನ ಮಾಡೋದನ್ನ ಖಂಡಿತವಾಗಿ ತಪ್ಪಿಸ್ಬೇಕು.
1: ಹೌದು ಮೇಡಮ್, ಅಂದ್ರೆ ಈಗ ಪೋಷಕರು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ, ಅಂದ್ರೆ ಮಕ್ಕಳಿಗೆ ಫೋನ್ ಕೊಟ್ಬಿಟ್ಟು ಕೂರಿಸ್ಬಿಟ್ರೆ ನಮ್ ಕೆಲಸ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ
0: ಕಡಿಮೆ ಆಗುತ್ತೆ. ಅದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಕೆಲವರು ಪೇರೆಂಟ್ಸ್ ಹೇಗಿದ್ದಾರೆ ಅಂದ್ರೆ, ಆ ಮಕ್ಕಳು ಆನ್ಲೈನ್ ಗೇಮ್ಗಳಾಡೋದಿರ್ಬೋದು ಮತ್ತೆ ಬಳಕೆ ಮಾಡೋದನ್ನ ನನಗೆ ಗೊತ್ತಾಗಲ್ಲ, ನನ್ ಮಗ ಎಲ್ಲಾ ಯೂಸ್ ಮಾಡ್ತಾನೆ, ನನ್ ಮಗಳೆಲ್ಲಾ ಯೂಸ್ ಮಾಡ್ತಾಳೆ, ಎಲ್ಲಾ ಬರುತ್ತೆ ಅನ್ನ, ಅದನ್ನ ಅವ್ರಿಗೆ ಅದ್ರ ಬಗ್ಗೆ ಅದ್ರಿಂದ ಏನ್ ತೊಂದರೆ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ತಾ ಇಲ್ಲ. ನನ್ ಮಕ್ಕಳೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಅದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಬಟ್ ಅದು ಮುಂದೊಂದಿನ ಅವರ ಮಾನಸಿಕ ಮತ್ತು ಶೈಕ್ಷಣಿಕ ಜೀವನಕ್ಕೆ ಅದು ಖಂಡಿತ ತೊಂದರೆ ಆಗುತ್ತೆ ಅನ್ನೋದು ನನ್ನ ಭಾವನೆ.
1: ಹೌದು ಮೇಡಮ್, ನೀವು ಹೇಳ್ದಾಗೇನೆ ಅಂದ್ರೆ ಪೋಷಕರು ಇದಕ್ಕೆ ಒಂದು ಕಡಿವಾಣವನ್ನ ಹಾಕ್ಬೇಕು, ಒಂದು ನಿಯಂತ್ರಣದಲ್ಲಿ ಇರಿಸಬೇಕು, ಹಾಗೇನೆ ಒಂದು ನಿಗದಿ ಸಮಯ ಅಂತ ಇರಿಸಿದ್ರೆ ಇದಕ್ಕೆಲ್ಲ ಒಳ್ಳೇದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ.
0: ಹೌದು
1: ಹಾಗೇನೆ ಮೇಡಮ್, ಈಗಿನ ಕಾಲದಲ್ಲಿ ನೋಡೋದಾದ್ರೆ ದೊಡ್ಡವ್ರಿಗಿಂತ ಹೆಚ್ಚಾಗಿ ಮಕ್ಕಳು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ಇವಾಗಿನ ಮಕ್ಕಳಲ್ಲಿ ಆತ್ಮವಿಶ್ವಾಸ ಕಡಿಮೆಯಾಗಿ ಮಾನಸಿಕ ಒತ್ತಡನೇ ಜಾಸ್ತಿ ಆಗ್ತಾ ಇದೆ. ಹಾಗಿದ್ರೆ ಮಕ್ಕಳ ಆತ್ಮವಿಶ್ವಾಸವನ್ನ ಬೆಳೆಸೋದಕ್ಕೆ ಏನ್ ಮಾಡ್ಬೇಕು?
0: ಮಕ್ಕಳ ಆತ್ಮವಿಶ್ವಾಸವನ್ನ ಬೆಳೆಸಲು ಏನ್ ಮಾಡ್ಬೇಕು ಅಂತ ಅಂದ್ರೆ, ಇದ್ರಲ್ಲಿ ಮಕ್ಕಳ ಆತ್ಮವಿಶ್ವಾಸ ಹೆಚ್ಚಿಸಲು ಬಹಳಷ್ಟು ಜನರ ಪಾತ್ರ ಇದೆ ಇಲ್ಲಿ.
1: ಹೌದು ಮೇಡಮ್,
0: ಯಾಕೆಂದ್ರೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ಹೆಚ್ಚಾಗ್ಬೇಕು ಅಂದ್ರೆ ಮೊದಲನೇ ಪಾತ್ರ ಕುಟುಂಬದ್ದು. ಕುಟುಂಬದವರ ಪಾತ್ರ ಇದೆ. ಮತ್ತೆ ನಂತರದಲ್ಲಿ ಶಾಲೆ ಆಡಳಿತ ಮಂಡಳಿ ಇರ್ಬೋದು, ಟೀಚರ್ಸ್ ಶಿಕ್ಷಕರು ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ. ಜೊತೆಗೆ ಸ್ನೇಹಿತರು, ಕುಟುಂಬ ಶಿಕ್ಷಕರು ಸ್ನೇಹಿತರು ಇವರು ಬಹಳ ಪಾತ್ರವನ್ನ ಅವ್ರ ಮೇಲೆ ವಹಿಸ್ತಾರೆ. ಯಾಕೆಂದ್ರೆ ಪ್ರತಿದಿನ ಅವರು ಮಕ್ಕಳು ಜೊತೆಯಲ್ಲಿ ಇರೋಂಥದ್ದು ಮನೇಲಿ ಇದ್ದಾಗ ಕುಟುಂಬದವ್ರ ಜೊತೆ ಇರ್ತಾರೆ, ಶಾಲೆಗೆ ಹೋದಾಗ ತರಗತಿಯಲ್ಲಿ ಶಿಕ್ಷಕರ ಜೊತೆ ಇರ್ತಾರೆ, ಅದು ಶಾಲೆಯಿಂದ ಹೊರ ಬಂದಾಗ ಸ್ನೇಹಿತರ ಜೊತೆ ಇರ್ತಾರೆ. ಹಾಗಾಗಿ ಇವ್ರು ಮೂರು ಜನ ಬಹಳ ನಿರ್ಣಾಯಕ ಪಾತ್ರವನ್ನ ವಹಿಸ್ತಾರೆ ಅವರ ಆತ್ಮವಿಶ್ವಾಸವನ್ನ ಹೆಚ್ಚಿಸೋದಿಕ್ಕೆ. ಅಂದ್ರೆ ಅದ್ರಲ್ಲಿ ಏನ್ ಮಾಡ್ಬೇಕು ಅಂತ ಅಂದ್ರೆ, ಈಗ ಒಂದು ವೇಳೆ ಮಕ್ಕಳು ಮಾನಸಿಕವಾಗಿ ಒತ್ತಡಕ್ಕೊಳಗಾಗಿದ್ರೆ, ಯಾವುದೋ ಒಂದು ಪರೀಕ್ಷೆಯಲ್ಲಿ ಅಂಕಗಳು ಕಡಿಮೆ ಬಂದಾಗ್ಲೋ ಅಥವಾ ಇನ್ಯಾವುದೋ ಒಂದ್ ಸಂದರ್ಭದಲ್ಲಿ ಅವ್ರ ಆತ್ಮಸ್ಥೈರ್ಯವನ್ನ ಹೆಚ್ಚಿಸೋ ಅಂತ ಮಾತುಗಳನ್ನ ಆಡ್ಬೇಕಾಗುತ್ತೆ. ಈಗ ತರಗತಿಯಲ್ಲಿ ಶಿಕ್ಷಕರು ಯಾವುದೋ ಒಂದು ಕಿರು ಪರೀಕ್ಷೆ ಅಂಕಗಳನ್ನು ನೀಡಬೇಕಾದ್ರೆ, ಅಲ್ಲಿ ಕಡಿಮೆ ಅಂಕಗಳನ್ನ ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳು, ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರುವಂತಹ ವಿದ್ಯಾರ್ಥಿಗಳು, ಇಲ್ಲಿ ಯಾವುದೇ ರೀತಿಯ ಒಂದು ಹೋಲಿಕೆಯನ್ನ ಮಾಡೋದು, ಎಲ್ಲರೂ ಕೂಡ ಅವರವರ ಶ್ರಮ ಮತ್ತು ಪ್ರಯತ್ನಕ್ಕೆ ತಕ್ಕ ಹಾಗೆ ನೀವು ಅಂಕಗಳನ್ನ ಪಡೆದಿರ್ತೀರಿ ಅನ್ನೋದನ್ನ ಅರಿವನ್ನು ಮೂಡಿಸ್ಬೇಕಾಗುತ್ತೆ. ಯಾಕೆಂದ್ರೆ ಇಲ್ಲಿ ಅಂಕಗಳು ಬಂದಿರೋದು ಅವರು ತಗೊಂಡಿರೋಂಥದ್ದಲ್ಲ, ಅವರು ಹಾಕಿರುವ ಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋದನ್ನ ಅವ್ರಿಗೆ ಅರಿವನ್ನ ಮೂಡಿಸ್ಬೇಕು.
1: ಹೌದು ಮೇಡಮ್.
0: ಈಗ ಒಂದು ವಿದ್ಯಾರ್ಥಿ ಏನೂ ಪ್ರಯತ್ನ ಮಾಡದೆ ಏನೂ ಎಫರ್ಟೇ ಹಾಕದೆ ಇರೋಂತ ವಿದ್ಯಾರ್ಥಿಗೆ ನಾವಲ್ಲಿ ಹೋಲಿಕೆ ಮಾಡೋದು ಸರಿಯಲ್ಲ.
1: ಹೌದು, ನಿಜ.
0: ಅಂಕಗಳನ್ನ ಹೋಲಿಕೆ ಮಾಡೋದು ಸರಿಯಲ್ಲ. ಅವನ್ ಪ್ರಯತ್ನ ಜಾಸ್ತಿ ಪಟ್ಟಿದ್ದಾನೆ, ನಿರಂತರವಾದ ಅಧ್ಯಯನ ಇದೆ, ಹಾಗಾಗಿ ಅಲ್ಲಿ ಅಂಕಗಳು ಜಾಸ್ತಿ ಬಂದಿದೆ. ನೀವು ಈ ಪ್ರಯತ್ನವನ್ನ ಮಾಡಿ, ನೀವು ಕೂಡ ನಿರಂತರವಾಗಿ ಅಧ್ಯಯನ ಮಾಡಿ ಅಂತ ಹೇಳಿ ಮಕ್ಕಳಲ್ಲಿ ಅರಿವನ್ನ ಮೂಡಿಸಿದಾಗ ಅವರಲ್ಲಿ ಆತ್ಮವಿಶ್ವಾಸ ಬರುತ್ತೆ. ಓ, ನನಗೆ ಅಲ್ಲಿ ಕಂಪ್ಯಾರಿಟಿವ್ ಬರಲ್ಲ, ಅರಿವು ಮೂಡಿಸಿದಾಗ ಹೋಲಿಕೆ ಅನ್ನೋದು ಬರಲ್ಲ. ಓ, ನಮ್ಗೆ ಅವ್ರು ಅತಿ ಹೆಚ್ಚು ಅಂಕಗಳು ತಗೊಂಡಿದ್ರೆ ಅವ್ರ ಜೊತೆ ನಮ್ಮನ್ನ ಹೋಲಿಕೆ ಮಾಡಿದ್ರು ಎಲ್ರ ಮುಂದೆ ಅನ್ನೋ ಅಂತ ಭಾವನೆ ಮಕ್ಕಳಲ್ಲಿ ಬರಲ್ಲ.
1: ಹೌದು ಮೇಡಮ್.
0: ಆಗ ಓ, ನನ್ನ ಎಫರ್ಟ್ ನ ನಾನು ಪ್ರಯತ್ನ ಕಡಿಮೆ ಮಾಡಿದ್ದೀನಿ, ಅದಕ್ಕೆ ನನಗೆ ಅಂಕಗಳು ಕಡಿಮೆ ಬಂದಿದೆ, ನಾನು ಆತರ ಪ್ರಯತ್ನ ಮಾಡಿದ್ರೆ ನಾನು ಆ ಅಂಕಗಳನ್ನ ನಾನು ಕೂಡ ತಗೊಳ್ಬಹುದು ಅನ್ನೋ ಒಂದು ಕಾನ್ಫಿಡೆಂಟ್ ನ ಶಿಕ್ಷಕರು ಖಂಡಿತವಾಗ್ಲು ಮಕ್ಕಳಿಗೆ ತರಗತಿಯಲ್ಲಿ ಮೂಡಿಸಬೇಕಾಗುತ್ತೆ, ಅರಿವನ್ನ ಮೂಡಿಸ್ಬೇಕು. ಅವ್ರ ಪಾತ್ರ ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಕುಟುಂಬದಲ್ಲಿ ಕುಟುಂಬದವರ ಮಾತುಗಳಿಗಿಂತಲೂ, ಸ್ನೇಹಿತರ ಮಾತುಗಳಿಗಿಂತಲೂ ಶಿಕ್ಷಕರ ಮಾತುಗಳನ್ನ ಮಕ್ಕಳು ಬಹಳಷ್ಟು ಕೇಳ್ತಾರೆ. ಯಾಕೆಂದ್ರೆ ಅವ್ರು ಹೇಳಿದ ಒಂದೊಂದು ಮಾತನ್ನು ಕೇಳಂತ ಒಂದು ಮನಸ್ಥಿತಿ ಇವತ್ತು ಖಂಡಿತವಾಗೂ ಮಕ್ಕಳಲ್ಲಿ ಇದೆ. ಅದನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಮಕ್ಕಳಲ್ಲಿ ಅವರು ಹೇಳಿ ಅರ್ಥ ಮಾಡಿಸ್ಬೇಕು ಮಕ್ಕಳಲ್ಲಿ, ಖಂಡಿತವಾಗ್ಲೂ ಅದು ಆಗ ಆ ಮಕ್ಕಳು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಅದೇ ರೀತಿಯಲ್ಲಿ ಒಂದ್ ವೇಳೆ ಆ ಮಗುವಿಗೆ ಶಾಲೆಯಲ್ಲಿ ಒಂದ್ ವೇಳೆ ಏನಾದ್ರೂ ಅಂತ ವಾತಾವರಣ ಸಿಗದೇ ಇದ್ದಂತ ಸಂದರ್ಭದಲ್ಲಿ ಶಾಲೆಯಲ್ಲಿ ಯಾವುದೋ ಟೀಚರ್ ನೀನೇನ್ ಹಿಂಗ್ ಕಡಿಮೆ ತಗೊಂಡಿದ್ಯಾ ಅಥವಾ ಇನ್ನೇನೋ ಒಂದು ಹೇಳಿ ಆ ಮಗುಗೆ ಬೇಜಾರ್ ಮಾಡಿ ಕಳಿಸಿದ್ರು ಅಂತ ಇಟ್ಕೊಳ್ಳೋಣ. ಆಗ ಮಗು ಮನೆಗ್ ಬಂದಂತ ಸಂದರ್ಭದಲ್ಲಿ ಮನೆಯಲ್ಲಿ ಆಗ ಅವ್ರು ಹೇಳ್ಕೊಳ್ಳುತ್ತೆ ಮಗು, ಈ ತರ ಆಯ್ತು ಶಾಲೆಯಲ್ಲಿ ಈ ತರ ಹೇಳಿದ್ರು ನನಗೆ ಎಲ್ರ ಮುಂದೆ ಬೇಜಾರಾಯ್ತು ಅಂತ ಏನೋ ಒಂದು ಹೇಳ್ಕೊಳ್ಳುತ್ತೆ ಮಗು ಕುಟುಂಬದಲ್ಲಿ. ಆಗ ತಂದೆ ತಾಯಿ ಆದವರು ಆ ಮಗುವಿನ ಆಗ ತಂದೆ ತಾಯಿ ಸಪೋರ್ಟಿಗ್ ನಿಲ್ಬೇಕಾಗುತ್ತೆ. ಯಾಕೆಂದ್ರೆ ಆಗ ತಂದೆ ತಾಯಿ ಮಗುವಿಗೆ ನೋಡು ಈ ತರ ಹೇಳಿರೋದು ಅವ್ರು ಈ ರೀತಿ ಹೇಳಿರ್ಬಹುದು, ನೀನು ಪ್ರಯತ್ನ ಮಾಡು,

0: ನೀನು ನಿರಂತರ ನೀನು ಟೆಸ್ಟ್ ಇದ್ದಾಗ ಅವ್ರಿಗೆ ಗೊತ್ತಿರುತ್ತೆ ಮಗು ಮನೆಯಲ್ಲಿ ಎಷ್ಟು ಪ್ರಯತ್ನ ಹಾಕಿ ಮಾಡ್ತಾ ಇದೆ ಅನ್ನೋದು ಖಂಡಿತವಾಗಿಯೂ ಪೇರೆಂಟ್ಸ್ ಗೊತ್ತಿರುತ್ತೆ. ಯಾಕಂದ್ರೆ ಮನೆಯಲ್ಲೇ ಓದೋದ್ರಿಂದ ಮಕ್ಕಳು ಮಗು ಮಾನಸಿಕ ಒತ್ತಡಕ್ಕೆ ಒಳಗಾಗೋದಕ್ಕೆ ಸಾಧ್ಯ ಇಲ್ಲ. ಆ ಮಗುವಿನ ಪ್ರಯತ್ನ ಏನು ಓದೋದ್ರಲ್ಲಿ ಅದೆಲ್ಲ ಇವ್ರು ಕಣ್ಣಾರೆ ನೋಡಿರ್ತಾರೆ. ಹಾಗಾಗಿ ನೀನು ಪ್ರಯತ್ನ ಮಾಡಿದೀಯಾ, ನೀನು ಎಫರ್ಟ್ ಹಾಕಿದೀಯಾ, ಆದ್ರೆ ಇಷ್ಟು ಬಂದಿದೆ ಇರ್ಲಿ, ನೆಕ್ಸ್ಟ್ ಟೈಮ್ ಇನ್ನೂ ಎಫರ್ಟ್ ಹಾಕು, ಬರೆದು ಪ್ರಾಕ್ಟೀಸ್ ಮಾಡು, ಅದ್ರಲ್ಲಿ ಏನ್ ನೀನ್ ಯಾಕೆ ಫೇಲ್ಯೂರ್ ಆಗಿದೆ ಅನ್ನೋದನ್ನ ನೀನ್ ಕೂತ್ಕೊಂಡು ಯೋಚನೆ ಮಾಡು ಅಂತೇಳಿ ಮಗುವಿನ ಒಂದು ಒತ್ತಡವನ್ನ ಕಡಿಮೆ ಮಾಡಿ ಅವರಲ್ಲಿ ಆತ್ಮವಿಶ್ವಾಸವನ್ನ ಹೆಚ್ಚಿಸಿ ಮುಂದೆ ಮತ್ತೆ ಬೆಳವಣಿಗೆ ಆಗೋದಿಕ್ಕೆ, ಮುಂದೆ ಅತಿ ಹೆಚ್ಚು ಅಂಕಗಳನ್ನ ತಗೊಳ್ಳೋದಿಕ್ಕೆ ಅಥವಾ ಮಗುವಿನ ಮಾನಸಿಕ ಒತ್ತಡವನ್ನ ನಿಭಾಯಿಸೋದಿಕ್ಕೆ ಪೇರೆಂಟ್ಸ್ ಪ್ರೀತಿಯಿಂದ ಮಾತಾಡಿ ಅವರನ್ನ ಕಾಳಜಿ ವಹಿಸಬೇಕಾಗುತ್ತೆ. ಖಂಡಿತ ಆಗ ಮಗು ಆ ಒತ್ತಡದಿಂದ ಹೊರಬರೋದಿಕ್ಕೆ ಸಾಧ್ಯ ಆಗುತ್ತೆ. ಇನ್ನ ಸ್ನೇಹಿತರು, ಒಳ್ಳೆಯ ಸ್ನೇಹಿತರನ್ನ ಹೊಂದಬೇಕಾಗತ್ತೆ ಮಗು. ಮಕ್ಕಳಿಗೆ ಅದ್ ಗೊತ್ತಾಗುತ್ತೆ ಯಾರು ತಮ್ಮ ಪರವಾಗಿರೋಂತ ಸ್ನೇಹಿತರು, ಯಾರು ವಿರುದ್ಧವಾಗಿರೋಂತ ಸ್ನೇಹಿತರು ಅನ್ನೋದು ಗೊತ್ತಾಗುತ್ತೆ. ಅವ್ರು ಏನೇ ಇದ್ರು ಅವರ ಒಳ್ಳೆಯ ಒಳ್ಳೆಯ ಒಂದು ಸ್ನೇಹಿತರ ಒಂದು ಬಳಗವನ್ನ ಮಾಡ್ಕೊಂಡು ಅಥವಾ ಒಳ್ಳೆ ದಿನನಿತ್ಯ ಆ ಮಗು ದೈಹಿಕವಾಗಿ ಆಟ ಆಡೋದ್ರಿಂದ ಹೊರಗಡೆ ಹೋಗಿ ಆಟ ಎಲ್ಲರ ಸ್ನೇಹಿತರ ಜೊತೆ ಆಟ ಆಡೋದ್ರಿಂದ ಆ ಒತ್ತಡದಿಂದ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಫ್ರೆಂಡ್ಸ್ ಜೊತೆ ಅದನ್ನ ಹೇಳ್ಕೊಂಡಂತ ಸಂದರ್ಭದಲ್ಲಿ ಆಗಲೂ ಕೂಡ ಮಕ್ಕಳಿಗೆ ಅದಕ್ಕೆ ಒತ್ತಡದಿಂದ ಹೊರಬರೋದಕ್ಕೆ ಸ್ನೇಹಿತರ ಒಂದು ಮಾತುಗಳು ಅವರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸೋದಕ್ಕೆ ಖಂಡಿತವಾಗ್ಲೂ ಅದು ಕಾರಣ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ.
1: ಒಂದೊಳ್ಳೆ ಸಲಹೆ ಸಂದೇಶ ನೀಡಿದ್ರಿ ಮೇಡಮ್. ಮೇಡಮ್, ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳ ಮಾನಸಿಕ ಆರೋಗ್ಯದ ಬಗ್ಗೆ ಒಂದಿಷ್ಟು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೂ ಕೇಳ್ತಾ ಇದ್ರಿ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂಆರ್ ಆಶಯ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ. ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದ ಮುಂದುವರಿದ ಭಾಗದಲ್ಲಿ ಶಾಲೆಯ ವಾತಾವರಣ ಮಕ್ಕಳ ಮನಸ್ಥಿತಿಗೆ ಹೇಗೆ ಪರಿಣಾಮ ಬೀರುತ್ತೆ, ಹಾಗೆ ಮಕ್ಕಳಲ್ಲಿ ಭಯ ಮತ್ತು ಆತಂಕವನ್ನ ಕಡಿಮೆ ಮಾಡಲು ಏನೆಲ್ಲ ಕ್ರಮಗಳು ಅಗತ್ಯ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
3: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40.
2: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
4: ಕೇಳುಗರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಬಿತ್ತರಗೊಂಡಿತು.
5: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
6: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆನಿಲ್ಲುತ್ತವೆ.
5: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
6: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
5: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
6: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರು ಪ್ರಸಾರ ಪ್ರತಿ ಮಂಗಳವಾರ 6:00.
5: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
7: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
8: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
7: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ, ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತೆ ತಡ ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಗಾ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದೇ ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-01-7311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-01-7311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ

0: ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ ಮೂರು ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
0: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
0: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 2/8/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಸೌಲಭ್ಯವು ಬೆಳಿಗ್ಗೆ 9 ಗಂಟೆಯಿಂದ 11:30 ವರೆಗೆ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕಾಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೋರು. ದೂರವಾಣಿ ಸಂಖ್ಯೆ 9686666638. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666638. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುವರೇ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಹಾಡು ಹಸೆ ನಮ್ಮೂರ.

0: ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಸರಗೂರಿನ SVYM ನ ಸಿಬ್ಬಂದಿ ವರ್ಗದವರಾದ ಶ್ರೀಯುತ ಮಹೇಶ್ ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಕೇಳುಗರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ SVYM ನ ಸಿಬ್ಬಂದಿ ವರ್ಗದವರಾದ ಶ್ರೀಯುತ ಮಹೇಶ್ ರವರು ಹಾಡಿರುವ ಹಾಡುಗಳನ್ನ ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೇ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು

0: ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚಿತ್ರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸಿ

0: ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನರ ಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಜನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ 1858 ಭಾರತ ಸರ್ಕಾರ ಕಾಯ್ದೆಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಭಾರತ ಸರ್ಕಾರದ ಕಾಯ್ದೆಯು ಆಗಸ್ಟ್ 2, 1858 ಬ್ರಿಟಿಷ್ ಸಂಸತ್ತಿನಲ್ಲಿ ಅಂಗೀಕರಿಸಲ್ಪಟ್ಟ ಪ್ರಮುಖ ಕಾಯ್ದೆಯಾಗಿದ್ದು, ಇದು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ಸಂಪೂರ್ಣವಾಗಿ ಮುಕ್ತಾಯಗೊಳಿಸಿ ಬ್ರಿಟಿಷ್ ಸಾಮ್ರಾಜ್ಯದ ನೇರ ಆಡಳಿತಕ್ಕೆ ನಾಂದಿ ಹಾಡಿತು. ಸರ್ಕಾರದ ಅವಧಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನೋಡುವುದಾದರೆ, ಕಂಪನಿ ಆಡಳಿತ ಅಂತ್ಯ ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯ ವಶದಲ್ಲಿದ್ದ ಭಾರತದ ಆಡಳಿತಾತ್ಮಕ ಅಧಿಕಾರವನ್ನು ಬ್ರಿಟಿಷ್ ರಾಜ್ಯ ಮನೆತನಕ್ಕೆ ಹಸ್ತಾಂತರಿಸಲಾಯಿತು. ಇದನ್ನು ಭಾರತದ ಉತ್ತಮ ಸರ್ಕಾರಕ್ಕಾಗಿ ಕಾಯ್ದೆ ಎಂದು ಕರೆಯಲಾಗುತ್ತದೆ. ಹಾಗೆ ಭಾರತದ ಗವರ್ನರ್ ಜನರಲ್ರನ್ನು ಬ್ರಿಟಿಷ್ ಕಿರೀಟದ ಪ್ರತಿನಿಧಿಯಾಗಿ ವೈಸ್ರಾಯ್ ಎಂದು ಮರುನಾಮಕರಣ ಮಾಡಲಾಯಿತು. ಲಾರ್ಡ್ ಕ್ಯಾನಿಂಗ್ ಭಾರತದ ಮೊದಲ ವೈಸ್ರಾಯ್ ಆದರು. ಬ್ರಿಟಿಷ್ ಸಂಸತ್ತಿನ ಕ್ಯಾಬಿನೆಟ್ ಮಟ್ಟದ ಅಧಿಕಾರಿಯಾಗಿ ಭಾರತ ರಾಜ್ಯ ಕಾರ್ಯದರ್ಶಿ ಎಂಬ ಹೊಸ ಹುದ್ದೆಯನ್ನು ಸೃಷ್ಟಿಸಲಾಯಿತು. ಭಾರತದ ಆಡಳಿತ ಮತ್ತೆ ಮರುಕಳಿಸತೊಡಗಿತು. ರಾಜ್ಯ ಕಾರ್ಯದರ್ಶಿ ಆಡಳಿತದಲ್ಲಿ ಸಹಾಯ ಮಾಡಲು 15 ಸದಸ್ಯರನ್ನು ಒಳಗೊಂಡ ಇಂಡಿಯನ್ ಕೌನ್ಸಿಲ್ ಎಂಬ ಸಲಹಾ ಮಂಡಳಿಯನ್ನು ರಚಿಸಲಾಯಿತು. ಪಿಟ್ಸ್ ಇಂಡಿಯಾ ಕಾಯ್ದೆಯಡಿ ಜಾರಿಯಲ್ಲಿದ್ದ ಬೋರ್ಡ್ ಆಫ್ ಕಂಟ್ರೋಲ್ ಮತ್ತು ಕೋರ್ಟ್ ಆಫ್ ಡೈರೆಕ್ಟರ್ಸ್ ದ್ವಿಪದ್ಧತಿ ಆಡಳಿತ ವ್ಯವಸ್ಥೆಯನ್ನು ರದ್ದುಗೊಳಿಸಲಾಯಿತು. ಈ ಕಾಯ್ದೆಯು ಅಂಗೀಕರಿಸಲ್ಪಟ್ಟ ದಿನದಿಂದ ಯುನೈಟೆಡ್ ಕಿಂಗ್ಡಮ್ನ ಸಂಸತ್ತಿನ ಒಂದು ಕಾಯ್ದೆಯಾಗಿತ್ತು. ಇದರ ನಿಬಂಧನೆಗಳು ಈಸ್ಟ್ ಇಂಡಿಯಾ ಕಂಪನಿಯ ಅಂದರೆ ಇದುವರೆಗೆ ಸಂಸತ್ತಿನ ಆಶ್ರಯದಲ್ಲಿ ಭಾರತದ ಬಹುಭಾಗವನ್ನು ಆಳುತ್ತಿದ್ದ ದಿವಾಳಿ ಮಾಡಲು ಮತ್ತು ಇದರ ಕಾರ್ಯಗಳನ್ನು ಬ್ರಿಟಿಷ್ ಕಿರೀಟಕ್ಕೆ ವರ್ಗಾಯಿಸಲು ಕರೆ ನೀಡತೊಡಗಿತು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ 1858 ಭಾರತ ಸರ್ಕಾರ ಕಾಯ್ದೆಯ ಸ್ಥಾಪನೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 93 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಅವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆಯನ್ನು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ. ಸುಪ್ರಭಾತ. ಡಿ ವಿ ಜಿ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ, ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ದೇವರಿದಾನ ಇಲ್ವಾ, ಹಿಂಗಿದಾನ ಹಂಗಿದಾನ, ಇವೆಲ್ಲ ಪ್ರಶ್ನೆಗಳು ನಮಗೆ ಬರುತ್ತಲ್ವಾ. ನಮ್ಮಲ್ಲಿ ಈ, ನಾನು ಮೊದಲು ಕೂಡ ಒಂದು ಸಂದರ್ಭದಲ್ಲಿ ಹೇಳಿದ್ದೆ, ನಮ್ಮಲ್ಲಿ ಬ್ರ್ಯಾಂಡಿಂಗ್ ಮಾಡುವಂಥದ್ದು ಅಂತೀವಿ ಅಂದರೆ ಒಂದು ಹಣೆ ಪಟ್ಟಿ ಹಾಕಿಸ್ಬಿಡೋದು, ಇವ್ರು ಇಂಥವ್ರೇ ಅಂತ ನಾವು ಹೇಳಿಬಿಡ್ತೀವಿ. ಆ್ಯಂಡ್ ನಮ್ಮ ಗಣನೆಯಲ್ಲಿ ಬರೀ ಅಲ್ಲಿಗೆ ನಾವು ನಿಲ್ಲಲ್ಲ, ಇವ್ರು ಒಳ್ಳೆಯವರು ಇವ್ರು ಕೆಟ್ಟವರು, ಇವ್ರ ಮೇಲಿನವರು ಇವ್ರು ಕೆಳಗಿನವರು ಅನ್ನೋಂಥ ಒಂದು ರೀತಿಯ ಶ್ರೇಣೀಕರಣ ಮಾಡೋದಕ್ಕೆ ನಾವು ಪ್ರಯತ್ನವನ್ನು ಪಡ್ತೀವಿ. ಇಲ್ಲಿ ಈ ಪ್ರಯತ್ನದಲ್ಲಿ ಡಿ ವಿ ಜಿಯವರು ನಮಗೆ ಸೂಕ್ಷ್ಮವಾಗಿ ಕೊಡ್ತಾ ಇರುವಂಥ ಇನ್ನೊಂದು ಆದೇಶ ಏನಂದರೆ, ಆ ರೀತಿಯ ಶ್ರೇಣೀಕರಣ ಒಳ್ಳೆಯದಲ್ಲ, ಇದು ಸರಿ ಅದು ತಪ್ಪು ಅಂತಲ್ಲ, ಮೂಲಭೂತವಾಗಿ ಅವರ ಸ್ವಭಾವಕ್ಕನುಗುಣವಾಗಿ ಅವರು ನಡ್ಕೋತಾ ಇದ್ದಾರೆ. ಆ ಸ್ವಭಾವ ಸರಿ ತಪ್ಪುಗಳು ಅಂತ ನಾವು ಅಂದ್ಕೊಳ್ಳೋದು ಬೇಡ, ಉತ್ತಮ ಅಧಮ ಅಂತ ನಾವು ಅಂದ್ಕೊಳ್ಳೋದು ಬೇಡ, ಅವರು ಹೀಗೆ ಅನ್ನೋದನ್ನು ವಾಸ್ತವವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಯಾರು ಮೇಲೂ ಯಾರು ಕೆಳಗೆ ಅಂತಲ್ಲ, ಇವ್ರು ದೇವ್ರನ್ನೇ ನಂಬಲ್ಲಪ್ಪ ಸೊ ಇವ್ರು ಕೆಟ್ಟವರು ಹಂಗೆ ಅನ್ಕೊಳ್ಳೋದು ಬೇಡ. ಇವನು ದೇವ್ರ ದೇವಸ್ಥಾನಕ್ಕೆ ದಿನಾ ಹೋಗ್ತಾನೆ, ಇವನೊಬ್ಬ ಮೂಢನಂಬಿಕೆಯಿಂದ ತುಂಬಿದಂಥ ವ್ಯಕ್ತಿ ಅಂತ ಅವನನ್ನು ನಾವು ಕೆಳಗಿನ ದೃಷ್ಟಿಯಿಂದ ನೋಡೋದು ಬೇಡ. ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಅವರು ನಡ್ಕೋತಾ ಇದ್ದಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಇಲ್ಲಿ ಒಂದು ರೀತಿಯಲ್ಲಿ ಎವಲ್ಯೂಷನ್, ವಿಕಸನಕ್ಕೆ ಒಂದು ಮಾರ್ಗ. ಒಂದು ರೀತಿಯಿಂದ ನಾನು ಪ್ರಾರಂಭ ಮಾಡಿದ ನಂತರ ಸದಾಕಾಲ ಅಲ್ಲೇ ಇರ್ತೀನಿ ಅಂತ ನಾನು ಅನ್ಕೋಬೇಕಾಗಿಲ್ಲ. ವಿಷಯಗಳನ್ನು ನಾನು ತಿಳ್ಕೊಳ್ತಾ ಮೊದಲು ನಾಸ್ತಿಕನಾದಂತಹ ನಾನು ವಿಜ್ಞಾನಿಯಾಗಬಹುದು. ಆ ವಿಜ್ಞಾನಿಯಾಗಿ ನಾನು ಹೆಚ್ಚು ತಿಳ್ಕೊಳ್ತಾ ನಾನು ಮುನಿಯ ಸ್ಥಾನಕ್ಕೆ ನಾನು ಹೋಗಬಹುದು. ಸೊ ಹೀಗೆ ಕ್ರಮೇಣ ನಾನು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ, ವ್ಯತ್ಯಾಸ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದು ಇಲ್ಲಿ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರುವಂಥ ಒಂದು ಅಂಶ. ಇದು ಸರಿ ಅದು ತಪ್ಪು ಅಂತ ಅನ್ನೋದಕ್ಕಿಂತ ಇದು ವಾಸ್ತವ ಅಂತ ನಾವು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಅಲ್ಲಿಂದ ಮುಂದಕ್ಕೇನು ಅಂತ ಪ್ರತಿಯೊಬ್ಬರೂ ಆಲೋಚನೆ ಮಾಡ್ಕೊಳ್ಬೇಕು. ಸೊ ಇದನ್ನು ಈ ಪ್ರೋಗ್ರೆಷನ್ ಅಥವಾ ವಿಕಸನ ಅಂತ ಹೇಳಿದ್ನಲ್ಲ, ಅದಕ್ಕೆ ಒಂದು ಸಣ್ಣ ಕಥೆಯ ಉದಾಹರಣೆ ನಾವು ಪ್ರಯತ್ನ ಪಡ್ಬೋದು ಅರ್ಥ ಮಾಡ್ಕೊಳ್ಳೋದಕ್ಕೆ. ಈಗ ಹಿಂದಿನ ಕಾಲದಲ್ಲಿ ಭೂತ ಬಂಗ್ಲೆಗಳು ಅಂತ ಇರ್ತಾ ಇದ್ವು ಅಲ್ವಾ. ಸೊ ಭೂತ ಬಂಗ್ಲೆ ಅಲ್ಲೆಲ್ಲೋ ಊರಿನ ಆಚೆ ಹುಣಸೆ ಮರದ ಹತ್ರ ಒಂದು ಭೂತದ ಬಂಗ್ಲೆ ಇದೆಯಂತೆ, ಅಲ್ಲಿ ಭೂತ ಬರುತ್ತಂತೆ ಅಂತ. ಇದ್ರ ಬಗ್ಗೆ ಸಾಕಷ್ಟು ಸಣ್ಣ ಕಥೆಗಳು ಅವೆಲ್ಲ ಬಂದಿವೆ. ಹಳೆಯ ಸುಧಾ, ತರಂಗ, ಆ ರೀತಿಯ ಒಂದು ವಾರಪತ್ರಿಕೆಗಳು ಬರ್ತಿತ್ತು. ಅದರಲ್ಲಿ ಈ ಥರದ ವಿಷಯಕ್ಕೆ ಆಧಾರಿತವಾಗಿ ಅನೇಕ ಸ್ವಾರಸ್ಯಕರವಾದಂಥ ಕಥೆಗಳು ಬಂದಿರ್ತವೆ. ಅದಕ್ಕೆ ಆಧಾರವಾಗಿ ಈ ಕಥೆ ನಾನು ಹೇಳೋವಂಥದ್ದು. ಒಂದು ಊರು, ಆ ಊರಿನ ಹೊರಗೆ ಒಂದು ಇದೇ ರೀತಿ ಯಾವುದೋ ಒಂದು ಹುಣಸೆ ಮರ. ಅಲ್ಲಿನ ಪ್ರತೀತಿ ಏನಪ್ಪ ಅಂತಂದರೆ, ಅಲ್ಲಿ ಅಮಾವಾಸ್ಯ ದಿನ ಒಂದು ಬೆಳ್ಳಗಿರೋಂಥ ದೆವ್ವ ಬರುತ್ತೆ, ಬೆಳ್ಳಗಿರೋ ದೆವ್ವ ಬರುತ್ತೆ. ಸೊ ಅದು ಪ್ರತೀತಿ. ಅದು ಯಾಕೆ ಆ ಪ್ರತೀತಿ ಬಂತು ಅಂದರೆ, ಯಾರೋ ಹೋಗಿದ್ರಂತೆ ಅಲ್ಲಿ ನೋಡಿದ್ರಂತೆ ಅಲ್ಲಿ ದೆವ್ವ ಇದೆ, ಅದು ಬೆಳ್ಳಗೆ ಕಾಣಿಸುತ್ತೆ. ಅದು ಇದೇ ಒಂದು ಕ್ರಮವನ್ನು ನಾವು ಅನುಸರಿಸೋಕ್ಕೆ ಪ್ರಯತ್ನ ಪಡೋಣ. ಯಾವ ಒಬ್ಬ ವ್ಯಕ್ತಿ ಇದ್ದ, ಆ ವ್ಯಕ್ತಿಗೆ ಈ ಥರ ಹೇಳಿದರು ಅಲ್ಲಿ ದೆವ್ವ ಇದೆಯಂತೆ ಅಂತ. ಅವನೇನು ಯೋಚನೆ ಮಾಡ್ದ, ಅದು ಅಜ್ಞಾತ, ನನಗೆ ಗೊತ್ತಿಲ್ಲ ಅದು. ಸೊ ಹಾಗಾಗಿ ಅವನೇನು ಹೇಳ್ದ, ದೆವ್ವ ಇಲ್ಲ ಅಲ್ಲಿ, ನಾಸ್ತಿಕ, ದೆವ್ವ ಇಲ್ಲ ಅಲ್ಲಿ. ಹೌದಾ, ನೀನು ಹೋಗಿ ನೋಡಬೇಕಾದ್ರೆ ಅಲ್ಲಿ ಇದೆ. ಓ ಹೌದಾ, ಇದೆಯಾ, ನಾನು ಹೋಗ್ತೀನಿ ಅಂಥೇಳಿ ಅವನು ಹೊರಟನಂತೆ. ಅವನು ಹೊರಟ ಅಮಾವಾಸ್ಯ ದಿನ, ದೂರದಿಂದ ಅಲ್ಲಿ ನೋಡ್ತಾ ಇದ್ದಾನೆ, ಅಲ್ಲಿ ಕತ್ತಲೆ, ಸಂಪೂರ್ಣ ಕತ್ಲಾವರಿಸಿದೆ, ಕಪ್ಪಗಿದೆ. ಅಲ್ಲಿ ಒಂದು ಮರ ಕಾಣಿಸ್ತಾ ಇದೆ, ಆ ಮರದ ಹಿಂದ್ಗಡೆ ಏನೋ ಬೆಳ್ಳಗೆ ಹಿಂಗೆ ಅಲ್ಲಾಡ್ದಂಗೆ ಆಯಿತು. ಇವನಿಗೆ ಅದೇ ದಗ್ಗಂತು. ಓ ಏನೋ ಇದೆಯಪ್ಪ, ಅವ್ರು ಹೇಳಿದ್ರಲ್ಲ ಅದು ನಿಜ ಇರಬೇಕು, ಅಯ್ಯೋ ನನಗೆ ಗೊತ್ತಾಗ್ತಾ ಇಲ್ಲ ಇದು ಅಂಥೇಳಿ ಓಟಾಕಿತ್ತ. ಸೊ ಅಜ್ಞಾತ ನನಗೆ ಗೊತ್ತಾಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಅದೇನು ಅಂತ. ಸೊ ಅದ್ರ ಬಗ್ಗೆ ನನಗೆ ಮೊದಲು ಬಂದಂಥ ಭಾವನೆ ಭಯ. ಸೊ ಆ ಭಯದಿಂದ ನಾನು ಭಕ್ತನಾದೆ, ನಾನು ಅದನ್ನು ಮುಟ್ಟಲಪ್ಪ, ನಾನು ವಾಪಸ್ ಓಡೋಗ್ತೀನಿ ಅಂತ. ಒಂದು ಸ್ವಲ್ಪ ದೂರ ಓಡೋದ ನಂತರ ಅವನು ಯೋಚನೆ ಮಾಡಿದಂತೆ, ಅರೆ ಅಲ್ಲಿ ಏನಾದರೂ ಒಂದು ಇರಲೇಬೇಕಲ್ವಾ, ತಾನಾಗಿಯೇ ಭೂತ ದೆವ್ವಗಳು ನಾನು ಮೊದಲು ಯಾವತ್ತೂ ನಾನು ನಂಬಿದ್ದಲ್ಲ, ಏನೋ ಕಾರಣ ಇರಬೇಕು, ಆ ಕಾರಣವನ್ನು ಮತ್ತೆ ನಾನು ಪ್ರಯತ್ನ ಪಡ್ತೀನಿ ನೋಡೋದಕ್ಕೆ ಅಂಥೇಳಿ ಮತ್ತೆ ಹತ್ರ ಬಂದ. ಅದು ಜಿಜ್ಞಾಸು, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ನಿಧಾನವಾಗಿ ಹತ್ರ ಹೋಗ್ತಾ ನೋಡ್ತಾನೆ. ಅಲ್ಲಿ ನೋಡಿದರೆ ಅದು ಏನಲ್ಲ, ಒಂದು ಜೇಡನ ಬಲೆ, ದೊಡ್ಡದಾದಂಥ

0: ಜೇಡರ ಬಲೆ ಎರಡು ಕೊಂಪೆಗಳ ಮಧ್ಯೆ ಅದು ಕಟ್ಟಿದೆ, ಅದರ ಮೇಲೆ ಏನೋ ನೀರಿನ ಹನಿ ಅದೆಲ್ಲ ಸೇರಿಕೊಂಡು ಗಾಳಿ ಜೋರಾಗಿ ಬೀಸಿದಾಗ ಅದು ಬೀಸ್ದಂಗಾಗಿ ಇರೋಂಥ ಅಲ್ಪ ಸ್ವಲ್ಪ ಬೆಳಕಿನ ಕಿರಣಗಳು ಅದರ ಮೇಲೆ ಬಿದ್ದು ಒಂದು ಬಿಳಿಯ ವಸ್ತು ಅಲ್ಲಿ ಅಲ್ಲಾಡ್ತಾ ಇದೆಯೇನೋ ಅಂತ ಅನ್ಸಕ್ಕೆ ಶುರುವಾಗ್ತಾ ಇತ್ತು. ಆ ರೀತಿಯಲ್ಲಿ ಅದು ಕಾಣಿಸ್ತಾ ಇತ್ತು. ಹಾಗಾಗಿ ದೂರದಿಂದ ನೋಡಿದವ್ರಿಗೆ ಅದು ಭೂತವೋ ದೇವವೋ ಪಿಶಾಚಿಯೋ ಅಂತ ಕಾಣಿಸ್ತಾ ಇತ್ತು. ಇವನು ಹತ್ರಕ್ಕೆ ಹೋಗಿ ಪರೀಕ್ಷಿಸತೊಡಗೆ ಅವನಿಗೆ ಗೊತ್ತಾಯ್ತದು, ಈಗ ವಿಜ್ಞಾನಿ, ಈಗ ಅವನಿಗೆ ಗೊತ್ತಾಯಿತು. ಆಮೇಲೆ ವಾಪಸ್ ಬರ್ತಾ ಯೋಚನೆ ಮಾಡಿದ್ನಂತೆ, ಅರೆ ನಾನು ಯಾಕೆ ಭಯ ಪಟ್ಕೊಂಡೆ, ನಾನು ಯಾತಕ್ಕೆ ಈ ಥರ ನಾನು ನಡ್ಕೊಂಡೆ, ಸ್ವಜ್ಞಪ್ತಿ, ಅರೆ ನನಗದು ಭಯ ಆಗಿದ್ಯಾಕೆ, ನನ್ನ ಪೂರ್ವಾಗ್ರಹಗಳ ಕಾರಣದಿಂದ ನಾನು ಅದು ಬೇರೆ ಏನು ಅಂತ ಅಂದ್ಕೊಂಡೆ, ಆದರೆ ಅಲ್ಲಿ ಏನಿದೆಯೋ ಆ ವಸ್ತುವಾಗಿ ಮಾತ್ರವೇ ಇದೆ. ನನ್ನ ಪೂರ್ವಾಗ್ರಹಗಳ ಕಾರಣದಿಂದ ನನಗೆ ಭಯ ಉಂಟಾಗಿ ಇಲ್ಲದೇ ಇರೋಂಥ ಒಂದು ವಸ್ತುವನ್ನು ನಾನು ಕಲ್ಪನೆ ಮಾಡಿಕೊಂಡು ಅಲ್ಲಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದು ನನ್ನ ತಪ್ಪು. ಯಾವುದು ಹೇಗಿದೆಯೋ ಅದನ್ನು ಅರ್ಥ ಮಾಡ್ಕೊಳ್ಳೋಂಥ ಸಾಮರ್ಥ್ಯ ನನಗಿಲ್ಲದೆ ಇದ್ದದ್ರಿಂದ ನಾನು ಬೇರೊಂದು ಕಡೆ ಇಲ್ಲದನ್ನು ಊಹಿಸಿಕೊಂಡು ಕಲ್ಪಿಸ್ಕೊಂಡು ಭಯ ಪಟ್ಕೊಳ್ತಾ ಇದ್ದೀನಿ. ಹಾಗಾಗಿ ತಪ್ಪು ಹುಣಸೆ ಮರದ್ದು ಅಲ್ಲ, ಅಮಾವಾಸ್ಯದು ಅಲ್ಲ, ಜೇಡರ ಬಲೆಯದು ಅಲ್ಲ, ಅದರಲ್ಲಿದ್ದಂಥ ತಪ್ಪು ನಂದು. ನಾನು ಸರಿಯಾಗಿ ಅದನ್ನು ಅರ್ಥ ಮಾಡಿಕೊಂಡಿದ್ರೆ ಈ ರೀತಿಯ ಒಂದು ಏರ್ಪೇರುಗಳು ನನ್ನಲ್ಲಿ ಆಗ್ತಾ ಇರಲಿಲ್ಲ ಅಂತ. ಹಾಗೆ ನಾಸ್ತಿಕ, ಭಕ್ತ, ವಿಜ್ಞಾನಿ, ಸ್ವಜ್ಞಪ್ತಿ ಶೋಧೆಯಿಂದ ಮುನಿ. ಸೊ ಹೀಗೆ ನಾವು ನಿಧಾನವಾಗಿ ಮೇಲಿನ ಸ್ತರದ ಆಲೋಚನೆಗಳತ್ತ ನಮ್ಮ ಮುಖವನ್ನು ನಾವು ತಿರುಗಿಸ್ಕೊಳ್ಬಹುದು. ನಿತ್ಯ ಜೀವನದಲ್ಲೂ ಕೂಡ ನಾವು ಇದೇ ರೀತಿಯ ಒಂದು ಕ್ರಮವನ್ನು ಅನುಸರಿಸ್ಕೊಂಡ್ರೆ ಖಂಡಿತ ನಮ್ಮ ಬಾಳನ್ನು ನಾವು ಹೆಚ್ಚು ಉತ್ತಮ ತರಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಡಾಕ್ಟರ್ ನಿಸರ್ಗಟೀರವರು, ಅಂಜನಾ ಮಹಾದೇವಸ್ವಾಮಿರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಚರಣಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಜನಧ್ವನಿ ಪರಿಣಾಮ ಕಾರ್ಯಕ್ರಮ. ಜನಧ್ವನಿ ನಿರಂತರ ಕೇಳುಗರ ಅಭಿಪ್ರಾಯ ಕುರಿತು ಸರಕುರಿನ 9ನೇ ವಾರ್ಡಿನ ಶ್ರೀಯುತ ವಿಜಯ್ ಕುಮಾರ್ ಮತ್ತು ಶ್ರೀಮತಿ ಶಾಂತಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲಿದ್ದಾರೆ ನಮ್ಮ ಜೊತೆಗೆ ಸರಗೂರು ಪಟ್ಟಣದ 9ನೇ ವಾರ್ಡಿನ ಶ್ರೀಯುತ ವಿಜಯ್ ಕುಮಾರ್ ಮತ್ತು ಅವರ ಪತ್ನಿಯಾದಂತಹ ಶ್ರೀಮತಿ ಶಾಂತಮ್ಮರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಜನಧ್ವನಿ ಬಗ್ಗೆ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಅವರಿಂದಲೇ ತಿಳಿದು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಾಗಿ ನೀವು ಗುರುತಿಸಿಕೊಂಡಿರೋದು ನಮಗೆ ತುಂಬಾ ಖುಷಿಯ ವಿಚಾರ ಸರ್. ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಕಿರುಪರಿಚಯವನ್ನ ಮಾಡಿಕೊಡಿ ಸರ್.
1: MS ವಿಜಯ ಕುಮಾರ್. ನಾನು ವಾಹನ ಚಾಲಕ, ಈಗ ವಾಹನ ಓಡಿಸ್ತಾ ಇಲ್ಲ, ಕಣ್ಣು ಕಾಣಿಸ್ತದ. 76 ನನ್ನ ವಯಸ್ಸು, 77.
0: ಮನೇಲಿ ಯಾರ್ಯಾರಿದ್ದೀರಿ ಸರ್ ನೀವು?
1: ನಾನು, ನನ್ನ ಹೆಂಗಸರು.
0: ಜನಧ್ವನಿ ರೇಡಿಯೋ ಕೇಂದ್ರ ಯಾವಾಗ ಪರಿಚಯ ಆಯ್ತು ನಿಮ್ಗೆ?
1: ನಾನು ಸುಮಾರು ಬಿಗಿನಿಂಗ್ ಅಂತ ಗೊತ್ತು ಮೇಡಮ್ ನನ್ಗೆ. ಫಸ್ಟ್ ಒಂದು ಅರ್ಧ ಗಂಟೆ ಪ್ರೋಗ್ರಾಮ್ ಕೊಡ್ತಿದ್ರು, ಆಗಿಂದಲೇ ಕೇಳಿ.
0: ಒಂದು ಜನಧ್ವನಿ ಆರಂಭದ ದಿನಗಳಿಂದ ಕೂಡ ನೀವು ರೇಡಿಯೋವನ್ನ ಆಲಿಸ್ತಾ ಬರ್ತಾ ಇದ್ರಿ.
1: ರೇಡಿಯೋ ಇಲ್ದಿದ್ರೆ ಮೊಬೈಲ್ ಅಲ್ಲೂ ಹಾಕೊಂಡು ಕೇಳ್ತೀನಿ. ರೇಡಿಯೋ ರೇಡಿಯೋ ಆಲ್ರೆಡಿ ಒಂದ್ ಮನೇಲಿ ರೇಡಿಯೋ ಎಲ್ಲ ಸಿಕ್ಕಿದ್ದು, ಅದ್ರಲ್ಲಿ ಈಗ ಸರಿಯಾಗಿ ಬರ್ತಾ ಯಾಕೋ ಜನಧ್ವನಿ ಅಡ್ಡ ಎಲ್ಲ ಬರೋದಲ್ಲ.
0: ಯಾರ್ಯಾರು ಕೇಳ್ತೀರಾ ಸರ್ ಮನೇಲಿ ನೀವು?
1: ನಾನು ಅಕಸ್ಮಾತ್ ಯಾರು ಜನಗಳು ಬಂದ್ರೆ ಅವರು ಕೇಳ್ತಾರೆ.
0: ಎಷ್ಟಿಷ್ಟ ಆಗ್ತಿದೆ ಜನಧ್ವನಿ ನಿಮ್ಗೆ?
1: ಬಹಳ ಇಷ್ಟ ಆಗಿಲ್ಲ ಮೇಡಮ್.
0: ಯಾಕೆ?
1: ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಇಷ್ಟ. ಬೆಳಗ್ಗೆ ಅದು ಗುರುರಾಜ್ ಕಂತಿಗೆ ಅವರು ಕೇಳ್ತೀವಿ, ಅದು ಬಿಟ್ಟರೆ ವಾರ್ತೆ. ಆಮೇಲೆ ಆಫೀಸ್ ಅವರುಗಳೆಲ್ಲ ಇದು ಮಾಡ್ತಾರಲ್ಲ ನೀವು, ಅದ ಸಂದರ್ಶನ ಅದೆಲ್ಲ ಕೇಳ್ತೀವಿ ಪ್ರೋಗ್ರಾಮ್ಗಳೆಲ್ಲ.
0: ಕಗ್ಗ ಬರ್ತಿದ್ಯಲ್ಲ, ಕೇಳ್ತಿದ್ದೀರಾ?
1: ನಾನು ಕೇಳ್ತಾ ಇದ್ದೀನಿ.
0: ಹೇಗೆ ಬರ್ತೀರಾ?
1: ಎಲ್ಲ ಬರ್ತದೆ, ಈ ಥರ ಮಾಡಿ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀನಿ.
0: ಅಂದ್ರೆ ಈವನ್ ಕಗ್ಗ ಕೂಡ ನೀವು ಕೇಳ್ತಾ ಇದ್ದೀರಾ? ಈಗ ಜನಧ್ವನಿ ಕೇಂದ್ರ ಒಂದು ಸರ್ಗೂರಲ್ಲೇ ಇರೋದು ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಸರ್?
1: ಬಹಳ ಚೆನ್ನಾಗಿದೆ, ಖುಷಿ ಆಗ್ತದೆ. ನಮ್ಮಲ್ಲೂ ರೈಲ್ವೆ ಸ್ಟೇಷನ್ ಇದೆಯಲ್ಲ,
0: ಈಗ ಎಷ್ಟೋ ದೂರದ ಕೇಂದ್ರಗಳಿಗೆ ಹೋಗ್ಬೇಕು ಅಂತಂದ್ರೆ ನಾವು ದೊಡ್ಡ ನಗರಗಳಿಗೆ ಧಾವಿಸ್ಬೇಕು. ಈ ನಿಟ್ಟಿನಲ್ಲಿ ಸರ್ಗೂರಲ್ಲಿ ಇರೋದು ನಿಮ್ಗೆ ಖುಷಿ ಆಗ್ತಾ ಇದೆ?
1: ಖುಷಿ ಆಗ್ತದೆ. ಅಲಾರಾಮ್ ಇದ್ದಂಗೆ ಮೇಡಮ್, ನಂದು 6:30 ಹಾಕ್ಬಿಟ್ರಿ. ಎಲ್ಲ ಸಾಮಾನ್ಯರು 9 ಗಂಟೆ ಕೇಳ್ತಾ ಇದ್ರಿ. ಆಮೇಲೆ ಹೊರಗಡೆ ಎಲ್ಲಾರು ಹೋದ್ರೆ ಮನೆಯವರಿದ್ದ ಮನೇಲಿ ಕೇಳ್ತಿರ್ತಾರೆ.
0: ಬೆಳಗ್ಗೆ ಒಂದು ಪ್ರಾರಂಭದ ಧ್ವನಿಯಿಂದ ನಿಮ್ಮ ಕೆಲಸ ಮುಗಿಯೋವರೆಗೂ ಕೂಡ ನಮ್ಮ ಜನಧ್ವನಿನ ಆಲಿಸ್ತಾ ಬರ್ತಾ ಇದ್ರ ನೀವು? ಅತಿ ಹೆಚ್ಚು ಕಾರ್ಯಕ್ರಮಗಳನ್ನ ಕೇಳ್ಬೇಕು ಅಂತ ನಿಮ್ಗೆ ಯಾವ್ದು ಅನ್ಸುತ್ತೆ ಸರ್?
1: ನಮ್ಗೆ ಕೆಲವು ಜನಗಳಿಗೆ ಉಪಯೋಗ ಆಗುವಂತ ಇದನ್ನೆಲ್ಲ ಪ್ರಕಟಿಸ್ತಾ ಇರ್ಬೇಕು ನೀವು. ಸಾರ್ವಜನಿಕರಿಗೆ ಉಪಯೋಗ ಆಗುವಂತೆಲ್ಲ ಪ್ರಕಟಿಸಿದ್ರೆ ಸಾಮಾನ್ಯವಾಗಿ ಎಲ್ಲರೂ ತಿಳುವಳಿಕೆ ಪಟ್ಟಿರ್ತಾರೆ.
0: ಸರಿ, ಇವಾಗ ನೀವು ಹೇಳಿದ್ರಿ ಸರ್ಗೂರಲ್ಲೇ ಇರೋದು ತುಂಬಾ ಖುಷಿ ಆಗ್ತಿದೆ ನಮ್ಮ ಜನಧ್ವನಿ ಅಂತ ಹೇಳಿದ್ರಿ. ಈಗ ಸಮುದಾಯದ ಭಾಗವಹಿಸುವಿಕೆ ಹೆಚ್ಚಾಗಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್?
1: ಜನಗಳು ಬಂದು ಎಲ್ಲ ವಿಷಯ ತಿಳಿಬೇಕು. ಅಂದ್ರೆ
0: ಸಮುದಾಯದ ಭಾಗವಹಿಸುವಿಕೆ ಇದ್ದಷ್ಟು ಜನಧ್ವನಿ ಇನ್ನು ಚೆನ್ನಾಗಿ ನಡೆಯುತ್ತೆ ಅಂತ ಹೇಳ್ತಾ ಇದ್ರ. ಈಗ 15 ದಿನಕ್ಕೊಂದ್ಸರಿ ನಾವು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಇದಕ್ಕೆ ಸಾಕಷ್ಟು ಅಧಿಕಾರಿಗಳು ಬಂದು ಜನಗಳ ಸಮಸ್ಯೆಗೆ ಒಂದು ಪರಿಹಾರ ಕೊಡುವ ನಿಟ್ಟಿನಲ್ಲಿ

0: ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್?
1: ಜನಗಳಿಗೆ ಅನುಕೂಲ ಆಗ್ತಾ ಇದೆ, ಅನುಕೂಲ ಆದಷ್ಟು ಜನಗಳು ಪಡ್ಕೋಬೇಕು. ನಾನು ಮುಂಚೆ ಹಳೆ ರೇಡಿಯೋನಲ್ಲಿ ಎಸ್ ಮೂರ್ತಿ ಅವ್ರದ್ದು ಇದು ಬರ್ತಾ ಇತ್ತು, ಡಾಕ್ಟರ್ ಕುರುರಾಜ್ ಕರ್ಣಿಗೆ ಅವ್ರು ಬರ್ತಾರಲ್ಲ ಆ ತರ ಪ್ರೋಗ್ರಾಮ್ ಬರ್ತಾ ಇತ್ತು ಎಸ್ ಮೂರ್ತಿ ಅವರು ಒಂದು ಮಾತು ಅಂತ ರೇಡಿಯೋ ಬಿಟ್ಟು ನಮ್ಗೆ.
0: ಅಂದ್ರೆ ಅವಾಗ್ಲಿಂದನು ಕೂಡ ನಿಮ್ಗೆ ಈ ಒಂದು ರೇಡಿಯೋ ಆಸಕ್ತಿ ಕೂಡ ಬೆಳೆದು ಬಂದಿದೆ ಅಂತ ಹೇಳ್ತಾ ಇದ್ರಿ. ಅದೇ ರೀತಿ ಇನ್ಯಾವ ತರ ನಿಮ್ಗೆ ಕಾರ್ಯಕ್ರಮಗಳು ನಿಮ್ಮ ಅಭಿರುಚಿಗೆ ತಕ್ಕಂತೆ ಇನ್ಯಾವ ತರ ಕಾರ್ಯಕ್ರಮಗಳು ಬಂದ್ರೆ ಸೂಕ್ತ ಅಂತ ಅನ್ಸುತ್ತೆ ಸರ್?
1: ಕೆಲವು ಈ ಸಣ್ಣ ಸಣ್ಣ ಕಥೆಗಳು ಮಕ್ಕಳಿಗೆ ತಿಳುವಳಿಕೆ ಬರುವಂತದನ್ನೆಲ್ಲ ಇದ್ ಮಾಡಿದ್ರೆ ಅವರು ಕಲಿತಾರೆ. ಆಗ ಮೌಲ್ಯಯುತ ಆಗಿರೋದನ್ನ ಪ್ರಸಾರ ಮಾಡ್ರೆ ನೀವು ಚೆನ್ನಾಗಿರ್ತದೆ.
0: ಅಂದ್ರೆ ಮೌಲ್ಯಯುತಗಳನ್ನ ಒಳಗೊಂಡ ವಿಷಯಗಳನ್ನ ಕೂಡ ಪ್ರಸಾರ ಮಾಡಿದ್ರೆ ಇನ್ನಷ್ಟು ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ ಇದ್ರಿ.

0: ಅಂದ್ರೆ ನಮ್ಮ ಜನಧ್ವನಿ ಕಾರ್ಯಕ್ರಮಗಳಲ್ಲಿ ಬುಡಕಟ್ಟು ಜನರಿಗೆ ಉಪಯೋಗ ಆಗೋ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು?
1: ಅದು ಬಹಳ ಇದು ಮೇಡಮ್, ಅನುಕೂಲ ಆಗಿದೆ ಅವ್ರಿಗೆಲ್ಲ, ಆಡಿಯೋರಿಗೆಲ್ಲ ಬಹಳ ಅನುಕೂಲ ಆಗಿ ಅವರು ಮುಂದೆ ಬರ್ತಾ ಇದಾರೆ. ಈಗ ವಿವೇಕಾನಂದ ಸಂಸ್ಥೆ ಬರಲಾಗಿ ಆಡಿಯೋರಿಗೆಲ್ಲ ಬಹಳ ಉಪಯೋಗ ಆಗಿದೆ.
0: ನಮ್ಮ ಜನಧ್ವನಿಲೂ ಕೂಡ ಅವರ ಕಾರ್ಯಕ್ರಮಗಳನ್ನು ಕೂಡ ಪ್ರಸಾರ ಮಾಡ್ತಾ ಇದೀವಿ. ಕೇಳ್ತಾ ಇದ್ದೀರಾ?
1: ಕೇಳ್ತಾ ಇದೀವಿ.
0: ಯಾವ್ದು ಕೇಳಿದಿರಿ?
1: ಅವ್ರದ್ದು ಇದೆಲ್ಲ ಅವರ ಕಾರಿನ ಬದುಕು, ನಂಗ ಕಾಡು ನಂಗ ಜನ ಅವೆಲ್ಲ ಇಷ್ಟ ಆಗಿದೆ.
0: ಅಂದ್ರೆ ನಂಗ ಕಾಡು ನಂಗ ಜನ ಕಾರ್ಯಕ್ರಮನು ಕೂಡ ನೀವು ಕೇಳ್ತಾ ಬರ್ತಾ ಇದ್ರಿ? ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕರೆಸ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಜನಗಳ ಸಮಸ್ಯೆ ಅನುಗುಣವಾಗಿ
1: ಎಲ್ಲ ಸಮಸ್ಯೆಗಳ ಬಗೆಹರಿಸೋದಕ್ಕೆ ಅವರವ್ರ ಅಧಿಕಾರಿಗಳು ನಿಮ್ ಸಿಗ್ತಾರೆ, ಅವ್ರನ್ನೆಲ್ಲ ಸಂದರ್ಶನ ಮಾಡಿ ಜನಗಳಿಗೆ ತಿಳುವಳಿಕೆ ಕೊಡೋದು.
0: ನೀವು ನಮ್ಮ ಜನಧ್ವನಿ ಬಗ್ಗೆ ಇತರರಿಗೆ ಹೇಳೋದುಂಟಾ?
1: ಹೌದು, ಚೆನ್ನಾಗಿದೆ ಹೇಳಿ ನೀವು.
0: ಅಂದ್ರೆ ಕೇಳ್ಬೇಕಾದ್ರೆ ಇತರ ಜನಗಳು ಕೂಡ ಬಂದ್ರೆ ನೀವು ನಮ್ಮ ಜನಧ್ವನಿ ಆಲಿಸಿ ಅಂತ ನೀವು ಕೂಡ ಒಂದು ನಿರ್ದೇಶನ ನೀಡ್ತೀರಿ?
1: ಹೌದು,
0: ತುಂಬಾ ಖುಷಿಯ ವಿಚಾರ ಸರ್. ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನೀವೊಬ್ಬ ಕೇಳುಗರಾಗಿ ಏನ್ ಸಂದೇಶವನ್ನ ಕೊಡ್ತೀರಾ ಸರ್?
1: ಎಲ್ಲಾರು ನೀವು 6:30 ಹಾಕೊಂಡು ರೇಡಿಯೋನ, ರೇಡಿಯೋ ಇಲ್ಲದ ಮೊಬೈಲ್ ಹಾಕೊಂಡು ಕೇಳಿ, ಉಪಯೋಗಿಸ್ಕೊಳ್ಳಿ.
0: ಸಕಾಲದಲ್ಲಿ ಒಂದು ಸಂಪೂರ್ಣ ಮಾಹಿತಿ ಅನ್ನೋದು ಜನಧ್ವನಿಯಲ್ಲಿ ಪ್ರಸಾರ ಆಗ್ತಾ ಇದೆ, ಇದನ್ನ ಉಪಯೋಗ ಪಡಿಸ್ಕೊಳ್ಳಿ ಅಂತ ನಮ್ಮ ಜನಧ್ವನಿ ಕೇಳುಗರಿಗೆ ಸಾಕಷ್ಟು ರೀತಿಯಲ್ಲಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸರ್.
1: ಧನ್ಯವಾದ.

0: ಹಾಗೆ ಕೇಳುಗರೆ, ಇವತ್ತಿನ ನಮ್ಮ ಜನಧ್ವನಿ ಇನ್ನೊಬ್ಬ ಕೇಳುಗರಾದ ಶ್ರೀಮತಿ ಶಾಂತಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳ ಬಗ್ಗೆ ಅವರಿಂದಲೂ ತಿಳಿದು ಬರೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡಿಕೊಡಿ ಮೇಡಮ್.
1: ಹೆಸರು ಕೆವಿ ಶಾಂತಮ್ಮ. ಮನೆಯಲ್ಲೇ ಇದ್ದೀನಿ ನಾನು. ನಾನು ಜನಧ್ವನಿ ರೇಡಿಯೋ ಸೇರಿಸಿ 6:30 ಹಾಕಿದ್ರೆ ರಾತ್ರಿ 8:30 ವರೆಗೂ ನಿಲ್ಕೊಂಡೇ ಇಲ್ಲ. ಯಾಕಂದ್ರೆ ನಾವು ಟಿವಿ ನೋಡಲ್ಲ. ಟಿವಿಗೆ ನಾವು ಕರೆಂಟ್ ಹಾಕಿರೋದು, ಅದಕ್ಕೆ ರೇಡಿಯೋನ ಕೇಳೋದು.
0: ಯಾಕೆ
1: ಯಾಕೆ ಅಂದ್ರೆ ಟಿವಿ ಅಂದ್ರೆ ಅಲ್ಲೇ ಕೂತಿರ್ಬೇಕು, ಮನೆ ಕೆಲಸ ಮಾಡೋಕ್ಕಿಲ್ಲ. ರೇಡಿಯೋದು ಕೇಳ್ತಾ ಆಚೆ ಈಚೆ ಎಲ್ಲ ಕೆಲಸ ಮಾಡ್ಕೋಬಹುದು. ಈಗ ಒಳ್ಳೆ ಪ್ರೋಗ್ರಾಮ್ಗಳು ಬರ್ತಾವಲ್ಲ, ತಿಳುವಳಿಕೆ ಆಗುತ್ತೆ. ಅದಕ್ಕೆ ನಮ್ಗೆ

0: ಜನಧ್ವನಿ. ಎಷ್ಟು ವರ್ಷದಿಂದ ಆಲಿಸ್ತಾ ಬರ್ತಾ ಇದ್ರಿ ಮೇಡಮ್ ನೀವು?
1: ನಾವು 4 ವರ್ಷದಿಂದ ಕೇಳ್ತಾ ಇದ್ದೀವಿ ಮೇಡಮ್.
0: ಎಷ್ಟು ಖುಷಿ ಅನ್ಸುತ್ತೆ ನಮ್ಮ ಜನಧ್ವನಿ ಕೇಳೋಕೆ ನಿಮ್ಗೆ?
1: ತುಂಬಾ ಖುಷಿ ತಿಳುವಳಿಕೆ ಬರುತ್ತೆ. ನಂಗೆ ತುಂಬಾ ಇಷ್ಟ ಜನಧ್ವನಿ.

0: ಅಂದ್ರೆ ಜನಧ್ವನಿ ಒಂದು ಆಲಿಸುವಿಕೆ ಅನ್ನೋದು ನಿಮ್ಗೆ ಅತ್ಯುತ್ತಮ ಭಾಗವಾಗಿ ಬಿಟ್ಟಿದೆ. ಈ ನಿಟ್ಟಿನಲ್ಲಿ ಜನಧ್ವನಿ ನಿಮ್ಗೆ ಪರಿಚಯ ಆದಾಗ ಇದೇ ತರ ಕಾರ್ಯಕ್ರಮಗಳು ಇಷ್ಟ ಆಗ್ತಿದ್ವಾ? ಯಾವ ತರ ಕಾರ್ಯಕ್ರಮಗಳು ಇಷ್ಟಪಡ್ತಿದ್ರಿ?
1: ಬೆಳಿಗ್ಗೆ ಸುಪ್ರಭಾತದಿಂದ ಹಿಡಿದು ಕರುಣಾಳು ಬಾಗಳಕ್ಕೆ ಇದು ಸೀತಾರಾಮ್ ಸರ್ ನಡೆಸ್ಕೊಳ್ತಾರಲ್ಲ ನಿತ್ಯದ ಬದುಕಿಗೆ ಬೆಳಕು, ಅದನ್ನು ಪ್ರತಿ ಒಂದು ಸಂದರ್ಶನಗಳು ವಾರ್ತೆ ಎಲ್ಲ ಕೇಳ್ತೀವಿ ಮೇಡಮ್.
0: ಮಾಹಿತಿಗಳು ಉಪಯೋಗ ಆಗ್ತಾ ಇದೆಯಾ?
1: ಸಂದರ್ಶನಗಳು ಅವೆಲ್ಲ ತುಂಬ ಇದೆ. ಆಮೇಲೆ ಮಹಿಳೆಯರ ಕಾರ್ಯಕ್ರಮ ಈ ಕೆಲಸದಲ್ಲಿ ಎಲ್ಲ ಟ್ರೈನಿಂಗ್ ತಗೊಂಡು ಅದೆಲ್ಲ ಇದು ಮಾಡ್ತಾ ಇದ್ದೀರಲ್ಲ ಮೇಡಮ್, ಹೆಣ್ಮಕ್ಳು ತುಂಬಾ ಮುಂದೆ ಬರ್ತಾ ಇದ್ದಾರೆ, ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ. ನಾನು ಮಹಿಳಾ ಇದನ್ನ ತಪ್ಪದೆ ಇಲ್ಲ, ತಪ್ಪದೆ ನೋಡ್ತೀನಿ ಶನಿವಾರ.
0: ಅಂದ್ರೆ ನೀವು ಮಹಿಳೆ ಕಾರ್ಯಕ್ರಮ ಆಗಿರ್ಬೋದು, ಕಗ್ಗದ ಕಾರ್ಯಕ್ರಮ ಆಗಿರ್ಬೋದು, ಕರುಣಾಳುವ ಬೆಳಕ್ಕೆ ಕಾರ್ಯಕ್ರಮಗಳನ್ನ ಅತಿ ಹೆಚ್ಚಿಗೆ ಆಲಿಸಿ ಒಂದು ಕಾರ್ಯಕ್ರಮದ ಬಗ್ಗೆ ಉತ್ತಮ ಅಭಿಪ್ರಾಯವನ್ನು ತಿಳಿಸೋಕೆ ಇಷ್ಟಪಡ್ತೀರಿ?
1: ಹೌದು ಮೇಡಮ್. ಮತ್ತೆ ಹರಿಕತೆ ಬರುತ್ತಲ್ಲ ಮಂಗಳವಾರ ಬುಧವಾರ ಗುರುವಾರ ಅದು ಕೇಳ್ತೀವಿ ಮೇಡಮ್.
0: ಇನ್ಯಾವ ತರ ಕಾರ್ಯಕ್ರಮಗಳು ಬರ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಮೇಡಮ್?
1: ಇನ್ಯಾವ ತರ ಅಂದ್ರೆ ಅದೇ ಜನರಿಗೆ ತಿಳುವಳಿಕೆ ಬರ್ಬೇಕು, ಆ ತರ ಕಾರ್ಯಕ್ರಮಗಳು ಆಗ್ತದೆ.
0: ಈಗ ಮ್ಯಾಮ್ ಸರ್ಕಾರಿ ಅಧಿಕಾರಿಗಳೆಲ್ಲ ನಮ್ಮ ಜನಧ್ವನಿ ಕೇಂದ್ರಕ್ಕೆ ಬಂದು ಸಮಸ್ಯೆಗೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರೆ, ಇದ್ರ ಬಗ್ಗೆ ಕೇಳಿದಾಗ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ?
1: ತುಂಬಾ ಖುಷಿ ಆಗುತ್ತೆ ಮೇಡಮ್.
0: ಯಾಕೆ?
1: ನಾವು ಹೋಗಿ ಅವ್ರ ಆಫೀಸ್ ಅಲ್ಲೆಲ್ಲ ಮೀಟ್ ಮಾಡಿ ಅವ್ರ ಹತ್ರ ಮಾತಾಡಕ್ಕಾಗಲ್ಲ, ಇಲ್ಲಾದ್ರೆ ತಿಳ್ಕೊಬಹುದು ತಿಳ್ಕೊಳಕ್ಕೆ ತಿಳ್ಕೊಬಹುದು, ಅದರಿಂದ ತುಂಬಾ ಇಷ್ಟ ಆಗುತ್ತೆ ನಮ್ಗೆ.
0: ಅಂದ್ರೆ ಸಕಾಲದಲ್ಲಿ ಮಾಹಿತಿ ಕೊಡೋದ್ರಿಂದ ನಮ್ಮ ಸಮಸ್ಯೆಗೆ ಪರಿಹಾರ ಫೋನ್ ಮುಖಾಂತರ ಸಿಗುತ್ತೆ ಅಂದ್ರೆ ತುಂಬಾ ಖುಷಿಯ ವಿಚಾರ.
1: ಅಲ್ಲಿ ಹೋಗಿ ಹೋಗಿ ಮಾಡಿ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಒಳಕ್ ಹೋಗಕ್ಕೆ ಕಷ್ಟ ಹಂಗೆಲ್ಲ ಮಾಡಕ್ಕಿಂತ ಇಲ್ಲಿ ನೇರವಾಗಿ ಕೇಳ್ಬೋದಲ್ಲ ಮೇಡಮ್.
0: ಹೌದು,
1: ಅದರಿಂದ ತುಂಬಾ ಅನುಕೂಲ ಆಗುತ್ತೆ ಜನರು.
0: ಮೇಡಮ್, ಹಾಗೆ ನಮ್ಮ ಜನಧ್ವನಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮೂಡಿ ಬರ್ತಾ ಇದೆ, ಮಕ್ಕಳಿಗಾಗಿರ್ಬೋದು ವೃದ್ಧರಿಗಾಗಿರ್ಬೋದು, ಈ ನಿಟ್ಟಿನಲ್ಲಿ ಎಲ್ಲಾ ವರ್ಗದವರೆಗೂ ಕಾರ್ಯಕ್ರಮಗಳು ಬರ್ತಾ ಇದೆ. ಇದೇ ನಿಟ್ಟಿನಲ್ಲಿ ಇನ್ಯಾವ ತರ ಕಾರ್ಯಕ್ರಮಗಳು ನಿಮ್ಗೆ ಬರಬೇಕು ಅಂತ ಅನ್ನಿಸುತ್ತೆ ಮೇಡಮ್?
1: ವಯಸ್ಸಾದವ್ರಿಗೆ ಏನಾದ್ರು ಮನೇಲೇ ಇಟ್ಕೊಂಡು ಮಾಡೋ ಅಂತದ್ದು ಏನಾದ್ರು ಇದ್ರೆ ಇದು ಮಾಡಿ ಅಂತ ಹೇಳ್ಕೊಂಡು, ಇವಾಗ ಟ್ರೈನಿಂಗ್ ಆದ್ರೆ ನಮ್ಗೆ ಏಜ್ ಆಗದೆ ಇದ್ದಾರೆ ಮೇಡಮ್, ಮನೇಲೆ ಮಾಡೋ ಅಂತದ್ದು ಏನಾದ್ರು ಕಾರ್ಯಕ್ರಮಗಳು ಇದ್ರೆ ತಿಳ್ತೀನಿ ನಮ್ಗೆ.
0: ಅಂದ್ರೆ ವಯೋವೃದ್ಧರಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಸೇವಾ ಸೌಲಭ್ಯಗಳನ್ನ ನಮ್ಮ ರೇಡಿಯೋ ಕಾರ್ಯಕ್ರಮದ ಮುಖಾಂತರ ತಿಳಿಸ್ಕೊಟ್ರೆ ತುಂಬಾ ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ ಇದ್ರೆ.

0: ಮೇಡಮ್, ಸರ್ಗೂರಲ್ಲೇ ಜನಧ್ವನಿ ಕೇಂದ್ರ ಇರೋದು, ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ?
1: ತುಂಬಾ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ನಮ್ಮೂರಿಂದ ರೇಡಿಯೋ ಸ್ಟೇಷನ್ ಇದೆ ಅಂತ. ಇವಾಗ ಅಕೌಂಟಿಂದ ಸರಿಯಾಗಿ ಬರ್ತಾ ಇಲ್ವಲ್ಲ ಮೇಡಮ್, ಇದು ರೇಡಿಯೋ ಇದ ಅಷ್ಟು ಸ್ಪಷ್ಟವಾಗಿ ಬರ್ತಿತ್ತು ನಮ್ಮ ಮನೇಲಿ. ಎದ್ದೆ ಆರೂವರೆಗೆ ರೇಡಿಯೋ ಹಾಕ್ಬಿಡೋರು ನಮ್ಮ ಮನೆ, ಇನ್ ಯಾರು ಹಾಕಲ್ಲ ಇಲ್ಲಿ, ಎಲ್ಲ ಟಿವಿ ನೋಡ್ತಾರೆ. ನಾವು ರೇಡಿಯೋ ಮಾತ್ರ ಮಿಸ್ ಮಾಡೋದೇ ಇಲ್ಲ. ಒಂದಿನ ಆರೂವರೆಗೆ ಹಾಕ್ಬಿಡ್ತೀವಿ, ಸುಪ್ರಭಾತದಿಂದ ಹಿಡಿದು ರಾತ್ರಿ ಎಂಟೂವರೆ ವರೆಗೂ ಇರ್ತೀವಿ.
0: ಕೇಳ್ತೀರಾ? ನಿಮ್ಮ ಮಾತಿನ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಿಗೆ ಒಂದು ಗಮನ ಕೊಡುವ ಒಂದು ನಿಟ್ಟಿನಲ್ಲಿ ನೀವು ರೇಡಿಯೋವನ್ನ ಯಾಕೆ ಆಲಿಸ್ತಾ ಇದ್ದೀರಾ ಮೇಡಮ್?
1: ಅದೇ ಟಿವಿ ಹೋಗಿ ಬರುತ್ತೆ, ಬೇಸರನು ಕಳೆಯುತ್ತೆ. ಟಿವಿ ಇಟ್ಕೊಂಡಿಲ್ವ ಅಲ್ಲೇ, ಟಿವಿ ಇದ್ರು ಕರೆನ್ಸಿ ಹಾಕ್ತಾರ. ನಾವು ಪೆನ್ಸಿಲ್ ತಗೊಂಡು ಉದ್ಯೋಗ ಮಾಡೋದು ಇಬ್ರು, ಅವೆಲ್ಲ ವೇಸ್ಟ್ ಖರ್ಚು ಮಾಡಕ್ ನಮ್ಗೆ ಇಷ್ಟ ಇಲ್ಲ, ಅದಕ್ಕೆ ರೇಡಿಯೋ ಕೇಳ್ತೀವಿ.
0: ಒಂದು ರೇಡಿಯೋ ಮಾಹಿತಿಯನ್ನ ಈಗಲೂ ಕೂಡ ಉಪಯೋಗಿಸ್ಕೊಂಡು ಜೀವನವನ್ನ ಮಾಡ್ಬೇಕು ಅಂತ ಸಂದೇಶದ ಮೂಲಕ ಹೇಳ್ತಾ ಇದ್ರಿ.
1: ಧಾರಾವಾಹಿಗಳನ್ನ ನೋಡೋದು ಅವೆಲ್ಲ ನಮ್ಗೆ ಇಷ್ಟ ಇಲ್ಲ ಮೇಡಮ್, ರೇಡಿಯೋ ಕಾರ್ಯಕ್ರಮನೇ ಇಷ್ಟ.
0: ಈ ನಿಟ್ಟಿನಲ್ಲಿ ಸಮುದಾಯದ ಭಾಗವಹಿಸುವಿಕೆ ಅತಿ ಮುಖ್ಯವಾಗಿದೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಜನಧ್ವನಿ ಕಾರ್ಯಕ್ರಮಗಳಲ್ಲಿ ಬುಡಕಟ್ಟು ಸಮುದಾಯ ವರ್ಗದವರು ಭಾಗವಹಿಸ್ತಾರೆ. ಇದನ್ನೆಲ್ಲ ಕೇಳಿದಾಗ ಏನನ್ಸುತ್ತೆ ನಿಮ್ಗೆ?
1: ಅವರು ಎಲ್ಲ ಮುಂದೆ ಬಂದಿದ್ದಾರೆ ಮೇಡಮ್, ಇವಾಗ ನಿಮ್ಮ ಕಡೆಯಿಂದ ಬುಡಕಟ್ಟು ಸಮುದಾಯದವರೆಲ್ಲ ತುಂಬಾ ಮುಂದುವರೆದಿದ್ದಾರೆ, ವಿದ್ಯೆ ಬುದ್ಧಿ ಎಲ್ಲ ಕಲ್ತ್ಕೊಂಡು ಟ್ರೈನಿಂಗ್ ಎಲ್ಲ ಎಲ್ಲ ಮಾಡ್ತಾ ಇದ್ದಾರೆ, ತುಂಬಾ ಅನುಕೂಲ ಆಗಿದೆ ಅವ್ರಿಗೆ.
0: ಅಂದ್ರೆ ಈ ತರಾನೇ ಮುಂದುವರೆದ್ರೆ ತುಂಬಾ ಖುಷಿ ಆಗುತ್ತೆ. ನಮ್ಮ ರೇಡಿಯೋ ಮೂಲಕ ಅವರು ಕೂಡ

0: ಜಗತ್ತಿಗೆ ಪರಿಚಯ ಆದ್ರೆ
1: ಮಾಡ್ಕೊಂಡು ಅವರು ಮುಂದೆ ಬಂದಿದ್ದಾರೆ, ಈಗ ಈಚೆಗೆ ಬಂದಿದ್ದಾರೆ. ಮೊದಲು ಕಾಡಲ್ಲಿ ಇದ್ದಂಗಿಲ್ಲ ಇವಾಗ ಅವರು.
0: ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನ ನಮ್ಮ ರೇಡಿಯೋ ಮೂಲಕ ಬಿತ್ತರಿಸೋದ್ರಿಂದ ಇದನ್ನ ಕೇಳಿದಾಗ ನಿಮ್ಗೆ ಏನನ್ಸುತ್ತೆ?
1: ತುಂಬಾ ಖುಷಿ ಆಗುತ್ತೆ ಈ ಹಬ್ಬ ಹುಣ್ಣಿಮೆಗಳಲ್ಲಿ. ಅದಕ್ಕೆ ತಕ್ಕಾಗಿ ಯಾವ ಹಬ್ಬದಲ್ಲಿ ಆಯಾ ಇದೆಲ್ಲ ಹೇಳ್ತಿರಲ್ವಾ, ತಿಳುವಳಿಕೆ ಕತೆ ಇವೆಲ್ಲ, ಅದು ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಮೇಡಮ್.
0: ಅಂದ್ರೆ ವಿಶೇಷ ದಿನಗಳನ್ನು ಕೂಡ ನೀವು ಕೇಳ್ತಾ ಬರ್ತಾ ಇದ್ರಿ?
1: ಕೇಳ್ತೀವಿ ಮೇಡಮ್.
0: ಕಾರ್ಯಕ್ರಮಗಳು ಹೇಗೆ ನಡ್ಸ್ಕೊಡ್ತಾ ಇದ್ರೆ?
1: ಚೆನ್ನಾಗಿ ನಡ್ಸ್ಕೊಡ್ತಾರೆ. ನಾನು ಎಸ್ ಎಲ್ ಸಿ ಓದಿದ್ದೀನಿ ಮೇಡಮ್, ಚೆನ್ನಾಗಿ ಅವೆಲ್ಲ ಮಾಡ್ತೀನಿ. ಎಲ್ಲ ಟ್ರೈನಿಂಗ್ ಆಗಿದೆ, ಬಂಡವಾಳ ಇಲ್ಲ ಅದಕ್ಕೆ ಇವಾಗ ಏನು ಮಾಡ್ತಾ ಇಲ್ಲ. ವೇಸ್ಟ್ ಮಾಡ್ಬಾರ್ದು, ಏನಾದ್ರು ಮಾಡ್ತಾ ಇರ್ಬೇಕು.
0: ಒಟ್ಟಾರೆ ನಮ್ಮ ಜನಧ್ವನಿ ಕೇಳುಗರಿಗೆ ನೀವೇನ್ ಸಂದೇಶವನ್ನ ಹೇಳಕ್ ಇಷ್ಟಪಡ್ತೀರಿ ಮೇಡಮ್?
1: ಇನ್ನು ಇದೇ ರೀತಿ ಕಾರ್ಯಕ್ರಮಗಳು, ಹೊಸ ಹೊಸ ಕಾರ್ಯಕ್ರಮಗಳು ಮೂಡ್ ಬರ್ಲಿ, ಜನಗಳಿಗೆ ತಿಳುವಳಿಕೆ ಬರ್ಲಿ, ಅನುಕೂಲ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ.
0: ತುಂಬಾ ಖುಷಿ ಆಯ್ತು ಮೇಡಮ್ ಇಷ್ಟೊತ್ತು ಭಾಗವಹಿಸಿ. ಇಷ್ಟೊತ್ತು ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯವನ್ನ ಕುರಿತು ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
1: ಧನ್ಯವಾದಗಳು.

ಕೇಳುಗರೆ, ಕೇಳಿದ್ರಲ್ಲ ಎಷ್ಟು ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯ ಕುರಿತು. ನಮ್ಮ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದವರು ಸರಗೂರು ಪಟ್ಟಣದ 9ನೇ ವಾರ್ಡಿನ ಶ್ರೀತಾ ವಿಜಯ್ ಕುಮಾರ್ ಮತ್ತು ಅವರ ಪತ್ನಿಯಾದ ಶ್ರೀಮತಿ ಶಾಂತಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಜನಧ್ವನಿ ಪರಿಣಾಮ ಕಾರ್ಯಕ್ರಮ ಪ್ರಸಾರವಾಯಿತು. ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
1: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
2: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೇ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲ್ಯಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೇ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು. ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
3: ಈ ಸ್ಕ್ಯಾಮನ್ನು ಗುರುತಿಸುವ

0: ಲಕ್ಷಣಗಳು ಇಂತಿವೆ. ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಏರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ, ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ, ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ, ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು, ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು, ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ, ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
1: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930ಗೆ ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ, ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
2: ಒಂದು ಚಿಕ್ಕ ನೈಜ ಕತೆ. ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಅಂಶಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ, ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
3: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
2: ಅಂತಿಮ ಸಂದೇಶ, ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರ್ಭಕಿ ಪ್ರೀತಿ. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆ

ದಿನ ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ. ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು, ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.

0: ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನ ಪ್ರೋತ್ಸಾಹ

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 2/8/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಸೌಲಭ್ಯವು ಬೆಳಿಗ್ಗೆ 9 ಗಂಟೆಯಿಂದ 11:30 ವರೆಗೆ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೋರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಮೊರೆ ಇಲ್ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಿ ಕೇಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮೋರೆ ಹೀಲ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮೋರೆ ಹಿಲ್ ಇದು ಒಂದು ಜಾತಿಯ ಮೀನಾಗಿದ್ದು ಈ ಹಿಲ್ನಲ್ಲಿ ದೊಡ್ಡ ವಿಧವಾಗಿದೆ. ಪ್ರಪಂಚದ ಸಮುದ್ರ ಪರಿಸರದಲ್ಲಿ ಸುಮಾರು 200 ವಿವಿಧ ಜಾತಿಯ ಮೋರೆ ಹಿಲ್ಗಳಿವೆ. ಮೋರೆ ಹಿಲ್ಸ್ ಬೆಚ್ಚಗಿನ ನೀರಿಗೆ ಆದ್ಯತೆ ನೀಡುತ್ತದೆ ಮತ್ತು ಇವುಗಳು ಹೆಚ್ಚಾಗಿ ಆಳವಿಲ್ಲದ ನೀರಿನಲ್ಲಿ ಮತ್ತು ಅವಳದ ಬಂಡೆಗಳ ಬಳಿ ಕಂಡುಬರುತ್ತದೆ. ಮೋರೆ ಹಿಲ್ ಮೀನನ್ನು ವಾಣಿಜ್ಯಿಕವಾಗಿ ಹಿಡಿಯಲಾಗದಿದ್ದರೂ ಇವು ಅಳಿವಿನಂಚಿನಲ್ಲಿವೆ. ಮೋರೆ ಹಿಲ್ನ ಗಾತ್ರವು ಜಾತಿಯ ಮೇಲೆ ಅವಲಂಬಿತವಾಗಿರುತ್ತವೆ. ಇದು 0.5 ಅಡಿಯಿಂದ 15

ಅಡಿಯವರೆಗೆ ಉದ್ದವಾಗಿದೆ. ಮೋರೇ ಹಿಲ್ಗಳ ಸರಾಸರಿ ತೂಕ 30 ಪೌಂಡ್ಗಳು. ಮೋರೇ ಹಿಲ್ ಉದ್ದವಾದ ಮತ್ತು ತೆಳ್ಳಗಿನ ದೇಹವನ್ನು ಹೊಂದಿದ್ದು ಇದು ಆವಿನಂತೆ ಇರುತ್ತದೆ. ಆದರೆ ಇವು ಸರೀಸೃಪಗಳ ಗುಂಪಿಗೆ ಸೇರುವುದಿಲ್ಲ. ಬಣ್ಣವು ಕಪ್ಪು ಬಣ್ಣದಿಂದ ಹಳದಿ ಮಿಶ್ರಿತ ಕಂದು ಬಣ್ಣಕ್ಕೆ ಬದಲಾಗುತ್ತದೆ. ಇವುಗಳ ದೇಹದ ಕೆಳಭಾಗವು ಮಸುಕಾಗಿರುತ್ತದೆ. ಉದ್ದವಾದ ಬೆನ್ನಿನ ರೆಕ್ಕೆಯನ್ನು ಹೊಂದಿದ್ದು ಇದು ತಲೆಯಿಂದ ಬಾಲದವರೆಗೆ ಇರುತ್ತದೆ. ಹೆಚ್ಚಿನ ಮೋರೇ ಹಿಲ್ಗಳು ಎದೆಗೂಡಿನ ಮತ್ತು ಶ್ರೋಣಿಯ ರೆಕ್ಕೆಗಳನ್ನು ಹೊಂದಿರುವುದಿಲ್ಲ. ಇವು ತನ್ನ ಹೆಚ್ಚಿನ ಸಮಯವನ್ನು ಸಮುದ್ರದ ತಳದಲ್ಲಿರುವ ಗುಹೆಗಳು ಮತ್ತು ಬಂಡೆಗಳ ಬಿರುಕುಗಳಲ್ಲಿ ಕಳೆಯುತ್ತದೆ. ಇದು ಹೊಂಚುದಾಳಿ ಪರಭಕ್ಷಕನಂತೆ ದಾಳಿ ಮಾಡುತ್ತದೆ ಮತ್ತು ಪರಿಪೂರ್ಣ ಬೇಟೆ ಕಾಣಿಸಿಕೊಳ್ಳುವವರೆಗೂ ಕಾಯ ತೊಡಗುತ್ತದೆ. ಇದು ಮಾಂಸಾಹಾರಿಯಾಗಿದ್ದು ಮೀನು, ಆಕ್ಟೋಪಸ್ಗಳು, ಕ್ಲಟ್ ಫಿಶ್, ಏಡಿಗಳು, ಮೃದ್ವಂಗಿಗಳನ್ನು ತಿನ್ನುತ್ತದೆ. ಮೋರೇ ಹಿಲ್ಸ್ ಇತರೆ ಪ್ರಾಣಿಗಳನ್ನು ಬೇಟೆಯಾಡುವಾಗ ನಿರ್ದಿಷ್ಟ ತಂತ್ರವನ್ನು ಬಳಸುತ್ತದೆ. ಇವು ಆಶ್ಚರ್ಯಕರ ಅಂಶವನ್ನು ಬಳಸಿಕೊಂಡು ಬೇಟೆಯನ್ನು ಹಿಡಿಯುತ್ತದೆ ಮತ್ತು ನುಂಗಲು ಸಾಕಷ್ಟು ಚಪ್ಪಟೆಯಾಗುವವರೆಗೂ ಬೇಟೆಯ ದೇಹವನ್ನು ಸುತ್ತುತ್ತವೆ. ಬಲಿಪಶುವನ್ನು ಬೇರ್ಪಡಿಸುವುದು ಮತ್ತು ಅದನ್ನು ಒಂದರ ನಂತರ ಒಂದರಂತೆ ತಿನ್ನುವುದು ಇದರ ಇನ್ನೊಂದು ಆಯ್ಕೆಯಾಗಿದೆ. ಇತರೆ ಮೀನುಗಳಿಗೆ ಹೋಲಿಸಿದರೆ ಭಿನ್ನವಾಗಿ ಮೋರೇ ಹಿಲ್ ಎರಡು ದವಡಿಯ ಸೆಟ್ನೊಂದಿಗೆ ಚೂಪಾದ ಹಲ್ಲುಗಳನ್ನು ಹೊಂದಿರುತ್ತವೆ. ಮೊದಲನೆಯ ದವಡಿಯ ಸೆಟ್ಟನ್ನು ಬಾಯಲ್ಲಿ ಮತ್ತು ಎರಡನೆಯ ದವಡಿಯ ಸೆಟ್ಟನ್ನು ಗಂಟಲಿನಲ್ಲಿ ಕಾಣಬಹುದು. ಗಂಟಲಿನಲ್ಲಿ ಇರುವ ದವಡಿಯ ಹಲ್ಲುಗಳನ್ನು ಆಹಾರವನ್ನು ಒಡೆಯಲು ಮತ್ತು ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸಲು ಬಳಸಲಾಗುತ್ತದೆ. ಇವುಗಳಿಗೆ ಮೊಣಚಾದ ಹಲ್ಲುಗಳಿದ್ದು ಇದು ಜಾರು ಬೇಟಿನ ತಪ್ಪಿಸಿಕೊಳ್ಳುವುದನ್ನು ತಡೆಯುತ್ತದೆ. ಮೋರೇ ಹಿಲ್ಗಳು ಬೇಟೆಯನ್ನು ನಿಗ್ರಹಿಸಲು ಮತ್ತು ಸಾಗಿಸಲು ಎರಡನೆಯ ದವಡೆಗಳನ್ನು ಬಳಸುವ ಏಕೈಕ ಕಶೇರುಕಗಳಾಗಿವೆ. ಮೋರೇ ಹಿಲ್ ಜಾರು ಪದಾರ್ಥವನ್ನು ಉತ್ಪಾದಿಸುತ್ತದೆ. ಇದು ರಕ್ಷಣಾತ್ಮಕ ಲೋಳೆಯಂತೆ ಕಾರ್ಯವನ್ನು ನಿರ್ವಹಿಸುತ್ತದೆ ಮತ್ತು ದೇಹವನ್ನು ಆವರಿಸುತ್ತದೆ. ಕೆಲವು ಜಾತಿಗಳ ಈಲ್ಸ್ಗಳು ಲೋಳೆಯ ವಿಷವನ್ನು ಹೊಂದಿರುತ್ತವೆ ಮತ್ತು ಆ ಪ್ರಭೇದಗಳ ಮಾಂಸವು ವಿಷಕಾರಿಯಾಗಿರಬಹುದು ಮತ್ತು ಅವುಗಳನ್ನು ತಿನ್ನುವುದರಿಂದ ಅನಾರೋಗ್ಯ ಅಥವಾ ಸಾವು ಸಂಭವಿಸಬಹುದು. ಹೆಚ್ಚಿನ ರೋಮನ್ನರು ಕಡಲ ತೀರದ ಕೊಳಗಳಲ್ಲಿ ಮೋರೇ ಹಿಲ್ಸ್ಗಳನ್ನು ಸಾಕಲು ಬಳಸುತ್ತಿದ್ದರು, ಏಕೆಂದರೆ ಅವುಗಳನ್ನು ಸವಿಯಾದ ಪದಾರ್ಥವೆಂದು ಅವರು ಪರಿಗಣಿಸುತ್ತಿದ್ದರು. ಪರಿಸರವನ್ನು ಸಮತೋಲನದಿಂದ ಕಾಪಾಡುವ ಪ್ರಮುಖ ಜಾತಿಯ ಮೀನುಗಳಲ್ಲಿ ಮೋರೇ ಹಿಲ್ ಮೀನ್ ಸಹ ಒಂದೆಂದು ಪರಿಗಣಿಸಲಾಗಿದೆ. ಇವು ಪರಿಸರ ವ್ಯವಸ್ಥೆಗಳಲ್ಲಿ ಪರಭಕ್ಷಕಗಳಿಗಾಗಿ ಬೇಟೆಯ ಜಾತಿಗಳ ಪ್ರಾಣಿಗಳ ಪ್ರಾಣಿ ಸಾಂದ್ರತೆಯನ್ನು ನಿಯಂತ್ರಣದಲ್ಲಿ ಇಡುತ್ತದೆ. ಕೋರಲ್ ಗ್ರೂಪ್ ಮೀನುಗಳು ಬೇಟೆಯಾಡಲು ತಮ್ಮ ಸಹಾಯಕ್ಕಾಗಿ ದೈತ್ಯ ಮೋರೇ ಹಿಲ್ಸ್ಗಳನ್ನು ನೇಮಕಾತಿ ಮಾಡಿಕೊಳ್ಳುತ್ತವೆ. ಮೋರೇ ಹಿಲ್ಗಳು ತಮ್ಮ ತೆಳ್ಳಗಿನ ದೇಹದೊಂದಿಗೆ ವಿವಿಧ ರಂಧ್ರಗಳ ಮತ್ತು ಬಿರುಕುಗಳನ್ನು ಹೊಕ್ಕ ಬೇಟೆಯನ್ನು ಹಿಡಿಯುತ್ತವೆ. ಮೋರೇ ಹಿಲ್ಗಳ ಕಚ್ಚುವಿಕೆಯಿಂದ ಅವುಗಳ ಹಲ್ಲುಗಳಲ್ಲಿ ಬ್ಯಾಕ್ಟೀರಿಯಾ ಕಾರಣದಿಂದಾಗಿ ತ್ವರಿತವಾಗಿ ಇತರೆ ಪ್ರಾಣಿಗಳು ಸೋಂಕಿಗೆ ಒಳಗಾಗಬಹುದು. ಆದರೆ ಅದೃಷ್ಟವಶ ಮೋರೇ ಹಿಲ್ ಸಾಮಾನ್ಯವಾಗಿ ಮನುಷ್ಯರ ಕಡೆಗೆ ಆಕ್ರಮಣಕಾರಿಯಾಗಿರುವುದಿಲ್ಲ. ಮೋರೇ ಹಿಲ್ ನೀರಿನಲ್ಲಿ ಆಗ್ರ ಪರಭಕ್ಷಕಗಳಲ್ಲಿ ಒಂದಾಗಿದ್ದರೂ ಶಾರ್ಕ್ಗಳಂತಹ ಇತರೆ ದೊಡ್ಡ ಸಮುದ್ರದ ಜೀವಿಗಳಿಂದ ಇದನ್ನು ಬೇಟೆಯಾಡಲಾಗುತ್ತದೆ. ಇವು ದೊಡ್ಡ ಕಣ್ಣುಗಳನ್ನು ಹೊಂದಿದ್ದು ಆದರೆ ಇವುಗಳಿಗೆ ಚೆನ್ನಾಗಿ ಕಾಣುವುದಿಲ್ಲ. ಇದು ವಾಸನೆಯ ಉತ್ತಮ ಪ್ರಜ್ಞೆಯನ್ನು ಹೊಂದಿದ್ದು ಇದು ಬೇಟೆಯನ್ನು ಪತ್ತೆ ಹಚ್ಚಲು ಸಹಾಯ ಮಾಡುತ್ತದೆ. ಎಲ್ಲ ಇತರೆ ಮೀನುಗಳಂತೆ ಮೋರೇ ಹಿಲ್ಸ್ ಕಿವಿರುಗಳನ್ನು ಬಳಸಿ ಉಸಿರಾಡುತ್ತವೆ. ಇವು ಎರಡು ವೃತ್ತಾಕಾರದ ತೆರುವಿಕೆಯ ರೂಪದಲ್ಲಿ ತಲೆಯ ಹಿಂದೆ ನೆಲೆಗೊಂಡಿವೆ. ಮೋರೇ ಹಿಲ್ಸ್ ತನ್ನ ಬಾಯನ್ನು ತೆರೆದಿರುತ್ತದೆ, ಏಕೆಂದರೆ ಇದು ಕಿವಿರುಗಳ ಕಡೆಗೆ ನೀರಿನ ನಿರಂತರ ಚಲನೆಯನ್ನು ಒದಗಿಸುತ್ತದೆ. ಪ್ರತಿ ಬಾರಿ ನೀರಿನ ತಾಪಮಾನ ಮತ್ತು ಆಹಾರ ಮೂಲಗಳು ಸೂಕ್ತ ಮಟ್ಟವನ್ನು ತಲುಪಿದಾಗ ಸಂಭೋಗದ ಅವಧಿಯನ್ನು ಸಂಭವಿಸುತ್ತದೆ. ಗಂಡು ಮತ್ತು ಹೆಣ್ಣು ತಮ್ಮ ದೇಹವನ್ನು 1-2 ಗಂಟೆಗಳ ಕಾಲ ಒಟ್ಟಿಗೆ ಸುತ್ತಿಕೊಳ್ಳುತ್ತವೆ. ಈ ಸಮಯದಲ್ಲಿ ಹೆಣ್ಣು ಹಿಲ್ಸ್ 10,000 ಮೊಟ್ಟೆಗಳನ್ನು ಬಿಡುಗಡೆ ಮಾಡುತ್ತದೆ. ಈ ಮೊಟ್ಟೆಗಳು ಗಂಡು ಹಿಲ್ಸ್ ತನ್ನ ವೀರ್ಯದಿಂದ ಫಲವಂತವಾಗುವಂತೆ ಮಾಡತೊಡಗುತ್ತದೆ. ಫಲವತ್ತಾದ ಮೊಟ್ಟೆಗಳು ಒಡೆದು ಲಾರ್ವಗಳಾಗಿ ಬೆಳೆಯುತ್ತಾ ಹೋಗುತ್ತವೆ. ಇವು ಸಮುದ್ರದ ತಳಕ್ಕೆ ಹಿಂತಿರುಗುವಷ್ಟು ದೊಡ್ಡದಾಗಿರುತ್ತವೆ. ಇಲ್ಲಿ ಸಂಪೂರ್ಣವಾಗಿ ಮರಿಗಳು ಮೋರೇ ಹಿಲ್ಸ್ ಆಗಿ ರೂಪುಗೊಂಡು ತಮ್ಮ ಜೀವನವನ್ನು ಪ್ರಾರಂಭಿಸುತ್ತವೆ. ಕೆಲವು ಮರಿಗಳು ದೊಡ್ಡ ಪರಭಕ್ಷಗಳ ಹೊಟ್ಟೆಯಲ್ಲಿ ಕೊನೆಗೊಳ್ಳುತ್ತವೆ. ಮೋರೇ ಹಿಲ್ಸ್ಗಳ ಜೀವಿತ ಅವಧಿ 10-30 ವರ್ಷಗಳಾಗಿರುತ್ತವೆ.

0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮೋರಿ ಈಲ್ಸ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ದಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇದ್ದೀನಿ ಚಿನ್ನ ಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಕೇಳುಗರೆ, ಇದುವರೆಗೂ ಮೊರೆ ಇಲ್ ಎಂಬುದರ ಕುರಿತು ಕುಮಾರ ಸ್ಫೂರ್ತಿ ರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
2: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫೀಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
3: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
4: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
5: ಹ್ಞೂ ಕಣೆ, ಆಯ್ತು, ತರ್ತೇನೆ.
4: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
5: ಮತ್ತಿನ್ನೇನ್ ಮಾಡ್ಲೆ?
4: ಬ್ಯಾಗ್ ಕೊಡ್ತೀನಿ, ಇರಿ.
5: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
4: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
5: ಹಾ, ಹೋಗಿದ್ದು.
4: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
5: ಹಾ, ಹೇಳಿದ್ರು.
4: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
5: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
4: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
5: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
1: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
6: ನಮ್ಮ ನಿಲಯದಿಂದ ಇನ್ನು ಮುಂದೆ ಅಲಂಕಾರದ ಅಬ್ಬರದಲ್ಲಿ ಕಳೆದು ಹೋಗುತ್ತಿರುವ ಸೀರಿಯಲ್ ಕಥೆಗಳು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಅಲಂಕಾರದ ಹಬ್ಬರದಲ್ಲಿ ಕಳೆದು ಹೋಗುತ್ತಿರುವ ಸೀರಿಯಲ್ ಕಥೆಗಳು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಸಂಜೆ 6 ಗಂಟೆಯಾದರೆ ಸಾಕು, ಅನೇಕ ಮನೆಗಳಲ್ಲಿ ಟಿವಿಯ ರಿಮೋಟ್ ಒಂದೇ ವಾಹಿನಿಯ ಮೇಲೆ ಕೇಂದ್ರೀಕೃತಗೊಳ್ಳುತ್ತದೆ. ಈ ಮೇಘ ಧಾರಾವಾಹಿಗಳು ಅದೇನು ಮೋಡಿ ಮಾಡಿವೆಯೋ. ಆದರೆ ವಿಚಿತ್ರ ಅನಿಸುವುದು ನಮ್ಮ ಕನ್ನಡ ಧಾರಾವಾಹಿಗಳು ಬಿಂಬಿಸುವ ಚಿತ್ರಗಳು. ಪರದೆಯ ಮೇಲೆ ಬರುವ ನಾಯಕಿ ನಿದ್ದೆಯಿಂದ ಎದ್ದರೂ ಮೇಕಪ್ ಕೆಡೆದು ಅಡುಗೆ ಮಾಡಿದರೂ ಆಭರಣ ಕಳಚದು, ಕಣ್ಣೀರಿಟ್ಟರೂ ಕಣ್ಣಿಗೆ ಹಚ್ಚಿದ ಕಾಜಲ್ ಮಾಸದು. ಬದುಕಿನ ಪ್ರತಿ ಕ್ಷಣವು ಮದುವೆ ಮಂಟಪದಲ್ಲಿ ಕುಳಿತ ಮದುಮಗಳಂತೆ ಅಲಂಕರಿಸಿಕೊಂಡಿರುವ ಈ ಪಾತ್ರಗಳು ಇಂದು ಲಕ್ಷಾಂತರ ಪ್ರೇಕ್ಷಕರ ದಿನನಿತ್ಯದ ಸಂಗಾತಿಗಳಾಗಿವೆ. ಆಶ್ಚರ್ಯವೇನೆಂದರೆ, ಈ ಧಾರಾವಾಹಿಗಳು ಬದುಕನ್ನು ತೋರಿಸುತ್ತವೆಯೇ ಅಥವಾ ನಿಜ ಬದುಕಿನಿಂದ ದೂರ ಸರಿದ ಅಸಾಧ್ಯವಾದ ಒಂದು ಕೃತಕ ಮಾದರಿಯನ್ನು ಬಿಂಬಿಸುತ್ತವೆಯೇ? ನೀವೇ ಹೇಳಿ, ಮಲಗುವಾಗ ಯಾರಾದರೂ ಲಿಫ್ಟಿ ಕಚ್ಚುವರೆ ಅಥವಾ ಮಲ್ಲಿಗೆಯ ಮಾಲೆ ಮುಡಿದು ಮಲಗುವರೆ? ಮಲಗಿದರೂ ಮುಡಿದ ಮಾಲೆಯ ಒಂದು ಹೂವು ಕೂಡ ಕದಲದೆ ಇರುವುದೇ ಧಾರಾವಾಹಿ ಎನ್ನುವುದು ಸಮಾಜದ ಪ್ರತಿಬಿಂಬ ಎಂದು ಹೇಳಲಾಗುತ್ತದೆ. ಆದರೆ

ಹಿಂದಿನ ಅನೇಕ ಧಾರಾವಾಹಿಗಳು ಅಲಂಕಾರದ ಪ್ರದರ್ಶನ ವೇದಿಕೆಯಾಗಿ ಬದಲಾಗಿವೆ. ಕಥೆಯ ತೂಕ ಕಡಿಮೆಯಾದಷ್ಟು ಸೀರೆಗಳ ಹೊಳಪು ಹೆಚ್ಚುತ್ತಿದೆ. ಪಾತ್ರಗಳ ವ್ಯಕ್ತಿತ್ವಕ್ಕಿಂತ ಅವರ ಆಭರಣಗಳೇ ಹೆಚ್ಚು ಧ್ವನಿಸುತ್ತಿವೆ. ಸಂಭಾಷಣೆಗಿಂತ ಮೇಕಪ್ ಹೆಚ್ಚು ಗಮನ ಸೆಳೆಯುತ್ತಿದೆ. ಪರಿಣಾಮವಾಗಿ ಕಥೆಯ ಜೀವಾಳವೇ ಹಿಂದೆ ಸರಿದು ಬಾಹ್ಯ ಸೌಂದರ್ಯ ಆಡಂಬರವೇ ಕೇಂದ್ರಸ್ಥಾನ ಪಡೆಯುತ್ತಿದೆ. ಅಲಂಕಾರವು ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗ. ಭಾರತೀಯ ಹೆಣ್ಣು ಮಕ್ಕಳು ಹಬ್ಬದ ದಿನಗಳಲ್ಲಿ ಸಿಂಗರಿಸಿಕೊಳ್ಳುವುದು, ಮದುವೆ, ನಾಮಕರಣ, ಧಾರ್ಮಿಕ ಆಚರಣೆಗಳಲ್ಲಿ ವಿಶೇಷ ವೇಷಭೂಷಣ ಧರಿಸುವುದು ನಮ್ಮ ಸಂಪ್ರದಾಯ ಸೊಬಗು. ಇದನ್ನು ಯಾರೂ ಅಲ್ಲಗಳೆಯುವುದಿಲ್ಲ. ಆದರೆ ಧಾರಾವಾಹಿಗಳು ಅಲಂಕಾರವನ್ನು ಬದುಕಿನ ಸಹಜತೆಯ ಬದಲು ಬದುಕಿನ ಅನಿವಾರ್ಯ ಗುರುತಾಗಿ ಬಿಂಬಿಸುತ್ತಿವೆ. ಧಾರಾವಾಹಿಗಳಲ್ಲಿ ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲಗುವ ತನಕ ಮಹಿಳೆಯರು ಭಾರವಾದ ರೇಷ್ಮೆ ಸೀರೆ, ಚಿನ್ನದ ಆಭರಣಗಳು, ಮೇಕಪ್, ವಿಭಿನ್ನ ಕೂದಲ ವಿನ್ಯಾಸದೊಂದಿಗೆ ಕಾಣಿಸಿಕೊಳ್ಳುತ್ತಾರೆ. ಸಾಮಾನ್ಯ ಮಧ್ಯಮ ವರ್ಗದ ಮನೆಯ ಕಥೆಯಲ್ಲಿಯೂ ಇದೇ ಚಿತ್ರಣ. ಅಡುಗೆ ಮಾಡುವಾಗಲೂ, ಆಸ್ಪತ್ರೆಯಲ್ಲಿ ರೋಗಿಯನ್ನು ನೋಡಿಕೊಳ್ಳುವಾಗಲೂ, ಕಣ್ಣೀರು ಸುರಿಸುವಾಗಲೂ ಅಲಂಕಾರದಲ್ಲಿ ಯಾವುದೇ ಬದಲಾವಣೆಯಿಲ್ಲ. ಇದು ವಾಸ್ತವ ಬದುಕಿಗೆ ಎಷ್ಟು ದೂರ ಎಂಬುದನ್ನು ಪ್ರೇಕ್ಷಕರು ಅರಿತಿದ್ದರು. ಈ ದೃಶ್ಯಗಳು ಅವರ ಮನಸ್ಸಿನಲ್ಲಿ ಸೌಂದರ್ಯದ ಹೊಸ ಮಾನದಂಡವನ್ನು ನಿರ್ಮಿಸುತ್ತವೆ. ಇದು ಕೇವಲ ಮನರಂಜನೆಯ ಪ್ರಶ್ನೆಯಲ್ಲ, ಇದು ಮನೋವಿಜ್ಞಾನದ ಪ್ರಶ್ನೆಯೂ ಹೌದು. ಮಾಧ್ಯಮಗಳು ನಿರಂತರವಾಗಿ ಒಂದೇ ರೀತಿಯ ಸೌಂದರ್ಯವನ್ನು ಪ್ರದರ್ಶಿಸಿದಾಗ ಜನರು ಅದನ್ನೇ ಆದರ್ಶವೆಂದು ನಂಬತೊಡಗುತ್ತಾರೆ. ವಿಶೇಷವಾಗಿ ಯುವತಿಯರು ಮತ್ತು ಗೃಹಿಣಿಯರಲ್ಲಿ ನಾನು ಈಗಿಲ್ಲ ಎಂಬ ಕೀಳರಿಮೆಯ ಭಾವನೆ ಬೆಳೆಯಬಹುದು. ಅಲಂಕಾರ ಒಂದು ಆಯ್ಕೆಯಾಗಿರಬೇಕಾದರೆ ಅದು ಸಾಮಾಜಿಕ ಒತ್ತಡವಾಗಿ ಬದಲಾಗುವುದು ಅಪಾಯಕಾರಿ ಬೆಳವಣಿಗೆ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಪ್ರಭಾವದಿಂದ ಈ ಪ್ರವೃತ್ತಿ ಇನ್ನಷ್ಟು ತೀವ್ರವಾಗಿದೆ. ಧಾರಾವಾಹಿಯಲ್ಲಿ ನಾಯಕಿ ಧರಿಸಿದ ಸೀರೆ ಮರುದಿನವೇ ಮಾರುಕಟ್ಟೆಯಲ್ಲಿ ಸೀರಿಯಲ್ ಕಲೆಕ್ಷನ್ ಎಂಬ ಹೆಸರಿನಲ್ಲಿ ಮಾರಾಟವಾಗುತ್ತವೆ. ಅವಳು ಹಾಕಿದ ಕಿವಿಯೋಲೆ, ಸರ, ಬಳೆ, ಬಿಂದಿ, ಏರ್ಸ್ಟೈಲ್ ಎಲ್ಲವೂ ಫ್ಯಾಷನ್ ಆಗುತ್ತದೆ. ಜಾಹೀರಾತು ಸಂಸ್ಥೆಗಳು, ವಸ್ತ್ರೋದ್ಯಮ ಮತ್ತು ಆಭರಣ ಉದ್ಯಮಗಳು ಈ ಮನೋಭಾವವನ್ನು ವ್ಯಾಪಾರ ತಂತ್ರವಾಗಿ ಬಳಸಿಕೊಳ್ಳುತ್ತವೆ. ಒಟ್ಟಿನಲ್ಲಿ ಮನರಂಜನೆ ಮತ್ತು ಮಾರುಕಟ್ಟೆ ಒಂದಾಗಿ ಪ್ರೇಕ್ಷಕರ ಮನಸ್ಸನ್ನು ಪ್ರಭಾವಿಸುತ್ತವೆ. ಹಾಗೆಂದು ಅಲಂಕರಿಸಿಕೊಳ್ಳುವುದು ತಪ್ಪಲ್ಲ, ತಪ್ಪಾಗಿರುವುದು ಅದರ ಅತಿರೇಕ. ಒಂದು ಪಾತ್ರದ ವ್ಯಕ್ತಿತ್ವವನ್ನು ಚಿಂತನೆ, ಧೈರ್ಯ, ಮೌಲ್ಯ ಮತ್ತು ನಿರ್ಧಾರಗಳು ರೂಪಿಸಬೇಕ ಹೊರತು ಧರಿಸಿರುವ ಆಭರಣಗಳ ತೂಕ ಅಲ್ಲ. ದುರದೃಷ್ಟವಶಾತ್ ಅನೇಕ ಧಾರಾವಾಹಿಗಳಲ್ಲಿ ನಾಯಕಿಯ ಒಳ್ಳೆಯತನವನ್ನು ಆಕೆಯ ಉಡುಗೆ ಮೂಲಕ, ಖಳನಾಯಕಿಯ ಕ್ರೌರ್ಯವನ್ನು ಆಕೆಯ ಮೇಕಪ್ ಮೂಲಕ ತೋರಿಸುವ ಪ್ರಯತ್ನಗಳು ನಡೆಯುತ್ತಿವೆ. ಇದು ಪಾತ್ರ ನಿರ್ಮಾಣದ ಸರಳೀಕರಣವೂ ಹೌದು, ಕಲಾತ್ಮಕತೆಯ ಸೋಲೂ ಹೌದು. ಒಂದು ಕಾಲದಲ್ಲಿ ಕನ್ನಡ ಧಾರಾವಾಹಿಗಳು ಮನ ಮುಟ್ಟುವ ಕಥೆಯ ಕಾರಣದಿಂದ ಮನೆ ಮಾತಾಗಿದ್ದವು. ಪಾತ್ರಗಳ ನೈಜತೆ, ಸಂಭಾಷಣೆಯ ಆಳ, ಬದುಕಿನ ಅನುಭವಗಳೇ ಅವುಗಳ ಶಕ್ತಿಗಳಾಗಿದ್ದವು. ಪ್ರೇಕ್ಷಕರು ಪಾತ್ರಗಳನ್ನು ಅವರ ಉಡುಗೆಯಿಂದಲ್ಲ, ಅವರ ಗುಣಗಳಿಂದ ನೆನಪಿಟ್ಟುಕೊಳ್ಳುತ್ತಿದ್ದರು. ಇಂದು ಪರಿಸ್ಥಿತಿ ಬದಲಾಗಿದೆ. ಒಂದು ಧಾರಾವಾಹಿಯ ಕಥೆ ನೆನಪಿಲ್ಲದಿದ್ದರೂ ನಾಯಕಿ ಧರಿಸಿದ ಸೀರೆ ಅಥವಾ ಆಭರಣಗಳ ವಿನ್ಯಾಸ ನೆನಪಿರುತ್ತದೆ. ಇದು ಮನರಂಜನೆಯ ದಿಕ್ಕು ಬದಲಾಗುತ್ತಿರುವ ಸೂಚನೆ. ಇದರಿಂದ ಮತ್ತೊಂದು ಸಾಮಾಜಿಕ ಸಮಸ್ಯೆಯು ಹುಟ್ಟಿಕೊಳ್ಳುತ್ತದೆ. ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಅನಗತ್ಯ ಖರ್ಚಿನ ಪ್ರವೃತ್ತಿ ಹೆಚ್ಚುತ್ತದೆ. ಧಾರಾವಾಹಿಗಳಲ್ಲಿ ಕಾಣುವ ಜೀವನ ಶೈಲಿಯನ್ನು ಅನುಕರಿಸುವ ಆಸೆಯಿಂದ ಸಾಲ ಮಾಡಿ ಆಭರಣ ಖರೀದಿಸುವುದು, ದುಬಾರಿ ಬಟ್ಟೆಗಳನ್ನು ಕೊಳ್ಳುವುದು, ಪ್ರದರ್ಶನಕ್ಕಾಗಿ ಬದುಕುವುದು, ಇಂತಹ ಮನೋಭಾವಗಳು ಬೆಳೆಯಬಹುದು. ಸರಳತೆಯ ಸೌಂದರ್ಯ ಮರೆತು ಪ್ರದರ್ಶನದ ಸೌಂದರ್ಯಕ್ಕೆ ಸಮಾಜ ಒಲಿಯುತ್ತದೆ. ಇದರ ಜೊತೆಗೆ ಮಹಿಳೆಯರ ಶ್ರಮದ ನೈಜ ಚಿತ್ರಣವು ಮಸುಕಾಗುತ್ತಿದೆ. ಬೆಳಿಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡುವ ಮಹಿಳೆಯ ಬೆವರು, ಆಯಾಸ, ಹೋರಾಟ, ಆತ್ಮವಿಶ್ವಾಸ, ಸಾಮರ್ಥ್ಯ ಇವುಗಳಿಗಿಂತ ಅವಳ ಮುಖದ ಮೇಕಪ್ ಮುಖ್ಯವಾಗುವ ಸ್ಥಿತಿ ಸೃಷ್ಟಿಯಾಗುತ್ತಿದೆ. ಇದು ಮಹಿಳೆಯ ಬದುಕನ್ನು ಮೇಲ್ನೋಟಕ್ಕೆ ಮಾತ್ರ ಸೀಮಿತಗೊಳಿಸುವ ಅಪಾಯವನ್ನು ಹೊಂದಿದೆ. ಆದಾಗ್ಯೂ ಆಶಾದಾಯಕ ಬೆಳವಣಿಗೆಗಳು ಇವೆ. ಕೆಲವು ಹೊಸ ಧಾರಾವಾಹಿಗಳು ಸರಳ ಹುಡುಗೆ, ನೈಜ ಮನೆಗಳು, ಸಹಜ ಮೇಕಪ್ ಮತ್ತು ವಾಸ್ತವ ಬದುಕಿನ ಪಾತ್ರಗಳ ಮೂಲಕ ವಿಭಿನ್ನ ದಾರಿಯನ್ನು ಹಿಡಿಯುತ್ತಿವೆ. ಉದ್ಯೋಗದ

ಇಲ್ಲಿರುವ ಮಹಿಳೆಯರು, ರೈತರು, ಶಿಕ್ಷಕರು, ವೈದ್ಯರು, ಕಾರ್ಮಿಕರು ಇವರ ಬದುಕನ್ನು ಸಹಜವಾಗಿ ತೋರಿಸುವ ಪ್ರಯತ್ನಗಳು ಪ್ರೇಕ್ಷಕರ ಮೆಚ್ಚುಗೆಯನ್ನು ಪಡೆಯುತ್ತಿವೆ. ಪ್ರೇಕ್ಷಕರಿಗೂ ಇಲ್ಲೊಂದು ಹೊಣೆಗಾರಿಕೆ ಇದೆ. ನಾವು ನೋಡುವುದನ್ನೆಲ್ಲ ಬದುಕಿನ ಮಾದರಿಯೆಂದು ಒಪ್ಪಿಕೊಳ್ಳದೆ ಅದು ಕಲ್ಪಿತ ನಿರೂಪಣೆ ಎಂಬ ಹರಿವನ್ನು ಬೆಳೆಸಿಕೊಳ್ಳಬೇಕು. ಸೌಂದರ್ಯವು ಚಿನ್ನದ ತೂಕದಲ್ಲ, ವ್ಯಕ್ತಿತ್ವದ ಬೆಳಕಿನಲ್ಲಿ ಇದೆ ಎಂಬ ಮೌಲ್ಯವನ್ನು ಮಕ್ಕಳಿಗೂ ಯುವ ಜನರಿಗೂ ತಿಳಿಸಬೇಕು. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಅಲಂಕಾರದ ಅಬ್ಬರದಲ್ಲಿ ಕಳೆದು ಹೋಗುತ್ತಿರುವ ಸೀರಿಯಲ್ ಕಥೆಗಳು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಅಲಂಕಾರದ ಅಬ್ಬರದಲ್ಲಿ ಕಳೆದು ಹೋಗುತ್ತಿರುವ ಸೀರಿಯಲ್ ಕಥೆಗಳು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ. ಭಯೋತ್ಪಾದಕ ಮೂಲಸೌಕರ್ಯ ನಿರ್ಮೂಲನೆ ಮಾಡಿದರೆ ಮಾತ್ರ ಪಾಕಿಸ್ತಾನದೊಂದಿಗೆ ದ್ವಿಪಕ್ಷೀಯ ಸಹಕಾರ, ಭಾರತ. ಕದನ ನಿಯಮ ಒಪ್ಪಂದ ನಿಯಮಗಳಿಗೆ ಇರಾನ್ ಒಪ್ಪಿಗೆ ಹಿನ್ನೆಲೆ, ಯೋಜಿತ ಮಿಲಿಟರಿ ದಾಳಿ ಸ್ಥಗಿತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಬಿಡಬ್ಲ್ಯೂಎಫ್ ವರ್ಲ್ಡ್ ಟೂರ್ ಬ್ಯಾಡ್ಮಿಂಟನ್, ಭಾರತದ ತನ್ವಿ ಶರ್ಮಾಗೆ ಚೊಚ್ಚಲ ಪ್ರಶಸ್ತಿ ಗರಿ. ವಾರ್ತೆಗಳ ವಿವರ. ದೇಶ ವಿಕಸಿತ ಭಾರತವಾಗುವತ್ತ ಸಾಗುತ್ತಿರುವಾಗ ದೇಶದ ಯುವಕರು ದೈಹಿಕವಾಗಿ ಸದೃಢರಾಗಿರಬೇಕು, ಮಾನಸಿಕವಾಗಿ ಬಲಿಷ್ಠರಾಗಿರಬೇಕು ಮತ್ತು ಆತ್ಮವಿಶ್ವಾಸದಿಂದ ತುಂಬಿರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ವರ್ಚುವಲ್ ಆಗಿ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನ ಉದ್ಘಾಟಿಸಿ ಮಾತನಾಡಿದ ಅವರು, ಯುವಜನರು ಯಾವಾಗಲೂ ಮಾದಕ ದ್ರವ್ಯಗಳಿಂದ ದೂರವಿರಬೇಕು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಈ ಅಭಿಯಾನವು ಮಾದಕ ದ್ರವ್ಯ ದುರುಪಯೋಗದ ವಿರುದ್ಧ 100 ವಾರಗಳ ರಾಷ್ಟ್ರವ್ಯಾಪಿ ಜನಭಾಗಿದಾರಿ ಅಭಿಯಾನದ ಆರಂಭವನ್ನು ಗುರುತಿಸುತ್ತದೆ. ಮಾದಕ ದ್ರವ್ಯಮುಕ್ತ ಸಮಾಜವನ್ನು ನಿರ್ಮಿಸುವಲ್ಲಿ ಜಾಗೃತಿ ಮೂಡಿಸಲು ಮತ್ತು ಸಾರ್ವಜನಿಕ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ದೇಶಾದ್ಯಂತ ಪ್ರತಿ ಭಾನುವಾರ ಸಾಪ್ತಾಹಿಕ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು. ದೇಶಾದ್ಯಂತದ 28,000 ಸ್ಥಳಗಳಿಂದ 1 ಕೋಟಿಗೂ ಹೆಚ್ಚು ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಮೈ ಭಾರತ್ ಮತ್ತು ರಾಷ್ಟೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು ಹಾಗೆಯೇ ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯಗಳು, ಯುವ ಕ್ಲಬ್ಗಳು, ಎನ್ಜಿಒಗಳು ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಾಳೆಯಿಂದ 3 ದಿನಗಳ ಒಡಿಶಾ ಭೇಟಿ ಕೈಗೊಳ್ಳಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಗಂಜಾಂ ಜಿಲ್ಲೆಯ ಕಟಕ್, ಭುವನೇಶ್ವರ, ಬ್ರಹ್ಮಪುರ ಮತ್ತು ತಪ್ತಪಾಣಿಯಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಮೊದಲ ದಿನ ರಾಷ್ಟ್ರಪತಿಯವರು ಕಟಕ್ನಲ್ಲಿರುವ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಲಿದ್ದಾರೆ. ಮಂಗಳವಾರ ಅವರು ಇತರ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೊದಲು ತಪ್ತಪಾಣಿ ಬಳಿಯ ಮಾ ಕಂಧುನಿ ದೇವಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲು ದಕ್ಷಿಣ ಒಡಿಶಾಗೆ ಪ್ರಯಾಣಿಸಲಿದ್ದಾರೆ. ಭುವನೇಶ್ವರ ಮತ್ತು ಕಟಕ್ನಲ್ಲಿ ಸುಮಾರು 40 ತುಕಡಿ ಪೊಲೀಸರನ್ನು ನಿಯೋಜಿಸಲಾಗಿದ್ದು ರಾಷ್ಟ್ರಪತಿಗಳ ಕಾರ್ಯಕ್ರಮಗಳು ಸುಗಮವಾಗಿ ನಡೆಯುವಂತೆ ಸಂಚಾರ ನಿಯಂತ್ರಣ, ಕಣ್ಗಾವಲು ಮತ್ತು ಇತರ ಭದ್ರತಾ ಕ್ರಮಗಳನ್ನು ತೀವ್ರಗೊಳಿಸಲಾಗಿದೆ. ದ್ವಿಪಕ್ಷೀಯ ವಿಷಯಗಳಲ್ಲಿ ಭಾರತದ ಸಹಕಾರವನ್ನು ಬಯಸಿದರೆ ಪಾಕಿಸ್ತಾನ ತಾನು ನಿರ್ಮಿಸಿರುವ ಭಯೋತ್ಪಾದಕ ಮೂಲಸೌಕರ್ಯವನ್ನು ಮೊದಲು ನಿರ್ಮೂಲನೆ ಮಾಡಬೇಕು ಎಂದು ಅಮೆರಿಕದಲ್ಲಿರುವ ಭಾರತೀಯ ರಾಯಭಾರಿ ವಿನಯ್ ಮೋಹನ್ ಕ್ವಾತ್ರಾ ಹೇಳಿದ್ದಾರೆ. ಸಿಂಧು ನದಿ ಒಪ್ಪಂದವನ್ನು ಸ್ಥಗಿತಗೊಳಿಸುವ ಭಾರತದ ನಿರ್ಧಾರವನ್ನು ಪ್ರತಿಭಟಿಸಲು ಪಾಕಿಸ್ತಾನ ಇತ್ತೀಚೆಗೆ ಇಸ್ಲಾಮಾಬಾದ್ನಲ್ಲಿ ಸಮ್ಮೇಳನವನ್ನು ಕರೆದಿತ್ತು. ಸಿಂಧು ನದಿ ವ್ಯವಸ್ಥೆಯ ಕುರಿತು ಪಾಕಿಸ್ತಾನದ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಭಾರತದ ವಿರುದ್ಧ ಯುದ್ಧ ಮಾಡುವುದಾಗಿ

0: ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವರು ಬೆದರಿಕೆ ಹಾಕಿದ್ದರು. ಇದಕ್ಕೆ ಪ್ರತಿಕ್ರಿಯಿಸಿರುವ ವಿನಯ್ ಮೋಹನ್, ಭಾರತದ ವಿರುದ್ದ ಯುದ್ದ ಮಾಡುವುದಾಗಿ ಬೆದರಿಕೆ ಹಾಕುವುದು ತನ್ನ ಆಂತರಿಕ ಸಮಸ್ಯೆಗಳಿಂದ ಗಮನವನ್ನು ಬೇರೆಡೆ ಸೆಳೆಯುವುದು ಪಾಕಿಸ್ತಾನದ ರೂಢಿಗತ ಅಭ್ಯಾಸವಾಗಿದೆ ಎಂದು ಹೇಳಿದ್ದಾರೆ. ಸಮ್ಮೇಳನಗಳನ್ನು ನಡೆಸುವುದು, ಭಾರತವನ್ನು ದೂಷಿಸುವುದು ಮತ್ತು ಬೆದರಿಕೆಗಳನ್ನು ನೀಡುವ ಬದಲು ಪಾಕಿಸ್ತಾನ ತನ್ನ ಕಳಪೆ ನೀರಿನ ಉತ್ಪಾದಕತೆಯನ್ನು ಸರಿಪಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಭಾರತದ ರಾಷ್ಟ್ರಧ್ವಜದ ವಿನ್ಯಾಸ ರೂಪಿಸಿದ ಸ್ವಾತಂತ್ರ್ಯ ಹೋರಾಟಗಾರ ಪಿಂಗಳಿ ವೆಂಕಯ್ಯ ಅವರ ಜನ್ಮದಿನ ಇಂದು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ಪಿಂಗಳಿ ವೆಂಕಯ್ಯ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಪಿಂಗಳಿ ವೆಂಕಯ್ಯ ಅವರು ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರರು, ನಿಜವಾದ ಗಾಂಧಿವಾದಿ ಹಾಗೂ ಭಾರತದ ರಾಷ್ಟ್ರಧ್ವಜದ ವಿನ್ಯಾಸಕಾರರಾಗಿದ್ದರು. ಅವರು ದೇಶದ ಇತಿಹಾಸದಲ್ಲಿ ಅಳಿಸಲಾಗದ ಛಾಪು ಮೂಡಿಸಿದ್ದಾರೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಪಿಂಗಳಿ ವೆಂಕಯ್ಯ ಅವರು 1876 ಆಗಸ್ಟ್ 2ರಂದು ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯ ಭಟ್ಲ ಪೆನುಮರು ಗ್ರಾಮದಲ್ಲಿ ಜನಿಸಿದರು. 1921ರಲ್ಲಿ ವಿಜಯವಾಡದಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿ ಅವರನ್ನು ಭೇಟಿಯಾಗಿ ತಾವು ವಿನ್ಯಾಸಗೊಳಿಸಿದ್ದ ಧ್ವಜದ ಮಾದರಿಯನ್ನು ಪ್ರದರ್ಶಿಸಿದರು. ನಂತರ ಹಲವು ಬದಲಾವಣೆಗಳೊಂದಿಗೆ ತ್ರಿವರ್ಣ ಧ್ವಜವು ಭಾರತದ ರಾಷ್ಟ್ರೀಯ ಧ್ವಜವಾಗಿ ರೂಪುಗೊಂಡಿತು. 1947ರ ಜುಲೈ 22ರಂದು ಸಂವಿಧಾನ ಸಭೆಯು ಇಂದಿನ ರಾಷ್ಟ್ರಧ್ವಜವನ್ನು ಭಾರತದ ರಾಷ್ಟ್ರೀಯ ಧ್ವಜವಾಗಿ ಅಂಗೀಕರಿಸಿತು. ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣಗಳ ನಡುವೆ ನೀಲಿ ಬಣ್ಣದ ಅಶೋಕ ಚಕ್ರ ಹೊಂದಿರುವ ಈ ಧ್ವಜವು ಭಾರತದ ಏಕತೆ, ಶಾಂತಿ ಮತ್ತು ಪ್ರಗತಿಯ ಸಂಕೇತವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕದನ ನಿಯಮ ಒಪ್ಪಂದ ನಿಯಮಗಳಿಗೆ ಇರಾನ್ ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ಯೋಜಿತ ಮಿಲಿಟರಿ ದಾಳಿಯನ್ನು ಸ್ಥಗಿತಗೊಳಿಸಲು ಅಮೆರಿಕ ಒಪ್ಪಿಕೊಂಡಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಟ್ರಂಪ್, ಅಮೆರಿಕ ಮಿಲಿಟರಿ ಕ್ರಮಕ್ಕೆ ಇಂದು ಸಂಪೂರ್ಣವಾಗಿ ಸಿದ್ಧವಾಗಿದೆ, ಆದರೆ ರಾಜತಾಂತ್ರಿಕತೆ ಮುಂದುವರಿಯಲು ಅನುವು ಮಾಡಿಕೊಡಲು ಯೋಜಿತ ದಾಳಿಯನ್ನು ಸ್ಥಗಿತಗೊಳಿಸಲು ನಿರ್ಧರಿಸಿದೆ ಎಂದು ಹೇಳಿದ್ದಾರೆ. ಈ ಹಿಂದೆ ಇರಾನ್ ವಿರುದ್ಧ ಮಿಲಿಟರಿ ಕ್ರಮವನ್ನು ತೀವ್ರಗೊಳಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ್ದರು. ಹಡಗುಗಳ ಮೇಲಿನ ದಾಳಿಯನ್ನು ನಿಲ್ಲಿಸಿ ಇರಾನ್ ಮಾತುಕತೆಗೆ ಮರಳುವವರೆಗೆ ಅಮೆರಿಕದ ದಾಳಿಗಳು ಮುಂದುವರಿಯುತ್ತವೆ ಎಂದು ಎಚ್ಚರಿಸಿದ್ದರು. ಪಶ್ಚಿಮ ಏಷ್ಯಾದ ಅಮೆರಿಕನ್ನರು ಆ ಪ್ರದೇಶವನ್ನು ತೊರೆಯಬೇಕು ಅಥವಾ ಸಂಘರ್ಷ ಉದ್ಭವಗೊಂಡರೆ ಹೊರಡಲು ಸಿದ್ಧರಾಗಿರಬೇಕು ಎಂದು ಅಮೆರಿಕ ವಿದೇಶಾಂಗ ಇಲಾಖೆಯು ಭದ್ರತಾ ಸಲಹೆಯನ್ನು ಸಹ ನೀಡಿತ್ತು. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ತನ್ವಿ ಶರ್ಮಾ ತಮ್ಮ ಚೊಚ್ಚಲ BWF ವರ್ಲ್ಡ್ ಟೂರ್ ಪ್ರಶಸ್ತಿ ವಿಜೇತರಾಗಿದ್ದಾರೆ. ತನ್ವಿ ಶರ್ಮಾ ವಿಯೆಟ್ನಾಂನ 6ನೇ ಶ್ರೇಯಾಂಕದ ನುಯೆನ್ ಥುಯ್ ಲಿನ್ ಅವರನ್ನು 21-16, 21-16 ಸೆಟ್ಗಳಿಂದ ಸೋಲಿಸಿ ಇಂದು ತೈಪೆ ಓಪನ್ ಸೂಪರ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದರು. 17 ವರ್ಷದ ತನ್ವಿ ತೈವಾನ್ನ ತೈ ತ್ಸೂಯಿಂಗ್ ಅವರನ್ನು ಹಿಂದಿಕ್ಕಿ ಅತ್ಯಂತ ಕಿರಿಯ ತೈಪೆ ಓಪನ್ ಚಾಂಪಿಯನ್ ಎಂಬ ಹಿರಿಮೆಗೆ ಪಾತ್ರರಾದರು. ಅಲ್ಲದೆ 2008ರಲ್ಲಿ ಸೈನಾ ನೆಹ್ವಾಲ್ ನಂತರ ತನ್ವಿ ಶರ್ಮಾ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ. ನವದೆಹಲಿಯಲ್ಲಿ ಸಂಡೇ ಆನ್ ಸೈಕಲ್ನ 84ನೇ ಆವೃತ್ತಿಯಲ್ಲಿ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಪಾಲ್ಗೊಂಡಿದ್ದರು. ನವದೆಹಲಿಯ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ವಿದ್ಯಾರ್ಥಿಗಳು, ಫಿಟ್ನೆಸ್ ಉತ್ಸಾಹಿಗಳು, ಸೈಕ್ಲಿಸ್ಟ್ಗಳು, ಯುವ ಎನ್ಸಿಸಿ ಕೆಡೆಟ್ಗಳನ್ನು ಒಟ್ಟುಗೂಡಿಸಿ ನಶಾಮುಕ್ತ ಭಾರತ ಅಭಿಯಾನವನ್ನು ಬೆಂಬಲಿಸಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮುಂಬರುವ 79ನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಮಾದಕ ದ್ರವ್ಯ ಮುಕ್ತ ಭಾರತಕ್ಕಾಗಿ ಈ ಕಾರ್ಯಕ್ರಮವನ್ನು ಸಮರ್ಪಿಸಲಾಗಿದೆ ಎಂದು ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಗ್ಲಾಸ್ಗೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟ 2026ರ ಪದಕ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನಕ್ಕೆ ಏರಿದೆ. ಈ ಮೂಲಕ ಭಾರತದ ಪದಕಗಳ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ 13 ಚಿನ್ನ, 17 ಬೆಳ್ಳಿ ಮತ್ತು 9 ಕಂಚಿನ ಪದಕಗಳು ಸೇರಿವೆ. ಕಾಮನ್ವೆಲ್ತ್ ಕ್ರೀಡಾಕೂಟದ ವಿವಿಧ ವಿಭಾಗಗಳಲ್ಲಿ ಪದಕ ವಿಜೇತ ಕ್ರೀಡಾಪಟುಗಳನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಪುರುಷರ 5,000 ಮೀಟರ್ ಓಟದಲ್ಲಿ ಗುಲ್ವೀರ್ ಸಿಂಗ್ ಕಂಚಿನ ಪದಕ ಗೆದ್ದಿದ್ದು 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಅವರು

ಕ್ರೀಡಾಕೂಟದ ಒಂದೇ ಆವೃತ್ತಿಯಲ್ಲಿ ಎರಡು ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಅಥ್ಲೀಟ್ ಮತ್ತು 5,000 ಮೀಟರ್ ಓಟದಲ್ಲಿ ಕಾಮನ್ವೆಲ್ತ್ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಸೋಮನ್ ರಾಣಾ ಚಿನ್ನ ಗೆದ್ದರು ಮತ್ತು ಶುಭಂ ಜುಯಲ್ ಪುರುಷರ ಶಾರ್ಟ್ಪುಟ್ F57 ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದರು. ಪುರುಷರ ಟ್ರಿಪಲ್ ಜಂಪ್ ಸ್ಪರ್ಧೆಯಲ್ಲಿ ಪ್ರವೀಣ್ ಚಿತ್ರವೆಲ್ ಬೆಳ್ಳಿ ಪದಕ ಗೆದ್ದರೆ ಸೆಲ್ವ ಪ್ರಭು ತಿರುಮಾರನ್ ಕಂಚಿನ ಪದಕ ಗೆದ್ದರು. ಜುಡೋ ಮ್ಯಾಟ್ನಲ್ಲಿ ಉನ್ನತಿ ಶರ್ಮಾ ಮೂರನೇ ಸ್ಥಾನಕ್ಕಾಗಿ ನಡೆದ ಸ್ಪರ್ಧೆಯಲ್ಲಿ ದಕ್ಷಿಣ ಆಫ್ರಿಕಾದ ಸ್ಕೈ ನೋಸ್ಟರ್ ಅವರನ್ನು ಇಫಾನ್ ಸೋಲಿಸುವ ಮೂಲಕ ಮಹಿಳೆಯರ 63 ಕೆಜಿಯ ಕಂಚಿನ ಪದಕವನ್ನು ಗೆದ್ದರು. ಕರಂಜಿತ್ ಸಿಂಗ್ ಮಾನ್ ಪುರುಷರ 90 ಕೆಜಿ ವಿಭಾಗದಲ್ಲಿ ನ್ಯೂಜಿಲೆಂಡ್ನ ಎಲಿಯಟ್ ಕಾನೋಲಿ ವಿರುದ್ಧ ಗೆಲುವಿನೊಂದಿಗೆ ಕ್ವಾರ್ಟರ್ ಫೈನಲ್ ತಲುಪಿದರು. ಭಾರತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದಾಖಲೆಯ 7 ಚಿನ್ನ ಮತ್ತು 3 ಬೆಳ್ಳಿ ಪದಕಗಳೊಂದಿಗೆ ಬಾಕ್ಸಿಂಗ್ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಚಿನ್ನದ ಪದಕ ವಿಜೇತರಲ್ಲಿ ಅಂಕುಶ್ ಬಂಗಲ್ ಪುರುಷರ 80 ಕೆಜಿ ಫೈನಲ್ನಲ್ಲಿ ಇಂಗ್ಲೆಂಡ್ನ ಡಿಮೇಜಿ ಶಿಟ್ಟು ಅವರನ್ನು 4-1 ಅಂತರದಿಂದ ಸೋಲಿಸಿದರೆ ಸಚಿನ್ ಸಿವಾಚ್ ಪುರುಷರ 60 ಕೆಜಿ ವಿಭಾಗದಲ್ಲಿ ನಮೀಬಿಯಾದ ಟ್ರಯಗೇನ್ ಮಾರ್ನಿಂಗ್ ಎನ್ ಡೆವೆಲೋ ಅವರನ್ನು 3-2 ಅಂತರದಿಂದ ಸೋಲಿಸಿ ಪ್ರಶಸ್ತಿಯನ್ನು ಗೆದ್ದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ. ಭಯೋತ್ಪಾದಕ ಮೂಲಸೌಕರ್ಯ ನಿರ್ಮೂಲನೆ ಮಾಡಿದರೆ ಮಾತ್ರ ಪಾಕಿಸ್ತಾನದೊಂದಿಗೆ ದ್ವಿಪಕ್ಷೀಯ ಸಹಕಾರ, ಭಾರತ. ಕದನ ನಿಯಮ ಒಪ್ಪಂದ ನಿಯಮಗಳಿಗೆ ಇರಾನ್ ಒಪ್ಪಿಗೆ ಹಿನ್ನೆಲೆ ಯೋಜಿತ ಮಿಲಿಟರಿ ದಾಳಿ ಸ್ಥಗಿತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಬಿಡಬ್ಲ್ಯೂಎಫ್ ವರ್ಲ್ಡ್ ಟೂರ್ ಬ್ಯಾಡ್ಮಿಂಟನ್, ಭಾರತದ ತನ್ವಿ ಶರ್ಮಾಗೆ ಚೊಚ್ಚಲ ಪ್ರಶಸ್ತಿ ಗರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ. ಸರಗೂರಿನ ಎಸ್ಪಿವೈಎಂನ ಸಿಬ್ಬಂದಿ ವರ್ಗದವರಾದ ಕುಮಾರಿ ನೀತುರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಕೇಳುಗರೇ, ಇದುವರೆಗೂ ಸರಗುರಿನ ಎಸ್ವಿವೈಎಂ ಸಿಬ್ಬಂದಿ ವರ್ಗದವರಾದ ಕುಮಾರಿ ನೀತೂರ್ ಅವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
0: ಇಮೇಲ್ ವಿಳಾಸ COORD.com.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ, ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಮಹಿಳೆ ಕಾರ್ಯಕ್ರಮ. ಎಚ್ಚಿಟಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆಯ ಕುರಿತು ಹುಣಸೂರಿನ ಶ್ರೀಮತಿ ದೀಪಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ ಕರ್ಣೇಶು ಮಂತ್ರಿ ರೂಪೇ ಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇಶು ರಮ.

ಕೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೇ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅಂತೆಯೇ ಹೆಚ್ಡಿಕುಟ್ಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಂತ ಪಾರ್ಲರನ್ನು ತೆರೆದು ಮಹಿಳಾ ಉದ್ಯಮಿಯಾಗಿ ಹೊರಹೊಮ್ಮಿ ಆರ್ಥಿಕವಾಗಿ ಸಬಲರಾಗಿರುವ ಹುಣಸೂರಿನ ಶ್ರೀಮತಿ ದೀಪಾರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಸ್ವಉದ್ಯೋಗದ ಯಶೋಗಾಥೆಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್,
2: ಥ್ಯಾಂಕ್ ಯು ಮ್ಯಾಮ್.

0: ಪ್ರಸ್ತುತ ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗುವಂಥ ಕೆಲಸನ ಮಾಡ್ತಾ ಇದ್ದೀರಿ, ಅದಕ್ಕಾಗಿ ಅಭಿನಂದನೆಗಳು ಮೇಡಮ್.
1: ಥ್ಯಾಂಕ್ ಯು.
0: ಸೊ ಮೂಲತಃ ಹೇಳಿ ಅವರು ನಿಮ್ಮದೊಂದು ಪರಿಚಯನ ನಮಗೆ ಇವತ್ತು ನಮ್ಮ ಕೇಳಿದಂತೆ.
1: ನಾನು ನಮ್ಮ ಗಂಡನ ಮನೆ ಹುಣಸೂರೆ, ನನ್ನ ತಾಯಿ ಮನೆ ಇರೋದು ಶಿವಮೊಗ್ಗ. ಶಿವಮೊಗ್ಗದಿಂದ ನಮ್ಮ ಸ್ವಂತ ಅತ್ತೆ ಮಗನಿಗೆ ಇಲ್ಲಿ ಮದುವೆ ಮಾಡಿಕೊಟ್ಟಿದ್ದು. ಅವ್ರೇನು ಮಾಡಿದ್ರು, ನಮ್ಮ ಅತ್ತೆಯವರು ಮದುವೆ ಆಗಿ ಒಂದು ತಿಂಗಳಿಗೆ ಗಂಡ ಹೆಂಡತಿನಿಬ್ರು ಹೊರಗಡೆ ಹಾಕ್ಬಿಟ್ರು, ಸ್ವಂತ ಅತ್ತೆನೆ. ಅದಕ್ಕೆ ನಾವು ಒಂದು ರೂಪಾಯಿನೂ ಅಮೌಂಟ್ ಇಲ್ದಂಗೆ ಹೊರಗಡೆ ಬಂದಿದ್ದು ಮ್ಯಾಮ್. ಅರ್ಧರಾತ್ರಿಯಲ್ಲಿ ಹೊರಗಡೆ ಹಾಕಿದ್ರಲ್ಲ, ಒಂದು ರೂಪಾಯಿನೂ ಅಮೌಂಟ್ ಅವ್ರ ಹತ್ರ ನಮ್ಮ ಮನೆಯವ್ರ ಹತ್ರನೂ ಇರಲಿಲ್ಲ, ನಮ್ಮ ಹತ್ರನೂ ಇರಲಿಲ್ಲ. ಅವರು ಕೂಲಿ ಕೆಲಸ ಮಾಡಿಕೊಂಡು ಹೆಂಗೋ ಲೈಫ್ ಇದಾಗ್ತಾ ಇತ್ತು, ರನ್ ಆಗ್ತಾ ಇತ್ತು. ಅದೇ ಟೈಮಲ್ಲಿ ನನಗೆ ಫಸ್ಟ್ ಬೇಬಿ ಆಯಿತು. ನಮಗೆ ಅಷ್ಟು ಅರಿವಿ ಇರಲಿಲ್ಲ ಮದುವೆ ಮಾಡೋ ಟೈಮಲ್ಲಿ. ಫಸ್ಟ್ ಬೇಬಿ ನೆಕ್ಸ್ಟ್, ಆಮೇಲೆ 1 ಇಯರ್ ಆಗಿ ಮತ್ತೆ ಸೆಕೆಂಡ್ ಬೇಬಿ ಆಯಿತು. ಫುಲ್ಲು ಒಂಥರ ಕಷ್ಟ, ಲೈಫು ನಡೆಯೋದೇ ಕಷ್ಟ ಆಗೋಯಿತು. ಆ ಟೈಮಲ್ಲಿ ನನಗೆ ಗೊತ್ತಾಗಿದೆ ಈ ಸಂಸ್ಥೆ ಇದೆ ಅಂತ. ನಾನು ಹೊರಗಡೆ ಹೋಗೋದೇ ರೇರ್ ಮ್ಯಾಮ್, ಅಂದರೆ ಅಂಗಡಿಗೂ ಸಮೇತ ನಾನು ಹೋಗ್ತಾ ಇರಲಿಲ್ಲ. ಮುಂಚೆ ಅಂಗಡಿಗೆ ಹೋಗ್ಬೇಕಂದ್ರೂ ಒಂಥರ ಭಯ, ಯಾರು ಏನು ಅನ್ಕೋತಾರೋ ಅನ್ನೋ ಥರ ಭಯದ ಲೈಫು ಆವಾಗಿತ್ತು. ಈ ಸಂಸ್ಥೆ ಯಾವಾಗ ಪರಿಚಯ ಆಯಿತು, ಇಲ್ಲೂ ಒಂದು ಸಂಸ್ಥೆ ಇದೆ ನೋಡೋಣ ಅಂತ ನಾನು ಇಲ್ಲಿಗೆ ಬಂದಿದ್ದು. ನಾನೇನು ನನ್ನ ಮೈಂಡಲ್ಲಿ ಏನಿತ್ತು ಅಂದರೆ, ಆಗಲ್ಲ ಈ ಸಿಚುವೇಶನಲ್ಲಿ ನಾನು 30,000-40,000 ಎಲ್ಲ ಕೊಟ್ಟು ಪೇ ಮಾಡಿ ನನ್ನ ಕೈಯಲ್ಲಿ ಕಲಿಯೋಕ್ಕಾಗಲ್ಲ, ಹೆಂಗಾದ್ರೂ ಇಲ್ಲಿ ಫ್ರೀ ಅಂತ ಅನಿಸುತ್ತೆ ನೋಡೋಣ ಅಂದ್ಬಿಟ್ಟು ನಾನು ಈ ಸಂಸ್ಥೆಯಲ್ಲಿ ಇಲ್ಲಿಗೆ ಕಾಲಿಟ್ಟೆ. ಇಲ್ಲಿಗೆ ಬಂದಮೇಲೆ ಮ್ಯಾಮ್ ಹೇಳಿದ್ರಿ, ಇಲ್ಲ 5,000 ಪೇ ಮಾಡಬೇಕು, ಅದು ನಿಮಗೊಂದು ಇಂಟ್ರೆಸ್ಟ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ನೀವು ಪೇ ಮಾಡಬೇಕು ಅಂತಂದರು. ಸರಿ ಓಕೆ ಅಂದ್ಬಿಟ್ಟು, 5,000 ಅಲ್ವಾ, 3 ಮಂತ್ಸ್ ಟೈಮ್ ಇರುತ್ತೆ, ಹೆಂಗಾದ್ರೂ ಮಾಡಿಬಿಟ್ಟು ಕಟ್ಬೋದು ಅಂದ್ಬಿಟ್ಟು ನಾನು ಸರಿ ಆಯಿತು ಅಂದ್ಬಿಟ್ಟು ಕಟ್ಟಿದೆ. ಅದು ಮಂತ್ಲಿ ಪೇ ಮಾಡ್ಕೊಂಡೋದೆ. 3 ಮಂತ್ಸ್ ನಾನು ಕಂಪ್ಲೀಟ್ ಮಾಡಿಕೊಂಡೆ. ಮ್ಯಾಮ್ ಆಗಲಿ ಇಲ್ಲಿ ನನಗೆ ಸಂಸ್ಥೆ ಆಗಲಿ ತುಂಬ ಬುದ್ಧಿ ಕಲಿಸ್ಕೊಟ್ಟಿದೆ, ತುಂಬ ಧೈರ್ಯ ಕೊಟ್ಟಿದೆ. ಮೇನಾಗಿ ಹೇಳಬೇಕು ಅಂದರೆ ನನಗೆ ಒಂದು ಚೂರು ಧೈರ್ಯ ಇರಲಿಲ್ಲ, ಹಿಂಗೆ ಮಾತಾಡಬೇಕು ಅನ್ನೋ ಅರಿವು ನನಗಿರಲಿಲ್ಲ. ಆ ಥರ ನಾನು ತುಂಬ ಸೈಲೆಂಟಾಗಿದ್ದೆ. ಯಾರ ಜೊತೆ ಮಾತಾಡಿದ್ರೆ ಒಂಥರ ಅಯ್ಯೋ ಏನು ಅಂದ್ಕೊಂಡ್ಬಿಡ್ತಾರೋ ಅನ್ನೋ ಒಂದು ಭಯ ತುಂಬ ಇತ್ತು ನನ್ನಲ್ಲಿ. ಅದನ್ನು ನನಗೆ ಆ ಥರ ಭಯದಲ್ಲಿರಬಾರ್ದು, ಹೆಣ್ಮಕ್ಳು ಮುಂದೆ ನಡೀಬೇಕು ಅಂತ ತೋರಿಸ್ಕೊಟ್ಟಿದ್ದೆ ಈ ಸಂಸ್ಥೆ ಮ್ಯಾಮ್. ಈ ಸಂಸ್ಥೆ ಇಲ್ಲಿಗೆ ಬಂದಮೇಲೆ ನನಗೆ ಸ್ಯಾರಿ ಡ್ರಾಪಿಂಗು ಮೇನಾಗಿ, ನನಗೆ ಐಬ್ರೋದ್ರಲ್ಲೇ ಪ್ರಾಬ್ಲಮ್ ಇತ್ತು. ಫಸ್ಟು ಬೇಕಾಗಿರೋದೆ ಅದು ಮೇನು, ಐಬ್ರೋದಲ್ಲಿ ಪ್ರಾಬ್ಲಮ್ ಇತ್ತು. ಟೆಡ್ ಹೆಂಗೆ ಹಿಡಿಯೋದು ಅಂತ ಗೊತ್ತಿರಲಿಲ್ಲ. ಒಂದೇನು ಅಂತಂದರೆ, ಇವಾಗ ಹುಟ್ಟಿರೋ ಮಗು ಹೆಂಗಿರುತ್ತೋ ಹಾಗೆ ನಾನು ಇದ್ದವಳು. ಯಾ ಮ್ಯಾಮ್ ಕೈ ಹಿಡ್ದು ಕಲಿಸ್ಕೊಟ್ರು. ನಾನು ನಿಜ ಹೇಳಬೇಕು ಅಂದರೆ ಪಲ್ಲವಿ ಮ್ಯಾಮಿಗೆ ತುಂಬ ಪ್ರೌಡ್ ಫೀಲ್ ಮಾಡ್ಕೋತೀನಿ ಮ್ಯಾಮ್. ನಾನು ಯಾವತ್ತಿಗೂ ನನ್ನ ಜೀವ ಇರೋ ತನಕ ಪಲ್ಲವಿ ಮ್ಯಾಮ್ನ ಮರೆಯಲ್ಲ. ಇನ್ನು ನಾನು ಕಲಿಯೋಕ್ಕೆ ತುಂಬ ಸ್ಲೋ ಇದೆ, ಎಲ್ಲ ನನ್ನ ಬ್ಯಾಚಲ್ಲಿ ಎಲ್ಲರೂ ಕಲಿತ್ರು, ನಾನು ಕಲಿಯೋಕ್ಕೆ ತುಂಬ ಸ್ಲೋ ಇದೆ. ಆದರೂ ಮ್ಯಾಮ್ ಏನು ಬೇಜಾರು ಮಾಡ್ಕೊಂಡಿಲ್ಲ, ಹೇಳ್ಕೊಟ್ರು ಮೇಲೆ ಮೇಲೆ ಮೇಲೆ ಮೇಲೆ ಹೇಳ್ಕೊಟ್ರು. ನೀನು ಕಲಿಯೋ ತನಕ ನಾನು ಬಿಡಲ್ಲ ಅನ್ನೋ ನನಗೇನು ಅನಿಸ್ತಿತ್ತು, ಸೊ ಏನು ಹಿಂಸೆ ಕೊಡ್ತಾರಪ್ಪ ಇವರು ಅನ್ನೋ ಥರ ಫೀಲ್ ಆಗ್ತಿತ್ತು. ಇವಾಗ ನಾನು ನಡ್ಕೊ ನನ್ನ ಜೀವನ ನಡೀತಾ ಇರೋ ಶೈಲಿ ಮ್ಯಾಮ್, ಇವಾಗ ಒಂದು ಆರ್ಡ್ರಿಗೆ ಹೋದ್ರೆ ನನಗೆ 12,000 ಇಲ್ದಾಗ ನಾನು ಬರಲ್ಲ. ಅಷ್ಟು ಮಟ್ಟಿಗೆ ನಾನು ಇವಾಗ ಡೈಲಿ ಒಂದು 2-3 ಆದರೂ ಐಬ್ರೋ ಸಿಗುತ್ತೆ, ಐಬ್ರೋಸ್ ಮಾಡ್ತೀನಿ. ಒಂದು ಇಲ್ಲ ನಂದು ಅಂತ ಒಂದು 200 ಆದರೂ ಮನೇಲಿ ಕೂತ್ಕೊಂಡು ಅರ್ನ್ ಮಾಡ್ತಾ ಇದ್ದೀನಿ ಅನ್ನೋ ಖುಷಿ ನನ್ನಲ್ಲಿದೆ. ಈ ಖುಷಿ ನನಗೆ ಕೊಟ್ಟಿದ್ದು ನಮ್ಮ ಮ್ಯಾಮು ಈ ಸಂಸ್ಥೆ. ಇಷ್ಟು ಹೇಳೋಕೆ ಖುಷಿ ಪಡ್ತೀನಿ ಮ್ಯಾಮ್.

0: ಇಲ್ಲೊಂದು ತರಬೇತಿ ಸಿಗ್ತಾ ಇದೆ ಅಂತ ಹೇಗೆ ಗೊತ್ತಾಯಿತು ಮೇಡಮ್?
1: ಹೇಗೆ ಗೊತ್ತಾಯಿತು ಅಂದರೆ ಮ್ಯಾಮ್ ಮನೆ ಹತ್ರ ಬಂದಿದ್ದರು, ಮ್ಯಾಮೇ ಬಂದಿದ್ದರು. ಮ್ಯಾಮ್ ಬಂದುಬಿಟ್ಟು ಈ ಥರ ಇದೆ, ಈ ಥರ ಇದೆ, ಬನ್ನಿ ಅಂತ ಅಂದರು. ಆವಾಗ ನಮ್ಮ ಮನೆಯವರಿಗೆ ಹೇಳಿದೆ, ನಮ್ಮ ಮನೆಯವರು ಇದೆಲ್ಲ ಫೇಕ್ ಆಗಿರುತ್ತೆ, ಸುಮ್ಮನೆ ಅಮೌಂಟ್ ಪೇ ಮಾಡಿಸ್ಕೊಂಡು ಫೇಕ್ ಮಾಡ್ತಾರೆ, ಬೇಡ ಅಂತಂದರು. ಫಸ್ಟೇ ನಾವು ಪ್ರಾಬ್ಲಮ್ಲಿದ್ದೀವಿ, ಬೇಡ ಅಂತಂದರು. ಇಲ್ಲ, ನಾನು ಒಂದು ಸರಿ ನೋಡ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ ಅಂದ್ಬಿಟ್ಟು ನಮ್ಮ ಮನೆಯವ್ರು ಬೇಡ ಅಂತಲೇ ಹೇಳ್ತಾಯಿದ್ರು. ಇಲ್ಲ, ನಾನು ನೋಡೇ ನೋಡ್ತೀನಿ, ಹೋಗ್ತೀನಿ ಅಂದ್ಬಿಟ್ಟು ಹಠ ಮಾಡಿ ಬಂದೆ. ಅಂದರೆ ಈಗ ಒಂಚೂರು ಅಂಡರ್ಗ್ರೌಂಡಲ್ಲಿದ್ದಲ್ವ, ಹತ್ತಿ ನಾನು ಹೋಗೋ ಅಷ್ಟೊತ್ತಿಗೆ ನನಗೆ ಭಯ ಜಾಸ್ತಿ ಆಗಿತ್ತು. ಹೆಂಗೋ ಏನೋ ಸ್ಟಾರ್ಟಿಂಗಲ್ಲಿ ಹೆಂಗೋ ಏನೋ ಅಂತ ಭಯ ಪಟ್ಕೊಂಡೆ ಬಂದೆ. ಆ ಭಯದಲ್ಲಿ ಇಷ್ಟರ ಮಟ್ಟಿಗೆ ನಾನು ಬಂದಿದ್ದೀನಿ ಮ್ಯಾಮ್. ಈ ಸಂಸ್ಥೆಗೆ ನಾನು ನಿಜ ಪ್ರೌಡ್ ಫೀಲ್ ಮಾಡ್ತೀನಿ, ನಾನು ಯಾವಾಗಲೂ ಋಣಿ ಆಗಿರ್ತೀನಿ ಮ್ಯಾಮ್.
0: ಅಲ್ಲಿ ಬಂದ ನಂತರ ವಿಚಾರಿಸಿ ನೀವು ಜಾಯಿನ್
1: ಆಗಿದೆ ಮ್ಯಾಮ್.
0: 3 ತಿಂಗಳ ತರಬೇತಿಯಲ್ಲಿ ಏನೇನೆಲ್ಲ ಹೇಳ್ಕೊಟ್ರು? ನೀವು ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮುತ್ತ ಯಾವ ರೀತಿ ನಿಮ್ಮನ್ನು ಟ್ರೈನ್ ಅಪ್ ಮಾಡಿದ್ರು ಅದ್ರ ಬಗ್ಗೆ?
1: ಟ್ರೈನ್ ಅಪ್ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಮ್ಯಾಮ್. ತುಂಬ ಚೆನ್ನಾಗಿ ಟ್ರೈನ್ ಅಪ್ ಮಾಡಿದ್ರು. ಬರಲ್ಲ ಅಂತಂದ್ರು ಫೋರ್ಸ್ ಹೇಳಿದ್ನಲ್ಲ ಆವಾಗಲೇ, ಕೈ

0: ಇರೋದು ಕಲ್ತ್ಕೊಟ್ರು, ನೀನು ಕಲೀಲೇಬೇಕು ಅನ್ನೋ ಹಿಂಸೆ ಕೊಟ್ಟರು. ನಮ್ಮ ಮನಸ್ಸಿಗೆ ನನ್ನ ಮನಸ್ಸಿಗೆನೆ ಯಾರ ಮನಸ್ಸಿಗೆ ಅನಿಸ್ತಿರ್ತಾ ಇಲ್ವೋ, ಸೊ ಏನಕ್ಕಾದರೂ ಸೇರಿದಪ್ಪ ಏನು ಹಿಂಸೆ ಕೊಡ್ತಾರೆ ಇವ್ರು, ಕಲಿಯೋ ತನಕ ಬಿಡ್ತಾ ಇಲ್ವಲ್ಲ ಅನ್ನೋ ಫೋರ್ಸ್ನೆಸ್ಸು ಇವ್ರು ಹಾಕಿ ನಮ್ಮ ಮೇಲೆ ಎಫರ್ಟ್ ಹಾಕಿ ಇವ್ರು ನಮಗೊಂದು ದಾರಿ ಮಾಡಿಕೊಟ್ಟಿದ್ದಾರೆ ನಮ್ಮ ಲೈಫ್ ಸೆಟ್ಲ್ ಆಗೋಕ್ಕೆ. ಇದೊಂದು ನಮ್ಮ ಮ್ಯಾಮ್ ತುಂಬ ಹೆಲ್ಪ್ ಮಾಡಿದ್ದಾರೆ.
1: ಓಕೆ, ಯಾವಾಗ ನೀವು ಈ ಒಂದು ತರಬೇತಿಯನ್ನು ಪಡ್ಕೊಂಡಿದ್ದು?
0: ಲಾಸ್ಟ್ ಇಯರು March 10th.
1: ಓಕೆ, ಲಾಸ್ಟ್ ಇಯರ್ 2025 ಇಸ್ವಿಯಲ್ಲಿ ಒಂದು ತರಬೇತಿಯನ್ನು ಹೊಂದಿದ್ರು. ಸ್ವ ಉದ್ಯೋಗನ ಯಾವಾಗ ಆರಂಭ ಮಾಡಿದ್ರಿ?
0: ಸ್ವ ಉದ್ಯೋಗನ ನಾನು ಇಲ್ಲಿಂದ ಬಿಟ್ಟು ಒಂದು ಮಂತಿಗೆಲ್ಲ ಮನೆಯಲ್ಲೇ ಸ್ಟಾರ್ಟ್ ಮಾಡಿದೆ. ಫಸ್ಟು ಐಬ್ರೋ ಚೇರ್ ತೊಗೊಂಡೆ ಆನ್ಲೈನಲ್ಲಿ, 6500 ಐಬ್ರೋ ಚೇರು. ಅದೊಂದರಲ್ಲೇ ನಾನು ಅದಕ್ಕೊಂದಕ್ಕೆ ನಮ್ಮ ಮನೆಯವರು ಇನ್ವೆಸ್ಟ್ ಮಾಡಿದ್ದೆ ಮ್ಯಾಮ್. ಅವರು ಅದನ್ನು ತಕ್ಕೊಟ್ರು. ತಕ್ಕೊಟ್ಮೇಲೆ ನಮ್ಮ ಮನೆಯಲ್ಲೇ ಐಬ್ರೋಗೆಲ್ಲ ಬರ್ತಾಯಿದ್ರು. ಐಬ್ರೋ ವ್ಯಾಕ್ಸು ಒಂದೊಂದೇ ಪ್ರಾಡಕ್ಟ್ ತೊಗೋತಾ ಇದೆ. ಐಬ್ರೋಗೆ ಬರ್ತಾಯಿದ್ರು. ಐಬ್ರೋ ಮಾಡಿ ಎತ್ತಿಟ್ಟಿರೋ ದುಡ್ಡಲ್ಲಿ ವ್ಯಾಕ್ಸ್ ಹೀಟರ್ ತೊಗೊಂಡೆ. ಅದರಲ್ಲಿ ಇನ್ನೊಂದು ತೊಗೊಂಡೆ. ಹಂಗೆ ಮಾಡಿ ಮಾಡಿ ಮಾಡಿ ಇವಾಗ ಫುಲ್ ಮೇಕಪ್ ಐಟಮ್ಸ್ನೇ ನಾನು ತೊಗೊಂಡೆ ಮ್ಯಾಮ್.
1: ಮನೆಯಲ್ಲೇ ಮಾಡೋದು?
0: ಹಾಂ, ಮನೆಯಲ್ಲೇ ಮಾಡೋದು.
1: ಸಪ್ರೇಟ್ ಪಾರ್ಲರ್ ಅಂತ ಏನು ಇದೆ?
0: ಪಾರ್ಲರ್ ಏನು ಇಲ್ಲ,
1: ಮನೆಯಲ್ಲೇ ಐಟಮ್ಸ್ ಇಟ್ಕೊಂಡಿದ್ದೀರಿ?
0: ಮಾಡ್ತಾ ಇದ್ದೀನಿ ಮ್ಯಾಮ್. ಅಂದರೆ ಇದು ಮನೆಯಲ್ಲೇ ಮಾಡ್ತಾ ಇದ್ದೀನಿ. ಮುಂದೆ ನಮ್ಮದು ನಮ್ಮ ಲೇಔಟ್ ನಮ್ಮ ಮನೆ ಇದೆ, ಸ್ವಂತ ಮನೆ ಮ್ಯಾಮ್, ಸ್ವಂತ ಮಾಡ್ಕೊಂಡಿದ್ದೀವಿ. ಅಲ್ಲೇ ಮನೆ ಇದೆ, ಅಲ್ಲಿ ಮುಂದೆ ಒಂದು ಲೇಔಟ್ ಅಂತಾರಲ್ಲ ಹಂಗೆ ಒಂದು ಮಳಿಗೆ ಆಗ್ತಾ ಇದೆ, ಅಲ್ಲಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು. ಇವಾಗಲೇ ಬೇಡ, ಅಲ್ಲಿ ಯಾವುದು ಅಕ್ಕಪಕ್ಕದಲ್ಲಿ ಪಾರ್ಲರು ಇಲ್ವಲ್ಲ ಅಲ್ಲೇ ಮಾಡ್ಕೊಳ್ಳೋಣ ಅನ್ನೋ ಐಡಿಯಾದಲ್ಲಿದ್ದೀವಿ. ಇನ್ನೊಂದು 9 months ಆಗಬಹುದು, ಎಲ್ಲ ಕಂಪ್ಲೀಟ್ ಆಗೋ ತನಕ ಹಂಗೆ ಮಾಡ್ಕೋತಾ ಇದ್ದೀನಿ. ಅದೇ ದುಡ್ಡಲ್ಲಿ ನಾನು ನಮ್ಮ ಮನೆಯವ್ರ ಹತ್ರ ಒಂದು ರೂಪಾಯಿನೂ ಇನ್ವೆಸ್ಟ್ ಮಾಡಿಸ್ಕೊಂಡಿಲ್ಲ. ನಾನು ಐಬ್ರೋ ವ್ಯಾಕ್ಸು ಅದು ಮಾಡಿ ಮಾಡಿ ಅಮೌಂಟ್ ಇತ್ತಲ್ಲ ಅದರಲ್ಲೇ ಪಾರ್ಲರ್ದು ಐಟಮ್ಸ್ ತೊಗೊಂಡೆ, ಮೇಕಪ್ ಐಟಮ್ಸ್ ತೊಗೊಂಡೆ. ಮತ್ತು ಇವಾಗ ಆರ್ಡ್ರ್ಗಳಿಗೆ ಹೋಗ್ತಾ ಇದ್ದೀನಿ. ಆರ್ಡ್ರಲ್ಲಿ ಸಿಕ್ಕಿರೋ ದುಡ್ಡಲ್ಲಿ ಫಸ್ಟ್ ಟೈಮ್ ನಮ್ಮ ಮನೆಯವ್ರಿಗೆ ನಾನು ಅರ್ನ್ ಮಾಡಿರೋ ದುಡ್ಡಲ್ಲಿ ಮೊಬೈಲ್ ಕೊಡಿಸಿದ್ದೀನಿ ಮ್ಯಾಮ್. ಅದೊಂದು ಖುಷಿ ಇದೆ ನನಗೆ. ಈ ದಿಕ್ಕು ಬಂದಿದ್ದಕ್ಕೆ ನನಗೆ ಅದು ಸಾಧ್ಯ ಆಯಿತು ಅಂತ ಖುಷಿ ಇದೆ ಮ್ಯಾಮ್.
1: ಇವಾಗ ನೀವು ಏನು ಕಲ್ತಿದ್ದೀರಿ, ಬಂಡವಾಳ ಹಾಕಿದ್ದೀರಿ, ಅದೆಲ್ಲ ವಾಪಸ್ ತೆಗ್ದಿದ್ದೀರಾ ನೀವು?
0: ಹೌದು ಮ್ಯಾಮ್, ತಗ್ದಿದ್ದೀನಿ.
1: ವಾಪಸ್ ತೆಗ್ದಿದ್ದೀನಿ.
0: 1 year ನಾನು ಕಂಪ್ಲೀಟು ನನಗೆ ಲಾಭನೇ ಆಗಿದೆ. ನಾನು ಕೊಟ್ಟಿರೋ ದುಡ್ಡಲ್ಲಿ, ಪ್ರಾಡಕ್ಟ್ ತೊಗೊಂಡಿರೋದ್ರಲ್ಲಿ, ಇಲ್ಲಿ ಕಲ್ತಿರೋದ್ರಲ್ಲಿ ಎಲ್ಲ ಸೇರಿಸಿ ನನಗೊಂದು 20,000 ಲಾಭ ಆಗಿದೆ.
1: ಕುಟುಂಬದಲ್ಲಿ ಯಾರ್ಯಾರಿದ್ದೀರಿ?
0: ನಾನು, ನಮ್ಮ ಮನೆಯವರು, ನಮ್ಮ ಮಕ್ಕಳು,
1: ಇಬ್ಬರು ಮಕ್ಕಳು. ಸ್ವಂತ ಮನೆ ಅಂದರೆ ಅವ್ರು ಆಚೆ ಹಾಕಿದ ಮೇಲೆ ತೊಗೊಂಡಿದ್ದೀನಿ?
0: ಹೌದು ಮ್ಯಾಮ್, ಅವ್ರು ಆಚೆ ಹಾಕಿದ ಮೇಲೆ ತೊಗೊಂಡಿದ್ದು. ಸ್ವಂತ ಸೈಟ್ ತೊಗೊಂಡು ನಮ್ಮ ಮನೆಯವ್ರು ಕೂಲಿ ಕೆಲಸ ಮಾಡ್ತಿರಲ್ಲ, ಇವಾಗ ಅದೇ ಇದರಿಂದ ಮೇಸ್ತ್ರಿ ಆದರು. ಮೇಸ್ತ್ರಿಗೆ ಕೆಲಸ ಮಾಡ್ತಾ ಮಾಡ್ತಾ ಇವಾಗ ಸೈಟ್ ತೊಗೊಂಡು ಮನೆ ಕಟ್ಟಿ 4 years ಆಯಿತು. ನಾವು ಮದುವೆ ಆಗಿ 9 years ಆಗಿದೆ.
1: ಯಾವಾಗ ಆಚೆ ಹಾಕಿದ್ರು?
0: ನಾವು ಮದುವೆ ಆಗಿದ್ದು 1 ತಿಂಗಳಿಗೆ. ಇದೇ ಊರಲ್ಲಿದ್ದಾರೆ ಅತ್ತೆಯವರು. ಅವ್ರಿಗೇನು ಪ್ರಾಬ್ಲಮ್ ಇತ್ತು, ಒಟ್ಟಿನಲ್ಲಿ ನಾನು ಅವ್ರ ಜೊತೆ ಚೆನ್ನಾಗೇ ಇದ್ದೆ. ಅದು ಅಮ್ಮನ ಮನೆಗೆ ಆಷಾಢಕ್ಕೆ ಅಂತ ಹೋದ್ಮೇಲೆ ಅದು ಏನಾಯಿತು ಅಂತ ಗೊತ್ತಿಲ್ಲ. ಬಂದಿದ್ದ ತಕ್ಷಣವೇ ಬೇಡ ನನ್ನ ಮನೆ ಬಿಟ್ಟು ಹೋಗಿ ಅಂದ್ಬಿಟ್ಟು ಹೊರಗಡೆ ಹಾಕಿದ್ದು. 1 rupee ಅವಾಗಿರಲಿಲ್ಲ. ನಾನು ಆದಷ್ಟು ರಿಕ್ವೆಸ್ಟ್ ಮಾಡಿಕೊಂಡೆ. ನಮ್ದು ಲವ್ ಮ್ಯಾರೇಜು ಅಲ್ಲ ಮ್ಯಾಮ್, ಎಲ್ಲ ಸೇರಿ ಮಾಡಿರೋ ಅರೇಂಜ್ ಮ್ಯಾರೇಜ್. ಏನು ಮಾಡೋಕ್ಕಾಗಲ್ಲ, ಇನ್ನೊಬ್ರಿಗೆ ಹೇಳಿದ್ರೆ ಆಡ್ಕೊಂಡು ಹಾಕ್ತಾರೆ ಅನ್ನೋ ಕಾರಣಕ್ಕೆ ಸರಿ ಅಂದ್ಬಿಟ್ಟು ಹೊರಗಡೆ ಬಂದ್ವಿ. ಅವಾಗ 20,000 ನಮಗೆ ಒಬ್ಬರು ಹೆಲ್ಪ್ ಮಾಡಿದ್ರು. ನಮ್ಮ ಮನೆಯವ್ರ ಜೊತೆ ಕೆಲಸ ಮಾಡ್ತಾ ಇದ್ದಿದ್ದು ಒಬ್ಬರು 20,000 ಹೆಲ್ಪ್ ಮಾಡಿದ್ರು. ಅದೇ ಅಡ್ವಾನ್ಸ್ ಕೊಟ್ಟು ನಾವು ಅದರಲ್ಲೇ ಮುಂದೆ ಬಂದಿದ್ದು. ಒಟ್ಟಿನಲ್ಲಿ ಅವ್ರ ಕೈಗುಣ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯಾಮ್.
1: ಅಡ್ವಾನ್ಸ್ ಕೊಟ್ಟು ಬಾಡಿಗೆ ಮನೆ ಮಾಡಿದ್ದೀವಿ
0: ಮ್ಯಾಮ್. ಅಷ್ಟು ಕಷ್ಟಪಡ್ತಿರೋ ನನ್ನ ಗಂಡಂಗೆ ಹೆಲ್ಪ್ ಮಾಡಬೇಕು ಅನ್ನೋದೊಂದು ಮೈಂಡಲ್ಲಿತ್ತು. ಈ ರೀತಿ ಹೆಲ್ಪ್ ಮಾಡ್ತೀನಿ ಅಂತ ಗೊತ್ತೆ. ಅವರಿಗೂ ಇವಾಗ ನಾನು ಒಂಥರ ಬೆನ್ನೆಲುಬು ಆಗಿಬಿಟ್ಟಿದ್ದೀನೇನೋ ಅನ್ಸೋ ಮಟ್ಟಿಗೆ ಅವ್ರ ಮನಸ್ಸಲ್ಲೂ ಫೀಲ್ ಇದೆ.
1: ಸೊ ಈ ವೃತ್ತಿನ ಏನಕ್ಕೆ ಆಯ್ಕೆ ಮಾಡಿಕೊಂಡ್ರಿ
0: ಮ್ಯಾಮ್? ಈ ವೃತ್ತಿನ ನನಗೆ ಮುಂಚೆಯಿಂದ ಚಿಕ್ಕ ಹುಡುಗಿಯಿಂದನೂ ಮಾಡಬೇಕು ಅನ್ನೋ ಆಸೆ ಇತ್ತು. ಮಾಡೋಕ್ಕೋಸ್ಕರ ಎಲ್ಲೆಲ್ಲೋ ಕೇಳಿದೆ. ಇಷ್ಟಾಗುತ್ತೆ 50,000 ಮೇಲೆ ಇಲ್ಲ, 30,000 ಮೇಲೆ ಇತ್ತು. ನನ್ನ ಕೈಯಲ್ಲಿ ಆಗಲ್ಲ, ನಮ್ಮ ಅಪ್ಪನ ಮನೆಯಲ್ಲೂ ಬಡ್ತನ, ಗಂಡನ ಮನೆಯಲ್ಲೂ ಬಡ್ತನ, ನನ್ನ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ಟು ನನ್ನ ಕೈ ಬಿಟ್ಬಿಟ್ಟಿದೆ. ಇದೊಂದು ಸೂಪರ್ ಆಪರ್ಚುನಿಟಿ, ಫ್ರೀ ಅಂದ್ಕೊಂಡು ನಾನು ಬಂದಿತ್ತು. ಆಮೇಲೆ ಇಲ್ಲಿ ಬಂದಮೇಲೆ ಗೊತ್ತಾಗಿತ್ತು ಇವ್ರು ಫ್ರೀ ಮಾಡ್ಬೋದಿತ್ತು. ಆದರೆ ನಮಗೆ ಒಂದು ಇಂಟ್ರೆಸ್ಟ್ ಬರಲಿ, ನಾನು ಕಟ್ಟಿದ್ದೀನಿ ಅನ್ನೋ ಇದೊಂದು ಇರಲಿ ಅಂದ್ಬಿಟ್ಟು ಇವ್ರು ನಮಗೆ 5,000 ಪೇಮೆಂಟ್. 5,000 ಏನೂ ಆಗಲ್ಲ, ಒಟ್ಟಿನಲ್ಲಿ ನನ್ನ ಲೈಫ್ ಸೆಟ್ಲ್ ಆಯಿತು 5,000.
1: ಸ್ವ ಉದ್ಯೋಗನ ಈಗ 1 ವರ್ಷದಿಂದಲೇ ಆರಂಭ ಮಾಡಿದ್ರಿ ಅಂತ ಹೇಳಿದ್ರಿ.
0: ಹೌದು.

0: ಏನು ಮಾಡ್ತಿರ್ಲಿಲ್ಲ ಮ್ಯಾಮ್,
1: ಮನೆ ಝೀರೋ ಹೌಸ್ ವೈಫ್. ಹೋಮ್ ಸರ್ವಿಸು ಕೊಡ್ತೀರಾ ಮನೆಗಳಿಗೆ ಹೋಗಿ?
0: ಹೋಮ್ ಸರ್ವಿಸು ಮಾಡ್ತೀನಿ. ಹ್ಞೂ, ಮನೆಗಳಿಗೆ ಅವರು ಕರೀತಾರಲ್ಲ, ಮನೆಗಳಿಗೆ ಹೋಗಿ ವ್ಯಾಕ್ಸು ಮಾಡ್ತೀನಿ ಮ್ಯಾಮ್. ಫೇಶಲ್ಗೂ ಕರೀತಾರೆ, ಹೋಮ್ ಸರ್ವಿಸಿಗೆ ಕರೀತಾರೆ. ಅಲ್ಲಂದ್ರೆ ಅವ್ರಿಗೆ ಆಗಲ್ಲ ಬರೋಕ್ಕೆ ಅನ್ನೋರಿಗೆ ಕಾಲ್ ಮಾಡ್ತಾರೆ, ಅಲ್ಲೇ ಹೋಗ್ಬಿಟ್ಟು ಸರ್ವಿಸ್ ಕೊಟ್ಬಿಟ್ಟು ಬರ್ತೀವಿ.
1: ಇದಕ್ಕೆ ವರ್ಷ ಆಯಿತು ನೀವು ತರಬೇತಿಯನ್ನು ಪಡ್ಕೊಂಡು, ಸೊ ಉದ್ಯೋಗನ ಆರಂಭ ಮಾಡಿ. ನೀವು ಯಾರಾದರೂ ತರಬೇತಿಯನ್ನು ಕೊಡ್ತಾ ಇದ್ದೀರಾ? ಹೇಗೆ
0: ಇಲ್ಲ ಮ್ಯಾಮ್, ಇವಾಗಲೇನು ಸ್ಟಾರ್ಟ್ ಮಾಡಿಲ್ಲ.
1: ಈ ಹಿಂದೆ ಆರ್ಥಿಕವಾಗಿ ಹೇಗಿದ್ದೀರಿ, ಪ್ರಸ್ತುತ ಹೇಗಿದ್ದೀರಿ ಮ್ಯಾಮ್?
0: ಆರ್ಥಿಕವಾಗಿ ಪರವಾಗಿಲ್ಲ ಅನ್ನೋ ಮಟ್ಟಿಗೆ ಅಷ್ಟೇ ಮ್ಯಾಮ್, ಇವಾಗ ನನ್ನ ಲೈಫ್ ಸೆಟ್ಲ್ ಆಗಿದೆ ಅನ್ನೋ ರೇಂಜಿಗೆ ಚೇಂಜ್ ಆಗಿದೆ.
1: ಪರವಾಗಿಲ್ಲ ಅನ್ನೋದ್ರಿಂದ ಲೈಫ್ ಸೆಟ್ಲ್ ಆಗಿದೆ ಚೇಂಜ್ ಆಗಿದ್ದೀರಿ.

0: ಓಕೆ, ಬ್ಯೂಟಿಷಿಯನ್ ವೃತ್ತಿಯ ಜೊತೆಗೆ ಮನೆ ನಿರ್ವಹಣೆಯನ್ನು ಮಾಡಿಕೊಂಡು ಗಂಡ ಮಕ್ಕಳು ಇದೆಲ್ಲ ನಿರ್ವಹಣೆ ಮಾಡಿಕೊಂಡು ಸ್ವ ಉದ್ಯೋಗಿಯಾಗಿ ಹೊರಹೊಮ್ಮಿದ್ದೆಲ್ಲ ನಿರ್ವಹಣೆ
1: ಮಾಡ್ತೀವಿ. ಮನೆ ಹೆಣ್ಮಕ್ಳು ಅಂದ್ಮೇಲೆ ನಿರ್ವಹಣೆ ಮಾಡಲೇಬೇಕಾಗತ್ತೆ. ನಮ್ಮ ಮನೆಯವರು ತುಂಬ ಸಪೋರ್ಟ್ ಮಾಡ್ತಾರೆ ಮ್ಯಾಮ್. ಇವಾಗ ಏನಾದರೂ ಆರ್ಡರ್ ಬಂತು, ಇವಾಗ ಅರ್ಲಿ ಮಾರ್ನಿಂಗ್ 4:00 ಹೋಗಬೇಕಾಗುತ್ತೆ. ಹೋಗಬೇಕಾದ್ರೆ ಮಕ್ಕಳಿಗೆ ರೆಡಿ ಮಾಡೋದಾಗಲಿ, ಅವ್ರ ಮಕ್ಕಳು ನೋಡ್ಕೊಳ್ಳೋದಾಗಲಿ, ನನ್ನನ್ನು ಬಿಟ್ಟು ಬರೋದಾಗಲಿ, ಎಲ್ಲ ಅವರು ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನೋ ಕಾರಣಕ್ಕೆ ನನಗೆ ಹೆಲ್ಪ್ ಆಗ್ತಿದೆ ಮ್ಯಾಮ್. ಒಬ್ಬಳೆ ಮಾಡೋದಾಗಿದ್ದರೆ ಆಗ್ತಾ ಇರಲಿಲ್ಲ, ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಆಗ್ತಾ ಇದೆ.
0: ಕುಟುಂಬದ ಸಹಕಾರ ಹೇಗಿದೆ ಮೇಡಮ್?
1: ಕುಟುಂಬದ ಸಹಕಾರ ಅಂದರೆ ನಾವು ಮನೇಲಿರೋರು 4 ಜನ ಮ್ಯಾಮ್. ನಮ್ಮ ಮನೆಯವರು ಸಪೋರ್ಟಿಂಗ್ ಚೆನ್ನಾಗಿದೆ, ಅದಕ್ಕೋಸ್ಕರ ನಾನು ಇಷ್ಟು ಮಟ್ಟಿಗೆ ಬರೋಕ್ಕಾಗಿದೆ.
0: ಓಕೆ, ಮಕ್ಕಳು ಓದ್ತಾ ಇದ್ದಾರೆ?
1: ಒಬ್ಬ LKG, ಒಬ್ಬ UKG, ಚಿಕ್ಕ ಚಿಕ್ಕ ಮಕ್ಕಳು.
0: ಸೊ ನೀವು ಒಬ್ಬ ಮಹಿಳೆಯಾಗಿ ಏನೆಲ್ಲ ಸವಾಲುಗಳನ್ನ ಇದುವರೆಗೂ ಎದುರಿಸಿದಿರಿ ಮ್ಯಾಮ್?
1: ಇವಳೇನು ಕಲಿತಾಳೆ ಅನ್ನೋ ಮಾತು, ಇವಳೇನು ಕಲಿತಾಳೆ, ಇವಳು ಅತ್ತೆನ ಬಿಟ್ಟು ಬಂದಿದ್ದಾಳೆ, ಇವಳು ಇಷ್ಟು ಉದ್ಧಾರ ಆಗೋಕ್ಕಾಗತ್ತ, ಇವಳು ಅಷ್ಟು ದೂರ ಹೋಗ್ತಾ ಇದ್ದಾಳೆ ಕಲಿಯೋಕ್ಕೆ. ನಮ್ಮ ಮನೆ ಇರೋದು ಅಲ್ಲಿ ಆಜಾದ್ ನಗರ ರೋಡ್, ಅಲ್ಲಿಂದ ಹೋಗ್ತಾ ಇದ್ದಾಳೆ. ಇವಳಿಗೆ ಸಪೋರ್ಟಾಗಿ ಗಂಡ ಸ್ಕೂಟಿ ಬೇರೆ ಕೊಡಿಸ್ಬಿಟ್ಟು ಅವಳಿಗೆ ಕಲಿಸ್ತಾ ಇದ್ದಾನೆ, ಇವ್ರೇನು ಕಲಿತಾರೆ ಅನ್ನೋ ರೀತಿಗೆ ಎಲ್ಲರೂ ಜಾಸ್ತಿ ಮಾತಾಡಿದೆ. ಹಾಗೆ ಮ್ಯಾಮ್, ನನಗೆ ಕಲಿಯಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿರೋದು.
0: ಇನ್ನು ಬಿಸ್ನೆಸ್ಸಲ್ಲಿ ಸವಾಲು ಎನಿಸ್ಕೊಳ್ಳೋದಾದ್ರೆ, ಯಾಕಂದರೆ ಇವಾಗೆಲ್ಲ ಕಾಂಪಿಟೇಷನ್ ಯುಗ ಅಂತ ಹೇಳ್ಬೋದು.
1: ಹೌದು,
0: ಹಾಗಿದ್ದಾಗ ನಾವು ಹೊಸತನವನ್ನು ಅಳವಡಿಸ್ಕೊಂಡ್ರೆ ನಾವು ಬಿಸ್ನೆಸ್ಸಲ್ಲಿ ಇಂಪ್ರೂವನ್ನು ಕಾಣ್ಬೋದು. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಬಿಸ್ನೆಸ್ನಲ್ಲಿ ಏನೆಲ್ಲ ಹೊಸತನವನ್ನು ಅಥವಾ ಜನಗಳನ್ನ ಆಕರ್ಷಣೆ ಮಾಡುವ ನಿಟ್ಟಿನಲ್ಲಿ ಏನೆಲ್ಲ ಹೊಸತನವನ್ನು ಅಳವಡಿಸ್ಕೊಂಡಿದ್ರಿ ಮ್ಯಾಮ್?
1: ನನ್ನ ಮಾತೇ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ಮ್ಯಾಮ್ ಎಲ್ಲರೂ. ನಾನು ಮಾತಾಡೋದೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದಕ್ಕೋಸ್ಕರ ಆಲ್ಮೋಸ್ಟು ನಾನು ಮಾತಾಡ್ತೀನಲ್ಲ, ಅದಕ್ಕೋಸ್ಕರ ನಿನಗೆ ಕರೆಸ್ಕೋಬೇಕು ಅನ್ನೋ ಆಸೆ ಆಗುತ್ತೆ, ಅದಕ್ಕೆ ನಿನಗೆ ಕೆಲಸ ಕೊಡಬೇಕು ಅನಿಸುತ್ತೆ ಅನ್ನೋ ಮಾತೇ ಜಾಸ್ತಿ. ನಾನು ಏನು ಮಾಡ್ತಿದ್ದೀನಿ ಅಂದರೆ, ಅವ್ರಿಗೆ ಸಿಗೋದು ಅವ್ರಿಗೆ ಸಿಗುತ್ತೆ, ನನಗೆ ಸಿಗೋದು ನನಗೆ ಸಿಗುತ್ತೆ. ನಾನು ಜಾಸ್ತಿ ಕಾಂಪಿಟೇಷನ್ ಮಾಡೋಕೆ ಹೋಗ್ತಾ ಇಲ್ಲ ಮ್ಯಾಮ್. ಆದರೆ ಮಾಡಬೇಕು ಮಾಡಬೇಕು ಅನ್ನೋ ಇದು ಕಾನ್ಫಿಡೆನ್ಸ್ ಐತೆ ಹೊರತು ಕಾಂಪಿಟೇಷನ್ ಯಾರಿಗೂ ಕೊಡೋಕೆ ಹೋಗಿಲ್ಲ ಮ್ಯಾಮ್.
0: ಓಕೆ, ಅಂದರೆ ಮಾತೆ ಬಂಡವಾಳ ಮಾಡಿಕೊಂಡು
1: ಮಾತೆ ಬಂಡವಾಳ ಅವನ್ನ ಅಟ್ರಾಕ್ಟಿವ್ ಆಗಿ ತಗೋತಾ ಇದ್ದೀನಿ ಅಷ್ಟೇ.
0: ಸಾಕಷ್ಟು ಸವಾಲುಗಳ ಮಧ್ಯೆ ಒಂದು ತರಬೇತಿಯನ್ನು ಪಡ್ಕೊಂಡು ಸ್ವ ಉದ್ಯೋಗ ಮಾಡ್ತಾ ಇದ್ದೀರಿ. ಸೊ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಮಹಿಳೆಯರಿಗೆ ಯುವತಿಯರಿಗೆ ಸಾಕಷ್ಟು ತರಬೇತಿಯನ್ನು ಕೊಟ್ಟು ಸ್ವಾವಲಂಬನೆ ಜೀವನ ನಡೆಸೋದಕ್ಕೆ ಸಹಕಾರಿಯಾಗಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಮೇಡಮ್?
1: ಅನಿಸಿಕೆ ಅಂದರೆ ಹೇಳಿದ್ನಲ್ಲ ಮ್ಯಾಮ್, ಅದೇ ನಾನು ಈ ಸಂಸ್ಥೆಗೆ ಬಂದು ತುಂಬ ಒಳ್ಳೆ ಕೆಲಸ ಆಯಿತು ಅನ್ನೋ ಫೀಲ್ ನನಗಿದೆ. ಮತ್ತು ನನಗೆ ಸಪೋರ್ಟ್ ಮಾಡಿರೋ ನಮ್ಮ ಮ್ಯಾಮ್, ಅವ್ರು ಅಷ್ಟು ಸಪೋರ್ಟ್ ಮಾಡಿ. ಇನ್ನು ಬೇರೆಯವರಾಗಿದ್ದಿದ್ರೆ ನಾನು ಇಷ್ಟು ಮಟ್ಟಿಗೆ ಕಲಿತಾ ಇರಲಿಲ್ಲ ಅಂದರೆ ನಾನು ಸ್ವಲ್ಪ ತುಂಬ ವೀಕ್ ಇದ್ದೀನಿ ಮ್ಯಾಮ್ ಕಲಿಯೋದ್ರಲ್ಲಿ, ತುಂಬ ವೀಕ್ ಇದ್ದೀನಿ. ನಾನು ಕಲಿತೀನಿ ಅನ್ನೋ ಹೋಪ್ಸು ನನಗಿರಲಿಲ್ಲ, ಆ ಹೋಪ್ಸು ನೀನು ಕಲಿತೆ ಕಲಿತೀಯ ಅನ್ನೋ ಹೋಪ್ಸ್ ತಂದಿದ್ದು ನಮ್ಮ ಮ್ಯಾಮ್. ಬೇರೆಯವರಾಗಿದ್ದರೆ ನಾನು ಕಲಿತಿರ್ಲಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ಇಲ್ಲಿ ಈ ಮ್ಯಾಮ್ ಇರೋದಕ್ಕೆ ನಾನು ಕಲ್ತಿದ್ದೀನಿ ಮ್ಯಾಮ್, ನಾನು ಇಲ್ಲಿಗೆ ಬಂದಿದ್ದು ಒಳ್ಳೇದಾಯ್ತು ಅಂತ ಅಷ್ಟೇ ಮ್ಯಾಮ್ ಹೇಳೋಕ್ಕೆ ಇಷ್ಟಪಡ್ತೀನಿ.
0: ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
1: ನನಗೆ ನನ್ನ ಗುರಿ ಅಂತಂದರೆ ನಂದು ಒಂದು ಪಾರ್ಲರು, ನಂದಾಗಿ ಓನಾಗಿ ಒಂದು ಪಾರ್ಲರ್ ಓಪನ್ ಮಾಡಬೇಕು, ನಾನೇ ಒಂದು ಟೀಚ್ ಮಾಡೋ ಲೆವೆಲಿಗೆ ನಾನು ಬರಬೇಕು ಅನ್ನೋದೇ ನನ್ಗೆ ಹೋಪು ಮ್ಯಾಮ್.
0: ನಿಮ್ಮ ಗುರಿ ಸಾಕಾರವಾಗಿ ಇಡಲಿ ಅಂತ ನಾವಾದರೂ ಕೂಡ ಆಶಿಸ್ತೀವಿ ಮೇಡಮ್. ಸೊ ನಿಮ್ಮ ಥರನೇ ಹಲವಾರು ಮಹಿಳೆಯರು ಯಾವುದಾದ್ರೂ ಒಂದು ತರಬೇತಿಯನ್ನು ಪಡ್ಕೊಂತ ಸ್ವ ಉದ್ಯೋಗನ ಮಾಡೋರು ಅಂತ ಹೆಣ್ಮಕ್ಳಿಗೆ ನಿಮ್ಮ ಒಂದು ಕಿವಿ ಮಾತು ಸಲಹೆಯನ್ನ ತಿಳಿಸೋದಾದ್ರೆ ಮೇಡಮ್?
1: ಯಾವುದಕ್ಕೂ ಹೆದರ್ಕೋಬೇಡಿ, ಎಲ್ಲದಕ್ಕೂ ಮುನ್ನುಗ್ಗಿ. ನಾವು ಇವತ್ತು ಎದುರುಕೊಂಡ್ರೆ ಮುಂದಿನ ಜೀವನ ಚೆನ್ನಾಗಿರಲ್ಲ. ಧೈರ್ಯ ಇರಲಿ, ಧೈರ್ಯದಿಂದ ಮುಂದೆ ಬನ್ನಿ. ಯಾವುದೇ ಕೆಟ್ಟ ಕೆಲಸ ನೀವು ಮಾಡ್ತಾ ಇಲ್ಲ, ಕೆಟ್ಟ ಕೆಲಸಕ್ಕೆ ಮಾಡಬೇಕಾದ್ರೆ ಮಾತ್ರ

0: ತಿಳ್ಕೊಬೇಕು, ಒಳ್ಳೆ ಕೆಲಸ ಕಲ್ಲ ಅಂತ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್.
1: ಮಹಿಳೆಯರಿಗೆ ಒಳ್ಳೆ ಸಂದೇಶನ ತಿಳಿಸಿದ್ರಿ ಮೇಡಮ್, ಬಹಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ನಿಮ್ಮ ಸ್ವ ಉದ್ಯೋಗದ ಕುರಿತು ಸಾಕಷ್ಟು ಮಾಹಿತಿಯನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದ್ರ ಜೊತೆಗೆ ಮಹಿಳೆಯರ ಮನಸ್ಸು ಮಾಡಿದ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬಹುದು ಅಂತ ಸ್ಫೂರ್ತಿದಾಯಕ ವಿಚಾರಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ, ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಮ್ಯಾಮ್.

0: ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮದಲ್ಲಿ. ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಉಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಿರುವ ಉಣಸೂರಿನ ಶ್ರೀಮತಿ ದೀಪಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರು ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಸ್ವಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇಶ್

0: ಮಧ್ಯಾಹ್ನ 1:30.
1: ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.

ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋ

0: ಗಳು ವಿಡಿಯೋಗಳು ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
3: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು.
0: ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ? ಇದು ಫಿಶಿಂಗ್ ಅಟ್ಯಾಕ್, ಫೇಕ್ ಲಾಗಿನ್ ಪೇಜ್, ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ? ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್, 2FA, ಪಾಸ್ವರ್ಡ್ ಜೊತೆಗೆ OTP, ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. Who can see your post, friends only? Who can contact you, limit? Oversharing ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು, ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನ ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಕಾವೇರಿ ಜಲ ವಿವಾದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ. ಕನ್ನಡಿಗರ ಹಿತ ಕಾಯಲು ಬದ್ಧ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕರ್ನಾಟಕದ ಹಿತಾಸಕ್ತಿ ರಕ್ಷಣೆ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ಗೆ ಬಿವೈ ವಿಜಯೇಂದ್ರ ಮನವಿ. ನೀರು ವ್ಯರ್ಥವಾಗದಂತೆ ಕಾಲುವೆಗಳ ತ್ವರಿತ ನಿರ್ವಹಣೆಗೆ ಅಧಿಕಾರಿಗಳಿಗೆ ಸಚಿವ ಸತೀಶ್ ಜಾರಕಿಹೊಳಿ ನಿರ್ದೇಶನ. ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗಾಗಿ ರಾಜ್ಯಾದ್ಯಂತ ಇಂದು ಲಿಖಿತ ಪರೀಕ್ಷೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಕಾವೇರಿ ನದಿ ನೀರಿನ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ವಪಕ್ಷ ಸಭೆ ನಡೆಯಿತು. ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಬಿಎಸ್ ಯಡಿಯೂರಪ್ಪ, ಎಚ್ಡಿ ಕುಮಾರಸ್ವಾಮಿ, ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವರಾದ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಎಂಬಿ ಪಾಟೀಲ್, ಕೆಜೆ ಜಾರ್ಜ್, ಸಂಸದ ಗೋವಿಂದ ಕಾರಜೋಳ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಛಲವಾದಿ ನಾರಾಯಣಸ್ವಾಮಿ, ನಿವೃತ್ತ ನ್ಯಾಯಾಧೀಶ ನಾಗಮೋಹನ್ ದಾಸ್, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು.

0: ಜಲ ನಾಡು ನುಡಿ ವಿಚಾರ ಬಂದಾಗ ಎಲ್ಲರೂ ಪಕ್ಷಭೇದ ಮರೆತು ಒಗ್ಗಟ್ಟಿನಿಂದ ನಿಲ್ಲಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಕಾವೇರಿ ಜಲವಿವಾದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇಂದು ನಡೆದ ಸರ್ವಪಕ್ಷ ಸಭೆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕಾವೇರಿ ವಿಚಾರವಾಗಿ ರಾಜ್ಯಕ್ಕೆ ತಲೆದೋರಿರುವ ಸಮಸ್ಯೆಯನ್ನು ಎದುರಿಸುವ ನಿಟ್ಟಿನಲ್ಲಿ ಇಂದು ಚರ್ಚಿಸಿ ಸಮಾಲೋಚನೆ ನಡೆಸಲಾಯಿತು ಎಂದು ತಿಳಿಸಿದ್ದಾರೆ. ಜನರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಎಲ್ಲ ಕಾನೂನಾತ್ಮಕ ಅವಕಾಶಗಳನ್ನು ಬಳಕೆ ಮಾಡಿಕೊಂಡು ಕನ್ನಡಿಗರ ಹಿತ ಕಾಯಲು ಬದ್ಧರಿದ್ದೇವೆ ಎಂದು ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದ್ದಾರೆ. ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಜನರ ಹಿತ ಕಾಪಾಡುವಂತಹ ನಿರ್ಧಾರ ತೆಗೆದುಕೊಳ್ಳುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪತ್ರ ಬರೆದಿದ್ದಾರೆ. ತಮಿಳುನಾಡಿಗೆ ಗೌರವ ನೀಡುತ್ತಾ ಕರ್ನಾಟಕದ ಹಿತಾಸಕ್ತಿ ರಕ್ಷಿಸುವ ಮೂಲಕ ಉಭಯ ರಾಜ್ಯಗಳ ಐತಿಹಾಸಿಕ ಬಾಂಧವ್ಯಕ್ಕೆ ನೆರವಾಗುವ ನಿಟ್ಟಿನಲ್ಲಿ ಜೋಸೆಫ್ ವಿಜಯ್ ನಿಲುವು ತೆಗೆದುಕೊಳ್ಳುವ ವಿಶ್ವಾಸವಿದೆ ಎಂದಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಭೇಟಿ ವೇಳೆಯಲ್ಲಿ ಕರ್ನಾಟಕದ ರೈತರು ಹಾಗೂ ನಾಗರಿಕರ ಹಿತರಕ್ಷಣೆಗೆ ಗಮನ ಹರಿಸಬೇಕಾಗಿದೆ ಎಂದು ಅವರು ಒತ್ತಾಯಿಸಿದರು. ಕಾವೇರಿ ಮಹಾನಗರ ಬೆಂಗಳೂರು ಮತ್ತು ಅಚ್ಚುಕಟ್ಟು ಪ್ರದೇಶದ ಅನೇಕ ಪಟ್ಟಣಗಳ ಕೋಟ್ಯಂತರ ಜನರ ಜೀವನಾಡಿಯಾಗಿದೆ. ಕರ್ನಾಟಕದಲ್ಲಿ ವಾಸಿಸುತ್ತಿರುವ ಕನ್ನಡಿಗರು ಮತ್ತು ತಮಿಳರು ಕುಡಿಯುವ ನೀರಿಗಾಗಿ ಕಾವೇರಿಯನ್ನೇ ಅವಲಂಬಿಸಿದ್ದಾರೆ ಎಂದರು. ಬರದ ಸಂದರ್ಭದಲ್ಲಿ ರೈತರು ನಾಗರಿಕರು ನೀರಿಗಾಗಿ ಸಂಕಷ್ಟಪಡುತ್ತಿದ್ದು ಇಂತಹ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಾಗಿದೆ. ಮೇಕೆದಾಟು ಯೋಜನೆಗೂ ಸಹಕಾರ ನೀಡಬೇಕಾಗಿದೆ ಎಂದು ಅವರು ಮನವಿ ಮಾಡಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಇಂದು ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಿತು. ಬಿಜೆಪಿ ರಾಜ್ಯ ಕಾರ್ಯಾಲಯದಲ್ಲಿ ನಡೆದ ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ಮತ್ತು ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಬಿಜೆಪಿ ಕೇಂದ್ರೀಯ ಸಂಸದೀಯ ಮಂಡಳಿ ಸದಸ್ಯ ಬಿಎಸ್ ಯಡಿಯೂರಪ್ಪ, ಸಂಸದ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ, ಛಲವಾದಿ ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಸಂತ ಶಿರೋಮಣಿ ಗುರು ಶ್ರೀ ರವಿದಾಸರ 650ನೇ ವರ್ಷದ ಜಯಂತಿ ಅಂಗವಾಗಿ ದೇಶಾದ್ಯಂತ ಶ್ರೀ ಗುರು ರವಿದಾಸ್ ಮಹಾರಾಜ್ ಅವರ ಕಳಶ ವಂದನೆ ಅಭಿಯಾನ ಹಾಗೂ ಯಾತ್ರೆ ವಿಜೃಂಭಣೆಯಿಂದ ನಡೆಯುತ್ತಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಎಲ್ಲಾ ರಾಜ್ಯಗಳಿಗೆ ಪವಿತ್ರ ಕಳಶವನ್ನು ಕಳುಹಿಸಿದ್ದು, ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಳಶವನ್ನು ಸ್ವೀಕರಿಸಿದರು. ಬಳಿಕ ಅವರು ಮಾತನಾಡಿ, ಸಮಾಜ ನಿರ್ಮಾಣ ಮಾಡಬೇಕು ಎಂಬ ಸಂದೇಶವನ್ನು ರಾಜ್ಯದ ಮೂಲೆ ಮೂಲೆಗೆ ಹರಡಲಿದ್ದಾರೆ. ಈ ಸಂಬಂಧ ಜಾಗೃತಿ ಮೂಡಿಸಲು ಎಲ್ಲಾ ಕಾರ್ಯಗಳನ್ನು ಪಕ್ಷದ ಕಾರ್ಯಕರ್ತರು ಮಾಡಲಿದ್ದಾರೆ ಎಂದರು. ರಾಜ್ಯ ಉಸ್ತುವಾರಿ ಡಾ ರಾಧಾ ಮೋಹನ್ ದಾಸ್ ಸಿಂಗ್, ಸಹ ಉಸ್ತುವಾರಿ ಪಿ ಸುಧಾಕರ್ ರೆಡ್ಡಿ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಂಡ್ಯ ಕೊಡಗಿನಲ್ಲಿ ಭಾರೀ ಮಳೆಯಾಗುತ್ತಿರುವ ಪರಿಣಾಮ ಮಂಡ್ಯ ಜಿಲ್ಲೆಯ KRS ಜಲಾಶಯದ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ಒಟ್ಟು 124.80 ಅಡಿ ನೀರಿನ ಸಂಗ್ರಹ ಸಾಮರ್ಥ್ಯದ KRS ಜಲಾಶಯದಲ್ಲಿನ ಇಂದಿನ ನೀರಿನ ಮಟ್ಟ 96.90 ಅಡಿ ಇದೆ. ಕೊಡಗು ಮತ್ತು ಕಬಿನಿ ಜಲಾಶಯದಿಂದ ಹೆಚ್ಚಿನ ನೀರು ಹರಿದು ಬರುತ್ತಿರುವುದರಿಂದ ಅಣೆಕಟ್ಟಿನ ನೀರಿನ ಒಳಹರಿವು 20,477 ಕ್ಯೂಸೆಕ್ಸ್ ಇದೆ. ನೀರಿನ ಹೊರಹರಿವು 1,766 ಕ್ಯೂಸೆಕ್ಸ್ ಇದೆ. ರೈತರ ಹಿತದೃಷ್ಟಿಯಿಂದ ಕಾಲುವೆಯ ದುರಸ್ತಿ ಹಾಗೂ ನಿರ್ವಹಣಾ ಕಾರ್ಯಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಿ ಯಾವುದೇ ರೀತಿಯ ನೀರು ವ್ಯರ್ಥವಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿರಣ್ಯಕೇಶಿ ನದಿಯಿಂದ GRBC ಕಾಲುವೆಗೆ ನೀರು ಎತ್ತುವ ಯೋಜನೆಯ ಪಂಪ್ ಹೌಸ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ಮಾತನಾಡಿದ ಸಚಿವರು, ನೀರು ಪೋಲಾಗದಂತೆ ನೋಡಿಕೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದರು. ಬಳಿಕ ಘೋಡಗೇರಿ, ಮೇಲ್ಮಟ್ಟಿ, ಗೊಡಚಿನ ಮಲ್ಕಿ ಸೇರಿದಂತೆ GRBC ಕಾಲುವೆಯ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ಕಾಲುವೆಯ ದುರಸ್ತಿ ಕಾಮಗಾರಿಗಳು, ನೀರಿನ ಸೋರಿಕೆ ಉಂಟಾಗಿರುವ ಸ್ಥಳಗಳು ಹಾಗೂ ನೀರು ಸರಾಗವಾಗಿ ಹರಿಯುವ ವ್ಯವಸ್ಥೆಯನ್ನು ಪರಿಶೀಲಿಸಿದರು.

0: ರಾಜ್ಯಾದ್ಯಂತ ಇಂದು ನಾಗರಿಕ ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗಾಗಿ ಲಿಖಿತ ಪರೀಕ್ಷೆ ನಡೆಯುತ್ತಿದೆ. ಸುಗಮ ಪರೀಕ್ಷೆಗಾಗಿ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ 61 ಕೇಂದ್ರಗಳಲ್ಲಿ ಸುಮಾರು 25,000 ಅಧಿಕ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಪರೀಕ್ಷಾ ಕೇಂದ್ರಗಳಿಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 7 ಪರೀಕ್ಷಾ ಕೇಂದ್ರಗಳಲ್ಲಿ 3,463 ಅಭ್ಯರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದು, ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಭದ್ರತಾ ವ್ಯವಸ್ಥೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ದಾವಣಗೆರೆ ನಗರದ ಒಟ್ಟು 19 ಪರೀಕ್ಷಾ ಕೇಂದ್ರಗಳಲ್ಲಿ ಆಯೋಜಿಸಲಾದ ಈ ಪರೀಕ್ಷೆಗೆ ಅಭ್ಯರ್ಥಿಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಪರೀಕ್ಷೆಗಾಗಿ 11,031 ಅಭ್ಯರ್ಥಿಗಳು ಹೆಸರು ನೋಂದಾಯಿಸಿದ್ದರು. ಈ ಪೈಕಿ 559 ಅಭ್ಯರ್ಥಿಗಳು ಗೈರಾಗಿದ್ದಾರೆ ಎಂದು ವರದಿಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ 9 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತಿದ್ದು, ಒಟ್ಟು 4,526 ಅಭ್ಯರ್ಥಿಗಳು ಪರೀಕ್ಷೆ ಬರೆಯಲು ನೋಂದಾಯಿಸಿಕೊಂಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯಡಿ ಪರಿಶಿಷ್ಟ ಪಂಗಡದ ರೈತರಿಗೆ ಲಾಭದಾಯಕ ಸುಸ್ಥಿರ ಸಮಗ್ರ ಕೃಷಿ ಪದ್ಧತಿ ಕುರಿತು 3 ದಿನಗಳ ಉಚಿತ ವಸತಿಯುಕ್ತ ತರಬೇತಿಯನ್ನು ಇದೇ 5ರಿಂದ 2 ದಿನ ಆಯೋಜಿಸಲಾಗಿದೆ. ತರಬೇತಿ ವೇಳೆ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕ ಆರ್ ರಜನಿಕಾಂತ್ ಸುಸ್ಥಿರ ಇಳುವರಿ ಹಾಗೂ ಪರ್ಯಾಯ ಬೆಳೆಗಳ ಕುರಿತು ಮಾಹಿತಿ ನೀಡಲಿದ್ದಾರೆ. ಹಿರಿಯ ಪಶು ವೈದ್ಯಾಧಿಕಾರಿ ಡಾ ನಾಗರಾಜ್ ವೈಜ್ಞಾನಿಕ ಹೈನುಗಾರಿಕೆ, ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಹಾಗೂ ಪ್ರಗತಿಪರ ಕೃಷಿಕ ಇಂದೂಧರ ಅವರು ಸಾವಯವ ಮತ್ತು ನೈಸರ್ಗಿಕ ಕೃಷಿ ಪದ್ಧತಿಗಳ ಕುರಿತು ಮಾರ್ಗದರ್ಶನ ನೀಡಲಿದ್ದಾರೆ. ಆಸಕ್ತ ಪರಿಶಿಷ್ಟ ಪಂಗಡದ 43 ರೈತರು ತಮ್ಮ ಹೆಸರನ್ನು ನಾಳೆಯೊಳಗೆ ನೋಂದಾಯಿಸಿಕೊಳ್ಳಬೇಕಾಗಿದೆ. ನೋಂದಣಿಗಾಗಿ 8777931058 ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಪ್ರಕಟಣೆ ತಿಳಿಸಿದೆ. ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹಿರಿಯ ನಾಗರಿಕರು ಹಾಗೂ ಸಂಸ್ಥೆಗಳಿಗೆ ನೀಡಲಾಗುವ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ದಾವಣಗೆರೆ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಹಾಯಕ ನಿರ್ದೇಶಕಿ ರಶ್ಮಿ ತಿಳಿಸಿದ್ದಾರೆ. ಶಿಕ್ಷಣ, ಸಾಹಿತ್ಯ, ಕಲೆ, ಕಾನೂನು, ಕ್ರೀಡೆ, ಪ್ರತಿಭೆ ಹಾಗೂ ಸಮಾಜ ಸೇವೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹಿರಿಯ ನಾಗರಿಕರಿಗೆ 6 ವೈಯಕ್ತಿಕ ಪ್ರಶಸ್ತಿ ಹಾಗೂ ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ 1 ಸಂಸ್ಥೆ ಸೇರಿದಂತೆ ಒಟ್ಟು 7 ಪ್ರಶಸ್ತಿಗಳನ್ನು ನೀಡಲಾಗುವುದು. ಅರ್ಹ ಹಿರಿಯ ನಾಗರಿಕರು ಮತ್ತು ಸಂಸ್ಥೆಗಳು ನಮೂನೆ 1 ಮತ್ತು 2ರಲ್ಲಿ ದ್ವಿಪ್ರತಿಯಲ್ಲಿ ಅರ್ಜಿ ಸಲ್ಲಿಸಬೇಕು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ಜಲ ವಿವಾದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ. ಕನ್ನಡಿಗರ ಹಿತ ಕಾಯಲು ಬದ್ಧ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕರ್ನಾಟಕದ ಹಿತಾಸಕ್ತಿ ರಕ್ಷಣೆ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ಗೆ ವಿವೈ ವಿಜಯೇಂದ್ರ ಮನವಿ. ನೀರು ವ್ಯರ್ಥವಾಗದಂತೆ ಕಾಲುವೆಗಳ ತ್ವರಿತ ನಿರ್ವಹಣೆಗೆ ಅಧಿಕಾರಿಗಳಿಗೆ ಸಚಿವ ಸತೀಶ್ ಜಾರಕಿಹೊಳಿ ನಿರ್ದೇಶನ. ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗಾಗಿ ರಾಜ್ಯಾದ್ಯಂತ ಇಂದು ಲಿಖಿತ ಪರೀಕ್ಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2026 ಕುರಿತು ಪುನರ್ವಸತಿ ವೃತ್ತಿಪರ ತರಬೇತುದಾರರಾದ ಶ್ರೀ ರಂಗನಾಥ್ ನಂಜನಗೂಡು ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರಿ, ಎಂದಿನಂತೆ ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2016 ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವೃತ್ತಿಪರ ತರಬೇತುದಾರರಾದ ಶ್ರೀ ರಂಗನಾಥ್ ನಂಜನಗೌಡರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ
0: ಸರ್. ನಾವು ಇವತ್ತು ಈ ಒಂದು ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2016 ಬಗ್ಗೆ ನಮ್ಮ ಮಾತು. ಸರ್, ಏನು ಸರ್ ಈ ಒಂದು ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2016 ಅಂದರೆ ಏನು? ಇದರೊಂದು ಪ್ರಮುಖ ಉದ್ದೇಶದ ಬಗ್ಗೆ ತಾವು ತಿಳಿಸ್ಕೊಡ್ಬೋದು ಸರ್?
1: ಸುಮಾರು 90ರ ದಶಕ ಆಗಿಂದ ನಮ್ಮ ಜೊತೆ ಅಂಗವಿಕಲತೆ ಇರ್ತಕ್ಕಂಥ ವ್ಯಕ್ತಿಗಳು, ಅಂದರೆ ಇವತ್ತಿನ ದಿನ ಅಂಗವಿಕಲತೆ ಅನ್ನೋ ಪದವನ್ನು ಬೇರೆ

ಬೇರೆ ಪದಗಳಲ್ಲಿ ಬಳಸ್ತಾರೆ. ಇವತ್ತು ವಿಕಲ್ಚಿ ಅಂತಾನು ಅಂತ ಕರೀತಾರೆ, ಅಥವಾ ಇಂಗ್ಲೀಷ್ನಲ್ಲಿ ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಕರೀತಾರೆ. ಯಾವುದೇ ಪದ ಕರೆತರೂ ಅದೊಂದು ಸಮುದಾಯ ನಮ್ಮ ಜೊತೆಗಿದೆ. ಆ ಸಮುದಾಯದ ಅಭಿವೃದ್ಧಿ, ಆ ಸಮುದಾಯದ ಏಳಿಗೆ, ಮತ್ತು ಆ ಸಮುದಾಯ ಮುಖ್ಯವಾಹಿನಿಯಲ್ಲಿ ಬೆರೀಬೇಕು ಅನ್ನೋ ಉದ್ದೇಶದಿಂದ ನಾವು ವಿಶ್ವಾಂಗವಿಕಲ ದಿನಾಚರಣೆ ಮಾಡಬೇಕು ಅನ್ನುವಂಥ ಅಂಶವನ್ನು ವಿಶ್ವಸಂಸ್ಥೆಯವರು ತಂದರು. ಅದಾದ ನಂತರ 92 ಒಂದು ಇಂಟರ್ನ್ಯಾಷನಲ್ ಕಾನೂನು ಬಂತು. ಆಮೇಲೆ ಅದನ್ನು ಅದಾದ ಮೇಲೆ ನಮ್ಮ ದೇಶದಲ್ಲೂ ಸಹ ಒಂದು ಕಾನೂನು ತರಬೇಕು ಅಂತೇಳಿ 1995 ಅಂಗವಿಕಲರ ಅಧಿನಿಯಮ, ಸಮಾನ ಅವಕಾಶ, ಹಕ್ಕುಗಳ ಸಂರಕ್ಷಣೆ, ಸಂಪೂರ್ಣ ಭಾಗವಹಿಸುವಿಕೆ ಕಾನೂನು ಅದು ಬಂತು. ಅದಾದ ನಂತರ ಅದರಲ್ಲಿ ಈ ಹಕ್ಕುಗಳಿಗೆ ಹೆಚ್ಚು ಒತ್ತು ಕೊಟ್ಟಿಲ್ಲ ಅನ್ನುವಂಥ ಅಂಶವನ್ನು ಗಮನಿಸಿದಂಥವ್ರು, ಮತ್ತು ಇಡೀ ವಿಶ್ವದ ಮಟ್ಟದಲ್ಲಿ ಅಂಗವಿಕಲರೆಲ್ಲರೂ ವಿಶ್ವ ಆರೋಗ್ಯ ಸಂಸ್ಥೆಯನ್ನು ಕೇಳ್ಕೊಂಡಿದ್ದೇನಪ್ಪ ಅಂದರೆ ನಮಗೂ ಸಹ ಒಂದು ಒಡಂಬಡಿಕೆ ಕನ್ವೆನ್ಷನ್ ಬೇಕು ಅಂತ ಹೇಳಿ. ಸೊ ಹಾಗಾಗಿ 2006 ನಮಗೆ ಒಂದು ಒಡಂಬಡಿಕೆಯನ್ನು ಸಹ ವಿಶ್ವ ಮಟ್ಟದಲ್ಲಿ ಆಯಿತು. ಅದನ್ನು UNCRP ಪಡಿ ಅಂತ, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಅಂತ ಹೇಳ್ತೀವಿ, ಅಂಗವಿಕಲರ ವಿಶ್ವ ಮಟ್ಟದ ಒಡಂಬಡಿಕೆ ಅದು ಬಂತು. ಅದಾದ ನಂತರ ಇಡೀ ವಿಶ್ವದಲ್ಲಿ ಅದಕ್ಕೆ ಯಾರ್ಯಾರು ಸಿಗ್ನೇಟರಿ ಆಗಿದ್ರು, ಒಪ್ಕೊಂಡಿದ್ರು, ಅದರಲ್ಲಿ ಭಾರತನೂ ಒಂದು. ಅದು 10 ಕಾಲ ಸಮಯ ತಗೊಂಡು 2016 ಸಮಗ್ರವಾದಂಥ ಹಕ್ಕು ಆಧಾರಿತ ಕಾನೂನನ್ನು ತಂತು. ಇದರಲ್ಲಿ ಸುಮಾರು 17 ಅಧ್ಯಾಯಗಳಿದೆ, ಒಂದು ಅನೆಕ್ಷರ್ ಇದೆ. 17 ಅಧ್ಯಾಯಗಳು ಇಲ್ಲಿ ವಿವಿಧ ಹಂತಗಳನ್ನು ಅವನು ಹೇಳ್ಕೊಂಡ್ಬರ್ತಾನೆ. ಅಂಗವಿಕಲತೆ ಅಂದರೆ ಏನು, ಯಾರು, ಅವರಿಗೆ ಯಾವ್ಯಾವ ಅಧಿಕಾರಿಗಳು ಕೆಲಸ ಮಾಡಬೇಕು, ಅವರ

0: ಒಂದು ಪ್ರಮಾಣೀಕರಿಸ್ತಾರೆ ಅವರ ಒಂದು ಪ್ರಜ್ಞೆಗೆ ಅಂತ ಬಿಟ್ಟಿದ್ದಾರೆ. ಅದರಲ್ಲಿ ಸಾಕಷ್ಟು ಬೇರೆ ಬೇರೆ ಬೇರೆ ಬೇರೆ ಪ್ರಕಾರದ ತೊಂದರೆಗಳಿರುವಂತ ಜನಗಳು ಅದರೊಳಗೆ ಬರ್ತಾರೆ. ಹಾಗಾಗಿ ಒಟ್ಟಾರೆ 21 ಅಂತ ಅದರಲ್ಲಿ ಉಲ್ಲೇಖ ಇದೆ. ಆದ್ರೆ 20 ಆ ಕಾನೂನಲ್ಲೇ ಯಾವುದು ಅನ್ನೋದನ್ನ ಬಾರಿ ನಿರ್ದಿಷ್ಟವಾಗಿ ಹೆಸರಿಸಿದ್ದಾರೆ. 21 ಯಾರು ದೃಢೀಕರಿಸ್ತಾರೆ ಆ ವೈದ್ಯರ ಗುಂಪಿಗೆ, ಅವರ ಪ್ರಜ್ಞೆಗೆ, ಆ ವ್ಯಕ್ತಿಯ ಒಂದು ಪರಿಸ್ಥಿತಿ ಅವನ ಬೆಳವಣಿಗೆಗೆ ತೊಂದರೆ ಆಗ್ತಾ ಇದೆ ಅನ್ನೋದೊಂದು ಕಂಡು ಬಂದ್ರೆ ಅದನ್ನ ಹೆಸರಿಸಿ ಅವನಿಗೆ ಪ್ರಮಾಣ ಪತ್ರ ಕೊಡಬಹುದು ಅಂತ ಮಾಡಿದ್ದಾರೆ. ಅದ್ರಲ್ಲಿ ಸುಮಾರು ಬಂದು ಇವಾಗ ಪೋಲಿಯೋ ಅಂತ ಹೆಸರು ಇಲ್ಲ ಅದ್ರಲ್ಲಿ, ಆದ್ರೆ ಪೋಲಿಯೋ ಇದೆ. ಸ್ಪೈನಲ್ ಕಾರ್ಡ್ ಇಂಜುರಿ ಅನ್ನೋದಿಲ್ಲ ಅದರಲ್ಲಿ, ಬೆನ್ನು ಹುರಿ ಅಪಘಾತ ಅದು ಅದ್ರಲ್ಲಿ ಬರುತ್ತೆ, ಆರ್ಥ್ರೈಟಿಸ್ ಅಂತ ಬರುತ್ತೆ, ಅಂಪುಟೇಷನ್ ಅಂತ ಬರುತ್ತೆ, ಈ ತರದ್ದು ಬೇಕಾದಷ್ಟು, ಅಬ್ಸೆನ್ಸ್ ಆಫ್ ಲಿಂಬ್, ಇವೆಲ್ಲ ಆ 21 ಕ್ಯಾಟಗರಿ ಒಳಗಡೆ ಇದೆಲ್ಲ ಸೇರ್ಕೊಳ್ಳುತ್ತೆ. ಇದನ್ನ ಇಷ್ಟು ಒಟ್ಟಾರೆ ಸರ್ವತೋಮುಖ ಅಂಗವಿಕಲರ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು, ಅವನು ಸಮಾಜದಲ್ಲಿ ಸಂಯೋಜಿತವಾಗಿ ಬದುಕಬೇಕು, ಎಲ್ಲರಂತೆ ಬದುಕಬೇಕು, ಅವನಿಗೆ ಸಮಾನ ಅವಕಾಶಗಳು ಸಿಗಬೇಕು, ಯಾವುದೇ ತಾರತಮ್ಯ ಇರಬಾರದು, ಅವನು ಎಲ್ಲ ಸ್ಥಳಗಳಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಯಾವುದೇ ಅಡೆತಡೆಗಳು ಇರಬಾರದು ಅಂತ ಒಂದು ಸಮಾಜವನ್ನ, ಸಂಯೋಜಿತ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ 2016 ಬಂದಿರುವಂತ ಕಾನೂನು ಆ ಅಂಶಗಳನ್ನು ಕುರಿತಾಗಿ ಮಾತಾಡುತ್ತೆ.
1: ಓಕೆ ಸರ್, ಈಗ ತಾವು ಹೇಳ್ದಂಗೆ, ಈಗ ತಾವು ಹೇಳ್ತಾ ಇದ್ರಿ 2016 ಈ ಒಂದು ಕಾನೂನು ಏನಿಗೆ ಬಂತು ಅನ್ನೋದ್ರ ಬಗ್ಗೆ. ಈಗ 1995 ಕಾಯ್ದೆಗೆ ಹೋಲಿಸಿದ್ರೆ ಈ ಒಂದು 2016 ಅಧಿನಿಯಮದಲ್ಲಿ ಪ್ರಮುಖವಾಗಿ ಯಾವ್ಯಾವ ಬದಲಾವಣೆಗಳನ್ನ ಮಾಡಲಾಗಿದೆ ಸರ್?
0: ನೋಡಿ, ಸಾಮಾನ್ಯವಾಗಿ ಕಾನೂನಿನ ಹೆಸರಿನಲ್ಲೇ ಹಕ್ಕುಗಳನ್ನ ಅಂತ ಹೇಳಿದೆ. ಈಗ ಸಮಾನ ಅವಕಾಶ ಅಥವಾ ಹಕ್ಕುಗಳ ಸಂರಕ್ಷಣೆ, ಸಂಪೂರ್ಣ ಭಾಗವಹಿಸುವಿಕೆ ಅನ್ನೋದನ್ನ ಹೇಳಿದೆ ಅಷ್ಟೇ. ಅದ್ರಲ್ಲಿ 95 ಕಾನೂನಲ್ಲೇ ಅದು ಹೇಳಿದೆ, ಅದು ಬ್ರಾಕೆಟ್ ಅಲ್ಲಿದೆ. ಅದು ವಸ್ತುಸ್ಥಿತಿಯಲ್ಲಿ ಅನುಷ್ಠಾನಕ್ಕೆ ಬರಬೇಕಾಗಿತ್ತು, ಅದು ಆಗಕ್ಕೆ ಸಾಧ್ಯ ಆಗಲಿಲ್ಲ. ಆಮೇಲೆ ಎರಡನೇದು, ಅದರ 7 ಅಂಗವಿಕಲತೆಯನ್ನು ಮಾತ್ರ ಗುರುತಿಸಿದ್ರು. ಇವತ್ತು ಅದು 3 21 ತರದ ಅಂಗವಿಕಲತೆಯನ್ನು ಗುರುತಿಸಿದ್ದಾರೆ ಆಯ್ತಾ. ಅದ್ರ ಜೊತೆಗೆ ಈ 95 ಇದ್ದಂತ ಕಾನೂನೆಲ್ಲ ಹೇಗಿದೆಯಪ್ಪ ಅಂದ್ರೆ, ಸ್ಥಳೀಯ ಸರ್ಕಾರಗಳು ಆ ಸರ್ಕಾರದ ಹಣಕಾಸಿನ ಅನುಕೂಲಕ್ಕೆ ಸರಿಯಾಗಿ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬಹುದು ಅಂತ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಆದ್ರೆ ಇವತ್ತು 2016 ಬಂದಿರುವಂತ ಕಾನೂನಲ್ಲಿ ಅದು ಮ್ಯಾಂಡೇಟರಿ, ಕಡ್ಡಾಯ, ಎಲ್ಲವೂ ಕಡ್ಡಾಯ ಅಂತ ಆಗಿದೆ. ಅದನ್ನ ಸಾಮಾನ್ಯವಾಗಿ ತಜ್ಞರೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ವೆಲ್ಫೇರ್ ಆಕ್ಟ್ ಅಂತಾರೆ 95. ಆದ್ರೆ ಇದನ್ನ ರೈಟ್ ಬೇಸ್ಡ್ ಆಕ್ಟ್ ಅಂತ ಕರೀತಾರೆ, ಹಕ್ಕು ಆಧಾರಿತ ನಿಯಮ ಅಂತ 2016 ಕರೀತಾರೆ. ಇದು ಬಹಳ ಮೂಲಭೂತವಾಗಿರುವಂತಹ ವ್ಯತ್ಯಾಸಗಳು.
1: ಸರ್, ಈ ಒಂದು ಅಧಿನಿಯಮದ ಪ್ರಕಾರ ಒಂದು ಈ ಒಂದು ವಿಶೇಷ ಚೇತನ ವ್ಯಕ್ತಿಯನ್ನು ಹೇಗೆ ವ್ಯಾಖ್ಯಾನಿಸ್ತಾ ಇದೆ ಸರ್?
0: ನೋಡಿ, ಸರ್ಕಾರದ ನಿಯಮದ ಪ್ರಕಾರ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ ಕರಿತೀವಿ. ಬೆಂಚ್ ಮಾರ್ಕ್ ಡಿಸಬಿಲಿಟಿ ಏನ್ ಹೇಳ್ತಾನೆ ಅಂತಂದ್ರೆ, 40% ಅದಕ್ಕಿಂತ ಹೆಚ್ಚು, 40% ಹೆಚ್ಚಿನ ತೊಂದರೆ ಇದ್ರೆ ದೈಹಿಕವಾಗಿ ಮಾನಸಿಕವಾಗಿ, ಅಂತ ಅವನನ್ನ ಅಧಿಕೃತವಾಗಿ ಅಂಗವಿಕಲತೆ ಇರುವ ವ್ಯಕ್ತಿ ಅಂತ ಗುರುತಿಸಿ ಅವನಿಗೆ ಸರ್ಕಾರಿ ಸೌಲಭ್ಯಗಳನ್ನ ಎಲ್ಲವನ್ನು ಕೊಡೋದು ಅಂತ ಆಗಿದೆ. ಹಾಗಂತ ಮಾತ್ರಕ್ಕೆ ಅದಕ್ಕಿಂತ ಕಮ್ಮಿ ಇರುವಂತ ಅಂಗವಿಕಲತೆ ಏನು ಇಲ್ವೆ ಅಂದ್ರೆ, ಈ ಹೊಸ ಕಾನೂನಲ್ಲಿ ಅದಕ್ಕೂ ಸಹ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವನಿಗೆ ಪ್ರಮಾಣ ಪತ್ರ ಸಿಗುತ್ತೆ, ಈಗ ನಾವೇನು UDID ಕಾರ್ಡ್ ಅಂತ ಹೇಳ್ತೀವಲ್ಲ, ಅದು ಸಿಗುತ್ತೆ. ಆದ್ರೆ ಅವನು ಸೌಲಭ್ಯಗಳಿಗೆ ಅರ್ಹನಲ್ಲ ಅಷ್ಟೇ. ಆದ್ರೆ ಮತ್ತೆ ಅದು ಸಿಕ್ಕಿನ ಏನು ಅರ್ಹತೆ ಇಲ್ಲ ಅಂದ್ರೆ ಏನಪ್ಪಾ ಪ್ರಯೋಜನ ಅಂತಂದ್ರೆ, ಇಲ್ಲಿ ಯಾವ ತರ ಪ್ರಯೋಜನಗಳನ್ನ ಅವ್ರು ಪಡ್ಕೋಬಹುದು ಅಂದ್ರೆ, ಇವಾಗ ಯಾರೋ ಅವರು ಅಂಗವಿಕಲತೆಯನ್ನ ಹೆಸರಿಡಿಸಿ ಅವ್ರನ್ನ ನಿಂದನೆ ಮಾಡ್ತಾರೆ, ಆಗ ಈ UDID ಕಾರ್ಡ್ನ ಇಟ್ಕೊಂಡು ಆಧಾರದ ಮೇಲೆ ಅವ್ರ ಮೇಲೆ ಕಾನೂನುಬದ್ಧ ಕ್ರಮ ತಗೋಬಹುದು. ಮತ್ತೆ ಬಸ್ಸಲ್ಲಿ ರೈಲಲ್ಲಿ ಪ್ರಯಾಣ ಮಾಡ್ತಿರ್ತೀವಿ, ಅವಾಗ ಅಂಗವಿಕಲರಿಗೆ ಅಂತ ಒಂದು ಮಾಡಿರುವಂತ ಮೀಸಲಾಗಿರುವಂತ ಸ್ಥಾನ ಇರುತ್ತೆ, ಅದನ್ನ ಅವ್ರು ಎದ್ದು ಬಿಟ್ಕೊಡಲ್ಲ. ಅಂತ ಸಂದರ್ಭದಲ್ಲಿ ಈ ಕಾರ್ಡಿನ ಉಪಯೋಗಿಸ್ಕೊಂಡು ಅವರು ಅದನ್ನ
1: ಪಡ್ಕೋಬಹುದು.
0: ಈ ತರದ ಪರ್ಯಾಯವಾದಂತ ಸೌಲಭ್ಯಗಳನ್ನ ಪಡ್ಕೋಬಹುದೇ ಹೊರತು, ಈ ಕೆಲವು ಸೌಲಭ್ಯ ಪೆನ್ಷನ್ ಆಗಿರ್ಬೋದು ಅಂದ್ರೆ, ಅದನ್ನ ನಾವು ಮಂತ್ಲಿ ಮೇಂಟೆನೆನ್ಸ್ ಅಲೋಯನ್ಸ್ ಅಂತ ಕರಿತೀವಿ. ಆ ಪೆನ್ಷನ್ ಅನ್ನೋಂತ ಪದ ವಾಡಿಕೆಯಲ್ಲಿ ಬಂದ್ಬಿಟ್ಟಿದೆ, ಅದು ಸರಿಯಲ್ಲ. ಅದು ಮಂತ್ಲಿ ಮೇಂಟೆನೆನ್ಸ್ ಅಲೋಯನ್ಸ್ ಅಂತ, ಮಾಸಿಕ ನಿರ್ವಹಣಾ ಭತ್ಯೆ ಅಂತ ಅವರಿಗೆ ಪ್ರತಿ ತಿಂಗಳು ಇಷ್ಟು ಕೊಡಬೇಕು ಅಂತಿದೆ. ಆ ತರದ ಸೌಲಭ್ಯಗಳು ಸಿಗೋದಿಲ್ಲ. ಅಥವಾ ಕೆಲವು ಸಾಧನ ಸಲಕರಣೆಗಳು ಕೊಡ್ತಾರೆ, ಅದು ಕಿವಿಗೆ ಹಾಕೊಳ್ಳುವಂತ ಹಿಯರಿಂಗ್ ಏಡ್ ಇರ್ಬೋದು, ನಡೆದಾಡಬೇಕಾಗಿರೋ ಕ್ರಚ್ಚು, ಕ್ಯಾಲಿಪರು, ವೀಲ್ ಚೇರು, ಅಥವಾ ಮೋಟರೈಸ್ ಟ್ರೈಸ್ಕೂಟರು, ಈ ತರದ್ದೆಲ್ಲ ಏನಿದೆ ಅದರದ್ದು ಅವರಿಗೆ, ಯಾರಿಗೆ 40% ಇಂದ ಕಮ್ಮಿ ಇರೋರಿಗೆ ಸಿಗದೇ ಇರ್ಬೋದು. ಜೊತೆಗೆ ಸರ್ಕಾರಿ ಬೇರೆ ಬೇರೆ ಸೌಲಭ್ಯಗಳು, ಸಾಲ ಸೌಲಭ್ಯಗಳಾಗಿರ್ಬೋದು ಅಥವಾ ಆರ್ಥಿಕ ನೆರವನ್ನ ನೀಡುವಂತಹ ಕೆಲವು ಯೋಜನೆಗಳಾಗಿರ್ಬೋದು, ಇವುಗಳು ಅವರಿಗೆ ದೊರಕದೇ ಇರ್ಬೋದು. ಈತ ಸಣ್ಣ ಪುಟ್ಟದ್ದು ಮತ್ತೆ ಹಕ್ಕುಗಳಿಗೆ ಸಂಬಂಧಪಟ್ಟಂಗೆ ಬೇರೆ ತರ ಸೌಲಭ್ಯಗಳು, ಆರ್ಥಿಕ ಸೌಲಭ್ಯಗಳನ್ನು ಬಿಟ್ಟು ಬೇರೆ ರೀತಿಯ ಹಕ್ಕುಗಳಿಗೆ ಚ್ಯುತಿ ಬಂದಾಗ ಅವರು ಆ ಸರ್ಟಿಫಿಕೇಟ್ನ ಬಳಸ್ಕೊಂಡು ಅದಕ್ಕೆ ಸೂಕ್ತ ಕ್ರಮವನ್ನು ತಗೊಳ್ಬೋದು.
1: ಓಕೆ, ಈಗ ಸರ್ ಈಗ ತಾವು ಹೇಳ್ದಂಗೆ ಈಗ 2016 ಅಧಿನಿಯಮದ ಪ್ರಕಾರ 21 ರೀತಿಯ ಒಂದು

0: ಸೆಲೆಬ್ರಿಟಿಗಳನ್ನು ನಾವು ಹೇಳಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಪ್ರಮುಖವಾಗಿ ಯಾವ್ಯಾವ ರೀತಿಯ ಒಂದು ವಿಶೇಷತೆಗಳನ್ನು ಗುರುತಿಸಲಾಗಿದೆ ಸರ್?
1: ನೋಡಿ, 21ರಲ್ಲಿ ಒಂದು ನಾವು 5-6 ಕ್ಯಾಟಗರಿ ಮಾಡ್ಕೊಳ್ಬೋದು. ದೈಹಿಕ ಅಂಗವಿಕಲತೆ ಅನ್ನೋದ್ರಲ್ಲಿ ಒಂದು 5 ಅಂಗವಿಕಲತೆಯನ್ನು ಹೆಸರಿಸ್ತಾರೆ ಅವರು. ಅದರಲ್ಲಿ ಮಾಂಸಖಂಡಗಳ ಕ್ಷೀಣಿಸುವಿಕೆ, ಅದನ್ನು ಮಸ್ಕ್ಯುಲರ್ ಡಿಸ್ಟ್ರಫಿ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಅದಾದಮೇಲೆ ಕುಬ್ಜರು ಅಂತ ಕರಿತೀವಿ, ಡ್ವಾಲ್ಫಿಸಮ್ ಅನ್ನೋದು ಬರುತ್ತೆ. ಅದಾದಮೇಲೆ ಅವರಿಗೆ ಆಸಿಡ್ ಅಟ್ಯಾಕ್ ಅಂತ ಇದೆ, ಅದಕ್ಕೆ ಆಸಿಡ್ನ ಎರ್ಚಿ ಅಥವಾ ಬೆಂಕಿಯಲ್ಲಿ ಸುಟ್ಟು ಗಾಯಗಳಿಂದ ಅಂಗವಿಕಲತೆ ಬಂದಿರೋರ್ನ ಅದಕ್ಕೆ ನಾವು ಸೇರಿಸ್ಕೋತೀವಿ. ಆಮೇಲೆ ಲೆಪ್ರಸಿ ಅಂತ, ಕುಷ್ಠರೋಗದಿಂದ ನಿವಾರಣೆ ಹೊಂದಿರು, ಕುಷ್ಠರೋಗದಿಂದ ಉಂಟಾಗಿರುವಂಥ ಅಂಗವಿಕಲತೆ ಇರುತ್ತೆ, ಅವರನ್ನ ಅದಕ್ಕೆ ಸೇರಿಸ್ಕೊಳ್ತೀವಿ. ಸೊ ಈ ರೀತಿ ಒಂದು 5 ಅಂಗವಿಕಲತೆಗಳು ಆ ಒಂದು ಕಡೆ ದೈಹಿಕ ಅಂಗವಿಕಲತೆಯಲ್ಲಿ ಬರುತ್ತೆ.
0: ಅದ್ರ ಬಗ್ಗೆ ಮಾತಾಡೋಣ ಸರ್. ಒಂದು ಕರೆ ಇದೆ. ಹಲೋ,
2: ಹಲೋ,
0: ಹಾ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್ ನಮಸ್ತೆ, ನಾವು ಪ್ರಗುರ್ ತಾಲೂಕು ಹೊಸಬಿಹಳ್ಳಿ.
0: ಹೊಸಬಿದ್ರಳ್ಳಿಂದ ತಮ್ಮ ಹೆಸರು?
2: ಸುರೇಶ್ ಅಂತ ಸರ್.
0: ಸುರೇಶ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್ ನಾ ಇದು ಗ್ರಾಮ ಪಂಚಾಯತಿಲಿ ಸರ್ಕಾರದೇ ಬರ್ತಲ್ಲ ಅಂಗಲೇಕರದ್ದು, ಅದು ಗ್ರಾಮ ಪಂಚಾಯತಿ ಬರ್ತಿಲ್ಲ ಸರ್, ಬರ್ತೈತಾ?
1: ಅವ್ರ ಹೆಸರು ಏನಂದ್ರು?
0: ಸುರೇಶ್.
1: ಸುರೇಶ್ ಅವರೇ, ಈಗ ಈ ಸಾರಿ 15ನೇ ಫೈನಾನ್ಸ್ ಅಂತ ಕರಿತೀವಿ, 15th ಫೈನಾನ್ಸ್, ಅದರಲ್ಲಿ ಬರುವಂತ ಅನುದಾನವನ್ನ ಗ್ರಾಮ ಪಂಚಾಯತಿಗಳು, ತಾಲೂಕು ಪಂಚಾಯತಿಗಳು, ಜಿಲ್ಲಾ ಪಂಚಾಯತಿಗಳು ಹೇಗೆ ಬಳಸಬೇಕು ಅಂತ ಒಂದು ಸರ್ಕಾರದ ಗೈಡ್ಲೈನ್ ಇದೆ, ಮಾರ್ಗಸೂಚಿ ಇದೆ. ಅದರ ಪ್ರಕಾರ ಅವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಆ ಹಣವನ್ನು ಒಂದು 5% ಹಣವನ್ನು ಅವರು ಅಂಗವಿಕಲ್ಯ ಕಲ್ಯಾಣಕ್ಕೋಸ್ಕರ ಎತ್ತಿಡಬೇಕು ಅಂತದ್ದು ಅದು ನಿಯಮದ ಪ್ರಕಾರ ಹೇಳುತ್ತೆ. ಈ ಸಾರಿ 15th ಫೈನಾನ್ಸಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಸಾರ್ವಜನಿಕ ಕಟ್ಟಡಗಳಲ್ಲಿ, ಸ್ಥಳಗಳಲ್ಲಿ ಅಂಗವಿಕಲರಿಗೆ ಅಡೆತಡೆ ರಹಿತ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಆ ಹಣವನ್ನು ಬಳಸಬೇಕು ಅಂತ ಇದೆ. ನೀವು ಕೇಳಿದ್ದು ಪ್ರಶ್ನೆ ಒಳ್ಳೆಯದೇ, ಯಾಕೆಂದರೆ ಮುಂಚೆ ಎಲ್ಲ ಗ್ರಾಮ ಪಂಚಾಯತಿಯಿಂದ 5% ಹಣವನ್ನು ಅಂಗವಿಕಲರಿಗೆ ನೇರವಾಗಿ ಕೊಡ್ತಾಯಿದ್ರು, ಅವ್ರಿಗೆ ಉದ್ಯೋಗ ಮಾಡಲಿಕ್ಕಾಗ್ಬೋದು, ಸಾಧನ ಸಲಕರಣೆ ತೊಗೊಳಕ್ಕಾಗ್ಬೋದು, ಅಥವಾ ಔಷಧೋಪಚಾರಕ್ಕಾಗ್ಬೋದು, ಈ ಥರ ಇನ್ನಿತರ ಏನೇ ಅವರ ಅವಶ್ಯಕತೆ ಇದೆಯೋ ಅದಕ್ಕೆ ಬಳಸ್ಕೊಳ್ಳಿ ಅಂತ ಕೊಡ್ಬೋದಾಗಿತ್ತು. ಆದರೆ ಈ 15th ಫೈನಾನ್ಸ್ ಇದ್ರ ಪ್ರಕಾರ, ನಿಯಮದ ಪ್ರಕಾರ ಈ ಸಾರಿ ಆ ಥರದ್ದು ಕೊಟ್ಟಿದ್ದು ಅಷ್ಟೊಂದು ಉಪಯೋಗ ಆಗಿಲ್ಲ. ಹಾಗಾಗಿ ಸಾರ್ವಜನಿಕ ಕಟ್ಟಡದಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಅಡೆತಡೆ ರಹಿತ ವಾತಾವರಣವನ್ನು ನಿರ್ಮಾಣ ಮಾಡಿದಾಗ ಎಲ್ಲ ಥರದ ಅಂಗವಿಕಲರು ಅದನ್ನು ಬಳಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ರೀತಿ ಈ ಕ್ರಮವನ್ನು ಸರ್ಕಾರ ತಗೊಂಡಿದೆ. ಹಾಗಾಗಿ ಈಗ ನೇರವಾಗಿ ಫಲಾನುಭವಿಗಳಿಗೆ ಸಿಗೋ ದುಡ್ಡು ಅದು ಇಂಡೈರೆಕ್ಟ್ ಆಗಿ ಅಂಗವಿಕಲರ ಅಭಿವೃದ್ಧಿಗೆ ಉಪಯೋಗ ಆಗ್ತಾ ಇದೆ.
2: ಸರ್ ಈಗ ನಾನು ಪೇಷನ್ ಮೂಸಾ ಬರ್ಕೊಟ್ಟಿದ್ದೀನಿ, ಅವ್ರು ಯಾವ್ದೇ ರೀತಿ ಅನುದಾನ ಬರಲ್ಲ ಇಲ್ಲಿ, ನೀವು
1: ಅದೇ ಅದೇ ನಾನು ಈಗ ಹೇಳದ್ನಲ್ಲ, ಅವರು ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ಅಂತನೋ ಅಥವಾ ಸಮಯ ಇಲ್ಲದೆ ಇರೋದ್ರಿಂದನೋ ಆ ರೀತಿ ಕಾರಣ ಹೇಳ್ತಾ ಇದ್ದಾರೆ. ಈ ಸಾರಿ ಬಂದಿರತಕ್ಕಂಥ ಈ ಅಕಾಡೆಮಿ ಇದು ಫೈನಾನ್ಷಿಯಲ್ ಇಯರಲ್ಲಿ ಬಂದಿರೋವಂಥ ಹಣಗಳು, ಈಗ ನಾನು ಹೇಳಿದ್ನಲ್ಲ, ಇವಾಗ ಒಂದು ಶಾಲೆಗೆ ಹೋಗ್ತೀರಿ, ಆ ಶಾಲೆಯಲ್ಲಿ ರ್ಯಾಂಪ್ ಬೇಕು, ರ್ಯಾಂಪ್ ಇರೋದಿಲ್ಲ, ಅಲ್ಲಿ ರ್ಯಾಂಪ್ ಕಟ್ಟಿಸೋದು ಅಥವಾ ಶಾಲೆಯಲ್ಲಿರುವಂಥ ಶೌಚಾಲಯ ಅಂಗವಿಕಲರು ಹೋಗಲಿಕ್ಕೆ ಬರಲಿಕ್ಕೆ ಅನುಕೂಲ ಇಲ್ಲದೆ ಇರೋವಂಥ ರೀತಿಯಲ್ಲಿರುತ್ತೆ, ಆ ಶೌಚಾಲಯ ಕಟ್ಟಿಸ್ಕೊಡೋದು, ಅಥವಾ ಪಂಚಾಯತಿ ಆಫೀಸ್ ಇರ್ಬೋದು, ಅಥವಾ ಬಸ್ ಸ್ಟ್ಯಾಂಡ್ ಇರ್ಬೋದು, ಅಥವಾ ಪೊಲೀಸ್ ಸ್ಟೇಷನ್ ಇರ್ಬೋದು, ಅಥವಾ ಯಾವುದಾದ್ರು ಕೋರ್ಟು ಕಚೇರಿಗಳಿರ್ಬೋದು, ಈ ಥರ ಯಾರು ಸಾರ್ವಜನಿಕ ಜಾಗಗಳು ಅಂತ ನಾವೇನು ಉಲ್ಲೇಖ ಮಾಡ್ತೀವಿ, ಅಲ್ಲಿ ಅಂಗವಿಕಲರು ಹೋಗಲಿಕ್ಕೆ ಬರಲಿಕ್ಕೆ ಕೂತ್ಕೊಳ್ಳಿಕ್ಕೆ ಅಥವಾ ಶೌಚಾಲಯಗಳನ್ನು ಉಪಯೋಗಿಸ್ಲಿಕ್ಕೆ ಇರೋವಂಥ ಏನೋ ಅಡ್ಡಿ ಆತಂಕಗಳೇನಿದೆ ಅದನ್ನು ತೆರವು ಮಾಡಿ ಅವರಿಗೆ ಅನುಕೂಲಕರವಾಗಿರುವಂತಹ ಶೌಚಾಲಯವನ್ನು ಕಟ್ಟಿಸೋಕ್ಕೆ, ಆ ಕಚೇರಿಗಳಿಗೆ ಹೋಗಲಿಕ್ಕೆ ಬರಲಿಕ್ಕೆ ಬೇಕಾಗಿರುವಂಥ ರ್ಯಾಂಪು, ವೀಲ್ ಚೇರು ಅದಾಗದೆ ಹೋಗ್ಲಿಕ್ಕೆ ಬರೋಕ್ಕೆ ಆಗೋಂಗೆ ಆ ಥರದ ಕಟ್ಟಡ ವಿನ್ಯಾಸಗಳನ್ನು ಮಾಡಲಿಕ್ಕೋಸ್ಕರ ಬಳಸಿ ಅಂತ ಹೇಳಿರೋದ್ರಿಂದ ನಿಮಗೆ ಪಂಚಾಯಿತಿಯಲ್ಲಿ ನೇರವಾಗಿ ಅಂಗವಿಕಲ ವ್ಯಕ್ತಿಗಳಿಗೆ ಅಥವಾ ವಿಕಲಚೇತನ ವ್ಯಕ್ತಿಗಳಿಗೆ ಅವರು ಹಣವನ್ನು ಕೊಡ್ತಾ ಇಲ್ಲ ಈ ಸಾರಿ ಅಷ್ಟೇ, ಮುಂಚೆ ಎಲ್ಲ ಕೊಟ್ಟಿದ್ದಾರೆ. ಈ ಒಂದು 15th ಫೈನಾನ್ಸ್ ಯಾವಾಗ ಆಪರೇಟ್ ಆಗ್ತಾ ಇದೆ ಅಲ್ಲಿಂದ ಈಚೆಗೆ ಆ ಹಣವನ್ನು ಈ ಕೆಲಸಕ್ಕೋಸ್ಕರ ಬಳಸ್ತಾ ಇದ್ದಾರೆ. ಅದು ನಾ ಈಗ ಆಲ್ರೆಡಿ ಹೇಳಿದಂಗೆ ಅಡೆತಡೆ ರಹಿತ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಬಳಸ್ತಾ ಇದ್ದಾರೆ, ನೇರ ಫಲಾನುಭವಿಗಳಿಗೆ ಕೊಡ್ತಿಲ್ಲ ಅಷ್ಟೇ.
2: ಓಕೆ, ಹಾಂ ಹಾಂ,
1: ಅದು ಪೆನ್ಷನ್ ಬರೋದು 5% ಅಲ್ಲ, ಅದು ಪೆನ್ಷನ್ ಬರೋದು ಅದು ಇಲಾಖೆಯಿಂದ ಕೊಡೋದು. ನಾನು ಆಗಲೇ ಹೇಳಿದೆ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ, 40%ಗಿಂತ ಯಾರಿಗೆ ಹೆಚ್ಚು ಅಂಗವಿಕಲತೆ ಇರುತ್ತೆ ಆ ಥರ UDID ಕಾರ್ಡ್ ಯಾರಿಗಿರುತ್ತೆ ಅವರು ಪೆನ್ಷನನ್ನು ತೊಗೊಳಕ್ಕೆ, ಅಂದರೆ ಮಂತ್ಲಿ ಮೇಂಟೆನೆನ್ಸ್ ಅಲೋಯೆನ್ಸ್ ಮಾಸಿಕ ನಿರ್ವಹಣಾ ಭತ್ಯೆಯನ್ನು ಪಡೀಲಿಕ್ಕೆ ಯಾವುದೇ ಥರ ತೊಂದರೆ ಇಲ್ಲ. ಅಕಸ್ಮಾತ್ ಅದೇನಾದ್ರು ನಿಂತಿದ್ದರೆ, ನಿಮ್ಗೊಂದು 2-3 ತಿಂಗಳಿಂದ ಬಂದಿಲ್ಲ ಅಂದರೆ, ನೀವು ಅದನ್ನು ಸಂಬಂಧಪಟ್ಟ ಇಲಾಖೆಗಳಿದೆ, ನಿಮಗೆ ಸ್ಥಳೀಯವಾಗಿ ನೀವು ಅಂಗನವಾಡಿ ಟೀಚರ್ನ ಕೇಳ್ಬೋದು, ಇಲ್ಲ ಅಂತಂದರೆ ನೀವು ತಾಲೂಕು ಕಚೇರಿ ತಾಲೂಕು ಕೇಂದ್ರಕ್ಕೆ ಬಂದರೆ CDPO ಅಂತ ಇದ್ದಾರೆ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಅಂತಿದ್ದಾರೆ, ಅವ್ರ ಕಚೇರಿಯಲ್ಲಿ ಹೋಗಿ ವಿಚಾರಿಸಿದ್ರೆ ಅದು ಯಾಕೆ ನಿಂತಿದೆ, ಏನಕ್ಕೆ ಬರ್ತಾ ಇಲ್ಲ

0: ಅದನ್ನು ನಿಮಗೆ ಮಾಹಿತಿ ಕೊಟ್ಟು ಅದು ಯಾರು ಅದರಲ್ಲಿ ಏನಾದ್ರು ಕುಂದು ಕೊರತೆ ಇದ್ರೆ ಅದನ್ನ ಬಗೆಹರಿಸ್ಕೊಡ್ತಾರೆ ಅವರು. ಬ್ಯಾಂಕ್ನಲ್ಲಿ ನೇರವಾಗಿ ಅಂಗವಿಕಲರಿಗೆ ಕೊಡೋದಕ್ಕೆ ಅವಕಾಶ ಇಲ್ಲ. ನೀವು ಸಂಘಗಳನ್ನು ಮಾಡಿಕೊಂಡು ಸಂಘದ ಮುಖಾಂತರ ಬ್ಯಾಂಕ್ನಲ್ಲಿ ಒಂದು ನಿಮ್ಮ ಅಕೌಂಟನ್ನು ಓಪನ್ ಮಾಡಿ ಅದಕ್ಕೆ ಏನಾದರೂ ಅವರು ಬ್ಯಾಂಕಿನಲ್ಲಿ ನೀವು ಸಾಲ ತೊಗೊಳೋದಕ್ಕೆ ಅದಕ್ಕೊಂದು ಪ್ರಾವಿಷನ್ ಇದೆ. ಅದಲ್ಲದೆ ಮುದ್ರಾ ಯೋಜನೆ ಅಂತ ಇದೆ, ಅದು ಎಲ್ಲರಿಗೂ ಅನ್ವಯಿಸುವಂಥ ಮುದ್ರಾ ಯೋಜನೆ, ಅದರಲ್ಲಿ ನೀವು ಬ್ಯಾಂಕಿನಲ್ಲಿ ಸಾಲ ತೊಗೋಬೋದು.
1: ಓಕೆ, ಧನ್ಯವಾದಗಳು ಸುರೇಶ್ ಅವರೇ.
0: ಈಗ ನಾನು ದೈಹಿಕ ಅಂಗವಿಕಲತೆಯಲ್ಲಿ 5 ಪ್ರಕಾರಗಳನ್ನ ಹೇಳಿದೆ. ಅದೇ ತರ ದೃಷ್ಟಿಗೆ ಸಂಬಂಧಪಟ್ಟಂಗೆ 2 ಇದೆ, ಅದು ಒಂದು ಅಂಧತ್ವ ಮತ್ತು ಮಂದ ದೃಷ್ಟಿ ಅಂತ. ಅಂದಮೇಲೆ ಈ ಮಾತು ಮತ್ತು ಕಿವಿ ಕೇಳಿಸ್ಲಿದ್ದಕ್ಕೆ ಅದರಲ್ಲಿ ಅವರು 3 ಭಾಗ ಮಾಡಿದ್ದಾರೆ. ಒಂದು ಹಾರ್ಡ್ ಆಫ್ ಹಿಯರಿಂಗ್ ಅಂತ ಇದೆ, ಮಂದ ಕಿವಿ, ಕಿವುಡುತನ, ಆಮೇಲೆ ಮಾತು ಮತ್ತು ಭಾಷಾದೋಷ ಅಂತ. ಇದು 3 ಬರುತ್ತೆ. ಅಲ್ಲಿಗೆ 5+5 10 ಆಯ್ತು.
1: ಓಕೆ ಸರ್, ಅದ್ರ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಣ. ಮತ್ತೊಂದು ಕರೆ ಇದೆ. ಹಲೋ
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ಸರ್ ನಮಸ್ಕಾರ, ನಮ್ಮ ಹೆಸರು ವೀರಭದ್ರ ಸ್ವಾಮಿ ಅಂತ.
1: ವೀರಭದ್ರ ಸ್ವಾಮಿ
2: ತಾಲೂಕು ಸರ್ಗೂರಿಂದ, ನಾವು ಚಿತ್ತಮ್ಮ ಒಕ್ಕೂಟದಿಂದ ಉಪಾಧ್ಯಕ್ಷ ಆಗಿನಿ, ಹಾಗೂ ಸರ್ಗೂರ್ಲಿ ಪರಿಸರ ಮತ್ತು ಪ್ರತಿನಿಧಿ ಆಗಿನಿ.
1: ವೀರಭದ್ರ ಸ್ವಾಮಿ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ.
2: ಈಗ ನಮ್ಮ ಇಲ್ಲಿ ಕಟ್ಟಡ ಕಟ್ಟವರಲ್ಲ ಸರ್, ಇಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಡ ಕಟ್ಟವರಲ್ಲ, ಅಲ್ಲಿ ರ್ಯಾಂಪ್ ಇಲ್ಲ, ರ್ಯಾಂಪ್ ಹಾಕಿಲ್ಲ. ಹಂಗ ಬೇಕಲ್ಲ, ರ್ಯಾಂಪ್ ಹಾಕ್ಬೇಕಾಯ್ತು, ರ್ಯಾಂಪ್ ಹಾಕಿಲ್ಲ. ಅಧಿಕಾರಿಗಳಿಗೆ ಹೋಗಿ ಲೆಟರ್ ಗಿಟ್ರೆ ಎಲ್ಲ ಕೊಟ್ಬಿಟ್ಟು ಬಂದು ಅದೇನು ಪ್ರಚಾರ ಮಾಡ್ತಾ ಇಲ್ಲ ಅವರು, ಅದೇನು ಹೇಳೋದು ಸರ್?
0: ಈಗ ಒಂದು, ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ ವೀರಭದ್ರಾಚಾರ್ಯ ಅವರೇ, ರ್ಯಾಂಪ್ ಹಾಕ್ಬೇಕು ಅಂತಾನೆ 15ನೇ ಆರ್ಥಿಕ ಯೋಜನೆ ಅಡಿಯಲ್ಲಿರೋದು, 15th ಫೈನಾನ್ಸ್ ಕಾರ್ಯಕ್ರಮದಲ್ಲಿರೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಅಡೆತಡೆ ರಹಿತ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ 5% ಹಣವನ್ನು ವ್ಯಯ ಮಾಡಬೇಕು ಅಂತಿದೆ. ಸಂಬಂಧಪಟ್ಟಂಥವ್ರು ಅಂತಂದರೆ ನೀವು ಸದ್ಯಕ್ಕೆ ಇಒ ಅಂತ ಇರ್ತಾರೆ ತಾಲೂಕಲ್ಲಿ, ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ತಾರೆ, ಅವರಿಗೆ ಪತ್ರ ಕೊಡಿ. ಅವರು ಏನಾದ್ರು
2: ಕ್ರಮ
0: ಹೇಳ್ತೀನಿ ಕೇಳಿ, ಕೇಳಿಸ್ಕೊಳ್ಳಿ. ಅವರಿಂದ ಏನು ನಡೀತಾ ಇಲ್ಲ ಅಂತ ನಿಮ್ ಗಮನಕ್ಕೆ ಬಂದ್ರೆ, ಅವರೇನು ಕ್ರಮ ತಗೋತಾ ಇಲ್ಲ ಅಂತ ಗಮನಕ್ಕೆ ಬಂದ್ರೆ, KSRTC ಬರುವಂತದ್ದು ನಿಮ್ಮ ಇದು ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಗೆ, ಆ ಕಾರಿಗೆ ಯಾರು ನಿಮ್ಮ ಸ್ಥಳೀಯ ಅಧಿಕಾರಿ ಇದ್ದಾರೆ ಅವ್ರ ಗಮನಕ್ಕೆ ಈ ಕಾನೂನಿನ ಪ್ರತಿಯನ್ನ ಇಟ್ಕೊಂಡು ಆ ಕಾನೂನು ಪ್ರತಿಯಲ್ಲಿ ಇಂಥ ಸೆಕ್ಷನ್ ಅಲ್ಲಿ ಹಿಂಗಿದೆ ಅಂತ ಹೇಳ್ತಾನೆ. 4 ನೀವು ಹೋದ್ರೆ ಅದರಲ್ಲಿ ಸಾರ್ವಜನಿಕ ಸ್ಥಳಗಳು ಅಡೆತಡೆ ರಹಿತವಾಗಿರಬೇಕು ಅಂತ ಒಂದು ಸೆಕ್ಷನ್ ಇದೆ. ಅದನ್ನ ಉಲ್ಲೇಖ ಮಾಡಿ ಅದರದೊಂದು ಪ್ರತಿಯನ್ನ ಜೆರಾಕ್ಸ್ ಮಾಡಿ ನಿಮ್ಮ ಒಂದು ಮನವಿ ಪತ್ರಕ್ಕೆ ಅಟ್ಯಾಚ್ ಮಾಡಿ ಅದನ್ನ ಸಹ ನೀವು ಸ್ಥಳೀಯ ಕರ್ನಾಟಕ ರಾಜ್ಯ ಸರ್ಕಾರ ಸಾರಿಗೆ ಅಧಿಕಾರಿ ಯಾರಿರ್ತಾರೋ ಅವ್ರು ಕೊಡ್ಬೋದು. ಅಲ್ಲೂ ಸಹ ನಿಮಗೆ ಅದು ಅವರು ಕ್ರಮ ತಗೊಳ್ಳಿಲ್ಲ ಅವರು ಅಂತಂದ್ರೆ, ನಿಮಗೆ ಪ್ರತಿ ತಿಂಗಳು KDP ಮೀಟಿಂಗ್ ಅಂತ ಆಗುತ್ತೆ, ಕರ್ನಾಟಕ ಡೆವಲಪ್ಮೆಂಟ್ ಅಭಿವೃದ್ಧಿಯ ಸಭೆ ನಡೆಯುತ್ತೆ. ಅದರಲ್ಲಿ ಎಲ್ಲ ಅಧಿಕಾರಿಗಳು ಆ ಸಭೆಯಲ್ಲಿ ಭಾಗವಹಿಸ್ತಾರೆ, ಅದಕ್ಕೆ ತಹಸೀಲ್ದಾರರು ಅಧ್ಯಕ್ಷರಾಗಿರ್ತಾರೆ. ಆ ಸಭೆಯಲ್ಲಿ ನೀವು ತಹಸೀಲ್ದಾರ ಹತ್ರ ಮುಕ್ತ ಅವಕಾಶ ತಗೊಂಡು ಅಲ್ಲಿ ಹೋಗಿ ನೀವು ನಿಮ್ಮ ಸಮಸ್ಯೆಯನ್ನು ಪ್ರಸ್ತಾಪ ಮಾಡ್ಬೋದು. ಈ ರೀತಿ ನಾವು ಮನವಿ ಕೊಟ್ಟಿದ್ದೀವಿ, ಯಾವುದೇ ಥರ ಕ್ರಮಗಳು ಅದಕ್ಕೆ ಜರುಗ್ತಾ ಇಲ್ಲ, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಲಾಖೆಯವರು ಅದಕ್ಕೆ ಕ್ರಮ ತಗೊಳ್ಬೇಕು, ಗಮನ ಹರಿಸ್ಬೇಕು ಅಂತ ನೀವು ಕೊಡ್ಬೋದು. ಇದು ಇಲ್ಲೂ ನಡೀದೆ ಹೋದರೆ ನೀವು ಜಿಲ್ಲಾ ಮಟ್ಟದಲ್ಲಿ CEO ಅಂತ ಇರ್ತಾರೆ, ಹಾಂ CEO ಅವ್ರಿಗೂ ಸಹ ಮನವಿ ಪತ್ರವನ್ನು ಕೊಡ್ಬೋದು. ಇವೆಲ್ಲೂ ಆಗದೇ ಇದ್ದರೆ, ಇವರು ಯಾರೂ ಗಮನ ಕೊಡಲಿಲ್ಲ ಅಂದರೆ, ನಿಮಗೆ ಕರ್ನಾಟಕ ರಾಜ್ಯ ಅಂಗವಿಕಲರ ಆಯುಕ್ತರು ಅಂತ ಒಬ್ಬರಿದ್ದಾರೆ, ನೀವು ನೇರವಾಗಿ ಕರ್ನಾಟಕ ರಾಜ್ಯ ಅಂಗವಿಕಲರ ಆಯುಕ್ತರ ಕಚೇರಿಗೆ ನಿಮ್ಮ ಮನವಿ ಪತ್ರವನ್ನು ಪಡೆದ್ರೆ ಅವರು ಅದಕ್ಕೆ ಸೂಕ್ತವಾದಂಥ ಕ್ರಮವನ್ನು ತಗೋತಾರೆ. ಯಾಕೆ ಅಂತಂದರೆ, ಅಂಗವಿಕಲರ ಕಾನೂನು 2016 ಅನ್ನೋ ವಿಚಾರ ಏನು ಇವತ್ತು ಮಾತಾಡ್ತಿದ್ದೀವಿ, ಅದರ ಅನುಷ್ಠಾನದ ಜವಾಬ್ದಾರಿ ಇರೋದು ಆ ಆಯುಕ್ತರಿಗೆ, ಅಂಗವಿಕಲರ ಆಯುಕ್ತರಿಗೆ. ಸೊ ಅದರಿಂದ ಇದು ಎಲ್ಲೂ ಸ್ಥಳೀಯವಾಗಿ ಆಗಲಿಲ್ಲ ಅಂತಂದರೆ ನೀವು ನೇರವಾಗಿ ಆಯುಕ್ತರ ಗಮನಕ್ಕೆ ತರಬಹುದು.
1: ಓಕೆ, ಧನ್ಯವಾದಗಳು ವೀರಭದ್ರ ಸ್ವಾಮಿ ಅವರೇ ಕರೆ ಮಾಡಿದ್ರು. ಸರ್ ತಾವು ಮಾತನಾಡ್ತಾ ಇದ್ರಿ ಈ ಒಂದು
0: ಅಂಗವಿಕಲತೆ. ಈಗ ನಾನು 10 ಅಂಗವಿಕಲತೆ ಹೇಳಿದೆ, ಅದು ಮುಂದುವರೆದ ಭಾಗ ಏನಾಗುತ್ತೆ ಅಂದ್ರೆ, ಬೌದ್ಧಿಕವಾಗಿ ಅಂದ್ರೆ ನಮ್ಮ ಬುದ್ಧಿಗೆ ಸಂಬಂಧಪಟ್ಟಂತ ಒಂದು 2 ಅಂಗವಿಕಲತೆಯನ್ನ ಉಲ್ಲೇಖ ಮಾಡ್ತಾರೆ. ಅದು ಒಂದು ಏನಂತಂದ್ರೆ, ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಅದನ್ನ ಬೇರೆ ತರ ಕರೀತಾರೆ, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ಆದ್ರೆ ಕನ್ನಡದಲ್ಲಿ ಬೌದ್ಧಿಕ ಅಂಗವಿಕಲತೆ ಅಂತ ಕರಿಬಹುದು. ನಾನು ಗ್ರಾಮಾಂತರ ಪ್ರದೇಶದಲ್ಲಿ ಬೇಗ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಪದ ಉಪಯೋಗ ಉಪಯೋಗಿಸ್ತಿದ್ದೀನಿ, ಯಾರು ಅನ್ಯತಾ ಭಾವಿಸಬಾರ್ದು, ಅದನ್ನು ಬುದ್ಧಿಮಾಂದ್ಯತೆ ಅಂತ ನಾವು ಕರಿತಾ ಇದ್ವಿ ಮುಂದೆ, ಹಿಂದೆ ಎಲ್ಲ ಅದೇ ಥರ ಕರೀತಿದ್ವಿ ಅದು. ಆಮೇಲೆ ಇನ್ನೊಂದು ಅದಕ್ಕೆ ಮಾನಸ

0: ಮಾನಸಿಕ ಅಸ್ವಸ್ಥರು ಅಂತ ಬೇರೆ ಬರ್ತಾರೆ. ಅವರು ಇವ್ರನ್ನ ಇದಕ್ಕೆ ಸಂಬಂಧಪಟ್ಟಂಗೆ ತಗೊಂಡಿದ್ದಾರೆ. ಇನ್ನು ನಮ್ಮ ಇದು ಬುದ್ಧಿಗೆ ಸಂಬಂಧಪಟ್ಟಂಗೆ, ಆಮೇಲೆ ಈ ಕಾಗ್ನೇಟಿವ್ ರಿಲೇಟೆಡ್ ಅಂದರೆ ಬ್ರೈನಿಗೆ ಸಂಬಂಧಪಟ್ಟದ್ದೊಂದು ಎರಡು ಇದನ್ನು ಹೇಳ್ತಾರೆ. ಅದು ಏನಪ್ಪ ಅಂದರೆ ಒಂದು ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಅಂತ, ಇನ್ನೊಂದು ಆರ್ಟಿಸಮ್ ಅಂತ. ಒಂದು ಸ್ವಲೀನತೆ, ಆರ್ಟಿಸಮ್ ಅಂದರೆ ಸ್ವಲೀನತೆ ಅಂತ ಕನ್ನಡದಲ್ಲಿ, ಇನ್ನೊಂದು ನಿರ್ದಿಷ್ಟ ಕಲಿಕಾ ದೋಷ ಅಂತ, ಇದೆರಡನ್ನ ಉಲ್ಲೇಖ ಮಾಡ್ತಾರೆ. ಸೊ ಅಲ್ಲಿಗೆ 14 ಒಂದು ಕಲಿತೆ ಆಯಿತು. ಇನ್ನು ಎರಡು ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಸಂಬಂಧಪಟ್ಟಿದ್ದು, ಕೇಂದ್ರ ನರಮಂಡಲಕ್ಕೆ ಸಂಬಂಧಪಟ್ಟಿದ್ದು ಎರಡು. ಒಂದು ಪಾರ್ಕಿನ್ಸನ್ ಡಿಸೀಸ್ ಅಂತ ನಾವೆಲ್ಲ ಕೇಳಿದ್ದೀವಿ, ವಯಸ್ಸಾದ್ಮೇಲೆ ಬರುತ್ತೆ, ನಾವು 60 ಅರಳುಮರಳು ಅಂತ ಹೇಳ್ತೀವಲ್ಲ, ಆ ಥರ ತೊಂದರೆ ಇದೆ ಒಂದವರು. ಇನ್ನೊಂದು ಮಲ್ಟಿಪಲ್ ಸ್ಲಿರೋಸಿಸ್ ಅಂತ, ಅದಕ್ಕೆ ಕನ್ನಡದಲ್ಲಿ ಪದ ಇಲ್ಲ, ನಾವು ಮಲ್ಟಿಪಲ್ ಸ್ಲಿರೋಸಿಸ್ ಅಂತಲೇ ಅನ್ಕೋಬೇಕು. ನರಮಂಡಲದ ಒಳಗಡೆ ಈ ಕರೆಂಟ್ ಶಾಕ್ ಅಂತೀವಿ, ಯಾಕಂದರೆ ಇದನ್ನು ತುಂಬ ಟೆಕ್ನಿಕಲ್ ಆಗಿರೋ ಥರ ಮಾತಾಡಿದರೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಅರ್ಥ ಆಗಲ್ಲ. ನಮ್ಗೆ ಅರ್ಥ ಆಗೋ ಭಾಷೆ ಏನಪ್ಪ ಅಂದ್ರೆ, ಈಗ ಕರೆಂಟ್ ಮುಟ್ಟದ ಶಾಕ್ ಹೊಡೆದಾಗ ನಮ್ಗೆ ಹಿಂಗೆ ನಮ್ಮ ದೇಹದಲ್ಲಿ ಯಾವ ಥರ ಬದಲಾವಣೆಗಳಾಗುತ್ತೋ ಅದೇ ಥರ ಒಳಗಡೆ ನಾವು ಹೊರಗಡೆ ಕರೆಂಟ್ ಮುಟ್ಬೇಕಾಗೇ ಇಲ್ಲ, ಒಳಗಡೆನೆ ನರದ ಮೇಲಿರ್ತಕ್ಕಂಥ ಒಂದು ಕೋಟಿಂಗು, ಅದನ್ನ ಬೇರೆ ಒಂದು ಬೀಟಾ ಸೆಲ್ ಅಂತ ಅದು ತಿಂದ್ಬಿಡುತ್ತೆ, ಆಗ ಅದು ಓಪನ್ ಆಗುತ್ತೆ, ಆಗ ಅದನ್ನ ಅದು ಎರಡು ನರಕ್ಕೆ ಟಚ್ ಆದಾಗ ಅಲ್ಲೊಂದು ಥರದ ಶಾಕ್ ಹೊಡೆಯುತ್ತೆ, ಎಲೆಕ್ಟ್ರಿಕ್ ಶಾಕ್ ಥರದ. ಅದರಿಂದ ಉಂಟಾಗುವಂಥ ಅಂಗವಿಕಲ್ಯ ನಾನು ಈ ಗ್ರಾಮಾಂತರ ಪ್ರದೇಶದಲ್ಲಿ ಗುಂಡಪೇಟೆಯಲ್ಲೆಲ್ಲ ಸುಮಾರು ಜನ ನೋಡಿದ್ದೀನಿ. ಸೊ ಅದು ಅದ್ರು ಅದು ಎರಡು ಬರುತ್ತೆ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದೆ ಮುಂದುವರ್ಸೋಣ. ಮತ್ತೊಂದು ಕರೆ ಇದೆ. ಹಲೋ
2: ಸರ್, ನಮಸ್ತೆ.
1: ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಹೆಸರು ಗಣೇಶ್ ಸರ್. ಏನ್ ಗಣೇಶ್?
1: ಗಣೇಶ್ ಸರ್, ಎಲ್ಲಿಂದ ಮಾತನಾಡ್ತಾ
2: ಇದ್ದೀರಾ? ಅಂತರ್ಸಂತೆ ಗ್ರಾಮ.
1: ಅಂತರ್ಸಂತೆ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್, ನಮ್ ಕಿವಿ ಏನೋ ಸ್ವಲ್ಪ ಸೋರ್ತಿತ್ತು ಸಂಘದಲ್ಲಿ, ಒಕ್ಕೂಟ ಸಂಘದ ಕಥೆ ಅಂತ ವಿಕಲಚೇತನದು. ನನ್ನ ವಿವೇಕಾನಂದ ಹಾಸ್ಪಿಟಲ್ ಬಂದಿದ್ ಬಂದದ್ದು ನನ್ನ ನೆನ್ನೆ.
1: ಓಕೆ, ಹಾ ಹೇಳಿ.
2: ಗಂಗೋತ್ರಿ ತೋರ್ಸಕಂತ ಸ್ಕ್ಯಾನ್ ಮಾಡ್ಸ್ಕೊಂಬ್ರಿ ಅಂತ ಹೇಳಿದ್ದಾರೆ. ಅದು ಬರ್ಕೊಟ್ರದವರು ಪ್ರೈವೇಟ್ ಬರ್ಕೊಟ್ರ ಕರ್ನಾಟಕ ಡಯಾಗ್ನೋಸ್ಟಿಕ್ಗೆ 4,000 ಕೇಳ್ತಾರ. ನಾವು ವಿಕಲಚೇತನರು ಅಂತ ಕೇಳಿ ಏನ್ ಮಾಡೋದು ಹೋಗ್ತಾ ಇಲ್ಲ.
0: ಗಣೇಶ್ ಅವರೇ, ನೀವು ವಿಕಲಚೇತನರು ಅನ್ನೋದಕ್ಕೆ ನಿಮ್ಮ ಹತ್ರ ಅದರ ಪ್ರಮಾಣ ಪತ್ರ ಇದೆಯಾ? ನಾನು ಆಗ್ಲೇ ಹೇಳಿದ್ನಲ್ಲ, UDID ಕಾರ್ಡ್ ಅಂತ ಇದೆಯಾ? ಇದೆಯಾ? ಹಾ, ಇದೆ. ಸೊ ಇದ್ಮೇಲೆ ನಿಮಗೆ ಈಗ ಸರ್ಗೂರಲ್ಲಿ ಒಂದು ಒಳ್ಳೆ ಆಸ್ಪತ್ರೆಯನ್ನ ವಿವೇಕಾನಂದ ಕೇಂದ್ರದವರೇ ನಡೆಸ್ತಾ ಇದ್ದಾರೆ. ನೀವು ಅಲ್ಲಿನೂ ಬಂದು ನಿಮ್ಗೆ ಏನಾದ್ರು ಡಾಕ್ಟರ್ ಬರ್ಕೊಟ್ಟಿದ್ದಾರೆ ಅಂದ್ರೆ ಚೆಕ್ ಮಾಡ್ಬೋದು. ಇಲ್ಲ ಅಂದ್ರೆ ಮೈಸೂರಿನಲ್ಲಿ ಈ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಅಂತ ಇದೆ, ನಿಮಗೆ ಗೊತ್ತಿರಬೇಕು, ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಅಂತ ಒಂದಿದೆ. ನೀವು ಅಲ್ಲಿಗೆ ನೇರವಾಗಿ ಹೋಗಿ ನಿಮ್ಮ ಕಿವಿ ತೊಂದರೆ ಏನಿದೆ ಅಂತ ತೋರಿಸಿದ್ರೆ ನಿಮಗೆ ಅವರು ಸೂಕ್ತವಾದ. ಹಾ,
2: ಗಂಗೋತ್ರಿ ಮೇಡಮ್ ತೋರಿಸಿ ಬರ್ಕೊಟ್ಟಿದ್ದಾರೆ.
0: ಯಾರು ಗಂಗೋತ್ರಿ ಮೇಡಮ್? ಯಾರು
2: ಹೆಸರು ಗೊತ್ತಿಲ್ಲ.
0: ಇಲ್ಲ ಇಲ್ಲ, ನಾನು ಹೇಳೋ ಅಂತ ಜಾಗಕ್ಕೆ ಹೋಗಿ ಅಲ್ಲಿ ಹೆಚ್ಚಿನ ಖರ್ಚನ್ನ ತಗೊಳ್ಳಲ್ಲ ಅವರು. ಮತ್ತೆ ನೀವು BPL ಕಾರ್ಡ್ ಇದ್ರೆ BPL ಕಾರ್ಡು ತಗೊಂಡೋಗಿ, ಅವಾಗ ನಿಮಗೆ ಆ ಎಲ್ಲ ಖರ್ಚುಗಳನ್ನ ಅವರು ಅದನ್ನ ವೇವ್ ಆಫ್ ಮಾಡ್ತಾರೆ. ಅವರು ಸೂಕ್ತವಾಗಿ ನಿಮ್ಮ ಕಿವಿಗೆ ಏನು ತೊಂದರೆ ಇದೆ ಅನ್ನೋದನ್ನ ಪರಿಶೀಲನೆ ಮಾಡಿ ಪರೀಕ್ಷೆ ಮಾಡಿ ಏನನ್ನ ಕೊಡಬೇಕು ಅನ್ನೋದನ್ನ ಅವರು ನಿಮಗೆ ಕೊಡ್ತಾರೆ. ಅಕಸ್ಮಾತ್ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ, ತುಂಬಾ ದುಬಾರಿ ಅಲ್ಲ, ನೀವು ಹೇಳಿದ್ರಲ್ಲ ಈಗ ಅಷ್ಟೊಂದು ದುಬಾರಿ ಅಲ್ಲದೆ ಇದ್ರೂ, ಯಾಕೆಂದ್ರೆ ಇವತ್ತು ಫ್ರೀ ಫ್ರೀ ಅಂತ ಕೊಟ್ಟು ಕೊಟ್ಟು ಅದನ್ನ ಅವರು ದುರುಪಯೋಗ ಪಡಿಸ್ಕೋತಾ ಇದ್ದಾರೆ ಅನ್ನೋದು ಅವ್ರ ಗಮನಕ್ಕೆ ಬಂದಿದೆ. ಹಾಗಾಗಿ ಯಾವುದನ್ನು ಉಚಿತವಾಗಿ ಕೊಡಬಾರ್ದು ಅನ್ನೋದಕ್ಕೋಸ್ಕರ ಅವರು ಒಂದು ಸಣ್ಣ ಪ್ರಮಾಣದ ಒಂದು ಚಾರ್ಜ್ ಮಾಡ್ತಾರೆ. ಅದನ್ನು ಬೇಜಾರು ಮಾಡ್ಕೋಬೇಡಿ, ಅದಕ್ಕೆ ಅವರು ರಸೀತಿಯೆಲ್ಲ ಕೊಡ್ತಾರೆ. ಸೊ ಅದರಿಂದ ಅದನ್ನು ಬಳಸಿದಾಗ ಮಾತ್ರ ನಾವು ದುಡ್ಡು ಕೊಟ್ಟಿದ್ರೆ ಬೆಲೆ ಬರುತ್ತೆ ಅದಕ್ಕೆ ಬಳಸೋಕ್ಕೆ ಅಂತ. ಆ ದೃಷ್ಟಿಯಿಂದ ಅವರು ಒಂದು ಸ್ವಲ್ಪ ಚಾರ್ಜ್ ಸಣ್ಣ ಪ್ರಮಾಣದ ಚಾರ್ಜ್ ಮಾಡೋದು, ಹೆವಿ ಆಗಲ್ಲ ನಿಮಗೆ, ಹೊರೆ ಆಗಲ್ಲ ಅದು. ಅದಿದೆ, ಇಲ್ಲಾಂದರೆ ಕೆಲವು ಸಮಯ ಉಚಿತವಾಗೂ ಆಗ್ಬೋದು. ನೀವು ಅಲ್ಲಿಗೆ ಹೋದರೆ ಒಳ್ಳೇದು, ಯಾಕೆಂದರೆ ನಿಮಗೆ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟವರಾಗಿರೋದ್ರಿಂದ, ನೀವು ಅಲ್ಲೇ ನಿಮ್ಮ ಹತ್ತಿರದಲ್ಲೇ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಇರೋದ್ರಿಂದ ನೀವು ಅಲ್ಲಿಗೆ ಹೋಗ್ಬೋದು. ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಅಂತ ಹತ್ತಿರದಲ್ಲೇ ಇದೆ, ಅಲ್ಲಿ ಹೋಗಿ ತೋರಿಸಿ, ಅಲ್ಲಿ ಎಲ್ಲವೂ ಕಮ್ಮಿ ಖರ್ಚಲಾಗುತ್ತೆ ಅಥವಾ ಕೆಲವು ಉಚಿತವಾಗಿ ಆಗುತ್ತೆ. ಗಂಗೋತ್ರಿ ಹತ್ರ ಅಲ್ಲ, ಗಂಗೋತ್ರಿ ಇದೆಯಲ್ಲ ಬೆಂಗಳೂರು, ಮೈಸೂರು ಯೂನಿವರ್ಸಿಟಿ ಅಂತ ಕರಿತೀವಲ್ಲ, ಮೈಸೂರು ವಿಶ್ವವಿದ್ಯಾನಿಲಯ, ಅದಕ್ಕೆ ಆ ಜಾಗಕ್ಕೆ ಗಂಗೋತ್ರಿ ಅಂತ ಕರೀತಾರೆ. ಗಂಗೋತ್ರಿ ಅಂತ ಯಾರು ಇಲ್ಲ, ನನಗೆ ಗೊತ್ತಿರೋ ಆ ಜಾಗಕ್ಕೆ, ಆದರೂ ಇದು ಅದ್ರ ಪಕ್ಕನೇ ಬರುತ್ತೆ. ಆ ಆಸ್ಪತ್ರೆಗೆ ಹೋಗಿ ಅದೇ ಅದೇ ಅಲ್ಲಿ ಅಲ್ಲಿ ಸ್ಕ್ಯಾನ್ ಏನು ಎಲ್ಲ ಮಾಡೋ ವ್ಯವಸ್ಥೆ ಇರುತ್ತೆ, ಯಾಕೆಂದರೆ ಅದು ರಾಷ್ಟ್ರಮಟ್ಟದ ಸಂಸ್ಥೆ, ಅಲ್ಲಿ ಬೇರೆಯವ್ರಿಗೆ ಯಾರಿಗೂ ಬರ್ಕೊಡೋವಂಥ ವ್ಯವಸ್ಥೆ ಇರೋದಿಲ್ಲ. ನೀವು ಇನ್ನೊಂದು ಸಾರಿ ಹೋಗಿ ಅಥವಾ ಸರ್ಗೂರಿಗೆ ಬಂದು ಇಲ್ಲಿ ಇರೋವಂಥ ಕಾರ್ಯಕರ್ತರನ್ನ ಭೇಟಿ ಮಾಡಿ ಅದು ನಿಮ್ಮ

0: ತೊಂದರೆ ಏನಿದೆ ಅಂತ ಅವ್ರು ಒಂದ್ಸರಿ ಗಮನಿಸಿ ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡ್ತಾರೆ.
1: ಇದಕ್ಕೆ ಸರ್ಗುರು ವಿವೇಕಾನಂದ ಹಾಸ್ಪಿಟಲ್ ಬಂದು ತೋರಿಸ್ಕೊಂಡು ರಮೇಶ್ ಸರ್ ಎಲ್ಲ ಮಾಡಿಸ್ಕೊಂಡು ನೋಡ್ಕೊಂಡು ಅವ್ರ ಡಾಕ್ಟರ್ ಸಿಟಿ ಸ್ಕ್ಯಾನ್ ಬರ್ದೇಸೋಯ್ತು. ಸಿಟಿ ಸ್ಕ್ಯಾನ್ ಮಾಡ್ಸ್ಕೊಂಡು ಬಂದಿದ್ದೀವಿ. ಮಾಡ್ಸ್ಕೊಂಡ ಮೇಲೆ ಗೊತ್ತಾಯ್ತಾ ಯಾವ ರೀತಿ ಆಯ್ತು ಆಪರೇಷನ್ ಸುಸ್ತ ಸಿಕ್ಕಿದೆ.
0: ಎಷ್ಟು ವಯಸ್ಸು ಈಗ ನಿಮಗೆ?
1: ನಾಲ್ಕು 58 ಸರ್.
0: ಓಕೆ, ಈಗಲೂ ಮಾಡಿ ನೋಡಿ, ಇನ್ನೊಂದ್ಸರಿ ಪರೀಕ್ಷೆ ಮಾಡಿ ಸೂಕ್ತವಾದ ಕ್ರಮ ಆಗ್ಬೋದು ನಿಮಗೆ.
2: ಓಕೆ, ಧನ್ಯವಾದಗಳು ಗಣೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಸರ್. ಈಗ ತಾವು ಮಾತನಾಡ್ತಿದ್ದಂಗೆ ನಾವು ಹೇಳೋದಾದ್ರೆ, ಈಗ ತಾವು ಹೇಳಿದ್ರೆ ಈಗ ಸೊ ಯಾವ್ಯಾವ ಒಂದು ವಿಶೇಷ ಚೇತನಗಳನ್ನು ನಾವು
0: ಅದರಲ್ಲಿ ನನಗೆ ನರಮಂಡಲಕ್ಕೆ ಸಂಬಂಧಪಟ್ಟದ್ದು ಎರಡು ಹೇಳಿದೆ, ಅದಾದ್ಮೇಲೆ ರಕ್ತಕ್ಕೆ ಸಂಬಂಧಪಟ್ಟಿದ್ದು ಒಂದು ಮೂರಿದೆ. ಅದನ್ನ ಹಿಮೋಫಿಲಿಯಾ ಅಂತ ಒಂದು, ತೆಲಸೇಮಿಯಾ ಅಂತ ಒಂದು, ಸಿಕಲ್ಸಿಲ್ಲನಿಮಿಯಾ ಅಂತ ಒಂದು. ಸೊ ಇದು ಮೂರುವೆ ಮನುಷ್ಯನ್ ನೋಡಿದ್ರೆ ನಿಮಗೆ ದೈಹಿಕವಾಗಿ ಮಾನಸಿಕವಾಗಿ ಏನು ಗೊತ್ತಾಗಲ್ಲ, ಆದ್ರೆ ಇದು ಮೂರು ರಕ್ತಕ್ಕೆ ಸಂಬಂಧಪಟ್ಟಂತದ್ದು. ಈಗ ಹಿಮೋಫಿಲಿಯಾ ಅಂತಂದ್ರೆ ಬ್ಲಡ್ ಕಲ್ಲಾಟ ಆಗಲ್ಲ ಅವನಿಗೆ, ರಕ್ತಸ್ರಾವ ಏನಾದ್ರು ಗಾಯಗಿ ಆದ್ರೆ ನಮಗೆಲ್ಲ 30 seconds ಅಥವಾ 50 seconds 20 seconds ಅಲ್ಲಿ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ನಿಮಿಷದಲ್ಲಿ ರಕ್ತ ನಿಂತೋಗ್ಬಿಡುತ್ತೆ, ಸೋರಿಕೆ ಆಗಲ್ಲ. ಆದ್ರೆ ಇಂಥ ವ್ಯಕ್ತಿಗಳಲ್ಲಿ ಏನಾಗುತ್ತೆ, ಆ ರಕ್ತಸ್ರಾವ ನಿರಂತರವಾಗುತ್ತೆ, ಅದು ನಿಲ್ಲಲ್ಲ. ಇದು ಒಂದು ಕಂಡೀಷನ್. ಸೊ ಹಾಗಾಗಿ ಅದು ಬಹಳ ಭಯಂಕರವಾದ ಕಂಡೀಷನ್. ಆ ರೀತಿ ಏನಾರ ಆಗಿ ರಕ್ತ ಹೋಗ್ತಾ ಇದ್ರೆ, ಯಾರು ರಕ್ತ ಕೊಡೋಕೆ ಹತ್ರದಲ್ಲಿ ಇಲ್ಲದೆ ಇದ್ರೆ ಆ ಮಗ ಹುಡುಗರ ಆ ವ್ಯಕ್ತಿ ಹೋಗ್ಬಿಡ್ತಾನೆ. ಸೊ ಆ ದೃಷ್ಟಿಯಿಂದ ಎರಡನೇದು ಈಗ ತೆಲಸೇಮಿಯಾ ಅನ್ನೋದು ತುಂಬಾ ಜನಗಳಿಗೆ ಆಗ್ತಾ ಇದೆ. ಈಗ ರಕ್ತದ ಉತ್ಪತ್ತಿ ಆಗೋದಿಲ್ಲ ಅವ್ರಿಗೆ, ನಮ್ಗೆ ಆ ದೃಷ್ಟಿಯಿಂದ ಅವ್ರಿಗೆ ಹೊಸ ರಕ್ತವನ್ನೇ ಪ್ರತಿ 3 ತಿಂಗಳಿಗೆ 2 ತಿಂಗಳಿಗೆ ಅವರ ತೊಂದರೆಗೆ ಅನುಗುಣವಾಗಿ ರಕ್ತವನ್ನು ಹೊಸ ರಕ್ತವನ್ನು ಅವ್ರಿಗೆ ಕೊಡಬೇಕಾಗುತ್ತೆ. ಅಷ್ಟು ರಕ್ತ ನಮ್ಮಲ್ಲಿ ಶೇಖರಣೆ ಆಗಬೇಕು, ಅಷ್ಟೊಂದು ಪೇಷಂಟ್ಗೆ ಅದನ್ನು ಕೊಡಬೇಕು, ಅದ್ರ ಪತ್ತೆ ಹಚ್ಚೋ ಕ್ರಮ ಎಲ್ಲ ನಡೀತಾ ಇದೆ. ಅದೊಂದು. ಇನ್ನೊಂದು ಏನಪ್ಪಾ ಅಂತಂದ್ರೆ ಸಿಕಲ್ ಸೆಲ್ ಅನಿಮಿಯಾ ಅಂತ ಈ ಟ್ರೈಬಲ್ ಏರಿಯಾಗಳಲ್ಲಿ, ಈಗ ನೀವು ಮಾತಾಡ್ತಿರೋದೆಲ್ಲ ಇಲ್ಲಿ ಟ್ರೈಬಲ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಮಲೇರಿಯಾ ಕಾಯಿಲೆ ಜಾಸ್ತಿ ಇರುತ್ತೆ. ಅಲ್ಲಿ ಸೊಳ್ಳೆಗಳು ಕಚ್ಚೋದ್ರಿಂದ ಬರುತ್ತಲ್ಲ, ಅದಕ್ಕೋಸ್ಕರ ಅವ್ರೇನ್ ಅದು ನಮ್ಮ ರಕ್ತ ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲಿ ಅದು ಪಾಪಿನ್ಸ್ ತರ ಒಂದು ರೌಂಡ್ ಆಗಿರಬೇಕು, ಕೆಂಪು ರಕ್ತ ಕಣ, ಅದು ಈ ಕುಡುಗೋಲ್ ತರ ಶೇಪ್ ತಗೊಂಡ್ಬಿಡುತ್ತೆ ಆಟೋಮೆಟಿಕ್ ಆಗ. ಸೊ ಅದು ಆಗದಾಗ ಅನಿಮಿಕ್ ಆಗ್ಬಿಡ್ತಾರೆ. ಅದು ಸೆಲ್ಸ್ ರಕ್ತ ಕೆಂಪು ರಕ್ತ ಕಣ ನಮ್ಮ ದೇಹದಲ್ಲಿ ಸುಮಾರು 120 ದಿನ ಬದುಕಬೇಕು, ಇದು 15 ದಿನ 20 ದಿನಕ್ಕೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇವರು ಅನಿಮಿಕ್ ಆಗ್ತಾರೆ. ಸೊ ಅಂತದನ್ನು ಸಹ ಈ ಕಾನೂನಲ್ಲಿ ಸೇರಿಸಿದೆ.
2: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಶ್ರೀಧರ್ ಅಂತ ಸರ್, ಬುಲ್ಗುಪ್ಪೆ ಇಂದ ಕಾಲ್ ಮಾಡಿರೋದು.
2: ಶ್ರೀಧರ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
3: ಸರ್ ಅದೇ, ಈಗ 2016 ಆಕ್ಟ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡ್ತಾ ಇದ್ರು ಸರ್. ಈಗ ನಂದು ಒಂದು ಪ್ರಶ್ನೆ ಏನಂದ್ರೆ, ಈಗ ವಿಶೇಷಚೇತನರಿಗೆ ಈ ಆಕ್ಟ್ ಬಗ್ಗೆ ಎಲ್ಲೂ ಕೂಡ ಅವೇರ್ನೆಸ್ ಇಲ್ಲ ಸರ್, ಅದ್ರ ಬಗ್ಗೆ ಜಾಗೃತಿ ಕೂಡ ಇರಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡುವಂತ ವ್ಯಕ್ತಿಗಳು ಸಿಗೋದಿಲ್ಲ. ಮತ್ತೆ ಇನ್ನೊಂದು ಏನಂತಂದ್ರೆ, ಶಿಕ್ಷಣ ವ್ಯವಸ್ಥೆಯಲ್ಲೂ ಕೂಡ ಮಕ್ಕಳುಗಳಿಗೆ ತುಂಬಾ ವಂಚಿತರಾಗ್ತಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ವಿಶೇಷ ಶಿಕ್ಷಕರುಗಳ ಕೊರತೆ ಕೂಡ ಇದೆ ಇದು. ಮತ್ತೆ ಇನ್ನೊಂದು, ವಿಶೇಷಚೇತನರಿಗೆ ಓಡಾಡೋದಕ್ಕೆ ಸಮಸ್ಯೆಗಳೇನಿದೆ ಅಂದ್ರೆ, ನಾನ್ ನೋಡಿದಾಗೆ ಈಗ ನಮ್ಮ ಕೋಟೆ ತಾಲೂಕಲ್ಲಿ ಇರ್ಬೋದು, ಸ್ಕೂಲ್ ತಾಲೂಕಲ್ಲಿ ಇರ್ಬೋದು, ಯಾವುದೇ ಒಂದು ಸರ್ಕಾರಿ ಕಟ್ಟಡಗಳಲ್ಲಿ ಇರ್ಬೋದು, ಏನಾಗ್ಬಿಟ್ಟಿದೆ ಅಂದ್ರೆ ಸರ್, ರ್ಯಾಂಪ್ ವ್ಯವಸ್ಥೆ ಇರಲ್ಲ. ಈಗ ನಾವು ತಾಲೂಕ್ ಆಫೀಸ್ಗೆ ಹೋಗ್ತೀವಿ ಅಂತಂದ್ರು ಕೂಡ ಅಲ್ಲಿ ಒಂದು ಲಿಫ್ಟ್ ಇಲ್ಲ, ಕೆಲವು ಇಲಾಖೆಗಳೆಲ್ಲ ಮೇಲ್ಗಡೆ ಇದೆ, ಅಲ್ಲಿಗೆ ಹೋಗೋದಿಕ್ಕೂ ಸಮಸ್ಯೆಗಳಾಗ್ತಿದೆ. ನಮ್ಗೆ ಕೆಳ ಹಂತದಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ಕೆಲವು ಇಲಾಖೆಗಳಿದೆ ಏನು ಕಮ್ಯುನಿಕೇಟ್ ಮಾಡೋದಕ್ಕೆ ಯಾರು ಸ್ಪಂದಿಸ ಅಂತ ವ್ಯಕ್ತಿಗಳು ಕೂಡ ಇರೋದಿಲ್ಲ. ಈ ತರ ಸಮಸ್ಯೆಗಳಿದ್ದಾಗ ನಾವು ಹೇಗೆ ಅದನ್ನ ನಾವು ಬಗೆಹರಿಸ್ಕೋಬಹುದು ಹೇಗೆ ಅಂತ ಒಂದು ಹೇಳ್ತಾ ಇದ್ದೀವಿ.
0: ಒಳ್ಳೆ ಪ್ರಶ್ನೆ ನಿಮ್ದು. ಒಂದು, ಅಂಗವಿಕಲರ ಕಾನೂನಿನ ಬಗ್ಗೆ ಅರಿವು ಬಗ್ಗೆ ಮಾತಾಡಿದಿರಿ. ಈಗ ಈಗ ಈಗ ಏನು ಫೋನಿನ ಕಾರ್ಯಕ್ರಮ ಆಗ್ತಾ ಇದೆ, ಇದು ಒಂದು ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮನೇ. ಈ ಕಾರ್ಯಕ್ರಮಕ್ಕೆ ಹೆಚ್ಚು ಜನ ಶ್ರೋತೃಗಳು ಕೇಳಿದ್ರೆ ಅವಾಗ ಅವರಿಗೆ ಒಂದಷ್ಟು ಪ್ರಮಾಣದ ತಿಳುವಳಿಕೆ ಬರುತ್ತೆ. ಸಂಪೂರ್ಣ ಕಾನೂನಲ್ಲಿರೋ ಎಲ್ಲವನ್ನು ಹೇಳೋಕ್ಕೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ಒಂದು ಗಂಟೆಯಲ್ಲಿ. ಆದರೆ ಒಂದು ಕಾನೂನಿದೆ, ಅದು ಇಂತಿಂಥ ಅಂಶಗಳನ್ನು ಹೇಳುತ್ತೆ, ಇಂತಿಂಥ ಸೌಲಭ್ಯಗಳನ್ನು ನಮಗೆ ಕೊಟ್ಟಿದ್ದಾರೆ ನಮ್ಮ ಸಂವಿಧಾನದಲ್ಲಿ ಅನ್ನೋದು ಒಂದು ಅರಿವು ಮೂಡುತ್ತೆ. ಇನ್ನು ಎರಡನೇದು ಅರಿವು ಹೇಗೆ ಮೂಡಿಸ್ಬೋದು ಅಂತಂದರೆ, ಈ ಸ್ವಯಂ ಸೇವಾ ಸಂಸ್ಥೆಗಳು ನಿಮ್ಮಲ್ಲಿ ಅಂಗವಿಕಲರ ಪುನರ್ವಸತಿ ಕಾರ್ಯಕ್ರಮಗಳನ್ನು ಮಾಡುವ ಸಂದರ್ಭದಲ್ಲಿ ಅವರಿಗೆ ತಿಳುವಳಿಕಾ ಕಾರ್ಯಕ್ರಮಗಳು ಅಂತ ಮಾಡ್ತಾರೆ. ಅದರಲ್ಲಿ ಬೀದಿ ನಾಟಕಗಳು, ಗೋಡೆ ಬರಹಗಳು, ಪೋಸ್ಟರ್ಗಳು, ಈ ಥರದ್ದನ್ನೆಲ್ಲ ಮಾಡಿ ಅವರಿಗೆ ಈ ಕಾನೂನಿನ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು ನಡೀತಾ ಇದೆ. ಮತ್ತು ಇನ್ನೊಂದೇನಂದರೆ, ಅರಿವು ಎಲ್ಲೋ ಸಿಗುತ್ತೆ ಅಂತಲ್ಲ, ಕೆಲವು ಅಂಗವಿಕಲರು ಪ್ರಯತ್ನ ಮಾಡಿ ಏನಿದೆ ನಮಗೆ ಏನು ಬದಲಾವಣೆಗಳಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋವಂಥ ಕಡೆ ಅವರು ಮಾಡಬೇಕು. ಎರಡನೇ ಅಂಶ ನೀವು ಹೇಳಿದ್ರೆ ಶಿಕ್ಷಣ ಅಂತ ಹೇಳಿದ್ರೆ ಇವತ್ತು ಎಲ್ಲ ಅಂಗ ವ್ಯಕ್ತಿಗಳಿಗೂ ಸಹ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಕರಿತೀವಿ, ಒಳಗೊಂಡ ಶಿಕ್ಷಣ ಅಂತ ಬಂದಿದೆ. ಆ ಒಳಗೊಂಡ ಶಿಕ್ಷಣ ಅಂತ ಎಲ್ಲ ಶಾಲೆಗಳು ನೋಡಿ, ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ನಡೆಯುತ್ತೆ,

0: ಸರ್ಕಾರಿ ಅನುದಾನಿತ ಶಾಲೆಗಳಲ್ಲೂ ನಡೆಯುತ್ತೆ, ಮತ್ತೆ ಖಾಸಗಿ ಶಾಲೆಗಳಲ್ಲೂ ಅದನ್ನ ನಡೆಸಬೇಕು ಅನ್ನೋಂಥದ್ದು ಸರ್ಕಾರದ ಒಂದು ನಿಯಮದಲ್ಲಿ ಹೇಳಿದೆ. ಹಾಗಾಗಿ ಯಾವುದೇ ಅಂಗವಿಕಲ ಮಗುವನ್ನು ಸಹ ಅಥವಾ ವಿದ್ಯಾರ್ಥಿಯನ್ನು ಸಹ ಅವನ ಅಂಗವಿಕಲತೆ ಇದೆ ಅನ್ನೋ ಕಾರಣಕ್ಕೆ ನಾವು ಶಾಲೆಗೆ ಸೇರಿಸೋದಿಲ್ಲ ಅಂತ ಹೇಳಂಗಿಲ್ಲ, ಇದು ಮೊದಲು. ಎರಡನೆಯದು, ಆ ಹುಡುಗನ್ನ ಸೇರಿಸ್ಕೊಂಡ್ಮೇಲೆ, ಅಂತ ಅಂಗವಿಕಲ ವಿದ್ಯಾರ್ಥಿಗಳನ್ನ ಶಾಲೆಗೆ ಸೇರಿಸ್ಕೊಂಡ್ಮೇಲೆ ಆ ವ್ಯಕ್ತಿಗಳಿಗೆ ಪಾಠ ಮಾಡೋ ಅರ್ಹತೆ ಇರತಕ್ಕಂಥ ಶಿಕ್ಷಕರನ್ನ ನೇಮಕಾತಿ ಮಾಡಬೇಕು. ಈಗ ಆಲ್ರೆಡಿ ಸರ್ಕಾರ ಆ ಕೆಲಸವನ್ನು 1990 ಸರ್ವ ಶಿಕ್ಷಾ ಅಭಿಯಾನ, ಜಿಲ್ಲಾ ಇದು DPEP ಕಾರ್ಯಕ್ರಮ, ಆಮೇಲೆ ಇವಾಗ ಮಾಧ್ಯಮಿಕ ಶಿಕ್ಷಾ ಅಭಿಯಾನ, ಈ ಥರದೆಲ್ಲ ಕಾರ್ಯಕ್ರಮಗಳಲ್ಲಿ ಶಿಕ್ಷಕರನ್ನು ಅಂಗವಿಕಲ ವ್ಯಕ್ತಿಗಳಿಗೆ ಯಾವ ರೀತಿ ಪಾಠ ಬೋಧನಾ ಕಾರ್ಯಕ್ರಮಗಳನ್ನು ಮಾಡಬೇಕು, ಬೋಧನೆ ಹೇಗೆ ಮಾಡಬೇಕು, ಕಲಿಕೆಯನ್ನು ಹೆಂಗೆ ಕಳಿಸ್ಬೇಕು, ಬೋಧನಾ ಸಾಮಗ್ರಿಗಳನ್ನು ಹೆಂಗೆ ತಯಾರು ಮಾಡಬೇಕು, ಇದರ ಬಗ್ಗೆ ಎಲ್ಲ ವಿಸ್ತೃತವಾಗಿ ತರಬೇತಿಗಳು ನಡೀತಾ ಇದೆ. ಮತ್ತು ಸರ್ಕಾರದಲ್ಲೂ ಆ ಥರ ತರಬೇತಿ ಹೊಂದಿದಂಥ ಶಿಕ್ಷಕರನ್ನು ಪ್ರತಿ ಶಾಲೆಗೂ ಅಪಾಯಿಂಟ್ ಮಾಡುವಂಥ ಕೆಲಸಗಳು ನಡೀತಾ ಇದೆ. ಇದ್ರ ಜೊತೆಗೆ ಅವರನ್ನು ಏನೋ ಈ ಕಾಂಟ್ರ್ಯಾಕ್ಟ್ ಮೇಲೂ ಸಹ BERTs ಅಂತ ತೊಗೊಳ್ಳೋದು, ಈ ಥರ ಎಲ್ಲ ತೊಗೊಂಡು ಸಹ ಅಂಗವಿಕಲರಿಗೆ ಅನುಕೂಲ ಆಗಲಿ ಶಿಕ್ಷಣದಲ್ಲಿ ಅನ್ನೋ ವ್ಯವಸ್ಥೆನೂ ಸರ್ಕಾರ ಮಾಡ್ತಿದೆ. ಅದನ್ನು ನಾವೆಲ್ಲರೂ ಬಳಸ್ಕೊಳ್ಬೇಕಾಗಿರೋದು ನಮ್ಮ ಕಡೆಯೂ ಇದೆ. ಸರ್ಕಾರ ಒಂದು ಕಡೆ ಮಾಡಿದ್ರೆ ಅದರ ಫಲಾನುಭವಿಗಳು ಅದನ್ನು ಸಮರ್ಪಕವಾಗಿ ಬಳಸ್ಕೊಳ್ಬೇಕಾಗಿರೋದು ಒಂದಿದೆ. ಈಗ ಒಂದು ಅರ್ಧ ಗಂಟೆ ಹಿಂದೆ ನಾನು ಸಿಬ್ಬಂದಿ ತರಬೇತಿಯನ್ನು ಕೊಡ್ತಾ ಇದ್ದಾಗ ಅವ್ರು ಹೇಳಿದ್ರು, ಶಾಲೆಗೆ ಅಡ್ಮಿಷನ್ ಆಗುತ್ತೆ ಆದರೆ ಆ ಮಕ್ಕಳುಗಳು ಶಾಲೆಗೆ ಹೋಗೋದಿಲ್ಲ ಅಂತ. ಸೊ ಈ ಥರ ಆದಾಗ ನೀವು ಹೇಳ್ದಂಗೆ ಅಂತರ ಜಾಸ್ತಿ ಆಗುತ್ತೆ. ನಮ್ಮ ಅಂಗವಿಕಲ ವ್ಯಕ್ತಿ ಮಕ್ಕಳುಗಳು, ವಿಕಲಚೇತನ ವ್ಯಕ್ತಿಗಳು ಹೆಚ್ಚಿನ ವಿದ್ಯಾಭ್ಯಾಸಗಳು ಮಾಡೋಕ್ಕಾಗಲ್ಲ, ಒಳ್ಳೊಳ್ಳೆ ಉದ್ಯೋಗವನ್ನು ಪಡೆಯೋಕ್ಕಾಗಲ್ಲ, ಅದು ವಾಸ್ತವ. ಸೊ ಅದಕ್ಕೆ ನಾವು ಇಬ್ಬರೂ ಕೈ ಜೋಡಿಸ್ಬೇಕು. ಸರ್ಕಾರ ಅಂತ ಹೇಳಿ ಸರ್ಕಾರದ ಮೇಲೆ ಹಾಕೋಂಗಿಲ್ಲ, ಸರ್ಕಾರ ಮತ್ತು ಸಾರ್ವಜನಿಕರು ಇಬ್ಬರೂ ಕೈ ಜೋಡಿಸಿ ಕೆಲಸ ಮಾಡಿದಾಗ, ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಎಲ್ಲವೂ ಸೇರಿ ಕೆಲಸ ಮಾಡಿದಾಗ ಖಂಡಿತ ಶಿಕ್ಷಣದಲ್ಲಿ ನಾವು ಒಂದು ಒಳ್ಳೆಯ ಬದಲಾವಣೆಯನ್ನು ತರ್ಬೋದು. ಈಗ ಸಾರ್ವಜನಿಕ ಕಟ್ಟಡಗಳಲ್ಲಿ ರ್ಯಾಂಪ್ ವ್ಯವಸ್ಥೆ ಆಗಬೇಕು, ಶೌಚಾಲಯದಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಅನುಕೂಲ ಇರುವಂಥ ವ್ಯವಸ್ಥೆ ಆಗಬೇಕು ಅನ್ನೋದನ್ನು ಕಾನೂನಲ್ಲಿ ಹೇಳಿದೆ. ಅದಕ್ಕೆ ಈಗ ನಾನು ಮುಂಚೆನೆ ಮಾತಾಡ್ದಂಗೆ 15th ಫೈನಾನ್ಸಲ್ಲಿ ಬರುವಂಥ ಹಣದಲ್ಲಿ ಸ್ಥಳೀಯ ಸರ್ಕಾರಗಳು ಅದನ್ನು ಖರ್ಚು ಮಾಡ್ತಾ ಇದೆ.
1: ಓಕೆ, ಬೇರೆ ಪ್ರಶ್ನೆ ಆಯ್ತಾ ಶ್ರೀಧರ್ ಅವರೇ?
2: ಶಿಕ್ಷಕರ ಕೊರತೆ ಪ್ರತಿಯೊಂದು ಶಾಲೆಗಳಲ್ಲೂ ಕೂಡ ಇರದೇ ಇಲ್ವಲ್ಲ ಸರ್?
0: ಅದೇ, ಈಗ ಶಿಕ್ಷಕರ ಕೊರತೆ ಯಾಕಾಗಿದೆ ಅಂದರೆ ಅದು ಇದಕ್ಕೆ ಸಂಬಂಧಪಡದೇ ಇದ್ದಿದ್ದು, ಆದರೂ ಒಂದು ಮಾತು ಒಂದು ಸಣ್ಣದಾಗಿ ಹೇಳ್ಬಿಡ್ತೀನಿ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸುವಂಥದ್ದು ನಾವು ಒಬ್ಬರು ಒಂದು ಜವಾಬ್ದಾರಿಯುತವಾದ ಏನೋ ಪ್ರಜೆಗಳಾಗಿ ನಾವು ಸರ್ಕಾರಿ ಸ್ಕೂಲಿಗೆ ನಮ್ಮ ಮಕ್ಕಳನ್ನು ಸೇರಿಸ್ತಾ ಇಲ್ಲ. ಅದು ಗ್ರಾಮಾಂತರ ಪ್ರದೇಶದಲ್ಲ, ನಗರ ಪ್ರದೇಶದಲ್ಲ, ಎಲ್ಲ ಕಡೆಯೂ ಆಗಿದೆ. ಈಗ ನಿಮಗೆಲ್ಲೂ ಅಷ್ಟೇ, ಪ್ರೈವೇಟ್ ಸ್ಕೂಲ್ಗಳು ಬಂದಿದೆ, ನಿಮ್ಮ ಮಕ್ಕಳನ್ನೆಲ್ಲ ನೀವು ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತೀರ. ಅದು ನಿಂತು ಯಾವಾಗ ನಾವೆಲ್ಲ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸ್ತೀವಿ ಆವಾಗ ಎಲ್ಲ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಮಕ್ಕಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಆವಾಗ ಸರ್ಕಾರ ಶಾಲೆಗಳನ್ನು ಮುಚ್ಚಲ್ಲ. ಹೊಸ ಹೊಸ ಇದು ರಿಟೈರ್ಡ್ ಆದಮೇಲೆ ಅದಕ್ಕೆ ಬೇಕಾಗಿರುವಂಥ ಒಂದು ಶಿಕ್ಷಕರನ್ನು ನೇಮಕಾತಿ ಮಾಡುತ್ತೆ. ಈಗ ನಮ್ಮ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂತಂದರೆ, ಸರ್ಕಾರ ಶಿಕ್ಷಕರ ನೇಮಕಾತಿ ಮಾಡಿ ಶಾಲೆಗಳನ್ನು ತೆಗೆದು ಮಕ್ಕಳೇ ಬರದೇ ಇದ್ದರೆ ಏನು ಮಾಡೋದು? ಈಗ ನೀವೇ ಹೋಗಿ ನೋಡಿ, ಅಂಗನವಾಡಿಯಲ್ಲಿ ಹಿಂದೆ 30, 40, 50 ಮಕ್ಕಳು ಇರ್ತಿದ್ರು, ಇವತ್ತು 15, 20, 5, 10 ಬಂದ್ಬಿಟ್ಟಿದೆ. ನಿಮ್ಮ ಸರ್ಕಾರಿ ಶಾಲೆಗಳಿಗೆ ಹೋದರೆ 1-5 ಒಂದೇ ರೂಮಲ್ಲಿ ನಡೀತಾ ಇರುತ್ತೆ. ಯಾಕೆಂದರೆ 1 3 ಮಕ್ಕಳು, 2 ಕ್ಲಾಸಲ್ಲಿ 4 ಮಕ್ಕಳು, 5 ಕ್ಲಾಸಲ್ಲಿ 3 ಮಕ್ಕಳು, ಈ ಥರ ಇರ್ತಾರೆ. ಇದು ತಪ್ಪು ಯಾರ್ದು ಅಂತಂದರೆ ನಮ್ಮದೇ. ಆಮೇಲೆ ಈಗ ಅವರು ನೇಮಕಾತಿ ಮಾಡ್ಕೊಂಡಿದ್ದಾರೆ, ಹೇಗೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಈ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನೇಮಕಾತಿ ಮಾಡ್ಕೊಂಡಿರುವಂಥ ಶಿಕ್ಷಕರು ಎಲ್ಲೆಲ್ಲಿ ಶಿಕ್ಷಕರ ಕೊರತೆ ಇದೆ ಅಲ್ಲಿ ಅಂಥ ಶಿಕ್ಷಕರನ್ನು ಹಾಕಿದ್ದಾರೆ. ಈಗ ಬೇರೆ ನೀವು ಶಾಲೆಗಳಿಗೆ ಹೋದರೆ ನೋಡ್ಬೋದು, ಯಾಕಂದರೆ ನಾನು ನಿಕಟವಾಗಿ ಶಿಕ್ಷಣ ಇಲಾಖೆ ಜೊತೆ ಕೆಲಸ ಮಾಡೋದ್ರಿಂದ ಅದು ಅದರ ಪರಿಚಯ ನನಗಿದೆ. ಎಲ್ಲೆಲ್ಲಿ ಶಿಕ್ಷಕರ ಕೊರತೆ ನೇಮಕಾತಿಯಿಂದ ಆಗಿಲ್ಲ ಅಂಥ ಕಡೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಶಿಕ್ಷಕರನ್ನು ತಗೊಂಡು ಮಕ್ಕಳಿಗೆ ಬೋಧನೆಯಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅಂತ ಅವರನ್ನು ನೇಮಿಸಿದ್ದಾರೆ. ಆದರೆ ನೀವು ಹೇಳ್ದಂಗೆ 100 ಕಮ್ಮಿ ಆಗಿದೆಯಾ? ಇಲ್ಲ, ಅದರದ್ದು ಸಮಸ್ಯೆ ಇದ್ದೇ ಇದೆ. ಆ ಸಮಸ್ಯೆಗೆ ನಾವು ಸಾರ್ವಜನಿಕರು ಸ್ವಲ್ಪ ಕಾರಣ ಅಂತ ನನ್ನ ಅನಿಸಿಕೆ ಅಷ್ಟೇ.
2: ಈಗ ಮಕ್ಕಳ ಶಿಕ್ಷಣದಲ್ಲಿ ಕೂಡ ಅರಿವು ಮೂಡಿಸೋದಕ್ಕೆ ಪಠ್ಯಕ್ರಮದಲ್ಲಿ ವಿಶೇಷತರಿಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಗಳೇನಾದ್ರೂ ಆಡ್ ಮಾಡಬಹುದು ಸರ್?
0: ಈಗ ಕೆಲವು ಪುಸ್ತಕಗಳಲ್ಲಿ ಕನ್ನಡದ
2: ಬೇಸಿಕಲಿ ಈಗ ಸರ್ ಬೆಳೆಯುವಂತ ಮಕ್ಕಳಲ್ಲಿ ವಿಶೇಷಚೇತನರ ಬಗ್ಗೆ ಇರ್ಬೋದು, ಹಿರಿಯ ನಾಗರಿಕರ ಬಗ್ಗೆ ಇರ್ಬೋದು, ಫಸ್ಟ್ ಅವ್ರಿಗೆ ಅರಿವು ಬಂತು ಅಂದ್ರೆ ಅವ್ರ ಫ್ಯೂಚರ್ ಅಲ್ಲಿ ಆ ಮಕ್ಕಳ ಜೊತೆ ಬೆರೆಯೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ನನ್ನ ಒಂದು.
0: ನಿಜ, ಖಂಡಿತ ಮಾರಲ್ ಎಜುಕೇಶನ್ ಅಂತ ಒಂದು ವಿಭಾಗ ಇದೆ, ಅದಕ್ಕೆ ಸಂಬಂಧಪಟ್ಟಂತ ಪಠ್ಯಕ್ರಮಗಳಲ್ಲಿ ಸೂಕ್ತವಾದ ಕ್ರಮಗಳು ಇಡಬೇಕು, ಅಂಗವಿಕಲರು ಮಾಡಿರೋ ಸಾಧನೆಗಳನ್ನು ಉಲ್ಲೇಖ ಮಾಡುವಂಥ ಪಾಠಗಳು ಇಡಬೇಕು ಅನ್ನೋಂಥದ್ದು ಒಂದು ಭಾಗ ಇದೆ. ಅದನ್ನು ಡಿ ಎ ಸಿ ಆರ್ ಟಿ ಅವರು ಎನ್ ಸಿ ಆರ್ ಟಿ ಅವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಾಗುತ್ತೆ ಅಂತಂದರೆ ರಾಜ್ಯ ಮಟ್ಟದಲ್ಲಿ ಸಿಲೆಬಸ್ಸನ್ನು ಅಥವಾ ಪಠ್ಯವನ್ನು

0: ಯೋಜನೆ ಮಾಡುವಂಥ ಸಮಿತಿಯವರು ಅದ್ರ ಕಡೆ ಹೆಚ್ಚು ಒತ್ತನ್ನು ಕೊಡಬೇಕು. ಆ ಕಡೆ ಸ್ಥಳೀಯ ಅಂಗವಿಕಲರ ಒಕ್ಕೂಟಗಳು, ಸಂಘಗಳು ಅದ್ರ ಕಡೆ ಒಂದಷ್ಟು ಈ ನಾನೀಗ ಹೇಳಿದ್ನಲ್ಲ ಆ ವಿಚಾರ ಕುರಿತು ಶಿಕ್ಷಣ ಸಚಿವರಿಗೆ ನೀವು ಬರೆದಾಗ ಮುಂದೆ ಸಿಲೆಬಸ್ಸನ್ನು ಫ್ರೇಮ್ ಮಾಡುವಾಗ, ಪಠ್ಯಕ್ರಮದಲ್ಲಿ ಪಾಠವನ್ನು ಇಡುವಾಗ ಈ ಥರದವರು ಇವರು ಇಂಥ ವ್ಯಕ್ತಿಗಳ ಪಾಠಗಳನ್ನು ನೀಡ್ತಾರೆ. ನಮ್ಮ ದೇಶದಲ್ಲಿ ಆ ಥರ ಸಾಧನೆ ಮಾಡಿರುವಂಥ ಬೇಕಾದಷ್ಟು ಅಂಗವಿಕಲರಿದ್ದಾರೆ, ತೊಂದರೆ ಇರುವಂಥವ್ರು. ಮಾಲ್ತಿ ಹೋಲ್ಡನಿಂದ ಹಿಡಿದು ಇವತ್ತಿನ ಕ್ರಿಕೆಟರ್ ಒಬ್ಬರು ಇದ್ರಲ್ಲ, ಅವ್ರ ಹೆಸರು ಶೇಖರ್ ನಾಯಕ್ ತನಕನೂ ಬೇಕಾದಷ್ಟು ಚೆನ್ನಾಗಿದೆ. ಇವತ್ತು ಕಾಮನ್ವೆಲ್ತಲ್ಲಿ ಬೇಕಾದಷ್ಟು ಪ್ರಶಸ್ತಿಗಳನ್ನು ಅಂಗವಿಕಲ ಕ್ರೀಡಾಪಟುಗಳು ಗೆದ್ದಿದ್ದಾರೆ. ಇವರ ಪಾಠಗಳನ್ನು, ಇವರ ಸಾಧನೆಗಳನ್ನು ನಮ್ಮ ಪಠ್ಯಕ್ರಮದಲ್ಲಿ ತಂದಾಗ ಖಂಡಿತ ನೀವು ಹೇಳಿದಂಗೆ ಮಕ್ಕಳಿಗೆ ಅಂಗವಿಕಲತೆ ಇರುವಂಥ ಅಥವಾ ವಿಕಲಚೇತನ ವ್ಯಕ್ತಿಗಳ ಬಗ್ಗೆ ಗೌರವ ಹೆಚ್ಚಾಗುತ್ತೆ. ಮತ್ತು ವಿಕಲಚೇತನ ವ್ಯಕ್ತಿಗಳು ಸಹ ಅವರನ್ನು ಮಾಡಲಾಗಿಟ್ಕೊಂಡು ಅವರು ಜೀವನದಲ್ಲಿ ಮುಂದೆ ಬರೋಕ್ಕೆ ಅವಕಾಶ ಆಗುತ್ತೆ. ನೀವು ಒಳ್ಳೆಯ ಸಲಹೆ ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಅದನ್ನು ಹೆಚ್ಚಿನ ಅಧಿಕಾರದಲ್ಲಿರತಕ್ಕಂಥವ್ರ ಗಮನಕ್ಕೆ ತನ್ನಿ, ಶಿಕ್ಷಣ ಸಚಿವರಿಗೆ ಒಂದು ಮನವಿಯನ್ನು ಕೊಡಿ, ಹೆಚ್ಚು ಹೆಚ್ಚು ಪಾಠಗಳನ್ನು ಅಂಗವಿಕಲರ ಸಾಧನೆ ಮಾಡಿರ್ತಕ್ಕಂಥ ಅಂಗವಿಕಲರ ವಿಚಾರ, ಅವ್ರ ಬದುಕು, ಅವ್ರ ಜೀವನ, ಅವ್ರು ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಪಾಠಗಳನ್ನು ಇಟ್ಟರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅವ್ರು ಮನವೊಲಿಸ್ಬೋದು. ಅದು ಬಂದರೆ ನೀವು ಹೇಳಿದಂಗೆ ಆ ಕೊರತೆ ನೀಗುತ್ತೆ.
1: ಓಕೆ ಓಕೆ, ಧನ್ಯವಾದಗಳು ಶ್ರೀಧರ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೇಳಿದ್ರೆ, ಅಂದರೆ ವಿಶೇಷ ಚೇತನರಿಗೆ ಏನೇ ಒಂದು 2016 ಒಂದು ಅಧಿನಿಯಮದಲ್ಲಿ ಏನೇನು ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ರಿ. ಈಗ ಅದೇ ರೀತಿ ಉದ್ಯೋಗ ಮತ್ತು ಒಂದು ಸರ್ಕಾರಿ ನೇಮಕಾತಿಯಲ್ಲಿ ಈ ಒಂದು ಅಧಿನಿಯಮದ ಅಡಿಯಲ್ಲಿ ಯಾವ ಒಂದು ಮೀಸಲಾತಿ ಮತ್ತು ಸೌಲಭ್ಯಗಳಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಸರ್. ಮತ್ತೊಂದು ಕರೆ ಇದೆ. ಹಲೋ,
2: ಹಲೋ, ನಮಸ್ಕಾರ ಸರ್. ನಾನು ಹುಣಸಕೊಪ್ಪೆಯಿಂದ, ನಾನು ಎಲ್ಜಿ ಕೋಟೆ ಒಕ್ಕೂಟದ ಅಧ್ಯಕ್ಷ.
1: ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಾಗರಾಜ್ ಅವರೇ. ಹೇಳಿ ತಮ್ಮ ಪ್ರಶ್ನೆ.
2: ಸರ್, ಅಧಿಕಾರಿಗಳು ವಿಶೇಷಚೇತನರು ಹೋದಾಗ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಾರೆ. ಕೆಲವು ರೆಕಾರ್ಡ್ಗಳು ಬೇಕು ಅಂತ ಹೋದಾಗ ನನಗೆ ಒಂದು ದೃಢೀಕರಣ ಪತ್ರ ಕೊಡಿ ಅಂತ, ವಾಸಸ್ಥಳ ದೃಢೀಕರಣ ಪತ್ರನ 10 ವರ್ಷ ಕೊಡಿ ಅಂತ ಹೋದಾಗ ಅವ್ನು ಕೊಡೋದು 5 ವರ್ಷ. ಅಲ್ಲಿ ನನ್ನ ಆಧಾರ್ ಕಾರ್ಡ್ ನಲ್ಲಿ 12 ವರ್ಷ ಇದೆ, ಅವ್ನು ಕೊಡೋದು 5 ವರ್ಷ. ಅದು ಅನ್ವೇಷಣೆ ಏನ್ ಮಾಡಿದ್ರು ಬರೀ ಸೇವಕಾಸಿನೇ ಮಾಡ್ತಾರೆ. ಆ ದಿಕ್ಕಿನಲ್ಲಿ ನಾನು ಜಗಳಾಡಕ್ಕ ಸ್ವಲ್ಪ ಇಂಡೇಟ್ ಆಗ್ತಿ. ಇವ್ನ ಜೊತೆಲಿ ಏನು ಜಗಳಾಡೋದು ಸರಿ ಇಲ್ಲ ಅಂತ ಅಂದ್ಬಿಟ್ಟು. ಈ ತರ ಅಧಿಕಾರಿಗಳಲ್ಲೇ ಈ ತರ ವ್ಯತ್ಯಾಸ ಆದಾಗ ಯಾವ ರೂಪನು ಸಾಧನೆ ಮಾಡ್ಕೊಳಕ್ ಆಗ್ತಾ ಇಲ್ಲ.
0: ಅಲ್ಲ, ಈಗ
2: ಅಧಿಕಾರಿಗಳಲ್ಲ
0: ಇಲ್ಲ, ನಿಮ್ಮ ಪ್ರಶ್ನೆ ಚೆನ್ನಾಗಿದೆ. ಈಗ ನಿಮಗೆ 5 ವರ್ಷಕ್ಕೆ ಕೊಟ್ಟಿವು, ಬೇರೆಯವ್ರಿಗೆ ಹೆಚ್ಚಿನ ವರ್ಷಕ್ಕೆ ಕೊಟ್ಟಿರೋ ಉದಾಹರಣೆ ಯಾವ್ದಾರು ಇದೆಯಾ?
2: ಕೊಟ್ಟಿದ್ದಾರೆ.
0: ಸೊ ಹಾಗಾಗಿ ಆ ಕೊಟ್ಟಿಕ್ಕೆ ಕಾರಣ ಏನು ಅಂತ ನೆಲ್ಲ ಗೊತ್ತಾಗಿದೆಯಾ ನಿಮ್ಗೆ? ಅವ್ರಿಗೆ ಯಾಕೆ ಜಾಸ್ತಿ ಕೊಟ್ಟರು ನಿಮ್ಗೆ? ಈಗ ಬೇರೆಯವ್ರಿಗೆ ಜಾಸ್ತಿ ವರ್ಷಕ್ಕೆ ಕೊಟ್ಟು ದೃಢೀಕರಣ, ನಿಮಗೆ ಕಮ್ಮಿ ವರ್ಷ ಕೊಟ್ಟರು, 5 ವರ್ಷ ಕೊಟ್ಟರು ಅಂದ್ರೆ ಅದಕ್ಕೆ ಏನಾದ್ರು ಕಾರಣ ಇದೆಯಾ, ಗೊತ್ತಾಗಿದೆಯಾ ನಿಮ್ಗೆ?
2: ಇಲ್ಲ, ಅದು ತಿಳಿಯಲ್ಲ. ಏನಪ್ಪ ಯಾಕೆ ಹಿಂಗ ಕೊಟ್ಟಿದೆ ಬಂದ್ರೆ ಹೆಂಗ?
0: ಸೊ ಈ ಒಂದು ಈಗ ನೀವು ಹೇಳಿದಂಥ ಈ ಸಮಸ್ಯೆಯನ್ನು ನಾವು ಈ ಫೋನಿನ ಕಾರ್ಯಕ್ರಮದಲ್ಲಿ ಪರಿಹಾರ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಯಾವ ಅಧಿಕಾರಿ ಯಾವ ಕಾರಣದಿಂದ ಅದಷ್ಟು ಕೊಟ್ಟಿದ್ದಾರೆ ಅನ್ನೋದು ನಮಗೆ ಸರಿಯಾದ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದೆ ನಾವು ಏನೇನೋ ಮಾತಾಡಲಿಕ್ಕೆ ಕಷ್ಟ. ಆದರೆ ಏನಾದರೂ ಅದರಲ್ಲಿ ವ್ಯತ್ಯಾಸ ಇದ್ದರೆ ನಿಮಗೆ ಒಂದು ಕಾನೂನಿದೆ, ರೈಟ್ ಟು ಇನ್ಫಾರ್ಮೇಷನ್ ಅಂತ, ಮಾಹಿತಿ ಹಕ್ಕು ಕಾಯಿದೆ ಅಂತ ಒಂದಿದೆ. ಆ ಕಾಯಿದೆಯಲ್ಲಿ ನನಗೆ ಯಾತಕ್ಕೆ ನೀವು ಈ ರೀತಿ ಕೊಡ್ತಾ ಇದ್ದೀರಿ, ಇದಕ್ಕೆ ಕಾರಣ ಕೊಡಿ ಅಂತ ಹೇಳಿ ನೀವು ಒಂದು ಪತ್ರವನ್ನು ಆ ಸಂಬಂಧಪಟ್ಟ ಇಲಾಖೆಯಲ್ಲಿರ್ತಕ್ಕಂಥ ಈ ಮಾಹಿತಿ ಹಕ್ಕು ಅಧಿಕಾರಿಗೆ ಕೊಡ್ಬೋದು. ಆವಾಗ ನಿಮಗೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ಕೊಡ್ತಾರೆ. ಆ ಕಾರಣ ಏನು ಅನ್ನೋದು ಗೊತ್ತಾದರೆ ಆವಾಗ ನಾವು ಮುಂದಿನ ಕ್ರಮ ತಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ ನಿಮಗೆ. ಇಲ್ಲದೆ ಸುಮ್ಮನೆ ಈಗ ನಾವು ಈಗ ಮಾತಾಡಿದ್ವಲ್ಲ ಫೋನಲ್ಲಿ, ಈಗ ಅದ್ರ ಮೇಲೆ ನಾವು ಯಾವ ಅಧಿಕಾರಿಗಳ ಮೇಲೆ ಆಗಲಿ ಏನಾಗಲಿ ಏನೋ ಹೇಳೋಕ್ಕಾಗಲ್ಲ. ಯಾಕೆ ಕೊಟ್ಟಿಲ್ಲ, ಏನು ಮಾಡಿಲ್ಲ ಅಂತ ದಾಖಲೆಗಳನ್ನು ನೋಡದೆ ಏನು ಮಾತಾಡೋಕ್ಕಾಗಲ್ಲ.
2: ಇಲ್ಲ,
0: ಅಲ್ಲ, ಅಧಿಕಾರಿಗಳಲ್ಲಿ ಚೆನ್ನಾಗಿ ಈಗ ಸರ್ 5 ಬೆರಳು ಒಂದೇ ಸಮ ಇರಲ್ಲ. ಒಳ್ಳೆ ಅಧಿಕಾರಿಗಳು ಇರ್ತಾರೆ, ಕೆಟ್ಟದೇ ಅಂದರೆ ಈ ಥರ ಸ್ವಭಾವದಲ್ಲಿ ವ್ಯತ್ಯಾಸ ಇರುವಂಥ ಅಧಿಕಾರಿಗಳು ಇರ್ತಾರೆ. ನಾವು ಹೇಗೆ ಅಂತಂದರೆ ನಾವು ಅವ್ರ ಜೊತೆ ಯಾವ ಥರ ಸಂಬಂಧ ಇಟ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ. ಸೊ ಇದನ್ನು ಇದು ವಿಷಯನೇ ಬೇರೆ ಆಗುತ್ತೆ. ಅವ್ರ ಅಧಿಕಾರಿಗಳು ಸ್ವಭಾವ ಬೇರೆ, ಈ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ ಅಂದರೆ ಅದನ್ನು ಸರಿ ಮಾಡೋಕ್ಕಾಗಲ್ಲ. ಆದರೆ ಬೇರೆ ಆಡಳಿತಾತ್ಮಕವಾದಂಥ ಸಮಸ್ಯೆಗಳೇನಾರ ಇದ್ದರೆ ಅದನ್ನು ಪ್ರಸ್ತಾಪ ಮಾಡಿ ಅದಕ್ಕೆ ಉತ್ತರ ಕೊಡೋಣ.
2: ಮತ್ತೆ ಸಾರ್ವಜನಿಕರಿಗೂ ಸ್ವಲ್ಪ ಭಿನ್ನಾಭಿಪ್ರಾಯಗಳು ವಿಷಯ ಚೇತನ ಕಂಡ್ರೆ ಸ್ವಲ್ಪ ಅಸಾಧ್ಯವಾಗಿ ಇರ್ತಾರ. ಅವರು ಸ್ವಲ್ಪ ಕರುಣೆ ತೋರಿದಾಗ ಗೌರವ ಸಿಗುತ್ತಾ, ಮತ್ತೆ ಅವ್ರಿಗೂ ಗೌರವ ಒಂದು ರಕ್ಷಣೆ.

0: ಖಂಡಿತ ಖಂಡಿತ. ನೀವು ಹೇಳಿದ್ದು
1: ರಕ್ಷಣೆ ಕೊಟ್ಟಾಗ ಸ್ವಲ್ಪ ಧೈರ್ಯ ಬರ್ತದೆ, ಅವರು
0: ನಾನು ಈ ಮಾಧ್ಯಮದ ಮುಖಾಂತರ ಅಧಿಕಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಇಬ್ಬರಿಗೂ ಮನವಿ ಮಾಡ್ತೀನಿ. ಅಂಗವಿಕಲರ ಪರವಾಗಿ ದಯವಿಟ್ಟು ಅಂಗವಿಕಲತೆ ಇರತಕ್ಕಂಥ ವ್ಯಕ್ತಿಗಳು ಸಹಾಯ ಕೇಳಿ ನಿಮ್ಮ ಹತ್ರ ಬಂದಾಗ ದಯವಿಟ್ಟು ತಾತ್ಸಾರ ಮಾಡಬೇಡಿ. ಅವ್ರನ್ನ ಮನುಷ್ಯರು ಅಂತ ನೋಡಿ, ಅವ್ರಿಗೆ ನಿಮ್ಮ ಕೈಲಾದಂಥ ಯಾವ ನಿಮ್ಮ ವ್ಯಾಪ್ತಿಯಲ್ಲಿ ಏನು ಸಹಾಯ ಮಾಡ್ಬೋದು. ನಾನು ಕಾನೂನನ್ನು ವೈಲೇಟ್ ಮಾಡಿ ಉಲ್ಲಂಘಿಸಿ ಮಾಡಿ ಅಂತ ಹೇಳ್ತಿಲ್ಲ, ಕಾನೂನು ವ್ಯಾಪ್ತಿಯಲ್ಲಿ ಅವರಿಗೆ ಏನು ಸಹಾಯ ಸರ್ಕಾರ ಮಾರ್ಗದರ್ಶನ ಕೊಡ್ಬೋದು ಅದನ್ನು ಮಾನವೀಯ ದೃಷ್ಟಿಯಲ್ಲಿ ಕೊಡಿ ಅಂತ ಈ ಮಾಧ್ಯಮದ ಮುಖಾಂತರ ಅವರಿಬ್ಬರೂ ಕೇಳ್ಕೊಳ್ತೀನಿ. ನಿಮ್ಮ ಪರವಾಗಿ ನಾ
1: ಕೇಳ್ಕೊಳ್ತೀನಿ.
2: ಧನ್ಯವಾದಗಳು ನಾಗರಾಜ್ರೆ ಕರೆ ಮಾಡಿದ್ದಕ್ಕೆ. ಸರ್, ಈಗ ನಾನು ಮೊದಲೇ ಕೇಳ್ದಂಗೆ ಈ ಒಂದು 2016 ಅಧಿನಿಯಮದ ಪ್ರಕಾರ ಉದ್ಯೋಗ ಮತ್ತು ಸರ್ಕಾರ ನೇಮಕಾತಿ
0: ಈಗ ಏನು ಮಾಡಿದೆ ಅಂದರೆ, ಸರ್ಕಾರ ಅಂಗವಿಕಲರೂ ಸಹ ಉದ್ಯೋಗಾವಕಾಶದಿಂದ ವಂಚಿತರಾಗಬಾರ್ದು ಅಂತ ಹೇಳಿ ಈಗ ನಮ್ಮದು ಕೇಂದ್ರ ಸರ್ಕಾರದೊಂದು ದೀನ್ ದಯಾಳ್ ಉಪಾಧ್ಯಾಯ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಂತ ಒಂದು ಮಾಡಿದ್ದಾರೆ. ಅದರಲ್ಲಿ ಅವರಿಗೆ ಸಾಕಷ್ಟು ಥರದ ತರಬೇತಿಗಳನ್ನು ಕೊಡುವಂಥ ವ್ಯವಸ್ಥೆಗಳಿದೆ. ಸೊ ಒಂದು ಸಾರಿ ಉದ್ಯೋಗ ಹೇಗೆ ಮಾಡಬೇಕು, ಅದಕ್ಕೇ ಇವಾಗ ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಏನು ಬಂದಿದೆ 2020 ಅದು ಸಾಕಷ್ಟು ಕೌಶಲ್ಯ ಆಧಾರಿತ ಶಿಕ್ಷಣವನ್ನು ಕೊಡಬೇಕು ಅನ್ನೋದಕ್ಕೆ ಒತ್ತು ಕೊಟ್ಟಿದೆ. ಇವೆಲ್ಲವೂ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ, ನಾಳೆ ದಿನ ವ್ಯಕ್ತಿ ಅವನು ಉತ್ಪಾದನೆ ಮಾಡುವಂಥ ಉತ್ಪಾದಕ ವ್ಯಕ್ತಿ ಆಗಬೇಕು. ಸಮಾಜಕ್ಕೆ ಅವನು ಅವನಿಂದ ಹೊರೆಯಾಗಬಾರ್ದು, ಅವನು ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅಂತ ಇದನ್ನು ಮಾಡಿದ್ದಾರೆ. ಇನ್ನು ಎರಡನೇ ಅಂಶ ಏನಂದರೆ, ಸರ್ಕಾರಿ ಉದ್ಯೋಗದಲ್ಲಿ ಅವರಿಗೆ 4% ಅಷ್ಟು ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಸೊ ಈ ಮೀಸಲಾತಿಯನ್ನು ಯಾಕೆ ಫಿಲಪ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಈಗ ನೋಡಿ, ಈಗ VRWO MRW URW ಅಂತ ಇದೆ, ಈಗ ನಿಮಗೆ ಗೊತ್ತಿರಬೇಕಲ್ಲ. ಅವ್ರು ಅಷ್ಟೂ ಜನ ಕೆಲಸನ ಬೇರೆ ಯಾರಿಗೂ ಕೊಡಲ್ಲ, ಫುಲ್ 100 ಮೀಸಲಾತಿ ಅದು ಅಂಗವಿಕಲರಿಗೆ. ಸೊ ಅಲ್ಲಿ ಒಂದು ರೀತಿಯಲ್ಲಿ ಒಂದು ಹಂತದ ಅಂಗವಿಕಲರನ್ನು ಉದ್ಯೋಗಸ್ಥರನ್ನಾಗಿ ಮಾಡುವಂಥ ಕೆಲಸ ನಡೆಯಿದೆ. ಎರಡನೇದು ಅದನ್ನು ಬಿಟ್ಟು ಈಗ ಫಸ್ಟ್ ಡಿವಿಜನ್ ಕ್ಲರ್ಕು, ಸೆಕೆಂಡ್ ಡಿವಿಜನ್ ಕ್ಲರ್ಕು, A ಗ್ರೇಡ್ B ಗ್ರೇಡ್ ಅಥವಾ C ಗ್ರೇಡ್ ಅಂತ ಏನು ಉದ್ಯೋಗಾವಕಾಶಗಳಿದೆ, ಇದರೆಲ್ಲದರಲ್ಲೂ 4% ಮೀಸಲಾತಿಯನ್ನು ಕಾನೂನು ಪ್ರಕಾರ ಕೊಟ್ಟಿದೆ. ನಮ್ಮಲ್ಲಿ ಇಲ್ಲಿ ಕೊಂದು ತೊರತೆ ಆಗ್ತಾ ಇರೋದೇನಪ್ಪ ಅಂದರೆ, ಆ ಹುದ್ದೆಗೆ ಬೇಕಾಗಿರೋಂಥ ವಿದ್ಯಾರ್ಹತೆಯನ್ನು ಹೊಂದಿದಂಥ ಅಂಗವಿಕಲರನ್ನು ನಾವು ಒದಗಿಸೋಕ್ಕಾಗ್ತಾ ಇಲ್ಲ. ಅದು ನಮ್ಮ ಅಲ್ಲಿರುವಂಥ ಒಂದು ನ್ಯೂನ್ಯತೆ, ನಾವು ಅದನ್ನು ಸರಿಪಡಿಸ್ಕೋಬೇಕು. ಅದು ಯಾಕೆ ಸರಿಪಡಿಸ್ಕೋಬೇಕಾಗುತ್ತೆ ಅಂದರೆ, ಹೆಚ್ಚೆಚ್ಚು ಅಂಗವಿಕಲದ ವ್ಯಕ್ತಿಗಳು ಉನ್ನತ ವಿದ್ಯಾಭ್ಯಾಸಗಳನ್ನು ಮಾಡಿ ಹೊಸ ಹೊಸ ತರಬೇತಿಗಳನ್ನು ಪಡ್ಕೊಂಡಾಗ ಅವರು ಸಹ ಉನ್ನತ ಹುದ್ದೆಗಳಿಗೆ ಹೋಗ್ಬೋದು, ಮತ್ತು ಅವರು ಅವದೇ ಸಮುದಾಯದ ಅಂಗವಿಕಲರು ಇನ್ಯಾರು ನಾಳೆ ಬಂದರೆ ಅವ್ರಿಗೆ ಸಹಾಯ ಮಾಡ್ಬೋದು. ಈಗ ಯಾರೋ ಹೇಳಿದ್ರು ಅಧಿಕಾರಿಗಳು ಸರಿಯಾಗಿ ಟ್ರೀಟ್ ಮಾಡಲ್ಲ ನಮ್ಮನ್ನ ಅಂತ, ಅಂಗವಿಕಲನೇ ಒಬ್ಬ ಅಧಿಕಾರಿಯಾಗಿ ಕೂತ್ಕೊಂಡ್ರೆ
2: ಖಂಡಿತ
0: ನಾಳೆ ದಿನ ಬರೋ ಅಂಗವಿಕಲರು ಅವ್ನು ಚೆನ್ನಾಗಿ ನೋಡ್ಕೊಂಡೇ ನೋಡ್ಕೊಳ್ತಾನೆ. ಆ ಮಟ್ಟಕ್ಕೆ ಏರುವಂಥ ಸ್ಥಿತಿಯನ್ನು ಇಡೀ ವ್ಯವಸ್ಥೆಯಲ್ಲಿ ಎಲ್ಲರೂ ಸೇರಿಕೊಂಡು, ನಾನೀಗ ನಾನು ಮಾತಾಡ್ತಿರೋ ನಾನು ಸೇರಿಕೊಂಡು, ಸಂಘ ಸಂಸ್ಥೆಗಳು ಸೇರಿಕೊಂಡು, ಬರೀ ಅಂಗವಿಕಲ ಕೆಲಸ ಮಾಡ್ತವ್ರ ಸಂಘ ಸಂಸ್ಥೆ ಅಂತ ನಾನು ಹೇಳ್ತಿಲ್ಲ, ಯಾವುದೇ ಸ್ವಯಂ ಸೇವಾ ಸಂಸ್ಥೆಗಳು ಬೇರೆ ಬೇರೆ ಯಾವುದೇ ಸಮಸ್ಯೆಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ, ಅವರೆಲ್ಲರೂ ಸಹ ಅಂಗವಿಕಲರ ಸಮಸ್ಯೆಯನ್ನು ಅಡ್ರೆಸ್ ಮಾಡಲೇಬೇಕು. ಆಗ ಮಾತ್ರ ಡೆವಲಪ್ಮೆಂಟ್, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗ ಈ ಬದಲಾವಣೆ ಆಗುತ್ತೆ. ಬದಲಾವಣೆ ಅನ್ನೋದು ಸ್ವಲ್ಪ ನಿಧಾನ, ಅದಕ್ಕೆ ವೆಯ್ಟ್ ಮಾಡಬೇಕು, ಕಾಯಬೇಕಷ್ಟು.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ
3: ಹಲೋ,
2: ಹಾಂ ನಮಸ್ತೆ, ತಮ್ಮ ಹೆಸರು?
3: ಸರ್ ನಮಸ್ತೆ, ನನ್ನ ಹೆಸರು ಅಂಕಾಚಾರ್ಯ ಅಂತ ಮಾತಾಡ್ತಾ ಇರೋದು, ಫ್ರಮ್ ಮಡಿಕೇರಿಯಿಂದ ಕಾಲ್ ಮಾಡ್ತಾ ಇರೋದು.
2: ಸರ್ ತಮ್ಮ ಪ್ರಶ್ನೆ ಏನು ಅಂತ ಹೇಳಿ.
3: ಸರ್ ನಂಗೊಂದು ಸಜೆಷನ್ ಬೇಕಾಗಿತ್ತು. ನಾವು ಈಗ ಕೊಡಗು ಜಿಲ್ಲೆಯಲ್ಲಿ ಕೆಲವು ಜನಕ್ಕೆ ನಾವು ಆಲ್ರೆಡಿ ನಾವು ಒಂದು ಉತ್ತಿಪ್ರ ತರಬೇತಿ ಅಂದ್ರೆ ಪೆನಲ್ ಆಗಿರ್ಬೋದು, ಪೋರ್ಟ್ ರಿಲೇಟೆಡ್ ಆಗಿರ್ಬೋದು, ಆಮೇಲೆ ಸ್ಪೈಸಿಸ್ ಆಗಿರ್ಬೋದು, ಈ ತರ ತರಬೇತಿನ ಕೊಟ್ಟು ಆಲ್ರೆಡಿ ಕೊಟ್ಟಾಗಿದೆ. ಮತ್ತೆ ಈಗ ಅವರು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೂ ಕೂಡ ಸಿದ್ಧರಿದ್ದಾರೆ. ಸೊ ಮಾರ್ಕೆಟಿಂಗ್ ನಮ್ ಕಂಪೇರ್ ಟು ಬೇರೆ ಜಿಲ್ಲೆಗೆ ನೋಡಿದಾಗ ಮಡಿಕೇರಿ ಭಿನ್ನವಾಗಿದೆ. ಅದೇ ಮಾರ್ಕೆಟಿಂಗ್ ಮಾಡೋಕ್ಕೆ ಒಂದು ಸಜೆಷನ್ಸ್ ಏನಾದರೂ ಸಿಗ್ಬಹುದಾ ಅಂತ ಸರ್, ಸ್ಟ್ರಾಟಜಿ ಏನಾದರೂ ಸಿಗ್ಬಹುದಾ ಅಂತ?
0: ಇದು ಭಾರಿ ಒಳ್ಳೆ ಪ್ರಶ್ನೆ. ನಾವು ಒಂದು ನಿಮಗೆ ಒಂದು ಅನುಭವದ ಮುಖಾಂತರ ಇದಕ್ಕೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಈ ಜೇನು ಕೃಷಿ ಅಂತ ಮಾಡ್ತಾ ಇದ್ವಿ ನಾವು ಹಿಂದೆ ಒಂದು CBR ಕಾರ್ಯಕ್ರಮದಲ್ಲಿ, ಅದನ್ನು ನಾವು ಡಾಬರ್ಗೆ ಟೈಅಪ್ ಮಾಡಿಕೊಂಡ್ವಿ. ಈ ಡಾಬರ್ ಅವರು ಬಂದು ಹಳ್ಳಿಯಲ್ಲಿ ಅವರೇ ಬಾಕ್ಸ್ ಇಟ್ಟು ಸರ್ಕಾರದ ಅನುದಾನದಲ್ಲೂ ಸಹ ಈ ಜೇನು ಕೃಷಿ ಮಾಡಲಿಕ್ಕೆ ಬಾಕ್ಸ್ ಕೊಡ್ತಾರಲ್ಲ ಅದು ಕೊಡ್ತಿದ್ರು. ಅಲ್ಲಿ ಶೇಖರಣೆ ಆದಂಥ ಜೇನನ್ನು ಒಬ್ಬ ರೆಪ್ರೆಸೆಂಟೇಟಿವ್ ಬಂದು ಡಾಬರಿಂದನೇ ತೊಗೊಂಡು ಹೋಗ್ತಿದ್ದ, ಅವನು ಬೆಲೆ ಕೊಡ್ತಿದ್ದ. ಇದು ಒನ್ ವೇ ಆಫ್ ಮಾರ್ಕೆಟಿಂಗ್. ಅದೇ ಥರ ಲಿಚ್ಚಡ್ ಪಾಪಡ್, ಈ ಹಪ್ಪಳಗಳನ್ನು ಮಾಡಿ ಲಿಚ್ಚಡ್ ಪಾಪಡ್ ಅವ್ರು ಮೆಟೀರಿಯಲ್ ಕೊಡ್ತಿದ್ರು, ಅದನ್ನು ಅವ್ರಿಗೆ ಕೊಡ್ತಿದ್ವು. ಹಾಗೆ ಊದುಗಡ್ಡಿಯನ್ನು ಮಾಡೋದು ಇದೆಲ್ಲ ನಡೆದಿದೆ, ಇವೆಲ್ಲ ಎಕ್ಸ್ಪೆರಿಮೆಂಟ್ ಬೇಸಸ್ಸಲ್ಲಿ ನಡೆದಿದೆ. ಆದರೆ ಇವತ್ತು ಈಗ ನ್ಯಾಯ ಇಲ್ಲ ಅಂತ ನೀವೇನು ಹೇಳಿದ್ರೆ, ಇದನ್ನು ಅಷ್ಟೇ, ನೀವು ಈ ಲೈಜಾಲು ಅಥವಾ ಇನ್ಯಾವುದೋ ಒಂದಷ್ಟು ಕಂಪ್ನಿಗಳಿದೆಯಲ್ಲ, ಇದರ ಸಿಇಒಗಳನ್ನೋ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ

0: ಪಬ್ಲಿಕ್ ರಿಲೇಷನ್ ಆಫೀಸರ್ಸ್ನ ಭೇಟಿ ಮಾಡಿ ಅದರ ಗುಣಮಟ್ಟ ಕಾಯ್ಕೋಬೇಕು ನಾವು. ಯಾವುದೇ ಪದಾರ್ಥ ವ್ಯಾಪಾರದಲ್ಲಿ ಮಾರ್ಕೆಟಿಂಗ್ ಆಗಬೇಕು ಅಂತಂದರೆ ಗುಣಮಟ್ಟ ಬಹಳ ಮುಖ್ಯ. ಅದು ಅದರಲ್ಲಿ ನಾವು ಅಂಗವಿಕಲರು ಮಾಡ್ತಾ ಇದ್ದೀವಿ ಅಂಥೇಳಿ ಒಂದು ಸಿಂಪತಿಗೋಸ್ಕರ ತೊಗೋಬಾರ್ದು ಪ್ರಾಡಕ್ಟ್ನ. ಕಾಂಪಿಟೇಟಿವ್ ಆಗಿಯೇ ನಮ್ಮ ಪ್ರಾಡಕ್ಟ್ ಮೂವ್ ಆಗಬೇಕು, ಅದು ಯಾರು ಮಾಡಲಿ. ಆ ಕಾಂಪಿಟೇಟಿವ್ ಮಾರ್ಕೆಟಲ್ಲಿ ನಮ್ಮ ಪ್ರಾಡಕ್ಟ್ ಮೂವ್ ಆಗಬೇಕು ಅಂತಂದರೆ ಅದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಕ್ವಾಲಿಟಿ. ಆ ಕ್ವಾಲಿಟಿಯನ್ನು ನಾವು ಖಂಡಿತ ಮೇಂಟೈನ್ ಮಾಡಿ ಅದಕ್ಕೆ ಬೇಕಾಗಿರೋ ಸಂಬಂಧಪಟ್ಟಂಥ ಇಲಾಖೆಯಿಂದ ಈಗ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅದೇ ಅಲ್ಲಿಂದ ಬಂದು ಕ್ವಾಲಿಟಿ ಚೆಕ್ ಮಾಡಿ ಅವ್ರದ್ದು ISI ಮಾರ್ಕೋ ಏನೋ ಇದೆ ಕೊಡೋದು, ಅದನ್ನು ನಾವು ತೊಗೊಂಡಂಥ ಸಂದರ್ಭದಲ್ಲಿ ನಮ್ಮ ಖಂಡಿತ ನಾವೇ ಒಂದು ನಮ್ಮದೇ ಒಂದು ಬ್ರ್ಯಾಂಡೆಡ್ ಪ್ರಾಡಕ್ಟ್ನ ನಾವು ಮಾರಾಟ ಮಾಡ್ಬೋದು. ಅದಕ್ಕೆ ಒಂದಷ್ಟು ಶ್ರಮಗಳಾಗುತ್ತೆ. ಸಂಘಟಿತವಾಗಿ ಈಗ ನೀವು ಹೇಳಿದ್ದೆಲ್ಲ ಸಂಘಟನೆಯಿಂದ ಮಾಡಿಸ್ತಾ ಇದ್ದೀವಿ ತರಬೇತಿಯಿಂದ. ಈಗ ನಿಮ್ಮ ಫೆಡರೇಷನ್ನು ಆ ಜವಾಬ್ದಾರಿಯನ್ನು ತೊಗೊಂಡು ಅದಕ್ಕೆ ಬೇಕಾಗಿರುವಂಥ ಲೈಸೆನ್ಸು ಮತ್ತು ಅದಕ್ಕೆ ಬೇಕಾಗಿರುವಂಥ ಪ್ರಮಾಣ ಪತ್ರಗಳು ಅಧಿಕೃತವಾದಂಥ ಸರ್ಟಿಫಿಕೇಷನ್ ಎಲ್ಲ ತೊಗೊಂಡು ಆ ಪ್ರಮಾಣದಲ್ಲಿ ನೀವು ಮಿಕ್ಸಿಂಗ್ ಎಲ್ಲ ಮಾಡಿ ಫೆನಾಯಿಲ್ ಮಾಡಿದ್ರೆ ಮಾರ್ಕೆಟಿಂಗ್ ಏನಂಥ ಸಮಸ್ಯೆ ಆಗಲ್ಲ. ಈಗ ಯಾಕೆಂದರೆ ನಮಗೆಲ್ಲ ಹಳ್ಳಿಗಳಲ್ಲಿ ವೀಕ್ಲಿ ಮಾರ್ಕೆಟಿಂಗ್ ಅಂತ ಇದೆ, ಸಂತೆ ಅಂತ ನಡೆಯುತ್ತೆ. ಅಂಥ ಜಾಗದಲ್ಲಿ ಪ್ರಾಡಕ್ಟ್ ಗುಣಮಟ್ಟ ಚೆನ್ನಾಗಿದ್ದರೆ ಖಂಡಿತ ತೊಗೋತಾರೆ, ಅದೊಂದು ವ್ಯವಸ್ಥೆ ಮಾಡ್ಬೋದು. ಇಲ್ಲ ಅಂದರೆ ನೀವು ನೇರವಾಗಿ ಈ ನಾನೀಗ ಎರಡು ಮೂರು ಕಂಪ್ನಿ ಹೇಳಿದೆ, ಈಗ ಇದು ಯಾರು ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾ ಇರುವಂಥ ಕಮರ್ಷಿಯಲ್ ಫೆನಾಯಿಲ್ ಮಾಡ್ತಾ ಇರುವಂಥ ಕಂಪ್ನಿ ಇದೆ, ಅವ್ರ ಜೊತೆ ಟೈಅಪ್ ಮಾಡಿಕೊಂಡು ಅವ್ರ ಕಡೆಯಿಂದ ರಾ ಮೆಟೀರಿಯಲ್ ಅವರೇ ಕೊಡ್ತಾರೆ, ಮಾಡಿ ನಾವು ರಿಟರ್ನ್ ಅವ್ರಿಗೆ ಕೊಡೋದು, ನಾವು ಲೇಬರ್ ಕಾಸ್ಟ್ ನಮಗೆ ಕೊಡ್ತಾರೆ. ಆ ಥರದ್ದು ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಆಗುತ್ತೆ. ಏನಾಗುತ್ತೆ ಅಂದರೆ ನಮಗೆಲ್ಲರಿಗೂ ಏನಿದೆ ಅಂದರೆ ಗ್ರಾಹಕಂಗೆ ಬ್ರ್ಯಾಂಡೆಡ್ ಭಾರಿ ಇಷ್ಟ. ಆ ಬ್ರ್ಯಾಂಡನ್ನು ನಾವು ಕ್ರಿಯೇಟ್ ಮಾಡಬೇಕು. ಬ್ರ್ಯಾಂಡ್ ಬಿಲ್ಡಿಂಗ್ ಅಂತ ಒಂದು ಇದು ಈ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಇದೆ. ಸೊ ಅದಕ್ಕೆ ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕು. ಇವಾಗ ನೋಡಿ, ಯಾರು ಮಿನರಲ್ ವಾಟರ್ ಕೊಡಿ ಅಂತ ಕೇಳಲ್ಲ, ಬಿಸ್ಲರಿ ವಾಟರ್ ಕೊಡಿ ಅಂತಾರೆ. ಬಿಸ್ಲರಿ ಅನ್ನೋದು ಕಂಪ್ನಿ, ಅದು ಬ್ರ್ಯಾಂಡ್ ಮಾಡಿದೆ. ಅದೇ ಥರ ಟೂತ್ಪೇಸ್ಟ್ ಕೇಳಿದ್ರೆ ಕಾಲ್ಗೇಟ್ ಕೊಡ್ರಿ ಅಂತಾರೆ. ಕಾಲ್ಗೇಟ್ ಅನ್ನೋದು ಕಂಪ್ನಿ ಹೆಸರು, ಆಯ್ತಾ, ಟೂತ್ಪೇಸ್ಟ್ ಅಂತ ಕೇಳಬೇಕು ಹಂಗೇಳ. ಹಂಗಾಗಿ ಈ ರೀತಿಯ ಜರಾಕ್ಸ್ ಅಂತ ಭಾರಿ ಉದಾಹರಣೆ ಅಂದರೆ ಜರಾಕ್ಸು. ಜರಾಕ್ಸ್ ಅನ್ನೋದೊಂದು ಆ ಕಂಪ್ನಿಯ ಹೆಸರು. ಅದು ಎಷ್ಟು ಬ್ರ್ಯಾಂಡ್ ಆಗಿಬಿಟ್ಟಿದೆ ಅಂತಂದರೆ ನೀವು ಯಾರ ಹತ್ರ ಕೆನಾನು ಯಾರಿಗೆ ಹೋಗಿ ಜರಾಕ್ಸ್ ಅಂತಲೇ ಕೇಳ್ತಾರೆ. ಅದಕ್ಕೆ ಕಾಪಿಯಿಂಗ್ ಮಿಷನ್ ಅಂತ ಅದ್ರ ಹೆಸರು, ಆದರೆ ಜರಾಕ್ಸ್ ಅಂತ ಕೇಳ್ತೀವಿ ನಾವು. ಆ ರೀತಿ ನಮ್ಮ ಉತ್ಪನ್ನಗಳಿಗೂ ಸಹ ನಾವೊಂದು ಒಳ್ಳೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ರೆ ನಮ್ಮದೇ ಒಂದು ಕೋಆಪರೇಟಿವ್ ಸೊಸೈಟಿ ಮಾಡ್ಕೋಬೋದು, ನಾವೇ ಕೋಆಪರೇಟಿವ್ ಸೊಸೈಟಿಲಿ ಈ ಥರ ಪ್ರಾಡಕ್ಟ್ಗಳಿಟ್ಟಲು ಮಾರ್ಬೋದು. ಅದಕ್ಕೆ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಅವರು ಏನು ಮಾಡಿದ್ದಾರೆ ಅಂದರೆ ಜಿಲ್ಲಾವಾರು ಒಂದು ಮಾರಾಟ ಮಳಿಗೆ ಅಂತ ಮಾಡಿದ್ದಾರೆ. ನೀವು ಮಾಡಿದ ಪ್ರಾಡಕ್ಟನ್ನು ಅಲ್ಲಿ ಡಿಸ್ಪ್ಲೇ ಮಾಡ್ಬೋದು, ಅಲ್ಲಿ ಇಡ್ಬೋದು. ಸೇಲ್ಸ್ ಆದಮೇಲೆ ನಿಮಗೆ ಅವರು ಒಂದು ಕಮಿಷನ್ ಏನೋ ಇದೆ ಅದನ್ನು ತೊಗೊಂಡು ಉಳಿದ ದುಡ್ಡನ್ನು ಯಾರು ಉತ್ಪಾದಕ ಇರ್ತಾನೆ ಅವನು ಕೊಡ್ತಾರೆ. ಈ ವ್ಯವಸ್ಥೆಗಳಿದೆ. ಸೊ ನೀವು ಆ ಪ್ರಯತ್ನವನ್ನು ಮಾಡ್ಬೋದು. ಇದೇ ನನ್ನ ಈಗ ತಕ್ಷಣಕ್ಕೆ ನನಗೆ ಹೊಲಿತಾ ಇರೋ ಸಲಹೆ.
1: ಥ್ಯಾಂಕ್ ಯು ಸರ್.
2: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು.
2: ಸರ್, ಈಗ ತಾವು ಈ ಸರ್ಕಾರಿ ಹುದ್ದೆಗದ ಒಂದು ಮೀಸಲಾತಿ ಬಗ್ಗೆ ತಾವು ಮಾತನಾಡ್ತಾ ಇದ್ದೀರಿ.
0: ಈಗ ಏನಾಗುತ್ತೆ, ಈಗ ಈ ಹುದ್ದೆಗಳಿಗೆ ನಮ್ಮ ಅಂಗವಿಕಲರು ಸೇರಿಸ್ಬೇಕು, ಅವ್ರು ಹೋಗಬೇಕು ಅಂತಂದಾಗ ನಮಗೆ ಅರ್ಹತೆಯ ಕೊರತೆ ಬಂದ್ಬಿಡುತ್ತೆ. ಹಾಗಾಗಿ ಸರ್ಕಾರದಲ್ಲಿ ಇನ್ನೂ ಒಂದಿದೆ ಬ್ಯಾಕ್ಲಾಗ್ ಅಂತ ಹೇಳ್ತಾರೆ. ಆ ಹುದ್ದೆಗಳನ್ನು 2 ವರ್ಷದ ತನಕ ತಡೆ ಹಿಡಿದು 2 ವರ್ಷದ ನಂತರವೂ ಆ ಹುದ್ದೆಗೆ ಸೂಕ್ತವಾದಂಥ ಯಾರು ವ್ಯಕ್ತಿ ಸಿಗಲಿಲ್ಲ ಅಂದಾಗ ಬೇರೆ ವ್ಯಕ್ತಿ ಕೊಡಬೇಕು ಅನ್ನೋದೊಂದು ಕಾನೂನಲ್ಲಿ ಹೇಳಿದ್ದಾನೆ. ಅದು ಸಮರ್ಪಕವಾಗಿ ಆಗಬೇಕು. ಆ ದಿಶೆಯಲ್ಲಿ ಅಂಗವಿಕಲರು, ಕುಟುಂಬದವರು, ಸಮಾಜ ಎಲ್ಲ ಒಟ್ಟಿಗೆ ಕೆಲಸ ಮಾಡಿ ಈ ಬೇರೆಯವರು ಎಲ್ಲ ಯಾವ ರೀತಿ ಉನ್ನತ ಹುದ್ದೆಗಳು ಎಲ್ಲ ಹೋಗ್ತಾರೆ ಅದೆಲ್ಲ ಮಾಡಿಕೊಂಡ್ರೆ ಆಗುತ್ತೆ. ಯಾಕೆಂದರೆ ಈಗ ಎಜುಕೇಷನಲ್ಲಿ ಮೀಸಲಾತಿ ಇದೆ. ಸೊ ಅದರಲ್ಲಿಯೂ ಸಹ ಇಂಜಿನಿಯರಿಂಗು, ಮೆಡಿಕಲ್ಲು, ಲಾಯರು ಅಥವಾ ಚಾರ್ಟೆಡ್ ಅಕೌಂಟೆಂಟು ಇಂಥ ಪೋಸ್ಟ್ಗಳಲ್ಲಿ ಹೋಗುವಾಗ ಅಲ್ಲೂ ಸಹ ಮೀಸಲಾತಿಯನ್ನು ಕೊಟ್ಟು ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥ ವ್ಯವಸ್ಥೆ ಇರೋದ್ರಿಂದ ನಮ್ಮ ಅಂಗವಿಕಲರು, ವಿಕಲಚೇತನ ವ್ಯಕ್ತಿಗಳು ಸಹ ಸೋಂಬೇರಿತನ ಅನ್ನೋದನ್ನು ಮಾಡದೆ ಅವರೂ ಸಹ ವಿದ್ಯಾವಂತರಾಗಿ ಸೊ ಮುಖ್ಯವಾಹಿನಿಯ ಸಮುದಾಯದ ಜೊತೆ ತಮ್ಮ ಒಂದು ಸ್ಪರ್ಧಾತ್ಮಕ ಹೋರಾಟವನ್ನು ನಡೆಸಿದ್ರೆ ಖಂಡಿತ ಅವರು ಉದ್ಯೋಗದಲ್ಲಿ ಯಾರು ಹಿಂದೆ ಉಳಿಬೇಕಾಗಿಲ್ಲ, ಅವ್ರಿಗೆ ಸಿಗುತ್ತೆ.
2: ಓಕೆ ಸರ್, ಮತ್ತೆ ನನ್ನ ಕರೆ ಇದೆ. ಹಲೋ.
3: ಹಲೋ ಸರ್, ನಮಸ್ಕಾರ.
2: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ? ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಒಂದು ಹೂವು ನಾವಿದ್ರೆ ಬಹಳ ಚುರುಕಾಗಿರ್ತೇವೆ ಸರ್. ಚುರುಕರ ನೋಡ್ಕೊಂಡು ಅದಕ್ಕೆ ಎಜುಕೇಶನ್
0: ಇಲ್ಲ ಇಲ್ಲ, ಎಜುಕೇಶನ್ ಅನ್ನ ಯಾವುದೇ ಕಾರಣಕ್ಕೆ ಚುರುಕಿರ್ಲಿ ಚುರುಕಿಲ್ದೆ ಇರಲಿ, ಚುರುಕಿಲ್ದೆ ಇರೋನ್ನ ಚುರುಕ್ ಮಾಡಬೇಕು ಅನ್ನೋದಕ್ಕೆ ಶಿಕ್ಷಣ ಇರೋದು. ಸೊ ಶಿಕ್ಷಣ ಅನ್ನುವಂಥ ಅಧ್ಯಾಯ ಏನು ಹೇಳುತ್ತೆ, 3ನೇ ಅಧ್ಯಾಯ ಅಂಗವಿಕಲರ ಕಾನೂನು 2016, ಪ್ರತಿಯೊಂದು ಮಗುವಿಗೂ ಸಹ ಯಾವುದೇ ತಾರತಮ್ಯವನ್ನು ಮಾಡದೆ ಆಯಿತಾ ಅವನಿಗೆ ಶಿಕ್ಷಣವನ್ನು ಒದಗಿಸ್ಬೇಕು ಅಂಥೇಳಿ ನಮ್ಮ ಸಂವಿಧಾನದಲ್ಲೂ ಹೇಳಿದೆ. ನಮ್ಮ ಕೈ ಅಂಗವೇ ಇದು ನಾವೇನು ವಿಕಲಚೇತನ ಕಾಯ್ದೆ ಅಂತ ಹೇಳ್ತೀವಲ್ಲ, ಅದರಲ್ಲೂ ಆ ಮಾತು ಹೇಳಿದೆ. ಸೊ ಅದರಿಂದ ಅದ್ರ ಬಗ್ಗೆ ನಾವೇನು ಯೋಚನೆ ಮಾಡಬೇಕಿಲ್ಲ. ಕಾನೂನು

0: ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದೆ, ಶಿಕ್ಷಣದ ಅವಕಾಶ ಮಾಡಿಕೊಟ್ಟಿದೆ. ಆದರೆ ನಮಗೆ ಇಲ್ಲಿರೋವಂಥ ಕೊರತೆ ಏನಪ್ಪ ಅಂತಂದರೆ, ನಮ್ಮ ಅಂಗವಿಕಲ ವ್ಯಕ್ತಿಗಳನ್ನು ಶಾಲೆಗೆ ಕಡ್ಡಾಯವಾಗಿ ಕಳಿಸೋದು, ಅವರು ಸ್ವಲ್ಪ ವಿದ್ಯಾವಂತರಾಗುವಂಗೆ ನೋಡ್ಕೊಳ್ಳೋದು ಸಮಾಜದ ಮತ್ತು ಕುಟುಂಬದ ಜವಾಬ್ದಾರಿ. ಅವೆರಡೂ ಸರಿಯಾಗಿ ನಿರ್ವಹಣೆ ಆದರೆ ಖಂಡಿತ ಅಂಗವಿಕಲರು ಸಹ ಎಲ್ಲರಂತೆ ಓದ್ತಾರೆ, ಅವ್ರಿಗೆ ಸಾಮರ್ಥ್ಯ ಇದೆ. ಯಾವುದೋ ಕೈಯೋ ಕಣ್ಣೋ ಕಾಲೋ ಯಾವುದೋ ಕಾರಣದಿಂದ ಇಲ್ಲದೆ ಹೋದರೂ ಸಹ ದೇವರು ನೂರಕ್ಕೆ ನೂರು ನಮ್ಮನ್ನು ಅಪ್ರಯೋಜಕರಾಗಿ ಅಂತೂ ಮಾಡಿಲ್ಲ. ಸಮಗ್ ಬುದ್ಧಿ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ. ನನ್ನದೇ ಆದಂಥ ಎಷ್ಟೋ ಜನ ನೋಡಿ ನೀವೇ, ಕಾಲಿಲ್ಲ ಕೈ ಇರಲ್ಲ, ಕಾಲಲ್ಲಿ ಚಿತ್ರ ಬರೀತಾರೆ, ಎರಡು ಕಾಲು ಕೈ ಇಲ್ಲದೆ ಇರೋರು ಬಾಯಲ್ಲಿ ಬ್ರಷ್ ಇಟ್ಕೊಂಡು ಬರೀತಾರೆ. ಸೊ ಹೀಗೆ ಆಮೇಲೆ ನಾವು ಇವಾಗ ಏನಾಗಿದೆ ಅಂದರೆ NYS ಅಂತ ಬಂದಿದೆ, ಓಪನ್ ಸ್ಕೂಲ್ ಅಂತ ಬಂದಿದೆ. ಅದರಲ್ಲಿ ಆ ಅಂಗವಿಕಲರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವ್ರು ಓದ್ಬೋದು. ಅದರಲ್ಲಿ ಒಂದು 250 ಬೇರೆ ಬೇರೆ ವಿಧದ ಸಬ್ಜೆಕ್ಟ್ಸ್ ಇದೆ, ಆ ಸಬ್ಜೆಕ್ಟನ್ನು ತೊಗೋಬೇಕು. ಹೇಗೆ ಈಗ ನಾವು ಈ ಮಾಮೂಲಿ ಸ್ಕೂಲ್ಗೆ ಹೋಗಿ ಓದಬೇಕು ಅಂತಲೂ ಇಲ್ಲ, ಅವರು ಮನೆ ಪಾಠ ಮಾಡಿಸ್ಕೊಂಡು ಆ ನ್ಯಾಷನಲ್ ಓಪನ್ ಸ್ಕೂಲಲ್ಲಿ ಇರುವಂಥ ಸಬ್ಜೆಕ್ಟ್ಸ್ಗಳನ್ನು ತೊಗೊಂಡು ಸುಲಭವಾಗಿ ಅವರು ವಿದ್ಯಾಭ್ಯಾಸ ಮಾಡ್ಬೋದು, ಅವಕಾಶ ಎಲ್ಲ ಮಾಡಿಕೊಟ್ಟಿದೆ. ಇವಾಗ ಒಂದೇನಪ್ಪ ಅಂದರೆ, ಆ ಅವಕಾಶಗಳನ್ನು ಬಳಸ್ಕೊಳ್ಳುವಂಥ ವ್ಯಕ್ತಿಗಳು ಈಗ ನಮಗೆ ಬೇಕಾಗಿದೆ ಅಷ್ಟೇ. ಇವಾಗ ಏನ್ ಮಾಡ್ಬೋದು ಅಂದ್ರೆ, ನಿಮ್ಮ ಹೆಸರು ಗೊತ್ತಾಗಿಲ್ಲ, ನಾಗರಾಜ್ ಅವರೇ, ಈಗ ಕುದುರೆನ ನೀರನ್ನ ಹತ್ತಿರದವರೆಗೂ ಕರ್ಕೊಂಡು ಹೋಗ್ಬೋದು, ನೀರು ಕುಡಿಯೋದು ಯಾರು ಕುಡಿಬೇಕು? ನಮ್ಮ ಕರ್ತವ್ಯ. ಹಾಗೇನೆ ಅದು ನನಗಾದ್ರೂ ಅನ್ವಯಿಸೋದೆ, ವಿಕಲಚೇತನಗೂ ಅನ್ವಯಿಸೋದೆ. ಎಲ್ಲ ಸೌಲಭ್ಯಗಳು ಎಲ್ಲ ವ್ಯವಸ್ಥೆಗಳನ್ನು ಸರ್ಕಾರ ಮಾಡುವಷ್ಟು ಮಾಡಿದೆ, ಅದನ್ನು ಬಳಸ್ಕೊಂಡು ನನ್ನ ಜೀವನ ನಾನು ರೂಪಿಸ್ಕೋಬೇಕಾಗಿರೋದು ನನ್ನ ಕೈಲಿದೆ ಅಷ್ಟೇ. ನೋಡಿ ನೋಡಿ ನಾಗರಾಜ್ ಎಲ್ಲದರಲ್ಲೂ ಮುಂದೆ ಬರ್ತಾರೆ ಆಯ್ತಾ. ನಾವು ಅವ್ರಿಗೆ ತೋರಿಸ್ಬೇಕಾಗಿರೋದು ಕರುಣೆ ಸಿಂಪತಿ ಅಥವಾ ಅಲ್ಲ, ಸಹಾನುಭೂತಿ ಅಲ್ಲ, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು, ಅವರನ್ನು ಪ್ರೋತ್ಸಾಹಿಸಬೇಕು, ನಮ್ಮ ಜೊತೆ ಕರ್ಕೊಂಡು ಹೋಗಬೇಕು ಅಷ್ಟೇ. ಅದಾದರೆ ಖಂಡಿತ ಅವರು ಎಲ್ಲರೂ ಎಲ್ಲ ಕ್ಷೇತ್ರದಲ್ಲೂ ಮುಂದುವರಿತಾರೆ. ಅಲ್ಲಲ್ಲ, ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಯಾವುದೇ ರಿಯಾಯಿತಿ ಇರಲ್ಲ. ನೋಡಿ, ಬರೀಲಿಕ್ಕೆ ಬರವಣಿಗೆ ಸಹಾಯಕರನ್ನು ಕೊಡ್ತಾರೆ ಆಯ್ತಾ. ನೀವು ಬರೆಯೋಕ್ಕಾಗಲ್ಲ, ನಿಮ್ಮ ಕೈ ಸರಿ ಇರಲ್ಲ, ನೀವು ಹೇಳ್ಬೋದು, ಬರೆಯೋರಿಗೆ ಬರವಣಿಗೆ ಸಹಾಯಕರನ್ನು ಕೊಡ್ತಾರೆ. ನಾನು ಹೇಳಿದ್ದು ರಿಯಾಯಿತಿ ಏನಪ್ಪ ಅಂದರೆ, ಮೀಸಲಾತಿ ಅಂತ ನಾನು ಹೇಳಿದ್ದು. ಇವಾಗ ಅಂಗವಿಕಲರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅಂಥೇಳಿ, ಆ ಒಂದು 4% ಅಷ್ಟು ಮೀಸಲಾತಿಯನ್ನು ಅವರಿಗೆ ಉದ್ಯೋಗದಲ್ಲಿ ಎಲ್ಲ ಉದ್ಯೋಗದಲ್ಲೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಬೇಕಾಗಿರೋ ವಿದ್ಯಾರ್ಹತೆಯನ್ನು ನಾನು ಗಳಿಸ್ಕೋಬೇಕಷ್ಟೇ ಅಷ್ಟೇ. ಏನು ಏನ್ನ ಅಲ್ಲಲ್ಲ ಸರ್ಕಾರ ಅಲ್ಲಲ್ಲ ಸರ್, ಸರ್ಕಾರ ಸ್ಕೂಲ್ ತೆಗೆದಿದೆ, ಸರ್ಕಾರ ಶಿಕ್ಷಕರ ನೇಮಕ ಮಾಡಿದೆ, ಅದೆಲ್ಲ ಕೊಡ್ತಾ ಇದೆ ಸರ್ಕಾರ. ನಾನು ಸರ್ಕಾರದ ಮೇಲೆ ಆಪಾದನೆ ಮಾಡಲ್ಲ, ಆದರೆ ಅದನ್ನು ಆ ಕೊಡ್ತಾ ಇರೋವಂಥ ಸೌಲಭ್ಯಗಳನ್ನು ಬಳಸ್ಕೊಳ್ಳೋವಂಥ ಫಲಾನುಭವಿ ಶಾಲೆಗೆ ಹೋಗಬೇಕು. ತಂದೆ ತಾಯಿಗಳು ಅನ್ನೋ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು. ಎಷ್ಟೋ ಜನ ಮಕ್ಕಳನ್ನ ಶಾಲೆಗೆ ಕಳಿಸಲ್ಲ. ನೀವು ಅಂಗವಿಕಲರ ಮಕ್ಕಳು ಅಂತಲೇ ಅಲ್ಲ, ಬೇರೆ ಚೆನ್ನಾಗಿರೋ ಅಂಗವಿಕಲತೆ ಇಲ್ಲದೆ ಇರೋವಂಥ ಮಕ್ಕಳುಗಳನ್ನು ಎಷ್ಟೋ ಕುಟುಂಬಗಳು ಶಾಲೆಗೆ ಕಳಿಸ್ತಿಲ್ಲ ಇವತ್ತು, ಅದು ನಮ್ಮ ತಪ್ಪಾಗ್ಬಿಡುತ್ತೆ. ಹಾಗಾಗಿ ಮಗುನ ಅಥವಾ ವಿಕಲಚೇತನ ವಿದ್ಯಾರ್ಥಿಯನ್ನು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ನಮ್ಮ ಕುಟುಂಬದಲ್ಲಿ ತಂದೆ ತಾಯಿಗಳಿಗೆ ಒಂದು ಹೊಣೆಗಾರಿಕೆ ಇರಬೇಕು, ನನ್ನ ಮಗ ವಿದ್ಯಾವಂತ ಆಗಬೇಕು, ನನ್ನ ಮಗಳು ವಿದ್ಯಾವಂತ ಆಗಬೇಕು, ನಾನು ಅವಳದಕ್ಕೆ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡಬೇಕು. ಈ ಥರದ ತಂದೆ ತಾಯಿಗಳು ಬಂದಾಗ ಖಂಡಿತ ಮಕ್ಕಳು ಬೆಳೀತಾರೆ, ಏನು ತೊಂದರೆ ಇಲ್ಲ.
1: ಓಕೆ ಓಕೆ, ಧನ್ಯವಾದಗಳು ನಾಗರಾಜ್ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಹೇಳ್ತಿದ್ದಂಗೆ ಈಗ ಈ ಒಂದು ವಿಶೇಷ ಚೇತನರ ಒಂದು ಜೀವನದಲ್ಲಿ ಈಗ ಈ ಒಂದು ಪುನರ್ವಸತಿ ವೃತ್ತಿಪರ ತಜ್ಞರ ಅವರ ಒಂದು ಪಾತ್ರ ಏನು ಸರ್?
0: ನೋಡಿ, ಸಾಮಾನ್ಯ ಬೇಕಾದಷ್ಟು ರಿಹ್ಯಾಬಿಲಿಟೇಷನ್ ಪ್ರೊಫೆಷನಲ್ಸು ಇದ್ದಾರೆ, ಅದು ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಅಂತ. ಈಗ ನಾನು ನಾನ್ ಟೆಕ್ನಿಕಲ್ ಪ್ರೊಫೆಷನ್, ನಾನು ಯಾವುದೇ ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿಸ್ಟು ಅಥವಾ ಆಕ್ಯುಪೇಷನ್ ಥೆರಪಿಸ್ಟ್ ಅಲ್ಲ ನಾನು ಆಯಿತಾ. ಅದ್ರ ಜವಾಬ್ದಾರಿ ಅವ್ರಿಗಿದೆ. ಈಗ ಬಂದಂಥವ್ರಿಗೆ ಉದ್ಯೋಗ ಮಾಡಬೇಕು, ಆಕ್ಯುಪೇಷನಲ್ ಥೆರಪಿ ಏನು ಬೇಕಾಗುತ್ತೆ ಅವನಿಗೆ, ಕೆಲಸ ಮಾಡ್ಕೊಂಡ್ರೆ ಏನೇನು ಮಾರ್ಪಾಟು ಮಾಡಬೇಕಾಗತ್ತೆ, ಇದನ್ನೆಲ್ಲ ಅವರು ಆ ತಜ್ಞರು ನೋಡಬೇಕು. ಮತ್ತು ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ ಇದೆಲ್ಲ ಬೇರೆ ಬೇರೆ ಪ್ಯಾರಾಮೆಡಿಕಲ್ ಟೀಮ್ ಇವರೆಲ್ಲ ಇದ್ದಾರೆ. ಬುದ್ಧಿಮಾಂದ್ಯ ಮಕ್ಕಳಿಗೆ ಹೆಂಗೆ ಹೇಳ್ಕೊಡ್ಬೇಕು, ಸ್ಪೆಷಲ್ ಇವರೆಲ್ಲ ಒಂದು ಟೀಮು, ಇವರು ಟೆಕ್ನಿಕಲ್ ಯೋಜನೆಗಳು. ಈಗ ನನ್ನಂಥವ್ರು ಏನಪ್ಪಾ ಅಂತಂದರೆ ಅಂಗವಿಕಲರಿಗೆ ಸಮಸ್ಯೆಯನ್ನು ಪರಿಚಯ ಮಾಡಿಸೋದು, ಅಂಗವಿಕಲರ ಹಕ್ಕುಗಳಲ್ಲಿ ಏನು ಹೇಳಿದೆ ಉಲ್ಲೇಖ ಮಾಡಿದೆ ಅನ್ನೋದು ಪರಿಚಯ ಮಾಡಿಸೋದು, ಅವರಿಗೆ ಯಾವ್ಯಾವುದನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋ ತರಬೇತಿ ಕೊಡೋದು, ಜಾಗೃತಿ ಮೂಡಿಸೋದು, ಜನಜಾಗೃತಿಯನ್ನು ಮೂಡಿಸೋದು, ಸಮಾಜಕ್ಕೆ ಇದ್ರ ಬಗ್ಗೆ ಅರಿವು ಕೊಡೋದು,

0: ಅಂತ ವ್ಯಕ್ತಿಗಳಿಗೆ ತರಬೇತಿ ಕೊಡೋದು, ಶಿಕ್ಷಕರಿಗೆ ತರಬೇತಿ ಕೊಡೋದು, ಈ ತರ ಕೆಲಸಗಳು ನಾವು ಮಾಡೋದು. ಅಂದ್ರೆ ರಿಹಾಬಿಲಿಟೇಷನ್ ಪ್ರೊಫೆಷನಲ್ಸ್ ಅಂದ್ರೆ ಎರಡು, ಒಂದು ಟೆಕ್ನಿಕಲ್, ಇನ್ನೊಂದು ನಾನ್ ಟೆಕ್ನಿಕಲ್. ನಾನ್ ಟೆಕ್ನಿಕಲ್ ಏನ ಹೇಳ್ತಾರೆ ಸಾಮಾನ್ಯವಾಗಿ ಅಂತಂದ್ರೆ, ಈ ಸಾಫ್ಟ್ವೇರ್ ಈಗ ವ್ಯವಸ್ಥೆ ಕೇಳಿದ್ವಿ, ಜನ ನಮ್ಮನ್ನ ತಾತ್ಸಾರದಿಂದ ನೋಡ್ತಾರೆ, ನಮ್ಮನ್ನ ಸೇರಿಸ್ಕೊಳ್ಳೋದಿಲ್ಲ, ನಮ್ಗೆ ಇದು ಕೊಡಲ್ಲ ಅವಕಾಶ, ಈ ತರದ ವಿಚಾರಗಳ ಕುರಿತಾಗಿ ನಾವು ಏನ್ ಬದಲಾವಣೆ ಮಾಡಬೇಕು, ಏನ್ ತರಬೇಕು, ಅದಕ್ಕೆ ಕಾನೂನು ರೀತಿ ಯಾವ ತರ ಕ್ರಮ ತಗೊಳ್ಬೇಕು, ಇದನ್ನೆಲ್ಲ ನಮ್ಮಂತವ್ರು ಹೇಳ್ಕೊಡ್ತಾರೆ. ಆ ಥರನೂ ತುಂಬಾ ಜನ ಇದ್ದಾರೆ, ಈ ರೀತಿ ಟೆಕ್ನಿಕಲ್ ಪ್ರೊಫೆಷನಲ್ಸ್ ತುಂಬಾ ಜನ ಇದ್ದಾರೆ. ಇವೆರಡೂ ಸಹ ಒಬ್ಬ ವ್ಯಕ್ತಿಗೆ ಸಿಕ್ಕಿದ್ರೆ, ಅಂಗ ವಿಕಲಚೇತನ ವ್ಯಕ್ತಿಗೆ ಸಿಕ್ಕಿದ್ರೆ, ಅವಾಗ ಅವನು ಮುಂದುವರಿಯಕ್ಕೆ ಅನುಕೂಲ ಆಗುತ್ತೆ ಅಂತ. ಇದು ಮೇಯ್ನ್ ಆಗಿ ಅದೇ ಅವ್ರ ರೋಲು.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ರೇಷ್ಮಾ.
1: ರೇಷ್ಮಾ, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನಾನು ಸೋಮವಾರ ಪಟ್ಟೆ ಸರ್, ಕೊಡಗು.
1: ಹಾಂ ಹೇಳಿ, ತಮ್ಮ ಪ್ರಶ್ನೆ ಏನಂತ?
2: ಇದು ಅನಿಮಿಯ ಬಗ್ಗೆ ಸರ್.
1: ಅನಿಮಿಯ ಬಗ್ಗೆನ? ಹಾಂ ಹೇಳಿ.
2: ನನ್ನ ಮಕ್ಕಳಿಗೆ ಅನಿಮಿಯ ಇದೆ, ಸಿಕಲ್ ಸೆಲ್ ಬೀಟಾ ಥಾಲಸೆಮಿಯ ಅಂತ. ಗವರ್ನಮೆಂಟ್ ಕಡೆಯಿಂದ ಯಾವ ರೀತಿ ಫೆಸಿಲಿಟಿ ಸಿಗ್ಬೋದು ಸರ್?
0: ಈಗ ಅನಿಮಿಯ ಬೇರೆ ಥಾಲಸೆಮಿಯ ಬೇರೆ, ನಿಮ್ಮ ಮಗುಗೆ ಥಾಲಸೆಮಿಯ ಇದೆ ಅಂತ ನಾನು ಅನ್ಕೋತೀನಿ. ಅದೇ ಈಗ ನಿಮ್ಗೆ ಎಷ್ಟು ದಿನಕ್ಕೆ ಒಂದ್ಸರಿ ರಕ್ತ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾರೆ? ಮೂರು ತಿಂಗಳಿಗೆ ಒಂದು ಆ ಮಗುಗೆ ಆ ಬ್ಲಡ್ ಗ್ರೂಪಿನ ರಕ್ತವನ್ನು ಕೊಡಬೇಕು. ಅದಕ್ಕೆ ಬೇಕಾದಷ್ಟು ಬ್ಲಡ್ ಬ್ಯಾಂಕ್ಗಳು, ಸರ್ಕಾರಿ ಬ್ಲಡ್ ಬ್ಯಾಂಕ್ಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ನಡೆಸ್ತಾ ಇರತಕ್ಕಂಥ ಬ್ಲಡ್ ಬ್ಯಾಂಕ್ಗಳು ಈ ಕಾರಣಕ್ಕೋಸ್ಕರನೇ ಪ್ರತಿ ವಾರ ಪ್ರತಿ ದಿನ ರಕ್ತದಾನ ಶಿಬಿರಗಳನ್ನು ಮಾಡಿ ಈ ರೀತಿ ಅವಶ್ಯಕತೆ ಇರೋರಿಗೆ ರಕ್ತ ಬೇಕು ಅಂಥೇಳಿ ಸಂಗ್ರಹನ ಮಾಡ್ತಾ ಇದೆ. ಆಯಿತಾ? ಆಮೇಲೆ ಇದನ್ನು ತುಂಬ ಕಮ್ಮಿ ಬೆಲೆಯಲ್ಲಿ, ಬೆಲೆ ಹೆಚ್ಚಾದ್ರೂ ಕೆಲವು ಕಡೆ ಫ್ರೀಯಾಗಿ ಕೊಡ್ತಾರೆ. ಇವಾಗ ಫ್ರೀಯಾಗಿ ಸಿಗಲ್ಲ ಅಂಥೇಳಿ ಅದನ್ನು ಒಂದು ಸ್ವಲ್ಪ ನಾಮಿನಲ್ ಚಾರ್ಜಸ್ಸನ್ನು ಮಾಡಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ ಸರ್ಕಾರ. ಇವರಿಗೆ ಉಚಿತವಾದಂಥ ನೆರವನ್ನು ಕೊಡಬೇಕು ಅಂಥೇಳಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ, ಥಾಲಸೆಮಿಯಾ ವೆಲ್ಫೇರ್ ಅಸೋಸಿಯೇಷನ್ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಅವರು ಯಾರ್ಯಾರಿಗೆ ಯಾವ್ಯಾವ ಥರದ ರಕ್ತ ಬೇಕು ಮತ್ತು ಔಷಧೀಯ ನೆರವು ಏನೇನು ಬೇಕು ಅಂತ ಒಂದನ್ನು ಸುಲಭ ಬೆಲೆಯಲ್ಲಿ, ಕೈಗೆಟುವ ಬೆಲೆಯಲ್ಲಿ ದೊರಕಬೇಕು ಅನ್ನೋವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದಲ್ಲದೆ ನೀವು ಕೇಳ್ತಿರೋದು ಮೂರು ತಿಂಗಳಿಗೂ ರಕ್ತ ಕೊಡಬೇಕು, ಅದಕ್ಕೆ ಖರ್ಚಾಗ್ತಿದೆ ಅಂತಂದರೆ, ನೀವು ಸ್ಥಳೀಯ ಸರ್ಕಾರಗಳನ್ನು ಅಧಿಕಾರಿಗಳನ್ನು ಭೇಟಿ ಮಾಡಿ, ಮತ್ತು ಸರ್ಕಾರ ಇದು ತಾಲೂಕು ಮೆಡಿಕಲ್ ಅಧಿಕಾರಿ ಇರ್ತಾರೆ, ತಾಲೂಕು ಮೆಡಿಕಲ್ ಆಫೀಸರು ಅಥವಾ ಜಿಲ್ಲಾ ಮೆಡಿಕಲ್ ಆಫೀಸರ್ಸ್ ಇರ್ತಾರೆ, ಅವ್ರನ್ನ ಭೇಟಿ ಮಾಡಿ ನಿಮ್ಮ ಸರ್ಟಿಫಿಕೇಟನ್ನು ತೋರಿಸಿ ಈ ಮಗುಗೆ ಈ ರೀತಿ ರಕ್ತದ ಅವಶ್ಯಕತೆ ಇದೆ, ನನ್ನ ಕೈಯಲ್ಲಿ ಇಷ್ಟೊಂದು ಹಣವನ್ನು ಖರ್ಚು ಮಾಡಿ ಕೊಡೋಕ್ಕಾಗೋದಿಲ್ಲ ಅನ್ನೋವಂಥದ್ದನ್ನು ನೀವು ಗಮನಕ್ಕೆ ತಂದರೆ, ಅವರು ಮಗುಗೆ ಬೇಕಾಗಿರೋ ರಕ್ತದ ವ್ಯವಸ್ಥೆನೇ ಖಂಡಿತ ಮಾಡ್ತಾರೆ. ಆ ವ್ಯವಸ್ಥೆ ಇದೆ.
2: ನಾನು ತುಂಬಾ ಕಡೆ ಮಾತಾಡಿದ್ದೀನಿ ಸರ್, ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕಡೆ ಮಾತಾಡಿದ್ದೀನಿ, ನನ್ನ ಮಕ್ಕಳಿಗೆ ಗ್ಲೂಕೋಸ್ ರೆಡ್ ಬ್ಲಡ್ ಬೇಕು, ಅದು ಇಲ್ಲೆಲ್ಲೂ ಅವೈಲಬಲ್ ಇಲ್ಲ ಸರ್, ಮೈಸೂರಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಅವೈಲಬಲ್ ಇಲ್ಲ.
0: ಓಹ್, ರೇರ್ ಕೇಸ್ ಅಂದ್ರೆ.
2: ಹೌದು ಸರ್.
0: ಸೊ ಮೈಸೂರಲ್ಲಿ ಎಲ್ಲಿ ಸಿಗ್ತಾ ಇದೆ?
2: ಮೈಸೂರು ಪ್ರೈವೇಟ್ ಸರ್, ನಾರಾಯಣ.
0: ಆ ಗ್ರೂಪಿನ ಬ್ಲಡ್ ಎಲ್ಲೂ ಫ್ರೀಯಾಗಿ ಸಿಗ್ತಾ ಇಲ್ವಾ ಅಥವಾ ಸರ್ಕಾರಿ ಇದ್ರಲ್ಲಿ ಸಿಗ್ತಾ ಇಲ್ವಾ? ಅದನ್ನ ವ್ಯವಸ್ಥೆ ಮಾಡ್ಬೋದಲ್ಲ ನೀವು ಒಂದ್ಸರಿ. ಏನಕ್ಕೂ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅವ್ರು ನಡೆಸುವಂತ ಈ ಆಸ್ಪತ್ರೆ ಸರ್ಗುರಲ್ಲಿ ಇದೆಯಲ್ಲ, ಅಲ್ಲಿ ಬಂದು ಒಂದ್ಸರಿ ಡಾಕ್ಟರ್ ಸೀತಾರಾಮ್ ಅಂತ ಇದ್ದಾರೆ, ಅವ್ರನ್ನ ಒಂದ್ಸರಿ ಸಂಪರ್ಕ ಮಾಡಿ ಆಮೇಲೆ ಎಲ್ಲ ಮೆಡಿಕಲ್ ರಿಪೋರ್ಟ್ ತಗೊಂಡು ಬನ್ನಿ. ತೊಗೊಂಡು ಬಂದು ಸಂಪರ್ಕ ಮಾಡಿ ಅದಕ್ಕೆ ವೈದ್ಯಕೀಯವಾಗಿ ಏನು ಸಹಾಯ ಮಾಡಬೇಕು, ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅವರು ನಿಮಗೆ ಸಂಪೂರ್ಣ ಮಾರ್ಗದರ್ಶನ ಕೊಡ್ತಾರಮ್ಮ.
1: ಓಕೆ, ಧನ್ಯವಾದಗಳು. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರೆ, ಈಗ ಒಂದು ವೇಳೆ ಈಗ ವಿಶೇಷ ಚೇತನರ ಹಕ್ಕುಗಳಲ್ಲಿ ಏನಾದರೂ ಉಲ್ಲಂಘನೆ ಆದರೆ ಅವರು ಯಾವ ಒಂದು ಅಧಿಕಾರಿಗಳನ್ನು ಸಂಪರ್ಕ ಮಾಡಬೇಕಾಗುತ್ತೆ ಸರ್?
0: ಒಳ್ಳೆ ಪ್ರಶ್ನೆ. ಹಕ್ಕನ್ನು, ಅಂಗವಿಕಲರ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿ ಅಂಗವಿಕಲರಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಅಥವಾ ಉದ್ಯೋಗ ಅವಕಾಶಗಳು ಅಥವಾ ಇನ್ನೇನೇ ಅವಕಾಶಗಳನ್ನು ಇತರರು ಪಡಿತಾ ಇದ್ರೆ ಅದಕ್ಕೆ ಕಾನೂನಿನಲ್ಲಿ ಕಠಿಣವಾದ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ 17ನೇ ಅಧ್ಯಾಯದಲ್ಲಿ ಅದನ್ನು ಹೇಳ್ತಾರೆ. ದಂಡ ಮತ್ತು ಇದನ್ನು ಪೆನಾಲ್ಟಿ ಅಂತ ಹಾಕಿದ್ದಾರೆ, ಅದರಲ್ಲಿ ಶಿಕ್ಷೆ ಅಂತ ಇದೆ. ಅದರಲ್ಲಿ ಇವಾಗ ಯಾರ್ಯಾರೊಬ್ಬರು ಸುಳ್ಳು ಮಾಹಿತಿ ಕೊಟ್ಟು UDID ಕಾರ್ಡ್ ಪಡ್ಕೊಂಡು ಪೆನ್ಷನ್ ತಗೊಳ್ತಾ ಇದ್ರೆ ಅದನ್ನ ನೀವು ದಾಖಲೆ ಸಹಿತ ಎವಿಡೆನ್ಸ್ ಬೇಸ್ಡ್ ಅಂತ ಹೇಳ್ತೀವಿ, ಅದಕ್ಕೆ ಪೂರಕವಾದಂತ ಒಂದು ಸಾಕ್ಷ್ಯಾಧಾರಗಳನ್ನು ಒದಗಿಸಿ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟಂತವರು ಸ್ಥಳೀಯವಾಗಿ CDPO ಅವ್ರು ಬರ್ತಾರೆ, ಇಲ್ಲಾಂದ್ರೆ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು, ಅದು ಬೆಸ್ಟ್. ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು ಗಮನಕ್ಕೆ ತಂದ್ರೆ ಆಗ ಅವರು ಕಾನೂನು ರೀತಿ ಸೂಕ್ತ ಕ್ರಮವನ್ನು ತಗೋತಾರೆ. ಇದು ಎಷ್ಟು ಮಟ್ಟಿಗೆ ಹೇಳಿದ್ದಾನೆ ಅಂತಂದ್ರೆ, ಈ UDID ಕಾರ್ಡ್ ಕೊಡುವಾಗ ಬೇರೆ ಏನು

0: ಏನೋ ಒಂದು ಆಮಿಷದಿಂದನೋ ಇನ್ನೊಂದ್ರೆ ಏನೋ ಸುಳ್ಳು ಪರ್ಸೆಂಟೇಜ್ ಹಾಕೋದಾಗ್ಲಿ ಅಥವಾ ಸುಳ್ಳು ಸರ್ಟಿಫಿಕೇಟ್ ಕೊಡೋದಾಗ್ಲಿ ಮಾಡಿದ್ರೆ ಅಂತ ವ್ಯಕ್ತಿಗಳು ಸಿಕ್ಕಿದಾಗ ಯಾರು ಸರ್ಟಿಫಿಕೇಟ್ ಕೊಟ್ರು ಡಾಕ್ಟ್ರು ಅವರು ಸಹ ಕೆಲಸವನ್ನ ಕಳ್ಕೊಬೇಕಾಗತ್ತೆ. ಸೊ ಈ ಎಚ್ಚರಿಕೆ ಇರಬೇಕು, ಯಾಕಂದ್ರೆ ಸರ್ಟಿಫೈಡ್ ಮಾಡ್ತಾ ಇದೀವಿ ಏನೋ ಒಂದು ಬರೆದು ಕೊಡ್ಬೋದಲ್ಲ, ಅದು ಪ್ರಾಮಾಣಿಕವಾಗಿ ಆ ಸರ್ಟಿಫಿಕೇಟ್ ಅನ್ನ ಸರಿಯಾಗಿ ಮಾಡಿ ಕೊಡಬೇಕು. ಇಲ್ಲದೆ ಹೋದ್ರೆ ನಾನೇ ನೋಡಿರೋ ಹಂಗೆ ಎಷ್ಟೋ ಜನ ಇವತ್ತು ಪೆನ್ಷನ್ ತಗೊಳ್ತಾ ಇದಾರೆ, ಅಂಗವಿಕಲರ ಮಾಸಾಶನಗಳನ್ನು ತಗೊಳ್ತಾ ಇದಾರೆ, ಎಷ್ಟೋ ಜನ ಸರ್ಕಾರಿ ಉದ್ಯೋಗಗಳನ್ನ ಅಂಗವಿಕಲತನೆ ಇಲ್ಲ ಅವ್ರಿಗೆ ಪ್ರಮಾಣ ಇಲ್ಲವೇ ಇಲ್ಲ ಅವ್ರು ತಗೊಳ್ತಾ ಇದಾರೆ, ಇದು ಒಂದೆರಡು ಕಡೆ ನೋಡಿದ್ದೀನಿ. ಆದ್ರೆ ಇದನ್ನ ನಾವು ಹೇಗೆ ಪ್ರೂವ್ ಮಾಡೋದು ಅಂತಂದಾಗ ನಮಗೆ ಆ ಎವಿಡೆನ್ಸ್ಗಳನ್ನ ಕಲೆ ಹಾಕಬೇಕು. ಆ ಎವಿಡೆನ್ಸ್ನ ಕಲೆ ಹಾಕಿ ನಾವು ಎಲ್ಲವನ್ನು ಒದಗಿಸ್ಕೊಟ್ರೆ ಖಂಡಿತವಾಗಿ ಯಾವ ವ್ಯಕ್ತಿ ಅಂಗವಿಕಲರ ಸೌಲಭ್ಯವನ್ನು ವಂಚನೆ ಮಾಡಿ ತಗೋತಾ ಇದ್ದಾನೆ ಮತ್ತೆ ಆ ವ್ಯಕ್ತಿಗೆ ಯಾರು ದೃಢೀಕರಣ ಪತ್ರ ಕೊಟ್ಟರು ಇಬ್ಬರಿಗೂ ಶಿಕ್ಷೆ ಆಗುತ್ತೆ.
1: ಸರ್, ಇದ್ರ ಜೊತೆಗೆ ಈಗ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ವಿಶೇಷ ಚೇತನರಿಗೆ ಈ ಒಂದು ಪುನರ್ವಸತಿ ಸೇವೆಗಳನ್ನು ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಏನೇನು ಪ್ರಮುಖವಾದ ಒಂದು ಸವಾಲುಗಳಾಗ್ತಾ ಇದೆ ಸರ್?
0: ಒಂದು ದೊಡ್ಡ ಸವಾಲು ಗ್ರಾಮಾಂತರ ಪ್ರದೇಶದಲ್ಲಿ ಅಂತಂದರೆ ಅಂಗವಿಕಲತೆ ಯಾವುದಿದೆ, ಎಷ್ಟು ಜನ ಇದ್ದಾರೆ ಅಂತ ಗುರುತಿಸೋದೇ ತುಂಬ ಕಷ್ಟ ಆಗಿಬಿಟ್ಟಿದೆ. ಸೊ ಅದಕ್ಕೆ ಈ ಸಾರಿ ಲಾಸ್ಟ್ ಇಯರ್ ಸೆನ್ಸಸ್ಸಲ್ಲೂ 2011 ಸೆನ್ಸಸ್ಸಲ್ಲಿ ಮಾಡಿದಾಗ ನಮಗೆ 2.13 ಏನೋ ಪರ್ಸೆಂಟೇಜ್ ಸಿಕ್ಕಿತ್ತು. ಅವಾಗ ನಾವು 7 ಥರದ ಅಂಗವಿಕಲತೆ ಮಾತ್ರ ಇಟ್ಟಿದ್ವಿ. ಆಮೇಲೆ ಆ ಸೆನ್ಸಸ್ಸಲ್ಲೂ ಸೇರಿಸಿದ್ರು, ಯಾರಾದರೂ ಅಂಗವಿಕಲತೆ ಇದ್ದರೆ ದಯವಿಟ್ಟು ಹೇಳಿ ಅಂತ. ಸೊ ನಮ್ಮ ಜನ ಏನಾಗುತ್ತೆ ಅಂದರೆ ಈ ಸಾಮಾಜಿಕಕ್ಕೆ ಹೆದರ್ಕೊಂಡು ಅವ್ರು ನಮ್ಮ ಮನೇಲಿ ಅಂಗವಿಕಲ ಮಗು ಇದೆ ಅಂತ ಹೇಳೋದೇ ಇಲ್ಲ.
1: ಹೌದು,
0: ಇದು ದೊಡ್ಡ ಕೊರತೆ, ಇದು ದೊಡ್ಡ ಸವಾಲು. ಇದು ಈಗ ಈಗ ನೆಕ್ಸ್ಟ್ ಇಯರ್ ಸೆನ್ಸಸ್ ಬರ್ತಾ ಇದೆ, 2027 ಸೆನ್ಸಸ್ ಮಾಡಬೇಕು ಅಂತ ಇದ್ದಾರೆ. ಈ ಸೆನ್ಸಸ್ಸಲ್ಲೂ ಸಹ ಒಂದು ದೊಡ್ಡ ಕಾಲಮ್ನ ಅಂಗವಿಕಲತೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ಇಟ್ಟಿದ್ದಾರೆ. ಆದರೆ ನಾವು ಸಾರ್ವಜನಿಕರು ನಾವು ಯಾಕೆಂದ್ರೆ ನಮ್ಮ ದೇಶ ಪ್ರಜಾಪ್ರಭುತ್ವದಲ್ಲಿ ನಂಬರ್ ಗೇಮ್ ಜಾಸ್ತಿ, ನಮ್ಮಲ್ಲಿ ಎಷ್ಟು ಜನ ಸಂಖ್ಯೆ ಇದೆ ಆ ಸಂಖ್ಯೆ ಆಧಾರದ ಮೇಲೆ ಯೋಜನೆಗಳೆಲ್ಲ ರೂಪುಗೊಳ್ಳೋದು. ನಮ್ಮ ಅಂಗವಿಕಲರ ಸಂಖ್ಯೆನೇ ನಾವು ಎಲ್ಲೂ ರೆಕಾರ್ಡ್ ಮಾಡದೆ ಹೋದ್ರೆ ಸರ್ಕಾರಗಳು ನಿಯಮಗಳನ್ನು ರೂಪಿಸೋಕ್ಕಾಗೋದಿಲ್ಲ. ಈಗ ನಮ್ಮದು ನೀತಿ ಆಯೋಗ ಇದೆ, ನೀತಿ ಆಯೋಗ ಯಾವ್ದಾದ್ರು ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು, ಅದಕ್ಕೆ ತಗೊಂಬಂದಂಥ ವ್ಯವಸ್ಥೆಗಳನ್ನು ಕೊಡಬೇಕು ಅಂದರೆ ನಂಬರ್ ಕೇಳ್ತಾರೆ ಫಸ್ಟು, ಎಷ್ಟು ಸಂಖ್ಯೆ ಇದ್ದಾರೆ, ಎಷ್ಟು ಸಂಖ್ಯೆ ಇದೆ ಅದ್ರ ಮೇಲೆ ಅನುದಾನವನ್ನು ಅವರು ಡಿವೈಡ್ ಮಾಡ್ತಾರೆ. ನಮ್ಮಲ್ಲಿ ಸಂಖ್ಯೆನೇ ಸಿಗದೆ ಇದ್ರೆ ಏನು ಮಾಡೋದು? ಇದು ಒಂದು, ಇದು ಗ್ರಾಮಾಂತರ ಪ್ರದೇಶದಲ್ಲಿ ಆಗಬೇಕಾಗಿದೆ. ಫಸ್ಟು ಅವರನ್ನು ಗುರುತಿಸೋದಾಗಬೇಕು, ಗುರುತಿಸಬೇಕು, ರೆಕಾರ್ಡ್ ಆಗಬೇಕು, ಅವರು ಅವರು ಇದ್ದಾರೆ ಅನ್ನೋದು ರೆಕಾರ್ಡ್ ಆಗಬೇಕು. ಆಮೇಲೆ ಈಗ ಎಷ್ಟೋ ಸಂಸ್ಥೆಗಳು ಅಂಗವಿಕಲರಿಗೋಸ್ಕರ ಸ್ಥಳೀಯವಾಗಿ ಸಮುದಾಯ ಆಧಾರಿತ ಕಾರ್ಯಕ್ರಮಗಳ ಅಡಿಯಲ್ಲಿ ಗುರುತಿಸೋದು, ಪತ್ತೆ ಹಚ್ಚೋದು, ನೆರವು ಕೊಡೋದು ಎಲ್ಲ ಮಾಡ್ತಿದ್ದಾರೆ. ಅವರೂ ಸಹ ಒಂದಷ್ಟು ಡಾಟಾಬೇಸನ್ನು ಕ್ರಿಯೇಟ್ ಮಾಡಿ ಅದನ್ನು ಸರ್ಕಾರದ ಡಾಟಾಬೇಸ್ಗೂ ಲೋಕಲ್ ಈ ಸರ್ಕಾರದಲ್ಲಿರೋ ಡಾಟಾಬೇಸ್ಗೂ ಇವರು ಗುರುತಿಸಿರೋ ಡಾಟಾಬೇಸ್ಗೂ ಒಂದಷ್ಟು ಸಾರಿ ಕೂತ್ಕೊಂಡು ಸಂವಾದಗಳನ್ನು ಮಾಡಿ ಅದರಲ್ಲಿ ಪರಿಷ್ಕರಣೆ ಮಾಡಿ ಇಷ್ಟು ಜನ ಇದ್ದಾರೆ, ಇಷ್ಟು ಜನ ನೀವು ಗುರುತಿಸಿಲ್ಲ, ಇಷ್ಟು ಜನ ನಾವು ಗುರುತಿಸಿದ್ದೀವಿ ಅನ್ನೋದು ಹೇಳಿ ಅದಕ್ಕೆ UDID ಕಾರ್ಡ್ಗಳನ್ನು ಮಾಡಿಸಿರುವಂಥ UDID ನಂಬರ್ಗಳನ್ನು ಹಾಕಿ ಆಧಾರ್ ನಂಬರ್ ಅಂತ ಎಲ್ಲ ಮಾಡ್ತೀವಿ. ಆ ರೀತಿ ಆಧಾರು ಪ್ಲಸ್ UDID ಎರಡೂ ಅವ್ರಿಗೆ ರಿಜಿಸ್ಟರ್ ಆಗಿ ಅದನ್ನು KOC ಅಂತೆಲ್ಲ ಮಾಡ್ತಿರಲ್ಲ, ಆ ಥರ ಎಲ್ಲರೂ ಒಂದು ಕಡೆ ಆಗಿ ಅದು ದಾಖಲಾದರೆ ಅವಾಗ ನಮಗೆ ನಿರ್ದಿಷ್ಟವಾದ ಸಂಖ್ಯೆ ಸಿಗುತ್ತೆ. ಆ ಸಂಖ್ಯೆ ಆಧಾರದ ಮೇಲೆ ನಮ್ಮ ಎಲ್ಲ ಸೌಲಭ್ಯಗಳು ಎಲ್ಲ ಅನುಕೂಲಗಳು ನಮಗೆ ಸಿಗ್ತಾ ಹೋಗುತ್ತೆ, ಅದು ಆಗಬೇಕು.
1: ಸರ್, ಹಾಗೇನೆ ಈ ಒಂದು ಅಧಿನಿಯಮದಲ್ಲಿ ಈ ವಿಶೇಷ ಚೇತನ ಮಹಿಳೆಯರು ಮತ್ತು ಮಕ್ಕಳಿಗೆ ಏನಾದರೂ ಈ ವಿಶೇಷ ರಕ್ಷಣೆಗಳನ್ನೇನಾದರೂ ನೀಡಲಾಗಿದೆ ಅಥವಾ ಹೇಗೆ ಸರ್?
0: ಖಂಡಿತ UNCRPDಯಲ್ಲಿ ಡಿಸೆಬಿಲಿಟಿ ಇರೋವಂಥ ಅಂಗವಿಕ ಚೈಲ್ಡ್ ವಿತ್ ಡಿಸೆಬಿಲಿಟಿ, ವಿಮೆನ್ ವಿತ್ ಡಿಸೆಬಿಲಿಟಿ ಅನ್ನುವಂಥ ಸಪ್ರೇಟ್ ಅಧ್ಯಾಯವನ್ನೇ ಉಲ್ಲೇಖ ಮಾಡಿದ್ದಾರೆ. ಹಾಗೆಯೇ ನಮ್ಮ ಅಂಗವಿಕಲರ ಕಾನೂನು 2016 ಸಹ ಅಂಗವಿಕಲ ಮಕ್ಕಳು ಅಂಗವಿಕಲ ಮಹಿಳೆಯರಿಗೆ ವಿಶೇಷ ಆದ್ಯತೆಯನ್ನು ಕೊಟ್ಟು ಆ ಮಕ್ಕಳನ್ನು ಬೇರೆ ಮಕ್ಕಳುಗಳಿಗೆ ಕೊಡುವಂಥ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು. ಅದೇ ಥರ ಸಾಮಾನ್ಯ ಈಗ ನೋಡಿ ಮಹಿಳೆಯರಿಗೆ ಅಂತ ಮಹಿಳಾ ಸಂಘಗಳು ಅದೆಲ್ಲ ಇದೆ, ಆದರೆ ಅಲ್ಲಿ ಅಂಗವಿಕಲ ಮಹಿಳೆಯರನ್ನ ಸೇರಿಸ್ಕೊಳ್ಳೋದಿಲ್ಲ ಅಥವಾ ಅಂಗವಿಕಲ ಮಹಿಳೆಯರು ನನಗೆ ಹಿಂಗಿದ್ದೀನಲ್ಲ ಅಂತ ಇವರೇ ಹೋಗೋದಿಲ್ಲ, ಎರಡೂ ಆಗ್ತಾ ಇದೆ. ಸೊ ಹಾಗಂಗಿಲ್ಲ, ಎಲ್ಲ ಸಾರ್ವಜನಿಕ ಸಂಘಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಸಹ ಅಂಗವಿಕಲರನ್ನ ಸೇರಿಸ್ಕೊಳ್ಳೇಬೇಕು, ಮಹಿಳೆಯರಿಗೆ ಆದ್ಯತೆ ಕೊಡಬೇಕು, ಮಕ್ಕಳಿಗೆ ಆದ್ಯತೆ ಕೊಡಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಕಾನೂನಲ್ಲಿ ಹೇಳಿದೆ. ಅದು ಏನಾಗ್ತಿದ್ಯಪ್ಪ ಅಂತಂದ್ರೆ ನಮ್ಮ ಕಡೆಯಿಂದ ಅಂದ್ರೆ ಯಾವ ಫಲಾನುಭವಿ ಕಡೆಯಿಂದ ಸೂಕ್ತವಾದಂತಹ ರೆಸ್ಪಾನ್ಸ್ ಪ್ರತಿಕ್ರಿಯೆ ಇಲ್ಲದೆ ಇರೋದ್ರಿಂದ ಸಮಾಜನೂ ಸಹ ನಮ್ಮ ಕಡೆ ಗಮನ ಕೊಡ್ತಾ ಇಲ್ಲ. ನಾವು ದನಿ ಎತ್ತದೆ ನಮ್ಮ ಕಡೆ ಗಮನ ಹರಿಸಲ್ಲ, ಹಾಗಾಗಿ ನಮಗೆ ಈ ಪ್ರಶ್ನೆಗಳು ಆಗಿಂದಾಗೆ ಕೇಳಬೇಕು ಅಂತ ಅನ್ಸುತ್ತೆ. ಆದರೆ ಕಾನೂನಲ್ಲಿ ವೆರಿ ಸ್ಪಷ್ಟವಾಗಿ ಹೇಳಿದೆ ಮಹಿಳೆಯರು ಮತ್ತು ಮಕ್ಕಳು ಮತ್ತು ಹಿರಿಯರು. ಅದಕ್ಕೋಸ್ಕರನೇ ಇಲಾಖೆ ಹೆಸರನ್ನು ಏನು ಸೇರಿಸಿದಾನೆ ಅಂತಂದರೆ ಈ ಇದು ಯಾವ ಮಂತ್ರಿಮಂಡಲ ಅಡಿಯಲ್ಲಿ ಬರುತ್ತೆ ಅಂದರೆ ಮಹಿಳೆ ಮತ್ತು ಮಕ್ಕಳು ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಬರುತ್ತೆ. ಜೊತೆಗೆ ಇಲಾಖೆ ಹೆಸರು ಏನು ಕೊಟ್ಟಿದ್ದಾನೆ ಅಂದರೆ

ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಂತಲೇ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೂ ಅವರನ್ನು ಬಿಟ್ಟಿಲ್ಲ. ಬಟ್ ಏನಪ್ಪ ಆಗುತ್ತೆ ಅಂದರೆ, ಈ ಅನುಷ್ಠಾನ ಅನ್ನೋದೇ ನಮ್ಮದು ದೊಡ್ಡ ಸಮಸ್ಯೆ. ಇಷ್ಟು ದೊಡ್ಡ ದೇಶದಲ್ಲಿ, ಇಷ್ಟು ದೊಡ್ಡ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಇದರ ಅನುಷ್ಠಾನದ ಕಡೆ ಗಮನವನ್ನು ಸ್ವಲ್ಪ ಹೆಚ್ಚಾಗಿ ಸರ್ಕಾರ ಮತ್ತು ಸಾರ್ವಜನಿಕರು, ನಾನು ಆಗಲೇ ಹೇಳ್ದಂಗೆ, ನಾನು ಅದಕ್ಕೆ ಯಾಕೆ ಹೇಳ್ತೀನಿ ಮಾತನ್ನ ಅಂದರೆ, ನಮ್ಮಲ್ಲಿ ಒಂದು ಪಾಲಿಸಿ ಇದೆ, ಪಬ್ಲಿಕ್ ಪ್ರ

0: ಮಹಿಳೆಯರಿಗೆ ಆಗಲಿ ಮಹಿಳೆಯರಿಗಾಗಲಿ ತಾರತಮ್ಯ ಮಾಡಿಲ್ಲ. ಈಗ ನೀವು ಒಂದು ಉದಾಹರಣೆ ಕೊಡಬೇಕು ಅಂದರೆ, ನಿಮಗೆ ಕೂಲಿ ಕೆಲಸ ಅಂತ ಇದೆಯಲ್ಲ, ಕೂಲಿ ಕೆಲಸಗಳು ಹೆಣ್ಣಾಳಿಗೆ ಬೇರೆ ಗಂಡಾಳಿಗೆ ಬೇರೆ ಅಂತ ಇದೆ ಕೂಲಿ ನಮ್ಮಲ್ಲಿ. ಆದರೆ ನಮ್ಮಲ್ಲಿ VBG ರಾಮ್ಜಿ ಅಂತ ಏನು ಒಂದು ಯೋಜನೆ ಇದೆ ಉದ್ಯೋಗ ಖಾತ್ರಿ ಅಡಿಯಲ್ಲಿ, ಅದರಲ್ಲಿ ಸ್ಪಷ್ಟವಾಗಿ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಹೆಣ್ಣಿಗೆ ಹೆಣ್ಣಾಳು ಗಂಡಾಳಿಗೆ ಭೇದ ಭಾವ ಮಾಡದೆ ಒಂದೇ ಪ್ರಮಾಣದ ಕೂಲಿಯನ್ನು ಕೊಡಬೇಕು ಅಂತ ಮಾಡಿದ್ದಾರೆ. ಆಯಿತಾ? ಆ ಥರ ಅಂಗವಿಕಲತೆ ಇರತಕ್ಕಂಥ ಮಕ್ಕಳನ್ನ ಹೊಂದಿರುವಂಥ ತಂದೆ ತಾಯಿಗಳಿಗೆ ಆದ್ಯತೆ ಕೊಟ್ಟು ಕೆಲಸ ಕೊಡಬೇಕು ಅಂತ ಎಲ್ಲ ಇದರಲ್ಲಿದೆ. ಸೊ ಅದರಿಂದ ಅದನ್ನು ನಾವು ಬಳಸ್ಕೋಬೇಕು. ಯಾರೋ ಒಬ್ಬರು ಏನೋ ಕಾರಣಕ್ಕೆ ತಾತ್ಸಾರವಾಗಿ ಏನೋ ಮಾತಾಡಿ ಕಳಿಸ್ಬಿಡ್ಬೋದು, ಆದರೆ ನಾವು ಬಿಡಬಾರ್ದು. ಅದಕ್ಕೋಸ್ಕರನೇ ಸ್ಥಳೀಯವಾಗಿ ಅಂಗವಿಕಲರ ಸ್ವಸಹಾಯ ಸಂಘಗಳು, ಅಂಗವಿಕಲರ ಒಕ್ಕೂಟಗಳು ಇವು ಚೆನ್ನಾಗಿ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಈ ರೀತಿಯಾದಂಥ ಅನುಷ್ಠಾನದ ಹಂತದಲ್ಲಿರುವಂಥ ತಾರತಮ್ಯಗಳನ್ನ ಹೋಗಿಸ್ಬೋದು. ಕಾನೂನು ವ್ಯಾಪ್ತಿಯಲ್ಲಿ ಎಲ್ಲರೂ ಸಮಾನರು ಅಂತ ಹೇಳುತ್ತೆ.
1: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀನಿ ಸರ್. ಸರ್, ಈ ಒಂದು ಏನು 2016 ಒಂದು ಅಧಿನಿಯಮದ ಒಂದು ಇದರಲ್ಲಿ ಸಾರ್ವಜನಿಕರಿಗೆ ಏನಾದರೂ ಈ ಒಂದು ವಿಷಯ
0: ಅದೇ
1: ಏನಾದರೂ ತೊಂದರೆ ಕೊಟ್ಟರೆ ಅಥವಾ ಅವರುಗಳಿಗೆ ಏನಾದರೂ ಅಡೆತಡೆಗಳು ಮಾಡಿದಾಗ ಹೇಗೆ ಯಾವ ಥರ ಅವರು ದೂರುಗಳನ್ನು ಸಲ್ಲಿಸ್ಬೋದು ಸರ್?
0: ಈಗ ಅಂಗವಿಕಲರನ್ನು ಅಂದರೆ ವಿಕಲಚೇತನರನ್ನು ಅವ್ರಿಗಿರುವಂಥ ತೊಂದರೆಯನ್ನು ಆಧಾರವಾಗಿ ಇಟ್ಕೊಂಡು ಯಾವುದೇ ರೀತಿಯಲ್ಲಿ ಅವನಿಗೆ ಹೀಯಾಳಿಸಿದರೆ, ಅವನಿಗೆ ಮನನೋಯಿಸಿದರೆ, ಅಥವಾ ಸಮಾಜದಲ್ಲಿ ಅವನನ್ನು ತಾತ್ಸಾರವಾಗಿ ಅವನನ್ನು ನೋಡುವಂಥ ಸನ್ನಿವೇಶಗಳನ್ನು ಮಾಡಿದರೆ ಅಂತ ಮಾಡಿದಂಥ ವ್ಯಕ್ತಿಗೆ ನಾನ್ ಬೇಲೇಬಲ್ ಅರೆಸ್ಟ್ ಮಾಡ್ಬೋದು. ಆಯಿತಾ? ಈಗ ಹೇಗೆ ದಲಿತರನ್ನು ಅವರ ಜಾತಿಯಿಂದ ಹಿಡಿದು ಬೈದರೆ ಹೇಗೆ ಅವರಿಗೆ ಬೇಲ ಇಲ್ಲದೇ ಇರೋ ಅಂತ ಅರೆಸ್ಟ್ ಮಾಡ್ತಾರಲ್ಲ, ಅದೇ ಥರ ಅಂಗವಿಕಲರಿಗೂ ಸಹ ಈ ರೀತಿಯಾದಂಥ ಹಿಂಸೆ, ನೋವು, ಅವರ ಮೇಲಿನ ದೌರ್ಜನ್ಯ, ಈ ಥರದ ಶೋಷಣೆ ಇದನ್ನು ಮಾಡಿದಂಥ ಸಂದರ್ಭದಲ್ಲಿ ಸೇಮ್ ಕಾನೂನು ಅಪ್ಲೈ ಆಗುತ್ತೆ. ಆಯಿತಾ? ಅದ್ರ ಜೊತೆಗೆ ಕಾನೂನು ಏನು ಹೇಳುತ್ತೆ ಅಂದರೆ ಅವರಿಗೆ ಫ್ರೀ ಲೀಗಲ್ ಏಡ್ ಅಂತಂದರೆ ಉಚಿತ ಕಾನೂನು ನೆರವನ್ನು ಕೊಡಬೇಕು ಅಂತ ಕಾನೂನು ಹೇಳಿದೆ. ಆ ರೀತಿಯಾದ ತೊಂದರೆಗೆ ಒಳಪಟ್ಟಂತ ಅಂಗವಿಕಲರು ಯಾವುದೇ ತರದ ಹಣಕಾಸಿನ ವೆಚ್ಚವಿಲ್ಲದೆ ಸ್ಥಳೀಯ ನ್ಯಾಯಾಲಯಗಳಿಗೆ ಹೋಗಿ ಸ್ಥಳೀಯ ನ್ಯಾಯಾಧೀಶರನ್ನು ಭೇಟಿ ಮಾಡಿ ಅವರಿಗೆ ಅರ್ಜಿಯನ್ನು ಕೊಟ್ಟರೆ ಸರ್ಕಾರನೇ ಅವರಿಗೆ ಲಾಯರ್ನ ನೇಮಿಸಿ ಅವರಿಗೆ ನ್ಯಾಯವನ್ನು ಒದಗಿಸ್ಕೊಡುವಂತ ವ್ಯವಸ್ಥೆಯನ್ನು ಮಾಡಿದೆ. ಇದ್ರ ಜೊತೆಗೆ ನಮ್ಮ ನಾನೇನು ಹೇಳಿದೆ ರಾಜ್ಯ ಅಂಗವಿಕಲರ ಆಯುಕ್ತರೇನಿದ್ದಾರೆ ಅವರು ಅಂಗವಿಕಲರ ಎಲ್ಲ ಕುಂದು ಕೊರತೆಗಳನ್ನು ಸಹ ಅವರು ಬಗೆಹರಿಸಬೇಕು ಅಂತ ಹೇಳಿ ಅವ್ರನ್ನ ಅಲ್ಲಿ ಕೂಟಿ ಅವರಿಗೆ ಮ್ಯಾಜಿಸ್ಟ್ರೇಟ್ ಪವರ್ ಕೊಟ್ಟಿದ್ದಾರೆ. ಅವರು ಕೋರ್ಟ್ ಕಂಟೆಂಟ್ ಮಾಡ್ತಾರೆ. ಅವ್ರ ಕೋರ್ಟ್ ಕಂಟೆಂಟ್ ಅವರೇ ಲಾಯರ್ ಸರ್ ಕೋರ್ಟ್ ಅಲ್ಲ, ಅವರು ಅವರ ಅಧ್ಯಕ್ಷತೆಯಲ್ಲಿ ಸಂಬಂಧಪಟ್ಟಂತ ವಕೀಲರುಗಳಿರ್ತಾರೆ, ಅವರು ಕೋರ್ಟ್ ಕಂಟೆಂಟ್ ಮಾಡಿ ಆ ವ್ಯಕ್ತಿಗಾಗಿರೋ ಅನ್ಯಾಯವನ್ನು ಬಗೆಹರಿಸ್ತಾರೆ. ಜೊತೆಗೆ ನಾನಾಗಲೇ ಹೇಳಿದಂಗೆ ಅಂಗವಿಕಲತೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ಅಂಗವಿಕಲರ ಸೌಲಭ್ಯಗಳನ್ನು ತಗೊಂಡು ಅಂಗವಿಕಲರ ಅವ್ರಿಗೆ ಸಿಗಬೇಕಾಗಿರುವಂಥ ಅವಕಾಶಗಳನ್ನು ವಂಚನೆಯಿಂದ ಇವರು ಪಡೆದಿದ್ರೆ ಅದಕ್ಕೂ ಸಹ ಕಾನೂನಲ್ಲಿ 2 ವರ್ಷ ಕಠಿಣ ಸಜೆ ಇದೆ. ಸುಮಾರು 5 ಲಕ್ಷದವರೆಗೂ ದಂಡ ಹಾಕಬೇಕು ಅಂತ ಇದೆ. ಸೊ ಈ ಎಲ್ಲ ಕ್ರಮಗಳನ್ನು ಸಹ ಕಾನೂನು ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಏನಪ್ಪ ದುರಾದೃಷ್ಟ ಅಂತಂದರೆ ಇದನ್ನು ಯಾರು ಹೊರಗಡೆ ಹೇಳ್ಕೊಳ್ತಾನೂ ಇಲ್ಲ, ಅದು ಈಚೆಗೂ ಬರ್ತಾ ಇಲ್ಲ ಅಷ್ಟೇ ಹೊರತು ಕಾನೂನಲ್ಲಿ ಇದಕ್ಕೆ ಪನಿಷ್ಮೆಂಟು ಮತ್ತು ಪೆನಾಲ್ಟಿ ಎರಡೂ ಇದೆ.
1: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಈ ಅಥವಾ ಪ್ರಮುಖವಾಗಿ ಈ ಒಂದು ವಿಶೇಷ ಚೇತನ ವ್ಯಕ್ತಿಗಳು ಆತ್ಮವಿಶ್ವಾಸದಿಂದ ಒಂದು ಸ್ವಾವಲಂಬಿ ಜೀವನವನ್ನು ನಡೆಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಮುಖವಾಗಿ ತಮ್ಮ ಸಲಹೆಗಳು ಅಥವಾ ಸಂದೇಶಗಳೇನು ಸರ್?
0: ಸಲಹೆ ಸಂದೇಶ ಅಂತಹ ಸುಮಾರು ಆಗುತ್ತೆ, ದೊಡ್ಡ ದೊಡ್ಡ ಕೊಡ್ತಾರೆ. ಏನಪ್ಪ ಅಂತಂದರೆ ನನ್ನ ಜೀವನ ನನ್ನದು.
1: ಹೌದು.
0: ಆದ್ದರಿಂದ ಪ್ರತಿಯೊಬ್ಬ ಅಂಗವಿಕಲ ಮಿತ್ರರಿಗೂ ನಾನು ಹೇಳೋದೇನಪ್ಪ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಹಿಂಜರಿಯದೆ ನಿಮಗೆ ಏನಾಗಬೇಕು ಅನ್ನೋವಂಥ ಮನಸ್ಸಿನಲ್ಲಿ ಭಾವನೆ ಸಂಕಲ್ಪ ಬರುತ್ತೆ, ಆ ಸಂಕಲ್ಪದ ಕಡೆಗೆ ನಿಮ್ಮ ಗುರಿಯನ್ನು ಇಟ್ಟುಕೊಂಡು ಅದ್ರ ಕಡೆಗೆ ಪರಿಶ್ರಮವನ್ನು ಪಟ್ಟರೆ, ಶ್ರಮ ಹಾಕಿದರೆ ನಿಮಗೆ ಕೈ ಹಿಡಿಯುವಂಥ 10 ಕೈಗಳು ಇವತ್ತಿದೆ. ಒಂದು ಕಾಲದಲ್ಲಿ ಇರಲಿಲ್ಲ, 10 ಕೈಗಳಿದೆ. ಸರ್ಕಾರದಿಂದ ಹಿಡಿದು ಸಾರ್ವಜನಿಕ ಮಟ್ಟದಲ್ಲಿ, ಸಂಘ ಸಂಸ್ಥೆ ಮಟ್ಟದಲ್ಲಿ ಇದೆ. ನನಗೆ ಕುಟುಂಬದಿಂದ ನೆರವು ಸಿಗಲಿಲ್ಲ, ನನಗೆ ಇನ್ಯಾರೋ ಅಕ್ಕಪಕ್ಕದವ್ರು ಹಿಂಗೆ ಅಂದ್ಬಿಟ್ರು, ಎಲ್ಲ ಇದ್ದೇ ಇದೆ. ಯಾವತ್ತೂ ಒಬ್ಬ ವ್ಯಕ್ತಿ ಮೇಲೆ ಬರಬೇಕು ಅಂತಂದರೆ ಫಸ್ಟು ಅವನಿಗೆ ಅವಮಾನ, ಅದಾದ ಮೇಲೆ ಅನುಮಾನ, ಅದಾದ ಮೇಲೆ ಸನ್ಮಾನ. ಸೊ ಹಾಗೆ ಈ 3 ಹಂತಗಳನ್ನು ನಾವು ಮೀಡಿದ ಮೇಲೇ ಸನ್ಮಾನ ಸಿಗೋದು ನಮಗೆ. ಆದರೆ ಅವಮಾನ ಆಯಿತು ಅಂದ ತಕ್ಷಣನೇ ನಾವು ಕುಗ್ಗಬೇಕಾಗಿಲ್ಲ, ಅನುಮಾನ ಪಟ್ಟರು ಅನ್ನೋದು ಬೇಕಾಗಿ ಹಿಂಜರಿಬೇಕಾಗಿಲ್ಲ. ನಮ್ಮ ಗುರಿಯನ್ನು ಇಟ್ಕೊಂಡು ನಾವು ನಮ್ಮ ಮೇಲೆ ಆತ್ಮವಿಶ್ವಾಸ ಇಟ್ಕೊಂಡು ಮುಂದುವರೆದ್ರೆ ಖಂಡಿತ 1-2 ದಿನ ತಡ ಆಗ್ಬೋದು, ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂಥ ಸನ್ಮಾನ ಸಿಕ್ಕೇ ಸಿಗುತ್ತೆ. ಈ ನಿಟ್ಟಿನಲ್ಲಿ ನನ್ನ ಎಲ್ಲ ಅಂಗವಿಕಲ ಬಂಧುಗಳು

0: ಕೆಲಸ ಮಾಡಲಿ ಅನ್ನೋವಂಥದ್ದನ್ನು ನಾನು ಅವರಿಗೆ ಸಲಹೆನೂ ಅಲ್ಲ ಸೂಚನೆಯೂ ಅಲ್ಲ ಮನವಿ ಅಂತ ಅನ್ಕೋಬೋದು.
1: ಓಕೆ ಓಕೆ, ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2016 ಒಂದು ವಿಶೇಷ ಚೇತನರಿಗೆ ಏನೇನು ಒಂದು ಸೌಲಭ್ಯಗಳು ಅಥವಾ ಹಕ್ಕುಗಳಿದೆ ಅದನ್ನು ಅವರು ಹೇಗೆ ಪಡೆದುಕೊಳ್ಬೇಕು, ಯಾವ ರೀತಿಯಾಗಿ ಈ ಒಂದು ಸೇವೆಗಳನ್ನು ಅವರು ಪಡ್ಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸಿ, ಜೊತೆಗೆ ಸಾಕಷ್ಟು ಕರೆಗಳಿಗೂ ಕೂಡ ತಾವು ಉತ್ತರವನ್ನು ತಾವು ನೀಡಿದ್ದೀರಾ. ಹಾಗಾಗಿ ತಾವು ಇದುವರೆಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸಲಹೆಗಳು ಮತ್ತು ಈ ಒಂದು ಮಾಹಿತಿಯನ್ನು ತಾವು ನೀಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ನಮ್ಮ ವಿಶೇಷ ಚೇತನ ಬಂಧುಗಳ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ನನಗೂ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ಸಂಸ್ಥೆಗೆ ಮತ್ತು ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ, ಆಡಳಿತದ ಅಧಿಕಾರಿಗಳಿಗೆ, ಎಲ್ಲರಿಗೂ ವಂದಿಸ್ತಾ ಇದ್ದೀನಿ. ಮತ್ತು ಶ್ರೋತೃಗಳು ತುಂಬ ಆಸಕ್ತಿಯಿಂದ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಮತ್ತು ಕೆಲವರು ಕೇಳದೇನೂ ಸಹ ಈ ಕಾರ್ಯಕ್ರಮವನ್ನು ಕೇಳಿಸ್ಕೊಂಡಿದ್ದಾರೆ, ಪ್ರಶ್ನೆಗಳು ಕೇಳದೇ ಇದ್ರೂ ಕಾರ್ಯಕ್ರಮದ ಮಾಹಿತಿಯನ್ನು ತಗೊಂಡಿದ್ದಾರೆ. ಅಂತ ಎಲ್ಲರಿಗೂ ಸಹ ನಾನು ಸಹ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2016 ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವೃತ್ತಿಪರ ತರಬೇತುದಾರರಾದ ಶ್ರೀ ರಂಗನಾಥ್ ನಂಜನಗೌಡರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿ ಬರೋಣ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಾಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಾಗದ ಬೆಳಕು ಸಂಚಿಕೆ 92 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
5: ಅಜ್ಞಾತವಾದುದನು
6: ಅಜ್ಞಾತವಾದುದನು
5: ಅಭಾವವೆನೇ ನಾಸ್ತಿಕನು
6: ಅಭಾವವನೇ ನಾಸ್ತಿಕನು
5: ಅಜ್ಞೇಯವೆಂದು
6: ಅಜ್ಞೇಯವೆಂದು
5: ಅದಕ್ಕೆ ಕೈ ಮುಗಿಯೇ ಭಕ್ತ
6: ಅದಕ್ಕೆ ಕೈ ಮುಗಿಯೇ ಭಕ್ತ
5: ಜಿಜ್ಞಾಸ್ಯವೆಂದು
6: ಜಿಜ್ಞಾಸ್ಯವೆಂದು
5: ಪರಿಕಿಸತೊಡಗೆ ವಿಜ್ಞಾನಿ
6: ಪರಿಕಿಸತೊಡಗೆ ವಿಜ್ಞಾನಿ
5: ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ
6: ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ.
4: ಕಗ್ಗದಲ್ಲಿ ಬಹಳ ಸುಂದರವಾದಂತಹ ಮುಕ್ತಕಗಳಲ್ಲಿ ನನ್ನ ಪ್ರಕಾರ ಇದು ಕೂಡ ಒಂದು ಬಹಳ ಅದ್ಭುತವಾದಂತಹ ಒಂದು ಪರಿಕಲ್ಪನೆಯನ್ನು DVJ ಅವರು ಇಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಯಾವ್ಯಾವ ರೀತಿ ಜನ ನಮಗೆ ಸಮುದಾಯದಲ್ಲಿ ಸಿಗ್ತಾರೆ ಅನ್ನೋದಕ್ಕೆ ಒಂದು ರೀತಿಯ ಕ್ಲಾಸಿಫಿಕೇಶನ್ ವರ್ಗೀಕರಣವನ್ನು ಇಲ್ಲಿ DVJ ಅವರು ಮಾಡ್ತಾರೆ. ಈ ವರ್ಗೀಕರಣದ ವ್ಯಾಧಿ ನಮ್ಮೆಲ್ಲರನ್ನು ಕಾಡ್ತಾ ಇರುತ್ತೆ. ನಾವು ಯಾವುದನ್ನು ನೋಡಿದ್ರು, ಯಾರನ್ನು ನೋಡಿದ್ರು, ಇವ್ರು ಹಿಂಗ, ಇವ್ರು ಹಂಗ, ಓ ಇವ್ರು ಇದೇ ಥರ, ಇವ್ರು ಅದೇ ಥರ ಅಂತ ಒಂದು ರೀತಿಯಲ್ಲಿ ವರ್ಗೀಕರಣ ಮಾಡೋಕ್ಕೆ ಹೋಗ್ತಾ ಇರ್ತೀವಿ. ಹೆಚ್ಚಿನ ಸಂದರ್ಭಗಳಲ್ಲಿ ಅದು ನಮ್ಮ ಸ್ವಾರ್ಥದ ಕಲ್ಪನೆಗಳ ಮೇಲೆ ಅವಲಂಬಿತವಾಗಿರುತ್ತೆ. ನನಗೆ ಯಾರು ಉಪಕಾರ ಮಾಡಬಹುದೋ ಅವ್ರು ಒಳ್ಳೆಯವರು, ನನಗೆ ಯಾರು ಏನಾದರೂ ಬೈತಾರೋ ಅವ್ರು ಕೆಟ್ಟವರು. ಸೊ ಈ ಥರ ವರ್ಗೀಕರಣಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಮಾನವನ ಸಮಾಜದಲ್ಲಿ ಈ ಥರದ ವರ್ಗೀಕರಣ ಬಹಳಷ್ಟು ವಿಧದಲ್ಲಿ ಆಗಿದೆ. ಎಲ್ಲ ಸಮುದಾಯಗಳಲ್ಲಿ, ಎಲ್ಲ ನಾಗರಿಕತೆಗಳಲ್ಲಿ ಇದರ ಒಂದು ನಿದರ್ಶನವನ್ನು ನಾವು ನೋಡ್ತೀವಿ. ಹಾಗೆ ಬಹಳ ಚೆನ್ನಾಗಿರುವಂಥ ವರ್ಗೀಕರಣವನ್ನು ನಮ್ಮ ಭರ್ತೃಹರಿ ಅನ್ನುವಂಥ ಕವಿ, ಸಂಸ್ಕೃತದ ಸುಭಾಷಿತಗಳನ್ನು ರಚನೆ ಮಾಡಿರುವಂಥ ಕವಿ, ಅವನು ಮಾಡ್ತಾನೆ. 4 ರೀತಿಯಲ್ಲಿ ಜನ ಇರ್ತಾರೆ ಸಮಾಜದಲ್ಲಿ ಅಂತ ಅವನು ಹೇಳ್ತಾನೆ. ಅದೇ ರೀತಿಯಲ್ಲಿ ಬಹಳ ಚೆನ್ನಾಗಿ ವರ್ಗೀಕರಣದ ಒಂದು ಉದಾಹರಣೆ ನಮಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ 4 ರೀತಿಯ ಜನ ನನ್ನ ಭಕ್ತರಿರ್ತಾರೆ ಅಂಥೇಳಿ 7 ಕೃಷ್ಣ ವರ್ಣಿಸ್ತಾನೆ. ಇವೆಲ್ಲವೂ ಒಂದು ರೀತಿಯಲ್ಲಿ ಸಾಮಾಜಿಕ ಮೌಲ್ಯಗಳನ್ನು ಆಧಾರವಾಗಿಟ್ಕೊಂಡು ವ್ಯಕ್ತಿಯ ನಡವಳಿಕೆ ಹೇಗಿರುತ್ತೆ ಅನ್ನೋಂಥ

0: ಒಂದು ಹೊರಗೆ ಕಾಣಿಸುವ ನಡವಳಿಕೆಯ ಆಧಾರದ ಮೇಲೆ ಆಗುವಂಥ ವರ್ಗೀಕರಣ. ಇಲ್ಲಿ ಡಿ ವಿ ಜಿ ಅವರು ಒಂದು ಸುಂದರವಾದಂಥ ವಿಧಾನವನ್ನು ಬಳಸಿ ನಾಲ್ಕು ರೀತಿಯ ಜನ ಇರ್ತಾರೆ ಅಂತ ನಮಗೆ ಹೇಳ್ತಾ ಇದ್ದಾರೆ. ನಾವು ಮೊದಲನೆಯ ಮುಕ್ತಕವನ್ನು ನೆನಪು ಮಾಡಿಕೊಳ್ಳೋಣ. ಮೊದಲನೇ ಮುಕ್ತಕದಲ್ಲಿ ಹೇಳಿದರು ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ಅಂತೆಲ್ಲ ಹೇಳ್ತಾ ಆವುದನು ಕಾಣದೊಡ ಮಳ್ತೀಂ ನಂಬಿಹುದು ಅಂತ ಹೇಳಿದರು. ಅಂದರೆ ನಮಗೆ ಯಾವುದೋ ಒಂದು ಶಕ್ತಿ ಇದೆಯಂತಲ್ಲಪ್ಪ, ಅದು ನಮಗೆ ಕಾಣಿಸ್ತಾ ಇಲ್ಲ, ಕಾಣಿಸ್ದೇ ಹೋದರೂ ನಾವು ನಂಬ್ತಿದ್ದೀವಿ ಅಂತ ಹೇಳಿದರು. ಹಾಗೆ ಮೂರನೇ ಮುಕ್ತಕದಲ್ಲೂ ಕೂಡ ಇದೇ ಡೌಟನ್ನು ಮತ್ತೆ ಹೇಳ್ತಾರೆ. ಯುಹುದೋ ಇಲ್ಲವೋ ತಿಳಿಯಗೊಡೋದೊಂದು ವಸ್ತು ನಿಜ ಮಹಿಮೆ ಇಂ ಅಂತ ಹೇಳ್ತಾರೆ ಅಲ್ವಾ. ಸೊ ಹಾಗೆ ಯಾವುದೋ ಒಂದು ವಸ್ತು ಇಲ್ಲ, ಆದರೆ ನಮ್ಮ ಪ್ರಕಾರ ಅದು ಬಹಳ ಶಕ್ತಿಯುತವಾದಂಥದ್ದು, ನಮ್ಮ ಇಡೀ ಜಗತ್ತಿನ ಸೃಷ್ಟಿಗೆ ಅದೇ ಕಾರಣ ಅಂತ ಇರೋವಂಥದ್ದು. ಇದರ ಬಗ್ಗೆ ಜನರ ನಂಬಿಕೆ ಹೇಗಿರಬಹುದು ಅನ್ನೋದನ್ನು ಆಲೋಚನೆ ಮಾಡಿ ಡಿ ವಿ ಜಿ ಅವರು ನಾಲ್ಕು ರೀತಿಯ ಜನರು ಗುಂಪುಗಳಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮೊದಲನೇದೇನು ಅಜ್ಞಾತವಾದದ್ದು, ಅಂದರೆ ನನಗೆ ಗೊತ್ತಿಲ್ಲ, ಅದು ನನಗದು ಯಾವುದು ಗೊತ್ತಿಲ್ವೋ ಅದರ ಬಗ್ಗೆ ಕೆಲವರ ಭಾವನೆ ಹೇಗಿರುತ್ತಪ್ಪ ಅಂತಂದರೆ ಅದು ಅಭಾವ, ಅಂದರೆ ಅದು ಇರೋಕ್ಕೆ ಸಾಧ್ಯನೇ ಇಲ್ಲ, ಅದು ಇಲ್ಲ ಅದು ಅಂತ. ಇವಾಗ ದೇವರು ನನಗೆ ಗೊತ್ತಿಲ್ಲ, ಅದು ಇದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಹಾಗಾಗಿ ಏನು ನಾನು ತೀರ್ಮಾನ ಮಾಡ್ತಿರೋದು, ದೇವರು ಇಲ್ಲ. ಈ ಥರ ಕೆಲವರು ಜನರು ಇರ್ತಾರೆ, ಅವ್ರನ್ನ ನಾವೇನು ಅನ್ಬೋದಪ್ಪ ಅಂದರೆ ನಾಸ್ತಿಕರು ಅಂತ ಅನ್ಬೋದಂತೆ. ಅಜ್ಞಾತವಾದದನ್ನು ಅಭಾವ, ಅದು ಇಲ್ಲ ಅಂತ ಅನ್ಕೊಳ್ಳೋವಂಥದ್ದು. ಅಜ್ಞಾತವೇನೋ ಹೌದು, ಆದರೆ ಅದನ್ನು ತಿಳ್ಕೊಳ್ಳುವ ಶಕ್ತಿ ನನಗಿಲ್ಲ. ಅಜ್ಞೇಯ, ಜ್ಞೇಯ ಅಂದರೆ ತಿಳ್ಕೊಳ್ಳೋವಂಥದ್ದು, ಅಜ್ಞಾನವನ್ನು ಪಡೆದುಕೊಳ್ಳುವಂಥ ಶಕ್ತಿ ನನಗಿಲ್ಲ, ಹಾಗಾಗಿ ನನ್ನನ್ನು ಮೀರಿದಂತಹ ಒಂದು ವಸ್ತು ಅದು ಅಜ್ಞೇಯವಾದಂಥದ್ದು, ಹಾಗಾಗಿ ನನಗಿಂತ ಹಿರಿದಾದಂತಹ ಆ ಒಂದು ವಸ್ತುವಿಗೆ ಆ ಒಂದು ಶಕ್ತಿಗೆ ಈಗೋ ನನ್ನ ನಮಸ್ಕಾರ ಅಂತ ಕೈ ಮುಗಿಯುವಂಥ ಜನ ಒಂದಷ್ಟು ಜನ ಇರ್ತಾರೆ. ಅವರನ್ನು ಭಕ್ತ ಅಂತ ಕರಿಬಹುದಂತೆ, ಅವರನ್ನು ಭಕ್ತರು ಅಂತ ಕರಿಬಹುದು. ಈಗ ಇನ್ನು ಕೆಲವರು ಇದು ಅಜ್ಞೇಯ ಅಂತ ಬಿಟ್ಬಿಡಲ್ಲ, ಅದು ಯಾಕೆ ಅಜ್ಞೇಯ, ನಾನು ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಸಂಶೋಧನೆಗಳನ್ನ ಮಾಡೋಕ್ಕೆ ಶುರು ಮಾಡ್ತಾರೆ, ಪ್ರಶ್ನಿಸೋದಕ್ಕೆ ಶುರು ಮಾಡ್ತಾರೆ, ಅದು ಇಲ್ಲಿದೆಯಾ ಅಲ್ಲಿದೆಯಾ ಹಂಗಿದೆಯಾ ಹಿಂಗಿದೆಯಾ ಹುಡ್ಕಕ್ಕೆ ಶುರು ಮಾಡ್ತಾರೆ. ಅದು ವಿಜ್ಞಾನಿಯ ಲಕ್ಷಣ, ಯಾಕೆಂದರೆ ಏನೇ ವಸ್ತು ನಮ್ಮ ಕಣ್ಣ ಎದುರಿಗೆ ಕಾಣಿಸಿದ್ರು ಕೂಡ ಅದರ ಹಿಂದೆ ಇರುವಂಥ ಮೂಲಭೂತವಾದಂತಹ ಕಾರಣವನ್ನು ಹುಡುಕಕ್ಕೆ ಪ್ರಯತ್ನ ಪಡುವಂಥದ್ದೇ ವಿಜ್ಞಾನದ ಲಕ್ಷಣ. ಎಕ್ಸ್ಪರಿಮೆಂಟ್ಸ್ ಮಾಡಬೇಕು, ಎಕ್ಸ್ಪರಿಮೆಂಟ್ಸ್ ಮಾಡಿ ಒಂದು ನೀರಿನಲ್ಲಿ ಏನೋ ಒಂದು ಸಾಲ್ಟ್ ಮಿಶ್ರಣ ಆಗಿದೆ ಅಂತಂದರೆ ಅದಕ್ಕೆ ಇನ್ಯಾವುದನ್ನೋ ಸೇರಿಸಿ ಹಿಂಗೆ ಕಲಿಸಿದಾಗ ಅಲ್ಲಿ ಏನೋ ಒಂದು ಪ್ರಿಸಿಪಿಟೇಟ್ ಬರುತ್ತೆ, ಹಾಗಾಗಿ ಅದರಲ್ಲಿ ಇದಿದೆ ಅಂತ ನಾವು ಕಂಡುಹಿಡ್ಕೊಂಡ್ವಿ. ಸೂರ್ಯನ ಚಲನೆಯನ್ನು ಚಂದ್ರನ ಚಲನೆಯನ್ನು ಆಚೆ ಈಚೆ ನೋಡ್ತಾ ನೋಡ್ತಾ ಸೂರ್ಯನ ಗ್ರಹಗಳು ಇಷ್ಟೆಲ್ಲ ಇದೆ ಅಂತ ನಾವು ಕಂಡುಹಿಡ್ಕೊಂಡ್ವಿ. ಸೊ ಹೀಗೆ ಇದುವರೆಗೂ ನಮಗೆ ಗೊತ್ತಿರಲಿಲ್ಲ, ಆದರೆ ಅದನ್ನು ತಿಳ್ಕೊಳ್ಳೋ ಶಕ್ತಿ ನನಗಿರೋದ್ರಿಂದ ನಾನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ನಿರಂತರವಾಗಿ ಸಂಶೋಧನೆಗಳನ್ನು ಮಾಡ್ತಾ ವಿಷಯಗಳು ತಿಳ್ಕೊಳ್ತಾ ಹೋಗುವಂಥದ್ದು ಒಂದು ರೀತಿಯ ಜನರ ಸ್ವಭಾವ. ಆ ಸ್ವಭಾವದ ಜನರನ್ನ ಏನಂತಾರೆ, ವಿಜ್ಞಾನಿಗಳು ಅಂತ ಕರೆದ್ರು. ಅದು ಕೇವಲ ಲ್ಯಾಬಲ್ ಟೆಸ್ಟ್ ಮಾಡುವಂಥ ಸಂಶೋಧನೆಯೇ ಬೇಕಾಗಿಲ್ಲ, ಅದು ಯಾವುದೇ ರೀತಿಯ ಒಂದು ಪ್ರಶ್ನೆ ಆಗಬಹುದು. ಸಾಮಾಜಿಕವಾಗಿ ಒಂದು ನಡವಳಿಕೆ, ಒಂದು ಊರವರೆಲ್ಲ ಒಂದೇ ಥರ ಇದ್ದಾರೆ ಅಂದರೆ ಅದು ಯಾಕೆ ಅಂತ ಪ್ರಶ್ನೆ ಮಾಡುವಂಥದ್ದು ಇರ್ಬೋದು. ಕಾಡಿನಲ್ಲಿ ಆನೆಗಳು ಇದೇ ರೂಟಲ್ಲಿ ಯಾವಾಗಲೂ ಓಡಾಡ್ತಾ ಇರ್ತವೆ ಅಂತಂದರೆ ಅದು ಯಾಕೆ ಓಡಾಡ್ತವೆ, ಅಲ್ಲೇ ಯಾಕೆ ಬರ್ತವೆ, ಇನ್ನೊಂದು ಕಡೆ ಯಾಕೆ ಹೋಗಲ್ಲ ಅಂತ ತಿಳ್ಕೊಳ್ಳೋಂಥ ಪ್ರಯತ್ನ ಇರ್ಬೋದು. ನನಗೆ ಗೊತ್ತಿಲ್ಲ, ನಾನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಹೀಗೆ ಈ ಮನೋಭಾವವನ್ನೇ ನಮಗೆ ಕಾಣದೇ ಇರುವಂಥ ಒಂದು ಶಕ್ತಿಯ ಕಡೆ ನಾವು ತಿರುಗಿಸಿದಾಗ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತಿರ್ತೀನಲ್ಲ, ಅದು ನನ್ನ ಮನೋಭಾವದಿಂದ ಪ್ರೇರಿತವಾದಂಥದ್ದು. ಅಂತಹ ಮನೋಭಾವ ನನಗಿದ್ದರೆ ಡಿ ವಿ ಜಿ ಅವರು ನನ್ನನ್ನು ವಿಜ್ಞಾನಿ ಅನ್ನೋ ಗುಂಪಿಗೆ ಸೇರಿಸ್ತಾ ಇದ್ದಾರೆ. ಈಗ ಈ ನಾಲ್ಕು ಜನರಲ್ಲದೆ ಬಹಳ ಮುಖ್ಯವಾದಂಥ ಒಂದು ಗುಂಪನ್ನು ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾರೆ, ಅದು ಸ್ವಜ್ಞಪ್ತಿ ಶೋಧಿ ಅಂತ. ಅಂದರೆ ನಿನ್ನೊಳಗೆ ಇರೋವಂತಹ ಆಂತರಿಕ ಶಕ್ತಿಯನ್ನು ಯಾರು ಹುಡ್ಕೋದಿಕ್ಕೆ ಪ್ರಯತ್ನ ಪಡ್ತಾರೋ ಅಂಥವ್ರು ಕೆಲವರು ಇರ್ತಾರೆ, ಅವರು ಮುನಿ. ಮುನಿಗಳು ಅಂದರೆ ಋಷಿಗಳು, ಜ್ಞಾನಿಗಳು ಅನ್ನೋ ಅರ್ಥದಲ್ಲಿ ಅವರು ಅದನ್ನು ಹೇಳಿದ್ದಾರೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.

ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 92 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವ ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಜ್ಞಾನಸುಧ, ಕುಮಾರವ್ಯಾಸ, ಭಾರತ ಚಲ ಮತ್ತು ಭಕ್ತಿಯ ಅಮರ ಕಥೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಕುಮಾರವ್ಯಾಸ ಭಾರತ ಛಲ ಮತ್ತು ಭಕ್ತಿಯ ಅಮರಕತೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಕುಮಾರವ್ಯಾಸ ಎಂದೇ ಪ್ರಸಿದ್ಧರಾದ ನಾರಾಯಣಪ್ಪರವರು ಗದುಗಿನ ವೀರನಾರಾಯಣರ ಪರಮ ಭಕ್ತರು. ಸಂಸ್ಕೃತದ ವ್ಯಾಸ ಭಾರತವನ್ನು ಜನಸಾಮಾನ್ಯರಿಗೆ ತಲುಪಿಸುವಂತೆ ಕನ್ನಡದಲ್ಲಿ ಬರೆಯಬೇಕೆಂಬುದು ಅವರ ಹಂಬಲವಾಗಿತ್ತು. ಆದರೆ ಕತೆ ಬರೆಯಲು ತೊಡಗಿದಾಗ ಅವರಿಗೆ ಭಕ್ತಿಯ ಪರವಶತೆಯಲ್ಲಿ ಬರವಣಿಗೆ ಮುಂದುವರಿಸಲು ಸಾಧ್ಯವಾಗುತ್ತಿರಲಿಲ್ಲ. ದೇವಸ್ಥಾನದಲ್ಲಿ ನಿರಂತರವಾಗಿ ಪ್ರಾರ್ಥಿಸುತ್ತಿದ್ದಾಗ ಅವರ ಕನಸಿನಲ್ಲಿ ಶ್ರೀಕೃಷ್ಣ ಕಾಣಿಸಿಕೊಂಡು, ನನ್ನ ಭಕ್ತನಾದ ಅಶ್ವತ್ಥಾಮನನ್ನು ಭೇಟಿಯಾಗು, ಆತ ನಿನಗೆ ಭಾರತದ ಕಥೆಯನ್ನು ನಿರೂಪಿಸುತ್ತಾನೆ ಎಂದು ಅಭಯ ನೀಡಿದನು. ಕೃಷ್ಣನ ಮಾತುಗಳನ್ನು ನಂಬಿದ ನಾರಾಯಣಪ್ಪ ಅಶ್ವತ್ಥಾಮನ ಹುಡುಕಾಟಕ್ಕೆ ತೊಡಗಿದರು. ಅಶ್ವತ್ಥಾಮನು ಸಾಕ್ಷಾತ್ ಚಿರಂಜೀವಿಯಾಗಿದ್ದು ಸಾವಿರಾರು ಜನರು ಸೇರುವ ಧರ್ಮ ಕಾರ್ಯಗಳ ಸಂತರ್ಪಣೆಗಳಲ್ಲಿ ವೇಷ ಮರೆಸಿಕೊಂಡು ಭಾಗವಹಿಸುತ್ತಾನೆ ಎಂಬ ನಂಬಿಕೆಯಿತ್ತು. ನಾರಾಯಣಪ್ಪ ಎಲ್ಲೇ ಸಂತರ್ಪಣೆ ನಡೆದರೂ ಅಲ್ಲಿಗೆ ಹೋಗಿ ಅಶ್ವತ್ಥಾಮನಿಗಾಗಿ ಹುಡುಕುತ್ತಿದ್ದರು. ಒಮ್ಮೆ ದೊಡ್ಡ ಸಂತರ್ಪಣೆಯೊಂದರಲ್ಲಿ ಎರಡು ಮಕ್ಕಳು ಒಂದೇ ಬಾಳೆ ಎಲೆಗಾಗಿ ಜಗಳವಾಡುತ್ತಿದ್ದವು. ಕೊನೆಗೆ ಒಬ್ಬ ಹುಡುಗ ಆ ಎಲೆಯನ್ನು ಗೆದ್ದಾಗ ಅಲ್ಲಿದ್ದ ವೃದ್ಧರೊಬ್ಬರು, ಛಲವೆಂದರೆ ಹೀಗಿರಬೇಕು, ದುರ್ಯೋಧನನಲ್ಲಿ ಇಂತಹ ಛಲ ನೋಡಿದ್ದೆ, ಮತ್ತೆ ನಿನ್ನಲ್ಲಿ ನೋಡುತ್ತಿದ್ದೇನೆ ಎಂದು ಆ ಹುಡುಗನನ್ನು ಬೆನ್ನು ತಟ್ಟಿ ಮುದ್ದಾಡಿದರು. ಇದನ್ನು ಗಮನಿಸಿದ ನಾರಾಯಣಪ್ಪ ಅವರಿಗೆ ಆ ವೃದ್ಧನೇ ಅಶ್ವತ್ಥಾಮನೆಂದು ಅರಿವಾಯಿತು. ತಕ್ಷಣ ಅವರ ಪಾದ ಹಿಡಿದು ಕತೆ ಹೇಳಿಕೊಡುವಂತೆ ಪ್ರಾರ್ಥಿಸಿದರು. ವೃದ್ಧನು ಮೊದಲು ನಿರಾಕರಿಸಿದರು. ನಾರಾಯಣಪ್ಪನ ಛಲ ಮತ್ತು ಭಕ್ತಿಗೆ ಮಣಿದು ನನ್ನ ಆಪ್ತ ಗೆಳೆಯ ದುರ್ಯೋಧನನ ಅಂತ್ಯದವರೆಗೆ ಮಾತ್ರ ಕತೆ ಹೇಳುವೆ. ಕತೆ ಹೇಳುವಾಗ ಪರದೆಯ ಹಿಂದೆ ಕುಳಿತು ಹೇಳುತ್ತೇನೆ, ನನ್ನನ್ನು ನೋಡಬಾರದು ಎಂಬ ಷರತ್ತಿನೊಂದಿಗೆ ಒಪ್ಪಿದನು. ಮಾರನೆಯ ದಿನದಿಂದ ವೀರನಾರಾಯಣ ದೇವಸ್ಥಾನದ ಮಂಟಪದಲ್ಲಿ ಪರದೆ ಇಟ್ಟು ಕಾವ್ಯ ರಚನೆ ಆರಂಭವಾಯಿತು. ಅಶ್ವತ್ಥಾಮ ಕತೆ ನಿರೂಪಿಸುತ್ತಿದ್ದರೆ ನಾರಾಯಣಪ್ಪನಿಗೆ ಪರದೆಯ ಮೇಲೆ ಆ ಮಹಾಭಾರತದ ದೃಶ್ಯಗಳೇ ಗೋಚರಿಸುತ್ತಿದ್ದವು. ಭಕ್ತಿಯಾಗೂ ಪ್ರತಿಭೆಯಿಂದ ನಾರಾಯಣಪ್ಪ ಕರ್ನಾಟಕ ಭಾರತ ಕಥಾಮಂಜರಿಯನ್ನು ಗದುಗಿನ ವೀರನಾರಾಯಣನಿಗೆ ಅಂಕಿತಗೊಳಿಸಿ ಬರೆಯುತ್ತಾ ಸಾಗಿದರು. ಕತೆ ಗದಾಯುದ್ಧದ ಅಂತಕ್ಕೆ ತಲುಪಿತು. ಭೀಮನು ದುರ್ಯೋಧನನ ತೊಡೆಮುರಿದು ಕೆಡವಿದಾಗ ಪರದೆಯ ಹಿಂದಿನಿಂದ ಅಶ್ವತ್ಥಾಮನ ದುಃಖದ ಚೀತ್ಕಾರ ಕೇಳಿಸಿತು. ಗೆಳೆಯನ ಪತನದ ನೋವಿನಲ್ಲಿ ಅಶ್ವತ್ಥಾಮನ ಧ್ವನಿ ಅಡಗಿದಾಗ ಕುತೂಹಲ ತಾಳಲಾರದೆ ನಾರಾಯಣಪ್ಪ ಷರತ್ತನ್ನು ಮರೆತು ಪರದೆಯನ್ನು ಸರಿಸಿ ನೋಡಿದರು. ಅಲ್ಲಿ ಅಶ್ವತ್ಥಾಮನಿರಲಿಲ್ಲ. ಬದಲಾಗಿ ಗದಾಯುದ್ಧದ ರಣರಂಗ, ದುರ್ಯೋಧನನ ಪತನ, ಪಾಂಡವರ ವಿಜಯ ಹಾಗೂ ಅವರ ನಡುವೆ ಕಂಗೊಳಿಸುತ್ತಿದ್ದ ಶ್ರೀಕೃಷ್ಣನ ಸಾಕ್ಷಾತ್ ದಿವ್ಯ ದರ್ಶನವಾಯಿತು. ಭಗವಂತನ ದರ್ಶನದಿಂದ ನಾರಾಯಣಪ್ಪ ಧನ್ಯನಾದರು. ಜನಪತಿಯ ಪ್ರತೀತಿಯ ಪ್ರಕಾರ ಷರತ್ತು ಮುರಿದ ಕಾರಣಕ್ಕೆ ಅಶ್ವತ್ಥಾಮನ ಕೋಪದ ಬಾಣಕ್ಕೆ ನಾರಾಯಣಪ್ಪ ತೀರಿದರೆಂಬ ಮಾತಿದೆ. ಆದರೆ ಸಾಹಿತ್ಯ ಚರಿತ್ರೆಯ ಪ್ರಕಾರ

ಅಶ್ವತ್ಥಾಮ ತನ್ನ ಷರತ್ತಿನಂತೆಯೇ ದುರ್ಯೋಧನನ ಅವಸಾನದವರೆಗಿನ ಕಥೆಯನ್ನು ಪೂರ್ಣಗೊಳಿಸಿ ಅಲ್ಲಿಗೆ ನಿಲ್ಲಿಸಿದನು. ಹೀಗಾಗಿ ಕುಮಾರವ್ಯಾಸ ಭಾರತವು ದಶಪರ್ವ ಭಾರತವೆಂದೇ ಪ್ರಸಿದ್ಧವಾಯಿತು. ಕುಮಾರವ್ಯಾಸನ ಭಕ್ತಿ, ನಿಷ್ಠೆ ಹಾಗೂ ಛಲದಿಂದಾಗಿ ಜನಿಸಿದ ಈ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯವು ಕನ್ನಡ ಸಾಹಿತ್ಯದಲ್ಲಿ ಎಂದೆಂದಿಗೂ ಅಜರಾಮರವಾಗಿ ಉಳಿಯಿತು. ಕುಮಾರವ್ಯಾಸರಿಗೆ ಅಶ್ವತ್ಥಾಮನನ್ನು ಹುಡುಕುವುದು ಸುಲಭವಾಗಿರಲಿಲ್ಲ. ಎಷ್ಟೇ ಹಿನ್ನಡೆಯಾದರೂ ಆತ ತನ್ನ ಪ್ರಯತ್ನವನ್ನು ಬಿಡಲಿಲ್ಲ. ಸಂತರ್ಪಣೆಯಲ್ಲಿ ನಡೆದ ಸಣ್ಣ ಘಟನೆಯನ್ನು ಗಮನಿಸಿ ಕುಮಾರವ್ಯಾಸರು ಅಶ್ವತ್ಥಾಮನನ್ನು ಗುರುತಿಸಿದರು. ನಮ್ಮ ಸುತ್ತಮುತ್ತಲಿನ ಸನ್ನಿವೇಶಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಮಗೆ ಬೇಕಾದ ಅವಕಾಶಗಳು ಅಥವಾ ಮಾರ್ಗದರ್ಶಕರು ಸಿಗುತ್ತಾರೆ. ಎಂದಿಗೂ ನಮಗೆ ಸದಾ ಜೀವನದಲ್ಲಿ ದೊಡ್ಡ ಅವಕಾಶವೇ ಮೊದಲು ಸಿಗುವುದಿಲ್ಲ. ಆದ್ದರಿಂದ ಸಿಕ್ಕ ಅವಕಾಶವನ್ನು ಚಿಕ್ಕದು ಎಂದು ಉಪೇಕ್ಷೆ ಮಾಡದೆ ಒಳ್ಳೆಯ ರೀತಿಯಲ್ಲಿ ಬಳಸಿಕೊಳ್ಳಬೇಕು. ಪ್ರಿಯ ಕೇಳುವರೆ, ಕೇಳದಲ್ಲಷ್ಟೊತ್ತು ಕುಮಾರವ್ಯಾಸ ಭಾರತ ಛಲ ಮತ್ತು ಭಕ್ತಿಯ ಅಮರಕಥೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಕುಮಾರವ್ಯಾಸ ಭಾರತ ಛಲ ಮತ್ತು ಭಕ್ತಿಯ ಅಮರ ಕಥೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಚೆನ್ನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
2: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುಕ್ತ ವ್ಯಸನ ಬದುಕು ವಸನ ಕಾರ್ಯಕ್ರಮದಲ್ಲಿ ಕೂಡತಿದಿಂದ ಆಗುವ ದುಷ್ಪರಿಣಾಮಗಳು ಹಾಗೂ ಅನುಭವ ಹಂಚಿಕೆ ಮತ್ತು ಮದ್ಯವರ್ಜನ ಶಿಬಿರ ಕಾರ್ಯಕ್ರಮಗಳ ಪರಿಚಯ ಕುರಿತು ಮದ್ಯವರ್ಜನ ಶಿಬಿರದ ಕಾರ್ಯಕ್ರಮದ ಸದಸ್ಯರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ನನ್ನೆಲ್ಲ ಆತ್ಮೀಯ ಬಂಧುಗಳಿಗೆ ನಿಮ್ಮೊಳಗೆ ನಮಸ್ಕರಿಸ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ರಕ್ಷಕ ಠಾಣೆಯ ಮುಖ್ಯಸ್ಥರುಗಳು, ಸಂಸ್ಥೆಯ ಮುಖ್ಯಸ್ಥರು, ವಕೀಲರ ಸಂಘದವರು, ಬಡ ಸಂಸ್ಥೆಯವರು, ಮತ್ತು ಹೆಚ್ಚಿನದಾಗಿ ನಿಯೋಗರು, ಈ ಶಿಬಿರಾತಿಯನ್ನು ನಡೆಸಿಕೊಟ್ಟಂಥ ಎಲ್ಲ ಸಂಸ್ಥೆಯ ಸಿಬ್ಬಂದಿಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ನಾನು ಈಗ ಎರಡನೇ ಶಿಬಿರಕ್ಕೆ ಬಂದಿದ್ದೀನಿ. ನನಗೆ ಕಳೆದ ಶಿಬಿರದಲ್ಲಿ ಇದ್ದವರು ಯಾರು ಇದ್ದಾರ ಅಂತ ನನಗೆ ಹುಡುಕ್ತಾ ಇದ್ದೀನಿ, ಸೇರಿಸಿ ನನಗೆ ಕಾಣಿಸ್ತಿಲ್ಲ ಯಾರು ಅಂತ. ಬಹುಶಃ ಈ ಸಂಸ್ಥೆಗಳು ನಮ್ಮ ತಾಲೂಕಿನಲ್ಲಿ ಭಾಳ ಹಿಂದುಳಿದ ತಾಲೂಕು ಅಂತೇಳಿ ನಾವಣೆ ಪಟ್ಟಿಯನ್ನು ಕಟ್ಕೊಂಡಿದ್ದೀನಿ. ಇದನ್ನು ಅರ್ಥಂಥ ಇಷ್ಟೊಂದು ಎನ್ ಜಿ ಒಗಳು ಸುಮಾರು ನಮ್ಮಲ್ಲಿ 12-13 ಎನ್ ಜಿ ಒಗಳು ನಮ್ಮಲ್ಲಿ ಕೆಲಸವನ್ನು ಮಾಡ್ತಾರೆ ನಮ್ಮ ತಾಲೂಕಿನಲ್ಲಿ. ಬೇರೆ ಮೈಸೂರು ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಇಷ್ಟು ಎನ್ ಜಿ ಒ ಸಂಸ್ಥೆಗಳು ಕೆಲಸವನ್ನು ಮಾಡ್ತಿಲ್ಲ. ಕಾಡಂಚಿನ ಪ್ರದೇಶ ಹೆಚ್ಚಿನದಾಗಿ ಅದೇ ವಾಸ ಮಾಡುವಂಥ ಆದಿವಾಸಿಗಳು, ದೀನ ದಲಿತರು, ಭಾಳ ಹಿಂದುಳಿದ ತಾಲೂಕು ಅಂಥೇಳಿ ನಮಗೆ ಅವರು ಹೊರಗಡೆಯಿಂದ ತಂದಂಥ ಹಣವನ್ನು ನಮಗೆ ವ್ಯಯ ಮಾಡಿ ನಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಭರವಸೆಗಳನ್ನ ಕೊಡ್ತದೆ, ನಡ್ಕೋತವೋ ಬಿಡ್ತದೋ ಸೆಕೆಂಡ್. ಆದರೆ ನಮ್ಮ ಈ ಸಂಸ್ಥೆ ಅವರು ಏನು ಕಾಲಿಟ್ಟು ಪ್ರತಿ ವ್ಯಕ್ತಿಯ ಹಣೆ ಬರವನ್ನು ಚೇಂಜ್ ಮಾಡಬೇಕು ಅಂದರೆ ವ್ಯಕ್ತಿತ್ವ ಮನುಷ್ಯನ ಆಡಂಬರಗಳನ್ನ ಚೇಂಜ್ ಮಾಡೋಕ್ಕಾಗದೋದ್ರು ಇಂಥ ಕಷ್ಟದಲ್ಲಿರುವಂಥ ಇಂಥ ಶೋಷಿತಕ್ಕೆ ಒಳಗಾಗಿರುವಂಥ ವ್ಯಕ್ತಿಗಳನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಶಿಬಿರಗಳನ್ನು ಮಾಡಿ ನಿಮ್ಮನ್ನು ಕರೆತಂದು ನಿಮಗೆ ಕುರ್ತವನ್ನು ಬಿಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಇದು ಯಾಕೆ ಮಾಡಬೇಕು, ಅವರು ಏನು ಲಾಭ ಹೇಳ್ಬೋದಾ? ಸಂಬೋಧ ಮಾಡೋಣ, ಇದು ಬರೀ ಭಾಷಣಾತ್ಮಕಕ್ಕೆ ಸೀಮಿತ ಆಗ್ಬೋದು. ಅವರಿಗೆ ನಿಮ್ಗೆ ಕರ್ಕೊ ಬಂದವ್ರೆ, ನಿಮ್ಮ ಹತ್ರ ಏನಂದ್ರೆ ಇಲ್ಲ ನೀನು ಕುಡ್ತ ಬಿಡಿಸ್ತೀನಿ ಪಪ್ಪ, 500 ಕೊಡು, 1,000 ಕೊಡು, 2,000 ಪಂದು ಕೊಡು ಅಂತೇನಾದ್ರೆ ನಿಮ್ಮ ಬಣ್ಣ ಕೇಳಿದಾರ? ಯಾಕೆ ಅವ್ರಿಗೆ, ಅವ್ರು ಯಾವ ಹಣೆ ಬರ ಕುಡಿತಾರವ್ರು? ನೀವು ಬಿಡಿಸ್ಬೇಕು, ಅವ್ರು ಒಳ್ಳೇದು ಮಾಡಬೇಕು ಅನ್ನೋದು ಅವ್ರಿಗೇನು, ಅವ್ರಿಗೆ ಲಾಭ ಇದೆಯಾ? ನಾವು ಅರ್ಥ ಮಾಡ್ಕೋಬೇಕಲ್ವಾ, ನಮ್ಮಿಂದ ಅವ್ರಿಗೆ ಯಾವುದೇ ಥರದ ಲಾಭ ಇಲ್ಲ. ಲಾಭ ಪಡ್ಕೋಬೇಕಾಗ್ರೆ ಯಾರಿಗ ಆ ಲಾಭವನ್ನು ನಾವು ಪಡ್ಕೋಬೇಕಾದ್ರೆ ನಾವು ಭದ್ರ ಆಗಬೇಕಲ್ಲ. ನಾವೀಗ ಶಿಬಿರ ಮಾಡಿದ್ದೀವಿ, 12-13 ದಿನ ಶಿಬಿರದಲ್ಲಿ ಪಾಲ್ಗೊಂಡಿದ್ದೀವಿ, ನಾವು ಬಿಡ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ ಅಷ್ಟೇ. ಬಟ್ ಮುಂದೆ ಏನಾದರೂ ಅಯ್ಯೋ ಹೋಯ್ತು, 12 ದಿನ ಮುಗೀತು, 1 ತಿಂಗಳಾಯಿತು, 2 ತಿಂಗಳಾಯಿತು, ಯಾವನೊಬ್ಬ ಫ್ರೆಂಡ್ ಕರೆದ ಪುನಃ ಬಲಾಲೋ ಅವ್ರು ಕಟ್ಕೊಂಡು ಆ ಸಂಸಾರ ಆಡ್ತಾರೆ, ನೀನು ಹೇಳಿದೆ ಬಲ ತಲೆ ಕೆಡಿಸ್ಕೊಬಾರ, ಏ ಇಲ್ಲ ಹೋಗಪ್ಪ ಹೇಳ್ತೀರಿ ನೀವು, ಯಾಕೆಂದರೆ ಇದು ವಸ್ತು ನಿಮಗೆ ಹೇಳ್ತೀರಿ, ಇಲ್ಲ ಬಿಡಪ್ಪ ನಾವೆಲ್ಲ ಹೋಗಿ ಶಿಬಿರಕ್ಕೆ ಹೋಗಿ ನಾವು ಮಾಡ್ತೀವಿ ಅಂತ ತಿಳ್ಕೊಬಿಡ, ಬಲಲೋ ನಿಮ್ಗೆ ಹೆಂಗೆ ಗೊತ್ತೋ ಅವ್ರು ಆಡ್ತಾರೆ ಅಂತ ಅವ್ರಿಗೆ ಪ್ರಪಂಚದಲ್ಲಿ ದೇಶದಲ್ಲಿ ಅವ್ರು ಯಾರು ಕುಡಿಯೋದಲ್ವಾ, ದೇಶ ಕುಡಿತಲ್ಲ ಅವರು ಕುಡಿತಾರೆ. ಇಲ್ಲಿ 5-6 ಥರ

ನಾವು ಕುಡುಕುಗಳನ್ನ ನಾವು ನೋಡ್ತೀವಿ. ಬೇಜಾ ಮಾಡ್ಕೋಬೇಡಿ ಯಾರು ಕುಡುಕು ಅಂತಂದು, ಯಾಕಂದ್ರೆ ನಾವು ಅದನ್ನ ಹೇಳಲೇಬೇಕಾದಂಥ ಪರಿಸ್ಥಿತಿ. ಭಾಳ ಅಗರ ಶ್ರೀಮಂತಗಳು ಅವ್ರು ಕುಡಿತಾರೆ, ಕಂಡು ಬರೋದೇ ಇಲ್ಲ ಅವರು. ಎಲ್ಲ ನೋಡಿದ್ರೆ ಅವ್ರನ್ನ ಯಾವ್ದಾರದ ರೆಸ್ಟೋರೆಂಟ್ಗಳು, ದೊಡ್ಡ ದೊಡ್ಡ ಹೋಟೆಲ್ಗಳು ಹೋಗಿ ಅಲ್ಲಿ ಕುಡ್ಕೊಂಡು ಮನೆ ಸೇರ್ತಾರೆ. ಅವ್ರ ಮನೆ ಸಂಸಾರ ಬೀದಿಗೆ ಬರೋದೇ ಇಲ್ಲ, ಗೊತ್ತೇ ಆಗಲ್ಲ ಅವ್ರದು. ನಿಮ್ಮ ಮಧ್ಯವರ್ತಿಗೆ ಒಂದಷ್ಟು ಜನ ಅವರೇ ಫ್ರೆಂಡ್ಸ್ಗಳು ಕರ್ಕೊಂಡು ಹೋಗಿ ಮಾರ್ಕೊಬಾರಂತ ಅವರು ಕೂಡ ಕೆಲವು ಗೊತ್ತಾಗಲ್ಲ. ಗೊತ್ತಾಯ್ತಾರದಲ್ಲಿ ನನ್ನ ತಾಲೂಕಿನ ಜನತೆಗೆ, ನನ್ನ ಊರಿನ ಜನಕ್ಕೆ ನಾ ಕುಡ್ಕ ಅಂತ ಹೇಳಿ ಗೊತ್ತಾಯ್ತದೆ. ನನ್ನೂರೊಳಗೆ ಕುಡಿಯೋರು ಅಷ್ಟು ಭಾಳ ಜನ ಅವರೇ, ದೊಡ್ಡ ದೊಡ್ಡವರು. ಅವ್ರು ಹೋಗ್ತಾರೆ ಎಲ್ಲೋ ಅಂತ ಕುಡ್ಕಂದ್ರೆ ಮಾಡ್ಕೊ ಬಂದ್ಬಿಡ್ತಾರೆ. ಆದರೆ ಜನಕ್ಕೆ ಕಾಣ್ತಿರೋದು ನಮ್ಮಂಥ ನಿಮ್ಮಂಥ ಬಡ ಜನಗಳು. ಅವ್ರ ದೊಡ್ಡವ್ರು ಕುಡಿದ್ರು ಅವ್ರು ಲೆಕ್ಕ ಗೊತ್ತಾಯಿಲ್ಲ, ನೀವು ಒಂದು 90 ಕುಡ್ತಕ್ಕಣನೆ ಲೆಕ್ಕ ಬರುತ್ತೆ. ಇಲ್ಲಿ ನಮ್ಮ ಮರ್ಯಾದೆಯನ್ನು ಅವರು ಕಳೀತಾವ್ರೆ, ನಾವು ಕಳ್ಕೊತಾ ಇದ್ದೀವಿ. ಅವ್ರು ಕುಡಿದು ಬೇರೆ ಕಡೆ ಕಳ್ಕೊಂಡ್ರೆ ಅವ್ರು ಅಂತಾರೆ, ಇಲ್ಲ ಅಂತಲ್ಲ, ಅವ್ರು ಕುಡುಕು ಅಂತ ಅನ್ನೋದು ಅವ್ರು ಬೇರೆ ಕಡೆ ಕಳ್ಕೊತಾರೆ. ಆದರೆ ಅತಿ ಹೆಚ್ಚಾಗಿ ಊರಲ್ಲಿ ಬಿಂಬಿಸುವಂಥದ್ದು ನಮ್ಮಗಳನ್ನ. ನಮ್ಮ ಮಕ್ಕಳು ಈಗ ವಿದ್ಯಾಭ್ಯಾಸ ಕೊಡ್ಬೇಕು, ಎಲ್ಲ ನೀವೆಲ್ಲ ಏನೆಲ್ಲ ಕೂತೀರಿ, ವಿದ್ಯಾಭ್ಯಾಸಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ನಾವು. ವಿದ್ಯಾಭ್ಯಾಸ ಕೊಡ್ಬೇಕು, ನನ್ನ ಹೆಣ್ಣು ಮಗಳು, ನನ್ನ ಮಗಳು, ನನ್ನ ಮಗ ಶಾಲೆಗೆ ಹೋಗೋಕೆ, ಬಸ್ ಹತ್ತಕ್ಕೋ ಅಥವಾ ಸ್ಕೂಲ್ ವ್ಯಾನ್ಗೆ ಹೋಗೋಕ್ಕೋ ಕರ್ಕೊಂಡು ಹೋಗೋ ಇರ್ತಾ ಮಗುಗೆ ಅನ್ನಿಸ್ತದೆ. ಚೆನ್ನಾಗಿರೋನು, ಆರ್ಥಿಕವಾಗಿರೋನು ಸ್ಕೂಟರ್ ತಗೊಂಡು ಮಕ್ಕಳುಗಳನ್ನ ಗಾರ್ಮೆಂಟ್ ಕರ್ಕೊಂಡು ಹೋಗುವಂಥದ್ದು, ಸ್ಕೂಲ್ ಕರ್ಕೊಂಡು ನೋಡಿದಾಗ ನಮ್ಮ ಮಕ್ಕಳು ಬಸ್ ಕಾಯ್ಕೊಂಡು ನಿಂತಿರ್ತೀವಿ ನಾವು. ನಮ್ಮ ಮಕ್ಕಳಿಗೂ ನಿಂತಿರ್ತೀವಿ, ನಮ್ಮ ಮಕ್ಕಳಿಗೂ ಅನ್ನಿಸ್ತದೆ ನಮ್ಮ ಅಪ್ಪ ಕುಡಿದ ಇದ್ದಿದ್ರೆ, ನಮ್ಮ ಅಪ್ಪನ ಒಂದು ಆ ಕುಡಿಯೋ ದುಡ್ಡಿನ ಸ್ಕೂಟರ್ ತಗೊಂಡಿದ್ರೆ ನನ್ನನ್ನು ಅವರಂಗೆ ಸ್ಕೂಲ್ ಕರ್ಕೊಹೋಗ್ಬೋದಿತ್ತಲ್ಲ, ಕಣ್ಣೀರು ಆಗ್ತದೆ, ಅದು ನಿಮ್ಗೆ ಅರ್ಥ ಆಗಲ್ಲ ಅನ್ನೋವು ಅವ್ರಿಗೆ. ನಾನು ಯಾಕೆ ಈ ಮಾತನ್ನ ಹೇಳ್ತಿದ್ರೆ, ನಾನು ಆ ಕಣ್ಣಿಂದ ನೋಡಿದ್ದೀನಿ, ಕೊರಗಿರೋಂಥವ್ರನ್ನ ನೋಡಿದ್ದೀನಿ, ಬಡವರು ಮಕ್ಕಳು ಹತ್ತಿರೋದು ಕೂಡ ನೋಡಿದ್ದೀನಿ. ಶಾಲೆಗೆ ಬಸ್ ರಶ್ ಆದಾಗ ಮಕ್ಕಳು ಮನೆಗೆ ವಾಪಸ್ ಹೋಗಿ ಅದನ್ನು ನೋಡ್ತೀನಿ. ಯಾರು ಹೋದ್ರು ಬಡವ್ರ ಮಕ್ಕಳು, ಬಡವ್ರ ಮಕ್ಕಳು ಹೊರತು ಹೋಗು, ಯಾರು ದೊಡ್ಡ ಶ್ರೀಮಂತ ಮಕ್ಕಳು ಮನೆಗೆ ಹೋಗಿಲ್ಲ. ಇದನ್ನು ನಾವು ನಡೆಸ್ಕೊಂಡು ನಾವು ನಮ್ಮ ಮಕ್ಕಳಿಗೆ ಏನು ಕೊಡ್ತೀವಿ ಅದು ನಮ್ಮ ಮೇಲೆ ನಿಂತಿರ್ತಕ್ಕಂಥ ಜೀವನ. ಇದನ್ನು ನೀವೆಲ್ಲ ಮಾಡ್ತೀರಿ, ಇನ್ನು ಮುಂದೆ ನೀವು ಇದಾದಮೇಲೆ ಕೊನೆವರೆಗೂ ಕೂಡ ನಾವು ಕುಡಿಯೋಲ್ಲ ಅಂತಕ್ಕಂಥದ್ದನ್ನು ಶಬ್ದ ಮಾಡೋದಾದರೆ ನಮ್ಮ ಮಕ್ಕಳ, ನಮ್ಮ ಮನೆಯವರ, ನಮ್ಮ ಕುಟುಂಬದ ಜವಾಬ್ದಾರಿ ಹೆಚ್ಚುತ್ತೆ. ಇದನ್ನು ಯಾರು ಕೂಡ ಇಲ್ಲಿಂದ ಹೋದ್ಮೇಲೆ ಅದು ಮುಂದುವರ್ಸಲ್ಲ ಅಂತಕ್ಕಂಥದ್ದನ್ನು ಭರವಸೆ ನನಗಿದೆ. ಆದರೆ ಮತ್ತೊಮ್ಮೆ ಆ ವಿಚಾರದಲ್ಲಿ ಭಾಳಷ್ಟು ಇದೆ, ಅದು ತಡ್ಕೊಳ್ಳಾರ್ದೆ ಹೇಳಕ್ಕೆ ಆಗ್ತಾಯಿಲ್ಲ. ತಾವೆಲ್ಲ ಭರವಸೆನ ಕೊಟ್ಟಿದ್ದೀರಿ, ಇನ್ನು ಮುಂದೆ ಆ ಥರ ಮಾಡಿ. ಯಾಕಂದರೆ ವಿವೇಕಾನಂದ ಸಂಸ್ಥೆ ಒಂದರಲ್ಲೇ ಮಾಡ್ತಾ ಇಲ್ಲ, ಒಂದಕ್ಕೆ ಬರೀ ಶಿಬಿರದ ಇಟ್ಕೊಂಡೇ ಮಾಡ್ತಾ ಇಲ್ಲ. ಮೊಟ್ಟ ಮೊದಲು ನಮ್ಮ ತಾಲೂಕಿಗೆ ಪಾದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ಶೌಚಾಲಯಗಳನ್ನು ಕರೆಸ್ಕೊಟ್ಟಂಥ ಮೊದಲನೇ ಸಂಸ್ಥೆ ಹೆಗ್ಗಳಿಕೆ ಏನಾದ್ರು ಇದ್ದರೆ ಅದು ವಿವೇಕಾನಂದ ಸಂಸ್ಥೆಗೆ ತಲೆದು. ಸರ್ಕಾರ ಮಾಡಲಿಕ್ಕಾಗದೇ ಇರುವಂಥ ಕೆಲಸವನ್ನು ವಿವೇಕಾನಂದ ಸಂಸ್ಥೆ ಮೊದಲು, ನಿಮಗೆಲ್ಲ ಗೊತ್ತು, ಮೊದಲೆಲ್ಲ ನಮಗೆ ಶೌಚಾಲಯಗಳನ್ನು ಕರೆಸ್ಕೊಟ್ಟಂಥದ್ದು, ಶಿಬಿರಗಳನ್ನು ಮಾಡುವಂಥದ್ದು, ಆದಿವಾಸಿಗಳು ಎಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ ಆಡಿಗಳಿಗೆ ಹೋಗಿ ನೀವು ಅಲ್ಲಿಂದ ಹಾಸ್ಪಿಟ್ಲಿಗೆ ಬರೋಕ್ಕೆ ತುಂಬ ದೂರ ಆಗ್ತದೆ ಆಡಿಗಳಿಂದ ಅಂತಕ್ಕಂಥ ಸಂದರ್ಭ ಬಂದಾಗ ಅಲ್ಲಿಗೆ ಹೋಗಿ ಅಲ್ಲೇ ಚಿಕಿತ್ಸೆ ಕೊಡುವಂಥದ್ದು ಇವರು ಕೂಡ ನಡೀತಾ ಇದೆ. ಬುಧವಾರ ಗುರುವಾರ ಈ ಥರ ಒಂದೊಂದು ವಾರವನ್ನು ಇಟ್ಕೊಂಡು ಒಂದೊಂದು ಹಳ್ಳಿಗೆ ಹೋಗಿ ಚಿಕಿತ್ಸೆಗಳನ್ನು ನೀಡುವಂಥದ್ದು, ಮತ್ತು ಅವಾಗ ಗುಂಪು ಸ್ವಸಹಾಯ ಸಂಘಗಳನ್ನ ಮಾಡೋದ್ರ ಮುಖಾಂತರ ಅವರಿಗೆ ತರಬೇತಿಗಳನ್ನ ಕೊಡುವಂಥದ್ದು, ಆ ಸಂಸ್ಥೆ ಅವರು ಸಂಸ್ಥೆಯಲ್ಲಿರುವಂಥ ಹಿರಿಯರು ಅಥವಾ ಸಿಬ್ಬಂದಿಗಳು ಸ್ಕೂಲಲ್ಲಿ ಏನು ಗಂಟೆ ಹೊಡೆದು ತಗೊಂಡೋಗ್ತಾರೆ, ಒಂದು ಗಾದೆ ಮಾತಿದೆ, ಅವ್ರ ಪಾಪ ಅಚ್ಚುಕಟ್ಟಾಗಿ ನಮಗೆ ಪಾಠವನ್ನು ಹೇಳ್ಕೊಡ್ತಾರೆ ಶಿಕ್ಷಕರು, ಅದ್ರಲ್ಲೊಂದು ಗಾದೆ ಮಾತಿದೆ. ಆ ಥರ ಅವ್ರು ಮಾಡಿಬೋಯಿತು, ಅವ್ರು ಸಂಬಳ ಕೊಡ್ತದೆ ಸಿಬ್ಬಂದಿಗಳು ಮಾಡಿಕೊಂಡು ಅಯ್ಯೋ ಏನೋ ತಳಗುಡ್ಬೋಯಿತು ಅವರಾದ್ರೆ ಅದನ್ನು ಮಾಡಿದೆ. ಪ್ರಾಮಾಣಿಕವಾಗಿ ನಿಮ್ಮೆಲ್ಲರನ್ನ ಬದುಕನ್ನು ಹಸುಗೊಳಿಸೋಸ್ಕರ ಉತ್ತೇಜನವನ್ನು ನೀಡ್ತಾ ಭಾಳ ಅಗಲು ಇರೋ ನಿಮ್ಮ ಜೊತೆ ಸಂಸ್ಥೆ ಸಿಬ್ಬಂದಿಗಳು ಕೆಲಸವನ್ನು ಮಾಡ್ತಾರೆ. ಅವರು ಏನಾದರೂ ಅವ್ರು ರೋಡ್ಗಳೇ ಅಥವಾ ಹಳ್ಳಿಗಳಲ್ಲಿ ಬಂದ ಸಂದರ್ಭದಲ್ಲಿ ಪುನಃ ಅದೇ ಏನಾರ ನೀನು ಆ ಚಾಲಿಯನ್ನು ಕಲ್ತುಬಿಟ್ಟಿದ್ದಾಗ ಅವ್ರ ಕಣ್ಣಿ ನೋಡಿದಾಗ ಅವ್ರಿಗಾಗಂಥ ಸಂತಹ ಯಾರಿಗೂ ಆಗಲ್ಲ. ಯಾಕೆಂದರೆ ನಿಮ್ಮ ಕರ್ಕ ಬಂದು ಅಷ್ಟೆಲ್ಲ ತರಬೇತಿಯನ್ನು ಕೊಟ್ಟು ಕುಡ್ತಾ ಬಿಡಿಸು, ಪುನಃ ಏನಾದರೂ ಸಂದರ್ಭದಲ್ಲಿ ಅವ್ರ ಕಣ್ಣಿಗೆ ನೀವು ಕಂಡಾಗ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ಬೇಜಾರಾಗ್ಬೋದು. ಅವ್ರಿಗೆ ಬೇಜಾರಾಗದಂತೆ ನಡ್ಕೊಂಡು ನಾವು ಇನ್ನೊಬ್ಬರಿಗೆ ಕುಡಿಯೋದನ್ನು ಅವೇರ್ ಮಾಡ್ತಾ ಅವ್ರು ಹೇಳಿದ್ರು ಸರ್ ಸರ್ಕಾರ ಅದನ್ನು ಮಾಡಿಬಿಟ್ಟಿದೆ, ಲೈಸನ್ಸ್ ಕೊಡೋಂಥದ್ದು ಮಾಡೋಂಥದ್ದು ಮಾಡ್ತಾರೆ. ಅದು ಯಾರಿಗೆ ಅಂತಂದರೆ ಹೇಳ್ದಲ್ಲ ಮೊದಲೇ ಅವ್ರಿಗೆ ಸರಿಯೋದು ಅವರೆಲ್ಲ ಕೂತ್ಕೊಂಡು ಮಾಡ್ತಾರೆ, ನಮ್ಮಂಥವ್ರಿಗೆ ಅದಲ್ಲ. ಇವ್ರುಗಳನ್ನ ಮುಖಗಳನ್ನ ನೋಡಿಕೊಂಡು ನೀವು ಜೀವನವನ್ನು ಮಾಡಿ ಅಂತಕ್ಕಂಥದ್ದನ್ನು ಹೇಳ್ತಾ ನಾನು ಜಾಸ್ತಿ ಹೊತ್ತು ಮಾತಾಡಿದೆ ಅಂತೇಳಿ ಅದಕ್ಕೆ ಕ್ಷಮೆಯನ್ನು ಕೋರ್ತಾ ವೇದಿಕೆಯಲ್ಲಿರುವಂಥ

0: ಎಲ್ಲ ಹಿರಿಯರಿಗೆ ತಮ್ಮೆಲ್ಲರೂ ಹೊಂದಿಸಿ ನನ್ನ ಮಾತಿಗೆ ವಿರಾಮದಲ್ಲಿ ವಕೀಲ ಸಂಘದ ಅಧ್ಯಕ್ಷ ನಾಗೇಶ್ವರ ಅವರು ಈಗ ತಾನೇ ಬಸ್ತಕ್ಕೆ ಅಧ್ಯಕ್ಷರಾದರು. ಆ ಮಂಜುನ ಬತ್ತಿದಂಗೆ ಹೇಳಿದ್ರು, ಸರ್ ನಮ್ಮ ಕ್ಲೈಮ್ ಸರ್ ಇವರೇ ಇದ್ದದ್ದು ಜಾಸ್ತಿ. ಈ ಥರ ಒಬ್ಬೊಬ್ರು ಒಂದೊಂದಲ್ಲಿ ಇರ್ತಾರೆ. ನಿಮ್ಗಳು ಮುಖ ಇದ್ದಾಗ ಅವರು ಆ ಮಂಜು ಮುಖ ನೋಡಿದಾಗ ಭಾಳ ಖುಷಿಪಟ್ರು, ಬಂದು ಸೇರ್ಕೊಂಡು ಕುರ್ತಾ ಬಿಟ್ನಲ್ಲ ಅನ್ನೋದು ಖುಷಿ ವಕೀಲರಿಗೂ ಆಯಿತು. ಆ ಥರ ನಮ್ಗಳಿಗೋದು ಅನಿಸ್ಬೇಕು, ಆ ಥರ ಜೀವನವನ್ನು ನಾವೆಲ್ಲರೂ ಸಾಕ್ಷಾನ ಅಂತಕ್ಕಂಥವನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೈ ಮುಗಿದು ಅನಂತ ಅಂತ ಧನ್ಯವಾದ.
1: ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಈ ಕಾರ್ಯಕ್ರಮಕ್ಕೆ ತಡವ ಬಂದಿದ್ದಕ್ಕೆ ಎಲ್ರಿಗೂ ಕ್ಷಮೆ ಕೇಳ್ತೀನಿ. ನಮ್ಮ ಸಂಘದಲ್ಲಿ ಕೂಡ ಮೀಟಿಂಗ್ ಕರೆದ್ಬಿಟ್ಟಿದೆ 11 ಗಂಟೆಗೆ, ಅದು ಮುಗಿಸ್ ತಡ ಆಗುತ್ತೆ, ಆ ಕ್ರಮದಿಂದ ಬರ ತಡ ಆಯಿತು, ಕ್ಷಮೆ ಇರಲಿ. ಮೊದಲನೇದಾಗಿ ಏನು ಈ ಕಾರ್ಯಕ್ರಮ ಇದೆ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ವತಿಯಿಂದ ಗಿರಿಜನರ ಅಭಿವೃದ್ಧಿ ಚಟುವಟಿಕೆಗಳು, ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮ, ಈ ಒಂದು ಇದರಡಿಯಲ್ಲಿ ಮಧ್ಯವರ್ಷ ವಿಧಾನ ಆಯೋಜನೆ ಮಾಡಿದರೆ ಮೊದಲನೇದಾಗಿ ಅವರು ನಾನು ಅಭಿನಂದನೆ ಸಲ್ಲಿಸಲು ಇಷ್ಟಪಡ್ತೀನಿ. ಹಾಗೆ ಈ ಸಂಸ್ಥೆ ಬಗ್ಗೆ ತುಂಬ ಹೇಳಿದ್ರು, ಈ ಸಂಸ್ಥೆ ಇದೊಂದು ಕೆಲಸಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಆ ಕಾರಣದಿಂದಲೇ ಅವರ ಸಮಾಜಮುಖಿ ಕಾರ್ಯಗಳಿಂದಲೇ ಈ ಸಂಸ್ಥೆ ದೇಶ ವಿದೇಶಗಳಲ್ಲಿ ಇತರ ಮಾಡ್ತಾರೆ. ಅವರು ಕೇವಲ ಯಾವುದೋ ಹಣಕಾಸಿಗೋಸ್ಕರನೋ ಅಥವಾ ಲಾಭಕ್ಕೋಸ್ಕರ ಸ್ಥಾಪನೆ ಸಂಸ್ಥೆ ಅಲ್ಲ ಇದು. ಅವ್ರ ಕೆಲಸ ಏನಿದ್ರು ಸಮಾಜಮುಖಿ ಕೆಲಸಗಳೇ. ಯಾರು ಸಮಾಜ ನಿರ್ದೇ ಆಗಿರ್ತಾರೆ, ಯಾರು ಶೋಷಣೆ ಒಳಗಾಗಿರ್ತಾರೆ, ಅವ್ರನ್ನ ಮೇಲೆ ಕೆಲಸನೇ ಮಾಡ್ತಾ ಇರೋದು. ಮಹೇಶ್ ತುಂಬ ಭಾವುಕರಾಗಿಬಿಟ್ರು, ಈಗ ನಮ್ಗೆ ಏನು ಬಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಸಾಹೇಬ್ ಹೇಳಿದ್ರು ಈ ಮಧ್ಯ ವ್ಯಸನದಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತದೆ, ಅದರಿಂದಾಗಿ ಹೇಗೆಲ್ಲ ಅವರ ಕುಟುಂಬಗಳು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಶೋಷಣೆ ಒಳಗಾಗ್ತವೆ, ಅವರ ಮಕ್ಕಳುಗಳು ಅವ್ರ ಮಕ್ಕಳ ಭವಿಷ್ಯಗಳು ಹೇಗೆ ಹಾಳಾಗ್ತದೆ ಅಂತೇಳಿ ಸಾಹೇಬರು, ಮಹೇಶ್ ಅವರು, ಹಿಂದೆ ಯಾರು ಮಾತ್ರ ಗೊತ್ತಿಲ್ಲ, ಎಲ್ಲ ಹೇಳಿರ್ತಾರೆ. ಇದು ಕೇವಲ ವ್ಯಸನ ಅನ್ನೋದು ನಿಮ್ಮ ಒಬ್ಬರನ್ನೇ ಹಾಳು ಮಾಡಲ್ಲ, ಇದು ಪೂರ ಸಮಾಜನೇ ಹಾಳು ಮಾಡುತ್ತೆ. ನಿಮ್ಮ ಮಕ್ಕಳ ಭವಿಷ್ಯ ಯಾರು ಕೇಳಿದ್ದೆ ಯಾರು ಗೊತ್ತಾಗಲ್ಲ, ನಿಮ್ಮ ವ್ಯಸನದಿಂದಾಗಿ ಆ ಮಕ್ಕಳ ಭವಿಷ್ಯ ಹಾಳಾಗ್ತದೆ. ಅವ್ರ ದೇಶದಲ್ಲಿ ಇನ್ನೇನು ಹೆಸರು ಮಾಡ್ಬೋದಿತ್ತು, ಅವ್ರ ಭವಿಷ್ಯ ಕುಂಠಿತಾಗುತ್ತೆ. ಅದೇ ರೀತಿ ನಿಮ್ಮ ಆರೋಗ್ಯ ಕೂಡ ಸರ್ ಅಷ್ಟೇ. ನೀವೊಬ್ಬರು ಕುಡಿತೀರಿ ಅಂದರೆ ನೀವು ಕುಡಿದು ಏನು ಸತ್ತಿದ್ ಹೋದ್ರೆ ಸಫರ್ ಮಾಡೋದು ನೀವು ಒಬ್ಬರೇ ಅಲ್ಲ, ಇಡೀ ನಿಮ್ಮ ಕುಟುಂಬ ಸಫರ್ ಮಾಡ್ತಾರೆ. ಅವ್ರು ಬೀದಿ ಬರ್ತಾರೆ, ಅದು ಸ್ವಲ್ಪ ಅರ್ಥ ಮಾಡ್ಕೊಂಡಿರ್ತಾವೆ ಅಲ್ಲ ದಯಮಾಡಿ. ಅದನ್ನ ಅರ್ಥ ಮಾಡಿಕೊಂಡ್ರೆ ಯಾರು ಈ ಕುಡಿದಕ್ಕೆ ದಾಸರಾಗೋದಂತ ನಾನು ಭಾವಿಸ್ತೀನಿ. ಈ ಸಂಸ್ಥೆ ನಿಮ್ಮನ್ನೆಲ್ಲ ಕರ್ಕೊಂಡ್ಬಂದು ಉಚಿತ ಶಿಬಿರ ಮಾಡಿ ನಿಮ್ಮೆಲ್ಲರೂ ಸಮಾಜದ ಮುಖ್ಯವಾಹಿನಿಗೆ ಕರೆತಾರೋ ಒಂದು ಕೆಲಸ ಮಾಡಿದೆ, ಅದು ಅವ್ರ ಜಾಗದಲ್ಲಿ ಮುಗಿದಿದೆ. ಈಗ ಇನ್ಮೇಲೆ ನಿಮ್ಮ ಜಾಗದಲ್ಲಿ ಶುರುವಾಗ್ತದೆ. ನೀವೆಲ್ಲ ಪ್ರಾಮಿಸ್ ಮಾಡಿದ್ರಿ, ಈಗ ಮಹೇಶ್ ಪ್ರಾಮಿಸ್ ಮಾಡಿದ್ರಿ, ನಾವ್ಯಾರು ನೀವು ಕುಡಿಯಲ್ಲ ಅಂತೇಳಿ ಆಣೆ ಮಾಡಿದ್ರಿ, ಅದು ನಮಗೆ ಅನುಕೂ ಇದೆ. ಬಟ್ ನಿಮ್ಮ ಜವಾಬ್ದಾರಿ ಏನು, ನೀವೊಬ್ಬರೇ ಉದ್ದಾರ ಸಾಲದು, ನಿಮ್ಮ ಥರ ಯಾರು ವ್ಯಸನಕ್ಕೊಳಗಾಗಿ ಸಮಾಜದಲ್ಲಿ ಸಮಾಜದ ವಿರುದ್ಧವಾಗಿ ಹೋಗ್ತಾ ಇರ್ತಾರೆ ಅವ್ರನ್ನೇ ಗುರುತಿಸಿ ಮುಂದಿನ ಶಿಬಿರದಲ್ಲಿ ಅವ್ರನ್ನೇ ಕರ್ಕೊಂಬಂದು ಅವ್ರ ಕುಟುಂಬವನ್ನು ಉದ್ದಾರ ಮಾಡೋ ಕೆಲಸ ನಿಮ್ಮಿಂದ ಅದು.
2: ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ, ಖುಷಿ ಜೊತೆಗೆ ಒಂದು ಸ್ವಲ್ಪ ಕಾಣಿಸ್ತಾ ಇರೋದು ಕೂಡ ಒಳಗಡೆ. ಏನು ಕಾಣಿಸ್ತಾ ಇರೋದು ಅಂದರೆ ತುಂಬ ಕಷ್ಟಪಟ್ಟಿವಿ ಒಂದು ತಿಂಗಳಿಂದ. ಎಷ್ಟು ಮ್ಯಾಕ್ಸಿಮಮ್ ಸಂಖ್ಯೆಯಲ್ಲಿ ಅಟ್ಲೀಸ್ಟ್ 130-135-140 ಆದರೂ ಬರಬೇಕು ಅಂತ ಅಂದ್ಕೊಂಡಿದ್ವಿ ನಾವು. ಬರೀ 13 ಜನ ಬಂದರು, ಬರೀ 13 ಜನ. ಇಲ್ಲಾಂದ್ರೆ ಯೂಶ್ವಲಿ ನಾವು 25-27-28 ಜನ 30-35 ಜನ ಅಷ್ಟು ಜನನ ರೆಗ್ಯುಲರ್ ಆಗಿ ತಗೋತಾ ಇದ್ವಿ. ಸೊ ಇದಕ್ಕೆ ಈಗ ಎರಡು ಕಾರಣ ಇರ್ಬೋದು. ಒಂದು ಕಾರಣ ಏನಂದ್ರೆ ನಮ್ಮವ್ರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಕುಡಿತ, ಎರಡನೇದು ಕುಡಿತ ಮೇಲೆ ಜನಗಳಿಗೆ ಆಸಕ್ತಿನೂ ಜಾಸ್ತಿ ಆಗ್ತಾ ಇದೆ, ಬರಕ್ಕೆ ರೆಡಿ ಇಲ್ಲ. ಮೂರನೇನು ಇರ್ಬೋದು. ಏನಿರ್ಬೋದು ಅಂದ್ರೆ ಫ್ಯಾಮಿಲಿ ಅವರವ್ರು ಕನ್ವಿನ್ಸ್ ಮಾಡಕ್ಕೆ ಪ್ರಾಬ್ಲಿ ಆಗಿಲ್ಲ ಅಂತ ಅದನ್ನು ಒಂದು ಹೇಳ್ಬೋದು. ಇಲ್ಲೇ ಎಲ್ಲ ಕುಟುಂಬಸ್ಥರು ಎಲ್ಲರೂ ಬಂದಿದ್ದಾರೆ, ಕರೆಕ್ಟ್ ಅಲ್ವಾ? ಕೆಲವರು ಕೋಪ ಬಂದಿರ್ಬೋದು, ಇವ್ರಿಗೆ ಯಾಕೆ ಕರೆಸಿದ್ರಿ, ಬೇಕಾಗಿರ್ಲಿಲ್ಲ, ನಮ್ಮ ಮರ್ಯಾದೆ ತೆಗಿಯಾಗಿಲ್ಲ ಬಂದಿದ್ದಾರೆ. ಇದು ಒಂದು ನೀವು ಹೇಳಿದ್ರಲ್ವ, ನಾನು ಒಂದು ಅವರೊಬ್ಬ ಅಮಲ್ಯ ರೋಗಿ ಅಂತ, ಇದು ಒಂದು ಡಿಸೀಸ್, ಇದು ಒಂದು ಕಾಯಿಲೆ. ಆ್ಯಕ್ಚುಲಿ ಎಷ್ಟು ಜನಕ್ಕೆ ಅರ್ಥ ಆಗಿದೆ ಗೊತ್ತಿಲ್ಲ, ಬಟ್ ಇದು ಒಂದು ಕಾಯಿಲೆನೇ, ನಿಜವಾಗ್ಲೂ ಕಾಯಿಲೆ. ನಿಮ್ಮ ಎಲ್ಲರಿಗೂ ಇದು ಅನುಭವ ಆಗಿರ್ಬೋದು. ಏನು ಅನುಭವ ಆಗಿರ್ಬೋದು ಅಂದರೆ ಫಸ್ಟ್ ಕುಡಿಯೋಕ್ಕೆ ಶುರು ಮಾಡ್ತೀವಲ್ವಾ, ಶುರು ಮಾಡಿದ್ಮೇಲೆ ಲಾಯರ್ ಸಾಹೇಬರು ಇಲ್ಲೇ ಇದ್ದಾರೆ, ಅಬ್ಕಾರಿಯವರು ಇಲ್ಲೇ ಇದ್ದಾರೆ, ಎಲ್ಲರಿಗೂ ಅನುಭವ ಆಗಿರ್ಬೋದು. ಯಾಕಪ್ಪ ಕುಡಿತಾ ಇದೆಯಾ ಅಂತ ಕೇಳಿದರೆ ನನ್ನ ಹೆಲ್ತಿ ಸರಿ ಇಲ್ಲ ಸರ್, ಕಾಮನ್ ಆಗಿ ಆನ್ಸರ್ ಬರುತ್ತೆ. ನಾವು ಹಾಸ್ಪಿಟಲಲ್ಲಿ ಇರ್ತೀವಲ್ವ, ರೆಗ್ಯುಲರ್ ಆಗಿ ಕುಡಿಯೋಕ್ಕೆ ರೀಸನ್ ಏನು, ಯಾರು ಇಲ್ಲ ಸರ್ ನನ್ನ ಮನೆಯವರೇ. ಅರ್ಥ ಆಗ್ತಾ ಇದೆಯಾ? ಇದು ಯಾಕೆ ಶುರು ಆಗುತ್ತೆ ಅಂದರೆ ಏನೋ ಒಂದು ಆಯ್ತಪ್ಪ, ಯಾರು ಪಕ್ಕದ ಮನೆಯವರು ಬಂದು ಏನೋ ಒಂದು ಎಲ್ಲೋ ಹೋಗ್ಬೇಕು, ಬೈಕಲ್ಲಿ ಕೂತಿದ್ರಲ್ವಾ, ಬೈಕಲ್ಲಿ ಕೂತ್ಕೊಂಡು ನೋಡಿದ ತಕ್ಷಣನೇ ಮನೆಯವ್ರು ಸರಿ ಇಲ್ಲ ಸರ್, ಈ ಥರ ಡೌಟ್ ಬರೋಕ್ಕೆ ಶುರು ಆಗತ್ತಲ್ವಾ, ಅದು ನಿಮ್ಮ ಕಾಯಿಲೆದು ಮೊದಲೇ ಲಕ್ಷಣ. ಅದೇ ಒಂದು ನೆಪ ಇಟ್ಕೊಂಡು ಆಮೇಲೆ ಓ ಅವರು ನಮಗೆ ಹೇಳ್ದೆ ಕೇಳ್ದೆ ಸಂತ ಹೋದ್ರು ಇವತ್ತು 2 ಬಾಟಲ್ ಹಾಕಿ, ಹೇಳ್ದೆ ಕೇಳ್ದೆ ಆ ಊರಿಗೆ ಹೊಂಟೋದ್ರು, ಅದು ಬಸ್ಸಲ್ಲಿ ಯಾರು ಪಕ್ಕ ಕೂತಿದ್ರು 3 ಬಾಟಲ್, ಕರೆಕ್ಟ್ ಅಲ್ವಾ? ಸೊ ಏನಾಗುತ್ತೆ, ನಿಮ್ಮ ಮನೆಯಲ್ಲಿ ಆ ಕಲಹ ಏನು ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ, ದಿನ ಜಗಳ ಶುರು ಆಗುತ್ತೆ. ಗೊತ್ತು ನನಗೆ.

ನಿನ್ನ ಸರಿದೆಯಾ, ನೀನೇನು ಹೇಳ್ತೀಯಾ ನನಗೆ, ನೀನೇ ಕಾರಣ ಎಲ್ಲದಕ್ಕೆ. ಸೊ ಆ ಥರ ಇಡೀ ಫ್ಯಾಮಿಲಿ ಬ್ರೇಕ್ ಆಗಕ್ಕೆ ಶುರು ಆಗುತ್ತೆ. ತುಂಬ ಕಾಮನ್, ನಮಗೆ ತುಂಬ ಕಾಮನೆಸ್ಟ್ ಆಫ್ ಕಾಮನ್ ಇದು ಅಂದರೆ, ಯಾಕೆಪ್ಪ ಕುಡಿತಾ ಇದೆಯಾ, ಮನೇಲಿ ಸರಿ ಇಲ್ಲ ಸರ್ ಏನು ಹೇಳಲಿ ಅಂತ ಬರ್ತಾ ಬರ್ತಾ ಇಮೋಷನಲ್ ಆಗಿಬಿಡ್ತಾರೆ, ಆಡೋಕ್ಕೆ ಶುರು ಮಾಡಿಬಿಡ್ತಾರೆ. ನಮ್ಗೇನು ಅನಿಸ್ಬೇಕು, ಅಯ್ಯೋ ಚಚ ಪಾಪ ಎಷ್ಟು ದುಃಖ ಇದೆ ಇವನಿಗೆ ಅಂತ, ಆಯ್ತಾ. ಬಟ್ ಅವ್ನು ಯಾವ ರೀತಿ ಕಾಯಿಲೆ ಜಾಸ್ತಿ ಆಗೋಗಿರುತ್ತೆ ಅಂದರೆ, ಅವನಿಗೆ ಎಕ್ಸ್ಪ್ರೆಸ್ಸೇ

ಒಳಗಡೆ ಸಾಕಾಗ್ಲಿಕ್ಕೆ ಶುರು ಆಗುತ್ತೆ, ಬರ್ತಾ ಬರ್ತಾ ಬರ್ತಾ ಬರ್ತಾ. ಸೊ ಇಬ್ರು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ. ಸ್ವಲ್ಪ ದಿನ ಅವ್ರು ತವಿತಾರೆ ಹೇಗೋ ಮಾಡಿ, ಆಯ್ತಾ. ನಾಲ್ಕನೇ ಐದನೇ ದಿನ ಎಲ್ಲ ಒಂದ್ ಕಡೆ ಬಿದ್ದಿರ್ತಾನೆ ಬಿಡ್ಲೆ, ಅವನ್ ಬಂದಿಲ್ಲ ಆದ್ರೆ ಸರಿ, ಮನೆಯಲ್ಲಿ ಬಂದ್ರೆ ಎಲ್ಲ ಶುರು ಆಗೋಗುತ್ತೆ, ಎಲ್ಲ ಕೀತಾಪತಿ. ಅದಕ್ಕಿಂತ ಯಾವ್ದೋ ಒಂದು ಬೀದಿಯಲ್ಲಿ ಬಿದ್ದಿರ್ತಾನೆ, ಬಿದ್ದಿಲ್ಲ. ಅದಕ್ಕೆ ಮತ್ತೆ ನೀವು ಇನ್ನೊಂದು ಪಾಸಿಟಿವ್ ಆಗಿ ತಗೋತೀರಿ. ಏನ್ ಪಾಸಿಟಿವ್ ಆಗಿ? ಓ, ಮನೆಯವ್ರಿಗೆ ನನ್ನ ಮೇಲೆ ಕಾಳಜಿ ನಿಲ್ಲಾಗ ಇನ್ನೊಂದು ಎರಡು ಬಾಟಲ್ ಬೇಕು ನನಗೆ. ನೋಡು, ನಾನು ಮನೆಗೇನೆ ಹೋಗಿಲ್ಲ, ನಾಲ್ಕು ದಿನದಿಂದ ಯಾರು ಕೇಳಿಲ್ಲ ನನಗೆ. ಮನೆಯವ್ರು ನಿಮ್ಮಿಂದ ಪಾಪ ತಪ್ಪಿಸ್ಕೊಳ್ಳೋದು ನೋಡ್ತಾ ಇರ್ತಾರೆ, ಇವ್ರು ಬಂದಿಲ್ಲ ಅಂದ್ರೆ ಸರಿ ಈಗ ಅಂತ. ಇಲ್ಲಾಂದ್ರೆ ಮನೆ ಬಂದು ವಾಂತಿ ಮಾಡ್ತಾನೆ. ಕರೆಕ್ಟ್, ಮನೆ ಬಂದು ವಾಂತಿ ಮಾಡಿದ್ರೆ ಯಾರು ಒರೆಸ್ಬೇಕು? ಯಾರು ಒರೆಸ್ಬೇಕು ಅದನ್ನ? ಸಿಂಪಲ್ ಅಷ್ಟೇ. ಪಾಪ ನಮ್ಮ ಮನೋಹರ್ ತುಂಬಾ ಚೆನ್ನಾಗಿ ಅವ್ರ ಸ್ಟೋರಿ ಹೇಳ್ತಾ ಇದ್ರು. ನಮ್ಮ ಮನೋಹರ್ ಗೊತ್ತಲ್ವಾ, ಇಲ್ಲೇ ಇದ್ರಲ್ಲ ಮನೋಹರ್. ಅವ್ರ ಕಥೆ ಹೇಳಿದ್ರೆ ನಿಮ್ಗೆಲ್ಲರಿಗೂ ಅಳು ಬರ್ಬೋದು. ಕೆಲವೊಂದ್ಸತಿ ನಮ್ಗೆ ನಮ್ ಇದ್ರ ಮೇಲೆ ನಿಗೇನೆ ಇರಲ್ಲ, ಏನಾಗತ್ತೆ ತಡಿಯಕ್ಕೆ ಆಗಲ್ಲ, ಅಲ್ಲಿ ಯೂರಿನೂ ಪಾಸ್ ಮಾಡ್ಬಿಡ್ತೀವಿ, ಯೂರಿನೂ ಪಾಸ್ ಮಾಡ್ಬಿಡ್ತೀವಿ. ಸಣ್ಣ ಸಣ್ಣ ಮಕ್ಕಳೆಲ್ಲ ಇರ್ತವೆ ಮನೆಯಲ್ಲಿ, ಕರೆಕ್ಟ್, ಅಲ್ಲಿ ಯೂರಿನೂ ಪಾಸ್ ಮಾಡ್ಬಿಡ್ತೀವಿ. ಬೆಡ್ ವೆಟ್ಟಿಂಗ್ ಅಂತ ಹೇಳ್ತೀವಲ್ವಾ, ಸಣ್ಣ ಮಕ್ಕಳು ಯೂಶ್ವಲಿ ಬೆಡ್ ಮೇಲೆ ಬೆಡ್ ವೆಟ್ಟಿಂಗ್ ಮಾಡೋದು. ನೀವೆಲ್ಲ ದೊಡ್ಡ ಮಕ್ಕಳು ಆಗಿ ನೀವು ಮನೆ ಒಳಗಡೆನೆ ಅದು ಇದಲ್ವಾ, ಅದು ಮಾಡೋರು ಆಕ್ಚುಲಿ ಇವರು ಎಲ್ಲ ದೇವರು ನಿಮ್ಗೆ, ಆಯ್ತಾ. ಸೊ ಮೊದಲೇ ನೀವು ರಿಸ್ಪೆಕ್ಟ್ ಕೊಡೋದು ಆದ್ರೆ ಫಸ್ಟ್ ನಿಮ್ಮ ಮನೆಯವ್ರಿಗೆ ರಿಸ್ಪೆಕ್ಟ್ ಕೊಡೋದು ಕಲಿ, ಆಯ್ತಾ. ಯಾವ ಪಕ್ಕದ ಮನೆಯವನು ಬರಲ್ಲ, ಯಾವನ ಜೊತೆಗೆ ಪೆಕ್ ಶೇರ್ ಮಾಡ್ಕೋತಿದ್ದಲ್ವಾ, ಚಿಯರ್ಸ್ ಮಾಡಪ್ಪ ಹಂಗೆ ಹೇಳ್ಬಾರ್ದು, ಕರೆಕ್ಟ್ ಅಲ್ವಾ? ನೀವು ಒಂದ್ಸತಿ ಯಾರ್ಯಾರಿಗೆ ಆ ತರ ಮನೇಲಿ ಆದ್ರೆ ಮಾಡಿ ತೋರಿಸಿ, ಆಗತ್ತಾ? ನಾನು ಮನೆ ಯಜಮಾನ, ನಾನು ಸಿಂಹ, ನನಗೆ ಹೇಳ್ತಾರೆ ಇವರು. ಯಾಕಂದ್ರೆ ನಿಮ್ಗೆ ತುಂಬಾ ಮರ್ಯಾದೆ, ತುಂಬಾ ರಿಸ್ಪೆಕ್ಟು, ಆಹಾ ತುಂಬಾ ಇದೆಲ್ಲ. ಅದಕ್ಕೆ ಸರ್ ಹೇಳಿದ್ರಲ್ವಾ, ಆಯ್ತಾ ಸರ್, ಪ್ರಾಮಿಸ್ ತಗೊಂಡು. ಕರೆಕ್ಟ್, ಎಲ್ಲರ ಹತ್ರ ಅಳು ಬಂತು. ಯಾಕೆ ಅಳು ಬಂತು ಸರ್ಗೆ? ಇಲ್ಲ ಕಷ್ಟ, ದಯವಿಟ್ಟು ಅವ್ರಿಗೀಗ ನೀವು ಸ್ವಲ್ಪ ಏನ್ ಮಾಡ್ಬೇಕೀಗ, ಸ್ವಲ್ಪ ರಿಸ್ಪೆಕ್ಟ್ ಕೊಡುತ್ತಲ್ಲ. ಸೊ ಅವ್ರು ಯಾಕೆ ಮಾತಾಡ್ತಾ ಇದ್ದಾರೆ, ಯಾಕಂದ್ರೆ ಇವತ್ತು ತನಕ ಅವ್ರ ಮಾತು ಯಾರು ಕೇಳಿಲ್ಲ. ಅರ್ಥ ಆಗ್ತಾ ಇದೆಯಾ? ಅವ್ರಿಗೆ ಓಪನ್ ಅಪ್ ಆಗಕ್ಕೆ ನೀವು ಅವಕಾಶ ಕೊಟ್ಟಿಲ್ಲ. ಯಾಕಂದ್ರೆ ಅವಾಗ ಮಾತಾಡ್ತಾ ಇದ್ರು ನೀವು ವಾಪಸ್ ಹೊಡಿತಾ ಇದ್ರಿ. ಕರೆಕ್ಟ್, ಏನು ಹಲ್ ಮುರ್ದಾಕೋದು? ಯಾಕಂದ್ರೆ ನೀವು ನಂಬಲ್ಲ, ನನ್ ಕೆಂಚಲಿ ಹಾಸ್ಪಿಟಲ್ ಇಲ್ಲಿದ್ದಾಗ ಈ ಇಯರ್ ಲೋಬ್ಸ್ ಇರತ್ತಲ್ಲ, ಇಯರಿಂಗ್ ಹಾಕಿರ್ತಾರಲ್ವಾ, ಇಲ್ಲಾದ್ರೂ ಒಂದು 20 ಇಯರ್ ಲೋಬ್ಸ್ ನ ಹೊಲ್ದಿರ್ಬೇಕು ಸರ್. ನಾನು ಏನಿಲ್ಲ, ಹಿಂಗೆ ಇಟ್ಕೊಳ್ಳೋದು ಕಚಾಕ್ ಅಂತ ಕಿತ್ತಾಗೋದು. ನಾವು ಮೆಡಿಕಲ್ ಲೀಗಲ್ ಕೇಸ್ ಫೈಲ್ ಮಾಡಬೇಕು ಹೇಳ್ತಿದ್ದ ತಕ್ಷಣ ಬಂದು ಕಾಲ್ ಕಟ್ಟೋದು. ಸರ್ ದಯವಿಟ್ಟು ಪೊಲೀಸ್ಗೆ ಹೇಳ್ಬೇಡಿ ಸರ್, ಯಾಕಂದ್ರೆ ಹೇಳಿದ್ರೆ ನಾನು ಮತ್ತೆ ಅವನ ಜೊತೆನೇ ಇರಬೇಕು ನಾಳೆ. ನೀನೇ ಪೊಲೀಸ್ ಕರೆಸಿದ್ಯಾ ಅಂತ 20 ಜನ ಕಿವಿ ಹೊಲ್ದಿರ್ಬೋದು. ನಾನು ಜಗಳ ಆಗ್ತಾ ಅವ್ರು ಏನು ತಪ್ಪಿಸ್ಕೊಳಕ್ಕೆ ಹೋಗ್ತಾರೆ, ಇಲ್ಲೇ ಕೈ ಸಿಕ್ಕಾಕೊಳತ್ತೆ ಪೂರ್ತಿ ಇದೆ. ಸೊ ಆ ತರ ತುಂಬಾ ಬೇಜಾರಾಗತ್ತೆ ನೋಡಿ. ಈ ತರ 3 ಜನ ಇದ್ದೀರಾ, ದಯವಿಟ್ಟು ಅಂತ ಹೇಳ್ತಾ ಇದೀವಿ ನಾವು, ಆಯ್ತಾ. ದಯವಿಟ್ಟು ಅಂತ ಹೇಳ್ತಾ ಇದ್ದೀವಿ. ಮತ್ತೆ ಯಾರು ಇದಕ್ಕೆ ಹಣ ಕೊಟ್ಟಿದಾರಲ್ವಾ, ಅವ್ರಿಗೂ ನಾವು ದುಡ್ಡಾಗಿ ಒಂದು ಧನ್ಯವಾದ ಹೇಳಕ್ ಇಷ್ಟಪಡ್ಬೇಕು. ಯಾಕಂದ್ರೆ ಈ ತರ ಎಲ್ಲ ಕೆಲಸ ಇದು ಒಂಥರ, ಆಯ್ತಾ, ಯಾರು ಬೇಜಾರು ಮಾಡ್ಕೋಬೇಡ. ದಿಸ್ ಇಸ್ ಅ ಡರ್ಟಿ ವರ್ಕ್, ಇದು ಗಲೀಜ್ ಕೆಲಸ, ಆಯ್ತಾ. ಈ ಎಣ್ಣೆ ಕುಡಿಸೋದಿದ ಎಣ್ಣೆ ಬಿಡಿಸೋದಿದಲ್ವಾ, ವೆರಿ ವೆರಿ ಡರ್ಟಿ ವರ್ಕ್. ಯಾರು ಈ ತರ ಕೆಲಸ ಮಾಡಕ್ ಇಷ್ಟಪಡ್ತಾರೆ? ಯಾರು ಇಷ್ಟಪಡಲ್ಲ. ಕರೆಕ್ಟ್, ನಮ್ ರಿಸ್ಕ್ ಅಲ್ಲಿ ಇಲ್ಲೇ ಕರ್ಕೊಂಡ್ ಬರ್ತೀವಿ. ಯಾರಿಗೆ ಫೀಟ್ಸ್ ಬರುತ್ತೆಪ್ಪ, ಯಾರು ಓವರ್ ಡೋಸ್ ತಗೋತಾ ಇರ್ತಾರೆ, ಫೀಟ್ಸ್ ಬಂದು ಇಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಸರ್ ನಮ್ಗೆ ಕರ್ಕೊಂಡು ಹೋಗ್ತಾರೆ, ಆಯ್ತಾ. ಸೊ ಅದನ್ನ ಯಾರ ಹತ್ರ ಭಿಕ್ಷೆ ಕೇಳ್ಬೇಕು, ಸ್ವಲ್ಪ 15 ಜನದ ಕುಟುಂಬ ಚೆನ್ನಾಗಿ ಆಗ್ಲಿಪ್ಪ, ಸ್ವಲ್ಪ ಭಿಕ್ಷೆ ಕೊಟ್ರಿಪ್ಪ ನಮ್ಗೆ, ಸ್ವಲ್ಪ ಖರ್ಚು ಮಾಡ್ತೀವಿ, ಅವ್ರ ಕುಟುಂಬ ಚೆನ್ನಾಗಾಗತ್ತೆ, ಕರೆಕ್ಟ್, ನಮಗೂ ಸ್ವಲ್ಪ ಖುಷಿ ಆಗತ್ತೆ, ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗ್ತೀರಾ ಅಂತ ಯಾರು ಒಂದು ಹಣ ಕೊಡ್ತಾರೆ ಇದಕ್ಕೆಲ್ಲ, ಆಯ್ತಾ. ಈಗಲೂ ಒಬ್ರೊಬ್ರು ಹಿಂದೆ ಒಂದು 10,000 ಅಷ್ಟು ಖರ್ಚಾಗಿರ್ಬೋದು ಈ 10 ದಿನ ಮೆಡಿಸಿನ್ ಇಟ್ಕೊಂಡು ಪ್ರತಿಯೊಂದು. ಅರ್ಥ ಆಗ್ತಾ ಇದೆಯಾ? ಸೊ ದಯವಿಟ್ಟು ಇದನ್ನ ಎಲ್ಲ ಅರ್ಥ ಮಾಡಿಕೊಂಡು, ನಮ್ಗೆ ಸರ್ ಹೇಳಿದ್ರು ಆಗ್ಲೆ, ನಾನು ಗುಜರಾತಿಂದ ಬಂದಿದ್ದೀನಿ, ಆಯ್ತಾ. ನಂದು ಗುಜರಾತ್ ಸ್ಟೇಟ್, ಇಲ್ಲೇ ಬಂದು 20 ವರ್ಷ ಆಯ್ತು, ಆಯ್ತಾ. ವಾಪಸ್ ಖಂಡಿತ ಇನ್ನೂ ತಗೊಂಡು ಹೋಗಂಗಿಲ್ಲ, ಅದು ಗ್ಯಾರಂಟಿ. ಯಾಕಂದ್ರೆ ಇದರಲ್ಲಿ ಅವ್ರ ಸಾಮಾಜಿಕ ಆರ್ಥಿಕ ಸಬಲೀಕರಣ ವಿಭಾಗದಲ್ಲಿ ಏನಾದ್ರು ಬಂದ್ರೆ ವಾಪಸ್ ಏನೂ ಸಿಗಲ್ಲ ನಿಮ್ಗೆ, ಬರೀ ನಮ್ಗೆನೆ ಜಾಸ್ತಿ ದುಃಖ ಸಿಗ್ತಾ ಇರುತ್ತೆ ವಾಪಸ್ಸು. ಯಾಕಂದ್ರೆ ಯಾರಿಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಹೋಗ್ತೀವಿ ಅವನೇ ಕಲ್ ತಗೊಂಡ್ ಬರ್ತಾನೆ ವಾಪಸ್ಸು, ಯಾರಿಗೆ ಕುಳಿಬೇಡ ಅಂತ ಹೇಳಿದ್ರೆ ಅವನೇ ಬಾಟಲ್ ತೋರಿಸ್ತಾನೆ ವಾಪಸ್ಸು. ಸೊ ತುಂಬಾ ಕಷ್ಟವಾದ ಕೆಲಸ ಇದು. ಸೊ ದಯವಿಟ್ಟು ಇದರಿಂದ ಆಚೆ ಬಂದ್ಬಿಡಿ ಈಗ, ಆಯ್ತಾ. ಈ ಕಾಯಿಲೆ ನಿಮ್ಗೆ ಬೇಗ ವಾಸಿ ಆಗ್ಲಿ ಅಂತ ನಾನು ಹೇಳ್ತೀನಿ. ಮತ್ತೆ ಇಲ್ಲಿ ಯಾರು ಹೇಳ್ತಾ ಇದ್ರಲ್ಲ ಆಗ್ಲೇ, ಎಲ್ಲ ದೇವ್ರ ಮೇಲೆ ಭಾರ ಬಿಟ್ಬಿಟ್ಟಿದೀವಿ, ಎಲ್ಲ ದೇವ್ರಿಗೆ ಗೊತ್ತು, ಖಂಡಿತ ಇಲ್ಲ, ಎಲ್ಲ ನಿಮ್ಗೆ ಗೊತ್ತು. ಆಯ್ತಾ, ದೇವ್ರು ಕೆಳ ಮೇಲಿಂದ ಕೆಳಗಡೆ ಬಂದು ಒಂದ್ ಕೊಟ್ಟು ಬಿಟ್ಟು ಕುಡಿಬೇಡ ನಾಳೆ ಅಂತ ಹೇಳಲ್ಲ, ಆಯ್ತಾ. ಸೊ ಎಲ್ಲ ನಿಮಗೆ ಗೊತ್ತು. ನೀವು ಕರೆಕ್ಟ್ ಆಗಿ ಆದ್ರೆ ನಾಳೆ ನೀವೇ ದೇವ್ರು ಆಗ್ತೀರಾ, ಡೌಟ್ ಇಲ್ಲ, ಆಯ್ತಾ. ಎಲ್ಲರ ಒಳಗಡೆ ದೇವ್ರು ಇದೆ. ಒಂದು ಒಳ್ಳೆ ವ್ಯಕ್ತಿತ್ವ ನಿರ್ಮಾಣ ಮಾಡಿ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ,

0: ಕೇಳುಗರೆ, ಇದುವರೆಗೂ ಮುಕ್ತ ವ್ಯಸನ ಬದುಕು ವ್ಯಸನ ಕಾರ್ಯಕ್ರಮದಲ್ಲಿ ಕುಡಿತದಿಂದ ಆಗುವ ದುಷ್ಪರಿಣಾಮಗಳು ಮತ್ತು ಅನುಭವ ಹಂಚಿಕೆ ಹಾಗೂ ಮದ್ಯವರ್ಜನ ಶಿಬಿರ ಕಾರ್ಯಕ್ರಮಗಳ ಪರಿಚಯ ಕುರಿತು ಮದ್ಯವರ್ಜನ ಶಿಬಿರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
2: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
3: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
5: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
4: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
5: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
4: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
5: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
3: ಓ ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
4: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
3: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
4: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
3: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
5: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
3: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕಾ ಎಲ್ಲನೂ ಬಿಟ್ಬಿಡ್ತೀನಿ.
4: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
5: ಇದು ಕಲಾ ಕುಮಾರ ಮಾತು ಅಂದ್ರೆ,
1: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
6: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು, ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತಮೂರ್ತಿ ಎಂದು ಕರೀತಾರೆ, ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ PM ಸೂರ್ಯ ಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ, PM ಸೂರ್ಯ ಘರ್ .gov.in ನಲ್ಲಿ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸುಗಡನ್ನ ಪ್ರೋತ್ಸಾಹ

0: ಭೀಮ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು.
2: ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ.

ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು. ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನನಗೆ ಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳ್ದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
3: ಮಗು ಹುಟ್ಟಿದ 1 ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
4: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೆ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
5: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ AC ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, 2 ಫ್ರಿಡ್ಜ್ ಇದೆ, ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆ

0: ಮೇಲಿನವನದ್ದೆ ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ, ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್. ಸೂರ್ಯಘರ್
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ ಸುತ್ತಿಗೆ ತಲೆಯ ಶಾರ್ಕ್ ಮೀನು ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸುತ್ತಿಗೆ ತಲೆಯ ಶಾರ್ಕ್ ಮೀನುಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಸಾಮಾನ್ಯವಾಗಿ ನಮ್ಮ ನಿಮ್ಮ ಮನೆಗಳಲ್ಲಿ ಸುತ್ತಿಗೆ ಇದ್ದೇ ಇರುತ್ತದೆ. ಸುತ್ತಿಗೆ ಎಂದರೆ ಇಂಗ್ಲಿಷ್ನಲ್ಲಿ ಹ್ಯಾಮರ್ ಅಂತ ಕರೆಯುತ್ತೇವೆ. ಈ ಹ್ಯಾಮರ್ ಅನ್ನು ಮನೆಯ ಗೋಡೆಗಳ ಮೇಲೆ ಮೊಳೆಗಳನ್ನು ಹಾಕಲು ಅಥವಾ ಇನ್ನಿತರ ಮನೆ ಕೆಲಸಗಳಿಗೆ ಉಪಯೋಗಿಸುತ್ತೇವೆ. ಆದರೆ ಈ ಹ್ಯಾಮರ್ ತರಹ ಅಥವಾ ಸುತ್ತಿಗೆ ತರಹ ಒಂದು ಸಸ್ತನಿ ಪ್ರಾಣಿ ಇರುವುದು ನಮಗೆ ಗೊತ್ತಿಲ್ಲದ ಸಂಗತಿ. ಹ್ಯಾಮರ್ ಹೆಡ್ ಶಾರ್ಕ್ಗಳನ್ನು ಸ್ಪಿನ್ನೆಡ್ ಕುಟುಂಬಕ್ಕೆ ಸೇರಿಸಲಾಗಿದೆ. ಪ್ರಪಂಚದ ಎಲ್ಲ ಸಾಗರಗಳಲ್ಲಿ ವಾಸಿಸುವ 9 ಜಾತಿಯ ಹ್ಯಾಮರ್ ಹೆಡ್ ಶಾರ್ಕ್ಗಳಿವೆ. ಹ್ಯಾಮರ್ ಹೆಡ್ ಶಾರ್ಕ್ಗಳನ್ನು ಆಳವಾದ ಮತ್ತು ಆಳವಿಲ್ಲದ ನೀರಿನಲ್ಲಿ ಕಾಣಬಹುದು. 9 ಜಾತಿಗಳಲ್ಲಿ 2 ಅಳಿವಿನಂಚಿನಲ್ಲಿ ಇರುತ್ತವೆ ಮತ್ತು 1 ದುರ್ಬಲ ಜಾತಿಗಳೆಂದು ಪಟ್ಟಿ ಮಾಡಲಾಗಿದೆ. ಹ್ಯಾಮರ್ ಹೆಡ್ ಶಾರ್ಕ್ಗಳ ಉಳಿವಿಗೆ ಜನರು ದೊಡ್ಡ ಬೆದರಿಕೆಯನ್ನು ಒಡ್ಡುತ್ತಾರೆ. ಹ್ಯಾಮರ್ ಹೆಡ್ ಶಾರ್ಕ್ ಮೀನನ್ನು ಅವುಗಳ ರೆಕ್ಕೆಗಳಿಗೆ ಭೇಟಿಯಾಡಿ ಪ್ರಪಂಚದ ಕೆಲ ಭಾಗಗಳಲ್ಲಿ ಸವಿಯಾದ ರೆಕ್ಕೆಗಳನ್ನು ಸೇವಿಸಲು ಸರಬರಾಜು ಮಾಡುತ್ತಾರೆ. ರೆಕ್ಕೆಗಳನ್ನು ತೆಗೆದ ನಂತರ ಶಾರ್ಕ್ಗಳನ್ನು ಸಾಗರಕ್ಕೆ ಹಿಂತಿರುಗಿ ಬಿಡುತ್ತಾರೆ. ರೆಕ್ಕೆಗಳಲ್ಲದ ಶಾರ್ಕ್ಗಳು ಈಚಲು ಸಾಧ್ಯವಿಲ್ಲದ ಕೊನೆಗೊಂದು ದಿನ ಅವು ಸಂಕಷ್ಟದಿಂದ ಸಾಯುತ್ತವೆ. ಹ್ಯಾಮರ್ ಹೆಡ್ ಶಾರ್ಕ್ನ ಗಾತ್ರವು ಅವುಗಳ ಜಾತಿಯ ಮೇಲೆ ಅವಲಂಬಿತವಾಗಿರುತ್ತವೆ. ಇವು 3-6 ಮೀಟರ್ ಉದ್ದ ಮತ್ತು 453 ಕೆಜಿ ತೂಕವನ್ನು ತಲುಪಬಹುದು. ಹ್ಯಾಮರ್ ಹೆಡ್ ಶಾರ್ಕ್ಗಳು ಬಿಳಿ ಹೊಟ್ಟೆ ಮತ್ತು ಹಸಿರು ಅಥವಾ ಬೂದು ಕಂದು ಬಣ್ಣದ ಬೆನ್ನನ್ನು ಹೊಂದಿರುತ್ತವೆ. ಶಾರ್ಕ್ಗಳ ಬಾಯಿಯು ತಲೆಯ ಕೆಳಭಾಗದಲ್ಲಿದೆ. ಇದು ಚೂಪಾದ ತ್ರಿಕೋನಾಕಾರದ ಮತ್ತು ದಂತೋರೀಕೃತ ಹಲ್ಲುಗಳಿಂದ ಸಜ್ಜುಗೊಂಡಿದೆ. ಸುತ್ತಿಗೆಯ ಶಾರ್ಕ್ನಲ್ಲಿ ಹೆಚ್ಚು ಎದ್ದು ಕಾಣುವ ಲಕ್ಷಣವೆಂದರೆ ಅದರ ತಲೆ. ಈ ಶಾರ್ಕ್ಗಳ ತಲೆಯು ಆಮರ್ ತರಹ ಇರುವುದರಿಂದ ಇವು ಆಮರ್ ಹೆಡ್ ಶಾರ್ಕ್ ಎಂದು ಹೆಸರನ್ನ ಪಡೆದಿವೆ. ತಲೆಯು ಚಪ್ಪಟೆ ಆಕಾರವಿದ್ದು ಸುತ್ತಿಗೆಯಂತೆ ಕಾಣುತ್ತದೆ. ತಲೆಯ ಆಕಾರವು ಬೇಟೆಯನ್ನು ಹುಡುಕಲು ಅನುಕೂಲವಾಗಿದೆ. ಇವುಗಳ ತಲೆಯು ಮೆಟಲ್ ಡಿಟೆಕ್ಟ್ನಂತೆ ಕಾರ್ಯವನ್ನು ನಿರ್ವಹಿಸುತ್ತದೆ. ಹೇಗೆಂದರೆ ಸುತ್ತಿಗೆಯ ತಲೆಯು ಶಾರ್ಕ್ಗಳನ್ನು ಸಣ್ಣ ಸಣ್ಣ ರಂಧ್ರಗಳನ್ನು ಹೊಂದಿರುತ್ತವೆ ಮತ್ತು ಅಪುಲ್ನನ್ನು ಅವುಗಳ ತಲೆಯ ಕುರುಹದ ಮೇಲ್ಮೈಯಲ್ಲಿ ವಿತರಿಸಲಾಗುತ್ತದೆ. ರಂಧ್ರಗಳಲ್ಲಿ ಜೆಲ್ ತುಂಬಿರುತ್ತದೆ. ಈ ರಂಧ್ರಗಳು ಸಂಭಾವ್ಯ ಬೇಟೆಯ ವಸ್ತುಗಳಿಂದ ಹೊರಸೂಸುವ ಬಿದ್ದು ಸಂಕೇತಗಳನ್ನು ಪತ್ತೆ ಹಚ್ಚಲು ಬಳಸಲಾಗುವ ಹೆಚ್ಚು ಸೂಕ್ಷ್ಮವಾದ ವಿದ್ಯುತ್ ಗ್ರಾಹಕಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಸ್ಪ್ರಿಂಗ್ರೇಗಳಂತಹ ಮರಳಿನ ಅಡಿಯಲ್ಲಿ ಊತು ಅಡಗಿಕೊಂಡಿರುವ ಮೀನುಗಳನ್ನು ಪತ್ತೆ ಹಚ್ಚುತ್ತವೆ. ಸ್ಪ್ರಿಂಗ್ರೇಗಳಂತಹ ಜೊತೆಗೆ ಹ್ಯಾಮರ್ ಹೆಡ್ ಶಾರ್ಕ್ಗಳು ವಿವಿಧ ರೀತಿಯ ಮೀನುಗಳು, ಏಡಿಗಳು, ನಳ್ಳಿಗಳು ಮತ್ತು ಇನ್ನಿತರ ಜೀವಿಗಳನ್ನು ತಿನ್ನುತ್ತವೆ. ಹ್ಯಾಮರ್ ಹೆಡ್ ಶಾರ್ಕ್ಗಳ ದೃಶ್ಯ ಕ್ಷೇತ್ರವು 360 ಡಿಗ್ರಿಗಳಷ್ಟು ಇರುತ್ತದೆ. ಕಣ್ಣುಗಳು ಅಗಲವಾದ ತಲೆಯ ಕೊನೆಯ ಬದಿಗಳಲ್ಲಿರುತ್ತವೆ. ಈ ಕಣ್ಣುಗಳಿಂದ ಇವು ತಮ್ಮ ದೇಹದ ಮೇಲೆ ಮತ್ತು ಕೆಳಗೆ ಇರುವ ಜೀವಿಗಳನ್ನು ಮತ್ತು ಪರಿಸರವನ್ನು ನೋಡುತ್ತದೆ. ಆದರೆ ತಮ್ಮ ಮೂಗಿನ ಮುಂದೆ ಇರುವ ಜೀವಿಗಳನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಹ್ಯಾಮರ್ ಹೆಡ್ ಶಾರ್ಕ್ಗಳು ಅಪರೂಪದ ಸಮುದ್ರ ಜೀವಿಗಳಾಗಿದ್ದು ಇವು ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಈಜಬಲ್ಲವು. ಇವು ತಮ್ಮ ದೇಹವನ್ನು ತ್ವರಿತವಾಗಿ ತಿರುಗಿಸಲು ಸಮರ್ಥವಾಗಿರುವ ಅತ್ಯಂತ ಚುರುಕು ಬುದ್ಧಿಯ ಜೀವಿಗಳು ಎಂದು ತಿಳಿಯಬಹುದು. ಹ್ಯಾಮರ್ ಹೆಡ್ ಶಾರ್ಕ್ಗಳು ಶಾಲೆಗಳು ಎಂಬ ಗುಂಪುಗಳಲ್ಲಿ ವಾಸಿಸುತ್ತವೆ. ಇವು ಸಾಮಾನ್ಯವಾಗಿ 10-20 ಪ್ರಾಣಿಗಳನ್ನು ಒಳಗೊಂಡಿರುತ್ತವೆ. 9 ಜಾತಿಯ ಹ್ಯಾಮರ್ ಹೆಡ್ ಶಾರ್ಕ್ಗಳಲ್ಲಿ ಕೇವಲ 3 ಮಾತ್ರ ಆಕ್ರಮಣಕಾರಿಗಳಾಗಿವೆ. ಆದರೆ ಮನುಷ್ಯರ ಮೇಲೆ ದಾಳಿಗಳು ಅತ್ಯಂತ ಅಪರೂಪವಾಗಿದೆ. ಹ್ಯಾಮರ್ ಹೆಡ್ ಶಾರ್ಕ್ಗಳು ವಿವಿ ಪ್ಯಾರಸ್ ಪ್ರಾಣಿಗಳು ಅಂದರೆ ಹೆಣ್ಣು ಜೀವಂತ ಶಾರ್ಕ್ಗಳ ಮರಿಗಳಿಗೆ

0: ಜನ್ಮ ನೀಡುತ್ತದೆ. ಜಾತಿಗಳ ಆಧಾರದ ಮೇಲೆ 12 ರಿಂದ 40 ಯುವ ಮರಿಗಳಿಗೆ ಹ್ಯಾಮರ್ ಹೆಡ್ ಶಾರ್ಕ್ಗಳು ಜನ್ಮ ನೀಡುತ್ತವೆ. ಎಳೆಯ ಹ್ಯಾಮರ್ ಹೆಡ್ ಶಾರ್ಕ್ಗಳು ತಮ್ಮ ಪೋಷಕರಿಗಿಂತ ಹೆಚ್ಚು ದುಂಡದಾದ ತಲೆಗಳನ್ನು ಹೊಂದಿರುತ್ತವೆ. ಇವು ವಯಸ್ಕ ಗಾತ್ರವನ್ನು ತಲುಪುವವರೆಗೂ ಸುಲಭವಾಗಿ ಭೇಟಿಯಾಗುತ್ತದೆ. ಹ್ಯಾಮರ್ ಹೆಡ್ ಶಾರ್ಕ್ಗಳು 20 ಮತ್ತು 30 ವರ್ಷಗಳ ನಡುವೆ ಬದುಕಬಲ್ಲವು. ಹ್ಯಾಮರ್ ಹೆಡ್ ಶಾರ್ಕ್ಗಳು ಮೀನುಗಳು, ಆಕ್ಟೋಪಸ್ಗಳ ಮತ್ತು ಇತರೆ ಬೇಟೆಯ ಪೋಷಕ ಸಂಖ್ಯೆಗಳನ್ನು ನಿಯಂತ್ರಿಸುತ್ತದೆ. ಇದರ ಜೊತೆಗೆ ಅಪಾಯಕಾರಿ ಮತ್ತು ಅತಿರೇಕವಾಗಿ ವೃದ್ಧಿಯಾಗುವ ಪ್ರಾಣಿಗಳನ್ನು ನಿಯಂತ್ರಿಸುತ್ತದೆ. ಇವು ಸಾಮಾನ್ಯವಾಗಿ ಬಲಹೀನ ಮತ್ತು ರೋಗದಿಂದ ಪೀಡಿತ ಪ್ರಾಣಿಗಳನ್ನು ಭೇಟಿಯಾಡುವ ಮೂಲಕ ಸಮುದ್ರದ ಜೀವ ಪಂಗಡಗಳನ್ನು ಆರೋಗ್ಯಕರವಾಗಿ ಕಾಪಾಡುತ್ತವೆ. ಹ್ಯಾಮರ್ ಹೆಡ್ ಶಾರ್ಕ್ಗಳ ಅಧ್ಯಯನದಿಂದ ಸಮುದ್ರ ಪರಿಸರದ ಬದಲಾವಣೆಗಳ ಬಗ್ಗೆ ಮಾಹಿತಿ ಪಡೆಯಲಾಗಬಹುದು. ಹ್ಯಾಮರ್ ಹೆಡ್ ಶಾರ್ಕ್ಗಳು ಅತಿ ಸೂಕ್ಷ್ಮವಾಗಿ ಜಲಚರ ಪರಿಸರದ ಭಾಗವಾಗಿದ್ದು ಆಹಾರ ಸರಪಳಿಯ ಸಮತೋಲನವನ್ನು ಕಾಪಾಡಲು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇವುಗಳ ಅಭಾವದಿಂದ ಸಮುದ್ರದ ಪರಿಸರದ ಸ್ಥಿರತೆ ಮತ್ತು ಪರಿಣಾಮ ಬೀಳಬಹುದು. ಹೀಗಾಗಿ ಹ್ಯಾಮರ್ ಹೆಡ್ ಶಾರ್ಕ್ಗಳನ್ನು ಸಂರಕ್ಷಿಸುವುದು ನಮ್ಮ ಜೈವಿಕ ಪರಿಸರದ ಆರೋಗ್ಯವನ್ನು ಕಾಪಾಡಲು ಅತ್ಯಂತ ಅಗತ್ಯವಾಗಿದೆ. ಕೇಳುಗರೇ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸುತ್ತಿಗೆ ತಳಿಯ ಶಾರ್ಕ್ ಮೀನು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಬಹಳ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತನಾಡುತ್ತೇವೆ. ಅದೇನೆಂದರೆ ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಏನಿದು ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ, ಯಾವ ರೀತಿಯ ತೊಂದರೆಗಳು ಇದರಿಂದ ಆಗುತ್ತವೆ ಎಂಬುದರ ಬಗ್ಗೆ ತಿಳಿಯೋಣ. ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಡಿಜಿಟಲ್ ಯುಗದಲ್ಲಿ ನಾವು ಹಣ ವ್ಯವಹಾರವನ್ನು ಸುಲಭವಾಗಿ ಮಾಡ್ತಾ ಇದ್ದೀವಿ, ಆದರೆ ಸುರಕ್ಷತೆ ಇಲ್ಲದಿದ್ದರೆ ಅಪಾಯವೂ ಇದೆ. ಹೀಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ನಾಟಕದ ಮೂಲಕ ಮಾಹಿತಿಯನ್ನು ತಿಳಿಯೋಣ.
2: ಹಲೋ, ಯಾರು?
3: ನಾವು ಬ್ಯಾಂಕ್ನಿಂದ ಮಾತನಾಡುತ್ತಿದ್ದೇವೆ. ನಿಮ್ಮ ಖಾತೆ ಬ್ಲಾಕ್ ಆಗಿದೆ, ನಿಮ್ಮ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅದನ್ನು ಸರಿಪಡಿಸಬೇಕು ಅಂದರೆ ನಿಮಗೆ ಒಂದು OTP ಬರುತ್ತೆ, ಅದನ್ನು ಹೇಳಿ, ಇಲ್ಲದಿದ್ದರೆ ಖಾತೆ ಮುಚ್ಚಲಾಗುತ್ತದೆ.
2: ಅಯ್ಯೋ, ಸರಿ ಸರ್, ಈಗಲೇ ಹೇಳ್ತೀನಿ, OTPನ ತಗೊಳ್ಳಿ ಸರ್.
1: ಕೆಳಗ್ರೆ, ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ಯಾವುದೇ ಬ್ಯಾಂಕ್ ಅಥವಾ ಅಧಿಕಾರಿಗಳು ಕೂಡ ನಿಮ್ಮ OTP ಪಿನ್ ಅಥವಾ ಪಾಸ್ವರ್ಡನ್ನು ಕೇಳೋದಿಲ್ಲ, ಬ್ಯಾಂಕಿಗೆ ಬಂದು ವಿಚಾರಿಸಿ ಎಂದು ಹೇಳ್ತಾರೆ.
4: ರವಿ, ನೀನು OTP ಯಾಕೆ ಕೊಟ್ಟೆ? ಇದು ನೀನು ಮೋಸದ ಕರೆ ಅಂತ ಅನ್ನಿಸ್ಲಿಲ್ವಾ?
2: ನನಗೆ ಗೊತ್ತಿರಲಿಲ್ಲ, ಈಗ ನನ್ನ ಖಾತೆಯಿಂದ ಹಣ ಕಳೆದುಕೊಂಡಿದ್ದೇನೆ.
4: ಯಾವಾಗಲೂ ನೆನಪಿರಲಿ, OTP ಅನ್ನೋದು ನಿಮ್ಮ ಹಣದ ಕೀಲಿ ಇದ್ದಾಗೆ, ಅದನ್ನು ಯಾರಿಗೂ ಶೇರ್ ಮಾಡಬೇಡಿ.
2: ನೋಡಿದ್ರಲ್ಲ ಕೇಳಿದ್ರೆ, OTP ಮತ್ತು ಪಿನ್ ರಹಸ್ಯವಾಗಿರಲಿ, ಯಾರಿಗೂ ಕೂಡ ಹೇಳಬೇಡಿ. ಅನುಮಾನಾಸ್ಪದ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ. SMS ಅಥವಾ WhatsApp ಲಿಂಕ್ಗಳು ಕೂಡ ಮೋಸವಾಗಿರಬಹುದು. ಅಧಿಕೃತ ಆಪ್ಗಳನ್ನು ಮಾತ್ರ ಬಳಸಿ ಪ್ಲೇಸ್ಟೋರ್ ಮತ್ತು ಆಪ್ಸ್ಟೋರ್ನಿಂದ ಮಾತ್ರ ಡೌನ್ಲೋಡ್ ಮಾಡಿಕೊಳ್ಳಿ. ಯಾರಾದರೂ ನಿಮ್ಮ ಮೊಬೈಲ್ಗೆ ಲಿಂಕ್ ಕಳುಹಿಸಿ ಡೌನ್ಲೋಡ್ ಮಾಡಿಕೊಳ್ಳಿ ಎಂದರೆ ಅದನ್ನು ನಿರ್ಲಕ್ಷ್ಯ ಮಾಡಿ. ಹಣ ಪಡೆಯಲು ಪಿನ್ ಬೇಕಾಗುವುದಿಲ್ಲ, ಪಿನ್ ಹಾಕಿದರೆ ನಿಮ್ಮ ಹಣ ಕಳೆದು ಹೋಗುತ್ತದೆ. ಸಾರ್ವಜನಿಕವಾಗಿ ಸಿಗುವಂತಹ ವೈಫೈಗಳನ್ನು ಬಳಸಬೇಡಿ. ಬ್ಯಾಂಕಿಂಗ್ ಮಾಡುವಾಗ ಸುರಕ್ಷಿತ ನೆಟ್ವರ್ಕ್ಗಳನ್ನು ಮಾತ್ರ ಬಳಸಿ. ಯಾವುದೇ ಬ್ಯಾಂಕ್ ಅಧಿಕಾರಿ ಅಥವಾ ಬ್ಯಾಂಕ್ OTP ಅಥವಾ ಪಿನ್ ಅನ್ನು ಎಂದಿಗೂ ಕೇಳುವುದಿಲ್ಲ. ಒಂದು ವೇಳೆ ಮೋಸವಾದರೆ ತಕ್ಷಣವೇ ಕ್ರಮ ತಗೊಳ್ಳಿ.
4: ಒಂದು ವೇಳೆ ನೀವೇನಾದರೂ ಮೋಸವಾದರೆ ತಕ್ಷಣ ಸೈಬರ್ ಸಂಖ್ಯೆಗೆ ಕರೆ ಮಾಡಿ. ಸೈಬರ್ ಸಂಖ್ಯೆ 1930 ಅಥವಾ cybercrime.com.

0: govi.in ನಲ್ಲಿ ದೂರು ದಾಖಲಿಸಿ.
1: ಈ ಡಿಜಿಟಲ್ ಯುಗದಲ್ಲಿ ಸುರಕ್ಷತೆ ನಮ್ಮ ಹೊಣೆಗಾರಿಕೆ. ಓಟಿಪಿಯನ್ನ ಎಂದಿಗೂ ಯಾರೊಂದಿಗೂ ಹಂಚಬೇಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಯೋಚಿಸಿ. ಸುರಕ್ಷಿತ ಆಪ್ಗಳನ್ನು ಮಾತ್ರ ಬಳಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ, ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವಂಥ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಅಗರ್ಜಿಗೀರವರು ಪ್ರಸ್ತುತಪಡಿಸುವ ಕರುಣಾಳು ಬಾಬಳಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಹುಯಿ ಜಾಂಗ್ ಅಂತ ಚೀನಾ ದೇಶದ ದೊಡ್ಡ ಝೆನ್ ಗುರು. ಅವನು 6ನೇ ಶತಮಾನ 7ನೇ ಶತಮಾನದಲ್ಲಿದ್ದ ಅಂತ ಕತೆ ಬರ್ತದೆ ಅವನ ಬಗ್ಗೆ. ಅವನ ಮಾತುಗಳು ಎಷ್ಟು ಜನಕ್ಕೆ ಸ್ಫೂರ್ತಿ ಕೊಟ್ಟಿದ್ದ ಒಬ್ಬ. ಅವ ತನ್ನ ಶಿಷ್ಯರನ್ನ ಜೊತೆಗಾರರನ್ನ ತಿದ್ದುವಂತ ವಿಧಾನಗಳು ಅತ್ಯಂತ ವಿಚಿತ್ರವಾದಂಥವು, ಆದರೆ ಅಪೂರ್ವವಾದಂತ ಫಲವನ್ನು ಕೊಡ್ತಿದ್ವು. ಶಿಷ್ಯರನ್ನು ತಿದ್ದೋ ಲಕ್ಷಣ ಅವನು. ಆಶ್ರಮದಲ್ಲಿದ್ದಾಗ ಆತ ಎಲ್ಲ ಶಿಷ್ಯರನ್ನ ಸನ್ಯಾಸಿಗಳನ್ನು ನೋಡಿಸಿ ಗಮನ ಇಡ್ತಿದ್ದ, ಏನೇನು ಮಾಡ್ತಾರೆ ಅವ್ರ ಲಕ್ಷಣ ಏನು ಅಂತ ನೋಡ್ತಿದ್ದ. ಒಬ್ಬ ತರುಣ ಸನ್ಯಾಸಿ ಮಾತ್ಸು ಅನ್ನುವಂಥ ಹುಡುಗ, ಅವನು ಹೊರಗೆ ಬರ್ತಿರ್ಲಿಲ್ಲ, ತನ್ನ ಕೊಠಡಿ ಬಿಟ್ಟು ಹೊರಗೆ ಬರ್ತಿರ್ಲಿಲ್ಲ. ಇವನು ಗಮನಿಸಿದ ನೋಡ್ತಾನೆ ಏನು ಮಾಡ್ತಾರೆ ಇವನು ಅಂತ ಕೋಣೆಯಲ್ಲಿ ಹಣಿಕೆಟ್ಟು ನೋಡಿದ. ಬೆಳಗ್ಗೆಯಿಂದ ರಾತ್ರಿವರೆಗೂ ಪೂಜೆ ಮಾಡೋದು ಈ ತರುಣ ಸನ್ಯಾಸಿ, ಬರೀ ಪೂಜೆ ಮಾಡೋದೆ. ಒಂದ್ಸಲ ಈ ಹುಯಿ ಜಾಂಗ್ ಆ ತರುಣನ ಕರೆದ, ಯಾಕಪ್ಪ ಇಡೀ ದಿವಸ ಪೂಜೆ ಮಾಡ್ತೀಯಲ್ಲ ನೀನು ಅಂತ ಕೇಳಿದ. ಆ ತರುಣ ಅತ್ಯಂತ ಗಂಭೀರನಾಗಿ ಹೇಳ್ದ, ನಾನು ಬುದ್ಧ ಆಗಬೇಕಂತಿದ್ದೇನೆ, ಬುದ್ಧ ಆಗೋದಕ್ಕೆ ಮನಸ್ಸನ್ನು ಸ್ಥಿರ ಮಾಡ್ಕೊಳ್ಳೋದಕ್ಕೆ ಸದಾ ಪೂಜೆ ಮಾಡ್ತೀನಿ. ಹೌದಾ, ಪರವಾಗಿಲ್ಲ ಪರವಾಗಿಲ್ಲ ಅಂದು ಹುಯಿ ಜಾಂಗ್ ಕಳಿಸಿದವನ. ಮರು ದಿವಸ ಏನು ಮಾಡಿದೆ ಗೊತ್ತಾ, ಹುಯಿ ಜಾಂಗ್ ಒಂದು ಇಟ್ಟಿಗೆ ತಗೊಂಡ, ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕದು, ಇಟ್ಟಿಗೆ ತಗೊಂಡ ದೇವಸ್ಥಾನದ ಮುಂದೆ ಕೂತ್ಕೊಂಡ, ಅಲ್ಲಿ ಕಲ್ ಚಪ್ಪಡಿ ಮುಂದೆ ಸ್ವಲ್ಪ ನೀರು ಹಾಕಿದ, ಆ ಚಪ್ಪಡಿಗೆ ಆ ಇಟ್ಟಿಗೆ ಹಾಕಿ ಉಜ್ಜೋಗ ಶುರು ಮಾಡಿದ, ನಿಧಾನಕ್ಕೆ ಉಜ್ಜೋಗ ಶುರು ಮಾಡಿದ. ನೋಡಿದ್ರೆ ಬಂದು ಏನು ಮಾಡ್ತಾನೆ, ಕೂತು ಉಜ್ಜತಾನೆ ಇದ್ದಾನೆ, ಹೇಗೇನೆ ಇಟ್ಟಿಗೆನ ಕಲ್ಲಿಗೆ ಉಜ್ಜತಾನೆ ಇದ್ದಾನೆ. ಮಂದಿ ಅಂದರು ಯಾಕೋ ಅರಳುಮರಳಾಯ್ತು ಹುಯಿ ಜಾಂಗಿಗೆ, ಬುದ್ಧಿವಂತ ನಿಜ, ಏನು ವಯಸ್ಸಾಯ್ತು ಕಾಣಿಸುತ್ತೆ ಅರಳುಮರಳಾಯ್ತು, ಏನು ಇಟ್ಟಿಗೆ ತಗೊಂಡು ಕಲ್ಲಿಗೆ ಉಜ್ಜುತ್ತಾ ಇದ್ದಾನೆ ಇವನು ಅಂದರು. ಕೆಲವರು ಮಾತ್ರ ಬುದ್ಧಿವಂತರು, ಇದೇನೋ ಹೊಸ ಪ್ರಯೋಗ ಇರಬೇಕು. ಅವನನ್ನು ಚೆನ್ನಾಗಿ ತಿಳಿದವ್ರು ಹೇಳಿದ್ರಂತೆ, ಈ ಪ್ರಯೋಗದ ಹಿಂದೆ ಯಾರಿಗೋ ಒಂದು ಸಂದೇಶ ಇದೆ, ಏನು ಬುದ್ಧಿ ಕಲಸಕ್ಕೆ ಮಾಡಿದ್ದಾನೆ ಇದನ್ನು ಅಂತ. ಮಾತ್ಸು ಕೂಡ ನೋಡ್ದ ಇದನ್ನು. ಈಗ ನೋಡ್ದ, ಸ್ವಾಮಿ ನಿನ್ನೆ ಕೂಡ ನೀವು ಉಜ್ಜುತ್ತಾ ಇದ್ದೀರಿ, ಇವತ್ತು ಉಜ್ಜುತ್ತಾನೆ ಇದ್ದೀರಿ, ಸುಮ್ಮನೆ ದೇಹ ಶ್ರಮ ಹಾಳು ಮಾಡ್ಕೋತೀರಲ್ಲ, ಯಾಕೆ ಯಾಕೆ ಇಟ್ಟಿಗೆನೂ ಉಜ್ಜುತ್ತೀರಿ ಅಂತ ಕೇಳಿದ. ಅದಕ್ಕೆ ಹುಯಿ ಜಾಂಗ್ ಭಾಳ ಹೇಳ್ದ, ಈ ಇಟ್ಟಿಗೆಯನ್ನು ನಾನು ಏನು ಮಾಡ್ಬೇಕಂತಿದ್ದೇನೆ ಗೊತ್ತಾ ಮಗು, ಉಜ್ಜಿ ಉಜ್ಜಿ ಉಜ್ಜಿ ಕನ್ನಡಿಯನ್ನಾಗಿ ಮಾಡ್ಬೇಕಂತಿದ್ದೀನಿ ಅಂದ. ಮಾತ್ಸು ನಕ್ಕಿಬಿಟ್ಟ, ಇದೇನು ಮೂರ್ಖತನ, ಇಟ್ಟಿಗೆಯಿಂದಾದರೂ ಕನ್ನಡಿ ಆಗ್ತದೇನ್ರಿ, ಹಾಂ ಎಷ್ಟು ಉಜ್ಜಿದ್ರೆ ಇಟ್ಟಿಗೆ ಕನ್ನಡಿ ಆಗೋಕೆ ಸಾಧ್ಯ ಇದೆಯಾ? ತಕ್ಷಣ ಹುಯಿ ಜಾಂಗ್ ಹೇಳಿದ, ನೀನು ಇಡೀ ದಿವಸ ಪೂಜೆ ಮಾಡೋದ್ರಿಂದ ಬುದ್ಧ ಆಗೋದಾದರೆ ಇಟ್ಟಿಗೆ ಕನ್ನಡಿ ಯಾಕೆ ಆಗಬಾರ್ದಪ್ಪ, ಹಾಗೆ ನಾ ಪೂಜೆ ಮಾಡೋದು ತಪ್ಪ, ನಾನೇನು ಮಾಡ್ಬೇಕು ಬುದ್ಧ ಆಗಬೇಕಾದ್ರೆ ಅಂತ ಮಾತ್ಸು ಕೇಳಿದ. ಆಗ ಹುಯಿ ಜಾಂಗ್ ಹೇಳಿದಂಥ ಮಾತು ಸ್ನೇಹಿತರೆ ಎಂದೂ ಮರಿಬಾರ್ದು ನಾವು. ಹೇಳ್ತಾನೆ ಮಾತ್ಸು, ನೀನು ಕುಳಿತ ಗಾಡಿ ಎತ್ತಿ

ಇದೆಯಲ್ಲ ಎತ್ತಿನ ಬಂಡಿ, ಎತ್ತು ಎಳೆದು ಹೋದ್ರೆ ಏನ್ ಮಾಡ್ತೀಯ ನೀನು? ಮಾಸುಗ ಅರ್ಥ ಆಗ್ಲಿಲ್ಲ. ಹುಬ್ಬು ಗಂಟ ಹಾಕೊಂಡು ನಿಂತ್ಕೊಂಡ. ನೋಡಪ್ಪ, ಎತ್ತಿನ ಗಾಡಿಯಲ್ಲಿ ಕೂತಿದ್ದೀಯಾ, ಎತ್ತಿನ ಗಾಡಿ ಹೋಗ್ತಾ ಇದೆ, ನೀನು ಬೇಗ ಬೇಗ ಹೋಗ್ಬೇಕು ಅನಿಸಿದೆ. ಯಾರಿಗೆ ಹೊಡಿತೀನಿ ನೀನು? ಅದ್ರಲ್ಲಿ ಎರಡು ಭಾಗ ಇದಾವಪ್ಪ ಬಂಡಿಯೊಳಗೆ, ಒಂದು ಎತ್ತು ಒಂದು ಬಂಡಿ. ಬೇಗ ಹೋಗ್ಬೇಕಂದ್ರೆ ಯಾರಿಗೆ ಹೊಡಿತೀಯ ನೀನು? ಮಾತು ಹೇಳಿದ, ಅಲ್ಲ ಸ್ವಾಮಿ, ಎತ್ತಿಗೆ ಹೊಡಿಬೇಕಲ್ವಾ. ಪಾಪ ಬಂಡಿ ಏನ್ ಮಾಡ್ತದೆ, ಹೇಳದತ್ತು ಹೋಗ್ತದೆ. ಎತ್ತು ಯಾವ ಕಡೆ ಎಳಿತದೆ ಅಲ್ಲಿ ಹೋಗ್ತದೆ, ಯಾವ ವೇಗದಲ್ಲಿ ಎಳಿತದೆ ಆ ವೇಗಕ್ಕೆ ಹೋಗ್ತದೆ ಅಂದ ಮಾತು. ಅದಕ್ಕೇನಪ್ಪ ನಾನು ಹೇಳಿದ್ದು, ನಿನ್ನನ್ನು ಬುದ್ಧತ್ವಕ್ಕೆ ಕರ್ಕೊಂಡು ಹೋಗುವಂತಹದ್ದು ನಿನ್ನ ಮನಸ್ಸು, ದೇಹ ಅಲ್ಲ. ಗಮನ ಇಡು, ನೀನು ದೇಹವನ್ನು ದಂಡಿಸಿ ದಂಡಿಸಿ ದಂಡಿಸಿ ಪೂಜೆ ಮೇಲೆ ಪೂಜೆ ಮಾಡಿದರೆ ಬಂಡಿಗೆ ಹೊಡೆದಂಗಾಗ್ತದೆ. ದೇಹ ಅಂದರೆ ಬಂಡಿ ಇದ್ದ ಹಾಗೆ, ಎತ್ತು ನಮ್ಮ ಮನಸ್ಸಿದ್ದ ಹಾಗೆ. ಮನಸ್ಸನ್ನು ನಿಗ್ರಹ ಮಾಡು, ಅಂತರ್ಮುಖಿಯಾಗು, ಆಗ ಬುದ್ಧತ್ವ ಆಗೋದಕ್ಕೆ ದಾರಿ ಸಿಗ್ತದೆ. ಹೊರತಾಗಿ ದೇಹ ದಂಡಿಸಿದ್ರೆ ಸಿಗೋದಲ್ಲ. ಇದನ್ನು ನಾವು ತುಂಬ ಪ್ರೀತಿಯಿಂದ ಗಮನಿಸಬೇಕು ಸ್ನೇಹಿತರೆ. ಮನೆಯಲ್ಲಿ ಮಕ್ಕಳಿಗೂ ಇದೇ ಆಗುತ್ತೆ. ಮಕ್ಕಳು ಓದಲ್ಲ ಅಂತ ಹಠ ಹಿಡಿದಾಗ ದೇಹಕ್ಕೆ ಹೊಡಿತೇವೆ ನಾವು, ಹೊಡಿತೇವೆ ಓದಲ್ಲ ಅವನು ಅಂತ. ಹೊಡಿಬೇಡಿ. ಹೇಗೆ ಎತ್ತು ಮತ್ತು ಬಂಡಿಯೊಳಗೆ, ಎತ್ತಿಗೆ ಹೊಡೆದ್ರೆ ತಾನೇ ಬಂಡಿ ಹೋಗೋದು, ಬಂಡಿ ಹೊಡೆದ್ರೆ ಹೋಗಲ್ಲ. ಹಾಗೆ ಮಗು ಅಲ್ಲೇ ಕೂತ್ಕೊಂಡಿದೆ, ಓದಲ್ಲ ಅನ್ನತ್ತೆ ಅನ್ನೋದು ಯಾವುದು? ಅದನ್ನು ಮನಸ್ಸು, ದೇಹ ಅಲ್ಲ. ದೇಹ ಅಲ್ಲೇ ಕೂತ್ಕೊಂಡಿದೆ, ಏನು ಮಾಡುತ್ತೆ? ನಾವು ಮನಸ್ಸಿಗೆ ಹೊಡಿಬೇಕು, ಬುದ್ಧಿ ಹೊಡೆಯೋದಲ್ಲ. ಅದನ್ನು ಮನಸ್ಸಿಗೆ ಹೇಗೆ ಹೊಡಿಬೇಕು ಅಂತ ಗೊತ್ತಿಲ್ವೇ, ಅದಕ್ಕೆ ದೇಹಕ್ಕೆ ಹೊಡಿತೇವೆ, ತಪ್ಪಲ್ವಾ ಅದು? ಅದನ್ನೇ ಇಷ್ಟು ಚಂದ ಹೇಳ್ತಾನೋನು ಹುಯಿಜಾಂಗ್. ನೀನು ಬುದ್ಧ ಆಗಬೇಕು ಅಂದರೆ, ಬುದ್ಧತ್ವವನ್ನು ಪಡ್ಕೊಳ್ಬೇಕು ಅಂದರೆ ಮನಸ್ಸಿಗೆ ಶಿಕ್ಷೆ ಕೊಡಪ್ಪ, ಮನಸ್ಸಿಗೆ ತರಬೇತಿ ಕೊಡು, ನಿಗ್ರಹಿಸು, ಏಕಾಗ್ರ ಮಾಡು, ದೇಹಕ್ಕೆ ದಂಡನೆ ಮಾಡಬೇಡ ಅಂತ ಹೇಳಿದ. ಆಗ ಮಾತ್ಸುಗೆ ತನ್ನ ತಪ್ಪಿನ ಅರಿವಾತಂತೆ. ದಯವಿಟ್ಟು ಸ್ನೇಹಿತರೆ ಗಮನಿಸಿ, ನಮ್ಮ ಸಾಧನೆಯ ಪಥದೊಳಗೆ ಮನಸ್ಸಿನ ಪಾತ್ರ ಬಹಳ ದೊಡ್ಡದು. ದೇಹ ಬೇಕು, ಅದು ಸಾಧನ, ಅದನ್ನು ಚೆನ್ನಾಗಿಟ್ಕೊಳ್ಳಿ, ಆದರೆ ಅದನ್ನೇ ಕೇಂದ್ರವಾಗಿಟ್ಕೊಳ್ಳೋದು ಸರಿಯಲ್ಲ. ಮನಸ್ಸು ಹೋದ ದಾರಿಯನ್ನ ದೇಹ ಅನುಸರಿಸ್ತದೆ ಅನ್ನೋದನ್ನ ಯಾವತ್ತೂ ಮರಿಬಾರ್ದು.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸಿದ ಕರುಣಾಳುಬ ಬಳಿಕೆ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
2: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739713111, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739713111.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಸರಗೂರಿನ ಶ್ರೀಮತಿ ಶೋಭಾ ರಾಜೂರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಆಲಿಸಿ ಬರೋಣ.
2: ಮುದ್ದೂರ ಮರಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ.

ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಾಮ್ ಹರ ಹರ ಹರ ಹರ ಹರ ಹರ ಹರ ಹರ ಹರನೇ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವನೇ.

ಕೇಳುಗರೆ, ಇದುವರೆಗೂ ಹಾಡು ಅಸ್ಸಿ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭಾ ರಾಜುರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ।
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ। ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ।
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ।
4: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ।
5: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು,
4: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ।
5: ಆಯ್ತು ಸರ್, ಧನ್ಯವಾದಗಳು। ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು। ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ। ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು।

ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯ ಘರ್ ಉಚಿತ ವಿದ್ಯುತ್ ಯೋಜನೆ.

0: ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
1: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
2: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
4: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ. ಸೂರ್ಯಘರ್
5: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಶಿಕ್ಷಣ ಕಾರ್ಯಕ್ರಮ.
6: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಕೇಳುಗರೆ, ಇದುವರೆಗೂ ಭಾವಸಂಚನ ಕಾರ್ಯಕ್ರಮವನ್ನ ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನದೀಪ ಕಾರ್ಯಕ್ರಮ. ಕಾರ್ಗಿಲ್ ವಿಜಯದ ವೀರಗಾಥೆ ಕುರಿತು ಕಾರ್ಗಿಲ್ ಯೋಧ ಕ್ಯಾಪ್ಟನ್ ನವೀನ್ ನಾಗಪ್ಪ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

97 98ರಾಗ ನಾವೇನು ಅಣು ಪರೀಕ್ಷೆ ಮಾಡಿದ್ವಿ ಅದೇ ರೀತಿಯ ಪಾಕಿಸ್ತಾನದವರು ಕೂಡ ಅಣು ಪರೀಕ್ಷೆ ಮಾಡ್ತಾರೆ. ಅಣು ಪರೀಕ್ಷೆ ಮಾಡಿದಾಗ ದಿಗ್ಬಂಧ ಆಗುತ್ತೆ, ದಿಗ್ಬಂಧ ಆದಾಗ ನಮ್ಮ ಮಿತ್ರತವನ್ನ ನಮ್ಮ ಸಂಬಂಧವನ್ನ ಸರಿ ಮಾಡಬೇಕು ಅಂತಂದ ಹೊರಟ್ರಾಗ ಯಾವಾಗ ಎರಡೂ ಗೌರ್ಮೆಂಟ್ ಸರಿ ಸಮಾನ ಆಗಿ ಈ ಸಮಸ್ಯೆವನ್ನ ಬಗೆಹರಿಸಬೇಕು ಅಂತಂದ್ ಯಾವಾಗ ಹೊರಟ್ರಲ್ಲ ಅವಾಗ ಅಲ್ಲಿನ ಆರ್ಮಿದವ್ರು ಏನ್ ಅನ್ಕೊಂತಾರ, ಮತ್ತ ಅದ್ರ ಬಗ್ಗೆ ಬಹಳ ಹಿಸ್ಟ್ರಿ ಬಗ್ಗೆ ಮಾತಾಡೋದ್ ಬೇಡ. ಏನಾಗತ್ತೆ ಅಂದ್ರೆ ನಾವು ಸಿಯಾಚಿನ್ನ

ಆಕ್ಯುಪೈ ಮಾಡ್ಕೊಂಡಿಲ್ಲ. ಸಿಯಾಚಿನ್ ಅವ್ರು ಬರೋಕ್ಕಿಂತ ಮುಂಚೆ ನಾವು ಹೋಗಿ ಆ ಬೆಟ್ಟದ ಮೇಲೆ ಕುತ್ಕೊಂಡಿದ್ವಿ, ಸಿಯಾಚಿನ್ ಆಕ್ಯುಪೈ ಮಾಡ್ಕೊಂಡು ಕುತ್ಕೊಂಡಿದ್ವಿ. ಅದಕ್ಕೆ ಅದನ್ನ ಇನಿಷಿಯಲಿ ನೋ ಮ್ಯಾನ್ಸ್ ಲ್ಯಾಂಡ್ ಅಂತ, ಅವರು ಇರಲಿಲ್ಲ ನಾವು ಇರಲಿಲ್ಲ. ಯಾವಾಗ ನಮಗ್ ಗೊತ್ತಾಯ್ತಲ್ಲ ಈ ತರ ಪಾಕಿಸ್ತಾನದವ್ರು ಸಿಯಾಚಿನ್ ಹೋಗ್ಬೋದು ಅಂತ, ಅವ್ರಿಗಿಂತ ಮುಂಚೆ ನಾವು ಹೋಗಲ್ಲೇ ಕುತ್ಕೊಂಡ್ವಿ. ಅವ್ರಿಗೊಂದು ದೊಡ್ಡ ಆಘಾತ ಆತಿದ್ದು ಅಂದ್ರೆ ನಮಗಿಂತ ಮುಂಚೆ ಅವರ ಬೆಟ್ಟವನ್ನ ಬಂದು ಕುತ್ಕೊಂಡ್ಬಿಟ್ರ ಅಂತ. ಅದ್ರದ್ದು ಹೆಂಗಾರ ಮಾಡಿ ಅದರದ ರಿವೆಂಜ್ ಅದನ್ನ ಬದ್ಲ ತಗೋಬೇಕಂತ ಏನ್ ಮಾಡ್ತಾರ, ಇದನ್ನ ಬಂದ್ ಇಲ್ಲಿ ಬಂದ ನಾವೇನಾದ್ರೂ ಕಾರ್ಗಿಲ್ ಒಳಗೆ ನುಗ್ಗಿ ಆ ಹೈವೇನ ಕಟ್ ಮಾಡಿದ್ರೆ ಶ್ರೀನಗರದಲ್ಲಿ ಇದ್ದಂತವ್ರಿಗೆ ನಾವು ಊಟ ಸಾಮಗ್ರಿಗಳನ್ನ ತಲ್ಪಿಸಕಾಗಲ್ಲ. ಅವಾಗ ಅದನ್ನ ಬಗ್ಗೆ ಕುತ್ಕೊಂಡು ಚರ್ಚೆ ಮಾಡಬಹುದು, ಬಾರ್ಗೇನ್ ಮಾಡಬಹುದು ಅನ್ನೋ ಕಾರಣದಿಂದ ಈ ತರ ಒಂದು ಷಡ್ಯಂತ್ರವನ್ನ ಶುರು ಮಾಡ್ತಾರೆ. ಅದೇ ಜನಸಿಸ್ ಆಫ್ ದ ಕಾರ್ಗಿಲ್ ವಾರ್. ಸಾಕಷ್ಟು ಇನ್ನೂ ಸಣ್ಣ ಸಣ್ಣ ಪುಟ್ಟ ರೀಸನ್ಸ್ ಇದಾವೆ. ಕ್ಯಾಪ್ಟನ್ ವಿಕ್ರಮ್ ಬತ್ರ ಮತ್ತೆ ಕ್ಯಾಪ್ಟನ್ ಸಂಜೀವ್ ಸಿಂಗ್ ಜಾಮ್ವಾಲ್ ಅಂತ ಈ ಇಬ್ರು ಸೈನ್ಯದ ಅಧಿಕಾರಿಗಳು ಈ ಬೆಟ್ಟವನ್ನ ಅಟ್ಯಾಕ್ ಮಾಡ್ತಾರೆ. ಎಂತ ಒಂದು ಅದ್ಭುತವಾದ ಅಟ್ಯಾಕ್ ಅನ್ನ ಮಾಡ್ತಾರೆ ಅಂತಂದ್ರೆ 48 ಗಂಟೆ ಕಾಲ ಅಂದ್ರೆ 48 hours, 2 ದಿನದ ಒಳಗಡೆ ಆ ಬೆಟ್ಟವನ್ನ ವಶಪಡಿಸ್ಕೊಂಡು ಅಲ್ಲಿದ್ದಂತ ಬಂಕರ್ಗಳನ್ನ ಧ್ವಂಸಪಡಿಸಿ ಅಲ್ಲಿದ್ದಂತ ಶತ್ರುಗಳನ್ನ ಹೊಡೆದುಳಿಸಿ ಆ ಭಾರತದ ಬಾವುಟವನ್ನ 0.5140 ಮೇಲೆ ಹಾರಿಸ್ತಾರೆ. ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವ್ರ ಬಗ್ಗೆ ನೀವೆಲ್ಲರೂ ಕೇಳಿರ್ಬೋದು. ನಮಗೆ ಇಮ್ಯಾಜಿನ್ ಮಾಡಿ, ನಮಗೆ ಯಾವ್ದಾದ್ರು ಒಂದು ಸಣ್ಣ ತಲೆನೋವು ಬಂದ್ರೆ, ಹೊಟ್ಟೆ ನೋವು ಬಂದ್ರೆ ನಾವ್ ಏನ್ ಮಾಡ್ತೀವಿ? ಡಾಕ್ಟರ್ ಹತ್ರ ಹೋಗ್ತೀವಿ, ಮಾತ್ರೆ ತಗೊಂತೀವಿ, ಏನಾದ್ರೂ ಮಾಡಿ ಅದನ್ನ ಆ ಕಡೆ ತೆಗೆದಾಕಕ್ ನೋಡ್ತೀವಿ, ತಳ್ಳಾಕಕ್ ನೋಡ್ತೀವಿ. ಯುದ್ಧದ ಪರಿಸ್ಥಿತಿಯಲ್ಲಿ ಯಾವ ಹೆಜ್ಜೆ ಕೊನೆ ಹೆಜ್ಜೆ ಅಂತ ಗೊತ್ತಿಲ್ಲ, ಯಾವ ಉಸಿರು ಕೊನೆ ಉಸಿರು ಅಂತ ಗೊತ್ತಿಲ್ಲ. ಅಂತ ಕಷ್ಟದ ಸಂದರ್ಭದಲ್ಲೂ ಕೂಡ ಹೋರಾಡ್ತಾ ಒಬ್ಬ ವ್ಯಕ್ತಿ ಆ ಬೆಟ್ಟವನ್ನ ಗೆದ್ದು ಈ ದಿಲ್ ಮಾಂಗೆ ಮೋರ್ ಅಂತ ಹೇಳ್ತಾರೆ ಅಂತಂದ್ರೆ ಎಂತ ವ್ಯಕ್ತಿತ್ವ ಇರ್ಬೋದು ಆ ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವರು ಅಂತ ನೀವು ಯೋಚನೆ ಮಾಡಿ ನೋಡಿ ಒಂದ್ಸಲ. ಇದನ್ನ ಅವ್ರು ಬರೀ ಬಾಯಿ ಮಾತಲ್ಲಿ ಹೇಳಿದಷ್ಟೇ ಅಲ್ಲ, ಇದನ್ನ ಅವ್ರು ಬರೀ ಸ್ಲೋಗನ್ ಅಷ್ಟೇ ಆಗಿರಲಿಲ್ಲ, ಇದು ಸಕ್ಸಸ್ ಸಿಗ್ನಲ್ ಅಷ್ಟೇ ಆಗಿರಲಿಲ್ಲ. ಅವರು ಗೆದ್ದು ಬಂದ ಕೆಳಗಡೆ ಬಂದಾಗ ಬರ್ಕಾದತ್ ಅವರು ಇಂಟರ್ವ್ಯೂ ಮಾಡಿದಾಗ ಇದನ್ನ ಹೇಳಿದರೆ, ಮೈ ಚಾಪ್ಸ್ ವಾಂಟೆಡ್ ಮೋರ್ ಬಂಕರ್ಸ್, ಅಂದ್ರೆ ಶತ್ರುಗಳು ಇನ್ನೂ ಬಂಕರ್ಸ್ ಇರಬೇಕಾಗಿತ್ತು, ಅವ್ರನ್ನ ಅವ್ರನ್ನು ಹೊಡೆದು ಉಳಿಸ್ಬೇಕಾಗಿತ್ತು, ಇನ್ನೂ ಅಷ್ಟು ಜಾಗವನ್ನ ನಾವು ಕ್ಯಾಪ್ಚರ್ ಮಾಡಬೇಕಿತ್ತು ಅಂತ ಕೂಡ ಅವ್ರು ಹೇಳಿದ್ದಾರೆ. ಆ ಬೆಟ್ಟವನ್ನ ಗೆದ್ದಾಗ ಎಲ್ಲೋ ಒಂದ್ ಕಡೆ ನಮಗೆ ಖುಷಿ ಆಗ್ತಿತ್ತು, ಇಡೀ ಯೂನಿಟ್ ಅಲ್ಲಿ ಒಂಥರ ಹಬ್ಬದ ವಾತಾವರಣ ಸಂತಸ ನಡೆದಿತ್ತು, ಆದ್ರೆ ಎಲ್ಲೋ ಒಂದ್ ಕಡೆ ನನಗ ಅನಿಸ್ತಾ ಇತ್ತು ದೇವರೇ ನನಗೆ ಅವಕಾಶ ಸಿಗ್ತಾ ಇಲ್ಲಲ್ಲ ಅಂತ. ಅದನ್ನ ಹೇಳ್ತಾರ, ನೀವೇನಾದ್ರೂ ಒಂದು ದಿಲ್ಸೆ ಕುಚ್ಚಾತೆ ಅಥವಾ ಪೂರ ಕಾಯ್ನಾತ ಜುಡ್ ಜಾತ ಅಂತ ನೀವೇನಾದ್ರೂ ಮನಸ್ಪೂರ್ವಕವಾಗಿ ಬೇಡ್ಕೊಂಡ್ರೆ ದೇವ್ರು ನಿಮ್ಗೆ ಆಶೀರ್ವಾದ ಕೊಟ್ಟೆ ಕೊಡ್ತಾರೆ ಅಂತ. ನಾನು ಈ ತರ ಬೇಡ್ಕೋಬೇಕಾದ್ರೆ ನನಗೂ ಈ ಒಂಥರ ಅವಕಾಶ ಸಿಗ್ಲಿ ಅಂದಾಗ ಮೊದಲನೇ ಮತ್ತೊಂದು ಅಟ್ಯಾಕಿಗೆ ನಮಗೆ ಆದೇಶ ಬರುತ್ತೆ, ನೀವು 0.4875 ಅಟ್ಯಾಕ್ ಮಾಡಿ ಅಂತ. 4875 ಆಗಲೇ ಹೇಳಿದಾಗೆ 4875 meters ಸಪೋಸಿ ಲೆವೆಲ್ ಅಂತ. ಅವಾಗ ಜುಲೈ 4, 1999ಕ್ಕೆ ಆ ಬೆಟ್ಟವನ್ನ ಅಟ್ಯಾಕ್ ಮಾಡಬೇಕು ಅಂತ ಡಿಸೈಡ್ ಆಗುತ್ತೆ. ಡಿಸೈಡ್ ಆದಾಗ ಮಧ್ಯಾಹ್ನದ ಹೊತ್ತು ಸುಮಾರು ನನ್ನ ಟೀಮ್ ಜೊತೆಗೆ ನಾನು ಕುತ್ಕೊಂಡು ಊಟ ಮಾಡ್ತಾ ಇದ್ದೆ, ಅವ್ರಿಗೆ ಹುರಿದುಂಬಿಸ್ತಾ ಇದ್ದೆ, ನಮ್ಮ ಜೀವನದ ಇತಿಹಾಸದಲ್ಲಿ ಇಂಥ ಒಂದು ಸುವರ್ಣ ಅವಕಾಶ ಸಿಗ್ಲಿಕ್ಕಿಲ್ಲ, ನಾವು ಇನ್ನು 2-3 ದಿವಸದಲ್ಲಿ ನಾವು ಏನನ್ನ ಮಾಡ್ತೀವೋ ಅದು ಒಂದು ಹಿಸ್ಟ್ರಿ ಬುಕ್ಸ್ ಅಲ್ಲಿ ರೆಕಾರ್ಡ್ ಆಗುತ್ತೆ, ನಮ್ಮ ಯೂನಿಟ್ನ ಹೆಸರನ್ನ ನಾವು ಎಲ್ಲಿವರೆಗೂ ಎತ್ತ ಒಯ್ಬೋದು. ಇದನ್ನ ಎಲ್ಲ ಅವ್ರ ಜೊತೆ ಮಾತಾಡ್ತಾ ಇದ್ದೆ, ನಾನು ಮಾತಾಡ್ಬೇಕಾದ್ರೆ ಅವ್ರ ಜೊತೆ ಊಟ ಮಾಡ್ತಾ ಇದ್ದೆ, ಮೋಟಿವೇಟ್ ಮಾಡ್ತಾ ಇದ್ದೆ, ಇನ್ನೇನು ಸಾಯಂಕಾಲ ಆಗ್ತಾ ಬರ್ತಾ ಇದ್ದೆ, ನಾವು ಹೊರಡಕ್ ರೆಡಿ ಆಗ್ತಾ ಇದ್ವಿ. ನನ್ನ ಶ್ಯಾಮ್ ಸಿಂಗ್, ನನ್ನ ಬಡಿ ಅಂತ ಏನ್ ಹೇಳಿದ್ದೆ ಶ್ಯಾಮ್ ಸಿಂಗ್ ಅಂತ, ಅವ್ರಿಗೆ ಹುಷಾರಿರ್ಲಿಲ್ಲ, ಅವ್ರು 3 ದಿವಸದಿಂದ ಜ್ವರ ಇತ್ತು, ಅವ್ರು ಇನ್ನೂ ಫುಲ್ ಚೇತರಿಸ್ಕೊಂಡಿಲ್ಲ. ಹಾಗಾಗಿ ನಾನು ಅವ್ರಿಗೆ ಒಂದು ಮೆಸೇಜ್ ಕೊಟ್ಟಿದ್ದೆ, ನಮ್ಮ ಸೀನಿಯರ್ ಜೆಸೆತ್ರು ಶ್ಯಾಮ್ ಸಿಂಗ್, ನನ್ನ ಬಡಿ ಏನಿದ್ದಾನೆ ಶ್ಯಾಮಿ ಅಂತ ಏನ್ ಕರಿತಾ ಇದ್ದೆ, ಅವನಿಗೆ ಹುಷಾರಿಲ್ಲ, ಅವನು ಯುದ್ಧಕ್ಕೆ ಬರೋದು ಬೇಡ, ಯಾಕಂದ್ರೆ ನಾವು ಯುದ್ಧಕ್ಕೆ ಹೋಗ್ತಾ ಇದೀವಿ, 1 ದಿನ ಆಗುತ್ತೋ 2 ದಿನ ಆಗುತ್ತೋ 3 ದಿನ ಆಗುತ್ತೋ ಗೊತ್ತಿಲ್ಲ, ಹಾಗಾಗಿ ಅವ್ನು ರೆಸ್ಟ್ ತಗೊಳ್ಳಿ ಅಂತ ಮೆಸೇಜ್ ಕೊಟ್ಟಿದ್ದೆ. ಯಾವಾಗ ಅವನಿಗೆ ಈ ಮೆಸೇಜ್ ಹೋಗುತ್ತೋ ಓಡ್ ಬರ್ತಾನ ಅವನ ಹತ್ರ, ಓಡ್ ಬಂದ್ ನನ್ನ ಹತ್ರ ಹೇಳ್ತಾನೆ, ಕೋಟ್ ಅನ್ಕೋಟ್ ಬಂದ್ ಹೇಳ್ತಾನೆ, ಸಾಬ್ ಅಚ್ಚೇ ದಿನ ಮೇ ಆಪ್ಕೆ ಸಾತ್ತ, ಒಳ್ಳೆ ಸಮಯದಲ್ಲಿ ನಿಮ್ ಜೊತೆಗಿದ್ದೆ, ಕಷ್ಟದ ಸಂದರ್ಭ ಬಂದಿದೆ, ನಿಮ್ಮನ್ನು ಯುದ್ಧಕ್ಕೆ ಒಬ್ಬರನ್ನ ಹೇಗೆ ಕಳ್ಸಿಕೊಡ್ಲಿ, ಬೈ ಚಾನ್ಸ್ ಯುದ್ಧದಲ್ಲಿ ನಿಮ್ಗೆ ಏನಾದ್ರೂ ಆಗ್ಬಿಟ್ರೆ ಜೀವನ ಪರ್ಯಂತ ನನ್ನ ಯೂನಿಟ್ ನಲ್ಲಿ ನನ್ನ ಮುಖವನ್ನ ಎತ್ಕೊಂಡು ಹೇಗ್ ಓಡಾಡ್ಲಿ, ನನ್ನ ಮನೆಯವರಿಗೆ ನನ್ನ ಮುಖವನ್ನ ಹೇಗ್ ತೋರಿಸ್ಲಿ, ನನ್ನ ಯೂನಿಟ್ ಅಲ್ಲಿ ನನ್ನ ಮಕ ಎತ್ಕೊಂಡು ಓಡಾಡಕ್ ಆಗಲ್ಲ ಅಂತ ಹೇಳಿ ಅವನ ಕಮಿಟ್ಮೆಂಟ್ ನೋಡಿ ನನಗೆ ಬೇಡ ಅನ್ನೋ ಒಂದು ಅವಕಾಶ ಸಿಗ್ಲಿಲ್ಲ. ಹಾಗಾಗಿ ಶ್ಯಾಮೆ ತುಬಿಚಲ್ ನೀನು ಬಾ ಅಂತಂದೆ, ಎಷ್ಟು ಖುಷಿಯಾಗಿ ಅವನನ್ನ ವೆಪನ್ ಅನ್ನ ತಗೊಳಕ್ ಹೋದ, ಅವನ ಗನ್ ಅನ್ನ ತಗೊಳಕ್ ಹೋದ ಅಂತ ನನಗೆ ಇವತ್ತು ಕಣ್ಣಲ್ಲಿ ಕಟ್ಟವಾಗಿದೆ. 4ನೇ ತಾರೀಕು ಸಾಯಂಕಾಲ ಆಗ್ತಾ ಬರ್ತಾ ಇದೆ, ಪ್ರತಿ ಒಂದು ಯೂನಿಟ್ ಅಲ್ಲಿ ಒಬ್ಬ ಪಂಡಿತ್ಜಿ ಇರ್ತಾರೆ, ಅವರು ಒಂದು ಪೂಜೆ ಹವನನ್ನ ಮಾಡ್ತಾರೆ, ಹವನನ್ನ ಮಾಡಿ ನನ್ನ ಹಣೆಗೆ ತಿಲಕನ ಇಡ್ತಾರೆ, ನನ್ನ ವೆಪನ್ಗೂ ತಿಲಕ್ ಇಡ್ತಾರೆ, ಎಲ್ಲರಿಗೂ ತಿಲಕ್ ಹಚ್ಚತಾ ಹೋಗ್ತಾರೆ. ಅದಾದ ನಂತರ ನಾವಿನ್ನೇನು ಹೊರಡಕ್ಕೆ ರೆಡಿ ಆಗ್ತಾ ಇದೀವಿ. 4ನೇ ತಾರೀಕು ಜುಲೈ ರಾತ್ರಿ ಆಗ್ತಿದ್ದಂಗೆ ನಮ್ಮ ಯೂನಿಟ್ನ ವಾರ್ ಕ್ರೈ ಅಂತಂದ್ರೆ, ನಾವು ಏನೇ ಒಂದು ಕಾರ್ಯ ಮಾಡಬೇಕಂದ್ರೂ

ಕಾರ್ಯವನ್ನ ಮಾಡೋಕ್ಕಿಂತ ಮುಂಚೆ ಆ ಕೂಗನ್ನ ಕೂಗಿ ಆ ಕಾರ್ಯವನ್ನ ಮಾಡ್ತೀವಿ. ನಮ್ಮ ಯೂನಿಟ್ ನ ವರ್ಕರ್ ಇದ್ದಿದ್ದು ದುರ್ಗೆ ಮಾತಾ ಕಿ ಜಯ ಅಂತ. ಯಾವಾಗ ಒಂದು ಸಲ ನಾನು ದುರ್ಗೆ ಮಾತಾ ಕಿ ಜಯ ಅಂತ ಕೂಗಿದ್ನೋ, ನನ್ನ ಹಿಂದಿದ್ದಂತ 120 ಜನ ಒಂದೇ ಸಲ ದುರ್ಗೆ ಮಾತಾ ಕಿ ಜಯ ಅಂತ ಕೂಗಿದಾಗ ಎಂತ ಒಂದು ಅದ್ಭುತವಾದ ವಾತಾವರಣ ಬಂಧುಗಳು ಅಂತಂದ್ರೆ, ಅದೊಂದು ಎಲೆಕ್ಟ್ರಿಫೈಯಿಂಗ್ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ, ಆತರ ಒಂದು ಅಟ್ಮಾಸ್ಫಿಯರ್ ಇತ್ತು. ಈ ವಿಷಯವನ್ನ ನಾನು ಹೇಳಬೇಕಿಲ್ಲ. ನಾನು ಹೇಳಿದಾಗಲೇ ಜನವರಿಯಲ್ಲಿ ಜಾಯ್ನ್ ಆಗಿತ್ತೆ, ಜುಲೈಯಲ್ಲಿ ನಾವಿದ್ದೀವಿ, ಅಂದ್ರೆ 6 ತಿಂಗಳ ಸರ್ವಿಸ್ ನಂದು. ಜಸ್ಟ್ 6 ತಿಂಗಳ ಸರ್ವಿಸ್ ಅಲ್ಲಿ ನನಗೆ ಅವಾಗ 25 ವರ್ಷ ವಯಸ್ಸು, 6 ತಿಂಗಳ ಸರ್ವಿಸ್ ಅಲ್ಲಿ 120 ಜನನ್ನ ಯುದ್ಧಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಸಾಮಾನ್ಯವಾದ ಸಂಗತಿ ಅಲ್ಲ. ಅದು ಒಂದು ಬಲಿಷ್ಠವಾದ ಒಬ್ಬ ಲೀಡರ್ ಅಷ್ಟೇ ಇದು ಮಾಡ್ಲಿಕ್ಕೆ ಸಾಧ್ಯ. ನನಗೆ ಸರ್ವಿಸ್ ಕಡಿಮೆ ಇದೆ, ನನಗೆ ಏಜ್ ಕಡಿಮೆ ಇದೆ ಅಂತ ನಮ್ಮ ಕಮಾಂಡಿಂಗ್ ಆಫೀಸರ್ ನನ್ನ ಕಳ್ಸಕ್ ರೆಡಿ ಇರಲಿಲ್ಲ. ಆದ್ರೂ ಕೂಡ ನಾನು ವಾಲಂಟಿಯರ್ ಮಾಡಿದೆ, ನನಗೆ ನೀವು ಕಳಿಸ್ಲೇಬೇಕು ಸರ್, ನನಗೊಂದು ಅವಕಾಶ ಕೊಟ್ಟು ನೋಡಿ ಅಂತಂದು ಹೇಳಿದ ಕಾರಣ ನನಗೆ ಒಂದು ಅವಕಾಶ ಸಿಕ್ತು. ಜುಲೈ 4 ನಾವು ಬೆಟ್ಟವನ್ನ ಹತ್ಲಿಕ್ಕೆ ಶುರು ಮಾಡ್ತೀವಿ. ರಾತ್ರಿ ಹೊತ್ತು ಒಂದು ಬೆಟ್ಟವನ್ನ ಅಟ್ಯಾಕ್ ಮಾಡ್ತೀವಿ ಅಂತಂದ್ರೆ ಬೆಟ್ಟದ ತುದಿ ಮೇಲೆ ಒಂದು 4 ಜನ ಇರ್ತಾರೆ, ಹಾಗಿರಲ್ಲ, ಒಂದು ಸುಮಾರು ಒಂದು ದೊಡ್ಡ ಬೆಟ್ಟ ಅದು. ಎಲ್ಲೆಲ್ಲಿ ನಾವು ಹತ್ಲಿಕ್ಕೆ ಸಾಧ್ಯ, ಎಲ್ಲೆಲ್ಲಿ ರಿಜ್ ಲೈನ್ ಇರುತ್ತೋ ಅಲ್ಲಿ ಅವ್ರ ಬಂಕರ್ ಮತ್ತೆ ಸಂಗಡಗಳನ್ನ ಕಟ್ಕೊಂಡಿರ್ತಾರೆ. ನಾವು ಒಂದೊಂದನ್ನೇ ಕ್ಲಿಯರ್ ಮಾಡ್ತಾ ಮಾಡ್ತಾ ತುದಿವರೆಗೂ ಹೋಗ್ಬೇಕಾಗುತ್ತೆ. 4 ರಾತ್ರಿ ಅಟ್ಯಾಕ್ ಶುರು ಮಾಡ್ತೀವಿ. 5 ಬೆಳಗಿನ ಜಾವ ನಾವು ಎಲ್ಲಿವರೆಗೂ ಬಂದಿರ್ತೀವಿ ಅಂದ್ರೆ, ನಾನು ಮೊದಲನೇ 3 ಕಾಣಿಸ್ಕೊಂತೀನಿ, ಮೊದಲನೇ 3 ಕಂಡಿಡ್ತೀನಿ. ಆ 3 ನೋಡಿದಾಗ ನನಗೆ ಅನ್ಸುತ್ತೆ, ನಾವು 120 ಜನ ಇದ್ದೀವಿ, ನಮ್ಮ ಶತ್ರುಗಳಿಗೆ ನಾವು ಅಟ್ಯಾಕ್ ಅನ್ನ ಶುರು ಮಾಡಿದೀವಿ ಅಂತ ಗೊತ್ತಿಲ್ಲ. ಯಾಕಂದ್ರೆ ನಾವು ಕತ್ತಲಲ್ಲಿ ಮೇಲೆ ಬರ್ತಾ ಇದ್ದೀವಿ. ಅವ್ರಿಗೇನಾದ್ರೂ ಗೊತ್ತಾಗ್ಬಿಟ್ರೆ, ಅವ್ರು ಎಚ್ಚರಾಗಿ ಫೈರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಮಗೊಂದು ಅಟ್ಯಾಕ್ ಮಾಡೋ ಅವಕಾಶ ಇರಲ್ಲ. ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ, 120 ಜನ ಒಂದೇ ಸಲ ಅಟ್ಯಾಕ್ ಮಾಡೋದು ಬೇಡ, ಒಂದು 10 ಸೆಲೆಕ್ಟ್ ಮಾಡ್ತೀನಿ. 10 ಎಡಗಡೆ ಬಂಕರ್ನ 3 ಅಟ್ಯಾಕ್ ಮಾಡಬೇಕು, ಮಧ್ಯದ ಬಂಕರ್ನ ನಾನು ಮತ್ತೆ 3 ಅಟ್ಯಾಕ್ ಮಾಡ್ತೀವಿ, ಪ್ಲಸ್ ಬಡಗಡೆ ಬಂಕರ್ನ ಒಂದು 3 ಅಟ್ಯಾಕ್ ಮಾಡ್ಬೇಕು. ಹೇಗೆ ಅಟ್ಯಾಕ್ ಮಾಡಬೇಕು, ಅವರಿಗೆ ನಮ್ಮ ಶತ್ರುಗಳಿಗೆ ಆ ಬಂಕರ್ ಅಲ್ಲಿ ಏನು ಕುತ್ಕೊಂಡಿರ್ತಾರೋ ಅವರಿಗೆ ಗೊತ್ತಾಗದಾಗೆ ತವುತ್ತಾ ತವುತ್ತಾ ತವುತ್ತಾ ಸೌಂಡ್ ಮಾಡ್ಲಿಲ್ದಂಗೆ ಹೋಗ್ಬೇಕು. ಎಡಗಡೆ ಬಂಕರ್ಗೆ ಅಟ್ಯಾಕ್ ಮಾಡೋ ಟೀಮ್ ಅಲ್ಲಿ ಜಾಯ್ನ್ ಆಗುತ್ತೆ, ಮಧ್ಯದ ಬಂಕರ್ನ ನಾನು ಟೀಮ್ ಜೊತೆಗೆ ಜಾಯ್ನ್ ಆಗ್ತೀನಿ, ರೈಟ್ ಸೈಡ್ ಬಂಕರ್ಗೆ ರೆಡಿ ಆಗ್ತಾರ ಅವರು. ಆದ ತಕ್ಷಣ ನಾನು ಒಂದು ಸಿಗ್ನಲ್ ಅನ್ನ ಕೊಡ್ತೀನಿ. ಸಿಗ್ನಲ್ ಕೊಟ್ಟ ತಕ್ಷಣ ನಮ್ಮಲ್ಲಿದ್ದಂತ ನಾವು 3 ಟೀಮ್ಗಳು ಒಂದೇ ಸಲ ಏಕಾಏಕಿಯಾಗಿ ನಮ್ಮಲ್ಲಿದ್ದಂತ ಹ್ಯಾಂಡ್ ಗ್ರೆನೇಡ್ ಅನ್ನ ತೆಗೆದು ಅದರಲ್ಲಿ ಎಸಿಬೇಕು, ನಮ್ಮಲ್ಲಿದ್ದಂತ ವೆಪನ್ ಅನ್ನ ತೆಗೆದು ಅದರಲ್ಲಿ ಫೈರ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ. 2 ಟೀಮ್ ಹೋಗುತ್ತೆ, ನನ್ನ ಟೀಮ್ ರೀಚ್ ಆಗುತ್ತೆ, ಅವು 2 ಟೀಮ್ ರೀಚ್ ಆಗಿದ್ದಾವೆ. ಅವು 2 ಟೀಮ್ ರೀಚ್ ಆಗಿದ್ದನ್ನ ನೋಡಿ ನಮ್ಮ ಟೀಮ್ ರೀಚ್ ಆದ್ಮೇಲೆ ನಾನು ಒಂದೇ ಒಂದು ಸಿಗ್ನಲ್ ಅನ್ನ ಕೊಡ್ತೀನಿ. ಸಿಗ್ನಲ್ ಕೊಟ್ಟ ತಕ್ಷಣ ನೀವು ಇಮ್ಯಾಜಿನ್ ಮಾಡಿ, ಕಗ್ಗತ್ತಲಿದೆ, ಆಮೇಲೆ ಪಿನ್ ಡ್ರಾಪ್ ಸೈಲೆಂಟ್, ರಾತ್ರಿ ಹೊತ್ತಲ್ಲಿ ಗಾಳಿ ಜೋರಾಗಿ ಬೀಸೋದ್ರಿಂದ ಸಣ್ಣ ಸಣ್ಣ ಸೌಂಡ್ಗಳು ಕೇಳ್ತಾನು ಇಲ್ಲ. ಒಂದೇ ಸಲ ನಾನು ಸಿಗ್ನಲ್ ಕೊಟ್ಟ ತಕ್ಷಣ ಹೆಂಗಾಯ್ತು ಅಂತಂದ್ರೆ, ನಮ್ಮಲ್ಲಿ ಇದ್ದಂತ ಗ್ರನೇಡ್ ಅನ್ನ ತೆಗೆದು ಎಸಿತಾ ಇದೀವಿ, ಒಂದೇ ಸಲ ಸ್ಫೋಟ ರೆಡಿ ಆಗುತ್ತೆ, ಫೈರ್ ಮಾಡ್ತಿದ್ವಿ. ಅಷ್ಟೊಳಗೆ ಮೇಲ್ ಕೂತಂತ ಪಾಕಿಸ್ತಾನಿ ಗೊತ್ತಾಗ್ಬಿಡ್ತು ನಾವು ಅಟ್ಯಾಕ್ ಮಾಡ್ತಿದ್ವಿ ಅಂತ. ಅವರು ಕೂಡ ಫೈರ್ ಮಾಡ್ತಾ ಇದಾರೆ, ಕತ್ಲಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಫೈರ್ ಮಾಡೋದು, ಆ ಬುಲೆಟ್ಗಳು ಹಾರೋದು, ಗ್ರನೇಡ್ಗಳು ಸಿಡಿಯೋದು ಎಲ್ಲಾ ಕಡೆ ಕಾಣ್ತಾ ಇದೆ. ಬಟ್ ನಮ್ಮ ಅದೃಷ್ಟವಶ ಏನಂತಂದ್ರೆ, ಈ 3 ಬಂಕರ್ ಅಲ್ಲಿದ್ದಂತ ಜನರು ಮಲಗಿದ್ರು, ಅವ್ರು ಎದ್ದು ರಿಯಾಕ್ಟ್ ಮಾಡಿ ಅವ್ರ ವೆಪನ್ ಅನ್ನ ತಗೊಂಡು ಅವ್ರ ಗನ್ ಅನ್ನ ಎತ್ಕೊಂಡು ನಮಗ್ ಫೈರ್ ಮಾಡಕ್ಕಿಂತ ಮುಂಚೆ ಅಲ್ಲಿದ್ದಂತ ಅವ್ರನ್ನ ನ್ಯೂಟ್ರಲೈಸ್ ಮಾಡ್ಬಿಡ್ತೀವಿ, ಅವ್ರ ಧ್ವಂಸ ಮಾಡ್ಬಿಡ್ತೀವಿ. ಅಲ್ಲಿ ಧ್ವಂಸ ಮಾಡಿದ ನಂತರ ಅವ್ರನ್ನ ಸ್ಯಾನಿಟೈಸ್ ಮಾಡ್ಬೇಕು. ಏನು ಅಂತಂದ್ರೆ, ನೀವು ಆ ಬಂಕರ್ ಒಳಗೆ ಹೋಗಕ್ ಆಗಲ್ಲ, ಶತ್ರುಗಳ ಶವಗಳು ಬಿದ್ದಿದ್ದಾವೆ, ಅದನ್ನ ತೆಗೆದು ಆಚೆ ಹಾಕ್ಬೇಕು. ನೀವು ಅಲ್ಲಿ ಕುತ್ಕೊಳಕ್ ಆಗಲ್ಲ, ಯಾಕಂದ್ರೆ ಅಲ್ಲಿ ರಕ್ತ ಎಲ್ಲ ಬಿದ್ದಿದೆ, ಐಸ್ ತೆಗೆದು ಅದ್ರ ಮೇಲೆ ಹಾಕಿದ್ರೆ ಅದೊಂದ್ ಸ್ವಲ್ಪ ಕರಗಿದಂಗ್ ಆಗುತ್ತೆ, ತೊಳೆದಂಗ್ ಆಗುತ್ತೆ. ನಮ್ಮ ಅವ್ರೇನಾದ್ರೂ ಮೈಂಡ್ ಸಡಗಿಟ್ಟಿದಾರ, ಇದನ್ನೆಲ್ಲ ನೋಡ್ಬೇಕು. ಇದನ್ನೆಲ್ಲ ನೋಡ್ತಾ ನಾವು ಸ್ಯಾನಿಟೈಸ್ ಮಾಡ್ತಾ ಇದ್ವಿ, ಆ ಬಾಡಿಗಳನ್ನೆಲ್ಲ ಹೊರಗೆ ಹಾಕ್ತಾ ಇದ್ವಿ. ಅವಾಗ ನಾನು ಏನ್ ಕಂಡೆ ಅಂತಂದ್ರೆ, ಬೆಳಕು ಆಗ್ತಾ ಬರ್ತಾ ಇದೆ, ನಾನು ಬಲಗಡೆ ಎಡಗಡೆ ತಿರುಗಿ ನೋಡ್ತಾ ಇದ್ದೀನಿ ಎಲ್ಲ ಸರಿ ಒಳಗ ಆಗಿದೇನೋ ಇಲ್ಲೋ ಅಂತ ನೋಡ್ಬೇಕಾದ್ರೆ, ನಮ್ಮ ಯೂನಿಫಾರ್ಮ್ ಹಾಕೊಂಡಂತ ಒಬ್ಬ ವ್ಯಕ್ತಿ ಮುಖ ಕೆಳಗೆ ಮಾಡಿ ಬಿದ್ದು ಬಿಟ್ಟಿದ್ದಾರೆ. ಅವ್ರ ಕೈ ಯಾವುದೋ ತರ ಟ್ವಿಸ್ಟ್ ಆಗ್ಬಿಟ್ಟಿದೆ, ಕಾಲು ಯಾವುದೋ ತರ ಮರ್ಚ್ಕೊಂಡಿದೆ. ಅವ್ರು ನೋಡಿದ ತಕ್ಷಣ ತಲೆ ಹೇಳ್ತಾ ಇದ್ದೆ, ಅವ್ನ್ ಬದುಕಿಲ್ಲ ಅಂತ. ಬಟ್ ಎಲ್ಲೋ ಒಂದ್ ಕಡೆ ಆಸೆ ಇದೆ, ಅವನಿನ್ ಏನಾದ್ರೂ ಮಾಡಿ ಬದುಕ್ಸನ, ಅವ್ನ ಏನಾದ್ರು ಮಾಡಿ ಕೆಳಗಡೆ ಕಳಿಸಿ, ಡಾಕ್ಟರ್ ಹತ್ರ ಕಳಿಸಿ ಅವನ್ ಬದುಕ್ಸನ ಅಂತ ಓಡ್ ಬರ್ತಾ, ಅವನ ಹತ್ರ ಕೆಳಗಡೆ ಓಡ್ ಬಂದೆ ನಾನು. ಓಡ್ ಬಂದ ಎಳೆ ಬಿಸಿಲು ಅಂತ, ಅವಾಗಿನ ಸೂರ್ಯ ಹುಟ್ಟುತ್ತಾ ಇದ್ದಾನೆ, ಎಳೆ ಬಿಸಿಲು ಅವನ ತಲೆ ಮೇಲೆ ಬೀಳ್ತಾ ಇದೆ. ಅವನ್ನ ಹಿಂಗ್ ಟ್ವಿಸ್ಟ್ ಮಾಡಿ ನೋಡ್ತೀನಿ, ಶ್ಯಾಮ್ ಸಿಂಗ್ ನನ್ ಬಡಿ ಅಂತ ಹೇಳಿದ್ನಲ್ಲ, ಅವ್ನು ತಿರ್ಕೊಂಡ್ಬಿಟ್ಟಿದ್ದಾನೆ, ಅವನಿಗೆ ಗುಂಡು ತಗೊಂಡ್ಬಿಟ್ಟಿದೆ ನೋಡಿ. ಅವಾಗ ಇಷ್ಟು ಬೇಜಾರಾಯ್ತು ನನಗೆ, ಇಷ್ಟು ಸಂಕಟ ಆಗ್ತಿತ್ತು ನನಗೆ ಅಂತಂದ್ರೆ, ಆ ವ್ಯಕ್ತಿ ಒಂದು ಅವಕಾಶ ಇತ್ತು, ಅವನ ಬರ್ಲಿಲ್ದಂಗೆ ಇರ್ಬೋದಾಗಿತ್ತು, ಅವನ್ ಆರಾಮಾಗಿ ರೆಸ್ಟ್ ತಗೋಬೋದಾಗಿತ್ತು. ಬಟ್ ಆದ್ರೂ ಕೂಡ ನಾನೊಬ್ಬ ನನ್ನ ಬಡಿ ನನ್ನ ಸಹಾಯಕ ನನ್ನನ್ನು ಒಬ್ಬರನ್ನೇ ಕಳಿಸ್ಕೊಡ್ಬಾರ್ದು ಅನ್ನೋ ಕಾರಣದಿಂದ ಅವನು ಬರ್ತಾನೆ. ಅವನು ಬಂದು ತನ್ನ ಪ್ರಾಣಾರ್ಪಣೆಯನ್ನು

ಮಾಡ್ತಾನೆ. ಎಷ್ಟು ದುಃಖ ಆಗ್ತಿದೆ ನನಗೆ ಅಂತಂದ್ರೆ, ಇನ್ನೂ ಒಂದು ದುಃಖ ಏನು ಅಂತಂದ್ರೆ, ನಾನು ಹಾಸ್ಪಿಟಲ್ ಇದ್ದಾಗ ಗೊತ್ತಾಯ್ತು ನನಗೆ, ಅವನೊಂದು ಚಿಟ್ ಬರೆದಿಟ್ಟುಕೊಂಡಿದ್ದಂತೆ, ಆ ಚಿಟ್ ಎಲ್ಲ ಬರ್ದಿದ್ದಂತೆ, ಈ ಜಿಂದಗಿ ಬಿ ಕ್ಯಾ ಜಿಂದಗಿ ದುಶ್ಮನ್ ಕೋ ಮಾರೇ ಬಿನ, ಈ ಜಿಂದಗಿ ಬಿ ಕ್ಯಾ ಜಿಂದಗಿ ಮೌತ್ ಕಿ ಬಿನ ಅಂತ. ನೋಡಿ, ಈ ತರ ಒಂದು ಬಾಂಧವ್ಯ ಆರ್ಮಿದಲ್ಲಿ ಬಿಟ್ರೆ ಬೇರೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಅವನಿಗೆ ಒಂದು ವಿಪರ್ಯಾಸ ನೋಡಿ, ನನಗೊಂದು ಒಂದು ಅಳು ಬರ್ತಾ ಇದೆ, ಬಟ್ ಕಣ್ಣೀರ್ ಹಾಕೋದನ್ನ ತಡಿತಾ ಇದ್ದೀನಿ. ಯಾಕಂದ್ರೆ ನಾನು ಒಬ್ಬ ಟೀಮ್ ಲೀಡರ್ ಆಗಿ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ರೆ, 100 ಜನ ನನ್ನ ಸೈನಿಕರನ್ನ ನಾನು ನೋಡ್ತಿದ್ರೆ, ಅವ್ರು ಎಲ್ಲಿ ಯುದ್ಧವನ್ನ ಆಡೋ ಹುಮ್ಮಸ್ಸನ್ನ ಕಳ್ಕೊಂಡ್ಬಿಡ್ತಾರೋ ಅನ್ನೋ ಕಾರಣದಿಂದ ಒಂದು ಕಣ್ಣೀರ್ ಕೂಡ ಹಾಕಕ್ಕಾಗ್ಲಿಲ್ಲ ನನಗೆ. ಆ ಶ್ಯಾಮ್ ಸಿಂಗ್ ಅನ್ನ ಶ್ಯಾಮಿನ ಕೆಳಕ್ ಕಳಿಸ್ತೀನಿ, ಕೆಳಕ್ ಕಳಿಸಿ ಮತ್ತೆ ಯುದ್ಧವನ್ನ ಮುಂದುವರ್ಸಲೇಬೇಕು. ಯಾಕಂದ್ರೆ ಈ ತರ ಘಟನೆಗಳು ನಡೀತಾನೆ ಇರ್ತವೆ. ನಾವು ಯುದ್ಧವನ್ನ ಮುಂದುವರ್ಸ್ತೀವಿ, 4ನೇ ತಾರೀಕು ರಾತ್ರಿ ಯುದ್ಧ ಶುರು ಆಗಿದೆ, 5ನೇ ತಾರೀಕು ಬೆಳಗಿನ ಜಾವ ಇಡೀ ದಿನ ಯುದ್ಧ ಆಗುತ್ತೆ, 5ನೇ ತಾರೀಕು ರಾತ್ರಿ ಯುದ್ಧ ಆಗುತ್ತೆ, 6ನೇ ತಾರೀಕು ಬೆಳಗಿನ ಜಾವ 6ನೇ ತಾರೀಕು ಮಧ್ಯಾಹ್ನದವರೆಗೂ ಯುದ್ಧ ನಡೀತಾ ಇದೆ. ನಾವು ಒಂದು ಬಂಡೆಗಳಿಂದ ಇನ್ನೊಂದು ಬಂಡೆಗಳಲ್ಲಿ ಓಡ್ತಾ ಇದ್ದೀವಿ ಅಂದ್ರೆ ಅಷ್ಟು ಹತ್ರ ಹೋಗ್ತಾ ಇದ್ದೀವಿ ಅಂತ, ಅಲ್ಲಿಂದ ಇನ್ನೊಂದು ಬಂಕರ್ ವಶಪಡಿಸ್ಕೊಂತ ಇದೀವಿ ಅಂತಂದ್ರೆ ಅಷ್ಟು ಹತ್ರ ಹೋಗ್ತಿದೀವಿ ಅಂತ, ಹಿಂಗ್ ಮಾಡ್ತಾ ಮಾಡ್ತಾ ಮಾಡ್ತಾ ನಾವು ಮುಂದೆ ಹೋಗ್ತಾ ಇದ್ವಿ. 6ನೇ ತಾರೀಕು ಮಧ್ಯಾಹ್ನದ ಹೊತ್ತಿಗೆ ನಮ್ಮ ಕಮಾಂಡಿಂಗ್ ಆಫೀಸರ್ ಅಂದ್ರೆ ಕೆಳಗಡೆ ಕುಂತ ನಮ್ಮ ಕಮಾಂಡಿಂಗ್ ಆಫೀಸರ್ ಒಂದು ರೇಡಿಯೋ ಸೆಟ್ ಅಂತ ಇರುತ್ತೆ ನಮ್ಮ ಕಮ್ಯುನಿಕೇಶನ್ಗೆ, ಆ ರೇಡಿಯೋ ಸೆಟ್ ಅಲ್ಲಿ ಅವ್ರೊಂದು ಮೆಸೇಜ್ ಅನ್ನ ಕಳಿಸ್ತಾರೆ. ಅವ್ರು ಹೇಳ್ತಾರೆ, ನೀವು 4ನೇ ತಾರೀಕು ಮಧ್ಯಾಹ್ನ ಊಟ ಮಾಡಿದ್ರಿ, ಇವಾಗ 6ನೇ ತಾರೀಕು ಮಧ್ಯಾಹ್ನ ಹೋಗಿದೆ, 2 ದಿನ ಕಳೆದು ಹೋಗಿದೆ, ನಿಮಗೇನಾದ್ರೂ ಊಟಕ್ಕೆ ಕಳ್ಸಿಕೊಡ್ಲ ಅಂತ. ಬಟ್ ನನಗೆ ಗೊತ್ತು, ಊಟ ಬರ್ಬೇಕಂದ್ರೆ ಫುಲ್ ಕೆಳಗಡೆಯಿಂದ ಬರಬೇಕು. ನಾವು ಏನು ಮಾಡಿರ್ತೀವಿ ಅಂದ್ರೆ, ಯುದ್ಧಕ್ಕೆ ಹೋಗಿಂತ ಮುಂಚೆ ಆ ಮಧ್ಯ ಭಾಗದಲ್ಲಿ ಒಂದಿಷ್ಟು ಅಮ್ಯುನೇಷನ್ ಅಂದ್ರೆ ಗುಂಡು ಮದ್ದುಗಳನ್ನ ಸ್ಟೋರ್ ಮಾಡಿಟ್ಟಿರ್ತೀವಿ. ಅಂದ್ರೆ ಈ ಹೋರಾಡ್ತಾ ಹೋರಾಡ್ತಾ ನಮ್ಮಲ್ಲಿ ಕಡಿಮೆ ಆದ್ರೆ ಅವನ್ನ ಈಸಿಯಾಗಿ ಅಲ್ಲಿಂದ ತರ್ಸ್ಕೋಬಹುದು, ಹತ್ತಿರದಲ್ಲಿ ತರ್ಸ್ಕೋಬಹುದು ಅಂತ. ಹಾಗಾಗಿ ನನಗ್ ಗೊತ್ತಿತ್ತು, ನಮಗೆ ಹೋರಾಡ್ತಾ ಹೋರಾಡ್ತಾ ಕಡಿಮೆ ಆಗ್ತಾ ಇದೆ ಗುಂಡು ಮದ್ದುಗಳು. ಹಾಗಾಗಿ ನಾನು ರೇಡಿಯೋ ಸೆಟ್ ಅಲ್ಲಿ ಹೋಗಿ ಮತ್ತೆ ಹೇಳ್ತೀನಿ, ಸರ್ ನೀವು ಊಟ ಚಿಂತೆ ಬಿಟ್ಬಿಡಿ, ನಮ್ಮೊಂದಿಷ್ಟು ಕೆಲವೊಂದಿಷ್ಟು ಗುಂಡು ಮದ್ದುಗಳು ಖಾಲಿ ಆಗ್ತಾ ಇದ್ದಾವೆ, ಅದನ್ನ ಕಳ್ಸ್ಕೊಡಿ ಅಂತ. ನೀವು ಅನ್ಕೊಂತ ಇರ್ಬೋದು, ನಿಮಗೆ ಸುಸ್ತಾಗ್ಲಿಲ್ವಾ, ನೀ 2 ದಿನ ಊಟ ಮಾಡ್ಲಿಲ್ಲ, ಹೋರಾಡ್ತಾ ಇದ್ರ, ರಾತ್ರಿ ನಿದ್ದೆ ಇಲ್ಲ, ಗುಂಡೆಲ್ಲ ಸಿಡಿತಾ ಇದೆ, ಆದ್ರೂ ಕೂಡ ನಿಮ್ ಹೊಟ್ಟೆ ಹಸಿವಾಗ್ಲಿಲ್ವಾ, ನಿಮ್ ತಿನ್ನಂಗಾಗ್ಲಿಲ್ವಾ ಅಂತ. ಒಂದ್ ವೇಳೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ದೈಹಿಕವಾಗಿ ಏನಾಗ್ತೀರ ಸುಸ್ತ ಆಗ್ಬೋದು, ಮಾನಸಿಕವಾಗಿ ಸುಸ್ತು ನಾನು ಜಾಸ್ತಿ ಆಗ್ತಾ ಇದ್ದೆ. ಯಾಕಂತಂದ್ರೆ ನಮ್ಮ ಸೈನಿಕನ ಒಬ್ಬನಿಗೆ ಹೊಟ್ಟೆಗೆ ಗುಂಡು ತಗಲಿದೆ, ಒಂದು ಶೆಲ್ ಅಂತ ಸಿಡಿದಾಗ ಆ ಸ್ಪ್ಲಿಂಟರ್ ಬಂದು ಹೊಟ್ಟೆ ಕಟ್ ಆಗ್ಬಿಟ್ಟಿದೆ, ಅದರಿಂದ ಇಂಟೆಸ್ಟೈನ್ ಹೊರಗ್ ಬಂದಿದೆ, ಅದನ್ನ ಒಳಗ್ ಹಾಕಿ ತುಂಬಕ್ ನೋಡ್ತಾ ಇದ್ದೀವಿ. ಅವಾಗ ಅವ್ನು ಕೇಳ್ತಾನೆ, ಸಾಬ್ ಮೈ ಜಿಂದಾ ತೋರ್ ಹೋಂಗನ, ನಾನು ಬದುಕ್ತೀನಲ್ಲ, ನನ್ನ ತಂದೆ ತಾಯಿನ ನಾನು ನೋಡ್ತೀನಲ್ಲ, ನನ್ನ ಮಕ್ಕಳನ್ನ ನೋಡ್ತೀನಲ್ಲ ಅಂತ ಕೇಳಿದಾಗ ಎಷ್ಟು ಸಂಕಟ ಆಗುತ್ತೆ ಅಂತಂದ್ರೆ, ಒಬ್ಬ ಸೈನಿಕನಿಗೆ 2 ಕಾಲಿ ಗುಂಡು ಬಿದ್ದ್ಬಿಟ್ಟಿದೆ, ಅವ್ನಿಗೆ ಎದ್ದಳಕ್ ಆಗ್ತಾ ಇಲ್ಲ, ನಿಂದ್ರಕ್ ಆಗ್ತಾ ಇಲ್ಲ, ಅವನನ್ನ ನಾವು ಸ್ಟ್ರೆಚರ್ ಅಲ್ಲಿ ಮಲಗಿಸಿದೀವಿ, ಕೆಳಕ್ ಕಳಿಸ್ತಾ ಇದ್ದೀನಿ. ಅವಾಗ ಅವ್ನು ಹೇಳ್ತಾನೆ, ಸಾಬ್ ಮುಜೆ ಮಾಫ್ ಕರ್ದೇನ, ನನ್ನ ಕ್ಷಮಿಸ್ಬಿಡಿ, ಕೊನೆಯವರೆಗೂ ನಿಮ್ ಜೊತೆ ಇರಕ್ ಆಗ್ಲಿಲ್ಲಲ್ಲ, ನನ್ ಕ್ಷಮಿಸ್ಬಿಡಿ ಅಂತಂದಾಗ ಅವಾಗ ಮಾನಸಿಕವಾಗಿ ಕೂಗ್ ಹೋಗ್ತೀವಿ. ನೀವು ಅನ್ಕೊಂತಾ ಇರ್ಬೋದು, ಊಟ ಆದ್ರೂ ಏನಾದ್ರೂ ಬೇಕಲ್ಲ ಅಂತ. ಜುಲೈ ತಿಂಗಳಲ್ಲೂ ಹಿಮ ಇರುತ್ತೆ, ಮೇಲಿನ ಭಾಗ ಜುಲೈ ತಿಂಗಳಲ್ಲಿ ಹಿಮದ ಮೇಲಿನ ಭಾಗ ಏನಿರುತ್ತೆ ಅದು ಗಲೀಜಾಗಿ ಹೋಗ್ಬಿಟ್ಟಿರುತ್ತೆ. ಯಾಕಂದ್ರೆ ಅದ್ರ ಮೇಲೆ ನೀವು ಓಡಿರ್ತೀರ, ಶೆಲ್ಲಿಂಗ್ ಆಗಿರುತ್ತೆ, ಗುಂಡು ಯಾರು ಗೊತ್ತಾಗಲಿರುತ್ತೆ, ರಕ್ತ ಸೋರಿರುತ್ತೆ. ಹಾಗಾಗ ಗಲೀಜ್ ಏನಾಗಿರುತ್ತಲ್ಲ, ಆ ಹಿಮದ ಗಲೀಜ್ ಮೇಲಿನ ಭಾಗವನ್ನ, ಮೇಲಿನ ಭಾಗ ಎಲ್ಲ ಫುಲ್ ತೆಗಿತಾ ಇದ್ವಿ, ಕೆಳಗಿನ ಭಾಗ ಏನ ರಿಲೇಟಿವ್ಲಿ ಒಂದ್ಸಲ ಒಂದ್ಸ್ವಲ್ಪ ಬೆಳ್ಳಿಗೆ ಫ್ರೆಶ್ ಅನಿಸಿತ್ತು, ಅದನ್ನ ಬಾಯಲ್ಲಿ ಹಾಕೊಂತಾ ಇದ್ವಿ. ಹೌದು, ನಮ್ಮ ಹೊಟ್ಟೆಯಲ್ಲಿ ಏನು ಹೋದು, ನಾವು ಏನೋ ತಿಂದ್ವಿ ಅಂತೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿ ಅಂತ. ಸೊ ಈ ತರ ನಾನು ಯಾವಾಗ ಮೆಸೇಜ್ ಕೊಟ್ಟೆ ಗುಂಡು ಮದ್ದುಗಳು ಕಡಿಮೆ ಆಗ್ತಾ ಇದೆ ಅಂತ, ಅವಾಗ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರ ಟೀಮ್ ಜೊತೆಗೆ ಬಂದು ಜಾಯ್ನ್ ಆಗ್ತಾರೆ. ಜಾಯ್ನ್ ಆದಾಗ ಬಂದ್ಗಳೇ ಒಂದು ಹೊಸ ಹುಮ್ಮಸ್ಸಿಂದ ಹೋರಾಟವನ್ನ ಶುರು ಮಾಡ್ತೀವಿ. ನಾನು 7ನೇ ತಾರೀಕು ಬೆಳಗಿನ ಜಾವಕ್ಕೆ ಸ್ಟ್ರೇಟ್ ಅವೇ ಬರ್ತೀನಿ. 7ನೇ ತಾರೀಕು ಬೆಳಗಿನ ಜಾವ ನಾವು 4ನೇ ತಾರೀಕು ರಾತ್ರಿ ಅಟ್ಯಾಕ್ನ ಶುರು ಮಾಡಿದ್ದು, 4ನೇ ತಾರೀಕು ರಾತ್ರಿ ಯುದ್ಧ ಆಗುತ್ತೆ, 5ನೇ ತಾರೀಕು ಇಡೀ ದಿನ ರಾತ್ರಿ, 6ನೇ ತಾರೀಕು ಇಡೀ ದಿನ ರಾತ್ರಿ ಯುದ್ಧ ಆಗುತ್ತೆ, 7ನೇ ತಾರೀಕು ಬೆಳಗಿನ ಜಾವ ಎಲ್ಲಿವರೆಗೂ ಹೋಗಿದೀವಿ ಅಂದ್ರೆ, ಇನ್ನು ಅವ್ರ ಪಾಕಿಸ್ತಾನದ ವಶದಲ್ಲಿ ಒಂದೇ ಒಂದು ಬಂಕರ್ ಉಳ್ಕೊಂಡಿದೆ, ಅದನ್ನ ಗೆದ್ರೆ ನಾವು ಆ ಬೆಟ್ಟವನ್ನ ಗೆದ್ದಾಗ ಆಗುತ್ತೆ. ನನ್ನ ಕೈಲಿ ಒಂದು AK-47, ನನ್ನ ಗನ್ ಪರ್ಸನಲ್ ವೆಪನ್ ಅಂತ ಹೇಳ್ತೀವಿ, AK-47 ನನ್ನ ಕೈಲಿ ಗನ್ ಇತ್ತು. ಬಲಗಡೆ ಒಂದು ದೊಡ್ಡ ಬಂಕರ್, ಬಲಗಡೆ ಒಂದು ದೊಡ್ಡ ಬಂಡೆಗಲ್ಲು, ಬಂಡೆಗಲ್ ಆಚೆ ಪಾಕಿಸ್ತಾನದ ಕೊನೆ ಬಂಕರ್ ಇತ್ತು. ನಂಗೆ ಯಾವಾಗ ಯಾವಾಗ ಅವಕಾಶ ಸಿಗುತ್ತೋ ಅವಾಗ ಫೈರ್ ಮಾಡ್ತಾ ಇದ್ದೀನಿ, ಕೆಳಗ್ ಕುತ್ಕೊಂತಾ ಇದ್ದೀನಿ. 7ನೇ ತಾರೀಕು ಬೆಳಗಿನ ಜಾವ ಅವರೊಂದು ಹ್ಯಾಂಡ್ ಗ್ರೆನೇಡ್ ಅನ್ನ ಎಸಿತಾರೆ. ನಿಮ್ಗೆ ಹ್ಯಾಂಡ್ ಗ್ರೆನೇಡ್ ಅಂದ್ರೆ ಪಿಕ್ಚರ್ ಅಲ್ಲೆಲ್ಲ ನೋಡಿರ್ತಾರ ಅನ್ಕೊಂತೀನಿ, ಪಿನ್ ತೆಗೆದಿತರ ಎಸಿತಾರಲ್ಲ ಕೈ ಬಾಂಬು ಅಂತ ಹೇಳ್ತೀವಿ, ಅದನ್ನ ಎಸಿತಾರೆ. ನಾನು ಹಿಂಗ್ ಕುತ್ಕೊಂಡಿದ್ದೀನಿ ಅಂದ್ರೆ ನನ್ನ ಕಾಲೆದುರಿಗೆ ಬಂದು ಬೀಳುತ್ತದೆ. ಆ ಕಾಲೆದುರಿಗೆ ಬಿದ್ದಾಗ ನನಗೆ ಎದ್ದು ಓಡಕ್ ಅವಕಾಶ ಇಲ್ಲ, ಯಾಕಂದ್ರೆ ಎದ್ದು ಓಡಕ್ ಹೋದ್ರೆ ಅಲ್ಲಿ ಮೇಲೆ ಕುತ್ಕೊಂಡವ್ರು ಕಾಯ್ತಾ ಇರ್ತಾರೆ, ಗುಂಡು ಹೊಡಿತಾರೆ. ಆ ಗ್ರೆನೇಡ್ ಹೆಂಗಿರುತ್ತೆ ಅಂದ್ರೆ, ನೀವು ಪಿನ್ ತೆಗಿತೀರ ಎಸಿತೀರ, ಅದಕ್ಕೊಂದು 4 ಸೆಕೆಂಡ್ ಟೈಮ್ ಆಗಿರುತ್ತೆ. ಅಂದ್ರೆ ನೀವು ಪಟಾಕಿ ಹಚ್ಚಿದಾಗ ಓಡಕ್ ಟೈಮ್ ಇರುತ್ತಲ್ಲ, ಅದೇ ರೀತಿ ಪಿನ್ ತೆಗೆದು ಎಸೆದಾಗ ಅಲ್ಲಿ ಬೀಳ್ಬೇಕು,

ಶತ್ರುಗಳು ಜಾಸ್ತಿ ಪೆಟ್ಟು ಬೀಳ್ಬೇಕು ಅನ್ನೋ ಕಾರಣದಿಂದ 4 ಸೆಕೆಂಡ್ ನಂತರ ಬ್ಲಾಸ್ಟ್ ಆಗುತ್ತೆ. ಕಿಲ್ಲಿಂಗ್ ರೇಡಿಯಸ್ ಅಂತ ಹೇಳ್ತೀವಿ. ಗ್ರನೇಡ್ ಇಲ್ಲಿ ಏನಾದ್ರು ಬಿದ್ದು ಸಿಡಿದ್ರೆ ಅಕ್ಕಪಕ್ಕ ಇದ್ದಂತ 5-10 meters ಎಲ್ಲ ಛಿದ್ರ ಛಿದ್ರ ಆಗುತ್ತೆ. ಅಂತ ಗ್ರನೇಡ್ ಬಂದು ನನ್ನ ಕಾಲ ಹತ್ರ ಬಿತ್ತಿದೆ. ನನಗೆ ಟ್ರೈನಿಂಗ್ ಅಲ್ಲಿ ಹೇಳ್ಕೊಟ್ಟಿರ್ತಾರೆ ನೀವು ಏನೇ ಮಾಡ್ಬೇಕಂದ್ರು ಆ 4 ಸೆಕೆಂಡ್ ಅಲ್ಲಿ ಮಾಡ್ಬೇಕು ಅಂತ. ಹಾಗಾಗಿ ನಾನು ಅದನ್ನ ಅಲ್ಲಿಂದ ಎದ್ದು ಓಡಕ್ಕೂ ಹೋಗಲ್ಲ. ಇದ್ದಿದ್ದು ಒಂದೇ ಒಂದು ಅವಕಾಶ, ಅದನ್ನ ಎತ್ಕೊಂಡೆ ವಾಪಸ್ ಎಸೆಯಲಿಕ್ಕೆ ಹೋದೆ. ನೀವ್ ಇಮ್ಯಾಜಿನ್ ಮಾಡಿ, ಒಂದು ಹಬ್ಬದಲ್ಲಿ ಪಟಾಕಿ ಹೊಡಿತೀರ ಅಂದ್ರೆ ಎಷ್ಟು ದೂರ ಓಡಕ್ತೀರ, ಬಟ್ ಲೈವ್ ಗ್ರನೇಡ್ ಕಿಲ್ಲಿಂಗ್ ರೇಡಿಯಸ್ 5-10 meters ಇರುವಂತ ಒಂದು ಕೈ ಬಾಂಬನ್ನ ಎತ್ಕೊಂಡು ವಾಪಸ್ ಎಸೆಯಲಿಕ್ಕೆ ಹೋದೆ. ನೀವು ಅಪ್ರಿಶಿಯೇಟ್ ಮಾಡ್ತೀರಾ, ನೀವ್ ಏನಾದ್ರು ಒಂದು ಕಲ್ಲನ್ನ, ನೀವು ಚೆಂಡನ್ನ ಎಸಿಬೇಕು ಅಂತಂದ್ರೆ ಒಂದು ಪ್ರಾಪರ್ ಕೈ ಹಿಂಗ ಆಡಿಸಿದ್ರೆ, ಫುಲ್ ಕೈಯಿಂದ ಜೋರಾಗಿ ಚಿಮ್ಮಿದ್ರೆ ಮಾತ್ರ ಅದು ದೂರ ಆಗುತ್ತೆ. ಬಟ್ ನಾನು ಒಂದು ಚಿಕ್ಕ ಕನ್ಸ್ಟ್ರೈಂಟ್ ಸ್ಪೇಸ್ ಅಲ್ಲಿ ಕುತ್ಕೊಂಡಿರೋದ್ರಿಂದ ಎತ್ತು ವಾಪಸ್ ಎಸಿಲಿಕ್ಕೆ ಆಗ್ಲಿಲ್ಲ, ಅದನ್ನ ಕೈ ಫುಲ್ ಆಡ್ಸಕ್ ಆಗ್ಲಿಲ್ಲ. ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ, ಅದ ಬಂಡಗಲ್ಗೆ ಬಡಿತು, ಬಡಿದು ಉರುಳಿ ಬಂದು ಮತ್ತೆ ನನ್ನ ಕಾಲ ಹತ್ರ ಬಿತ್ತು. ಬಂಧುಗಳೇ, ಆ ಒಂದು 4 ಸೆಕೆಂಡ್ ಅಲ್ಲಿ 2-3 ಸೆಕೆಂಡ್ ಕಳ್ಕೊಂಡ್ಬಿಟ್ಟಿದ್ದೀನಿ. ಇನ್ 1 odd second ಗೋ, ಆ 1-2 second ಅಲ್ಲಿ ಇನ್ನೇನು ಗ್ರ್ಯಾಂಡ್ ಬ್ಲಾಸ್ಟ್ ಆಗುತ್ತೆ. ನನಗೆ 26-27 ವರ್ಷದ ಹಿಂದೆ ಆದಂತ ಘಟನೆ ಇರಬಹುದು, ಆ ಬಂಡಗಲ್ಲಿಗೆ ಬೆಳೆದಿದ್ದು, ಉರುಳಿ ಬಂದಿದ್ದು, ನಿಂತಿದ್ದು, ಸೌಂಡ್ ಮಾಡಿದ್ದು ಎಲ್ಲ ನೆನಪಿದೆ ನನಗೆ. ನಾನು ಏನನ್ನು ಬಣ್ಣಿಸಿ ವರ್ಣಿಸಿ ಹೇಳ್ತಾ ಇಲ್ಲ, ಸಾವನ್ನ ತುಂಬಾ ಹತ್ತಿರದಿಂದ ನೋಡಿದೀನಿ. ಅದು ಬಿದ್ದ ತಕ್ಷಣ ನಾನು ನಂಬ್ಕೊಂತೀನಿ, ನವೀನ್ ನೀನು ಬದುಕಲ್ಲ. ಯಾವಾಗ ನೀನು ಬದುಕಲ್ಲ, ನೀನು ಯಾವಾಗ ನಿನ್ನ ತಂದೆ ತಾಯಿಗೆ ಸುದ್ದಿ ಹೋಗುತ್ತೋ ನವೀನ್ ಇಲ್ಲ ಅಂತ ಅವರಿಗೆ ದುಃಖ ಆಗೇ ಆಗುತ್ತೆ. ಬಟ್ ನಾನು ಹೀಗೆ ಕುತ್ಕೊಂಡ್ರೆ, ಗ್ರನೇಡ್ ಸಿಡಿದ್ರೆ, ನನ್ನ ಮೇಲಿನ ಭಾಗ ಎಲ್ಲ ಚಿದ್ರೆ ಚಿದ್ರೆ ಆದ್ರೆ ಮನೆಗೆ ಏನಂತ ಕಳಿಸ್ತಾರೆ? ಏನು ಉಳಿದಿರೋದಿಲ್ಲ. ಕೆಲವೊಂದು ಎಲ್ಲೋ ಅಲ್ಲಿ ಇಲ್ಲಿ ಬಿದ್ದಂತ ಚದರಿ ಚದರಿ ಚಿದ್ರ ಚಿದ್ರ ಆಗಿ ಬಿದ್ದಂತ ಮಾಂಸ ತುಂಡುಗಳನ್ನ, ಎಲುಬು ತುಂಡುಗಳನ್ನ ಒಂದು ಗುಣಿ ಚೀಲದಲ್ಲಿ ಹಾಕಿ ಮನೆ ಕಳಿಸಿದ್ರೆ ನಮ್ಮ ತಂದೆ ತಾಯಿ ನನ್ ಕ್ಷಮಿಸ್ತಾರ? ಕೊನೆ ಪಕ್ಷ ನನ್ನ ಮುಖ ನೋಡೋ ಒಂದು ಅವಕಾಶ ಮಾಡಿಕೊಡಬಾರ್ದ ಅವರಿಗೆ ಅಂತಂದು ಆ ಬಂಡೆಗಲ್ ತುದಿ ಮತ್ತೆ ಒಂದು ಬಂಕರ್ನ ಎಡ್ಜಲ್ಲಿ ಒಂದು ಇಷ್ಟೇ ಇಷ್ಟು ಗ್ಯಾಪ್ ಇತ್ತು, ಅದ್ರಲ್ಲಿ ಜಿಗಿದ್ಬಿಟ್ಟೆ. ಜಿಗಿದ ತಕ್ಷಣ ಏನಾಯ್ತು, ಆ ಗ್ಯಾಪ್ ಸಣ್ಣದಿರೋದ್ರಿಂದ ಮೇಲಿನ ಭಾಗ ಬಂಡೆಗಲ್ ಹಿಂದೆ ಹೋಯ್ತು, ಕಾಲ್ಗಳು ಹೊರಗೊಳ್ಕೊಳತ್ತೆ, ಗ್ರನೇಡ್ ಸಿಡಿಯುತ್ತೆ. ಗ್ರನೇಡ್ ಸಿಡಿದಾಗ ಒಂದು 15 ನಿಮಿಷ ನಾನು ಬದುಕಿದಿನೋ, 15 ಸೆಕೆಂಡ್ ಬದುಕಿದಿನೋ ಸತ್ತಿದಿನೋ ಏನು ಗೊತ್ತಾಗ್ತಾ ಇಲ್ಲ ನನಗೆ. ಅಷ್ಟರಲ್ಲಿ ಬಂಕರ್ ನಾನು ಏನ್ ಕುತ್ಕೊಂಡಿದ್ದೆ ಅದು ಕೊಲಾಪ್ಸ್ ಆಗೋಗ್ಬಿಟ್ಟಿದೆ. ನಾನು ಕಿವಿಯಲ್ಲಿ ಗುಯ್ಗುಟ್ಟ ಸೌಂಡ್ ಇದೆ, ಅಲ್ಲೆಲ್ಲ ಫುಲ್ ಡಸ್ಟ್ ಆಗ್ಬಿಟ್ಟಿದೆ, ಕಣ್ ಬಿಟ್ರು ಏನು ಕಾಣ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಪಾಕಿಸ್ತಾನ ಕೌಂಟರ್ ಅಟ್ಯಾಕ್ ಮಾಡಿದಾರೆ ಅಂದ್ರೆ ಓಡ್ ಬರ್ತಾ ಇದಾರೆ ನಮ್ಮ ಹತ್ರ ಓಡ್ ಬರ್ತಾ ಇರೋದನ್ನ ಎಲ್ಲೋ ಒಂದ್ ಕಡೆ ಕಿವಿಯಲ್ಲಿ ಕೇಳಿಸ್ತಾ ಇದೆ. ನಾನು ಮೊದಲನೇ ಬಾರಿಗೆ ಏನಾದ್ರು ಅನುಭವಿಸಿದ್ರೆ, ಕಂಡಿದ್ರೆ, ನೋಡಿದ್ರೆ, ಕೇಳಿಸ್ಕೊಂಡಿದ್ರೆ, ನಮ್ಮ ಯೂನಿಫಾರ್ಮ್ ಹಾಕೊಂಡಂತ ಒಬ್ಬ ವ್ಯಕ್ತಿ ಓಡ್ ಬರ್ತಾ ಇದಾರೆ ಪಾಕಿಸ್ತಾನ ಹತ್ರ, ಫೈರ್ ಮಾಡ್ತಾ ಮಾಡ್ತಾ ಎದುರಿಗೆ ಬಂದು ನಿಂತ್ಕೊಂತಾರೆ, ಫೈರಿಂಗ್ ಮಾಡೋದನ್ನ ನಿಲ್ಲಿಸ್ತಾರೆ. ಆ ಬಂಕರ್ ಏನ್ ಬಿದ್ದ ಹೋಗಿತ್ತು ಅದ್ರ ಎದುರಿಗೆ ನಿಂತ್ಕೊಂಡು, ನವೀನ್ ತು ಡರ್ನಾನೇ, ನೀನ್ ಹೆದರ್ಬೇಡ, ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ. ನಾನು ಕಣ್ಣು ಬಿಟ್ಟು ನೋಡಿದ್ರೆ ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವ್ರು ಎದುರು ನಿಂತ್ಕೊಂಡಿದ್ದಾರೆ. ಅವಾಗ ನನಗೆ ಅರಿವಾಯ್ತು, ಹೌದು ನಾನು ಬದುಕಿದ್ದೀನಿ, ನಾನು ಇನ್ನು ಜೀವಂತವಾಗಿದ್ದೀನಿ ಅಂತ. ನನಗದು ಎಲ್ಲಿಂದ ಧೈರ್ಯ ಹುಟ್ಕೊಂತ ಗೊತ್ತಿಲ್ಲ. ಎಡಗಡೆ ನಾನು AK-47 ಬಿದ್ದಿತ್ತು, ಅದನ್ನ ಎತ್ಕೊಂಡು ಆ ಪಾಕಿಸ್ತಾನದವ್ರ ಕಡೆಗೆ ಫೈರ್ ಮಾಡಕ್ ಶುರು ಮಾಡಿದೆ. ಕೆಳಗಡೆ ನನ್ನ ಜವಾನ್ಸ್ಗೂ ಗೊತ್ತಾಗಿತ್ತು, ನವೀನ್ ಸಾಬ್ಗೂ ಚೋಟ್ ಲಗಿ ಅವ್ರಿಗೂ ಪೆಟ್ಟು ಬಿದ್ದಿದೆ ಅಂತ. ಅವರು ಕೂಡ ಫೈರ್ ಮಾಡಕ್ ಶುರು ಮಾಡ್ತಾರೆ, ಹೇಗೋ ಮಾಡಿ ಕೌಂಟರ್ ಅಟ್ಯಾಕ್ ಅನ್ನ ತಡಿತೀವಿ. ಅಲ್ಲಿಂದ ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವ್ರು ನನ್ನ ಕೈ ಹಿಡಿದು ಎಳಿತಾರೆ, ಎಳೆದು ಸುಮಾರು ದೂರ ಕರ್ಕೊಂಡು ಹೋಗ್ತಾರೆ. ನನಗೆ ಗೊತ್ತಿಲ್ಲ ನೀವು ಎಷ್ಟು ಜನ ಇದರಲ್ಲಿ, ಶೇರ್ ಶಾ ಅಂತ ಒಂದು ಮೂವಿ ಬಂದಿತ್ತು, ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವ್ರ ಬಯೋಪಿಕ್ ಶೇರ್ ಶಾ ಅಂತ, ಅದರಲ್ಲಿ ಈ ಒಂದು ಸನ್ನಿವೇಶನ ಕ್ಯಾಪ್ಚರ್ ಮಾಡಿದ್ರೆ ನನಗೆ ಹೆಂಗ್ ಪೆಟ್ಟು ಬೀಳುತ್ತೆ, ನನಗೆ ಹೆಂಗೆ ಅವ್ರು ರೆಸ್ಕ್ಯೂ ಮಾಡ್ತಾರೆ ಅನ್ನೋದನ್ನ ತೋರಿಸಿದ್ದಾರೆ. ಅಲ್ಲಿಂದ ಅವರು ತುಂಬಾ ಪೆಟ್ಟು ಬಿದ್ದಿರೋದ್ರಿಂದ ಎದ್ದಳಕ್ ಆಗ್ತಾ ಇಲ್ಲ, ನಿಂದ್ರಕ್ ಆಗ್ತಾ ಇಲ್ಲ, ನೀನ್ ಕೆಳಗಡೆ ಹೋಗಿ ಟ್ರೀಟ್ಮೆಂಟ್ ತಗೋ, ನಾನು ಯುದ್ಧವನ್ನ ಮುಂದುವರಿಸ್ತೀನಿ ಅಂತ ಹೇಳಿ ಅವ್ರು ಮೇಲೆ ಓಡುತ್ತಾರೆ. ನಾನು ಕೆಳಗ್ ತವಳಕ್ ಸ್ಟಾರ್ಟ್ ಮಾಡ್ತೀನಿ, ಸುಮಾರೊಂದು 150 meters ತವಳ್ತಿದ್ದೀನಿ. ತವಳ್ತಾ ತವಳ್ತಾ ತವಳ್ತಾ ಬಂದು ಒಂದು ಬಂಡೆಗಲ್ಲಿ ಹಿಂದ್ಗಡೆ ಕುತ್ಕೊಂಡು ಹಿಂತಿರುಗಿ ನೋಡಿದ್ರೆ ನಾನು ಎಲ್ಲೆಲ್ಲ ಕಾಲ್ಗಳನ್ನ ನನ್ನ ಎಳ್ಕೊಂಡು ಬಂದಿದ್ದೀನೋ ಅಲ್ಲಲ್ಲಿ ರಕ್ತದ ಕಲೆಗಳು ಕಾಣ್ತಾ ಇದ್ವು. ನನ್ನ ಬಲಗಾಲ್ ಫುಲ್ ಜೋತಾಡ್ತಾ ಇದೆ, ಹಿಂಗೆ ಯಾರಾದ್ರೂ ಹಿಡಿದ ಹಿಂಗೆ ಎಳೆದಿದ್ರೆ ಕಿತ್ಕೊಂಡು ಬೀಳಂಗ ಇದೆ, ಕಿತ್ಕೊಂಡು ಬರಂಗಿದೆ. ನನ್ನ ಜವಾನ ಬಂದು ಬರ್ತಾನೆ, ಹೆಗಲ್ ಮೇಲೆ ಹೊತ್ಕೊಂಡಿದ್ದಾನೆ, ಹೆಗಲ್ ಮೇಲೆ ತಗೊಂಡು ಒಂದು ಬಂಡೆಗಲಿನಿಂದ ಇನ್ನೊಂದು ಬಂಡೆಗಲ್ ಓಡ್ತಾ ಇದ್ದಾನೆ. ನಾನು ಹಿಂತಿರುಗಿ ನೋಡ್ತಾ ಇದ್ದೀನಿ, ನನ್ನ ಕಾಲೇನಾದ್ರೂ ಕಿತ್ಕೊಂಡು ಬಿದ್ದುಬಿಡ್ತಾ, ಅದನ್ನ ತಗೊಂಡು ಹೋಗೋಣ ಕೆಳಗೆ ಹೋಗಿ ಡಾಕ್ಟರ್ ಕೊಟ್ಟು ಹೊಲಿಯಪ್ಪ ಅಂತ ಹೇಳೋಣ ಅಂತ. ಯಾಕಂದ್ರೆ ನನಗೆ ಅವಾಗ ಅರ್ಥ ಆಗ್ತಿರ್ಲಿಲ್ಲ ಏನ್ ಸಾಧ್ಯ ಏನ ಸಾಧ್ಯ ಅಂತ. ಸುಮಾರು ದೂರ ಈ ತರ ನನ್ನ ಕರ್ಕೊಂಡ್ ಬರ್ತಾನೆ. ಅಲ್ಲಿಂದ ಸ್ಮಾಲ್ ಆರ್ಮ್ಸ್ ಫೈರ್ ಅಂದ್ರೆ ಗುಂಡುಗಳು ಎಲ್ಲಿಂದ ಹಾರ ಆ ರೇಂಜ್ ಅನ್ನ ತಡಾಯ್ತೀವೋ ಅಲ್ಲಿಂದ ನನ್ನ ಸ್ಟ್ರೆಚರ್ ಅಲ್ಲಿ ಮಲಗಿಸ್ತಾರೆ. ಸ್ಟ್ರೆಚರ್ ಅಲ್ಲಿ ಮಲಗಿಸಿ ಕೆಳಗಡೆ ಕರ್ಕೊಂಡ್ ಬರಕ್ ಶುರು ಮಾಡ್ತಾರೆ. ಬಂಧುಗಳು ಎಂತ ಒಂದು ನರಕ ಯಾತನೆ ಇದು ಅಂತಂದ್ರೆ, ಇಬ್ಬರು ನಡೆಯೋದೇ ಕಷ್ಟ. ಅದರಲ್ಲಿ ಯಾರಾದ್ರೂ ಒಬ್ಬ ಬತ್ಕೊಂಡು ನಡಿಬೇಕು ಅಂತಂದ್ರೆ ಅವರು ಜಾರಿ ಬೀಳ್ತಾ ಇದ್ರೆ ನನ್ನನ್ನು ಸ್ಟ್ರೆಚರ್ ಇಂದ ಕೆಳಗೆ ಬೀಳಿಸ್ತಾ ಇದಾರೆ.
ಆ ಮತ್ತೆ ಸ್ಟ್ರೆಚರ್ ಅಲ್ಲಿ ಎತ್ ಹಾಕ್ಬೇಕು ಅಂದ್ರೆ ನಾನು ಭುಜ ಒಬ್ಬನ ಹಿಡ್ಕೊಂತಾನೆ, ಕಾಲು ಒಬ್ಬನ ಹಿಡ್ಕೊಂಡ್ರೆ ಎತ್ತಿಂಗ್ ಹಾಕಿದ್ರೆ ಕೆಳಗಡೆ ಕಾಲು ಮುರಿದಂತ ಕೆಳಗೆ ಬೀಳ್ತಾ ಇದೆ, ಅದನ್ನ ಎತ್ತಿ ಮತ್ತೆ ಹಾಕಕ್ಕೆ ಯಾರಾದ್ರೂ ಬೇಕು. ಅಷ್ಟು ನೋವು ನಾನು ಅನುಭವಿಸ್ತೀನಿ. ಇಮ್ಯಾಜಿನ್ ಮಾಡಿ,

ಏಳನೇ ತಾರೀಕು ಬೆಳಗಿನ ಜಾವ ಪೆಟ್ಟಬಿಟ್ಟಿದೆ, ಕೆಳಗಡೆ ಕರ್ಕೊಂಡ್ ಬಂದಾಗ ಏಳನೇ ತಾರೀಕು ರಾತ್ರಿ ಆಗೋಗ್ಬಿಟ್ಟಿದೆ. ಎಷ್ಟು ನೋವನ್ನ ಅನುಭವಿಸಿರ್ಬೇಕು, ರಕ್ತ ಫುಲ್ ಸೋರ್ ಹೋಗ್ಬಿಟ್ಟಿದೆ, ಇನ್ಫೆಕ್ಷನ್ ಎಲ್ಲ ಅಂದ್ರೆ ಇನ್ಫೆಕ್ಷನ್ ಆ ಗಾಯದ ಇನ್ಫೆಕ್ಷನ್ ಎಲ್ಲ ಮೈಯೆಲ್ಲ ಹರಡ್ಕೊಂತ ಇದೆ. ಆ ಕೆಳಗಡೆ ಹೋದಾಗ ಡಾಕ್ಟರ್ ನೋಡಿ ಶಾಕ್ ಆಗ್ತಾರೆ. ಡಾಕ್ಟರ್ ನೋಡಿ ನವೀನ್ ಇಟ್ಸ್ ಅ ಮಿರಾಕಲ್, ಇದೊಂದು ಪವಾಡನೇ ಸಹಿ, ನಿನ್ನ ಬದುಕ್ ಬಂದಿರೋದು ಇದೊಂದು ಪವಾಡನೇ ಅಂತ ಹೇಳ್ತಾರೆ. ನಿನಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಆಗತಿದ್ದಂಗೆ ಹೆಲಿಕಾಪ್ಟರ್ ಅಲ್ಲಿ ಇವಾಗೆ ಮೆಸೇಜ್ ಕೊಡ್ತೀವಿ, ಬೆಳಗ್ಗೆ ಆಗ್ತಿದ್ದಂಗೆ ನಿನ್ನ ಹೆಲಿಕಾಪ್ಟರ್ ನೋಡಿ ನಿನ್ನ ಶ್ರೀನಗರ್ ಕಳಿಸ್ತೀವಿ ಅಂತ. ನನಗೊಂದು ಇಂಜೆಕ್ಷನ್ ಕೊಟ್ಟು ಮಲಗಿಸ್ತಾರೆ. ಅಲ್ಲಿ ಏನ್ ನಡೀತಾ ಇದೆ, ಬೆಟ್ಟದ ಮೇಲೆ ಏನ್ ನಡೀತಾ ಇದೆ ನಂಗೆ ಗೊತ್ತಿಲ್ಲ, ಮಲ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಇಂಜೆಕ್ಷನ್ ಕೊಟ್ಟಿರ್ತಾರೆ ನನಗೆ. ಬೆಳಗಿನ ಜಾವ ಅಂದ್ರೆ 8ನೇ ತಾರೀಕು ಬೆಳಗಿನ ಜಾವ ಎಚ್ಚರ ಆಗುತ್ತೆ. ನನ್ನನ್ನ ಹೆಲಿಕಾಪ್ಟರ್ ಅಲ್ಲಿ ಲೋಡ್ ಮಾಡ್ತಾರೆ. ಹೆಲಿಕಾಪ್ಟರ್ ಲೋಡ್ ಮಾಡಿ ಹೆಲಿಕಾಪ್ಟರ್ ಟೇಕ್ ಆಫ್ ಆಗುತ್ತೆ. ಶ್ರೀನಗರ್ ಕಡೆ ಹೊರಡ್ತೀವಿ. ಹೊರಡ್ಬೇಕಾರೆ ಸ್ವಲ್ಪ ದೂರ ಹೋಗಿರ್ತೀವಿ. ಅವಾಗ ನನ್ನ ಜೊತೆಗಿದ್ದಂತ ಒಬ್ಬ ನರ್ಸಿಂಗ್ ಅಸಿಸ್ಟೆಂಟ್ ನನ್ನನ್ನ ಎದ್ದಳಿಸಿ ಹೇಳ್ತಾರೆ, ಸಾಬ್ ಡಾಕ್ಟರ್ನೇ ಉಟ್ನೆಸೆ ಮನಾಕಿ ಅವ ಡಾಕ್ಟರ್ ಎದ್ದಳ್ಬೇಡ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ನೋಡಿ 0.4875 ಮೇಲೆ ಭಾರತದ ಬಾವುಟ ಹಾರ್ತಾ ಇದೆ ಅಂತ. ಅದನ್ನ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ನನಗೆ. ಅವಾಗ ನಾನು ಅನ್ಕೊಂತೀನಿ, ನವೀನ್ ನೀನ್ ಸಾಯ್ತೀಯೋ ಬದುಕ್ತೀಯೋ ಗೊತ್ತಿಲ್ಲ, ಬಟ್ ಮಿಷನ್ ಹ್ಯಾಸ್ ಬಿನ್ ಅಕಂಪ್ಲಿಷ್ಡ್. ಭಾರತೀಯ ಸೇನೆ ನಿನ್ಗೆ ಏನೋ ಒಂದು ಟಾಸ್ಕ್ ಅನ್ನ ಕೊಟ್ಟಿತ್ತು ಅದು ಕಂಪ್ಲೀಟ್ ಆಗಿದೆ ಅಂತ ಖುಷಿಯಿಂದ ನಾನು ಸತ್ರೂ ಕೂಡ 0.4875 ಬಗ್ಗೆ ಯಾವಾಗ ಯಾವಾಗ ಮಾತಾಡ್ತಾರಲ್ಲ ಕ್ಯಾಪ್ಟನ್ ನವೀನ್ ನಾಗಪ್ಪನ್ನು ಕೂಡ ನೆನೆಸ್ಕೊಂತೀರಿ ಅನ್ನೋ ಖುಷಿಯಿಂದ ಎದ್ದು ಕುತ್ಕೊಂಡು ಆ ನ್ಯಾಷನಲ್ ಫ್ಲಾಗ್ ಈ ಸಲ್ಯೂಟ್ ಮಾಡಿದೆ. ಸಲ್ಯೂಟ್ ಮಾಡ ಮಲಗ್ತಾ ಇದ್ದೆ. ಅವಾಗ ಅವರ ನರ್ಸಿಂಗ್ ಅಸಿಸ್ಟೆಂಟ್ ಮತ್ತೊಂದು ಮಾತನ್ನ ಹೇಳ್ತಾರೆ. ಅವ್ರು ಹೇಳ್ತಾರೆ, ಸಾಬ್ ಇಸ್ಕೆಲೆಮ್ನೆ ಕಿಮಚ್ಚು ಕಾಯಿ, ಇದಕ್ಕೋಸ್ಕರ ನಾವು ಒಂದು ದೊಡ್ಡ ಬಲಿದಾನವನ್ನ ತ್ಯಾಗವನ್ನ ಮಾಡ್ಬೇಕಾಗಿ ಬಂತು ಅಂತ. ನಾನು ಕೇಳ್ತೀನಿ, ಏನ್ ತ್ಯಾಗ ಮಾಡಿದ್ವಿ, ಏನ್ ಬಲಿದಾನ ಕೊಡ್ಬೇಕಾಗಿ ಬಂತು ಅಂತ. ಅವಾಗ ಅವ್ರು ಹೇಳ್ತಾರೆ, ಸಾಬ್ ಕ್ಯಾಪ್ಟನ್ ವಿಕ್ರಮ್ ಬತ್ರ ನಹಿರೇ, ಕ್ಯಾಪ್ಟನ್ ವಿಕ್ರಮ್ ಬತ್ರ ಇನ್ನಿಲ್ಲ ಅಂತ ಹೇಳ್ತಾರೆ. ಅದನ್ನ ಕೇಳಿದಾಗ ಮೊದಲನೇ ಬಾಡಿಯಲ್ಲಿ ಸುಸ್ತಾಗಿತ್ತು, ನನಗೊಂಥರ ಅನ್ಕಾನ್ಶಿಯಸ್ ಆಗಿ ಬಿದ್ದುಬಿಟ್ಟೆ, ಅಂದ್ರೆ ಮೂರ್ಛೆ ತಪ್ಪಿ ಸ್ಟ್ರೆಚರ್ ಅಲ್ಲಿ ಬಿದ್ದುಬಿಟ್ಟೆ. ಅಲ್ಲಿಂದ ಶ್ರೀನಗರಿಗೆ ಕರ್ಕೊಂಡೋದ್ರು. ಶ್ರೀನಗರ್ಲಿ 2 ದಿನ ಹಿಡ್ಕೊಂತಾರೆ. ಅಲ್ಲಿಂದ ಟ್ರೀಟ್ಮೆಂಟ್ ಸರಿಯಾಗಲ್ಲ ಅನ್ನೋ ಕಾರಣದಿಂದ, ಅಂದ್ರೆ ಇನ್ಫೆಕ್ಷನ್ ಕಂಟ್ರೋಲಿಗೆ ಬರ್ತಾ ಇಲ್ಲ ಅನ್ನೋ ಕಾರಣದಿಂದ ನನ್ನನ್ನ ಡೆಲ್ಲಿ ಕಳಿಸ್ತಾರೆ. ಡೆಲ್ಲಿಯಲ್ಲಿ ಬಂದುಗಳು 21 ತಿಂಗಳು ಹಾಸ್ಪಿಟಲ್ ಅಲ್ಲಿ ಇರ್ತೀನಿ. 8 ಮೇಜರ್ ಸರ್ಜರಿ ಆಗುತ್ತೆ. 8 ಮೇಜರ್ ಸರ್ಜರಿ 21 ತಿಂಗಳ ನಂತರ ಇನ್ನೇನ ನನ್ನನ್ನ ಕಾಲನ್ನ ಸರಿಪಡಿಸಕ್ ಆಗಲ್ಲ, ಎಷ್ಟು ಸಾಧ್ಯನೋ ಅಷ್ಟು ಪಡಿಸಿದ್ದೀವಿ ಅಂದಾಗ ನನ್ನನ್ನ ಸೈನ್ಯದಿಂದ ಬಿಡುಗಡೆ ಮಾಡ್ತಾರೆ. ಆ ಬಿಡುಗಡೆ ಮಾಡಿದಾಗ ನನ್ನ ಕೈಯಲ್ಲಿ 2 ಕೋಲಿತ್ತು, ಮೊಣಕಾಲವರೆಗೂ ಶೂ ಇತ್ತು. ಶೂ ಮೊಣಕಾಲದವರೆಗೂ, ನಿಮ್ಗೆ ಆಂಕಲ್ವರೆಗೂ ಇರುತ್ತೆ, ಬಟ್ ನಾನು ಮೊಣಕಾಲ ಕಡೆಯಿಂದ ಕೆಳಗಡೆ ಲೋಡ್ ಹೋಗಬಾರ್ದು ಅಂದ್ರೆ ಮೊಣಕಾಲದವರೆಗೂ 2 ಕಾಲಿಗೆ ಶೂ ಕೊಟ್ಟಿದ್ರು. ನನಗೆ ಡಾಕ್ಟರ್ ಏರ್ಪೋರ್ಟ್ ಗೆ ಕಳ್ಸಕ್ ಬಂದಾಗ ಹೇಳಿದ್ರು, ನಿನ್ನ ಜೀವನ ಪರ್ಯಂತ ನೀನು ಸಪೋರ್ಟ್ ಇಲ್ದಂಗೆ ಓಡಾಡಕ್ ಆಗಲ್ಲ ಅಂತ ಹೇಳಿದ್ರು. ಅಲ್ಲಿಂದ ಡೆಲ್ಲಿ ಏರ್ಪೋರ್ಟ್ ಇಂದ ನಾನು ಬೆಂಗಳೂರಿಗೆ ಬರ್ತೀನಿ, ಬೆಂಗಳೂರಿಂದ ಹುಬ್ಳಿಗೆ ಹೋಗ್ತೀನಿ. ನಮ್ಮ ಅಣ್ಣ ಕರ್ಕೊಂಡಕ್ ಬಂದಿರೋ ಕಾರ್ದಲ್ಲಿ ಹೋಗ್ಬೇಕಾರೆ ಥ್ರೂಔಟ್ ದಿ ಜರ್ನಿ ನಾನು ಒಂದೇ ಅನ್ಕೊಂತಿದ್ದೆ, ನೀವೆಲ್ಲರೂ ಹೆಂಗೆ ಏನು ಸಹಾಯ ಇಲ್ಲದೆ ನೀವು ಓಡಾಡ್ತಿರೋ ಅದೇ ರೀತಿ ನಾನು ಕೂಡ ಓಡಾಡಬೇಕು ಅಂತ ತುಂಬಾ ಕಷ್ಟಪಟ್ಟೆ. ಫಿಸಿಯೋಥೆರಪಿ ಮಾಡಿದೆ, ಎಕ್ಸಸೈಸ್ ಮಾಡಿದೆ. ಒಂದು ದಿನ ಒಂದ್ ಕ್ರಚ್ ಅನ್ನ ತೆಗೆದಾಕಿದೆ, ಇನ್ನೊಂದ್ ದಿನ ಇನ್ನೊಂದು ಶೂ ಅನ್ನ ತೆಗೆದಾಕಿದೆ, ಒಂದ್ ಶೂ ಇನ್ನೊಂದ್ ಕ್ರಚ್ ತೆಗೆದಾಕಿ. ದೇವ್ರ ದೊಡ್ಡವರು, ನಮ್ಮ ಹಿರಿಯರು ಮಾಡಿದ ಒಳ್ಳೆತನ, ನಮ್ಮ ತಂದೆ ತಾಯಿ ಆಶೀರ್ವಾದ ಇರ್ಬೋದು. ಇವತ್ತು ನಾನು ಏನೂ ಸಪೋರ್ಟ್ ಇಲ್ದಲೆ ಓಡಾಡ್ತೀನಿ ಬಂಧುಗಳೇ. ನನಗೆ ಸಾಕಷ್ಟು ಜನ ಹೇಳ್ತಾರೆ, ನಿನ್ ಎಷ್ಟು ದುರಾದೃಷ್ಟ ನವೀನ್, ನಿಂದು ಎಷ್ಟು ದುರಾದೃಷ್ಟವಂತ ನೀನು. ನೀನು 1 ವರ್ಷ ಕಠಿಣ ಟ್ರೈನಿಂಗ್ ಅನ್ನ ಮಾಡ್ತೀಯ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನಲ್ಲಿ, ನೀನು 6 ತಿಂಗಳ ಸರ್ವಿಸ್ ಅಷ್ಟೇ ಮಾಡ್ತೀಯ, 21 ತಿಂಗಳು ಹಾಸ್ಪಿಟಲ್ ಅಲ್ಲಿ ಇರ್ತೀಯ, ಜೀವನ ಪರ್ಯಂತ ಕುಂಟ್ಕೊಂಡು ಓಡಾಡಂಗಾಗತ್ತೆ, ಎಂತ ದುರಾದೃಷ್ಟ ನಿಂದು ಅಂತ ಹೇಳ್ತಾರೆ. ಬಂಧುಗಳೇ, ನಾನು ಯಾವತ್ತಿಗೂ ನನ್ನನ್ನ ದುರಾದೃಷ್ಟವಂತ ಅನ್ಕೊಂಡೇ ಇಲ್ಲ. ನನ್ನಂತರ ಅದೃಷ್ಟವಂತ ಬಹುಶಃ ಈ ಭೂಮಿ ಮೇಲೆ ಭಾರತ ಮಾತೆ ಮಡಿಲಲ್ಲಿ ಹುಟ್ಟಿದಂತವ್ರು ಇರ್ಲಿಕ್ಕಿಲ್ಲ. ಯಾಕಂದ್ರೆ ಆ 6 ತಿಂಗಳಲ್ಲೇ ನಾನು ಏನ್ ಮಾಡ್ಬೇಕಾಗಿತ್ತು, ಭಾರತಾಂಬೆಗೆ ಸೇವೆ ಸಲ್ಲಿಸುವ ಒಂದು ಅವಕಾಶ ಆ ದೇವರು ಮಾಡಿಕೊಟ್ರು. ಅದನ್ನ ಮಾಡಿ ನಾನು ವಾಪಸ್ ಬಂದೆ ಅನ್ನೋ ಒಂದು ಹೆಮ್ಮೆ ನನಗೆ ಯಾವತ್ತು ಇದೆ. ಅದಕ್ಕಾಗಿ ನಾನು ನನ್ನನ್ನ ತುಂಬಾ ಅದೃಷ್ಟವಂತ ಅನ್ಕೊಂತೀನಿ. ಬಂಧುಗಳು, ಏನ್ ಹೇಳ್ಬೇಕು ಅಂತಂದ್ರೆ, ನನಗೆ ನಾನು ವಿಶ್ವಾಸ ಇಟ್ಕೊಂಡಿದ್ದೆ, ನನಗೆ ಒಂದು ಅವಕಾಶ ಸಿಕ್ತಿರ್ಲಿಲ್ಲ, ಆದ್ರೂ ಕೂಡ ನಾನು ಹೋಗಿ ನಮ್ಮ ಕಮಾಂಡಿಂಗ್ ಆಫೀಸರ್ಗೆ ಇಲ್ಲ ನೀವು ನಮ್ಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳಿದೆ. ಹಾಗಾಗಿ ನನಗೆ ಅವಕಾಶ ಸಿಕ್ತು. ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸ್ವಾಮಿ ವಿವೇಕಾನಂದ ಹೇಳಿದ್ದ ಒಂದನ್ನ ನೀವು ಒಂದನ್ನ ಯಾವತ್ತಿಗೂ ಕೂಡ ಮರಿಬೇಡಿ. ಅವ್ರು ಹೇಳ್ತಾರೆ, ದ ಹಿಸ್ಟ್ರಿ ಆಫ್ ದ ವರ್ಲ್ಡ್ ಇಸ್ ಅ ಹಿಸ್ಟ್ರಿ ಆಫ್ ಫ್ಯೂ ಪೀಪಲ್ ಹೂ ಹ್ಯಾಡ್ ಫೇತ್ ಇನ್ ದೆಮ್ಸೆಲ್ಸ್. ಅಂದ್ರೆ ಅದು ಯಾರು ಇತಿಹಾಸವನ್ನ ಸೃಷ್ಟಿ ಮಾಡ್ತಾರೆ ಅಂದ್ರೆ, ಯಾರಲ್ಲಿ ತಮ್ಮಲ್ಲಿ ತಮಗೆ ನಂಬಿಕೆ ಇದೆನೋ ಅವರು ಮಾತ್ರ ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹಾಗಾಗಿ ನೀವು ನಿಮ್ಮ ಕ್ಯಾರೆಕ್ಟರ್ ಅಲ್ಲಿ, ನಿಮ್ಮ ಎಬಿಲಿಟಿಯಲ್ಲಿ, ನಿಮ್ಮ ಕಾನ್ಫಿಡೆನ್ಸ್ ಅಲ್ಲಿ ನೀವು ನಿಮ್ಮ ನಂಬಿಕೆ ಇಟ್ಟರೆ ನೀವು ಇತಿಹಾಸ ಸೃಷ್ಟಿ ಮಾಡೋದ್ರಲ್ಲಿ ಯಾವುದೇ ಒಂದು 2 ಮಾತಿಲ್ಲ. ಹಾಗಾಗಿ ನೀವು ಮಕ್ಕಳಿದ್ದೀನಿ, ಏನೇನು ಕೇಳ್ತಿದ್ದಿರಲ್ಲ, ನೀವು ನಿಮ್ಮಲ್ಲಿ ನಿಮಗೆ ವಿಶ್ವಾಸ ಇರಬೇಕು, ನಾನು ಇದನ್ನ ಸಾಧಿಸೇ ಸಾಧಿಸಿನಿ ಅಂತ ಒಂದು ದೊಡ್ಡ ಗುರಿ ಇಟ್ಕೊಳ್ಳಿ.
ಆ ಗುರಿನ ತಲುಪುವವರೆಗೂ ನೀವು ಶ್ರಮ ಪಟ್ಟರು ಪರವಾಗಿಲ್ಲ, ಕಷ್ಟ ಪಟ್ಟರು ಪರವಾಗಿಲ್ಲ, ವಿಶ್ವಾಸದಿಂದ ಮುಂದೆ ಹೆಜ್ಜೆಯನ್ನ ಇಡಕ್ಕೆ ಸ್ಟಾರ್ಟ್ ಮಾಡಿ, ನಿಮಗೆ ನಿಮ್ಮ ಗುರಿನ ತಲುಪಲಿ.

ಯಾರಿಂದಲೂ ತಡಿಲಿಕ್ಕೆ ಸಾಧ್ಯ ಇಲ್ಲ. 26 ಜುಲೈಯಲ್ಲಿ ನಾವು ಕಾರ್ಗಿಲ್ ವಿಜಯೋತ್ಸವನ್ನ ಮಾಡ್ತೀವಿ, ವಿಜಯೋತ್ಸವನ್ನ ಮಾಡ್ಬೇಕು ಅಷ್ಟೇ. ಬಟ್ ಇಮ್ಯಾಜಿನ್ ಮಾಡಿ ಸರ್, 527 ಜನ ತಮ್ಮ ಪ್ರಾಣವನ್ನ ಕೊಟ್ರು. ಸಣ್ಣ ಯಾವುದೇ ಒಂದು ಸಣ್ಣ ಸಂಖ್ಯೆ ಅಲ್ಲ ಇದು. ಒಂದು ಯುದ್ಧದಲ್ಲಿ 527 ಜನ ತೀರ್ಕೊಂತಾರೆ, 1300 ಹೆಚ್ಚು ಜನಕ್ಕೆ ಪೆಟ್ಟು ಬೀಳುತ್ತೆ. ಸೊ ಅವರ ತ್ಯಾಗ, ಅವ್ರ ಬಲಿದಾನದಿಂದ ನಾವು ಇವತ್ತು ಕುತ್ಕೊಂಡು ಇವತ್ತು ಇದರಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಮೊಬೈಲ್ ಅಲ್ಲಿ ಮಾತಾಡ್ತಾ ಇರೋದು. ಅವ್ರ ಏನಾದ್ರೂ ಇದ್ರೆ ಅವ್ರ ಕೃಪಾ ಕಟಾಕ್ಷದಿಂದ ನಾವು ಇವತ್ತು ಕುತ್ಕೊಂಡು ಮಾತಾಡ್ತಿದ್ವಿ ಸರ್. ಬಟ್ ಸಿಯಾಚಿನ್ ಬಗ್ಗೆ ಮಾತಾಡೋದು ಅಂದ್ರೆ ಎಲ್ಲರಿಗೂ ಅದು ಗೊತ್ತಿದ್ದ ಹೆಸರಿನ ಅನ್ನೋ ಕಾರಣದಿಂದ ಅದು ಹೈಯೆಸ್ಟ್ ಬ್ಯಾಟಲ್ ಫೀಲ್ಡ್ ಇನ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಹೈಯೆಸ್ಟ್ ಬ್ಯಾಟಲ್ ಫೀಲ್ಡ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಅಲ್ಲಿ ಸಬ್ ಜೀರೋ ಟೆಂಪರೇಚರ್ಸ್ ಯಾವಾಗ್ಲೂ ಇದೆ, ಅಂದ್ರೆ ಯಾವಾಗ್ಲೂ ಜೀರೋಕ್ಕಿಂತ ಕಡಿಮೆನ ಟೆಂಪರೇಚರ್ ಇರ್ತೈತೆ ಅಲ್ಲಿ. ಇವಾಗ ಮೈನಸ್ ಡಿಗ್ರಿನ ಮೈನಸ್ ಇರ್ತೈತೆ ಯಾವಾಗಲೂ ಟೆಂಪರೇಚರ್ ಅಲ್ಲಿ. ಅಲ್ಲಿ ನೀವು ಏನೋ ಹೋದ್ರು ಫ್ರೀಸ್ ಆಕೈತಿ. ಫ್ರೀಸ್ ಆದಾಗ ನೀವು ಊಟ ಗೀಟ ಎಲ್ಲ ಫ್ರೋಜನ್ ಅಲ್ಲಿ ಫ್ರೋಜನ್ ಫುಡ್ ಇರ್ತೈತಿ. ಆಮೇಲೆ ಅಲ್ಲಿ ಇವಾಗಿನ ಕಾಲದಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ಸ್ ಆಗ್ಯಾವ. ಅಂದ್ರಲ್ಲಿ ಹಟ್ಮೆಂಟ್ಸ್ ಕಟ್ಟಿರ್ತಾರ, ಹಟ್ ಒಳಗೆ ಕುತ್ಕೋಬೇಕು, ಅಲ್ಲಿ ವಾರ್ಮರ್ಸ್ ಇಟ್ಟಿರ್ತಾರ, ಬುಖಾರಿ ಅಂತ ಇಟ್ಟಿರ್ತಾರ, ಅವ್ನ ಇಟ್ಟಿರ್ತಾರ. ಹಾಗಾಗಿ ಇವಾಗ ಕಂಪ್ಯಾರಿಟಿವ್ಲಿ ಬೆಟರ್ ಫೆಸಿಲಿಟೀಸ್ ಕೊಟ್ಟಾರ. ಬಟ್ ಆದ್ರೂ ಕೂಡ ಅಲ್ಲಿ ಸುಮಾರು ಒಂದು 100 ಜನ ಏನಾದ್ರೂ ಹೋದ್ರೆ, ಒಂದ್ ಟೀಮ್ ಅಂತಾರೆ, ಅದರಲ್ಲಿ ಟೀಮ್ ದಲ್ಲಿ 100 ಜನ ಇದ್ದು 100 ಜನ ಹೋದ್ರೆ ಅದರಲ್ಲಿ ಒಂದ್ 50% ಜನ 50 members ಏನಾದ್ರೂ ಅದ್ರಲ್ಲ ಯಾವುದೇ ತರದ ಒಂದು ರೋಗವನ್ನ ತಗೊಂಡು ವಾಪಸ್ ಬಂದೇ ಬರ್ತಾರೆ. ಅವ್ರ ಹೇರ್ ಫಾಲ್ ಆಗ್ಬೋದು, ಸ್ನೋ ಬ್ಲೈಂಡ್ನೆಸ್ ಆಗ್ಬೋದು, ಇಲ್ಲ ಅಂತಂದ್ರೆ ಹೈಪರ್ ಟೆನ್ಷನ್ ಆಗ್ಬೋದು, ಇಲ್ಲ ಫಾಸ್ಟ್ ಬೆಟ್ ಅಂತ ಹೇಳ್ತೀವಿ, ಅಂದ್ರೆ ಬಟ್ಗಳು, ಕೈಯಿನ ಬಟ್ಗಳು, ಕಾಲಿನ ಬಟ್ಗಳು ಹೆಪ್ಪು ಕಟ್ಬಿಡ್ತಾವ. ಹೆಪ್ಪು ಕಟ್ಟಿದ್ದನ್ನ ಆ ಬಟ್ಟನ್ನ ಅಲ್ಲಿ ಕಟ್ ಮಾಡ್ಲಿಲ್ಲದ್ರೆ ಆ ಹೆಪ್ಪು ಕಟ್ಟಿದ್ದು ತುಂಬಾ ಕೈ ತುಂಬಾ ಕಾಲು ತುಂಬಾ ಸ್ಪ್ರೆಡ್ ಹಾಕೊಂತ ಹೋಗೈತಿ. ಇಂಥ ಒಂದು 50% ಜನ ಅಂದ್ರೆ ಆಗ 100 ಜನದಾಗ 50 ಜನ ಇಂಥವ್ ಏನಾರ ಒಂದು ರೋಗ ತಗೊಂಡು ಬಂದ ಬರ್ತಾರ. ಆದ್ರೂ ಕೂಡ ನಮ್ಮ ಸೈನಿಕರು ವಾಲಂಟಿಯರ್ ಮಾಡಿ ಹೋಗ್ತಾರ ಅಂತಂದ್ರೆ ಎಂತ ಒಂದು ದೃಢ ಸಂಕಲ್ಪ ಇರಬಹುದು ನಮ್ಮ ಸೈನಿಕರದ್ದು. ಯೋಚನೆ ಮಾಡ್ರಿ ನೀವ, ಮಾನಸಿಕವಾಗಿ ಕುಗ್ಗೋದು ಸಹಜ. ಯಾಕಂದ್ರೆ ನನಗೂ ಅವಾಗ ಎಷ್ಟು ವಯಸ್ಸಿತ್ತು, 25 ವರ್ಷ ವಯಸ್ಸು, 6 ತಿಂಗಳ ಸರ್ವಿಸ್ ಅಲ್ಲಿ. ಇಮ್ಯಾಜಿನ್ ಮಾಡ್ರಿ, ನಾನು ನನ್ನ ಯೂನಿಟ್ ಅಲ್ಲಿ ಅಂದ್ರೆ ನನ್ನ ಜೊತೆಗಿದ್ದಂತವ್ರು 2 ಆಫೀಸರ್ಗಳು ತೀರ್ಕೊಂತಾರೆ, 15 ಜನ ಜವಾನ್ಸ್ ತೀರ್ಕೊಂತಾರೆ. ಸೊ ಇದನ್ನೆಲ್ಲ ನೋಡಿದಾಗ ನಮಗೂ ಹೆದರಿಕೆ ಅನ್ನಲ್ಲ, ಬಟ್ ಏನೋ ಒಂಥರ ಮನಸ್ಸಲ್ಲಿ ಬೇಜಾರಾಗುತ್ತೆ. ಏನಪ್ಪ ನಮ್ಮವ್ರು ಇಷ್ಟು ಜನ ನೋಡ್ ನೋಡ್ತಿದ್ದಂಗೆ ಕೆಳಗೆ ಬೀಳ್ತಾ ಇದಾರೆ, ನೋಡ್ ನೋಡ್ತಿದ್ದಂಗೆ ಗಾಯಗಳಾಗ್ತಿದ್ದೇವೆ, ನೋಡ್ ನೋಡ್ದಂಗೆ ಕುಸಿತಾ ಇದಾರೆ, ಇದನ್ನೆಲ್ಲ ನೋಡ್ತಾ ಇರ್ತೀವಲ್ಲ. ಬಟ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದೆ ಅಂತ ಅರ್ಥ ಮಾಡ್ಕೋಬೇಕು ನೀವು. ನಾನು ಆ ಟೈಮ್ಸ್ ಅಲ್ಲಿ ಟೀಮ್ ಲೀಡರ್ ಆಗಿದ್ದೆ, 100 ಜನದ ಹೊಣೆ ನನ್ನ ಮೇಲಿತ್ತು. ಇವಾಗ ನಾನು 100 ಜನನ್ನ ಯುದ್ಧ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಆ ಬೆಟ್ಟವನ್ನ ಗೆಲ್ಲದ ಅಷ್ಟೇ ಅಲ್ಲ, ನಾನು ಎಷ್ಟು ಜನ ವಾಪಸ್ ಕರ್ಕೊಂಡ್ಬರ್ತೀನಿ ಅನ್ನೋದು ಕೂಡ ಮುಖ್ಯ. ಯಾಕಂದ್ರೆ ಒಂದು ಜೀವ ಹೋಯ್ತು ಅಂತಂದ್ರೆ ಅವ್ರ ಫ್ಯಾಮಿಲಿಗೆ ನಾನು ಆನ್ಸರಬಲ್, ನಾನು ಉತ್ತರ ಕೊಡ್ಬೇಕಾಗಿರೋದು ಅವ್ರ ಫ್ಯಾಮಿಲಿಗೆ ನಾನು ಉತ್ತರ ಕೊಡ್ಬೇಕಾಗತ್ತೆ. ಒಂದನೇದ್ದು. ಎರಡನೇದ್ದು, ನೀವು ಇಮ್ಯಾಜಿನ್ ಮಾಡಿ, ಆರ್ಮಿ ಈಸ್ ದಿ ಲಾಸ್ಟ್ ಮೈಲ್ ಆಫ್ ಡಿಪ್ಲೊಮೆಸಿ ಅಂತ ಹೇಳ್ತಾರೆ. ಅಂದ್ರೆ ನೀವು ಏನೋ ಒಂದು ಪೊಲಿಟಿಷಿಯನ್ಸ್ ಹೋಗಿ ಮಾತಾಡ ಬರ್ತಾರೆ, ಅದು ಸಕ್ಸಸ್ ಆಗುತ್ತೋ ಇಲ್ಲೋ, ಸಕ್ಸಸ್ ಆಗ್ಲಿಕ್ಕಿಲ್ಲ. ಇಲ್ಲ ಡಿಪ್ಲೊಮ್ಯಾಟ್ಸ್ ಹೋಗ್ತಾರೆ, ಫಾರಿನ್ ಡಿಪ್ಲೊಮ್ಯಾಟ್ಸ್, ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಹೋಗ್ತಾರೆ, ಅವ್ರ ಏನೋ ಮಾತುಕತೆ ಮಾಡಿ ಬಗೆಹರಿಸಕ್ ನೋಡ್ತಾರೆ, ಅದು ಫೇಲ್ ಆಯ್ತು ಅಂತ ತಿಳ್ಕೊ. ಇಲ್ಲ ಬೇರೆ ರಾಷ್ಟ್ರದ ಕೇಳ್ತೀವಿ ನಾವು, ಯಾವುದೋ ಒಂದು ಮೀಡಿಯೇಟರ್ ದೇಶ ಬರುತ್ತೆ. ಇವಾಗ ನೋಡಿ ಇರಾನ್ ಮತ್ತೆ USA ಜಗಳ ಆಡ್ಬೇಕಾರೆ ಪಾಕಿಸ್ತಾನದವ್ರ ಮಧ್ಯೆ ಬಂದ ಅದನ್ನ ಸರಿ ಮಾಡಕ್ ನೋಡಿದ್ರು, ಹಂಗಾಗಿ ಅವರು ಫೇಲ್ ಆದ್ರು ಅಂತಂದ್ರೆ ಏನಾಗುತ್ತೆ, ಕೊನೆಯ ಅಸ್ತ್ರ ಅಂತಂದ್ರೆ ಆರ್ಮಿನೇ ಒಂದು ಉಳ್ಕೊಂಡಿರುತ್ತೆ. ಆರ್ಮಿ ಯುದ್ಧದಲ್ಲಿ ಅದೇನಾದ್ರೂ ಸೋತ್ರೆ ಕೊನೆ ಅಸ್ತ್ರ ಇರೋದನ್ನ ಅದನ್ನ ಸೋಲ್ಲಿಕ್ ಸಾಧ್ಯ ಇಲ್ಲ. ಇಡೀ ದೇಶ ನಮ್ಮನ್ನ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಂದ ನೋಡ್ತಾ ಇರುತ್ತೆ, ಹೌದು ಎಲ್ಲಾ ಫೇಲ್ ಆಗಿದೆ, ಈಗ ಯುದ್ಧ ಶುರು ಆಗಿದೆ, ನಮ್ಮ ಆರ್ಮಿದವ್ರನ್ನ ಸೈನಿಕರನ್ನ ಏನಾದ್ರೂ ಮಾಡೆ ಮಾಡ್ತಾರೆ ಅಂತ ಇಡೀ ದೇಶ ನಮ್ಮ ಮೇಲೆ ಅಭಿಮಾನ ಗೌರವದಿಂದ ನೋಡ್ತಿರುತ್ತೆ. ಹಾಗಾಗಿ ಆ ಟೈಮಲ್ಲಿ ಮನಸ್ಸಿಗೆ ನೋವು ಮಾಡಿಕೊಂಡು, ದುಃಖ ಮಾಡಿಕೊಂಡು, ಬೇಜಾರು ಮಾಡಿಕೊಂಡು, ಸಂಕಟ ಪಡ್ಕೊಂಡು ಇರ್ಲಿಕ್ಕೆ ಆಗಲ್ಲ. ಏನೇ ಆದ್ರೂ ಕೂಡ ನಮಗೆ ನಾಮ ನಮಕ್ ನಿಶಾನ್ ಅಂತ ಹೇಳ್ಕೊಟ್ಟಿರ್ತಾರೆ. ಅಂದ್ರೆ ನಾವು ಹೋರಾಡ್ತಾ ಇರೋದು ನಮ್ಮ ಯೂನಿಟಿಗೋಸ್ಕರ, ನಮ್ಮ ಯೂನಿಟಿನ ಹೆಸರಿಗೋಸ್ಕರ ಅಂತ. ಅದಕ್ಕೋಸ್ಕರ ನಮ್ಮ ಪ್ರಾಣವನ್ನ ತ್ಯಾಗ ಮಾಡ್ಲಿಕ್ಕೆ ನಾವು ಸಿದ್ಧವಾಗಿರ್ತೀವಿ ಅಂತಂದ್ರೆ, ಹಾಗಾಗಿ ನಮ್ಮ ಮನೋಬಲ, ಆಕ್ಚುಲಿ ಮನೋಬಲ ಹೆಂಗಿರುತ್ತೆ ಅಂತಂದ್ರೆ, ಏನೇ ಆದ್ರೂ ಪರವಾಗಿಲ್ಲ, ಈ ಬೆಟ್ಟವನ್ನ ನಾವು ಗೆಲ್ಲೇಬೇಕು, ಭಾರತದ ಬಾವುಟವನ್ನ ಬೆಟ್ಟದ ಮೇಲೆ ಹಾರಿಸ್ಲೇಬೇಕು ಅನ್ನೋ ಒಂದು ಸಂಕಲ್ಪದಿಂದ ಹೊರಡ್ತೀವಿ ಹೊರತು, ಇವೆಲ್ಲ ಯುದ್ಧದಲ್ಲಿ ಇವೆಲ್ಲ ಆಗ್ಬೇಕಾದಂತ ಸಂಗತಿ, ತಡಿಲಿಕ್ಕೆ ಆಗಲ್ದಂತ ಸಂಗತಿ, ಯಾಕಂದ್ರೆ ಯಾರೋ ಒಬ್ರು ಗುಂಡು ಬೀಳುತ್ತೆ, ಯಾರೋ ಒಬ್ರು ತಿರ್ಕೊಂತಾರೆ, ಇದನ್ನ ಎಲ್ಲದನ್ನು ಬದಿಗೆ ಒತ್ತಿ ನಾವು ಮುಂದೆ ನುಗ್ಗುತ್ತೀವಿ. ಆ ಒಂದು ಸಮಯ ಸಂದರ್ಭ ಆಗಿತ್ತು, ನ್ಯೂಕ್ಲಿಯರ್ ಬ್ಲಾಸ್ಟ್ ಆಗಿತ್ತು, ನ್ಯೂಕ್ಲಿಯರ್ ಅಣು ಪರೀಕ್ಷೆಯನ್ನ ಮಾಡಿದ್ವಿ ನಾವು. ಆದ ಅವರು ಸ್ವಲ್ಪ ದಿನಕ್ಕೆ ಅವರು ಕೂಡ ಪರೀಕ್ಷೆ 14 ದಿವಸದ ಅಂತರದಲ್ಲಿ ಅವರು ಕೂಡ ನ್ಯೂಕ್ಲಿಯರ್ ಬ್ಲಾಸ್ಟ್ ಅನ್ನ ಮಾಡಿದ್ರು. ಅವಾಗ ಇಂಟರ್ನ್ಯಾಷನಲ್ ಸ್ಯಾಂಕ್ಷನ್ಸ್, ಎಲ್ಲಾ ದೇಶಗಳು ನಮ್ಮಿಬ್ಬರ ಮೇಲೆ ಮುಗ್ಗಿ ಬಿದ್ದಿದ್ವು. ಅಂದ್ರೆ ಇವರಿಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಕೊಡಬಾರ್ದು, ಎಕನಾಮಿಕ್ ಸ್ಯಾಂಕ್ಷನ್ಸ್ ಇರ್ಬೋದು, ಎಲ್ಲಾ ರೀತಿಯ ಸ್ಯಾಂಕ್ಷನ್ಸ್ ಹಾಕಿದ್ರು ನಮಗ್ ಅವಾಗ.
ಅದನ್ನ ಸರಿಪಡಿಸ್ಕೋಬೇಕು, ಈ ಒಂದು ಅವಕಾಶವನ್ನ ಉಪಯೋಗಿಸ್ಕೋಬೇಕು ಅನ್ನೋ ಒಂದು ಕಾರಣ

0: ಆಗಿನ ಪ್ರಧಾನಿಯಾದ ವಾಜಪೇಯಿಯವರು ಲಾಹೋರ್ ಬಸ್ ಡಿಪ್ಲೊಮೆಸಿ ಅಂತ ಇಲ್ಲಿಂದ ಲಾಹೋರಿಗೆ ಬಸ್ ಯಾತ್ರಾ ಮಾಡಿದ್ರು, ಅಲ್ಲಿ ಅವರಿಗೆ ನವಾಜ್ ಷರೀಫ್ ಅವರು ಅವ್ರನ್ನ ರಿಸೀವ್ ಮಾಡಕ್ ಬಂದಿದ್ರು. ಸೊ ಇದೊಂದು ಈ ಯಾತ್ರ ಒಂದು ಖುಷಿ ಸಂದರ್ಭ ನಡೆದಿತ್ತು. ಎಲ್ಲೋ ಒಂದ್ಸರಿ ಹೋಗುತ್ತೆ ಅನ್ನೋ ಒಂದು ಬಹಳ ಜನ ಆಸೆ ಹುಡ್ಕೊಂಡು ಇಟ್ಕೊಂಡಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದ್ರ ಕಡೆ ಗಮನ ಎಲ್ಲ ಇದ್ರ ಕಡೆ ಇತ್ತು ಅಂತಂದ್ರೆ, ಇವ್ರು ಪ್ರಧಾನಿಯವ್ರು ಮೀಟಿಂಗ್ ಮಾಡ್ಬೇಕು, ಅವ್ರ ಟ್ರೀಟಿ ಸೈನ್ ಆಗ್ತಾ ಇತ್ತು, ನಾವು ಅದನ್ನ ಹೇಗ್ ಬಗೆಹರಿಸ್ಬೇಕು, ಯಾರ್ ಯಾವ ಜಗವನ್ನ ಬಿಟ್ಕೊಡ್ಬೇಕು, ಎದನ್ನ ನೋ ಮ್ಯಾನ್ಸ್ ಲ್ಯಾಂಡ್ ಅನ್ಬೇಕು ಅಂದ್ರೆ ಆ ಗಡಿ ಪ್ರದೇಶದವನ್ನ ಲೈನ್ ಆಫ್, ಇವತ್ತಿಗೂ ಕೂಡ ಲೈನ್ ಆಫ್ ಕಂಟ್ರೋಲ್, ಇಂಟರ್ನ್ಯಾಷನಲ್ ಬಾರ್ಡರ್ ಅಲ್ಲ, ಇಂಟರ್ನ್ಯಾಷನಲ್ ಬಾರ್ಡರ್ಗೂ ಲೈನ್ ಆಫ್ ಕಂಟ್ರೋಲ್ಗೂ ಏನು ವ್ಯತ್ಯಾಸ ಅಂದ್ರೆ, ಇಂಟರ್ನ್ಯಾಷನಲ್ ಬಾರ್ಡರ್ ಅಲ್ಲಿ ನಾವು ಒಪ್ಕೊಂಡಿದೀವಿ, ಅವರು ಒಪ್ಕೊಂಡಿದ್ದಾರೆ, ಏನು ಸಮಸ್ಯೆ ಇಲ್ಲ ಅಲ್ಲಿ. ಹಾಗಾಗಿ ಅದಕ್ಕೆ ಇಂಟರ್ನ್ಯಾಷನಲ್ ಬಾರ್ಡರ್ ಅಂತ ಹೇಳ್ತೀವಿ. ಲೈನ್ ಆಫ್ ಕಂಟ್ರೋಲ್ ಅಂದ್ರೆ ಯಾರ್ ಯಾವ ಕಂಟ್ರೋಲಿಂಗ್ ಪೊಸಿಷನ್ ಅಲ್ಲಿದಾರ ಅದೇ ಲೈನ್ ಅಂತ ಅರ್ಥ. ಅಂದ್ರೆ ಸಮಸ್ಯೆ ಬಗೆಹರಿದಿಲ್ಲ, ಬಟ್ ಇವತ್ತಿಗೆ ಸಮಾಧಾನಕ್ಕೋಸ್ಕರ ನಿಮ್ ಕಡೆ ಇರೋದು ನಿಮಗೆ, ನಮ್ ಕಡೆ ಇರೋದು ನಮಗೆ, ಬಟ್ ಶಾಶ್ವತ ಪರಿಹಾರ ಇಲ್ಲ ಅಂತ. ಅದಕ್ಕೆ ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳ್ತೀವಿ. ಲೈನ್ ಆಫ್ ಕಂಟ್ರೋಲ್ ನ ಹೆಂಗ್ ಇಂಟರ್ನ್ಯಾಷನಲ್ ಬಾರ್ಡರ್ ಮಾಡಬಹುದು, ಇಲ್ಲ ನೋ ಮ್ಯಾನ್ಸ್ ಲ್ಯಾಂಡ್ ಅಂದ್ರೆ ನೀವು ಬರಂಗಿಲ್ಲ ಇಲ್ಲಿ ಇಷ್ಟು ಜಾಗದಲ್ಲಿ, 10 ಕಿಲೋಮೀಟರ್ ವರೆಗೂ, ಇಲ್ಲಿಂದ 10 ಕಿಲೋಮೀಟರ್ ಒಳಗಡೆ 10 ಕಿಲೋಮೀಟರ್, ಈ ಕಡೆ ನಾವು ಬರಲ್ಲ 10 ಕಿಲೋಮೀಟರ್, ಆ ಕಡೆ ನೀವು ಬರಂಗಿಲ್ಲ, ಹಂಗೇನೋ ಒಂದ್ ಕಡೆ ಪ್ಲಾನಿಂಗು ಪ್ರಿಪರೇಷನ್ ಎಲ್ಲಾ ನಡೆದಿರ್ಬೇಕಾರೆ ಈ ತರ ಒಂದು ದ್ರೋಹ ಬಗ್ಗೆ ನಮ್ಗೆ ಒಳಗ್ ಬಂದ್ರು ಅವರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಅದೊಂದು ಕಾರಣ. ಆದ್ರೆ ಇನ್ನೊಂದು ಕಾರಣ ಏನಾಗಿತ್ತು ಅಂತಂದ್ರೆ, ನಮ್ಮ ಹಿಂದಿನ ಯುದ್ಧ ಆಗಿದ್ದು ಎಲ್ಲಾಗಿತ್ತು, ಸಿಯಾಚಿನ್ ಅಲ್ಲಿ ಲಿಮಿಟೆಡ್ ವಾರ್ ಆಗಿತ್ತು, ಅದು ಬಿಟ್ರೆ ಪಂಜಾಬ್ ರಾಜಸ್ಥಾನ್ ಸೆಕ್ಟರ್ ಅಲ್ಲಿ ಯುದ್ಧ ಆಗಿದ್ದು. ಹಾಗಾಗಿ ಇಲ್ಲಿ ನಮ್ಮ ಆರ್ಮಿ ಕಂಟ್ರೋಲ್ ಏನಿತ್ತಲ್ಲ, ಆರ್ಮಿದ್ರ ಡಿಪ್ಲಾಯ್ಮೆಂಟ್ ಏನಿತ್ತು, ಬಹಳ ಕೆಲವೊಂದು ಪಾಕೆಟ್ಸ್ ಅಲ್ಲಿ ಮಾತ್ರ ಇತ್ತು, ಗಡಿ ಪ್ರದೇಶದ ಥ್ರೂ ಔಟ್ ಗಡಿ ಪ್ರದೇಶ ಇರಲಿಲ್ಲ. ಎಲ್ಲೋ ಒಂದ್ ಕಡೆ ಬಹಳ ಕಡಿಮೆ ಮ್ಯಾನ್ ಪವರ್ ಡಿಪ್ಲಾಯ್ ಮಾಡ್ಕೊಂಡಿದ್ವಿ, ಆತಂಕವಾದಿ ಚಟುವಟಿಕೆಗಳು ಏನು ಶುರು ಆಗಿತ್ತು. ಹಾಗಾಗಿ ಬಾರ್ಡರ್ ಅವರು ಇಲ್ಲವರು ಎಲ್ಲರನ್ನೂ ಒಳಗೆ ಕರ್ಸ್ಕೊಂಡಿದ್ರು, ಲೈನ್ ಆಫ್ ಕಂಟ್ರೋಲ್ ಅಲ್ಲಿ ಕ್ರಮೇಣವಾಗಿ ಕಡಿಮೆ ಮಾಡ್ಕೊಂಡ್ ಬಂದಿದ್ರು. ಆ ಒಂದು ಅಡ್ವಾಂಟೇಜ್ ಅನ್ನ ತಗೊಂಡು ಅವ್ರು ಒಳಗ್ ಬಂದ್ರು. ಇದೊಂದಿಷ್ಟು ಅಟ್ಯಾಕ್ ಮಾಡಿದ್ವಿ, ಒಂದಿಷ್ಟು ಏನ್ ಅಟ್ಯಾಕ್ ಮಾಡಿದ್ರಲ್ಲ, ನಾವು ಫಸ್ಟ್ ಅಟ್ಯಾಕ್ ಅಂತ ಹೇಳಿದ್ನಲ್ಲ 0.5140 ಮೇಲೆ, ಅದರಲ್ಲಿ ಅದ್ಭುತವಾದ ಅಟ್ಯಾಕ್ ಮಾಡಿದ್ರು ಮೊದಲನೇದು. ಎರಡನೇದ್ ಏನಂತಂದ್ರೆ ಮೌಂಟೇನ್ ವಾರ್ಫೇರ್ ಅಂತ ಹೇಳ್ತೀವಿ, ಮೌಂಟೇನ್ ವಾರ್ಫೇರ್ ಅಲ್ಲಿ ಗುಡ್ಡ ಬೆಟ್ಟಗಳ ಪ್ರದೇಶದಲ್ಲಿ ಯುದ್ಧ. ಅದರಲ್ಲಿ ಎಲ್ಲರೂ ಒಪ್ಪಿಕೊಂಡಿರುವಂತ ಒಂದು ಸಂಗತಿ ಏನು ಅಂತಂದ್ರೆ, 1:10 ರೇಷಿಯೋ ಅಂತ ಹೇಳ್ತೀವಿ. ಅಂದ್ರೆ ಮೇಲ್ಗಡೆ ಕುತ್ಕೊಂಡವ್ರು ಅಡ್ವಾಂಟೇಜ್ ಇದ್ದೇ ಇರುತ್ತೆ, ಯಾಕಂದ್ರೆ ಅವ್ರು ಮೇಲ್ಗಡೆ ಕುತ್ಕೊಂಡಿದ್ರೆ ಬಂಡೆಗಳ ಹಿಂದ್ ಕೂಡ ಕುತ್ಕೊಂಡಿರ್ತಾರೆ, ಅವ್ರು ಕಾಯ್ತಾ ಕುತ್ಕೊಂಡಿರ್ತಾರೆ. ಅವ್ರು ಏನಂದ್ರೆ ಬರೀ ಕಲ್ಲನ್ನ ಉಳಿಸಿದ್ರೆ ಸಾಕು ನಮ್ಗೆ ಮೇಲ್ ಹತ್ತೋರಿಗೆ ಪೆಟ್ಟು ಬೀಳುತ್ತೆ. ಅಂತ ಒಂದು ಸಂದರ್ಭದಲ್ಲಿ ನಾವು ಎಕ್ಸೆಪ್ಟೆಡ್ ರೇಷ್ಯೂ, ಇಂಟರ್ನಲ್ಲಿ ಎಕ್ಸೆಪ್ಟೆಡ್ ರೇಷ್ಯೂ ಏನು ಅಂತಂದ್ರೆ, ನಮ್ಮಲ್ಲಿ ಅಟ್ಯಾಕ್ ಮಾಡೋರು ಅಂದ್ರೆ ಕೆಳಗಡೆಯಿಂದ ಮೇಲೆ ಹೋಗೋರು 10 ಜನ ತಿರ್ಕೋಬಹುದು, ಮೇಲಿರೋರು 1 ಜನ ತಿರ್ಕೋಬಹುದು, ಈ ರೇಷ್ಯೂ ಅಲ್ಲಿ ಹೇಳ್ತಾರೆ. ಬಟ್ ಕಾರ್ಗಿಲ್ ಯುದ್ಧದಲ್ಲಿ ಎಂಟೈರ್ ಹಿಸ್ಟ್ರಿ ವಾಸ್ ರಿಡೇಟನ್, ಅದನ್ನ ಉಲ್ಟಾ ಮಾಡಿ ತೋರಿಸ್ತು ಭಾರತೀಯ ಸೇನೆ. ಅಂದ್ರೆ 10ರಿಂದ 1 ಕ್ಯಾಜುವಲ್ಟಿ ಆಗಲಿಲ್ಲ, ನಮ್ಮಲ್ಲಿ ಆಫಿಷಿಯಲ್ ಡಿಕ್ಲೇರ್ಡ್ ಫಿಗರ್ 527 ಜನ ನಮ್ಮಲ್ಲಿ ತಿರ್ಕೊಂಡ್ರು ಅಂತ ನಾವು ಆಫಿಷಿಯಲಿ ಡಿಕ್ಲೇರ್ ಮಾಡಿದ್ವಿ. ಪಾಕಿಸ್ತಾನದವ್ರು ಇವತ್ತಿಗೂ ಕೂಡ ಆಫಿಷಿಯಲಿ ಡಿಕ್ಲೇರ್ ಮಾಡಲಿಲ್ಲ. ಯಾಕೆ ಅಂತಂದ್ರೆ ಅವ್ರದ್ದು ಜಾಸ್ತಿ ಹಾಕೊಂತ ಹೋದ್ ಮೊದಲನೇ ಏನ್ ಹೇಳಿದ್ರು, ನಮ್ಮ ಸೈನಿಕರು ಅಲ್ಲೇ ಅಲ್ಲ, ಇವರು ಆತಂಕವಾದಿಗಳು, ಹಾಗಾಗಿ ನಾವು ಇವ್ರ ಬಾಡಿ ತೋಣಲ್ಲ ಅಂತಂದ್ರು. ಆಮೇಲೆ ಕ್ರಮೇಣ ಏನಾಯ್ತು ಅಂತಂದ್ರೆ, ನಮ್ಮ ಸೈನಿಕರ ಶವಗಳು ಮನೆಯಲ್ಲಿ ವಾಪಸ್ ಬರ್ಲಿಕ್ಕೆ ಶುರುವಾದ್ವು, ಅವರಲ್ಲಿ ಯಾರೂ ಹೋಗ್ಲಿಲ್ಲ. ಅವಾಗ ಅವರಲ್ಲಿ ತೀರ್ಕೊಂಡಂತ ಫ್ಯಾಮಿಲಿ ಮೆಂಬರ್ಸ್ ಏನಿದೆ, ಅವ್ರ ಕುಟುಂಬ ವರ್ಗದವ್ರು ಗಲಾಟೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ನಮ್ಮವ್ರು ತಿರ್ಕೊಂಡು ಅಲ್ಲೇ ಬಿದ್ದಿದಾರೆ, ನೀವು ತರ್ತಾ ಇಲ್ಲ ಅಂತ. ಅವಾಗ ಕೆಲವೊಂದಿಷ್ಟು ಬಾಡಿಗಳನ್ನ ಒಯ್ದ್ರು. ಯಾವಾಗ ಈ ಕೌಂಟ್ ಜಾಸ್ತಿ ಆಗ್ತಾ ಹೋಗ್ತಾ ಹೋಗುತ್ತಲ್ಲ, ಅವಾಗ ಮತ್ತೆ ನಿಂದರ್ಸಕ್ಕೆ ಶುರು ಮಾಡಿದ್ರು, ನಮ್ಮವ್ರು ಅಲ್ಲೇ ಅಲ್ಲ ಇವರು ಅಂತಂದು. ಹಾಗಾಗಿ ಅವ್ರ ಆದ್ರೆ ನಮ್ಮ ಫಿಗರ್ ಪ್ರಕಾರ 800ಕ್ಕಿಂತ ಜಾಸ್ತಿ ಜನ ಅವ್ರ ಕಡೆ ತಿರ್ಕೊಂಡಿದ್ದಾರೆ. ಇಮ್ಯಾಜಿನ್ ಮಾಡಿ, 1:10 ರೇಷ್ಯೋ ಎಲ್ಲಿ ನಮ್ಕಿಂತ ಜಾಸ್ತಿ ಇದೆ, ಅಲ್ಲಿ ನಮ್ಮಲ್ಲಿ 500 ಜನ ತಿಳ್ಕೊಂಡಿದ್ರೆ ಅದ್ರಲ್ಲಿ 50 ಜನ ಅಷ್ಟೇ ತಿಳ್ಕೊಬೇಕಾಗಿತ್ತು, ಇಂಟರ್ನ್ಯಾಷನಲ್ ಎಕ್ಸೆಪ್ಟೆಡ್ ಫಿಗರ್ ಮೌಂಟೇನ್ ವಾರ್ಫೇರ್ ಪ್ರಕಾರ. ಬಟ್ 800ಕ್ಕೂ ಹೆಚ್ಚು ಜನ ಅವರಲ್ಲಿ ತಿಳ್ಕೊಂಡಿದ್ದಾರೆ. ಇದನ್ನ ಬಂದು ನಮ್ಮವರು ಅದು ಬೇರೆ ಬೇರೆ ವಿದೇಶಿ ಏನು ಆರ್ಮೀಸ್ ಇದಾವೆ, ಇದನ್ನ ಬಂದು ಸ್ಟಡಿ ಮಾಡ್ತಾರೆ ಹೆಂಗ್ ಅಟ್ಯಾಕ್ ಮಾಡಿದ್ರು ಅಂತ.
1: ಕೇಳುಗರೆ, ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ವಿಜಯದ ವೀರಗಾಥೆ ಕುರಿತು ಕಾರ್ಗಿಲ್ ಯೋಧ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದ್ದ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತ ಸುನಾದ, ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕು.

0: ಬಗೆ ಹೇಗೆ,
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
0: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 16ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಬ್ರಹ್ಮಲೋಕವನ್ನ ಮೊದಲುಗೊಂಡು ಎಲ್ಲಾ ಲೋಕಗಳೂ ಬಂದು ಹೋಗುವಂಥದ್ದು. ಆದರೆ ನನ್ನನ್ನು ಸೇರಿದ ಬಳಿಕ ಮನುಷ್ಯ ಆದವನು ಮತ್ತೆ ಜನ್ಮವೆತ್ತಬೇಕಾಗಿಲ್ಲ, ಪುನರ್ಜನ್ಮವೂ ಇಲ್ಲ ಎಂಬ ಮಾತನಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಹಿಂದಿನ ಕಾಲದಲ್ಲಿ ಅಥವಾ ಪುರಾಣಗಳಲ್ಲಿ ಈ ಭೂಮಿ ಅನ್ನುವಂಥದ್ದು ಮಧ್ಯದಲ್ಲಿರುವುದು, ಅದರ ಮೇಲೆ ಏಳು ಲೋಕಗಳಿದ್ದಾವೆ, ಹಾಗೆ ಕೆಳಗೆ ಕೂಡ ಏಳು ಲೋಕಗಳು ಇದ್ದಾವೆ ಅಂತ ಹೇಳಿ ನಮ್ಮ ಪುರಾಣಗಳು ಹೇಳ್ತವೆ. ಆದರೆ ಈಗಿನ ಖಗೋಳ ಶಾಸ್ತ್ರದ ಭೂಮ ಕಲ್ಪನೆಯ ಎದುರಿಗೆ ನಮ್ಮ ಪುರಾಣವೂ ಕೂಡ ಕುಬ್ಜವಾಗ್ತಾ ಇದೆ. ಆಕಾಶದಲ್ಲಿರುವ ನಕ್ಷತ್ರಗಳೆಲ್ಲ ಒಂದೊಂದು ಸೂರ್ಯಲೋಕವಾಗಿದೆ. ಆ ಸೂರ್ಯರಿಗೆ ಎಷ್ಟೋ ಗ್ರಹಗಳಿದ್ದಾವೆ. ಆ ಗ್ರಹಗಳಲ್ಲಿ ಕೆಲವದರಲ್ಲಾದರೂ ಮನುಷ್ಯರು ಇರುವುದಕ್ಕೆ ಸಾಧ್ಯವಾದರೆ ಲಕ್ಷಾಂತರ ಲೋಕಗಳು ಇದ್ದಾವೆ ಅಂತ ಅರ್ಥ. ಆದರೆ ಎಲ್ಲಿಗೆ ಹೋದರೂ ಕೂಡ ನಾವು ಅಲ್ಲಿ ಕರ್ಮವನ್ನು ಅನುಭವಿಸಿ ಆದ ಮೇಲೆ ಪುನಃ ಇಲ್ಲಿಗೆ ಬರಬೇಕಾಗಿದೆ. ಇಲ್ಲಿ ಫಲದ ಅಪೇಕ್ಷೆಯಿಂದ ಪುಣ್ಯ ಕೆಲಸಗಳನ್ನು ಮಾಡಿದ್ರೆ ಬೇರೆ ಲೋಕಕ್ಕೆ ಹೋಗಿ ನಾವು ಪುಣ್ಯವನ್ನು ಅನುಭವಿಸುತ್ತೇವೆ. ಆದರೆ ಎಂದೆಂದಿಗೂ ಕೂಡ ಅದನ್ನೇ ಅನುಭವಿಸುತ್ತಿರುವುದಕ್ಕೆ ಆಗೋದಿಲ್ಲ. ನಮ್ಮ ಪುಣ್ಯ ತೀರದ ಮೇಲೆ ನಮ್ಮನ್ನು ಮತ್ತೆ ಅಲ್ಲಿಂದ ಕೆಳಗಡೆ ಅಟ್ಟಿಬಿಡ್ತಾರೆ. ನಾವೊಂದು ನಾಟಕ ನೋಡಲು ಹೋದರೆ ಅದು ಮುಗಿದಾದ ಮೇಲೆ ನಾವು ಅಲ್ಲೇ ಇರುವುದಕ್ಕೆ ಆಗೋದಿಲ್ಲ, ಪುನಃ ಮನೆಗೆ ಬರಬೇಕು. ಅದರಂತೆಯೇ ಬೇರೆ ಬೇರೆ ಲೋಕಗಳು. ಹಾಗೆ ನಾವೇನಾದರೂ ಪಾಪ ಮಾಡಿದ್ರೆ ಪಾಪ ಅನುಭವಿಸುವುದಕ್ಕೆ ನಾವು ಆ ಲೋಕಕ್ಕೆ ಹೋಗಿ ಅದನ್ನು ಅನುಭವಿಸಿ ಆದ ಮೇಲೆ ಪುನಃ ನಾವು ಹಿಂತಿರುಗಬೇಕು ಅಲ್ವಾ. ಬರೋದು ಮತ್ತು ಹೋಗೋದು ಇದೆಲ್ಲದರಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ದೇವರನ್ನ ಸೇರಬೇಕು. ಆಗ ಮಾತ್ರ ಕರ್ಮ ತನ್ನ ಸಮನ್ನನ್ನ ನಮ್ಮ ಮೇಲೆ ಜಾರಿ ಮಾಡಲಾರದು. ನಾವು ಈ ಪ್ರಪಂಚಕ್ಕೆ ಅತೀತರಾಗಿ ಹೋಗ್ತೇವೆ. ಕಣ್ಣು ಮುಚ್ಚಾಲೆ ಎಂಬ ಆಟದಲ್ಲಿ ಅಡುಗುಲಜ್ಜಿಯನ್ನ ಮುಟ್ಟಿದವನು ಆಟದಿಂದ ಪಾರಾದಂತೆ, ಭಗವಂತನನ್ನ ಮುಟ್ಟಿದವನು ಈ ಸಂಸಾರದ ಆಟದಿಂದ ಪಾರಾಗ್ತಾನೆ. ಈ ಭಗವದ್ಗೀತೆಯಲ್ಲಿ ಒಂದಕ್ಕೊಂದು ವಿರುದ್ಧವಾದ ಎರಡು ಚಿತ್ರಗಳನ್ನ ಚಿತ್ರಿಸಿ ಉಪದೇಶ ಕೊಡುವಂತಹ ವಿಶಿಷ್ಟವಾದ ಕ್ರಮವನ್ನ ನಾವು ನೋಡಬಹುದು. ಇಲ್ಲಿ ಈ ಶ್ಲೋಕದಲ್ಲಿ ಪರಮಾತ್ಮ ಅದೇ ವಿಶಿಷ್ಟ ಶೈಲಿಯನ್ನ ಬಳಸಿದ್ದಾನೆ. ಶ್ಲೋಕದ ಒಂದು ಮೊದಲನೆಯ ಭಾಗದಲ್ಲಿ ಬ್ರಹ್ಮಲೋಕದವರೆಗಿನ ಎಲ್ಲ ಲೋಕಗಳು ಪುನರಾವೃತ್ತಿಯುಳ್ಳವಂಥವು ಅಂತ ಹೇಳಿ ಅದಕ್ಕೆ ತದ್ವಿರುದ್ಧವಾಗಿ ಒಂದು ಭಾವನೆಯನ್ನ ಶ್ಲೋಕದ ಎರಡನೆಯ ಸಾಲಿನಲ್ಲಿ ನೀಡ್ತಾನೆ. ಅದು ನನ್ನನ್ನು ಸೇರಿದವರಿಗೆ ಪುನರ್ಜನ್ಮ ಇಲ್ಲ ಅಂಥೇಳಿ. ಹೀಗೆ ಶಾಸ್ತ್ರದಲ್ಲಿ ಕ್ರಮಮುಕ್ತಿಯ ಬಗ್ಗೆ ಸಾಕಷ್ಟು ವಿವರಣೆಗಳು ಇದ್ದಾವೆ. ದೊಡ್ಡ ದೊಡ್ಡ ಯಜ್ಞಯಾಗಾದಿಗಳನ್ನ ಮಾಡುವವರು ಕೂಡ ಅದರ ಪುಣ್ಯವಶಾತ್ ಬ್ರಹ್ಮಲೋಕವನ್ನ ಸೇರುತ್ತಾರಂತೆ. ಅಲ್ಲಿ ಎಷ್ಟೋ ವರ್ಷಗಳ

ಇದ್ದು ಕಲ್ಪ ಮುಗಿಯುವ ವೇಳೆಗೆ ಪರಮಾತ್ಮನನ್ನ ಸೇರುತ್ತಾರಂತೆ. ಹೀಗೆ ಬ್ರಹ್ಮ ಲೋಕದಲ್ಲಿರುವಾಗಲೂ ಕೂಡ ಜೀವವು ತನ್ನ ಸ್ವಪ್ರಯತ್ನದ ಮೂಲಕ ಬ್ರಹ್ಮನ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಅಲ್ಲೂ ಕೂಡ ಆತ್ಮವಿಚಾರವನ್ನೇ ಮಾಡ್ತಾ ಇರಬೇಕು. ಅಂದ್ರೆ ಮಾತ್ರ ಅಜ್ಞಾನವನ್ನ ಕಳೆದುಕೊಂಡು ಪರಮಾತ್ಮನನ್ನ ಸೇರೋದಕ್ಕೆ ಸಾಧ್ಯ. ಅಲ್ಲೂ ಕೂಡ ಸರಿಯಾದ ಸಾಧನೆ ಮಾಡದಿರುವವರು ಪುನಃ ಹಿಂದೆ ಬರ್ತಾರೆ. ಅವರು ಪರಮಾತ್ಮನಲ್ಲಿ ಐಕ್ಯವಾಗೋದಿಲ್ಲ. ಈ ಅಭಿಪ್ರಾಯವನ್ನ ಮನಸ್ಸಿನಲ್ಲಿಟ್ಟುಕೊಂಡೇ ಶ್ರೀಕೃಷ್ಣ ಇಲ್ಲಿ ಈ ಶ್ಲೋಕವನ್ನ ಹೇಳ್ತಾ ಇರುವಂಥದ್ದು. ಆದ್ರೆ ಇಲ್ಲಿ ಆ ಶರೀರದಲ್ಲಿರುವಾಗಲಿಯೇ ಆತ್ಮಸ್ವರೂಪವನ್ನ ಕಂಡುಕೊಂಡವರು ಪರಮಾತ್ಮನನ್ನೇ ಪಡೆದ ಹಾಗೆ. ಅವರಿಗೆ ಪುನರ್ಜನ್ಮವಿಲ್ಲ. ಕನಸಿನಿಂದ ಎದ್ದವನಿಗೆ ಪುನಃ ಕನಸಿಗೆ ಹೋಗುವ ಸಂದರ್ಭ ಒದಗಿ ಬರುವುದಿಲ್ಲ. ಒಂದು ಸಲ ಎದ್ದ ಅಂತಂದ್ರೆ ಕನಸಿನ ಸುಖ ದುಃಖಗಳಿಗೆ ಅವನು ತಿಲಾಂಜಲಿ ಇತ್ತಂತೆ. ಅದನ್ನೇ ಇಲ್ಲಿ ಪರಮಾತ್ಮ ಹೇಳಿರುವಂಥದ್ದು. ಒಂದು ಸಲ ಯಾರು ನನ್ನನ್ನ ತಿಳಿದುಕೊಳ್ತಾರೋ ಅವರು ಮತ್ತೆ ಹುಟ್ಟೋದಿಲ್ಲ ಅಂತ ಹೇಳಿ. ಹಾಗಿದ್ಮೇಲೆ ಅವನನ್ನ ತಿಳಿದುಕೊಳ್ಬೇಕಾಗಿರೋದು ಹೇಗೆ? ನಮ್ಮ ಒಳಗಿನ ಆತ್ಮವನ್ನ ಅರಿಯೋದ್ರ ಮೇಲೆ. ಈ ಜಗತ್ತಲ್ಲಿ ಯಾವುದು ಶಾಶ್ವತವೂ ಅಲ್ಲ, ಹಾಗೆಯೇ ಯಾವುದು ದುಃಖವೂ ಅಲ್ಲ, ಸುಖವೂ ಅಲ್ಲ ಅಂಥೇಳಿ. ಸುಖ ದುಃಖಗಳನ್ನ, ಲಾಭ ನಷ್ಟಗಳನ್ನ, ನ್ಯಾಯ ಅನ್ಯಾಯಗಳನ್ನೆಲ್ಲ ಮೀರಿ ಎಲ್ಲವನ್ನೂ ಕೂಡ ಹೇಗೆ ಬರುತ್ತದೋ ಹಾಗೆಯೇ ಅದನ್ನ ಸ್ವೀಕರಿಸಿ ಒಂದು ಸಮತೋಲನವನ್ನ ಈ ಬದುಕಿನಲ್ಲಿ ನಾವು ಕಾಪಾಡಿಕೊಂಡು, ಬರುವಂತಹ ಸುಖವೂ ಶಾಶ್ವತವಲ್ಲ, ಬರುವಂತಹ ದುಃಖವೂ ಕೂಡ ಶಾಶ್ವತವಲ್ಲ ಎಂಬ ಅಂಶವನ್ನು ನಾವು ಅರಿತುಕೊಂಡು ಆತ್ಮನಲ್ಲಿಯೇ ತನ್ನ ಇಡೀ ಬದುಕನ್ನು ನೆಲೆ ನಿಲ್ಲಿಸಿಕೊಂಡು ಭಗವಂತನ ಆರಾಧನೆಯಲ್ಲಿಯೇ ಸಕಲ ಸಮಯವನ್ನು, ಸಕಲ ಸರ್ವಸ್ವವನ್ನು, ಸಕಲ ಕೆಲಸಗಳನ್ನು ಅರ್ಪಿಸಿಕೊಂಡು ಬಾಳಿದ್ದೆ ಆದಲ್ಲಿ ನಿಜಕ್ಕೂ ನಾವು ಅವನನ್ನು ಪಡೆಯೋದಕ್ಕೆ ದಾರಿ ದೂರವೂ ಅಲ್ಲ, ದಾರಿ ಗಮ್ಯವೂ ಹೌದು. ಅದಕ್ಕೆ ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಗಿರಿಯಿಂದ ಔನ್ನತ್ಯ, ಕಡಲಿಂದ ಗಾಂಭೀರ್ಯ. ಗಿರಿಯಿಂದ ಔನ್ನತ್ಯ, ಕಡಲಿಂದ ಗಾಂಭೀರ್ಯ. ಕಲೆ

0: ಕಲಿಕೆ ಹಸಿರಿನ ಲಹರಿ ಮುದ್ದು ರಾಮ, ಕಲಿಕೆ ಹಸಿರಿನ ಲಹರಿ ಮುದ್ದು ರಾಮ. ಸದಾಕಾಲ ಈ ಬದುಕು ನಿರಂತರ ಕಲಿಕೆಯಲ್ಲಿಯೇ ಇರುತ್ತೆ. ಗಿರಿಯಿಂದ ನಾವು ಔನ್ನತ್ಯವನ್ನು ಪಡೆಯಬಹುದು, ಕಡಲಿಂದ ನಾವು ಗಾಂಭೀರ್ಯವನ್ನು ಗಳಿಸಬಹುದು. ನಾವು ಈ ಜಗತ್ತಿನಲ್ಲಿ ಕಲಿಯೋದಕ್ಕೆ ನೂರಾರು ವಿಷಯಗಳಿವೆ. ಒಂದೊಂದರಿಂದ ಒಂದೊಂದು ವಿಷಯಗಳನ್ನು ನಾವು ಕಲಿಯಬಹುದು. ಸೌಜನ್ಯ ಮತ್ತು ಸರಳತೆ ಇವೆರಡೂ ಕೂಡ ನಾವು ಏನನ್ನು ಕಲಿತಿದ್ದೀವೋ ಆ ಕಲಿಕೆಯ ಮನಸ್ಸಿನ ಒಂದು ರೂಪ ಈ ಸೌಜನ್ಯ ಮತ್ತು ಈ ಸರಳತೆ. ಕಲಿಕೆ ಅನ್ನುವಂಥದ್ದು ಹಸಿರಿನ ಲಹರಿ. ಯಾವಾಗ ಮನಸ್ಸನ್ನು ನಾವು ಕೆಸರು ಮಾಡಿಕೊಳ್ತೀವೋ ಆಗ ಬದುಕು ಕೂಡ ಒಸರುಕೊಂಡಿರುತ್ತೆ. ಯಾವಾಗ ಬದುಕನ್ನು ನಾವು ಹಸಿರು ಮಾಡಿಕೊಳ್ತೀವೋ ಆಗ ಬದುಕು ಸದಾಕಾಲ ಉಸಿರಾಡ್ತಾ ಇರುತ್ತೆ. ಹಾಗಾಗಿ ಕಲಿಕೆ ಹಸಿರಿನ ಉಸಿರು ಅಂತ ಹೇಳಿರುವಂಥದ್ದು.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು: ಸೌಹಾರ್ದಯುತವಾಗಿ ಕಾವೇರಿ ನೀರು ಹಂಚಿಕೆಯ ಸಮಸ್ಯೆ ಬಗೆಹರಿಸಲು ಆದ್ಯತೆ. ರಾಜ್ಯದ ಜನರ ಹಿತಾಸಕ್ತಿ ರಕ್ಷಣೆಗೆ ಸರ್ಕಾರ ಬದ್ಧ, ಮುಖ್ಯಮಂತ್ರಿ. ಕರ್ನಾಟಕ ಸರ್ಕಾರದ ಮನವಿಯಂತೆ ಬೆಂಗಳೂರು ಭೇಟಿ ಮುಂದೂಡಲು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಒಪ್ಪಿಗೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಇದೇ 9-3 ದಿನ ಜೆಡಿಎಸ್ನಿಂದ ಪಾದಯಾತ್ರೆ. ಹಾಗೂ ಕರಾವಳಿ ಮಲೆನಾಡಿನಲ್ಲಿ ವ್ಯಾಪಕ ಮಳೆ, ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿದು 3 ಸಾವು. ಸೌಹಾರ್ದಯುತವಾಗಿ ಕಾವೇರಿ ನೀರು ಹಂಚಿಕೆಯ ಸಮಸ್ಯೆ ಬಗೆಹರಿಸಲು ಆದ್ಯತೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಗೃಹ ಕಚೇರಿ

0: ಹಾಸನದಲ್ಲಿಂದು ನಡೆದ ಸರ್ವಪಕ್ಷ ಸಭೆಯಲ್ಲಿ ಮಾತನಾಡಿದ ಅವರು, ಕಾವೇರಿ ನೀರಿನ ವಿಚಾರವಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಮಾತುಕತೆಗೆ ಬರಲು ಸಿದ್ಧ ಎಂದು ತಿಳಿಸಿದ್ದರು. ಆದರೆ ಕಾವೇರಿ ಪರಿಸ್ಥಿತಿ ತಿಳಿಯಾದ ನಂತರ ಬರುವಂತೆ ಹೇಳಲಾಗಿದೆ. ಈಗ ರಾಜ್ಯದ ಜಲಾನಯನ ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಪರಿಸ್ಥಿತಿ ಸುಧಾರಿಸುವ ಲಕ್ಷಣಗಳು ಕಂಡುಬರುತ್ತಿವೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯಾಗದಂತೆ ಅಗತ್ಯ ಪ್ರಮಾಣದ ನೀರನ್ನು ಸಂಗ್ರಹಿಸಲಾಗಿದೆ. ಕಬಿನಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ಹೆಚ್ಚುವರಿ ಒಳಹರಿವನ್ನು ಈಗಾಗಲೇ ನಾಲೆಗಳಿಗೆ ನೀರು ಹರಿಸಲಾಗಿದ್ದು ಇದರಿಂದ ರೈತರಿಗೆ ಅನುಕೂಲವಾಗಿದೆ ಎಂದರು. ರಾಜ್ಯದ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಕಾವೇರಿ ನೀರು ನಿರ್ವಹಣಾ ಸಮಿತಿಯ ಆದೇಶದ ವಿರುದ್ಧ ಈಗಾಗಲೇ ಮೇಲ್ಮನವಿ ಸಲ್ಲಿಸಿದ್ದೇವೆ ಎಂದು ಹೇಳಿದರು. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ರಾಜ್ಯಕ್ಕೆ ಉತ್ತಮ ಸಹಕಾರ ನೀಡುತ್ತಿದ್ದು ಕೃಷ್ಣಾ ನದಿ ನೀರಿನ ಹಂಚಿಕೆ, ತುಂಗಭದ್ರಾ ಅಣೆಕಟ್ಟಿನ ಕ್ರಸ್ಟ್ ಗೇಟ್ಗಳ ಮರುಸ್ಥಾಪನೆ, ನವಿಲೆ ಸಮತೋಲನ ಅಣೆಕಟ್ಟು ನಿರ್ಮಾಣದ ಪ್ರಸ್ತಾಪಕ್ಕೂ ಸಮ್ಮತಿ ಸೂಚಿಸಿದ್ದಾರೆ. ಕೃಷ್ಣಾ ಗೋದಾವರಿ ಕಾವೇರಿ ನದಿಗಳ ಜೋಡಣೆ ಮತ್ತು ಕೃಷ್ಣಾ ನದಿ ನೀರು ಹಂಚಿಕೆಯಲು ನೆರವು ನೀಡಿದ್ದಾರೆ ಎಂದು ತಿಳಿಸಿದರು. ರಾಜ್ಯದ ಕುಡಿಯುವ ನೀರಿನ ಅಗತ್ಯವನ್ನು ಭದ್ರಪಡಿಸುವುದರ ಜೊತೆಗೆ ರೈತರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಕ್ರಮ ಕೈಗೊಂಡಿದೆ. ಈಗಾಗಲೇ ರೈತರು ಬಿತ್ತಿರುವ ಬೆಳೆಗಳ ರಕ್ಷಣೆಯ ಉದ್ದೇಶದಿಂದ ಕೆಆರ್ಎಸ್ ಹಾಗೂ ಕಬಿನಿ ನಾಲೆಗಳಿಗೆ ನೀರು ಹರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆಯಲ್ಲಿ ಮಾಹಿತಿ ನೀಡಿದರು. ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಬಿಎಸ್ ಯಡಿಯೂರಪ್ಪ, ಎಚ್ಡಿ ಕುಮಾರಸ್ವಾಮಿ, ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವರಾದ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಎಂಬಿ ಪಾಟೀಲ್, ಕೆಜೆ ಜಾರ್ಜ್, ಸಂಸದ ಗೋವಿಂದ ಕಾರಜೋಳ, ವಿರೋಧ ಪಕ್ಷ ನಾಯಕ ಆರ್ ಅಶೋಕ, ಚಲವಾದಿ ನಾರಾಯಣಸ್ವಾಮಿ, ನಿವೃತ್ತ ನ್ಯಾಯಾಧೀಶ ನಾಗಮೋಹನ್ ದಾಸ್, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಕಾವೇರಿ ವಿಚಾರದಲ್ಲಿ ರಾಜ್ಯದ ಜನರ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿಂದು ನಡೆದ ಸರ್ವಪಕ್ಷ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಳೆ ಬಾರದೆ ರಾಜ್ಯದಲ್ಲಿ ಬರಗಾಲದ ಛಾಯೆ ಆವರಿಸಿದೆ. ಕೇವಲ ಶೇಕಡ 30-35% ಮಾತ್ರ ಮಳೆಯಾಗಿದೆ. ಈ ಮಧ್ಯೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತಮಿಳುನಾಡಿಗೆ 15 ದಿನಗಳ ಕಾಲ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಬೇಕೆಂದು ಆದೇಶ ನೀಡಿದೆ. ರಾಜ್ಯದಲ್ಲಿ ಈಗ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದ್ದು ಜಲಾಶಯಗಳಲ್ಲಿನ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದೆ. ಸಂಕಷ್ಟ ಸೂತ್ರದ ವಿಚಾರದಲ್ಲಿ ಕಾನೂನನ್ನು ಗಮನದಲ್ಲಿಟ್ಟುಕೊಂಡು ಕಾನೂನು ತಜ್ಞರ ಸಲಹೆ ಮೇರೆಗೆ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಬಗ್ಗೆ ತೀರ್ಮಾನಿಸಲಾಗುವುದು ಎಂದು ತಿಳಿಸಿದರು. ಇದೇ 13ರಂದು ಕನ್ನಡ ಪರ ಸಂಘಟನೆಗಳು ಕರೆ ನೀಡಿರುವ ಬಂದ್ ಅನ್ನು ಕೈಬಿಡಬೇಕು. ಈ ಕುರಿತು ಸಂಘಟನೆ ಜೊತೆ ಮಾತುಕತೆ ನಡೆಸಲಾಗುವುದು. ತಮಿಳುನಾಡು ಸಂಕಟ ಸೂತ್ರದ ಬಗ್ಗೆ ಬೇಡಿಕೆ ಇಟ್ಟಿದ್ದು ಮುಂದಿನ ಹೆಜ್ಜೆಯ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸುತ್ತೇವೆ ಎಂದು ಮುಖ್ಯಮಂತ್ರಿ ಹೇಳಿದರು. ಬರದ ಘೋಷಣೆ ವಿಚಾರವಾಗಿ ಇನ್ನೂ ತೀರ್ಮಾನ ಮಾಡಿಲ್ಲ. ಈ ತಿಂಗಳ ಅಂತ್ಯದ ವೇಳೆಗೆ ಮಾಹಿತಿ ಪಡೆದ ಕಂದಾಯ ಸಚಿವರು ಪರಿಶೀಲಿಸಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸುತ್ತಾರೆ. ತದನಂತರ ಅದರ ಬಗ್ಗೆ ತೀರ್ಮಾನ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು. ಕಾವೇರಿ ವಿಚಾರವಾಗಿ ಪರಿಸ್ಥಿತಿ ಬಿಗುವಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದ ಮನವಿಯಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಬೆಂಗಳೂರಿಗೆ ಭೇಟಿ ನೀಡುವ ಕಾರ್ಯಕ್ರಮ ಮುಂದೂಡಲು ಒಪ್ಪಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇದ್ದರೂ ಕರ್ನಾಟಕ ರಾಜ್ಯಕ್ಕೆ ಭೇಟಿ ನೀಡಲು ಮುಖ್ಯಮಂತ್ರಿ ವಿಜಯ್ ಮುಂದಾಗಿದ್ದರು. ಆದರೆ ಪರಸ್ಪರ ಗೌರವಿಸಿ ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು. ಹೀಗಾಗಿ ಪರಿಸ್ಥಿತಿ ತಿಳಿಯಾದ ಬಳಿಕ ಭೇಟಿ ನೀಡುವಂತೆ ಮನವಿ ಮಾಡಿದ್ದೇನೆ ಎಂದು ತಿಳಿಸಿದರು. ತಮಿಳುನಾಡು ಸರ್ಕಾರದ ಪರ ವರ್ತನೆ ಆರೋಪಗಳನ್ನು ನಿರಾಕರಿಸಿದ ಮುಖ್ಯಮಂತ್ರಿ ರಾಜ್ಯದ ಜನರ ಹಿತ ಕಾಯಲು ಬದ್ಧರಾಗಿರುವಂತೆಯೇ ನೆರೆಹೊರೆಯ ರಾಜ್ಯಗಳೊಂದಿಗೆ ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳಲಾಗುವುದು ಎಂದರು. ಮೇಕೆದಾಟು ಯೋಜನೆ ಕಾವೇರಿ ಸಮಸ್ಯೆಗೆ ಪರಿಹಾರವಾಗಲಿದೆ. ಇದರಿಂದ ಸುಮಾರು 90% ತಮಿಳುನಾಡಿಗೆ ಅನುಕೂಲವಾಗಲಿದೆ. ಕರ್ನಾಟಕಕ್ಕಿಂತ ತಮಿಳುನಾಡು ಜನರಿಗೆ ಹೆಚ್ಚಿನ ಪ್ರಯೋಜನವಾಗಲಿದ್ದು ಯೋಜನಾ ಸ್ಥಳಕ್ಕೆ ಭೇಟಿ ನೀಡುವ ಯಾರಿಗಾದರೂ ವಾಸ್ತವ ಪರಿಸ್ಥಿತಿ ಅರ್ಥವಾಗಲಿದೆ ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿರೋಧಿಸಿ ಇದೇ 9-11 ಬಿಡದಿಯ ಬೈರಮಂಗಲ ಗ್ರಾಮದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಚನ್ನಪಟ್ಟಣ

ಧಾರವಾಡದಲ್ಲಿಂದು ನಡೆದ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಅವರು, ಅನಿವಾರ್ಯ ಕಾರಣಗಳಿಂದ ಪಾದಯಾತ್ರೆಯನ್ನು ಮುಂದೂಡಲಾಗಿತ್ತು. ಇದೀಗ ಇದೇ 9ರಂದು ಪಾದಯಾತ್ರೆ ನಡೆಯಲಿದೆ. 3 ದಿನಗಳ ಪಾದಯಾತ್ರೆಯಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರು 1 ದಿನ ಸೇರಿದಂತೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸರ್ಕಾರ ರೈತ ವಿರೋಧಿ ಧೋರಣೆ ಅನುಸರಿಸುತ್ತಿದ್ದು ಟೌನ್ಶಿಪ್ ನಿರ್ಮಾಣ ಕೈಬಿಡಬೇಕೆಂದು ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಬೇಕೆಂದು

0: ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ದೇಶಾದ್ಯಂತ ಚಾಲನೆ ನೀಡಲಾಯಿತು. ನಶಾಮುಕ್ತ ಭಾರತ ಅಭಿಯಾನವು ಓರ್ವ ವ್ಯಕ್ತಿ, ಕುಟುಂಬ ಹಾಗೂ ಸಮಾಜ ಸೇರಿದಂತೆ ರಾಷ್ಟ್ರದ ಒಳಿತಿಗಾಗಿ ರೂಪುಗೊಂಡಿದೆ. ದೇಶದ ಯುವ ಶಕ್ತಿಯ ತನು ಮನ ಆತ್ಮಶುದ್ಧಿಯ ಜಾಗೃತಿಗಾಗಿ ಈ ಅಭಿಯಾನ ಆಯೋಜಿತವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಕಸಿತ ಭಾರತದ ಸಂಕಲ್ಪಕ್ಕಾಗಿ ನಶೆ ಮುಕ್ತ ಯುವಜನತೆ ಆಂದೋಲನದ ಹಿನ್ನೆಲೆಯಲ್ಲಿ ಯುವಜನರನ್ನು ಉದ್ದೇಶಿಸಿ ವರ್ಚುವಲ್ ಮೂಲಕ ಮಾತನಾಡಿದರು. ದೇಶದ 28,000 ಸ್ಥಳಗಳಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ವೀಕ್ಷಿಸಲು ಅನುಕೂಲ ಮಾಡಲಾಗಿತ್ತು. ಬೀದರ್ ನಗರದ ಮೇರಾ ಯುವ ಭಾರತ್ ಕೇಂದ್ರದ ವತಿಯಿಂದ ಲಿಂಗರಾಜ ಅಪ್ಪ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಳ್ದಾಳೆ ಪಾಲ್ಗೊಂಡರು. ಬಳಿಕ ಮಾತನಾಡಿದ ಅವರು, ಯುವಜನತೆ ತಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದರ ಜೊತೆಗೆ ಮದ್ಯಪಾನ, ಧೂಮಪಾನ ಮತ್ತಿತರ ಮಾದಕ ವಸ್ತುಗಳ ವ್ಯಸನಗಳಾಗದೆ ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಧಾರಾಕಾರ ಮಳೆಯಾಗುತ್ತಿದ್ದು ಅಲ್ಲಲ್ಲಿ ಹಾನಿಯಾಗಿದೆ. ಮಂಗಳೂರು ಬೆಂಗಳೂರು ರೈಲು ಮಾರ್ಗದ ಹಾಸನ ಜಿಲ್ಲಾ ವ್ಯಾಪ್ತಿಯ ಎಡಕುಮೇರಿ ಸಿರಿಬಾಗಿಲು ನಡುವೆ ರೈಲು ಹಳಿಯ ಮೇಲೆ ಭೂಕುಸಿತ ಉಂಟಾದ ಪರಿಣಾಮ ಈ ಭಾಗದಲ್ಲಿ ರೈಲು ಸಂಚಾರ ಸ್ಥಗಿತಗೊಂಡಿದ್ದು ಕೆಲವು ರೈಲುಗಳು ಮಾರ್ಗ ಬದಲಾವಣೆ ಮಾಡಿ ಸಂಚರಿಸುತ್ತಿವೆ. ಹಳಿಯ ಮೇಲೆ ಬಿದ್ದಿರುವ ಮಣ್ಣು ತೆರವುಗೊಳಿಸುವ ಕಾರ್ಯ ನಡೆಯುತ್ತಿದೆ. ಹಳಿ ಮೇಲೆ ಮಣ್ಣು ಬಿದ್ದಿರುವುದರಿಂದ ಇಂದು ಮಂಗಳೂರು ಯಶವಂತಪುರ, ಯಶವಂತಪುರ ಮಂಗಳೂರು ಹಾಗೂ ಬೆಂಗಳೂರು ಕಾರವಾರ ನಡುವಿನ ಪಂಚಗಂಗಾ ಎಕ್ಸ್ಪ್ರೆಸ್, ವಿಜಯಪುರ ಹುಬ್ಬಳ್ಳಿ ಎಕ್ಸ್ಪ್ರೆಸ್ ರೈಲನ್ನು ಸ್ಥಗಿತಗೊಳಿಸಲಾಗಿತ್ತು. ಭಾರಿ ಮಳೆಯಿಂದಾಗಿ ಸುಬ್ರಹ್ಮಣ್ಯ ವ್ಯಾಪ್ತಿಯ ಬಾಳುಗೋಡು ಹೊಳೆಯಲ್ಲಿ ಪ್ರವಾಹ ಉಂಟಾಗಿ ಪದಕ ಸೇತುವೆ ಮುಳುಗಡೆಗೊಂಡಿದೆ. ಇದರಿಂದಾಗಿ ವಾಹನ ಸವಾರರು ಸೇರಿದಂತೆ ಸಾರ್ವಜನಿಕರು ಸಂಕಷ್ಟಪಡುವಂತಾಯಿತು. ಭಾರೀ ಮಳೆಗೆ ಕುಮಾರಧಾರಾ ನದಿ ಮೈದುಂಬಿ ಹರಿಯುತ್ತಿದ್ದು ಇಲ್ಲಿನ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಭಾರೀ ಮಳೆಯಿಂದ ಗುಡ್ಡ ಕುಸಿದು ಮಗು ಸೇರಿದಂತೆ ಒಂದು ಕುಟುಂಬದ 3 ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಇಂದು ಮುಂಜಾನೆ ನಡೆದಿದೆ. ಮೃತರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕಕ್ಕರಗೋಳ್ ಗ್ರಾಮದವರಾಗಿದ್ದು ಕೆಲಸ ಅರಸಿ ಬಂದಿದ್ದರು ಎನ್ನಲಾಗಿದೆ. ಘಟನೆಯಲ್ಲಿ ಮತ್ತೊಬ್ಬ ಕಾರ್ಮಿಕ ತೀವ್ರವಾಗಿ ಗಾಯಗೊಂಡಿದ್ದು ಅವರಿಗೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಚುರುಕಾಗಿದ್ದು ಉತ್ತರ ಒಳನಾಡಿನಲ್ಲಿ ಸಾಮಾನ್ಯವಾಗಿತ್ತು. ಕರಾವಳಿಯ ಬಹುತೇಕ ಕಡೆ, ದಕ್ಷಿಣ ಒಳನಾಡಿನ ಹಲವೆಡೆ ಹಾಗೂ ಉತ್ತರ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗಿದೆ. ಬೆಳ್ತಂಗಡಿ 29, ತಾಳಗುಪ್ಪ 23, ಶೃಂಗೇರಿ ಆಗುಂಬೆ 22, ಭಾಗಮಂಗಲ ಸುಳ್ಯ 21, ಧರ್ಮಸ್ಥಳದಲ್ಲಿ 20 cm ಭಾರಿ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬಾಗಲಕೋಟೆ, ಬೆಳಗಾವಿ, ಬೀದರ್ ಸೇರಿದಂತೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳು ಹಾಗೂ ಕೊಡಗು, ಹಾಸನ, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ ನಗರ, ಬೆಂಗಳೂರು ನಗರ, ರಾಮನಗರ, ತುಮಕೂರು ಸೇರಿದಂತೆ ದಕ್ಷಿಣ ಒಳನಾಡಿನ ಕೆಲವು ಕಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೌಹಾರ್ದಯುತವಾಗಿ ಕಾವೇರಿ ನೀರು ಹಂಚಿಕೆಯ ಸಮಸ್ಯೆ ಬಗೆಹರಿಸಲು ಆದ್ಯತೆ. ರಾಜ್ಯದ ಜನರ ಹಿತರಕ್ಷಣೆಗಾಗಿ ಸರ್ಕಾರ ಬದ್ಧ, ಮುಖ್ಯಮಂತ್ರಿ. ಕರ್ನಾಟಕ ಸರ್ಕಾರದ ಮನವಿಯಂತೆ ಬೆಂಗಳೂರು ಭೇಟಿ ಮುಂದೂಡಲು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಒಪ್ಪಿಗೆ. ಪಿಡದಿ ಟೌನ್ಶಿಪ್ ವಿರೋಧಿಸಿ ಇದೇ 9ರಿಂದ 3 ದಿನ ಜೆಡಿಎಸ್ನಿಂದ ಪಾದಯಾತ್ರೆ. ಕರಾವಳಿ ಮಲೆನಾಡಿನಲ್ಲಿ ವ್ಯಾಪಕ ಮಳೆ, ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿದು 3 ಸಾವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೂರು HD ಕೋಟೆ ತಾಲೂಕಿನ DB ಕುಪ್ಪೆ ಗ್ರಾಮ ಪಂಚಾಯತಿಯ ಮಚ್ಚೂರು ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಡಿಯ ಹಿರಿಯರು ಹಾಗೂ ನಿವಾಸಿಗರಾದ ಶ್ರೀಮತಿ ಪಾರ್ವತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50.
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕ

0: ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ, ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ. ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು. ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ, ಆಚಾರ, ವಿಚಾರ ಮತ್ತು ಜಾನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ, ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಆದಿವಾಸಿ ಸಮುದಾಯಗಳ ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇಂದು ನಾವು HDKOTE ತಾಲೂಕಿನ DB ಕುಪ್ಪೆ ಗ್ರಾಮ ಪಂಚಾಯಿತಿಯ ಮಚ್ಚೂರು ಹಾಡಿಯ ಹಾಡಿಯ ನಿವಾಸಿಗರಾದ ಮತ್ತು ಹಾಡಿಯ ಹಿರಿಯರಾದ ಶ್ರೀಮತಿ ಪಾರ್ವತಿರವರು ಇಂದು ನಮ್ಮೊಂದಿಗೆ ತಮ್ಮ ಹಾಡಿಯ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಅಮ್ಮ, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಅಮ್ಮ.
1: ನಮಸ್ಕಾರ ಸರ್.
0: ಅಮ್ಮ, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ನನ್ನ ಹೆಸರು ಪಾರ್ವತಿ ಅಂತ, ಮಚ್ಚೂರಾಡಿ. ಮಚ್ಚೂರಾಡಿಲಿ ನನ್ನ ಯಜಮಾನರ ಹೆಸರು ಅನೀಶ್ ಅಂತ. ನಾನು ಇಲ್ಲೋರಿಗಾಗಿ ನಮ್ಮ ಅರಣ್ಯ ಕಾಯ್ದೆ ಒಳಗಡೆ ನಮ್ಮ ಜನಕ್ಕೆ ಒಂದು ಕುಡಿಯೋ ನೀರಾಗಲಿ, ಒಂದು ಹಕ್ಕುಪತ್ರ ಆಗಲಿ, ಒಂದು ಆಧಾರ್ ಕಾರ್ಡ್ ಆಗಲಿ, ಮಕ್ಕಳು ಶಿಕ್ಷಣ ಆಗಲಿ, ಇವಕ್ಕೆಲ್ಲ ಸಪೋರ್ಟ್ ಕೊಟ್ಕೊಂಡು ಇಲ್ಲಿಗಂಟ ಮಾಡ್ಕೊಬಂದಿದ್ದೀವಿ. ಆವಾಗ ನಮ್ಮ ಮಕ್ಕಳು ನಿಜವಾಗ್ಲು ಹೇಳ್ಕೊಬೇಕಾದ್ರೆ ನಮ್ಮ ಮಕ್ಕಳು ವಿದ್ಯಾವಂತರ ಆಗಿರಲಿಲ್ಲ. ಈಗ ನಾವು ಕಾಲಗಳು ಬದಲಾವಣೆ ಆಗಿರೋ ಕಾರಣದಿಂದ ಇವಾಗ ಮಕ್ಕಳನ್ನ ವಿದ್ಯಾವಂತರು ಮಾಡ್ತಾ ಇದ್ದೀವಿ.
0: ಅಮ್ಮ, ಈ ಒಂದು ಹಾಡಿಲಿ ತಾವು ಎಷ್ಟು ವರ್ಷಗಳಿಂದ ವಾಸ ಇದ್ದೀರಾ? ಈ ಒಂದು ಹಾಡಿಗೆ ಮಚ್ಚೂರು ಅಂತ ಹೆಸರು ಏನಕ್ಕೆ ಬಂತು, ಅದರ ಒಂದು ಇತಿಹಾಸದ ಅಂಶಗಳನ್ನು ನಮ್ಮ ಕೇಳುಗರ ಜೊತೆ ಹಂಚಿಕೊಳ್ಳೋದಾದ್ರೆ.
1: ನಮ್ಮ ಮಚ್ಚೂರು ಅಂತ ಏನಕ್ಕೆ ಇಟ್ಟಿದ್ದು ಅಂತ ಅಂದ್ರೆ, ನಮ್ಮ ಆಡಿದ ಒಂದು ಗ್ರೂಪ್ ಅಂತ ದೇವ್ರನ್ನ ನಾವು ಪೂಜೆ ಮಾಡ್ತಾ ಇದ್ರಲ್ಲ, ಮಚ್ಚೂರು ಆಡಿ ಅಂತ. ಮಚ್ಚೂರು ಅಂತ ಗ್ರಾಮ ಇದೆ, ಗ್ರಾಮ ನಮ್ಗೆ ಅದು ಸಂಬಂಧಪಟ್ಟಿದ್ದಲ್ಲ. ನಮ್ಗೆ ಏನಂತಂದ್ರೆ, ಆಡಿಗಳಲ್ಲಿ ಕಾಡೊಳಗಡೆ ನಮ್ಮ ಮರದಗಡ್ಡೆಲಿ ದೇವ್ರನ್ನ ಕೂರಿಸ್ಕೊಂಡು ದೇವ್ರ ಪೂಜೆ ಮಾಡೋ ಕಾರಣದಿಂದ ಹಾಡಿ ಅಂತ, ಮಚ್ಚೂರು ಹಾಡಿ ಅಂತ ಹಾಕೊಂಡಿದ್ದೀವಿ.
0: ಎಷ್ಟು ವರ್ಷದಿಂದ ವಾಸ ಇದ್ದೀರಾ?
1: 20 ವರ್ಷ 22 ವರ್ಷ ನಡೀತಾ ಇದೆ. ನಾವು ಕಾಡು ಇಂದ ಒಳಗಡೆ ಇದ್ದವ್ರನ್ನ ಹೊರಗಡೆ ತಂದು ಹಾಕಿ 22 ವರ್ಷ ನಡೀತಾ ಇದೆ. ಆವಾಗ ಮಧ್ಯೆ ಮಧ್ಯೆ ಕಾಡೊಳಗಡೆ ನಾವು ಜೀವನ ಮಾಡ್ತಾ
0: ಇದ್ದೋ,
1: ಊಟ ಮಾಡ್ತಾ ಇದ್ದೋ, ರಾಗಿ ಭತ್ತ ಇದೆಲ್ಲ ಬೆಳೀತಾ ಇದ್ದೋ, ಪ್ರಾಣಿಗಳು ತಿಂತ ಇದ್ರು, ನಾವು ತಿಂತ ಇದ್ದೋ. ನಮ್ಮ ಅಜ್ಜಮ್ಮ ಮುಜ್ಜಮ್ಮ ಇದ್ದ ಕಾಲದಿಂದ, ತಲಾಂತ ಕಾಲದಿಂದ ಕಾಡೊಳಗಡೆ ಜೀವನ ಮಾಡಿದಂತ ದಿನಗಳು ನಾವು. ಇವತ್ತು ಹೊರಗಡೆ ತಂದಾಕಿ ನಮ್ಗೆ ಇವಾಗ ಏನ್ ಕುಂದು ಕೊರತೆ ಆಗಿದೆ ಅಂತಂದ್ರೆ, ಮನೆಗಳಿಲ್ಲ, ಕುಡಿಯೋ ನೀರಿನ ಸಮಸ್ಯೆ, ರೋಡಿನ ಸಮಸ್ಯೆ, ಇಷ್ಟು ನಮ್ಗೆ ನಡೀತಾ ಇದೆ.
0: ಜೊತೆಗೆ ಈ ಒಂದು ಆಡಿನಲ್ಲಿ ಎಷ್ಟು ಜನಸಂಖ್ಯೆ ವಾಸ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ?
1: ಮಚ್ಚೂರು ಆಡ್ಲಿ ಒಟ್ಟು 9 ಸೀಟ್ ಇದೀವಿ.
0: 9 ಮನೆಗಳಿದ್ದೀವಿ.
1: 9 ಮನೆಗಳು ಅಂತಂದ್ರೆ, ಇವಾಗ ಹೊರಗಡೆ ಬಂದು ಜಮೀನು ಮಾಡ್ತಾ ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಸಂಸ್ಥೆ, ನಮ್ಮ ಒಕ್ಕೂಟಕ್ಕೆ ನಾವು ಇದು ಒಕ್ಕೂಟನ ನೋಂದಾವಣೆ ಮಾಡಿ ಸಂಘ ಫಸ್ಟ್ ಓಪನ್ ಮಾಡ್ಕೊಂಡು. ಯಾಕೆ ಓಪನ್ ಮಾಡ್ಕೊಂಡು? ಮಕ್ಕಳಿಗೆ ಆರೋಗ್ಯಕ್ಕೆ ಏನಾದ್ರು ಹೆಚ್ಚಿಗೆ ಮಾಡಿದ್ರೆ ಬೇಕಾಗುತ್ತೆ, ಮಕ್ಕಳ ಶಿಕ್ಷಣಕ್ಕೆ ಕಷ್ಟ ಆಗುತ್ತೆ, ಏನಾದ್ರು ನಮ್ಮ ಅರಣ್ಯ ಕಾಯ್ದೆಯಲ್ಲಿ ಏನಾದ್ರು ಸಮಸ್ಯೆಗಳಾದ್ರೆ ಕೇಸ್ ಹಾಕ್ತಾರೆ ನಮ್ಮ ಮೇಲೆ. ಅದಕ್ಕೆ ನಾವು ಇನ್ನೊಬ್ಬರ ಹತ್ರ ಕೈ ಚಾಚೋದು ಬೇಡ, ನಮ್ಮ ದುಡ್ಡು ನಾವೇ ದುಡ್ದು ನಾವೇ ಇಟ್ಟು ಸಂಘನ ಓಪನ್ ಮಾಡಿಕೊಂಡು 10 ರೂಪಾಯಿ ಅಂತ ಬಂದು ಇವಾಗ 20 ರೂಪಾಯಿ ಅಂತ ಕಟ್ಕೊಂಡು, ಅದರಲ್ಲಿಯೇ ನಮ್ಮ ಮಕ್ಕಳು ಶಿಕ್ಷಣ ಆಗಲಿ, ನಮ್ಮ ಆರೋಗ್ಯ ಆಗಲಿ, ನಮ್ಮ ಆಡಿ ಸಮಸ್ಯೆ ಆಗಲಿ, ಮತ್ತೆ ರೋಡ್ಗಳಿಗಾಗಲಿ, ಎಲ್ಲದಕ್ಕೂ ಬಗೆಹರಿಸ್ತಾ ಇದ್ದೀವಿ ನಮ್ಮ ಸಂಘದಿಂದ. ನಮ್ಮ ಒಂದು ಒಕ್ಕೂಟದಿಂದ ನಮಗೆ ಬಿತ್ತನೆ ಬೀಜಗಳನ್ನ ಸಂಗ್ರಹಣೆ ಕೊಡ್ತಾ ಇದ್ದಾರೆ. ಅದರಿಂದ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಬಿತ್ತನೆ ಬೀಜ ಇವಾಗ ಬೆಳೀತಾ ಇದ್ದೀವಿ. ಅದಕ್ಕೆ ಇವಾಗ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ನಮ್ಗೆ ಇವಾಗ ಒಂದು ಇದು ಬೋರ್ ಒಂದು ಹೊಡಿಸ್ಕೊಟ್ಟಿದ್ರೆ ನಮ್ಮ ಜೀವನ ಮುಂದೆ ಒಳ್ಳೆ ರೀತಿ ಸಾಗಿಸ್ಬೋದಾಗಿತ್ತು ಅಂತ ಒಂದಿದೆ. ಮತ್ತೆ ಏನಂತಂದ್ರೆ, ಸರ್ಕಾರದಿಂದ ಏನು ಸೌಲಭ್ಯಗಳು ನಮ್ಗೆ ಇಲ್ಲೋರ್ಗಾಗಿ ನಮ್ಗೊಂದು ದೊರಕಿಲ್ಲ, ಸಿಕ್ಕಿಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂತೂ ನಮ್ಗೇನೆ ಗೊತ್ತಾಗ್ತಾ ಇಲ್ಲ. ನಾವೇ ಸರ್ಕಾರ ಒಟ್ಟಿಗೆ ನಾವು ಹೋದ ಮಾಡ್ತಾ ಇದೀವಿ, ಸರ್ಕಾರ ಒಟ್ಟಿಗೆ ಮಾಹಿತಿ ಕೊಡ್ತಾ ಇದೀವಿ, ಎಂದ್ರೂ ಕೂಡ ಇಲ್ಲೋರ್ಗಾಗಿ ಒಂದು ಮನೆಗಳಾಗ್ಲಿ, ಒಂದು ರೋಡ್ಗಳಾಗ್ಲಿ, ಯಾವುದು ಇಲ್ಲೋರ್ಗಾಗಿ ನಮ್ಗೆ ಸಿಕ್ಕಿಲ್ಲ. ಅದಕ್ಕೆ ದಯವಿಟ್ಟು ನಾವು ಕೇಳ್ತಾ ಇರೋದು ಏನಂತಾರೆ, ಕುಡಿಯೋ ನೀರೊಂದು, ರೋಡೊಂದು, ಮನೆಗಳು, ಶೌಚಾಲಯ, ಇಷ್ಟು ನಮ್ಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ನಾವು ಕೈ ಮುಗಿದು ನಾನು ಕೇಳ್ತಾ ಇದ್ದೀನಿ.
0: ಅಮ್ಮ, ನಿಮ್ಮ ಒಂದು ಹಾಡಿ ಅಕ್ಕಪಕ್ಕದಲ್ಲಿರುವಂತಹ ಕಾಡಾಗಿರ್ಬೋದು, ನದಿಗಳಾಗಿರ್ಬೋದು, ಆ ಒಂದು ಪ್ರಕೃತಿ ಸೌಂದರ್ಯದ ಬಗ್ಗೆ ನಿಮ್ಮ ಒಂದು ಅನುಭವವನ್ನು ಹಂಚ್ಕೊಳ್ಳೋದಾದ್ರೆ, ಈಗ ತಾವು
2: ಇಂದಿನ ಒಂದು ಕಾಲದಲ್ಲಿ ಕಾಡಿನ ಒಳಗೆ

0: ಕಾಡಿನೇ ವಾಸ ಮಾಡ್ತಾ ಇದ್ವಿ. ಈಗ ಪ್ರಸ್ತುತವಾಗಿ ಕಾಡಿನಿಂದ ಹೊರಗಡೆ ಬಂದು ವಾಸ ಮಾಡ್ತಾ ಇದ್ದೀರಾ, ಈಗ ನಿಮಗೆ ಕಾಡಿನ ಜೊತೆ ಯಾವ ರೀತಿ ಅವಿನಾಭಾವ ಸಂಬಂಧ ಇದೆ, ಮತ್ತು ಸುತ್ತಮುತ್ತಲಿನ ನದಿ ಮತ್ತು ಪರಿಸರ ವ್ಯವಸ್ಥೆ ನಿಮ್ಮ ಒಂದು ಈ ಪ್ರಸ್ತುತ ಜೀವನಕ್ಕೆ ಎಷ್ಟು ಸಹಾಯಕ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ?
1: ಕಾಡು ಒಳಗಡೆ ಇರುವಾಗ ಕಾಡು ಒಳಗಡೆ ಒಳ್ಳೆ ಗಾಳಿ ಗುಂಡಿ ನೀರು ಕುಡಿತಾ ಇದ್ದ, ಯಾವ ಕಾರಣಕ್ಕೂ ನಮ್ಗೆ ಏನ್ ಕಾಯಿಲೆನು ನಮ್ಗೆ ಬರ್ತಾ ಇರ್ಲಿಲ್ಲ. ಇವಾಗ ಹೊಳೆಯಲ್ಲಿ ಪಕ್ಕ ಇರೋದ್ರಿಂದ ಏನಾಗಿದೆ ಅಂತಂದ್ರೆ ಜನ ಮನ ಸೆಕೆ ನೀರು ಇದು ತುಂಬಾ ನಮ್ಗೆ ಕಷ್ಟ ಆಗ್ತಾ ಇದೆ, ಕುಡಿಯೋ ನೀರಿಗೂ ಕಷ್ಟ ಆಗ್ತಾ ಇದೆ, ದಿನ ಅನ್ನಕ್ಕೂ ಕುಡಿ ಪೌಡರ್ ಹಾಕಿರೋ ರೇಷನ್ಗೆ ಅಕ್ಕಿ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಸರಿ ಆಯ್ತಾ ಇಲ್ಲ. ಆವಾಗ ನಾವು ರಾಗಿ ಮುದ್ದೆ ತಿನ್ಕೊಂಡಿದ್ರು ಕೂಡ ನಮ್ಗೆ ಒಳ್ಳೆ ರೀತಿ ನಮ್ಮ ಜೀವನ ನಡೀತಾ ಇತ್ತು. ಇವಾಗ ಒಳ್ಳೆ ಪಕ್ಕ ಬಂದಿರೋದ್ರಿಂದ ಎಲ್ಲದಕ್ಕೂ ನಮ್ಗೆ ಕಷ್ಟ ಆಗ್ತಾ ಇದೆ. ಕಾಡಿನಲ್ಲಿರುವಾಗ ನಾರೆ ಗೆಣಸು ಅಕ್ಕಿ ಗೆಣಸು ನೂರೆ ಗೆಣಸು ಕಾಡಿನ ಸೊಪ್ಪು ಬಿದಿರು ಏನು ಅಣಬೆ ಇವೆಲ್ಲ ತಿಂತಾ ಇದ್ದು ಕಾಡಿನ ಜೀವನ ನಮ್ದು ಚೆನ್ನಾಗಿತ್ತು. ನೆಲ್ಲಿಕಾಯಿ ಆಗಿರ್ಬೋದು ಸೀಗೆಕಾಯಿ ಆಗಿರ್ಬೋದು ತಲೆ ತೊಳಿಯಕ್ಕೆ ಸೀಗೆಕಾಯಿ ಕಾರೆಕಾಯಿ ಬಟ್ಟೆ ತೊಳಿಯಕ್ಕೆ ಮತ್ತೆ ನಾರೆ ಗೆಣಸು ಬೇಯಿಸಿ ತಿನ್ನೋದು ಸುಟ್ಟು ತಿನ್ನೋದು ಜೇನು ಕಿತ್ಕೊಬಂದು ಜೇನು ತುಪ್ಪ ಹಚ್ಕೊ ತಿಂತಾ ಇದ್ದು ಅವಾಗ ನಮ್ಮ ಆರೋಗ್ಯ ಚೆನ್ನಾಗಿತ್ತು. ನಾರೆ ಗೆಣಸು ಬೇಯಿಸೋದು ಬೇಯಿಸ್ತಿದ್ದ ಸುಡನ್ನ ಸುಟ್ಕೊ ತಿಂತಿದ್ದು ಇಂಡಿಯಾಕಾಯಿ ಇತ್ತು ಇಂಡಿಯಾಕಾಯಿ ತಿಂತಿದ್ದು ನೆಲ್ಲಿಕಾಯಿ ಅತ್ತಿ ಉಪ್ಪಿನಕಾಯಿ ಹಾಕೊಂಡು ಹಂಗ್ ತಿಂತಾ ಇದ್ದ. ನಮ್ಗೆ ಯಾವುದು ಕಾಡಿನಲ್ಲಿರ ಅಕ್ಕು ಸೊಪ್ಪು ಎಲ್ಲ ತಿನ್ನಂಗಟ ನಮ್ಮ ಆರೋಗ್ಯ ಒಳಗೆ ಗಟ್ಟಿಯಾಗಿತ್ತು, ಆರೋಗ್ಯನು ಚೆನ್ನಾಗಿತ್ತು. ಇವಾಗ ಹೊರಗಡೆ ಬಂದು ಕಾಡಿಗೆ ಸೊಪ್ಪು ಕಿತ್ಕೊ ಬರಕ್ಕೆ ಕಷ್ಟ ಆಗ್ತಾ ಇದೆ, ಕರಳೆ ತರ್ಕೊ ಬರಕ್ಕೆ ಕಷ್ಟ ಆಗ್ತಾ ಇದೆ, ನಾರಗೆಣಸಾಗಿಯ ಕಷ್ಟ ಆಗ್ತಾ ಇದೆ, ತುಂಬಾ ನಮ್ಗೆ ಇವಾಗ ಕಷ್ಟ ಕಾಣಿಸ್ತಾ ಇದೆ. ಅವಾಗ ಸೊಪ್ಪುನೇ ನಮ್ಮ ಜೀವನ, ಗುಂಡಿ ನೀರ್ನೇ ನಮ್ಮ ಜೀವನ, ಪ್ರಾಣಿಗಳು ಕುಡಿತಾ ಇದ್ದೋ ನಾವು ಕುಡಿತಾ ಇದ್ದೋ, ಪ್ರಾಣಿಗಳು ತಿಂತಾ ಇದ್ದೋ ಸೊಪ್ಪು ನಾವು ತಿಂತಾ ಇದ್ದೋ ಚೆನ್ನಾಗಿದ್ದೋ. ಇವಾಗ ನಮ್ಗೆ ಹೊರಗಡೆ ಬಂದು ಒಂದು ಬಿದಿರು ತಿಂದ್ಕೊಳಕ್ ಇವಾಗ ನಮ್ಗೆ ಬೋಂಕಿ ಆಗ್ಬಿಟ್ಟಿದೆ, ಬಿದಿರು ತರಿಯಕ್ಕೆ ಬಿಡ್ತಾ ಇಲ್ಲ. ಆ ಸೊಪ್ಪು ಹೋಗಿ ಕಿತ್ಕೊಂಡು ಬಂದ ಬರಕಾದ್ರೆ ಏನೋ ಕಳ್ತನ ಮಾಡಕ್ ಹೋಯ್ತಾರೆ ಅಂತ ನಮ್ಮ ಮೇಲೆ ಬಳಿಕೆ ಹಾಕ್ತಾ ಇದ್ರು. ಹಿಂಗೆ ಸಮಸ್ಯೆ ನಡೀತಾ ಇದೆ.
0: ಅಮ್ಮ, ಹಿಂದಿನ ಕಾಲದಲ್ಲಿ ನಿಮ್ಮ ಒಂದು ಹಾಡಿಯಲ್ಲಿ ಜನರು ವೃತ್ತಿಯಾಗಿ ಏನೆಲ್ಲ ಕೆಲಸಗಳನ್ನ ಮಾಡ್ತಿದ್ರು, ಈಗ ಪ್ರಸ್ತುತ ದಿನಗಳಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಇದ್ದೀರಾ ಅದ್ರ ಬಗ್ಗೆ ತಿಳಿಸೋದಾದ್ರೆ?
1: ಅವಾಗ ಯಾರಾದ್ರು ಬಿತ್ನ ಬೀಜ ಮಾಡ್ತಾ ಇರ್ಲಿಲ್ಲ, ನಾವೇ ಸ್ವಲ್ಪ ಚಿಕ್ಕ ಪುಟ್ಟ ಮೇಕ್ ಮಾಡ್ತಾ ಇದ್ದೋ ಕೂಪು ಮಾಡ್ಕೊಂಡಿದ್ದೋ, ಇಷ್ಟು ಅಷ್ಟು ರಾಗಿ ಮಾಡಿದ್ರ ರಾಗಿ ಬಿತ್ನ ಇಟ್ಕೊತಿದ್ದೋ, ನಾವೇ ಸ್ವಲ್ಪ ಸ್ವಲ್ಪ ನಮ್ಮ ಜೀವನಕ್ಕೆ ಮಾಡ್ಕೊಂಡು ಕೂಲಿ ಕಂಬಳಕ್ಕೆ ಹೋಯ್ತಾ ಇದ್ದೋ, ಕೂಲಿನ ಮಾಡ್ತಾ ಇದ್ದೋ ನಮ್ಮ ಜಮೀನು ಬೆಳೀತಿದ್ದೋ. ನಾವು ಇವಾಗ ನಮ್ಮ ಒಕ್ಕೂಟದಿಂದ ಬಿತ್ನ ಬೀಜ ಕೊಡೋದ್ರಿಂದ ಹೊರಗಡೆ ಕೆಲ್ಸಕ್ಕೆ ಹೋಗಂಗಿಲ್ಲ, ಮನೆಯಲ್ಲಿ ಇರೋ ಜಮೀನಲ್ಲಿ ದುಡಿತಾ ಇದ್ದೀವಿ, ಅದು ಬೆಳೀತಾ ಇದ್ದೀವಿ. 3-4 ತಿಂಗಳಿಗೆಲ್ಲ ನಮ್ಮ ಬಿತ್ನ ಬೀಜ ಎಲ್ಲ ಮುಗಿತಾ, 4-5 ತಿಂಗಳಿಗೆ ಎಲ್ಲ ಕೂದು ಎಲ್ಲ ಮಾರಾಟಕ್ಕೆ ಹೋಯ್ತಾ ಇದೀವಿ. ನಾವು ತಿನ್ನೋಷ್ಟು ನಾವು ತಿಂತೀವಿ, ಮತ್ತೆ ನಾವು ಇಂಗ್ಲಿಷ್ ಗೊಬ್ಬರ ಏನು ನಾವು ಬಳಸ್ತಾ ಇಲ್ಲ, ನಾವು ಬರೀ ಕಾಡು ಸೊಪ್ಪು ಹಾಕಿ ಕಾಡಿನ ಸೊಪ್ಪಲ್ಲಿ ನಾವು ಬೆಳೆಸಿ ಇವಾಗಲೂ ಕೂಡ ತಿಂತಾ ಇರೋದು. ಕಾಡನ್ನ ಹೊರಗಡೆ ತಕೊಂಡ್ಬಂದು ಮದ್ದು ನಾವು ಹೊಡಿತಾ ಇಲ್ಲ, ಮದ್ದು ಹೊಡಿಯಕ್ಕೆ ನಾವು ಬಿಡ್ತಾನು ಇಲ್ಲ. ನಾವು ತುಂಬೆ ಸೊಪ್ಪು ಸುಂಡೆ ಸೊಪ್ಪು ಇದನ್ನೆಲ್ಲ ಜಬ್ಬಿಟ್ಟು ಅದನ್ನ ರಸ ತೆಗೆದ್ಬಿಟ್ಟು ಆ ರಸನ ಬಾಟ್ಲಿಗೆ ಹಾಕಿ ಅದನ್ನ ರಸನೇ ನಾವು ಹೊಡಿತಾ ಇದ್ದೀವಿ. ಮತ್ತೆ ಕೂಲಿಗೆ ಈಗ ಹೆಚ್ಚಿನ ರೀತಿಲಿ ಹೊಲಸಿ ಕೊಡುಗೆ ಹೋಯ್ತಾ ಇಲ್ಲ, ಮಕ್ಕಳನ್ನ ಸಂಬಳಕ್ಕೆ ಬಿಡ್ತಾ ಇಲ್ಲ, ಈ ರೀತಿ ಇವಾಗ ಜೀವನ ನಡೀತಾ ಇದೆ.
0: ತಾವು ಮುಂಚೆನೆ ಮಾತಾಡ್ತಾ ತಿಳಿಸಿದ್ರಿ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನಿಂದ ಒಂದು ಸಂಘವನ್ನು ಮಾಡಿಕೊಂಡು ಪ್ರಾರಂಭದಲ್ಲಿ 10 ರೂಪಾಯಿ ಉಳಿತಾಯದಿಂದ ಶುರು ಮಾಡಿ ಈಗ 20 ರೂಪಾಯಿ ಉಳಿತಾಯದ ಹಂತಕ್ಕೆ ತಲುಪಿ ಈಗ ಸಂಘವನ್ನು ಪ್ರಸ್ತುತ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ, ಈ ಒಂದು ಮಹಿಳಾ ಸ್ವಸಹಾಯ ಸಂಘದಿಂದ ತಮ್ಮ ಹಾಡಿಗೆ ಏನೆಲ್ಲ ಉಪಯೋಗಗಳಾಯಿತು, ಏನೆಲ್ಲ ಪ್ರಯೋಜನಗಳಿಂದ ತಮ್ಮ ಹಾಡಿ ಈಗ ಮುಂದಿನ ಹಂತಕ್ಕೆ ಒಂದು ಅಭಿವೃದ್ಧಿ ಹಂತವನ್ನು ತಲುಪ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ?
1: ಇವಾಗ ಅದರಿಂದ ನಮಗೆ ಒಕ್ಕೂಟದಿಂದ ನಮ್ಗೆ ಈಗ ಸಪೋರ್ಟ್ ಏನಿದೆ ಅಂತ ಸೋಲಾರ್ಗಳನ್ನ ಸರ್ಕಾರಕ್ಕೆ ಮಾಹಿತಿ ಕೊಟ್ಟು ಪಂಚಾಯತಿಂದ ಸೋಲಾರ್ಗಳು ಕೊಡಿಸಿದ್ದಾರೆ, ಕರೆಂಟ್ಗಳು ಆಗಿದೆ, ಮತ್ತೆ ನಮಗೆ ಕುಡಿಯೋ ನೀರಿಂದು ಆಗಿದೆ, ಬಿತ್ತನೆ ಬೀಜಗಳನ್ನ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಇವಾಗ ಕೂಲಿಗೆ ದಾಸ್ತಿ ಹೆಚ್ಚಿನ ರೀತಿಲಿ ಹೋಯ್ತಾ ಇಲ್ಲ, ಮಕ್ಕಳಿಗೆ ಒಳ್ಳೆ ರೀತಿ ಒಂದು ಒಂದು ಫೋನ್ ರಿಪೇರಿ ಆಗಿರ್ಬೋದು, ಡ್ರೈವಿಂಗ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಇಂಥಗಳ ಕೆಲಸನೂ ಕೂಡ ನಮ್ಮ ಇವಾಗ ನಮ್ಮ ಒಂದು ಸಂಘದ ಮುಖಾಂತರ ನಾವು ಇದನ್ನ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಗೆ ಇದು ಬೇಕು ನಮ್ಮ ಮಕ್ಕಳು ಕೊಡಿ ಅಂತ ನಾವು ಅವ್ರನ್ನೇ ಕೇಳಿ ನಮ್ಮ ಮಕ್ಕಳನ್ನ ಇವಾಗ ಕಳಿಸ್ತಾ ಇದ್ದೀವಿ. ಅದೇ ರೀತಿ ಇನ್ನೂ ಇರೋ ಬರೋ ಮಕ್ಕಳಿಗೆ ಅಷ್ಟೇನೆ ನಮ್ಮ ದೇವರು

0: ಕಲಿಕೆ ಏನಿದೆ, ನಮ್ ದೇವ್ರಿಗೆ ಪೂಜೆ ಮಾಡೋದು, ಮತ್ತೆ ಮದುವೆ ಗಿದುವೆ ಮಾಡ್ಬೇಕಾದ್ರೆ ಏನಾರು ಒಬ್ಬರಿಗೆ ಹೆಣ್ಣು ಕೊಟ್ಟು ಒಂದು ನ್ಯಾಯ ಪಂಚ ತೀರಿಸ್ಬೇಕಾದ್ರೂ ಎಲ್ಲಾನು ಕೂಡಿ ಅದು ಕೂಡ ಮಕ್ಕಳಿಗೆನ್ವೆ. ಈಗಲೂ ನಾವು ಅದನ್ನ ಮಕ್ಕಳಿಗೆ ತಿಳುವಳಿಕೆ ಕೊಡಿಸ್ತಾ ಇದ್ದೀವಿ. ನಮ್ಮ ಸಂಘದ ಮುಖಾಂತರ ಮಕ್ಕಳಿಗೆ ಹಿಂಗೆ ಇಟ್ಕೋಬಾರ್ದು, ಮಕ್ಕಳಿಗೆ ನಾವ್ ಏನ್ ಕಲ್ತಿದೀವಿ ಅದನ್ನ ಮಕ್ಕಳಿಗೆ ಕಲ್ಸ್ಬೇಕಂತೇಳಿ ಸಂಘದಲ್ಲೇ ನಾವು ಚರ್ಚೆ ಮಾಡ್ತೀವಿ. ಹಿಂಗೆ ಮುಂದೆ ಇವಾಗ ಹೋಯ್ತಾ ಇದೀವಿ. ಇವಾಗ ಅದೇ ರೀತಿ ನಾವು ಸಂಘದಲ್ಲೇ ಕೂತು ಚರ್ಚೆ ಮಾಡಿದೀವಿ. ಚರ್ಚೆ ಏನ್ ಮಾಡಿದೀವಿ ಅಂತಂದ್ರೆ, ಮಕ್ಕಳಿಗೆ ಹಿಂಗೆ ಹಿಂಗೆ ಒಂದ್ ಚಿಕ್ಕ ಪುಟ್ಟ ಕೆಲಸ ಇದ್ರೆ ಕೊಡಿ ಸರ್, ನಮ್ಮ ಮಕ್ಕಳು ಓದಿ ಮನೇಲಿದ್ದಾರೆ ಅಂತಂದಕ್ಕೆ ಕಳಿಸ್ಕೊಟ್ಟಿದೀವಿ. ಈಗ ಫೋಕನ್ ಶೀತ್ ಮಾಡ್ತಾ ಇದಾರೆ ಮಕ್ಕಳು, ಚೆನ್ನಾಗಿದ್ದಾರೆ, ಪರವಾಗಿಲ್ಲ. ಅದೇ ರೀತಿ ಇನ್ನೂ ಒಂದು ನಾಲ್ಕು ಮಕ್ಕಳಾರೆ, ಅವ್ರಿಗೂ ಕೂಡ ಅವ್ರಿಗೆ ತಕೊಂಡೋಗ್ಯ ಅಂತ ಕೆಲಸನ ಕೊಡ್ಸೋದು ಒಳ್ಳೇದು ಅಂತ ನನ್ನ ಅನ್ಸಿಕೆನ ಹೇಳ್ತಾ ಇದೀನಿ.
1: ಅಮ್ಮ, ನಿಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಹೇಳೋದಾದ್ರೆ, ಈಗ ನಿಮ್ಮ ಹಬ್ಬಗಳು ಆಚರಣೆಗಳು, ನೀವು ಕಾಡಿನಲ್ಲಿ ವಾಸ ಮಾಡ್ತಾ ಇರ್ಬೇಕಾದ್ರೆ ಯಾವ ರೀತಿಯಾಗಿ ಇರ್ತಿತ್ತು, ಯಾವೆಲ್ಲ ರೀತಿಯ ಹಬ್ಬಗಳನ್ನ ಮತ್ತೆ ದೇವರುಗಳನ್ನ ಪೂಜೆ ಮಾಡ್ತಿದ್ರಿ, ಪ್ರಸ್ತುತ ಈಗ ಅದೇ ದೇವರುಗಳು ಮತ್ತು ಹಬ್ಬಗಳನ್ನ ಪ್ರಸ್ತುತ ದಿನಗಳಲ್ಲಿ ಎಷ್ಟು ಮುಂದುವರಿಸ್ಕೊಂಡು ಅದನ್ನೇ ಪಾಲಿಸ್ಕೊಂಡು ಹೋಗ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ.
0: ಅವಾಗ ನಾವು ಹೆಂಗೆ ನಾವು ಪೂಜೆಗಳನ್ನ ಮಾಡ್ತಾ ಇದ್ದೀವಿ, ದೇವ್ರನ್ನ ಹೆಂಗ ನೆನಿತಾ ಇದ್ದೀವಿ, ಮರದಗಡ್ಡೆಯಲ್ಲಿ ಕೂರಿಸಿ. ಅದೇ ರೀತಿ ಇವಾಗ ಮರದಗಡ್ಡೆಗೆ ಕೂರ್ಸೋಕೆ ನಮ್ಗೆ ಅವಕಾಶ ಇಲ್ಲದ ಕಾರಣದಿಂದ, ನಮ್ಗೆ ಅಲ್ಲಿ ಹೋಗೋಕೆ ಈಗ ಅವಕಾಶ ಇಲ್ಲದ ಕಾರಣದಿಂದ ಮನೆಗಳಲ್ಲಿ ದೂರ ಒಂದು ಸಡ್ಡಾಕಿ ಒಂದು ಕಲ್ಲಾಕಿ ಅದೇ ಅಲ್ಲಿನೇ ನಾವು ಆವಾಗ ಹೆಂಗ್ ನಡೆಸ್ಕೊಂಡಿದ್ದ ಅದೇ ರೀತಿ ಇವಾಗ್ಲೂ ಅದೇ ಪೂಜೆನ ನಡೆಸ್ಕೊಂಡು ಹೋಯ್ತಾ ಇದೀವಿ. ಮತ್ತೆ ನಮ್ ದೇವ್ರನ್ನ ನೆಂದು ಏನಾರು ಹೊಸ ಬೆಳೆ ಹಾಕಿದ್ರೆ, ಹೊಸ ಬೆಳೆಗೆ ಓಣಬ್ಬ ಅಂತ ಇದೆ, ಓಣಬ್ಬ ಬರಾಗಿಂಟ ಹೊಸ ಪದಾರ್ಥ ಏನು ಮುಟ್ತಾ ಇರ್ಲಿಲ್ಲ. ಇವಾಗ ಅದೇ ರೀತಿ ನಾವು ಇನ್ನೂ ಅದೇ ಬೆಳೆನ ತಕೊಬಂದು ಒಂದೊಂದು ಕೊನೆ ಕಿತ್ತು ಪೂಜೆ ಮಾಡಿ ಒಂದ್ ತೆಂಗಿನಕಾಯಿ ಹೊಡೆದು ಗಂಧಕಡ್ಡಿ ಕಸಿ ಅದನ್ನ ಎಡೆ ಮಡಗಿ ದೇವ್ರಿಗೆ ಸತ್ತವ್ರಿಗೂ ಕೊಟ್ಟು ನಾವು ತಿಂದು ಆಗ ಪುನಃ ನಾವು ಹೊಸ ಪದಾರ್ಥ ಅಂತ ನಾವು ತಿನ್ನಕ್ ಹೋಗೋದು.
1: ಈಗಲೂ ಅದನ್ನ ಮುಂದುವರ್ಸ್ಕೊಂಡು ಮಾಡ್ತಾ ಇದ್ದೀರಾ?
0: ಅದೇ ಮುಂದುವರ್ಸ್ಕೊಂಡು ಇವಾಗ್ಲೂ ಹೋಯ್ತಾ ಇದೀವಿ. ಆವಾಗಿಂದ ಸಂಪ್ರದಾಯ ನಮ್ ಹೆಂಗ್ ನಡೀತೋ ಅದೇ ಸಂಪ್ರದಾಯ ಇವಾಗ್ಲೂ ನಾವು ನಡೆಸ್ಕೊಂಡು ಹೋಯ್ತಾ ಇದೀವಿ. ನಾವು ದೇವ್ರಿಗೆ ಪೂಜೆ ಮಾಡದಂತೆ ನಾವು ಮಾತ್ರ ಯಾವ ಕಾರಣಕ್ಕೂ ಹೊಸ ಪದಾರ್ಥ ಮುಟ್ಟಂಗಿಲ್ಲ. ಇವಾಗ ಎಲ್ಲ ಹಾಕಿದೀವಿ, ಭೂಮಿಗೆ ಹಾಕಿದೀವಿ, ಹಾಕಿದ್ರು ಕೂಡ ನಾವು ಅದನ್ನ ಮುಟ್ಬೇಕಾದ್ರೆ ಓಣಬ್ಬ ಬರ್ಬೇಕು, ನಮ್ ಸತ್ತವ್ರಿಗೆ ಹಾಕ್ಬೇಕು, ಪೂಜೆ ಕೊಡ್ಬೇಕು, ನಾವು ಅದನ್ನ ತಿನ್ಬೇಕು, ಅಲ್ಲಗಂಟ ನಾವು ಮುಟ್ಟಂಗಿಲ್ಲ. ಹಬ್ಬ ಮಾಡ್ಬೇಕಾದ್ರೆ ಆವಾಗ ಹಂಗೆಲ್ಲ ನಾವು ಏನು ಒಂದು ಕರಳೆ ಸಿಕ್ಕಿದ್ರು, ಒಂದು ಸೊಪ್ಪು ಸಿಕ್ಕಿದ್ರು ಅದೇ ನಮ್ಗೆ ಹಬ್ಬ ಆಗಿತ್ತು. ಏನು ಜಾಸ್ತಿ ದೊಡ್ಡದಾಗಿ ಹಬ್ಬ ಹೋಯ್ತಾ ಇರಲಿಲ್ಲ. ಇವಾಗ ಹಂಗೆಲ್ಲ, ಇವಾಗ ಕಾಲಿಗೆ ಚಪ್ಪಲಿ ಇಲ್ಲದೆ ನಡೆಯಲ್ಲ, ಇವಾಗ ಮತ್ತೆ ಇದು ಬೆಳಿ ಬಟ್ಟೆ ಇಲ್ಲದೆ ಯಾರು ಹೊರಗಡೆ ಇಳಿಯಲ್ಲ, ಈ ಸಮಯಲ್ಲಿ ಆಗ್ತಾ ಇದೆ. ಎಂದ್ರೂ ಕೂಡ ನಮ್ಮ ಸಂಪ್ರದಾಯ ನಾವು ಬಿಡಲ್ಲ, ನಮ್ಮ ಕಲಿಕೆ ಏನಿದೆ ಅದನ್ನ ಕಲ್ತ್ಕೊಂಡು ಹೋಯ್ತಾ ಇದೀವಿ. ಇವಾಗ ಏನ ಅಂತಂದ್ರೆ ಹಬ್ಬ ಮಾಡ್ಬೇಕಾದ್ರೆ ಏನು ಚಿಕನ್ ಬೇಕಂತೆ, ಮಟನ್ ಬೇಕಂತೆ, ಬಿರಿಯಾನಿ ಆಗ್ಬೇಕಂತೆ, ನೇಚೋರ್ ಆಗ್ಬೇಕು, ಇದು ಮಾಡ್ತಾ ಇದೀವಿ. ಆವಾಗ ನಾವು ಮುದ್ದೆ ಇಪಾಟಿ ಇಷ್ಟು ಸೊಪ್ಪು ಎಡೆ ಮಾಡಿಬಿಟ್ಟು ತಿಂತಾ ಇದ್ವಿ. ಇವಾಗ ಚಿಕನ್ ಆಗ್ಬೇಕು, ಮಟನ್ ಆಗ್ಬೇಕು, ಇವಾಗ ಮಾಡ್ತಾ ಇದೀವಿ.
1: ಅಮ್ಮ, ನಿಮ್ಮ ಒಂದು ಕಲೆ ಮತ್ತೆ ಕರಕುಶಲತೆಯ ಬಗ್ಗೆ ತಿಳಿಸೋದಾದ್ರೆ, ಈಗ ನೀವು ಮಾಡುವಂತ ವಿಶಿಷ್ಟ ಕಲಾಕೃತಿಗಳಾಗಿರ್ಬೋದು, ಬಿದಿರಿನ ಕೆಲಸಗಳಾಗಿರ್ಬೋದು, ಚಿತ್ರಕಲೆಗಳಾಗಿರ್ಬೋದು, ಈ ರೀತಿ ಏನಾದ್ರೂ ತಾವು ಒಂದು ತಮ್ಮ ಹಾಡಿಗಳಲ್ಲಿ ಏನಾದ್ರು ಕೆಲಸಗಳನ್ನ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಹೇಳೋದಾದ್ರೆ.
0: ಚಿತ್ರಕಲೆಗಳು ಅಂತಂದ್ರೆ ನಾವು ಹಿಂಗೆ ಕೂತ್ಕೋತೀವಿ ಎಲ್ಲ ಸಂಘದಲ್ಲಿ, ಅದು ಫುಲ್ ಚರ್ಚೆ ನಮ್ಗೆ ಆಗೋದು. ಯಾಕಂತಾರೆ, ಅವ್ರ ಮನೆ ಕೆಲಸ ಇರುತ್ತೆ, ಭಾನುವಾರ ಒಂದಿವಸ ಟೈಮ್ ಇದೆ, ಅವತ್ತು ಕೂತ್ಕೊಂಡು ಏನಾರು ಚಿತ್ರಕಲೆ ಬಿಡ್ಬೇಕಾದ್ರೆ ಒಂದು ಮರಗಡ ಬಿಡ್ತೀವಿ, ಒಂದು ದೇವ್ರ ಕಲ್ಲು ಅಂತ ಹೇಳಿ ಅದನ್ನ ಬಿಡಿಸ್ತೀವಿ. ಮಕ್ಳ ಹತ್ರ ಅವ್ರನ್ನ ಮಾಹಿತಿ ತಕೋತೀವಿ, ಮಕ್ಕಳು ಶಾಲೆಗೆ ಹೋಗಿ ಬರ್ತಾರಲ್ವ, ಅವ್ರ ಹತ್ರ ಮಾಹಿತಿ ತಗೊಂಡು ಇದು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಂಡು ಮಕ್ಳ ಹತ್ರ ಕೇಳಿ, ಒಂದು ಮರಗಳಾಗಿರಲಿ, ಒಂದು ಪ್ರಾಣಿಗಳಾಗಲಿ, ಏನೋ ಕಾಡಲಿರೋ ಪ್ರಾಣಿ ಆಗಿರ್ಬೋದು, ಸಾಕ ಪ್ರಾಣಿ ಆಗಿರ್ಬೋದು, ಅಂತೆವುಗಳಿದ್ರೆ ಅಂತೆವನಿಗೆ ಒಂದು ಚಿತ್ರಕಲೆ ಅಂತ ಹೇಳಿ ನಾವು ಇದ್ದ ಸೇಡೆ ಅಂತ ಹೇಳ್ತೀವಿ, ಮಕ್ರಿ ಅಂತ ಹೇಳ್ತೀವಿ, ಅದೆಲ್ಲ ಬೊಂಬು ತಗೊಬಂದು ನಾವೇ ಅಲ್ಕು ತೆಗೆದು ಮೊರ ಎಣಿತಿದ್ದು ಒಂದ್ರಿ, ಒಂದು ಹೊರಗಡೆ ನಾವು ಕೊಂಡ್ಕೋತಾ ಇರಲಿಲ್ಲ, ಎಲ್ಲ ನಮ್ಮ ಮನೆ ಮನೇಲಿ ಯಜಮಾನರು ಎಣಿತಾ ಇದ್ರು. ಇವಾಗ ಅವರೆಲ್ಲ ಹೋಗ್ಬಿಟ್ಟು ಇವಾಗ ಚಿಕ್ಕ ಚಿಕ್ಕ ಮಕ್ಕಳು, ಇವಾಗ ಅವರು ಸ್ವಲ್ಪ ಕಲಿಕೆ ಅವ್ರಿಗೆ ಇವಾಗ ಕಲಿಸ್ತಾ ಇದೀವಿ. ಒಂದು ಏನಾರು ಕಡ್ಡಿಗಳಾಗಿರ್ಬೋದು, ಒಂದು ಚೇಣಿ ಇದೆ ಅಲ್ವಾ ಸೇಡೆಯಲ್ಲಿ, ಚೇಣಿ ಆ ಚೇಣಿ ತಗೊಬಂದು ಅದರಲ್ಲಿ ಎಣಿಸ್ತಾ ಇದೀವಿ, ಇದನ್ನ ಕಲಿಬೇಕು ಅಂತ ಹೇಳಿ. ಯಾಕಂತಂದ್ರೆ ನಮ್ಗೆ ಅದು ಪುರುಷರದಾಗಿ ತಿಂದಿತ್ತಿಲ್ಲ ಅದನ್ನ ಎಣಿತಾ ಇದ್ದಿದ್ದು, ಕುಕ್ಕೆ ಆಗಿರ್ಬೋದು, ಮಕ್ಕಳಿ ಆಗಿರ್ಬೋದು, ಮೊರ ಆಗಿರ್ಬೋದು, ಇಂಥವುಗಳನ್ನ ಎಣಿತಾ ಇದ್ದಿದ್ದು ಪುರುಷರು. ಮಹಿಳೆಯರು ಹೆಚ್ಚಿನ ರೀತಿಲಿ ಅದನ್ನ ಮಾಡ್ತಾ ಇರಲಿಲ್ಲ. ಅದೇ ರೀತಿ ಇವಾಗ ಮಕ್ಕಳು ಕೂಡಿ ಅದನ್ನ ನಾವು ಕಲ್ತಿದ್ನ ಇವಾಗ ನಮ್ಮ ಮಕ್ಕಳಿಗೆ ಅದನ್ನ ಕಲಿಸ್ತಾ ಇದ್ದೀವಿ.
1: ಅಮ್ಮ, ಈ ಕಾಲದಲ್ಲಿ ನಿಮ್ಮ ಒಂದು ಸಮುದಾಯ ಎದುರಿಸುತ್ತಿರುವಂತಹ ಪ್ರಮುಖ ಸವಾಲುಗಳೇನು, ಶಿಕ್ಷಣದಲ್ಲಾಗಿರ್ಬೋದು, ಆರೋಗ್ಯ ವ್ಯವಸ್ಥೆಯಲ್ಲಾಗಿರ್ಬೋದು, ಈ ಮೂಲಭೂತ ಸೌಕರ್ಯಗಳು ನಿಮಗೆ ಎಷ್ಟು ದೊರಕ್ತಾ ಇದೆ, ಏನೆಲ್ಲ ಸೌಲಭ್ಯ

0: ಸೌಲಭ್ಯಗಳು ಸಿಗಬೇಕು ಅಂತ ತಾವು ಬಯಸ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ?
1: ನಾವು ಎದುರಿಸೋದು ಏನಂತಂದ್ರೆ ಮಾಹಿತಿ ಕೊಡ್ತೀವಿ ಸಂಘದಿಂದ ಕೂತ್ಕೊಂಡು. ನಮ್ಗೆ ಮನೆ ಇಲ್ಲ, ಕುಡಿಯೋ ನೀರಿಲ್ಲ, ಇದು ಕೊಡ್ಬೇಕಂತೇಳಿ ನಾವು ಪಂಚಾಯತಿಗೆ ಅರ್ಜಿ ಹಾಕ್ತೀವಿ. ಯಾರಾದ್ರೂ ಎದ್ರುಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಸೊತ್ತು, ನಮ್ಮ ತಿನ್ನಕಿರೋದು ಉಣಕಿರೋದು ಕೊಡಿ ಅಂತ ನಾವು ಅವ್ರಿಗೆ ಮಾಹಿತಿ ಕೊಡ್ತೀವಿ. ಕೊಟ್ಟರು ಕೂಡ ನಮ್ಗೆ ಸರಿಯಾಗಿ ಅದು ನಮ್ಗೆ ಸಿಗ್ತಾ ಇಲ್ಲ. ಇದು ಮಕ್ಕಳಿಗೆ ಶಿಕ್ಷಣ ಆಗಿರ್ಬೋದು ನೋಡಿ, ನಮ್ಮ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗ್ತಾ ಇದೆ, ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಅಂತ ಕೇಳಿಸ್ತಾ ಇದ್ದೀನಿ. ಒಂದು ಹಕ್ಕು ಪತ್ರ ಆಗಿರ್ಬೋದು, ನಮ್ಗೆ ಹಕ್ಕು ಪತ್ರ ಯಾರತ್ರ ನಾವು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಯಾಕಂತಾರೆ ಅದು ನಮ್ಮ ಜೀವನ, ನಮ್ಮ ಸಾಸು ಅಂತ ಅದನ್ನ ನಮ್ಗೆ ಬೇಕು ಅಂತ ಕೇಳ್ತಾ ಇದ್ದೀವಿ. ಇಲ್ಲೋರ್ಗಾಗಿ ಅದು ಆಗಿಲ್ಲ. ಇವಾಗ ನಮ್ಗೆ ಬೇಕಾಗಿರೋದು ಏನಂತಂದ್ರೆ ಒಂದು ಬೋರು ಹೊಡಿಸ್ಕೊಟ್ರೆ ನಮ್ಗೆ ಒಳ್ಳೇದು ಅಂತ ನನ್ನ ಅನಿಸಿಕೆನ ನಾನು ಕೈ ಮುಗಿದು ನಾನು ತಮ್ಮನ್ನ ಕೇಳಕ್ಕಂತ ಇಷ್ಟಪಡ್ತೀನಿ. ಒಂದು ಬೋರ್ ಕೊಟ್ಟಿದ್ರೆ ನಮ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳನ್ನ ಮುಂದೆ ತಗೊಂಡೋಗಕ್ಕನು, ನಮ್ಮ ಆರೋಗ್ಯನೂ ಆರಿಸ್ಕೊಳ್ಳೋಕ್ಕನು ನಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಅದು ಒಂದು ಇದೆ. ಮತ್ತೆ ಇನ್ನೊಂದು ಮನೆಗಳದು ತುಂಬಾ ಕೊರತೆ ಆಗಿದೆ. ಮನೆಗಳದು ರೋಡೊಂದು ಶೌಚಾಲಯ, ರಾತ್ರಿ ಹೊತ್ತು ಕಣ್ಣಿಗೆ ನಿದ್ರೆ ಇಲ್ಲ. ಹುಲಿಗಳು, ಚಿರತೆಗಳು, ಆನೆಗಳು ಎಲ್ಲ ಕಿರ್ಚ್ಕೊಂಡು ಪಕ್ಕ ಹೋಯ್ತಾ ಇದ್ರು. ಟ್ರಂಚ್ ಹೊಡೆದಿದ್ದಾರೆ, ಟ್ರಂಚ್ ಹೊಡೆದಿದ್ರು ಕೂಡ ಮಣ್ಣು ಒದ್ದು ದಾರಿ ಮಾಡಿ ನೋಡಿ ಎಲ್ಲ ನೆರೆದಾಡ್ತಾ ಇದೆ. ರಾತ್ರಿ ಬೆಳಗ್ಗೆ ಆ ಗಂಟೆ 3 ಗಂಟೆ ಆ ಗಂಟೆ ನಿಜವಾಗ್ಲು ನಾವು ನಿದ್ರೆ ಮಾಡಲ್ಲ. 3 ಗಂಟೆ ಕಳೆದ್ಮೇಲೆ ನಾವು ನಿದ್ರೆ ಮಾಡೋದು. ಇಷ್ಟು ಪರಿಸ್ಥಿತಿಯಲ್ಲಿ ಇದ್ದೀನಿ. ಅದಕ್ಕೆ ಒಂದು ಕರೆಂಟ್ ಆಗಿರ್ಬೋದು, ಒಂದು ಸೋಲಾರ್ ಆಗಿರ್ಬೋದು, ಮನೆಗಳು ಸ್ವಲ್ಪ ಗಟ್ಟಿಯಾಗಿರೋ ಒಂದು ಮನೆ ಇದು ಕೊಡಿಸಿದ್ರೆ ಒಳ್ಳೇದು ಅಂತ ಹೇಳಿ ಇನ್ನ ಸರ್ಕಾರದಿಂದ ನಾವು ಬೇಡ್ಕೋತಾ ಇದ್ದೀವಿ. ಇಲ್ಲೋರ್ಗಾಗಿ ನಮ್ಮ ಮನೆಗಳಾಗಿಲ್ಲ, ಆ ಮನೆ ಆಗ್ಬೇಕು, ರೋಡ್ ಆಗ್ಬೇಕು, ಶೌಚಾಲಯ, ಇದು ಇಷ್ಟಕ್ಕೆ ನಮ್ಗೆ ಒಂದು ಮಾಡ್ಕೊಡ್ಬೇಕಂತೇಳಿ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ.
0: ಅಮ್ಮ, ನಿಮ್ಮ ಒಂದು ಬುಡಕಟ್ಟು ಸಮುದಾಯದವರು ಈಗ ಆಧುನಿಕ ತಂತ್ರಜ್ಞಾನವನ್ನ ಹೇಗೆ ಬಳಸ್ತಾ ಇದ್ದಾರೆ, ಇದರಿಂದ ನಿಮ್ಮ ಜೀವನಕ್ಕೆ ಏನಾದರೂ ಅನುಕೂಲಗಳಾಗ್ತಾ ಇದೆಯಾ, ಅದ್ರ ಬಗ್ಗೆ ಹೇಳೋದಾದ್ರೆ?
1: ಅದು ಅನುಕೂಲಗಳು ಅಂತಂದ್ರೆ ಇವಾಗ ಅದೇ ಕಷ್ಟ ಆಗಿರೋದು ನಮ್ಗೆ. ರೋಡ್ ಇಲ್ಲದೆ ಕಾರಣದಿಂದ ಗಾಡಿ ಇಲ್ಲೇನಾರು ಬರಂಗಿಲ್ಲ. ಇನ್ನೊಬ್ಬನ ಹತ್ರ ಗಾಡಿನ ತಗೊಬಂದು ಇನ್ನೊಬ್ಬನ ಹತ್ರ ಸಂಘದಿಂದ ತಗೋತೀವಿ. 2,000-3,000 ತಗೊಂಡು ಸಾಲಾಗಿ ತಗೊಂಡು ಗಾಡಿನ ಕರೆಸ್ತೀವಿ. ಗಾಡಿ ಬರೋಕ್ಕೆ ರೋಡು ಸರಿಯಾಗಿ ನಮ್ಗೆ ಕರೆಕ್ಟಾಗಿಲ್ಲ. ಉಳುಮೆ ಮಾಡಿಸ್ಕೊಳ್ಳೋಕ್ಕೆ ಎತ್ತುಗಳು ಅದು ಇಲ್ಲ. ಎತ್ತಿದ್ರೆ ಎತ್ತಿಲ್ಲೇ ಉಳುಮೆ ಮಾಡ್ಬೋದಾಗಿತ್ತು, ಅದು ಇಲ್ಲ. ಅದೇ ರೀತಿ ನಮ್ಗೆ ಉಳುಮೆಲಿ ತುಂಬ ನಮಗೆ ಕೊರತೆಗಳಾಗಿದೆ. ಉಳುಮೆಲಿ ಕೊರತೆಗಳಾಗಿದೆ, ಮತ್ತೆ ಈ ನೀರಿನದು ಕೊರತೆಗಳಾಗಿದೆ ತುಂಬ. ಯಾವುದು ಅಂತಂದ್ರೆ ನಮ್ಮ ರೋಡಿಂದ ಸಮಸ್ಯೆ ಹೆಚ್ಚಿನ ರೀತಿ ಆಗಿರೋದು. ಉಳುಮೆ ಮಾಡ್ಬೇಕಾದ್ರೆ ಟ್ರಾಕ್ಟ್ರು ಇನ್ನೊಬ್ಬನ ಹತ್ರ ತರ್ಬೇಕಾದ್ರೆ ಅವ್ನಿಗೆ 2,000-3,000 ಅವ್ನಿಗೆ ಕೊಡ್ಬೇಕು. ಗಂಟೆಗೆ ಇಷ್ಟು ಅಂತ ಇದೆ, 600 ರೂಪಾಯಿ ಒಂದು ಗಂಟೆಗೆ. ಆ ಗಂಟೆಗೆ 600 ರೂಪಾಯಿ ಆದರೆ 2-3 ಗಂಟೆ ಟೈಮ್ ಉಳ್ಬೇಕಾದ್ರೆ 3,000-4,000 ಅವ್ನಿಗೆ ಫೀಸ್ ಕಟ್ಬಿಟ್ಟು ಹಾಗೆ ನಾವು ಉಳಿಸ್ಬೇಕು. ಅವ್ನು ಬರದೆ ಹೋದ್ರೆ ಏನು ಮಾಡಬೇಕು, ಗುದ್ದಲಿ ತಗೊಂಡಾಗ ಆಗಿಬೇಕು. ನಾನೇ ಇಷ್ಟೊಂದು ಗಂಟೆ ಅಗಿತಾ ಇದ್ದೆ, ಅಗಿತಾ ಇದ್ದು ಪುನಃ ಇವಾಗ ಬಂದು ನೀವು ಬಂದಿವ್ರಿ ಅಂದ್ಕೆ ನಾನು ಅಲ್ಲಿಂದ ಬೇಗ ಈ ಕಡೆ ಓಡ್ ಬಂದಿದ್ದು. ಅದು ನಮ್ಗೆ ತುಂಬ ಕೊರತೆಗಳಾಗಿದೆ.
0: ನಮ್ಮ ಸರ್ಕಾರದಿಂದ ಅಥವಾ ಬೇರೆ ಸಂಸ್ಥೆಗಳಿಂದ ನಿಮ್ಗೆ ಸಿಗ್ತಾ ಇರೋಂತ ಬೆಂಬಲ ಹೇಗಿದೆ, ಇನ್ನಷ್ಟು ಉತ್ತಮ ಆಗ್ಬೇಕು ಅಂದ್ರೆ ಏನೆಲ್ಲ ಆಗ್ಬೇಕು ಅಂತ ಬಯಸ್ತೀರಾ?
1: ನಮ್ಗೆ ಇವಾಗ ಸಂಸ್ಥೆಗಳಿಂದ ನಾವು ಕೇಳ್ತಿರೋದು ಅಷ್ಟೇನೆ, ಹಕ್ಕುಪತ್ರ ಒಂದಾಗ್ಬೇಕು, ಕುಡಿಯೋ ನೀರಾಗಿರ್ಬೇಕು, ಶೌಚಾಲಯ ಆಗಿರ್ಬೋದು, ಮನೆಗಳಾಗಿರ್ಬೋದು, ಇಷ್ಟು ನಮ್ಗೆ ಅವಕಾಶ ಮಾಡಿ ಒಂದು ಬೋರ್ನು ನಮ್ಮ ಜಮೀನಿಗೆ ಓಡಿಸ್ಕೊಟ್ರೆ ನಮ್ಮ ಜೀವನ ಒಳ್ಳೆ ರೀತಿ ಸಾಗಿಸ್ಕೊಂಡು ಹೋಗ್ಬೋದು ಅಂತ ನನ್ನ ಅನ್ಸಿ ಕೇಳ್ತಾ ಇದ್ದೀನಿ. ಸರ್ಕಾರದಿಂದ ಸಿಕ್ಬೇಕಾದ್ರೂ ತಾನೇ ಸರ್ಕಾರದಿಂದ ಕೊಡ್ಬೇಕಾದ್ರೆ ಮನೆ ಕೊಡ್ಬೇಕು, ರೋಡ್ ಸಾಂಕ್ಷನ್ ಆಗುತ್ತೆ ರೋಡ್ ಕೊಡ್ಬೇಕು, ಏನೋ ಹಕ್ಕುಪತ್ರ ಏನೋ ಕೊಡ್ಬೇಕಾದ್ರೆ ಹಕ್ಕುಪತ್ರ ಕೊಡ್ಬೇಕು. ಈ 3 ಕೆಲಸ ನಮ್ಗೆ ಕರೆಕ್ಟ್ ಆಗಿ ಸರ್ಕಾರದಿಂದ ನಮ್ಮ ಮಾಹಿತಿ ಆಗ್ಬೇಕು. ಸಂಸ್ಥೆಲಿ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ. ಹೆಂಗ ಸಪೋರ್ಟ್ ಮಾಡ್ತಾ ಇದಾರೆ ಅಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆನ ಸಪೋರ್ಟ್ ಮಾಡ್ತಾ ಇದಾರೆ, ಮತ್ತೆ ಆರೋಗ್ಯಕ್ಕೆನು ಸಪೋರ್ಟ್ ಮಾಡ್ತಾ ಇದಾರೆ, ಬಿತ್ತನೆ ಬೀಜಗಳು ಸಪೋರ್ಟ್ ಮಾಡ್ತಾ ಇದಾರೆ, ಕೋಳಿಗಳು ಆಡುಗಳು ಇವೆಲ್ಲ ಕೊಟ್ಟು ಸಂಸ್ಥೆಯಿಂದ ನಮ್ಗೆ ತುಂಬಾ ನಮ್ಮ ಒಕ್ಕೂಟದಿಂದ ನಮ್ಗೆ ತುಂಬಾ ಸಹಕಾರ ಮಾಡಿದ್ದಾರೆ. ಮತ್ತೊಮ್ಮೆ ಬೇಕಾದ್ರೆ ಅವ್ರಿಗೆ ಕೈ ಮುಗಿದು ನಾ ಇನ್ನೊಂದು ಸಲ ಬೇಕಾರೆ ಅವ್ರಿಗೆ ನಮಸ್ಕಾರ ಹೇಳ್ತೀನಿ. ಯಾಕಂತಂದ್ರೆ ಸಂಸ್ಥೆ ಇದ್ದಿನಿಂದ ನಮ್ಗೆ ಇಷ್ಟ ಅಲ್ಲ, ನಮ್ಗೆ ಮುಂದೆ ಬಂದಿದೀವಿ ಅಂತ ನನ್ನ ಅನ್ಸಿಕೆ. ಸರ್ಕಾರದಿಂದ ಹೇಳ್ಬೇಕಾದ್ರೆ ನಿಜವಾಗ್ಲು ಒಂದು ಪದಾರ್ಥಗಳನ್ನು ನಮ್ಗೆ ಇಲ್ಲೋರ್ಗ ಕೊಟ್ಟಿಲ್ಲ. ಒಂದು ಟೈಮಲ್ಲಿ ಮಾತ್ರ ಸರ್ಕಾರ ನಮ್ಮನ್ನ ಇಲ್ಲಿದ್ದಾರೆ ಅಂತ ಗುರುತಿಸ್ಕೊಂಡು ಬರ್ತಾ ಇದಾರೆ. ಓಟಿನ ಟೈಮಲ್ಲಿ ಮಾತ್ರ ಬರ್ತಾರೆ, ಇಲ್ಲಂತ ಹೇಳಲ್ಲ. ಇವಾಗ ನಾವು ಎಲ್ಲಿದ್ದೀವಿ ಏನಿದ್ದೀವಿ, ಜನ ಸಾಯ್ತಾರ ಬದುಕುತ್ತಾರ, ಅವ್ರ ಜೀವನ ಯಾವ ರೀತಿ ಇದೆ ಅಂತೇಳಿ ಸರ್ಕಾರ ಯಾವ ಕಾರಣಕ್ಕೂ ಅವರು ಮಾಹಿತಿಗಳನ್ನ ಇಲ್ಲೋರ್ಗಾಗಿ ಅವ್ರು ನಮ್ಮ ಕಷ್ಟನ ಅವ್ರು ಹಂಚ್ಕೊಂಡಿಲ್ಲ. ಯಾಕೆ ಹಂಚ್ಕೊಂಡಿಲ್ಲ ಅಂತಂದ್ರೆ ನಾವು ನಮ್ಮ ಈ ಒಕ್ಕೂಟದಿಂದ ನಮ್ಮ ಒಂದು ಸಂಘದಿಂದ ನಾವು ಈ ಮುಂದರ್ಕೊಂಡು ಹೋಗಿದ್ ಬಿಟ್ರೆ ಸರ್ಕಾರದಿಂದ ಸೌಲಭ್ಯಗಳು ನಮ್ಗೆ ಇನ್ನೂ ದೊರಕಿಲ್ಲ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ.
0: ನಮ್ಮ ಮುಂದಿನ ಒಂದು 10 ವರ್ಷಗಳಲ್ಲಿ ನಿಮ್ಮ ಹಾಡಿ ಹೇಗಿರ್ಬೇಕು ಅಂತ ನೀವು ಕನಸು ಕಾಣ್ತಾ ಇದ್ದೀರಾ, ನಿಮ್ಮ ಕನಸಿನ ಹಾಡಿಯನ್ನ ನಮ್ಮ ಕೇಳುಗರ ಜೊತೆ ಹಂಚ್ಕೊಳ್ಳೋದಾದ್ರೆ?
1: ನಮ್ಮ ಹಾಡಿಗಳು ಹೆಂಗೆ ಆಗ್ಬೇಕಂದ್ರೆ ನಮ್ಗೆ ಕಾಲೋನಿ ಆಗ್ಬೇಕು, ನಮ್ಮ ಮಕ್ಕಳು ಮುಂದೆ ವಿದ್ಯಾವಂತರಾಗಿ ಒಳ್ಳೆ ಒಳ್ಳೆ

0: ಸಿಟಿಲಿ ಇರಬೇಕು. ನೀವ್ ಹೆಂಗೆ ಸಿಟಿಲಿ ಹೆಂಗೆ ಇದ್ರಿ, ಅದೇ ರೀತಿ ನಮ್ನು ಮುಂದೆ ಅಭಿವೃದ್ಧಿ ಮಾಡ್ಕೊಡಿ ಅಂತೇಳಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ.
1: ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ?
0: ಇಷ್ಟೆಲ್ಲ ನಮ್ಮ ಕಷ್ಟಗಳನ್ನೆಲ್ಲ ಹಂಚ್ಕೊಂಡಿದ್ದೀವಿ ಸರ್ಕಾರಕ್ಕೆ, ಇವಾಗ ನಾವು ಮಾಹಿತಿ ಏನು ಕೇಳ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಕಷ್ಟಗಳನ್ನ ಒಂಚೂರು ಒಳ್ಳೆ ರೀತಿ ನಮಗೆ ಜನಿಕೆ ಮಾಡಿ ನಮ್ಮ ಒಂದು ಕಾಲೋನಿ ಚೆನ್ನಾಗಿ ಮಾಡಿಕೊಡಿ ಅಂತೇಳಿ ಸರ್ಕಾರನ ಕೈ ಮುಗಿದು ನಾನು ಕೇಳ್ಕೊತಾ ಇದ್ದೀನಿ.
1: ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಿರುವ ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಕಷ್ಟಗಳಿದ್ದರೂ ನಗುವನ್ನು ಕಳೆದುಕೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಬಂದಿರುವ ಇವರ ಸ್ಫೂರ್ತಿದಾಯಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯಲಿ. ಇಲ್ಲಿಯವರೆಗೂ ತಮ್ಮ ಹಾಡಿಯ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಹಾಡಿಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುವರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಅಮ್ಮ.
0: ಇಷ್ಟೆಲ್ಲ ನಮ್ಮ ಕಷ್ಟನ ಹಂಚಿಕೊಂಡಿರೋದಕ್ಕೆ ನಮ್ಮ ಸಂಸ್ಥೆ ಆಗಿರ್ಬೋದು, ನಮ್ಮ ಸರ್ಕಾರ ಆಗಿರ್ಬೋದು, ಅವ್ರಿಗೆಲ್ಲ ನಮಸ್ಕಾರ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.
1: ಪ್ರಿಯ ಕೇಳುವರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಡಿ ಬಿ ಕುಪ್ಪೆ ಗ್ರಾಮ ಪಂಚಾಯಿತಿಯ ಮುಚ್ಚೂರು ಹಾಡಿಯ ಹಾಡಿಯ ನಿವಾಸಿಗರಾದ ಮತ್ತು ಹಾಡಿಯ ಹಿರಿಯರಾದ ಶ್ರೀಮತಿ ಪಾರ್ವತಿರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಹಾಡಿಯ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಡಿಬಿ ಕುಪ್ಪೆ ಗ್ರಾಮ ಪಂಚಾಯಿತಿಯ ಮಚ್ಚೂರು ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಡಿಯ ಹಿರಿಯರು ಹಾಗೂ ನಿವಾಸಿಗರಾದ ಶ್ರೀಮತಿ ಪಾರ್ವತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳ್ಳಿಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ಭಾನುವಾರ ವಿವಿಧ ಚಟುವಟಿಕೆ ಆಯೋಜನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಭೌಗೋಳಿಕ ಮಾನ್ಯತೆಯ ಜವಳಿ ಉತ್ಪನ್ನಗಳ ಉತ್ತೇಜನಕ್ಕೆ ಜವಳಿ ಸಚಿವಾಲಯದಿಂದ ಹಲವು ಕ್ರಮ. ಕರ್ನಾಟಕದ ಹಿತ ಕಾಪಾಡಲು ಬದ್ಧ, ಬಂದ್ ಮಾಡದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಈ ವರ್ಷದ ಸೆಪ್ಟೆಂಬರ್ನಿಂದ ದಿನಕ್ಕೆ 188,000 ಬ್ಯಾರೆಲ್ಗಳಷ್ಟು ಹೆಚ್ಚುವರಿ ತೈಲ ಉತ್ಪಾದನೆಗೆ ಒಪೆಕ್ ಪ್ಲಸ್ ಸಂಘಟನೆ ಸಮ್ಮತಿ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ, ಇಂದು ಕೊನೆಯ ದಿನ, ಪದಕ ಗೆಲ್ಲುವ ನಿರೀಕ್ಷೆಯಲ್ಲಿ ಭಾರತ. ವಾರ್ತೆಗಳ ವಿವರ. ವಿಕಸಿತ ಭಾರತವಾಗುವತ್ತ ಸಾಗುತ್ತಿರುವ ಈ ಸಂದರ್ಭದಲ್ಲಿ ದೇಶದ ಯುವಜನರು ದೈಹಿಕವಾಗಿ ಸದೃಢ, ಮಾನಸಿಕವಾಗಿ ಬಲಿಷ್ಠ ಹಾಗೂ ಆತ್ಮವಿಶ್ವಾಸದಿಂದ ಕೂಡಿರಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ವಿಕಸಿತ ಭಾರತ ಸಂಕಲ್ಪದಡಿಯ ನಶಾಮುಕ್ತ ಯುವ ಅಭಿಯಾನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವರ್ಚುವಲ್ ರೂಪದಲ್ಲಿ ಪಾಲ್ಗೊಂಡ ಪ್ರಧಾನಮಂತ್ರಿ, ಯುವಜನರು ಮಾದಕ ವಸ್ತುಗಳಿಂದ ಸದಾ ದೂರವಿದ್ದು ಆರೋಗ್ಯಕರ ಜೀವನ ಶೈಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ಅಭಿಯಾನದೊಂದಿಗೆ ಮಾದಕ ವಸ್ತುಗಳ ವಿರುದ್ಧ ದೇಶಾದ್ಯಂತ 100 ವಾರಗಳ ಜನಾಂದೋಲನದ ಆರಂಭವಾಗಲಿದೆ. ದೇಶಾದ್ಯಂತ ಪ್ರತಿ ಭಾನುವಾರ ವಿವಿಧ ಚಟುವಟಿಕೆಗಳನ್ನು ಆಯೋಜಿಸಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ

0: ಜಾಗೃತಿ ಮೂಡಿಸುವ ಜೊತೆಗೆ ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣದಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲಾಗುವುದು ಎಂದು ಪ್ರಧಾನಿ ಹೇಳಿದ್ದಾರೆ. ಮಾದಕ ವಸ್ತುಗಳ ವ್ಯಸನದಿಂದಾಗಿ ಜನರು ತಮ್ಮ ಗುರಿಗಳೆಡೆಗೆ ಗಮನ ಹರಿಸದೆ ತಮ್ಮ ಕನಸುಗಳ ಸಾಕಾರಕ್ಕಾಗಿ ಕಾರ್ಯಪ್ರವೃತ್ತರಾಗದಂತಾಗಿದೆ. ಇದು ಕುಟುಂಬಗಳನ್ನು ನಾಶಪಡಿಸುವ ಜೊತೆಗೆ ದೇಶದ ಶಕ್ತಿಯನ್ನು ದುರ್ಬಲಗೊಳಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಮಾದಕ ವ್ಯಸನವು ವೃತ್ತಿ ಜೀವನಕ್ಕೆ ಕಂಟಕ ಮಾತ್ರವಲ್ಲದೆ ಕೌಟುಂಬಿಕ ಜೀವನದ ಮೇಲೂ ಗಂಭೀರ ಪರಿಣಾಮ ಬೀರಿ ಉತ್ತಮ ಭವಿಷ್ಯಕ್ಕೆ ಅಡ್ಡಿಯಾಗುತ್ತಿದೆ. ಕುಟುಂಬಗಳು ಮಾದಕ ವ್ಯಸನದ ಪ್ರಕರಣಗಳನ್ನು ಮುಚ್ಚಿಡದಂತೆ ಮನವಿ ಮಾಡಿರುವ ಪ್ರಧಾನಿ, ಸಕಾಲದಲ್ಲಿ ನೆರವು ಪಡೆದು ಮುಕ್ತವಾಗಿ ಸಂವಹನ ನಡೆಸಿ ತಜ್ಞರ ಸಲಹೆ ಹಾಗೂ ವೈದ್ಯರ ನೆರವು ಪಡೆಯುವಂತೆ ಕಿವಿಮಾತು ಹೇಳಿದ್ದಾರೆ. ಒಂಟಿಯಾಗಿರಲು ಬಯಸುವುದು, ಯಾರೊಂದಿಗೂ ಮಾತನಾಡದೇ ಇರುವುದು, ತಡವಾಗಿ ಮನೆಗೆ ಬರುವುದು, ಪದೇ ಪದೇ ಹಣ ಕೇಳುವುದು ಸೇರಿದಂತೆ ಅಸಹಜ ವರ್ತನೆ ಕಂಡುಬಂದಲ್ಲಿ ಅದು ಮಾದಕ ವ್ಯಸನದ ಆರಂಭಿಕ ಸೂಚನೆಯಾಗಿರಬಹುದು ಎಂದು ಅವರು ವಿವರಿಸಿದ್ದಾರೆ. ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಶಾಲಾ ಕಾಲೇಜುಗಳು ಹಾಗೂ ವಿಶ್ವವಿದ್ಯಾಲಯಗಳ ಬೋಧಕರು ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಬೇಕು, ಶಿಕ್ಷಣ ಸಂಸ್ಥೆಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎಂದು ಪ್ರಧಾನಮಂತ್ರಿ ಸಲಹೆ ನೀಡಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ದೇಶದ 28,000 ಸ್ಥಳಗಳಿಂದ 1 ಕೋಟಿಗೂ ಅಧಿಕ ಯುವಜನರು ಪಾಲ್ಗೊಂಡಿದ್ದರು. ವಿವಿಧ ರಾಜ್ಯಗಳ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಮೈ ಭಾರತ್ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು, ಶಾಲೆ ಕಾಲೇಜು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು, ಯುವಜನ ಕ್ಲಬ್ಗಳು, ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ಆಧ್ಯಾತ್ಮಿಕ ಸಂಘಟನೆಗಳ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಭಾರತದಲ್ಲಿ ಭೌಗೋಳಿಕ ಮಾನ್ಯತೆ ಜಿಐ ಟ್ಯಾಗ್ ಪಡೆದ ಕೈಮಗ್ಗ ಹಾಗೂ ಕರಕುಶಲ ಉತ್ಪನ್ನಗಳನ್ನು ಪ್ರದರ್ಶಿಸಲು ಜಿಐ ಅಂಡ್ ಬಿಯಾಂಡ್ 2.0 ಶೃಂಗಸಭೆಯನ್ನು ಜವಳಿ ಸಚಿವಾಲಯ ಆಯೋಜಿಸಲಿದೆ. ನವದೆಹಲಿಯಲ್ಲಿ ಬುಧವಾರ ನಡೆಯಲಿರುವ ಈ ಶೃಂಗಸಭೆಗೆ ಕೇಂದ್ರ ಜವಳಿ ಖಾತೆ ರಾಜ್ಯ ಸಚಿವ ಪವಿತ್ರ ಮಾರ್ಗರೀಟಾ ಚಾಲನೆ ನೀಡಲಿದ್ದಾರೆ. ಜಿಐ ಉತ್ಪನ್ನಗಳ ಉತ್ತೇಜಿಸುವ ಮತ್ತು ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಅವುಗಳ ಸ್ಥಾನ ಬಲಪಡಿಸುವುದು ಉದ್ದೇಶದ ಈ ಶೃಂಗಸಭೆಯಲ್ಲಿ ಸುಮಾರು 10 ದೇಶಗಳ ವಿದೇಶಿ ಖರೀದಿದಾರರು, ದೇಶದ ವಿವಿಧ ಭಾಗಗಳ ರಫ್ತುದಾರರು ಹಾಗೂ ಬಹುರಾಷ್ಟ್ರೀಯ ಕಂಪನಿಗಳ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ದೇಶದ ವಿವಿಧ ಭಾಗಗಳ 100ಕ್ಕೂ ಅಧಿಕ ಜಿಐ ನೋಂದಾಯಿತ ಕೈಮಗ್ಗ ಮತ್ತು ಕರಕುಶಲ ಉತ್ಪನ್ನಗಳ ಪ್ರದರ್ಶನ ಇದರ ಪ್ರಮುಖ ಆಕರ್ಷಣೆಯಾಗಿರಲಿದೆ. ಭಾರತದ ವೈವಿಧ್ಯಮಯ ನೇಯ್ಗೆ ಪರಂಪರೆಯನ್ನು ಪರಿಚಯಿಸುವ ವಿಷಯಾಧಾರಿತ ಪ್ರದರ್ಶನಗಳ ಜೊತೆಗೆ ಕೈಮಗ್ಗ ನೇಯ್ಗೆ ಮತ್ತು ಕರಕುಶಲ ಉತ್ಪನ್ನಗಳ ತಯಾರಿಕೆಯ ನೇರ ಪ್ರಾತ್ಯಕ್ಷಿಕೆಗಳು ಇರಲಿವೆ. ಜವಳಿ ಸಚಿವಾಲಯದ ವತಿಯಿಂದ ಅರಿವೆಯೊಳಗಿನ ಪ್ರಪಂಚ, ನೇಯ್ಗೆಯ ಹೊಸ ವಿಧಾನ ಎಂಬ ವಿಷಯಾಧಾರಿತ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ನವದೆಹಲಿಯಲ್ಲಿ ಆಯೋಜಿಸಲಾಗಿರುವ ಈ ಪ್ರದರ್ಶನ ಇದೇ 5ರಂದು ಉದ್ಘಾಟನೆಯಾಗಲಿದೆ. ಈ ತಿಂಗಳ 6ರಿಂದ 19ರವರೆಗೆ ಬೆಳಿಗ್ಗೆ 11ರಿಂದ ಸಂಜೆ 6 ಗಂಟೆಯವರೆಗೆ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಿರಲಿದೆ. ಕೈಮಗ್ಗವನ್ನು ಕೇವಲ ವಸ್ತು ರೂಪದಲ್ಲಿ ನೋಡುವ ಪರಿಕಲ್ಪನೆಯನ್ನು ವಿಸ್ತರಿಸುವ ಸಮಕಾಲೀನ ಜವಳಿ ಕಲಾವಿದರು, ವಿನ್ಯಾಸಕರು ಹಾಗೂ ಕರಕುಶಲ ಸಮೂಹಗಳನ್ನು ಈ ಪ್ರದರ್ಶನ ಒಂದೆಡೆ ಸೇರಿಸಲಿದೆ ಎಂದು ಜವಳಿ ಸಚಿವಾಲಯ ತಿಳಿಸಿದೆ. ಸಂಶೋಧನಾ ಆಧಾರಿತ ಕಲಾಕೃತಿಗಳು, ಕಲಾವಿದರು, ಕಲಾಕುಶಲಕರ್ಮಿಗಳು, ಸಹಯೋಗ ಹಾಗೂ ಅನುಭವಾತ್ಮಕ ವಿನ್ಯಾಸಗಳ ಮೂಲಕ ಜವಳಿ ತಯಾರಿಕೆಯ ಸಾಮಾಜಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಪ್ರದರ್ಶನದಲ್ಲಿ ಪರಿಚಯಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ ಹಿತ ಕಾಪಾಡಲು ಸರ್ಕಾರ ಬದ್ಧವಾಗಿದ್ದು ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧ ರಾಜಕೀಯ ಪಕ್ಷಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ನೀಡದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸರ್ವಪಕ್ಷ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರ ಹಿತವೇ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು ನ್ಯಾಯ ಖಾತರಿಪಡಿಸುತ್ತಾ ರಾಜ್ಯದ ಜನರ ರಕ್ಷಣೆಗೆ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು. ಈಗ ಮಳೆಯಾಗಿದ್ದು ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದೆ. ಕಬಿನಿ ಜಲಾಶಯ ತುಂಬಿದ್ದು ಕೃಷ್ಣರಾಜಸಾಗರದ ಒಳಹರಿವು ಹೆಚ್ಚಾಗಿದೆ. ಕುಡಿಯುವ ನೀರಾಗಿ ಬಳಕೆಗೆ ಮಾತ್ರ ಮಿತ ಪ್ರಮಾಣದಲ್ಲಿ ನೀರು ಹರಿಸಲಾಗುತ್ತಿದ್ದು ನೀರಾವರಿಗೆ ಹೆಚ್ಚಿನ ನೀರು ಹರಿಸುತ್ತಿಲ್ಲ ಎಂದು ಮುಖ್ಯಮಂತ್ರಿ ವಿವರಿಸಿದರು. ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಲು ತಜ್ಞರೊಂದಿಗೆ ಚರ್ಚಿಸುವುದಾಗಿ ಹೇಳಿದ ಅವರು, ತಮಿಳುನಾಡು ಸರ್ಕಾರದೊಂದಿಗೂ ಮಾತುಕತೆ ನಡೆಸಿರುವುದಾಗಿ

ತಿಳಿಸಿದ್ದಾರೆ. ಈ ಮಧ್ಯೆ ರಾಜ್ಯದಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧ ಪರಿಸ್ಥಿತಿ ಸುಧಾರಿಸಿದ ನಂತರ ಕರ್ನಾಟಕಕ್ಕೆ ಭೇಟಿ ನೀಡುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರಿಗೆ ಮನವಿ ಮಾಡಲಾಗಿದ್ದು ಅವರು ಸಮ್ಮತಿಸಿದ್ದಾರೆ ಎಂದು ತಿಳಿದುಬಂದಿದೆ. ಎರಡೂ ರಾಜ್ಯಗಳ ನಡುವೆ ಸೌಹಾರ್ದಯುತ ವಾತಾವರಣ ಹೊಂದಲು ಈ ಭೇಟಿ ಮುಂದೂಡಲಾಗಿದೆ. ಪೆಟ್ರೋಲಿಯಂ ರಫ್ತು ದೇಶಗಳ ಸಂಘಟನೆ ಒಪೆಕ್ ಪ್ಲಸ್ ಈ ವರ್ಷದ ಸೆಪ್ಟೆಂಬರ್ನಿಂದ ತೈಲ ಉತ್ಪಾದನೆಯನ್ನು ದಿನಕ್ಕೆ 188,000 ಬ್ಯಾರೆಲ್ಗಳಷ್ಟು ಹೆಚ್ಚಿಸಲು ಸಮ್ಮತಿಸಿದೆ. ಜಾಗತಿಕ ತೈಲ ಮಾರುಕಟ್ಟೆಯ ಪರಿಸ್ಥಿತಿ ಪರಾಮರ್ಶೆಗಾಗಿ ಇಂದು ನಡೆದ ವರ್ಚುವಲ್ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಸೌದಿ ಅರೇಬಿಯಾ, ರಷ್ಯಾ, ಇರಾಕ್, ಕುವೈತ್, ಕಜಕಿಸ್ತಾನ್, ಅಲ್ಜೀರಿಯಾ, ಒಮನ್ ಸೇರಿದಂತೆ ಒಪೆಕ್ ಪ್ಲಸ್ನ 7 ಸದಸ್ಯ ರಾಷ್ಟ್ರಗಳು ಸಭೆಯ ಬಳಿಕ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ತೈಲ ಮಾರುಕಟ್ಟೆಯಲ್ಲಿ ಸ್ಥಿರತೆ ಕಾಯ್ದುಕೊಳ್ಳಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿವೆ. ಈ ಹಿಂದೆ ಹೆಚ್ಚುವರಿಯಾಗಿ ಉತ್ಪಾದಿಸಲಾದ ತೈಲದ ಪ್ರಮಾಣವನ್ನು ಸೈದೂಗಿಸುವ ಪ್ರಕ್ರಿಯೆಗೆ ಇದರಿಂದ ವೇಗ ದೊರೆಯುವ ನಿರೀಕ್ಷೆ ಇದೆ. ಒಪೆಕ್ ಪ್ಲಸ್ ಸದಸ್ಯ ರಾಷ್ಟ್ರಗಳು ಸಹಕಾರದ ಘೋಷಣೆಗೆ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸುತ್ತಾ ಇದರ ಅನುಷ್ಠಾನವನ್ನು ಜಂಟಿ ಸಚಿವರ ಮೇಲ್ವಿಚಾರಣಾ ಸಮಿತಿ ಜೆಎಂಎಂಸಿ ಪರಿಶೀಲಿಸಲಿದೆ ಎಂದು ತಿಳಿಸಿವೆ. ರಾಷ್ಟ್ರೀಯ ಜೀವ ವೈವಿಧ್ಯ ಪ್ರಾಧಿಕಾರ ಎನ್ಬಿಎ 3 ಸಂಶೋಧನಾ ಸಂಸ್ಥೆಗಳು ಮತ್ತು 33 ರಾಜ್ಯ ಜೀವ ವೈವಿಧ್ಯ ಮಂಡಳಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಜೀವ ವೈವಿಧ್ಯ ಮಂಡಳಿಗಳಿಗೆ 8,22,00,000 ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. ಇದು ದೇಶದ ಜೈವಿಕ ಸಂಪನ್ಮೂಲಗಳ ಸಮರ್ಪಕ ಬಳಕೆಯಿಂದಾಗುವ ಪ್ರಯೋಜನಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಭಾರತದ ಬದ್ಧತೆಯನ್ನು ಪ್ರತಿಬಿಂಬಿಸಿದೆ ಎಂದು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ವಿವಿಧ ಅಕ್ಕಿ ತಳಿಗಳನ್ನು ಸಂರಕ್ಷಿಸಿದ ಮತ್ತು ಹಂಚಿಕೊಂಡ ಸಂಶೋಧನಾ ಸಂಸ್ಥೆಗಳಿಗೆ ಒಟ್ಟು ಮೊತ್ತದಲ್ಲಿ 2,47,00,000 ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಹೈದರಾಬಾದಿನ ಭಾರತೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ICAR ಈ ಪೈಕಿ ಅತಿ ಹೆಚ್ಚು ಅಂದರೆ 2,43,00,000 ರೂಪಾಯಿಗಳ ಪಾಲನ್ನು ಪಡೆದಿದೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಕೊನೆಯ ದಿನವಾದ ಇಂದು ಭಾರತ ಜೂಡೋ ಮತ್ತು ಟ್ರ್ಯಾಕ್ ಸೈಕ್ಲಿಂಗ್ನಲ್ಲಿ ಸ್ಪರ್ಧಿಸಲಿದೆ. ಭಾರತದ ಜೂಡೋ ಸವಾಲನ್ನು ಪುರುಷರ 100 ಕೆಜಿ ವಿಭಾಗದಲ್ಲಿ ಅವತಾರ್ ಸಿಂಗ್, 100 ಕೆಜಿಗೂ ಅಧಿಕ ವಿಭಾಗದಲ್ಲಿ ಯಶ್ ಗಂಗಾಸ್ ಮುನ್ನಡೆಸಲಿದ್ದಾರೆ. ಮಹಿಳೆಯರ 78 ಕೆಜಿ ವಿಭಾಗದಲ್ಲಿ ಈಶ್ರೂಪ್ ನಾರಂಗ್ ಕಂಚಿನ ಪದಕಕ್ಕಾಗಿ ಸೆಣಸಲಿದ್ದಾರೆ. ಮಹಿಳೆಯರ 1,000 ಮೀಟರ್ ಟೈಮ್ ಟ್ರಯಲ್ನಲ್ಲಿ ಲಿಶಾ ದಾಸ್ ಸ್ಪರ್ಧಿಸಲಿದ್ದಾರೆ. ಟ್ರ್ಯಾಕ್ ಸೈಕ್ಲಿಂಗ್ನ ಪುರುಷರ 1,000 ಮೀಟರ್ ಟೈಮ್ ಟ್ರಯಲ್ನಲ್ಲಿ ಇಂದಿನ ಸ್ಪರ್ಧೆಯೊಂದಿಗೆ ರೊನಾಲ್ಡೋ ಲೈಟ್ಡೋನ್ ಜಂಪ್ ಅವರ ರ್ಯಾಂಕಿಂಗ್ 20ನೇ ಸ್ಥಾನಕ್ಕಿಳಿದಿದೆ. ಕ್ರೀಡಾಕೂಟದ 10ನೇ ದಿನವಾದ ನಿನ್ನೆ ಭಾರತ ಅಮೋಘ ಪ್ರದರ್ಶನ ನೀಡಿ 16 ಪದಕಗಳನ್ನು ಜಯಿಸಿ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ಭಾನುವಾರ ವಿವಿಧ ಚಟುವಟಿಕೆಯ ಆಯೋಜನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಭೌಗೋಳಿಕ ಮಾನ್ಯತೆಯ ಜವಳಿ ಉತ್ಪನ್ನಗಳ ಉತ್ತೇಜನಕ್ಕೆ ಜವಳಿ ಸಚಿವಾಲಯದಿಂದ ಹಲವು ಕ್ರಮ. ಕರ್ನಾಟಕದ ಹಿತ ಕಾಪಾಡಲು ಬದ್ಧ, ಬಂದ್ ಮಾಡದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಈ ವರ್ಷದ ಸೆಪ್ಟೆಂಬರ್ನಿಂದ ದಿನಕ್ಕೆ 188,000 ಬ್ಯಾರೆಲ್ಗಳಷ್ಟು ಹೆಚ್ಚುವರಿ ತೈಲ ಉತ್ಪಾದನೆಗೆ ಒಪೆಕ್ ಪ್ಲಸ್ ಸಂಘಟನೆ ಸಮ್ಮತಿ. ಹಾಗೂ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ, ಇಂದು ಕೊನೆಯ ದಿನ, ಪದಕ ಗೆಲ್ಲುವ ನಿರೀಕ್ಷೆಯಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಕೇಳುಗರೆ, ಇದುವರೆಗೂ ಸಮುದ್ರ ಹಳೆಯ ಚಲನಚಿತ್ರ ಗೀತೆಗಳನ್ನ ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನ ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಕಾನೂನು ಸಲಹೆ. ಗಣರಾಜ್ಯ ಭಾರತದ ಸಾಧನೆಗಳು, ನಮ್ಮ ಮುಂದಿರುವ ಸವಾಲುಗಳು ಮತ್ತು ಮುಂದಿನ ದಾರಿ ಎಂಬ ವಿಷಯದ ಕುರಿತು HD ಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ BN ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದ್ ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಗಣರಾಜ್ಯ ಭಾರತದ ಸಾಧನೆಗಳನ್ನು ಬಗ್ಗೆ ತಿಳ್ಕೊಳ್ಳುವ. ಸಂವಿಧಾನ ಜಾರಿಗೆ ಬಂದ ನಂತರ ಭಾರತ ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸಿದೆ. ಇತಿಹಾಸ ಪುಟಗಳನ್ನು ನಾವು ಒಂದ್ಸರಿ ತಿರುಗಿ ನೋಡಿದಾಗ ಅಥವಾ ತಿರುಗಿ ಹಾಕಿದಾಗ ಸಾಮಾನ್ಯವಾಗಿ ನಾವು ನೋಡಬಹುದು, ಗುಪ್ತರ ಭಾರತ, ಮೌರ್ಯರ ಭಾರತ, ಹರ್ಷವರ್ಧನರ ಭಾರತ, ಕಾನಿಸ್ಕರ ಭಾರತ, ಮೊಘಲರ ಭಾರತ, ಫ್ರೆಂಚರ ಭಾರತ ಮತ್ತು ಬ್ರಿಟಿಷರ ಭಾರತ ಎಂದು ಹಂಚಿ ಹೋದ ಹಲವು ಭಾರತಗಳು. ಯಾಕೆಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇಡೀ ಭೂ ಪ್ರದೇಶ ಹಿಂದೆಂದೂ ಒಂದೇ ರಾಜಕೀಯ ಆಡಳಿತಕ್ಕೆ ಒಳಪಟ್ಟಿರಲಿಲ್ಲ. 1947 ಸ್ವತಂತ್ರ ಬಂದ ಸಮಯದಲ್ಲಿ ಭಾರತದಲ್ಲಿ ಸುಮಾರು 600 ಅರಸೊತ್ತಿಗೆಗಳಿದ್ದವು. ಅವುಗಳನ್ನೆಲ್ಲ ರದ್ದುಗೊಳಿಸಿ ಇಡೀ ದೇಶವನ್ನು, ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಒಂದೇ ರಾಜಕೀಯ ಆಡಳಿತಕ್ಕೆ ಒಳಪಡಿಸಲಾಯಿತು. ಒಂದೇ ಸಂವಿಧಾನ, ಒಂದೇ ಗಡಿ, ಒಂದೇ ರಾಷ್ಟ್ರಗೀತೆ, ಒಂದೇ ರಾಷ್ಟ್ರ ಧ್ವಜ, ಒಂದೇ ರಾಷ್ಟ್ರ ಚಿಹ್ನೆ. ಇದು ನಿಜವಾದ ಭಾರತ ರಾಷ್ಟ್ರ ನಿರ್ಮಾಣ. ಇದು ನಿಜಕ್ಕೂ ಮಹತ್ವದ ಸಾಧನೆ ಆಯಿತು. ಪಾಳೆಗಾರಿಕೆಯ ಪದ್ಧತಿಯನ್ನು ರದ್ದುಪಡಿಸಿ ಸ್ವತಂತ್ರವಾದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗವೆಂಬ ಸಂಸ್ಥೆಗಳನ್ನು ಸ್ಥಾಪಿಸಲಾಯಿತು. ಕೇಂದ್ರದಲ್ಲಿ ಲೋಕಸಭೆ, ರಾಜ್ಯಸಭೆ, ರಾಜ್ಯ ಮಟ್ಟದಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ತು ಎಂಬ ಶಾಸಕಾಂಗ ಸಂಸ್ಥೆಗಳನ್ನು ರಾಷ್ಟ್ರಾಧ್ಯಕ್ಷರು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾ ಪಂಚಾಯಿತಿ,

ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಎಂಬ ಕಾರ್ಯಾಂಗದ ಸಂಸ್ಥೆಗಳನ್ನು ಮತ್ತು ಸರ್ವೋಚ್ಚ ನ್ಯಾಯಾಲಯದ ಉಚ್ಚ ನ್ಯಾಯಾಲಯಗಳು, ಜಿಲ್ಲಾ ನ್ಯಾಯಾಲಯಗಳು ಮತ್ತು ತಾಲೂಕು ನ್ಯಾಯಾಲಯಗಳೆಂಬ ನ್ಯಾಯಾಂಗ ಸಂಸ್ಥೆಗಳನ್ನು ಕಟ್ಟಿದವು. ಈ ತರಹ ಒಂದು ಸುಧಾರಣೆಗಳನ್ನು ಈ ಒಂದು ನಮ್ಮ ಸಂವಿಧಾನದ ನಂತರ ತಂದಿದ್ದಾರೆ. ಭಾರತ ದೇಶದಲ್ಲಿ ವಿಭಿನ್ನ ಧರ್ಮಗಳು, ಜಾತಿಗಳು, ಭಾಷೆಗಳು, ಸಂಸ್ಕೃತಿ, ಉಪಸಂಸ್ಕೃತಿ, ಆಚಾರ ವಿಚಾರಗಳು, ಹಲವು ರಾಜಕೀಯ ಪಕ್ಷಗಳು, ವಿಭಿನ್ನ ಅಭಿಪ್ರಾಯಗಳು, ರಾಜಕೀಯ ಸಿದ್ಧತೆಗಳಿದ್ದರೂ ಕೂಡ ನಮ್ಮ ಸಂವಿಧಾನ ಪ್ರಕಾರ ಎಲ್ಲರನ್ನು ಒಳಗೊಳ್ಳುವ ಪ್ರಯತ್ನ ಮಾಡುತ್ತಾ ಸರ್ಕಾರ ರಚಿಸಿಕೊಂಡು ಕಾಲಕಾಲಕ್ಕೆ ಚುನಾವಣೆಗಳನ್ನು ನಡೆಸಿಕೊಂಡು ಸರ್ಕಾರಗಳನ್ನು ಶಾಂತಿಯುತವಾಗಿ ಬದಲಿಸಿಕೊಂಡು ಮುಂದುವರೆದಿದೆ. 1947ರಲ್ಲಿ 18%ಕ್ಕಿಂತ ಕಡಿಮೆ ಸಾಕ್ಷರತೆ ಇದ್ದಿತ್ತು. ಈಗ ಸಾಕ್ಷರತೆಯ ಪ್ರಮಾಣವನ್ನು ಒಂದು 79-80% ಹೆಚ್ಚಿದೆ. ನಮ್ಮ ಸ್ವಾತಂತ್ರ್ಯ ಬಂದಾಗ 50 ದಶಲಕ್ಷ ಟನ್ಗಳಷ್ಟು ವಾರ್ಷಿಕ ಕೃಷಿ ಉತ್ಪನ್ನಗಳು ಇದ್ದು 308 ದಶಲಕ್ಷ ಟನ್ಗಳಿಗೆ ಏರಿಸಿದ್ದರು. ಸ್ವತಂತ್ರ ಬಂದಾಗ ಸರಾಸರಿ 37 ವರ್ಷ ಇದ್ದ ಜನರ ಆಯುಷ್ಯದ ಪ್ರಮಾಣವನ್ನು ಇಂದು ಸರಿಸುಮಾರು 69 ವರ್ಷಕ್ಕೆ ಏರಿಸಿದ್ದಾರೆ. ಉದ್ಯೋಗ, ವಸತಿ, ಆರೋಗ್ಯ, ಕುಡಿಯುವ ನೀರು, ರಸ್ತೆ, ದೀಪ, ಸಾರಿಗೆ ಇತ್ಯಾದಿಯಾಗಿ ಮೂಲಭೂತ ಸವಲತ್ತುಗಳನ್ನು ಒದಗಿಸಲಾಗಿದೆ. ಬಡತನ, ಹಸಿವು, ಬರಗಾಲ, ಪ್ರವಾಹಗಳು ಮತ್ತು ಸಾಂಕ್ರಾಮಿಕ ರೋಗಗಳನ್ನು ಸಾಕಷ್ಟು ಮಟ್ಟಿಗೆ ನಿಯಂತ್ರಿಸಲಾಗಿದೆ. ಖಗೋಳ ವಿಜ್ಞಾನ, ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ, ಅಣುಶಕ್ತಿ, ರಕ್ಷಣಾ ವ್ಯವಸ್ಥೆ, ಹೀಗೆ ಹಲವು ಕ್ಷೇತ್ರಗಳಲ್ಲಿ ಭಾರತ ವಿಶ್ವದ ಮೊದಲ 10 ದೇಶಗಳಲ್ಲಿ ಸಹ ಒಂದಾಗಿದೆ. ನಮ್ಮ ಸಂವಿಧಾನ ಈ ಕೂಡ ಮಾಡಿರುವಂಥ ಹಲವು ಕಾನೂನುಗಳನ್ನು ಬಳಸಿಕೊಂಡು ಜಾರಿಗೆ ತಂದ ಅನೇಕ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು ಪರಿಣಾಮವಾಗಿ ಮಹಿಳೆಯರು, ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನರ ಸ್ಥಿತಿಗತಿಗಳಲ್ಲಿ ಸುಧಾರಣೆಯನ್ನು ಹಾಗೂ ಅಭಿವೃದ್ಧಿಯನ್ನು ನಾವು ನೋಡಬಹುದು. ಈ ವರ್ಗಗಳ ಜನರು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಕ್ಕೆ ಪ್ರವೇಶಿಸಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಶಿಕ್ಷಣ, ವಿಜ್ಞಾನ, ವೈದ್ಯಕೀಯ, ವಕೀಲ ವೃತ್ತಿ, ಪತ್ರಿಕೋದ್ಯಮ, ಕ್ರೀಡಾ ಕ್ಷೇತ್ರ ಇತ್ಯಾದಿಗಳಲ್ಲಿ ಸಹ ಬಡತನ ರೇಖೆಗಿಂತ ಇದ್ದಂಥ ಜನರು ಇವತ್ತು ಹೆಸರು ಮಾಡ್ತಾ ಇದ್ದಾರೆ, ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಸಾಧನೆಗಳಿದ್ದರೂ ಸಹ ಮೂಲಭೂತ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪರಿಹರಿಸುವಲ್ಲಿ ಸಾಧ್ಯವಾಗಿಲ್ಲ ಅನ್ಕೋತೀನಿ. ಇನ್ನು ಒಂದಷ್ಟು ಅನಕ್ಷರಸ್ಥರು, ನಿರುದ್ಯೋಗಿಗಳು, ವಸತಿಹೀನರು, ಭಿಕ್ಷುಕರು ನಮ್ಮ ಮುಂದೆ ಇದ್ದಾರೆ. ಈ ಎಲ್ರಿಗೂ ಶುದ್ಧವಾದ ಕುಡಿಯುವ ನೀರು, ಆರೋಗ್ಯದ ಸೌಲಭ್ಯ, ಎಲ್ಲ ಹಳ್ಳಿಗಳಿಗೂ ರಸ್ತೆ, ವಿದ್ಯುತ್, ದೀಪ ಇತ್ಯಾದಿಗಳನ್ನು ಒದಗಿಸಲು ಸಂಪೂರ್ಣವಾಗಿ ಇನ್ನೂ ಸಾಧ್ಯವಾಗಿಲ್ಲ. ಈ ಕೃಷಿಯ ಬಿಕ್ಕಟ್ಟು ಮತ್ತು ಕೈಗಾರಿಕೆ ಬಿಕ್ಕಟ್ಟು ಇದು ದೇಶವನ್ನು ಕಾಡ್ತಾ ಇದೆ. ನಾವೆಲ್ಲರೂ ಇನ್ನೂ ಸ್ವಲ್ಪ ಹೆಚ್ಚು ಕೆಲಸ ಮಾಡಿದರೆ, ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ನಮ್ಮ ನೀತಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ತಂದುಕೊಡ್ಬೋದು. ಆಡಳಿತದಲ್ಲಿ ಸೂಕ್ತ ಸುಧಾರಣೆಗಳನ್ನು ತಂದುಕೊಂಡು ಆಧುನಿಕ ವಿಜ್ಞಾನದ ಸಾಧನೆಗಳನ್ನು ಬಳಸಿಕೊಂಡರೆ ಇನ್ನೂ ಕೆಲವೇ ವರ್ಷಗಳಲ್ಲಿ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಬಹುದು. ಇಷ್ಟೆಲ್ಲ ಸಾಧನೆಗಳು ಮತ್ತು ಅಭಿವೃದ್ಧಿಯ ನಂತರ, ಹಾಗೆ ಈ ಸ್ವತಂತ್ರ ಮತ್ತು ಸಮಗ್ರತೆಯ ನಂತರ ಸಂವಿಧಾನವೇ ಹಲವು ಸವಾಲುಗಳನ್ನು ಎದುರಿಸ್ತಾ ಇದೆ. ಈ ಸವಾಲುಗಳನ್ನು ಹಿಮ್ಮೆಟ್ಟಿಸದೆ ಹೋದರೆ ನಮ್ಮ ಸಂವಿಧಾನವನ್ನು ಹಾಗೂ ಅದು ನೀಡಿರುವಂಥ ಪ್ರಜಾಪ್ರಭುತ್ವವಾದಿ ಆಡಳಿತೀಯ ವ್ಯವಸ್ಥೆಯನ್ನು ಉಳಿಸಿಕೊಳ್ಳಲು ತುಂಬ ಕಷ್ಟ ಆಗುತ್ತೆ. ಸಂವಿಧಾನವನ್ನು ಉಳಿಸಿಕೊಳ್ಳದಿದ್ದರೆ ಪ್ರಜಾಪ್ರಭುತ್ವವಾಗಿ ಅರಾಜಕತೆ ಬರುತ್ತೆ. ಹಾಗಾಗಿ ಇಂದು ಸಂವಿಧಾನದ ಮುಂದಿರುವಂತಹ ಹಾಗೂ ದೇಶದ ಮುಂದಿರುವ ಸವಾಲುಗಳನ್ನು ನಾವು ಅರಿತುಕೊಳ್ಳೋದು ಅದು ಅತ್ಯಗತ್ಯ ಅಂತ ಹೇಳ್ತೇವೆ. ಈ ವಿಚಾರವಾಗಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಆ ಮಾತಲ್ಲೇ ಗೊತ್ತಾಗುತ್ತೆ ನಮ್ಮ ಈ ಭಾರತದ ಭವಿಷ್ಯ, ನಮ್ಮ ಈ ಒಂದು ಭಾರತದ ಜನರ ಭವಿಷ್ಯ ಅಡಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನಂದರೆ, ಸಂವಿಧಾನ ಎಷ್ಟೇ ಉತ್ತಮವಾಗಿರಲಿ, ಅದನ್ನು ನಿರ್ವಹಿಸುವವರು ಕೆಟ್ಟವರಾಗಿದ್ದರೆ ಅದು ಕೆಟ್ಟದಾಗಿ ಬಿಡುವುದು ಖಂಡಿತ ಅಂತ ಹೇಳ್ತಾರೆ. ನೋಡಿ, ಸಂವಿಧಾನ ಎಷ್ಟೇ ಉತ್ತಮವಾಗಿರಲಿ, ಅದನ್ನು ನಿರ್ವಹಿಸುವವರು ಕೆಟ್ಟವರಾಗಿದ್ದರೆ ಅದು ಕೆಟ್ಟದಾಗಿ ಬಿಡುವುದು ಖಂಡಿತ ಅಂತ. ಇದರಲ್ಲಿ ನಮ್ಮ ಭವಿಷ್ಯ ಹೇಗಿದೆ ನೋಡಿ, ನಾವು ಹಾಕುವಂಥ ಮತಗಳು, ಒಂದೊಂದು ಮತಗಳು ನಮ್ಮ ಭವಿಷ್ಯನ ನೋಡಿದ್ದಾವೆ. ಅದನ್ನು ನಾವು ತಿಳ್ಕೋಬೇಕು. ನಮ್ಮ ಮುಂದಿರುವ ಸವಾಲುಗಳಲ್ಲಿ ಮೊದಲನೇದೇನು ಅಂತಂದರೆ, ಕ್ಷೀಣಿಸುತ್ತಿರುವ ಪ್ರಜಾಪ್ರಭುತ್ವ. ಭಾರತದ ಸಂವಿಧಾನವು ಪಾಳೆಗಾರಿ ಪದ್ಧತಿ, ಆ ಒಂದು ಪಾಳೆಗಾರಿ ಪದ್ಧತಿಯನ್ನು ರದ್ದುಪಡಿಸಿದೆ. ಪ್ರಜಾಪ್ರಭುತ್ವವಾದಿ ರಾಜಕೀಯ ಮತ್ತು ಆಡಳಿತ ವ್ಯವಸ್ಥೆಯನ್ನು ಸ್ಥಾಪಿಸಲು ಅನುವು ಮಾಡಲಾಗಿದೆ. ಅದರಂತೆ 1952ರಿಂದ ಇಲ್ಲಿವರೆಗೆ 17 ಲೋಕಸಭೆ ಚುನಾವಣೆಗಳು

ನಡೆದಿವೆ, ಸುಮಾರು 17 ಲೋಕಸಭೆಗಳು ನಡೆದಿವೆ. ಕಾಲಕಾಲಕ್ಕೆ ಚುನಾವಣೆಗಳನ್ನು ನಡೆಸಿ ಮತ ಚಲಾಯಿಸಿ ಮತದಾರರು ತಮಗೆ ಬೇಕಾದಂಥ ಪಂಚಾಯಿತಿಯಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಸರ್ಕಾರಗಳನ್ನು ರಚಿಸ್ತಾ ಬಂದಿದ್ದಾರೆ. ಆದರೆ ಇಂದು ಗ್ರಾಮಗಳಿಂದ ಹಿಡಿದು ಸಂಸತ್ತಿನವರೆಗೂ ನಡೆಯುವಂತಹ ಚುನಾವಣೆಗಳು ಧರ್ಮ, ಜಾತಿ, ಹಣ ಮತ್ತು ಅಪರಾಧೀಕರಣದಂತಹ ಅನಿಷ್ಟಗಳಿಗೆ ಬಲಿಯಾಗುತ್ತಿದೆ. ಹೆಚ್ಚು ಹಣ ಹೊಂದಿರುವ ಮತ್ತು ಹೆಚ್ಚು ಕ್ರಿಮಿನಲ್ ಕೇಸ್ ಇರುವಂತಹ ಅಭ್ಯರ್ಥಿಗಳು ಹೆಚ್ಚು ಮತಗಳನ್ನು ಪಡೆದು ಗೆಲುವು ಸಾಧಿಸುತ್ತಿದ್ದಾಗ ಇಷ್ಟವಂತರು ಠೇವಣಿ ಕಳೆದುಕೊಳ್ತಾ ಇದ್ದಾರೆ. ಈ ನೋಡಿ, ಈ ರಾಜಕಾರಣದಲ್ಲಿ ವಿದ್ಯಾವಂತರು, ನಿಷ್ಠರು, ಪರಿಣಿತರು, ಯೋಗ್ಯರ ಸಂಖ್ಯೆ ದಿನ ದಿನೇ ಕಡಿಮೆ ಆಗ್ತಾ ಇದೆ. ಈ ಭ್ರಷ್ಟರು, ಕ್ರಿಮಿನಲ್ ಕೇಸ್ ಹಾಕಿಸಿಕೊಂಡವರು, ರಾಜಕಾರಣಿಗಳ ಮಕ್ಕಳು, ಅವರ ಬಂಧುಗಳು, ಉದ್ಯಮಿಗಳು, ರಿಯಲ್ ಎಸ್ಟೇಟ್ ವ್ಯಾಪಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಚುನಾವಣೆ ಕಣಕ್ಕೆ ಇಳಿಯುತ್ತಿದ್ದಾರೆ. ಇದರ ಪರಿಣಾಮ ನಮ್ಮ ಲೋಕಸಭೆ ಮತ್ತು ರಾಜ್ಯಸಭೆ ನಡವಳಿಕೆಗಳ ಮೇಲೆ ಪ್ರಭಾವ ಬೀರಿದೆ. ಹೊಸದಾಗಿ ಮಂಡಿಸುವಂಥ ಶಾಸನಗಳು ಚರ್ಚೆಯೇ ಇಲ್ಲದೆ ಅಂಗೀಕಾರವಾಗುತ್ತಿವೆ. ಅಸಹನೆ, ವಿಭಜನಶೀಲತೆ, ಭ್ರಷ್ಟಾಚಾರ, ಘರ್ಷಣೆಗಳು ಹಾಗೂ ಭಿನ್ನಮತಕ್ಕೆ ಅಗೌರವ ತೋರುವುದು ಸದನದ ಕಲಾಪಗಳ ಒಂದು ದಿನನಿತ್ಯ ಸಂಗತಿಯಾಗಿದೆ. ಈ ಸಂಸ್ಥೆಗಳಲ್ಲಿ ಕಿರುಚಾಟ, ಕೂಗಾಟ, ಗದ್ದಲ, ಪ್ರತಿಭಟನೆ ಇತ್ಯಾದಿಗಳು ಆವರಿಸಿಕೊಂಡು ಜನಸಾಮಾನ್ಯರಿಗೆ, ಸಮಾಜಕ್ಕೆ ಮತ್ತು ದೇಶಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚೆಗಳು ಇಲ್ಲಿ ನಡೆಯುತ್ತಿಲ್ಲ. ಇಡೀ ಅಧಿವೇಶನದ ಸಮಯ ಯಾವುದೇ ಚರ್ಚೆಗಳು ನಡೆದೆ ಜನಸಾಮಾನ್ಯರು ಕಟ್ಟುವಂತಹ 100 ಕೋಟಿ ರೂಪಾಯಿಗಳಷ್ಟು ತೆರಿಗೆ ಹಣ ವ್ಯರ್ಥವಾಗಿ ಪೋಲಾಗುತ್ತಿದೆ. ಈ ಚುನಾವಣಾ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡುತ್ತಿವೆ. ಎಲ್ಲರ ಪ್ರಣಾಳಿಕೆಗಳನ್ನು ಬಡವರು, ರೈತರು, ಕಾರ್ಮಿಕರು ಹಾಗೂ ಜನಸಾಮಾನ್ಯರ ಅಭಿವೃದ್ಧಿಯ ಬಗ್ಗೆ ಅಪಾರ ಭರವಸೆಗಳನ್ನು ಸಹ ನೀಡ್ತಾರೆ. ಬಡತನ ನಿವಾರಣೆ, ಸಂಪೂರ್ಣ ಸಾಕ್ಷರತೆ, ಮಹಿಳೆಯರು, ಪರಿಶಿಷ್ಟ ಜಾತಿ ಪಗಂಡ ಮತ್ತು ಹಿಂದುಳಿದವರ ಕಲ್ಯಾಣ ಇತ್ಯಾದಿ ಘೋಷಣೆಗಳನ್ನು ಮುಳುಗುತ್ತಲೇ ಬರ್ತಿವೆ. ಕೋಟಿಗಟ್ಟಲೆ ಉದ್ಯೋಗದ ಸೃಷ್ಟಿ ಮತ್ತು ಎಲ್ಲರ ಕಿಸೆಗೆ ಲಕ್ಷಗಟ್ಟಲೆ ರೂಪಾಯಿಗಳು ನೀಡುತ್ತವೆ ಎಂದು ಹೇಳುತ್ತಾರೆ. ಚುನಾವಣೆ ನಂತರ ಅಧಿಕಾರಕ್ಕೆ ಬಂದ ರಾಜಕೀಯ ಪಕ್ಷಗಳು ಪ್ರಣಾಳಿಕೆಗಳಲ್ಲಿ ನೀಡುವಂಥ ಬಹುಪಾಲು ಆಶ್ವಾಸನೆಗಳನ್ನು ಮರೆತು ಬಿಡ್ತಾರೆ. ಅವರು ನೀಡಿದಂಥ ಭರವಸೆಗಳು ಜಾರಿ ಮಾಡಲು ಕನಿಷ್ಠ ಪ್ರಯತ್ನವನ್ನು ಸಹ ಅವರು ಮಾಡೋದಿಲ್ಲ. ಹೀಗಾಗಿ ಚುನಾವಣೆ ಪ್ರಣಾಳಿಕೆಗಳು ತಮ್ಮ ಪ್ರಸ್ತುತತೆಯನ್ನು ಕಳೆದುಕೊಳ್ತಾ ಇದೆ. ಎರಡನೇದಾಗೂ ನಾವು ಹೇಳಬೇಕಾದ್ರೆ ಹಕ್ಕುಗಳ ದಮನ, ನಮ್ಮ ಏನು ಮೂಲಭೂತ ಹಕ್ಕುಗಳು ಯಾವ ಥರ ದಮನ ಆಗ್ತದೆ ಅಂತಂದರೆ, ಈ ಅಭಿವ್ಯಕ್ತಿ ಸ್ವಾತಂತ್ರ್ಯವು ಪ್ರಜಾತಾಂತ್ರಿಕ ವ್ಯವಸ್ಥೆಯ ತಳಹದಿ ಎಂಬ ಸ್ಪಷ್ಟ ಕಲ್ಪನೆ ನಮ್ಮ ಸಂವಿಧಾನದ ರಚನೆಕಾರರಿಂದಗೆ ಇತ್ತು. ಈ ಸಂವಿಧಾನದ ಅನುಚ್ಛೇದ 19(1) ಸಬ್ಕ್ಲಾಸ್ ಎ ಎಲ್ಲ ಪ್ರಜೆಗಳಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡುತ್ತದೆ. ಈ ಅನುಚ್ಛೇದದಲ್ಲಿ ನೀಡಿರುವಂಥ ವಾಕ್ ಸ್ವಾತಂತ್ರ್ಯವು ಜನರು ಮುಕ್ತವಾಗಿ, ಸ್ವತಂತ್ರವಾಗಿ ವಿಭಿನ್ನ ಅಭಿಪ್ರಾಯಗಳನ್ನು ಹೊಂದಲು ಸಹ ಸ್ವಾತಂತ್ರ್ಯವನ್ನು ನೀಡುತ್ತದೆ. ಈ ವಾಕ್ ಸ್ವಾತಂತ್ರ್ಯವು ಸರ್ವ ಸ್ವತಂತ್ರವತ್ತು ಹಿಂದಿನ ಕಾಲದ ಕಟ್ಟಳೆಗಳಾಗಲಿ, ವರ್ತಮಾನದ ಕೊಳಗಳಾಗಲಿ ಇದಕ್ಕಿರಬಾರದು. ಮತ್ತೊಬ್ಬರ ಅವಿಭಕ್ತಿ ಸ್ವಾತಂತ್ರ್ಯವನ್ನು ಗೌರವಿಸುವುದು ಮತ್ತು ರಕ್ಷಿಸುವುದು ಪ್ರಜಾಪ್ರಭುತ್ವದ ಮೂಲ ಕರ್ತವ್ಯ ಲಕ್ಷಣ. ಯಾವುದೇ ಮೂಲಭೂತ ಹಕ್ಕುಗಳ ಒತ್ತಿಕ್ಕುವಿಕೆಯನ್ನು ನಮ್ಮ ಸಂವಿಧಾನವು ಮಾನ್ಯ ಮಾಡೋದಿಲ್ಲ. ಆಗಿರುವಂಥ ಸಂದರ್ಭದಲ್ಲಿ ಇತ್ತೀಚೆಗೆ ವ್ಯಕ್ತವಾಗುತ್ತಿರುವಂಥ ವಿಭಿನ್ನ ಅಭಿಪ್ರಾಯಗಳು, ವಿಭಿನ್ನ ಚಿಂತನೆಗಳ ಬಗೆಗಿನ ಅಸಹನೀಯ ಪ್ರಜಾತಾಂತ್ರಿಕ ವ್ಯವಸ್ಥೆಗೆ ಅಪಾಯಕಾರಿಯಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಫ್ರಾನ್ಸ್ನ ಒಬ್ಬ ಚಿಂತಕ ವಾಲ್ಹೈರ್ ಹೇಳಿರುವಂಥ ಮಾತು ತುಂಬ ಗಮನಿಸಬೇಕಾದದ್ದು. ನಿನ್ನ ಯಾವ ಮಾತನ್ನು ನಾನು ಒಪ್ಪುವುದಿಲ್ಲ, ಆದರೆ ನಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಹಕ್ಕನ್ನು ನನ್ನ ಉಸಿರಿರುವವರೆಗೂ ಸಮರ್ಥಿಸುತ್ತೇನೆ ಅಂತ. ನಿನ್ನ ಯಾವ ಮಾತನ್ನು ನಾನು ಒಪ್ಪುವುದಿಲ್ಲ, ಆದರೆ ನಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಹಕ್ಕನ್ನು ನನ್ನ ಉಸಿರಿರುವವರೆಗೂ ಸಮರ್ಥಿಸುತ್ತೇನೆ ಅಂತ ಹೇಳ್ತಾರೆ. ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ವ್ಯಕ್ತಿ ಸ್ವಾತಂತ್ರ್ಯವು ಮೊದಲನೇ ಒಂದು ಹೆಜ್ಜೆ ಆಗುತ್ತೆ. ಹಾಗಾಗಿ ಯಾವ ಸಂಪ್ರದಾಯಗಳನ್ನು ನಾವು ವಿರೋಧಿಸ್ತೀವೋ ಆ ಸರಿಯೇ ವ್ಯಕ್ತಿಯು ಅಸತ್ಯಕ್ಕಾಗಿ ನಡೆಯುವಂಥ ಹುಡುಕಾಟದ ಸ್ವಾತಂತ್ರ್ಯವನ್ನು ಹುಡುಕಿಕೊಳ್ಳಬಾರದು. ಆಮೇಲೆ ಮೂರನೇದು ಗಂಡಾಂತರದಲ್ಲಿ ರೂಲ್ ಆಫ್ ಲಾ ಅಂತ. ರೂಲ್ ಆಫ್ ಲಾ, ಭಾರತದ ಸಂವಿಧಾನವೇ ಸರ್ವಶ್ರೇಷ್ಠ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಸಂವಿಧಾನಾತ್ಮಕವಾಗಿರಬೇಕು. ಶಾಸಕಾಂಗವು ಹೊರಡಿಸುವಂಥ ಆದೇಶಗಳು, ರೂಪಿಸಿದ ಕಾರ್ಯನಿರ್ವಹಣೆಗೆ ನ್ಯಾಯಾಂಗವು ರಚಿಸುವಂಥ ಶಾಸನಗಳು, ಕಾರ್ಯಾಂಗ ಹೊರಡಿಸುವಂಥ ಆದೇಶಗಳು, ರೂಪಿಸಿದ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಹಾಗೂ ನ್ಯಾಯಾಂಗ ನೀಡುವ ತೀರ್ಪುಗಳು ಸಂವಿಧಾನಾತ್ಮಕವಾಗಿರಬೇಕು. ದೇಶದ ಎಲ್ಲ ಸಂಸ್ಥೆಗಳು ಮತ್ತು ಎಲ್ಲ ಪ್ರಜೆಗಳು ಸಂವಿಧಾನಕ್ಕೆ ಬದ್ಧರಾಗಿರಬೇಕು. ಸಂವಿಧಾನಕ್ಕಿಂತ ಮೇಲೆ ಯಾರೂ ಇಲ್ಲ. ರಾಜನೇ ಕಾನೂನಲ್ಲ, ಕಾನೂನೇ ರಾಜ ಎನ್ನುವಂತೆ. ಕಿಂಗ್ ಈಸ್ ಎ ನಾಟ್ ಲಾ, ಲಾ ಈಸ್ ದಿ ಕಿಂಗ್. ಕಿಂಗ್ ಈಸ್ ನಾಟ್ ಲಾ, ಲಾ ಈಸ್ ದಿ ಕಿಂಗ್ ಅಂತ. ರಾಜನೇ ಕಾನೂನಲ್ಲ, ಕಾನೂನೇ ರಾಜ ಎನ್ನುವಂತೆ. ಆದರೆ ಇತ್ತೀಚೆಗೆ ಕೆಲವು ಬೆಳೆಗಳು ರೂಲ್ ಆಫ್ ಲಾ ಎಂಬ ತತ್ವಕ್ಕೆ ತದ್ವಿರುದ್ಧವಾಗಿದೆ. ದೇಶದ ಪ್ರತಿ

ನಗರದಲ್ಲಿ ಕ್ರಿಮಿನಲ್ ಮಾಫಿಯಾಗಳು ಸಕ್ರಿಯವಾಗಿ ಕೆಲಸ ಮಾಡುತ್ತಿವೆ. ಮುಂಬೈ, ಕೋಲ್ಕತ್ತಾ, ಬೆಂಗಳೂರು, ಚೆನ್ನೈ, ದೆಹಲಿಯಂತಹ ನಗರಗಳಲ್ಲಿ ಹಾಗೂ ಇತ್ತೀಚಿನ ಒಂದು ದಿನಗಳಲ್ಲಿ ತಾಲೂಕು ಮಟ್ಟದ ಈ ತರ ಗುಂಪುಗಳು ಕೆಲಸ ಮಾಡುತ್ತೆ. ರಾಜರೋಸವಾಗಿ ಮಾರುಕಟ್ಟೆಯಲ್ಲಿ ತರಕಾರಿ ಮಾರಿದಂತೆ ಮಾಫಿಯಗಳನ್ನು ರೈಟ್ಗಳನ್ನು ನಿಗದಿಪಡಿಸಿದ್ದಾರೆ. ಕಾಲು ತೆಗೆದ್ರೆ ಒಂದು ರೇಟು, ಕೈ ತೆಗೆದ್ರೆ ಒಂದು ರೇಟು, ತಲೆ ತೆಗೆದ್ರೆ ಒಂದು ರೇಟು ಎಂಬಂತೆ ಇಲ್ಲಿ ಕೆಲಸ ನಿರ್ವಹಿಸ್ತಾರೆ. ಬಾಡಿಗೆದಾರರ ಮೇಲೆ ಮನೆಗೆ ಖಾಲಿ ಮಾಡಿಸಲಿಕ್ಕೆ, ಸಾಲ ವಸೂಲತಿಗಾಗಿ, ಜಾಗ ತಿರುವುಗೊಳಿಸೋಕ್ಕಾಗಿ ಇತ್ಯಾದಿ ಉದ್ದೇಶಗಳಲ್ಲಿ ಇವತ್ತು ಮಾಫಿಯಗಳನ್ನು ಬಳಸ್ತಾ ಇದ್ದಾರೆ. ಕೆಲವರು ಮಾಫಿಯ ಕೆಲಸವನ್ನು ತಮ್ಮ ವೃತ್ತಿಯನ್ನಾಗಿಸಿಕೊಂಡಿದ್ದಾರೆ. ಇಂಥ ಪರಿಸ್ಥಿತಿ ರೂಲ್ ಅಪ್ಲೈ ಎನ್ನುವುದು ಎಲ್ಲಿರಲು ಸಾಧ್ಯ? ಸೊ ನೆಕ್ಸ್ಟ್ ನಾವು ಹೇಳಿದ್ರೆ ಪ್ರಜಾತಂತ್ರ ಸಂಸ್ಥೆಗಳ ಸ್ವಯಂ ತತ್ತೆಗೆ ಧಕ್ಕೆ. ಭಾರತವು ಗಣರಾಜ್ಯವಾದ ನಂತರ ಕಟ್ಟಿರುವ ಸ್ವತಂತ್ರವಾದ ಪ್ರಜಾಪ್ರಭುತ್ವ ಸಂಸ್ಥೆಗಳು ಜನಸಾಮಾನ್ಯರ ಜೀವನ ಮಟ್ಟವನ್ನು ಸುಧಾರಿಸಲು ಸಹಕಾರಿಯಾಗಿ ಕೆಲಸ ಮಾಡಿವೆ. ನಮ್ಮ ಸಮಾಜದಲ್ಲಿ ಸ್ಥಿರತೆ, ಸುಭದ್ರತೆ, ಐಕ್ಯತೆ ಮತ್ತು ಅಸಾಧಾಯಕ ಭಾವನೆಗಳನ್ನು ಬೆಳೆಸುವಲ್ಲಿ ಪಾತ್ರವಹಿಸಿವೆ. ಆದರೆ ಇಂದು ಈ ಸಂಸ್ಥೆಗಳು ನಮ್ಮ ಒಂದು ಸ್ವತಂತ್ರವನ್ನು ಕಳೆದುಕೊಳ್ಳುತ್ತಿವೆ. ಈ ಸಂಸ್ಥೆಗಳಲ್ಲಿ ಮೂಲಭೂತವಾದಿಗಳು ಮತ್ತು ಕೋಮುವಾದಿಗಳು ಪ್ರವೇಶಿಸಿದ್ದರಿಂದ ಅವುಗಳ ಪ್ರಜಾಪ್ರಭುತ್ವ ಸ್ವರೂಪವನ್ನು ಕಳೆದುಕೊಳ್ಳುತ್ತಿವೆ. ನಮ್ಮ ಸಂವಿಧಾನದಲ್ಲಿ ನ್ಯಾಯಾಂಗಕ್ಕೆ ಮತ್ತು ಮಹತ್ವರವಾದ ಸ್ಥಾನವಿದೆ. ಶಾಸಕಾಂಗ ಮತ್ತು ಕಾರ್ಯಗಳಿಗೆ ಪ್ರತ್ಯಕ್ಷಿಸಲ್ಪಟ್ಟಿರುವಂಥ ನ್ಯಾಯಾಂಗವು ಒಂದು ಸ್ವತಂತ್ರವಾದ ಅಂಗ. ನ್ಯಾಯಾಂಗವು ತನ್ನ ತೀರ್ಪುಗಳ ಮುಖಾಂತರ ನಮ್ಮ ಸಂವಿಧಾನವನ್ನು, ಅದರ ಮೂಲ ತತ್ವಗಳಾದ ಪ್ರಜಾಪ್ರಭುತ್ವ, ಜಾತ್ಯಾತೀತ ಮತ್ತು ಸಾಮಾಜಿಕ ನ್ಯಾಯಗಳನ್ನು ಉಳಿಸಿ ಬೆಳೆಸುವಲ್ಲಿ ತನ್ನದೇ ಕೊಡುಗೆಯನ್ನು ನೀಡಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರ ವಿಶ್ವಾಸವನ್ನು ಉಳಿಸಿವೆ. ಆದರೆ ಇತ್ತೀಚಿನ ಕೆಲವು ಬೆಳವಣಿಗೆಗಳು ನ್ಯಾಯಾಂಗದ ಸ್ವತಂತ್ರಕ್ಕೂ ಧಕ್ಕೆ ತಂದಿವೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮತ್ತು ಆಪತ್ತಿನಲ್ಲಿರುವಂಥ ಧರ್ಮ ನಿರಪೇಕ್ಷತೆ ಮತ್ತು ಜಾತ್ಯಾತೀತೆ. ಧರ್ಮ ನಿರಪೇಕ್ಷತೆ ಎಂದರೆ ಧರ್ಮವನ್ನು ರಾಜಕಾರಣದಿಂದ ಬೇರ್ಪಡಿಸುವುದು. ಸರ್ಕಾರಕ್ಕೆ ತನ್ನದೇ ಆದ ಧರ್ಮವಿರಕೂಡದು. ಸರ್ಕಾರ ಬೇರೆ ಬೇರೆ ಧರ್ಮಗಳ ಮಧ್ಯೆ ತಾರತಮ್ಯ ತೋರಬಾರದು. ಧರ್ಮದ ಘೋಷಣೆಗೆ ಸರ್ಕಾರ ಜನರ ಮೇಲೆ ತೆರಿಗೆ ವಿಧಿಸಬಾರದು. ಸರ್ಕಾರದ ನೀತಿಗಳು ಯಾವುದೇ ಧರ್ಮದ ಫರ್ಮಾನುಗಳಿಂದ ಪ್ರೇರಿತವಾಗಿ ಕೂಡದು. ಇಂಥ ಒಂದು ರಾಜಕೀಯ ವ್ಯವಸ್ಥೆ ಧರ್ಮ ನಿರಪೇಕ್ಷ ವ್ಯವಸ್ಥೆ ಎಂದು ನಾವು ಹೇಳಬಹುದು. ಧರ್ಮ ನಿರಪೇಕ್ಷತೆ ಅಂದರೆ ಧರ್ಮ ವಿರೋಧಿಯಲ್ಲ, ಆದರೆ ಅದು ಯಾವ ಧಾರ್ಮಿಕ ನಂಬಿಕೆಗಳು ಮತ್ತು ಆಚರಣೆಗಳು ಅಮಾನವೀಯವೋ, ಅನಾರೋಗ್ಯಕರವೋ, ಹಿಂಸಾತ್ಮಕಾರಕವೋ ಅಥವಾ ದಮನಕಾರಿಯೋ ಮತ್ತು ಮಾನವ ಘನತೆಗೆ ಧಕ್ಕೆ ತರುವಂತಹಗಳನ್ನು ನಿಷೇಧಿಸುವಂತಹಕ್ಕೂ ನಮ್ಮ ಸರ್ಕಾರ ಹೊಂದಿರುತ್ತೆ. ಈ ಇತ್ತೀಚೆಗೆ ವರ್ಷಗಳಲ್ಲಿ ದೇಶದಲ್ಲಿ ಮೂಲಭೂತವಾದಿ ಮತ್ತು ಕೋಮುವಾದಿ ಶಕ್ತಿಗಳು ದೊಡ್ಡ ಪ್ರಮಾಣದಲ್ಲಿ ತಲೆ ಎತ್ಕೊಂಡು ಈ ಶಕ್ತಿಗಳು ಜನರ ಐಕ್ಯತೆಯನ್ನು ಮುರಿಯುತ್ತಿವೆ, ಜನರ ಮಧ್ಯೆ ಗೋಡೆಗಳನ್ನು ನಿರ್ಮಾಣ ಮಾಡಿವೆ, ಜನರಲ್ಲಿ ದ್ವೇಷ, ಹಿಂಸೆ, ಅಸೂಯೆ, ಅಪನಂಬಿಕೆಗಳನ್ನು ಹುಟ್ಟು ಹಾಕ್ತಾ ಇದೆ. ಅಂತಕ್ಕಂಥ ವಿಚಾರವೆಂದರೆ ಈ ಶಕ್ತಿಗಳು ಎಲ್ಲ ಕ್ಷೇತ್ರಗಳು, ಅಂದರೆ ರಾಜಕಾರಣದಲ್ಲಿರಲಿ, ಆಡಳಿತ, ಶಿಕ್ಷಣ, ಸಿನಿಮಾ, ಕ್ರೀಡೆ, ಸಂಗೀತ, ಕಲೆ, ಈ ಪೊಲೀಸ್ ಇತ್ಯಾದಿಗಳನ್ನು ಸಹ ಪ್ರವೇಶ ಮಾಡಿದೆ. ಈ ಶಕ್ತಿಗಳು ನಾವೇನು ತಿನ್ನಬೇಕು, ಎಂಥ ಬಟ್ಟೆ ಧರಿಸಬೇಕು, ಏನನ್ನು ಮಾತಾಡಬೇಕು, ಹೇಗೆ ನಡ್ಕೊಳ್ಕೋಬೇಕು, ಯಾರನ್ನು ಪ್ರೀತಿಸಬೇಕು, ಯಾರನ್ನು ಮದುವೆಯಾಗಬೇಕು, ಯಾರೊಂದಿಗೆ ಮಾತಾಡಬೇಕು, ಯಾರೊಂದಿಗೆ ವ್ಯವಹರಿಸಬೇಕು, ಎಷ್ಟು ಮಕ್ಕಳನ್ನು ಇರಬೇಕು, ಖಾಸಗಿ ಬದುಕಿನ ವಿಚಾರಗಳನ್ನು ಬೆಳೆಸಿದ ಈ ಫಾರ್ಮಾನ್ಗಳನ್ನು ಓಡಿಸ್ತಾ ಇದೆ. ನಮ್ಮ ಭೌತಿಕ ಸಂಸ್ಕೃತಿಯನ್ನು ನಾಶ ಮಾಡಲು ಇದು ಪ್ರಯತ್ನ ಮಾಡ್ತಾ ಇದೆ. ನೆಕ್ಸ್ಟ್ ಬಂದರೆ ಮಾಯವಾಗುತ್ತಿರುವಂಥ ಕಲ್ಯಾಣ ರಾಜ್ಯದ ಕಲ್ಪನೆ. ನಮ್ಮ ಸಂವಿಧಾನದಲ್ಲಿ ಭಾರತ ದೇಶವನ್ನು ಒಂದು ಕಲ್ಯಾಣ ರಾಜ್ಯವನ್ನಾಗಿ ಕಟ್ಟುವಂಥ ಒಂದು ಸಂಕಲ್ಪ ಇದೆ. ಕಲ್ಯಾಣ ರಾಜ್ಯವೆಂದರೆ ಸರ್ಕಾರಕ್ಕೆ ಜನಸಾಮಾನ್ಯರ ಕನಿಷ್ಠ ಅಗತ್ಯತೆಗಳಾದಂತಹ ಆಹಾರ, ವಸತಿ ಮತ್ತು ಕುಡಿಯುವ ನೀರು, ಆರೋಗ್ಯ, ಶಿಕ್ಷಣ, ಉದ್ಯೋಗ ಇತ್ಯಾದಿಗಳನ್ನು ಒದಗಿಸುವಂಥ ಬಗ್ಗೆ ಸರ್ಕಾರಕ್ಕೆ ಹೆಚ್ಚು ಜವಾಬ್ದಾರಿ ಇದೆ. ಆದರೆ ಇತ್ತೀಚಿನ ಸರ್ಕಾರಗಳು ಶಿಕ್ಷಣ, ಆರೋಗ್ಯ ಸೇರಿದಂತೆ ಎಲ್ಲ ಕ್ಷೇತ್ರಗಳನ್ನು ಖಾಸಗಿಯವರ ಕೈಗೆ ಒಪ್ಪುತ್ತಾ ತಮ್ಮ ಜವಾಬ್ದಾರಿಯಿಂದ ದೂರ ಹೋಗ್ತಾ ಇದೆ. ಈ ಖಾಸಗೀಕರಣವು ಎಲ್ಲ ಸೌಲಭ್ಯಗಳನ್ನು ಕೇವಲ ವ್ಯಾಪಾರಿಯ ದೃಷ್ಟಿಯಿಂದ ನೋಡುವುದರಿಂದ ಅವು ಲಾಭ ಮಾಡುವುದರಿಂದ ಕಂಪನಿಗಳ ಮುಖ್ಯ ಉದ್ದೇಶವಾಗಿರುವುದರಿಂದ ಸಾಮಾನ್ಯ ಜನರ ಜನರಿಗೆ ಬಹಳ ಸಂಕಷ್ಟ ಎದುರಾಗ್ತಾ ಇದೆ ಅಂತ ಹೇಳಿದ್ರೆ ಸರಿ. ಅವರ ನೆಕ್ಸ್ಟ್ ಹೋದರೆ ಈ ಅಪ್ರಸ್ತುತವಾಗುತ್ತಿರುವಂಥ ಸಾಮಾಜಿಕ ನ್ಯಾಯ. 20ನೇ ಶತಮಾನದವರೆಗೆ ಸಾಮಾಜಿಕ ನ್ಯಾಯ ನಮ್ಮ ಸಮಾಜದ ಒಂದು ನೀತಿಯಾಗಿತ್ತು. ಆದರೆ ರಾಜನೀತಿ ಆಗಿರಲಿಲ್ಲ, ಕಡ್ಡಾಯವಾಗಿ ಜಾರಿ ಮಾಡಲಾಗದಂಥ ಒಂದು ನೀತಿಯಾಗಿ ಉಳಿಯಿತು. ಮೊದಲನೇ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯ ಒಂದು ಭಿಕ್ಷೆಯಲ್ಲ, ಅದೊಂದು ಹಕ್ಕು ಎಂಬುದಾಗಿ ಪ್ರತಿಪಾದಿಸಿದರು. ಈ ಸಾಮಾಜಿಕ ನ್ಯಾಯಕ್ಕಾಗಿ ರಾಷ್ಟ್ರಮಟ್ಟದ ಸಂಘಟಿತ ಹೋರಾಟವನ್ನು ರೂಪಿಸಿದರು. ಈ ಹೋರಾಟದ ಫಲವಾಗಿ ಸಾಮಾಜಿಕ ನ್ಯಾಯ ಕೇವಲ ಸಮಾಜದ ನೀತಿಯನ್ನು ಉಳಿಯದೆ ಸರ್ಕಾರದ ನೀತಿಯಾಗಿ ಸ್ಥಾನಗಳಿಸುವಂತಾಯಿತು. ಸ್ವತಂತ್ರ ಪೂರ್ವದಲ್ಲಿ ಸಾಮಾಜಿಕ ನ್ಯಾಯದ ಪರವಾದ ಕೆಲವು ಕಾನೂನುಗಳು ಜಾರಿಗೆ ಬಂದವು.

ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಾಮಾಜಿಕ ನ್ಯಾಯವು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರಿಗೂ ಸರಿಸಮಾನರು, ಯಾವುದೇ ಜಾತಿ ಆಗಿರಲಿ, ವರ್ಣ ಆಗಿರಲಿ, ಲಿಂಗ ಅಥವಾ ಧರ್ಮದ ಹೆಸರಿನಲ್ಲಿ ಭೇದ ಭಾವ ತೋರಬಾರದು ಅಂತ ಹೇಳ್ತಾರೆ. ಸಮಸ್ತ ಜನತೆಯ ಕಲ್ಯಾಣವೇ ಸರ್ಕಾರದ ಗುರಿ. ಸಮಾನತೆಯಿಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಸಮಾನವಾದ ಅವಕಾಶಗಳನ್ನು ನೀಡುವುದು ಎನ್ನುವುದನ್ನು ಸ್ಪಷ್ಟಪಡಿಸಿದೆ. ಈ ಸಾಮಾಜಿಕ ನ್ಯಾಯ ಎಂದರೆ ಹಿಂದುಳಿದವರ, ಬಡವರ, ದುರ್ಬಲರ ತುಳಿತಕ್ಕೆ ಮತ್ತು ಶೋಷಣೆಗೆ ಒಳಪಟ್ಟಂತಹ ಅಸಹಾಯಕರನ್ನು ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮೇಲಕ್ಕೆತ್ತಲು ಶಾಸನಗಳನ್ನು, ಕಾರ್ಯಕ್ರಮಗಳು ಮತ್ತು ಯೋಜನೆಗಳನ್ನು ರೂಪಿಸಿ ಅವುಗಳನ್ನು ಜಾರಿಗೊಳಿಸು. ಈ ಮೂಲಕ ಸಮಾಜದಲ್ಲಿರುವಂಥ ಅಸಮಾನತೆಯನ್ನು ಹೋಗಲಾಡಿಸುವುದು. ಈ ಒಂದು ಸ್ವತಂತ್ರ ಬಂದ ವರ್ಷಗಳ ನಂತರ ಭಾರತದಲ್ಲಿ ಸಾಮಾಜಿಕ ನ್ಯಾಯವನ್ನು ಸಾಧಿಸಲು ಹಲವು ಶಾಸನಗಳು ಮತ್ತು ಕಾರ್ಯಕ್ರಮಗಳನ್ನು ತಂದು ಒಂದಷ್ಟು ಸುಧಾರಣೆಯಾಗಿವೆ. ದಲಿತರು ಮತ್ತು ಹಿಂದುಳಿದವರ, ಅಲ್ಪಸಂಖ್ಯಾತರ, ಮಹಿಳೆಯರ, ವಿಕಲಚೇತನ, ವೃದ್ಧರ, ಬಡವರ ಇತ್ಯಾದಿ ಜನವಿಭಾಗದ ಬದುಕು ಸ್ವಲ್ಪ ಮಟ್ಟಿಗೆ ಸುಧಾರಣೆಯಾಗುತ್ತಿದೆ. ನೆಕ್ಸ್ಟ್, ಮಾನವ ಹಕ್ಕುಗಳ ಉಲ್ಲಂಘನೆ. ಇದು ಈ ವಿಶ್ವಸಂಸ್ಥೆಯು 1948 ಮಾನವ ಹಕ್ಕುಗಳನ್ನು ಘೋಷಿಸಿತ್ತು. ಆ ದಿನಗಳಲ್ಲಿ ನಮ್ಮ ದೇಶದ ಸಂವಿಧಾನ ಸಭೆ ಕರಡು ಸಂವಿಧಾನದ ರಚನೆ ಕಾರ್ಯದಲ್ಲಿ ತೊಡಗಿತ್ತು ಅಂತ ಮುಂಚೆ ನಾನು ಹೇಳ್ತೀನಿ. ಕಳೆದ ಕಾರ್ಯಕ್ರಮದಲ್ಲಿ ನಮ್ಮ ಸಂವಿಧಾನದ ರಚನಾಕಾರರು ಮಾನವ ಹಕ್ಕುಗಳ ಘೋಷಣೆಯಿಂದ ಪ್ರಭಾವಿತರಾಗಿ ಅವುಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿದರು. ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಮತ್ತು ಹಲವು ಅನುಚ್ಛೇದಗಳಲ್ಲಿ ವಿಶ್ವಸಂಸ್ಥೆ ಘೋಷಣೆ ಮಾಡುವಂಥ ಮಾನವ ಹಕ್ಕುಗಳನ್ನು ನಾವು ನೋಡ್ತೀವಿ. ಈ ಭಾರತ ಸಂವಿಧಾನವು ಮಾನವ ಹಕ್ಕುಗಳನ್ನು ರಕ್ಷಿಸುವ ಮತ್ತು ಜಾರಿಗೊಳಿಸುವಂಥ ಅಧಿಕಾರವನ್ನು ನ್ಯಾಯಾಂಗಕ್ಕೆ ನೀಡಿದೆ. ಅನುಚ್ಛೇದ 32 ಅನುಸಾರ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸುವಂಥ ಅಧಿಕಾರವನ್ನು ಪಡೆದಿದೆ. ಅನುಚ್ಛೇದ 226 ರಾಜ್ಯದ ಉಚ್ಚ ನ್ಯಾಯಾಲಯಗಳು ರಿಟ್ಗಳನ್ನು ಹೊರಡಿಸಿ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸುವ ಅಧಿಕಾರವನ್ನು ಸಹ ಹೊಂದಿದೆ. ಈ ಭಾರತ ದೇಶದ ಸಂಸತ್ತು 1993 ಮಾನವ ಹಕ್ಕುಗಳ ಕಾಯ್ದೆಯನ್ನು ಜಾರಿಗೆ ತಂದಿದೆ. ರಾಷ್ಟ್ರಮಟ್ಟದಲ್ಲಿ ಮತ್ತು ರಾಷ್ಟ್ರಮಟ್ಟದಲ್ಲಿ ಮಾನವ ಹಕ್ಕುಗಳ ಆಯೋಗಗಳನ್ನು ರಚಿಸಲಾಗಿದೆ. ಹೀಗೆ ಸಮಾಜದ ಬಹುಪಾಲು ಚಟುವಟಿಕೆಗಳನ್ನು ಕಾನೂನು ನಿಯಂತ್ರಣಕ್ಕೆ ಒಳಪಡಿಸಿದ್ದಾರೆ. ಇಂದು ರೈತರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ದಿವಾಳಿಯಾಗಿ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ನಿರುದ್ಯೋಗ ಹೆಚ್ಚಾಗಿ ಯುವಜನರು ಸಮಾಜಘಾತುಕ ಚಟುವಟಿಕೆಗಳಲ್ಲಿ ತೊಡಗ್ತಾ ಇದ್ದಾರೆ. ಮಹಿಳೆಯರು, ಮಕ್ಕಳು, ದಲಿತರು ಮತ್ತು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದೆ. ದೇಶದಲ್ಲಿ ಆರ್ಥಿಕ ಭಯೋತ್ಪಾದನೆ ಮತ್ತು ಸಾಮಾಜಿಕ ಭಯೋತ್ಪಾದನೆ ತಲೆದೋರಿದೆ. ಸರ್ಕಾರ, ಪೊಲೀಸ್ ಮತ್ತು ಸೈನ್ಯದಿಂದಲೇ ಮಾನವ ಹಕ್ಕುಗಳ ಉಲ್ಲಂಘನೆಯಾಗ್ತಾ ಇದೆ. ಭಯೋತ್ಪಾದಕರಿಂದ, ಉಗ್ರಾಮಿಗಳಿಂದ, ಮೂಲಭೂತವಾದಗಳಿಂದ, ಕೋಮುವಾದಿಗಳಿಂದ ಮತ್ತು ಮಾಫಿಯಾಗಳಿಂದ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮತ್ತು ರಾಜ್ಯ ಆಯೋಗಗಳು ಸಮರ್ಪಕವಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ. ಇವರು ಮಾನವ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಮತ್ತು ಜಾರಿಗೊಳಿಸುವಲ್ಲಿ ರಾಜಕೀಯ ಇಚ್ಛಾಸಕ್ತಿ ಕೊರತೆ ಎದ್ದು ಕಾಣ್ತಾ ಇರೋದ್ರಿಂದ ಈಗ ಸಂವಿಧಾನದಲ್ಲಿ ನೀಡಿರುವಂಥ ಹಕ್ಕುಗಳನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಸಂವಿಧಾನದ ಅಪವ್ಯಾಖ್ಯಾನ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಸ್ಯೆಗಳಿಗೆ ಮತ್ತು ಸವಾಲುಗಳಿಗೆ ಸಂವಿಧಾನವೇ ಕಾರಣ. ನಮ್ಮ ಸಂವಿಧಾನ ಅಪ್ರಸ್ತುತ ಮತ್ತು ನಾವು ಅಧಿಕಾರಕ್ಕೆ ಬಂದಿರುವುದೇ ಸಂವಿಧಾನದ ಬದಲಿಸುವುದಕ್ಕಾಗಿ ಎಂಬ ಧ್ವನಿ ಇವತ್ತು ನಾವು ಕೇಳ್ತಾ ಇದ್ದೀವಿ. ಇದರ ವಿರುದ್ಧ ಈ ದೇಶ ಜನ ತಮ್ಮ ಪ್ರತಿರೋಧವನ್ನು ಒಡ್ಡಿ ಸಂವಿಧಾನವನ್ನು ರಕ್ಷಿಸಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಇದರ ಪರಿಣಾಮವಾಗಿ ಸಂವಿಧಾನ ವಿರೋಧಿಸುವಂಥ ಧ್ವನಿ ಹಿಂದಕ್ಕೆ ಸರಿದಿದೆ. ಆದರೆ ಇಂದು ಸಂವಿಧಾನದ ಅಪವ್ಯಾಖ್ಯಾನ ಮಾಡಲಾಗುತ್ತಿದೆ ಮತ್ತು ಅಪ್ರಸ್ತುತಗೊಳಿಸಲಾಗುತ್ತಿದೆ. ಕೃಷಿ ಕಾಯ್ದೆಗಳು, ಪರಿಷ್ಕರಿಸಿದ ಕಾರ್ಮಿಕ ಕಾನೂನುಗಳು, ಪೌರತ್ವ ಕಾಯ್ದೆ ತಿದ್ದುಪಡಿಗಳು, ಆರ್ಥಿಕ ಮಾನದಂಡದ ಆಧಾರದ ಮೇಲೆ ಮೀಸಲಾತಿ, ಇಂಥ ಅನೇಕ ಪ್ರಜಾಪ್ರಭುತ್ವ ಸುಧಾರಣೆಗಳ ಪೂರ್ವ ಪ್ರಾರಂಭವಾಗಿದೆ. ಸಂವಿಧಾನಕ್ಕೆ ನಮಸ್ಕಾರ ಮಾಡುತ್ತಾರೆ, ಗಾಂಧಿ ಅಂಬೇಡ್ಕರ್ ಪ್ರತಿಮೆಗಳಿಗೆ ಹೂವಿನ ಹಾರ ಹಾಕುತ್ತಾರೆ, ತಲೆಬಾಗಿ ನಮಸ್ಕರಿಸುತ್ತಾರೆ, ಆದರೆ ಅವರ ತತ್ವಗಳನ್ನು ಇವತ್ತು ಆಚರಿಸ್ತಾ ಇದೆ. ಮೊದಲಿಗೆ ಅವರ ತತ್ವಗಳ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿರುವಂಥ ಅಸಡಭೂತಿಗಳು ಸಂಖ್ಯೆ ದಿನ ದಿನ ಹೆಚ್ಚಾಗ್ತಾ ಇದೆ. ಇದೊಂದು ನಮಗೆ ಒಂದು ಬೆಳವಣಿಗೆ ಅಪಾಯಕಾರಿ ಅಂದರೆ ತಪ್ಪಾಗಲಿದೆ. ಎಷ್ಟು ಒಂದು ನಮ್ಮ ಮುಂದಿನ ದಾರಿ ಏನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ನಾವು ಸುರಕ್ಷಿತವಾಗಿ ಬದುಕಲು ನಮಗೋಸ್ಕರ, ನಮ್ಮ ಮುಂದಿನ ಪೀಳಿಗೆಗಾಗಿ ನಮ್ಮ ಸಂವಿಧಾನವನ್ನು, ಅದರ ಅಸಹ್ಯವನ್ನು ರಕ್ಷಿಸಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಸಂವಿಧಾನವು ಭಾರತೀಯರ ಮಹಾಗ್ರಂಥ. ವಿವಿಧ ಜಾತಿಯ ಧರ್ಮಗಳ, ಸಂಸ್ಕೃತಿಯ, ಭಾಷೆಯ ನಂಬಿಕೆಗಳ, ಅಭಿಪ್ರಾಯಗಳ, ಆಚಾರ ವಿಚಾರಗಳ, ಆಹಾರ ಪದ್ಧತಿಗಳ, ಉಡುಪುಗಳ ಜನರನ್ನು ಒಟ್ಟಿಗೆ ಮುನ್ನಡೆಸುತ್ತಿರುವುದು ನಮ್ಮ ಭಾರತದ ಸಂವಿಧಾನ. ಈ ಪ್ರಜಾಪ್ರಭುತ್ವ, ಜಾತ್ಯಾತೀತ ಸಾಮಾಜಿಕ ನ್ಯಾಯ ಎಂಬಂಥ ಸಿದ್ಧಾಂತಗಳು ಎತ್ತಿ ಬೆಳೆಸುತ್ತಿರುವಂಥದ್ದು ಭಾರತದ ಸಂವಿಧಾನ. ನಾವೆಲ್ಲರೂ ಅನುಭವಿಸುತ್ತಿರುವಂಥ ಮಾನವ ಹಕ್ಕುಗಳು, ಮೂಲಭೂತ ಹಕ್ಕುಗಳು ಮತ್ತು ಎದುರಿಸಿರುವ ಸಮಸ್ಯೆಗಳಿಗೆ ಹಲವು ಸಂವಿಧಾನಕ್ಕೆ ಗುರಿಯನ್ನು ನೀಡುವುದು ನಮ್ಮ ಭಾರತ ಸಂವಿಧಾನ. ಈ ಶಾಸಕಾಂಗ, ಕಾನಿಂಗ ಮತ್ತು ನ್ಯಾಯಾಂಗವೆಂಬ ಸ್ವತಂತ್ರ ಸಂಸ್ಥೆಗಳನ್ನು ಸ್ಥಾಪಿಸಿ ಅವುಗಳಲ್ಲಿ ಈ ದೇಶದ ಜನರ ಭಾಗವಹಿಸುವಂತೆ ಮಾಡಿರುವುದು ನಮ್ಮ ಸಂವಿಧಾನ. ಜನಸಾಮಾನ್ಯರ ಕನಿಷ್ಠ ಅವಶ್ಯಕತೆಗಳನ್ನು ಸ್ವಲ್ಪ ಮಟ್ಟಿಗಾದರೂ ಪೂರೈಸುವುದು ನಮ್ಮ ಸಂವಿಧಾನ. ಸಂವಿಧಾನದ ಆಶಯವಾದ ಕಲ್ಯಾಣ ರಾಜ್ಯದ ಮೌಲ್ಯ, ಧರ್ಮ, ಜನಾಂಗೀಯ, ಜಾತಿ, ಲಿಂಗ, ಭಾಷೆ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನು

0: ನಿಷೇಧಿಸಿ ಎಲ್ಲರಿಗೂ ಒಂದು ರೀತಿಯ ಸಮಾನವಾದ ರಕ್ಷಣೆ ಮತ್ತು ಅವಕಾಶವನ್ನು ನೀಡಿರುವುದು ನಮ್ಮ ಸಂಹಿತೆ. ಅದರಿಂದ ನಾವು ಸುರಕ್ಷಿತವಾಗಿ ಬದುಕಲು ನಮಗೋಸ್ಕರ ನಮ್ಮ ಮುಂದಿನ ಪೀಳಿಗೆಗಾಗಿ ನಮ್ಮ ಸಂವಿಧಾನವನ್ನು ಅದರ ಆಸೆಗಳನ್ನು ರಕ್ಷಿಸಬೇಕು ಅಂತ ಹೇಳ್ತಾ, ನಮ್ಮ ಸಂವಿಧಾನವನ್ನು ನಾವು ಕಳ್ಕೊಂಡ್ರೆ ಅಂತರ್ಯುದ್ಧ ನಡೆದು ಭಾರತ ದೇಶ ಛಿದ್ರ ಛಿದ್ರ ಬಗ್ಗೆ ಒಳಗಾಗುತ್ತದೆ. ಪ್ರಜಾಪ್ರಭುತ್ವ, ಜಾತ್ಯಾತೀತತೆ, ಸಾಮಾಜಿಕ ನ್ಯಾಯವೆಂಬ ಸಿದ್ಧಾಂತಗಳು ನಾಶವಾಗಿ ಅರಾಜಕತೆ, ಮತೀಯವಾದ, ಕೋಮುವಾದ, ಮೂಲಭೂತವಾದ ಎಂಬ ಅಮಾನೀಯ ಸಿದ್ಧಾಂತಗಳು ಇವತ್ತು ರಾಜಿಸುತ್ತವೆ. ಇವತ್ತು ಜನಸಾಮಾನ್ಯರು ಗಳಿಸಿದ ಹಕ್ಕುಗಳು ಕಳೆದುಕೊಂಡು ಬಾಯಿಗೆ ಬೀಗ ಹಾಕೊಂಡು ಗುಲಾಮರಂತೆ ನಾವು ಜೀವಿಸಬೇಕಾಗತ್ತೆ. ಮಹಿಳೆಯರಾಗಲಿ, ದಲಿತರಾಗಲಿ, ಅಲ್ಪಸಂಖ್ಯಾತರಾಗಲಿ ಮತ್ತು ಬಡವರಾಗಲಿ, ಹಿಂದುಳಿದ ವರ್ಗದವರಾಗಲಿ, ದಬ್ಬಾಳಿಕೆ, ಕೌರ್ಯ, ಹಿಂಸೆ, ಅಭದ್ರತೆಗಳಿಗಾಗಿ ನಾವು ಬಲಿವೆ ಹಾಕಬೇಕಾಗತ್ತೆ. ರೂಲ್ ಆಫ್ ಲಾ ಹೋಗಿ ಜಂಗಲ್ ಲಾ ವ್ಯವಸ್ಥೆ ಬರುತ್ತದೆ. ಅದರಿಂದ ನಮ್ಮ ಸಂವಿಧಾನ ನಾವು ಉಳಿಸ್ಕೊಳ್ಬೇಕಾಗಿದೆ ಅಂತ ಹೇಳ್ತಾ ನನಗೆ ಇವತ್ತು ಕಾರ್ಯಕ್ರಮಕ್ಕೆ ಮಾತಾಡಲು ಅವಕಾಶ ಮಾಡಿಕೊಂಡಂತ ತಮ್ಮೆಲ್ಲರಿಗೂ ಧನ್ಯವಾದ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಕೇಳುಗರೆ, ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಗಣರಾಜ್ಯ ಭಾರತದ ಸಾಧನೆಗಳು, ನಮ್ಮ ಮುಂದೆ ಇರುವ ಸವಾಲುಗಳು ಮತ್ತು ಮುಂದಿನ ದಾರಿ ಎಂಬ ವಿಷಯದ ಕುರಿತು HT Kotaya ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ BN ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಪ್ರಾರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮಗೆ ಅನಿಸಿಕೆ ಅಭಿಪ್ರಾಯಗಳು ಇದ್ದಲ್ಲಿ SMS ಮೂಲಕ ವಿವರಗಳನ್ನು ತಿಳಿಸಿ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900531119. ನಮಸ್ಕಾರ, ಶುಭರಾತ್ರಿ.